ಆಳದೊಳಕ್ಕೆ ಇಳಿದು ಬಿಡುತ್ತೆ. ಇದು ಯಮರಾಜನೊಬ್ಬನೇ ಬಡವ ಶ್ರೀಮಂತ ಎಂದು ಭೇದ ಭಾವ ಮಾಡದೆ ಎಲ್ಲರನ್ನು ಸಮನಾಗಿ ನೋಡುವವನು ಅಂತ ಹೇಳಿ ಅಂತ. ಅದರಿಂದ ಜವರಾಯ ಸಮವರ್ತಿ ಅಂತ. ಮುಂದಿನ ಸಾಲ ತಗೊಂಡಿದ್ದೀನಿ. ಕಸಬೊರಕೆಯಾಗು ಇಳೆಗೆ ಮಂಕುತಿಮ್ಮ, ಕಸಬೊರಕೆಯಾಗು ಇಳೆಗೆ ಮಂಕುತಿಮ್ಮ ಅಂತ ಜಿ ಎಸ್ ಶಿವರುದ್ರಪ್ಪನವರು ನಮ್ಮ ರಾಷ್ಟ್ರಕವಿ ಹೇಳಿದ್ದಾರೆ ಅವ್ರದ್ದೊಂದು ಕವನದಲ್ಲಿ. ಕಂಡ ಕಂಡ ಕಡೆ ಸೊಂಡಿಲ್ಲ ಚಾಚುವ ಆನೆಗೆ ಅಂಕುಶವಿಲ್ಲ, ಎಷ್ಟು ಗುಡಿಸಿದರೂ ದಿನವೂ ಮನೆಯನ್ನು ಪೊರಕೆಗೆ ಬಿಡುವಿಲ್ಲ. ಕಂಡ ಕಂಡ ಕಡೆ ಸೊಂಡಿಲ ಚಾಚುವ ಆನೆಗೆ ಅಂಕುಶವಿಲ್ಲ, ಎಷ್ಟು ಗುಡಿಸಿದರೂ ದಿನವೂ ಮನೆಯನ್ನು ಪೊರಕೆಗೆ ಬಿಡುವಿಲ್ಲ. ಪೊರಕೆಗೆ ಬಿಡುವೇ ಇರೋದಿಲ್ಲ ಅಂದರೆ ಒಂದು ನಡೆದ ಘಟನೆ ತಗೊಂಡಿದ್ದೀನಿ ಇಲ್ಲಿ. ಐಸನ್ ಹೋವರ್ ಅಮೆರಿಕದ ಅಧ್ಯಕ್ಷನಾಗಿ ಚುನಾಯಿತನಾದಾಗ ಐಸನ್ ಹೋವರ್ಗೆ ಅಲ್ಲಿಯ ಪ್ರಜೆಯಿಂದ ಅಭಿನಂದನೆಗಳೊಂದಿಗೆ ಒಂದು ಉಡುಗೊರೆ ಬಂತಂತೆ. ಅದನ್ನು ಇವರು ಬಿಡಿಸಿ ನೋಡಿದಾಗ ಆಶ್ಚರ್ಯ ಆಯ್ತಂತೆ ಇವರಿಗೆ. ಏನು ಅಂತಂದರೆ ಆ ಉಡುಗೊರೆಯಲ್ಲಿ ಒಂದು ಅಭಿನಂದನಾ ಪತ್ರ ಕೂಡ ಇತ್ತು, ಅದರ ಜೊತೆಗೆ ಒಂದು ಕಸ್ಪೊರಕೆ ಕೂಡ ಇತ್ತಂತೆ. ಇವರು ಯೋಚನೆ ಮಾಡಿದ್ರಂತೆ, ಏನಿದು ನನಗೆ ಅಭಿನಂದನೆ ಕಳಿಸ್ಬಿಟ್ಟು ಒಂದು ಕಸ್ಪೊರಕೆ ಕಳಿಸಿಯಾನಲ್ಲ ಈ ಪ್ರಜೆ ಅಂತ ಹೇಳಿ ಅಂತ. ಅವಾಗ ಜ್ಞಾಪಕ ಮಾಡ್ಕೋತಾರಂತೆ, ಐಸನ್ ಹೋವರ್ ಚುನಾವಣಾ ಭಾಷಣದಲ್ಲಿ ಹೇಳಿದ್ರಂತೆ, ನನ್ನನ್ನು ಚುನಾಯಿಸಿದಲ್ಲಿ ಆಡಳಿತದ ಕೊಳೆ ಹಾಗೂ ಭ್ರಷ್ಟಾಚಾರ ತೊಡೆದು ಹಾಕ್ತೀನಿ ಅಂತ ಭರವಸೆ ಕೊಟ್ಟಿದ್ರಂತೆ. ಅವಾಗ ಜ್ಞಾಪಕ ಬಂತಿತ್ತು, ಓಹೋ ಹಾಗಾದರೆ ಇದು ಅದಕ್ಕೋಸ್ಕರವಾಗಿ ಕಳಿಸಿರುವಂಥ ಉಡುಗೊರೆ ಅಂತ ಹೇಳಿ ಅಂತ. ಅವ್ರು ಬೇಜಾರು ಮಾಡ್ಕೊಳ್ಳದೆ ಆ ಪೊರಕೆನ ತಮ್ಮ ಟೇಬಲ್ ಮೇಲೆ ಇಟ್ಕೊಂಡಿದ್ರಂತೆ ಕೊನೆವರೆಗೂ. ಯಾಕೆಂದರೆ ಆಗಾಗ್ಗೆ ಜ್ಞಾಪಕ ಬರಲಿ ಅಂತ. ಕಸ ಪೊರಕೆಯಾಗು ಇಳೆಗೆ ಮಂಕುತಿಮ್ಮ ಅಂತ ಹೇಳಿ ಅಂತ ನೋಡಿ ಯಾವ್ಯಾವ ಥರ ಉಪಯೋಗ ಆಗುತ್ತೆ ಅಂತ ಹೇಳಿ ಅಂತ. ಮುಂದಿನ ವಾಕ್ಯ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ. ಇದಂತಕ ತುಂಬ ಚೆನ್ನಾಗಿದೆ ಈ ಪದ್ಯ. ಹೀಗಿದೆ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಳಮಾಗು ಒಂದು ತುತ್ತೂರಿ ದನಿಯಿಲ್ಲ, ಬೆಳಕಿಯುವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂದರೆ ನಾನೇನೋ ಸಾಧಿಸ್ಬಿಟ್ಟೆ ಅಂತ ಅಂದ್ಬಿಟ್ಟು ಅಂತ ತಮಟೆ ಹೊಡ್ಕೊಂಡು ಎಲ್ಲ ಕಡೆ ಟಾಮ್ ಟಾಮ್ ಮಾಡ್ಕೊಂಡು ಹೋಗ್ತಿರ್ತೀವಲ್ಲ, ಆ ಥರ ಮಾಡಬೇಕಾದ್ದಿಲ್ಲ. ಜನರೇ ಗುರುತಿಸ್ತಾರೆ ಅಂಥದ್ದೇನಾದರೂ ಅಸಾಧ್ಯವಾದದ್ದನ್ನು ಅಗಾಧವಾದದ್ದನ್ನು ಸಾಧಿಸಿದರೆ ನೀ ಸಾಧಿಸಿ ತೋರಿಸ್ಬೇಕಷ್ಟೇ, ಇಲ್ಲದೇ ಇದ್ದರೆ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಆ ಥರ ಇತ್ತು ಅಂತಂದರೆ ಜನ ನಿನ್ನನ್ನು ನೀನೇ ಗುರುತಿಸ್ತಾರೆ ಅಂತ ಹೇಳಿ ಅಂತ. ಮುಂದಿನ ವಾಕ್ಯ, ನಗು ನಗುತ ಬಾಳ್ ತೆರಳು ಮಂಕುತಿಮ್ಮ ಅಂತ ಹೇಳಿ ಅಂತ. ನಕ್ಕು ನಗಿಸಿರೆ ಸಾರ ಹೊರೆ ಮಿಕ್ಕ ಸಂಸಾರ, ನಿದ್ದೆ ಒಲು ಸಾವು ಪಡೆ ಅಂತ ಮುಂದಿನ ಸಾಲು. ಇದಂತಕ್ಕೂ ತುಂಬ ಚೆನ್ನಾಗಿದೆ. ಏನು ಅಂತಂದರೆ, ನಾವು ಹೇಗೆ ಬದುಕಬೇಕು ಅಂತಂದರೆ ಅಥವಾ ನಾವು ಹೇಗೆ ಬದುಕಿದ್ದೀವಿ ಅಂತ ಅನ್ನೋದನ್ನು ಮೊದಲಿಂದ ಕೊನೆವರೆಗೂ ನಾಲ್ಕು ಸಾಲಲ್ಲಿ ಹೇಳ್ಬಿಡ್ತಾರಲ್ಲ. ಏನು ಅಂತಂದರೆ, ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು, ಗದ್ದಲವ ಬಿಡಲು ಕಡೆಯ ದಿನವಾನು ಮಾದೀತೆ, ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ ಅಂತಂದರೆ, ಸದ್ದು ಮಾಡದೆ ನೀವು ಬರಲ್ಲ, ಯಾಕೆಂದ್ರೆ ಹುಟ್ಟಿದಾಗ ಹತ್ಕೊಂಡೇ ಬರ್ತೀವಿ. ಆಮೇಲಿಂದ ಒದ್ದಾಟ ಗುದ್ದಾಟ ಬಾಳೆಲ್ಲ ಆಯಿತು, ಬಾಳೆಲ್ಲ ಪೂರ್ತಿ ಆ ಥರನೇ ಹೋರಾಟನೇ ಇರುತ್ತೆ. ಗದ್ದಲವ ಬಿಡಲು ಕಡೆಯ ದಿನವಾದರೂ ಆದೀತೆ, ನಿದ್ದೆ ಒಲು ಸಾವು ಪಡೆ ಅಂದರೆ ನಿದ್ದೆಲೇ ಹೋಗ್ಬಿಡ್ಬೇಕಂತೆ ನಾವು. ಅವಾಗ ಏನಾಗುತ್ತೆ, ತುಂಬ ಒಳ್ಳೆಯ ಸಾವು ಅಂತ ಅನಿಸ್ಕೊಳ್ಳುತ್ತೆ. ಇಲ್ಲದ್ರೆ ಯಾಕೆಂದರೆ ನಾವು ಯಾವುದೋ ಆಸ್ಪತ್ರೆಯಲ್ಲೋ ಎಷ್ಟೋ ಕಷ್ಟಪಟ್ಟು ಏನೋ ಮಾಡಿ ಆಮೇಲಿಂದ ಹೋಯಿತು ಅಂದರೆ ಚೆನ್ನಾಗಿರಲ್ಲ. ಕಣ್ಣು ಮುಚ್ಕೊಂಡು ನಿರಾತಂಕವಾಗಿ ಸಾಯೋದೇ ಮೇಲೂ ಅಂತ ಹೇಳಿ ಅಂತ. ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ, ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು, ಗದ್ದಲವ ಬಿಡಲು ಕಡೆಯ ದಿನವಾನು ಮಾದೀತೆ, ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ ಅಂದರೆ ನಿದ್ದೆನಲ್ಲೇ ನಾವು ಸಾವನ್ನು ಪಡೆಯುವಂಥ ವರನ ಪಡ್ಕೋಬೇಕು ಅಂತ ಆ ದೇವರನ್ನ ಕೇಳ್ಕೋಬೇಕು ಅಂತನ್ಬಿಟ್ಟು ಅಂತ ಈ

ಕಗ್ಗವನ್ನು ಒಂದು ವಿಧವಾಗಿ ವಿಂಗಡಿಸಿಕೊಂಡು ಕಗ್ಗದರ್ಶನ, ತಿಮ್ಮ ಪ್ರವಚನ, ತಿಮ್ಮ ಸುಭಾಷಿತ, ತಿಮ್ಮ ಉವಾಚ, ಪ್ರತ್ಯಕ್ಷ ಪ್ರಮಾಣಗಳು ಮುಂತಾದ ಶೀರ್ಷಿಕೆಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈಗ ಕಗ್ಗದರ್ಶನ. ಕಗ್ಗದರ್ಶನಕ್ಕೆ ಪೂರಕವಾಗಿ ಒಂದು ಪುಟ್ಟ ಸಂಸಾರವನ್ನು ಕಲ್ಪಿಸಿಕೊಳ್ಳಿ. ಆ ಸಂಸಾರ ಹೇಗಿರುತ್ತೆ ಅಂತಂದರೆ, ತಿಮ್ಮ ಗಂಡ, ತಿಮ್ಮಿ ಹೆಂಡತಿ, ಮರಿತಿಮ್ಮ ಇರ್ತಾನೆ, ಪುಟ್ಟು ಮಗ. ಈ ಸಂಸಾರದ ವಿಶೇಷತೆ ಹೇಗಿದೆ ಅಂತಂದರೆ, ಈ ದಂಪತಿಗಳು ವಯೋವೃದ್ಧರಲ್ಲದಿದ್ದರೂ ಜ್ಞಾನವೃದ್ಧರು. ಮಗ ಮರಿತಿಮ್ಮ ವಯಸ್ಸಿಗೆ ಅಸಹಜವಾದ ತಿಳುವಳಿಕಸ್ತ.

ಚಿಕ್ಕೋನಾಗಿದ್ದರೂ ಕೂಡ ಅಸಹಜವಾದಂಥ ಒಂದು ತಿಳುವಳಿಕೆ ಇತ್ತು ಅವನಿಗೆ. ಒಂದು ಸುಭಾಷಿತ ಹೇಳುತ್ತೆ, ನತೇನ ವೃದ್ಧೋ ಭವತಿ ಏನಾಸ್ಯ ಫಲಿತಂ ಶಿರಃ ಯೋ ವೈ ಯುವಾಪ್ಯ ಧೀಯಾನಃ ತಂ ದೇವಾ ಹಸ್ತವಿರಂ ವಿದುಹು ಅಂತ ಹೇಳಿ ಅಂತ. ಅಂದರೆ ಅರ್ಥ ಹೀಗಿದೆ, ಜ್ಞಾನ ಬೆಳೆಯಬೇಕು ದೇಹವಲ್ಲ ವೃದ್ಧ ಎನ್ನಿಸಿಕೊಳ್ಳಲು ಅಂತ ಸುಭಾಷಿತ ಹೇಳುತ್ತೆ. ಅಂದರೆ ದೇಹಕ್ಕಿಂತ ಹೆಚ್ಚಾಗಿ ಜ್ಞಾನ ಬೆಳೀಬೇಕು, ಆವಾಗ ವೃದ್ಧ ಅಂತ ಅನ್ನಿಸ್ಕೋತೀವಿ ಅಂತ ಹೇಳಿ ಅಂತ. ಈ ಸಂಸಾರದ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಅಲೆದಾಡುವಂಥ ಒಂದು ಸಂಸಾರ, ಒಂದು ಕಡೆ ನಿಲ್ಲುವಂಥವರಲ್ಲ, ಆದರೆ ಗೌರವಾನ್ವಿತ ಬಾಳು ನಡೆಸುವವರು, ನಿರ್ಭಿಡೆಯಿಂದ ಸಂದರ್ಭಕ್ಕೆ ಅನುಗುಣವಾಗಿ ತಮ್ಮ ಅನಿಸಿಕೆಯನ್ನು ತಿಳಿಸುವಂಥವ್ರು. ಅಂದರೆ ಘಟನೆ ಏನು ನಡೀತಾ ಇರುತ್ತೋ, ತಮಗೇನು ಅನಿಸುತ್ತೋ ಅದನ್ನು ತಕ್ಷಣ ಹೇಳಿಬಿಡ್ತಾರೆ. ಆದರೆ ಈಗಿನ ಕಾಲದಲ್ಲಿ ನಮ್ಮ ಮುಂದೆ ಕಣ್ಣು ಮುಂದೆ ಅಹಿತಕರ ಘಟನೆಗಳು ನಡೀತಾ ಇದ್ದರೂ ಕೂಡ ನಮಗೇಕೆ ಇಲ್ಲದ ಉಸಾಬರಿ ಎಂದು ಸುಮ್ಮನಿರೋರೇ ಜಾಸ್ತಿ ಸ್ವಾಮಿ. ಕಾಲ ಈ ತರಹದ ಬದಲಾವಣೆ ತಂದಿದೆ. ಇತ್ತೀಚಿನ ದಿನಗಳಲ್ಲಿ ಮೋರಲ್ ಸೈನ್ಸ್ ಪಾಠವನ್ನು ಕಮ್ಮಿ ಮಾಡಿರುವುದರಿಂದ ಈ ರೀತಿ ನಡವಳಿಕೆ ನಮ್ಮಲ್ಲಿ ಬಂದು ಮನೆ ಮಾಡಿದೆ ಅಂತ ಅನಿಸುತ್ತೆ. ಈಗ ಈ ಕಗ್ಗ ದರ್ಶನ ಅಂತ ಹೇಳ್ಬಿಟ್ಟು ಅಂತ ಈ ತಿಮ್ಮ ಸಂಸಾರ ಹೇಳಿದ್ನಲ್ಲ, ಇದರ ಪ್ರವಾಸ ಆರಂಭ ಆಗುತ್ತೆ, ಹೇಗಿರುತ್ತೆ ಅಂತನ್ಬಿಟ್ಟು ಅಂತ ಹೇಳ್ತೀನಿ. ಈಗ ಈ ಸಂಸಾರ ಮೈಸೂರಿಗೆ ಹೋಗ್ತಾರೆ ಮೊಟ್ಟ ಮೊದಲನೇ ಸಾರಿಗೆ, ದಸರಾ ನಡೀತಾ ಇರುತ್ತೆ. ಆವಾಗ ಅಲ್ಲಿ ಗರಡಿ ಮನೆಯನ್ನು ತೋರಿಸ್ಬೇಕು, ಅಲ್ಲಿ ಕುಸ್ತಿ ಆಟ ತೋರಿಸ್ಬೇಕು ಪುಟ್ಟ ಮಗನಿಗೆ ಅಂತನ್ಕೊಂಡು ಅಂತ ತಿಮ್ಮ ತಿಮ್ಮಿ ಒಬ್ಬರು ಹೋಗ್ತಾರೆ ಅಲ್ಲಿಗೆ. ಅವಾಗೇನಾಗುತ್ತೆ, ಕುಸ್ತಿ ಪಂದ್ಯ ನಡೆಯುತ್ತೆ. ನಮ್ಮ ಜಟ್ಟಿಗಳು, ಬಿಹಾರದ ಜಟ್ಟಿಗಳು ಎದುರುಗಡೆ ಕುಸ್ತಿ ಪಂದ್ಯ ಇರುತ್ತೆ. ಏನಾಗುತ್ತೆ, ಕುಸ್ತಿ ಪಂದ್ಯನ ಇವರೂ ನೋಡ್ತಾರೆ, ನಮ್ಮ ಕರ್ನಾಟಕದ ಜಟ್ಟಿಗಳು ಬಿಹಾರದ ಜಟ್ಟಿಗಳ ಎದುರಿಗೆ ಸೋತು ಹೋಗ್ಬಿಡ್ತಾರೆ. ಆವಾಗ ಈ ಪೈಲ್ವಾನ್ರು ಇರ್ತಾರಲ್ಲ, ಅವರು ಬಿಳಿ ಬಟ್ಟೆನ ತಲೆ ಮೇಲೆ ಹಾಕ್ಕೊಂಡು ಕತ್ತು ಬಗ್ಗಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ, ಏನಪ್ಪ ಮಾಡೋದು ಹೀಗಾಗೋಗ್ಬಿಡ್ತಲ್ಲ ಸೋತ್ಬಿಟ್ವಲ್ಲ ಅಂತ ಹೇಳಿ ಅಂತ. ಆವಾಗ ಈ ತಮ್ಮ ಎದ್ದು ಹೋಗ್ಬಿಟ್ಟು ಹೇಳ್ತಾನೆ ಅವ್ರಿಗೆ, ಪೈಲ್ವಾನ್ರಿಗೆ, ಸ್ವಾಮಿ ಬೇಜಾರು ಮಾಡ್ಕೋಬೇಡಿ, ನಾನು ಹೇಳ್ತೀನಿ ಕೇಳಿ ಅಂತ. ಏನು ಹೇಳ್ತೀರಾ ಸ್ವಾಮಿ ಅಂತನ್ಬಿಟ್ಟು ಅಂತ ಇವ್ರು ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವ ಏಂ, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಏನು ಸ್ವಾಮಿ ಹೇಳ್ತಾ ಇದ್ದೀರಾ ನೀವು, ಒಂದು ಅರ್ಥವಾಗಲ್ವಲ್ಲ ಅಂತ ಪೈಲ್ವಾನ್ರು ಹೇಳ್ತಾರೆ. ಅವಾಗ ಇವ್ರು ಹೇಳ್ತಾರೆ, ನೋಡಪ್ಪ ಹೀಗೆ ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವಿರಸೆಗಳೆಲ್ಲ ವಿಫಲವೆನ್ನುವ ಏಂ. ಅಂದರೆ ನೀನು ಎಷ್ಟೋ ಪಟ್ಟುಗಳನ್ನೆಲ್ಲ ಹಾಕಿ ಸಾಮುಗಳನ್ನೆಲ್ಲ ಹಾಕಿ ಕಲ್ತಿರ್ತೀಯ, ಆದರೆ ಕಾಳಗದಲ್ಲಿ ಅಂದರೆ ಕುಸ್ತಿನಲ್ಲಿ ಗೆಲ್ಲಲಿಲ್ಲ ಅಂತ ಅಂದಾಕ್ಷಣ ಸೋತೆ ಅಂತನ್ಬಿಟ್ಟು ಅಂತ ಇಷ್ಟೊಂದು ಮುಖನ ಕೆಳಗಡೆ ಹಾಕ್ಕೊಂಡು ಕೂತ್ಕೋಬೇಕಾದ್ದಿಲ್ಲ. ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ, ಮುಟ್ಟು ನೋಡಬೇಕಂತೆ ಮೈಕಟ್ಟು ಎಷ್ಟು ಕಬ್ಬಿಣದ ಥರ ಗಟ್ಟಿ ಆಗಿರುತ್ತೆ ಅಂತ. ಗಟ್ಟಿತನ ಗರಡಿಯ ಫಲ, ಇಷ್ಟು ದಿವಸ ನೀನು ವ್ಯಾಯಾಮ ಮಾಡಿ ಕಸರತ್ತು ಮಾಡಿ ಬೆಳೆಸಿದೆಯಲ್ಲ, ಆ ದೇಹದಲ್ಲಿರುವಂಥ ಗಟ್ಟಿತನವೇ ಗರಡಿಯ ಫಲ ಅಂತನ್ಬಿಟ್ಟು ಅಂತ ಹೇಳ್ತಾರೆ. ಆವಾಗಲೂ ಕೂಡ ಪೈಲ್ವಾನ್ರು ಹೇಳ್ತಾರೆ, ಅರ್ಥವಾಗಲಿಲ್ಲ ಸ್ವಾಮಿ, ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳಿ ಅಂತ ಹೇಳಿ ಅಂತ. ಅವಾಗ ತಿಮ್ಮ ಹೇಳ್ತಾನೆ ಒಂದು ಉದಾಹರಣೆ ಕೊಟ್ಬಿಟ್ಟು, ನೋಡಪ್ಪ ಒಂದೂರಲ್ಲಿ ನಿಂಗಪ್ಪ ಅಂತನ್ಬಿಟ್ಟು ಅಂತ ಒಬ್ಬ ಇದ್ದ, ಅವನು ತುಂಬ ಗಟ್ಟಿಮುಟ್ಟಾದ ಆಳು, ಆರೋಗ್ಯವಂತ, ಆದರೆ ಒಂದು ದಿವಸ ಏನೋ ಆಗ್ಬಿಟ್ಟು ಅವನು ಆಸ್ಪತ್ರೆ ಸೇರ್ಕೊಳ್ಬೇಕಾಗಿ ಬಂದ್ಬಿಡುತ್ತೆ. ಊರಿನವ್ರಿಗೆಲ್ಲ ಗಾಬರಿ ಆಗುತ್ತೆ, ಇದೇನಪ್ಪ ಇದು, ನಿಂಗಪ್ಪ ಎಷ್ಟು ಚೆನ್ನಾಗಿ ನೆನ್ನೆ ಮೊನ್ನೆ ಎಲ್ಲ ಓಡಾಡ್ಕೊಂಡು ಇದ್ದವನು ಇವಾಗ ಆಸ್ಪತ್ರೆಗೆ ಸೇರಿಬಿಟ್ಟಿಯಾನಲ್ಲ ಅಂಥೇಳಿ ಅಂತ. ಏನು ಎಲ್ಲ ಜನ ಬಂದಿದ್ದೆ ಕೇಳಿದ್ದೆ ಈ ನಿಂಗಪ್ಪನ್ನ, ಹೇಗಾಯಿತು, ಯಾಕಾಯಿತು ಹೀಗೆ, ಏನು ಮಾಡಿದೆ ನೀನು, ಆಸ್ಪತ್ರೆ ಸೇರಿಬಿಟ್ಟಿದೆಯಲ್ಲ ಅಂತ. ಆಗ ನಿಂಗಪ್ಪ ಎಲ್ಲರಿಗೂ ಹೇಳಿ ಹೇಳಿ ಬೇಜಾರಾಗಿ ಕೊನೆಗೆ ಒಂದ್ಸಲ ರೆಕಾರ್ಡ್ ಮಾಡ್ಕೊಂಬಿಟ್ಟು ಯಾರು ಬಂದರೂ ಹೇಳ್ತಾನಂತೆ. ಏನು ಹೇಳ್ತಾನೆ ಅಂತಂದರೆ, ಯಾರು ಬಂದ ತಕ್ಷಣ ಏನಪ್ಪ ಯಾಕಾಯಿತು ಅಂತ ಕೇಳಿದ ತಕ್ಷಣ ರೆಕಾರ್ಡ್ ಸ್ವಿಚ್ ಆನ್ ಮಾಡ್ಬಿಡೋದು. ಏನಪ್ಪ ನಮ್ಮ ಮನೆಯಲ್ಲೊಂದು ದನ ಇತ್ತಾ, ಹ್ಞೂ ಹೌದು ದನ ಇತ್ತಲ್ಲ, ಏನಾಯಿತು ಅದಕ್ಕೆ, ಅದಕ್ಕೊಂದು ದಿವಸ ಹುಷಾರಿರಲಿಲ್ವಾ, ಹೌದು ಹುಷಾರಿರಲಿಲ್ಲ, ಅದನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ನ, ಹೌದು, ವೈದ್ಯರಿಗೆ ಡಾಕ್ಟ್ರಿಗೆ ತೋರಿಸಿದ್ನ, ಹೌದು ತೋರಿಸಿದ್ರು. ಅವಾಗ ಏನಾಯಿತು ಅಂತ ಕೇಳಿದಾಗ ಮತ್ತೆ ಹೇಳ್ತಾನೆ ಇವನು, ಆ ಡಾಕ್ಟ್ರ್ ಒಂದು ಪುಡಿ ಕೊಟ್ಟರು, ಈ ಪುಡಿನ ದನಕ್ಕೆ ತಿನ್ನಿಸ್ಬಿಡಪ್ಪ ಅಂತ. ಅವಾಗ ಇವನು ನಿಂಗಪ್ಪ ಕೇಳಿದ್ನಂತೆ, ಹೇಗೆ ತಿನ್ನಿಸೋದು ಅಂತ. ಅವಾಗ ಅವ್ರು ಹೇಳಿದ್ರಂತೆ ಡಾಕ್ಟ್ರು, ಅಯ್ಯೋ ಅದೇನು ತುಂಬ ಸುಲಭ, ಒಂದು ಕೊಳವೆ ಇಟ್ಕೋ, ಆ ಕೊಳವೆ ತುದಿನ ಅದ್ರ ದನದ ಬಾಯಲ್ಲಿಡು, ಈ ಕಡೆ ತುದಿನಲ್ಲಿ ಪುಡಿ ಹಾಕು, ಆಮೇಲಿಂದ ನೀನು ಈ ಕಡೆಯಿಂದ ಊದ್ಬಿಡು, ದನದ ಬಾಯೊಳಗೆ ಹೋಗುತ್ತೆ ಅಂತನ್ಬಿಟ್ಟು ಅಂತ. ಮತ್ತು ನೀನು ಹಾಗೆ ಮಾಡಲಿಲ್ವಾ ಅಂತ. ಹೌದು ನಾನು ಹಾಗೆ ಕೊಳವೆ ಇಟ್ಟೆ, ಪುಡಿನೂ ಹಾಕಿದೆ, ಇನ್ನೇನು ಊದಬೇಕು ಅಂತ ನಾನು ಬಾಯಿ ಇಟ್ಟಾಗ ಅದೇ ಊದ್ಬಿಡ್ತು ಅಂತನ್ಬಿಟ್ಟು ಅಂತ ಹೇಳಿದ್ನಂತೆ. ಹೀಗೇ ನೀವು ಅಷ್ಟೇ

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಇಂದು 1948ನೇ ಶಕವರ್ಷ, ಅಶ್ವಯುಜ ಮಾಸದ 19ನೇ ದಿನ, ಅಂದರೆ 2026ನೇ ಇಸ್ವಿ ಅಕ್ಟೋಬರ್ ತಿಂಗಳ 11ನೇ ತಾರೀಕು ಭಾನುವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ವಿದ್ಯಾ ಜಿಎಂ ಮಾಡುವ ನಮಸ್ಕಾರಗಳು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಸ್ವಾಗತ.

0: ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಬೆಳಗ್ಗೆ 6:10 ದಸರಾ ವಿಶೇಷ ಗೀತಾರಾಧನಾ ದೇವಿ ವೈಭವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:30 ದಸರಾ ಚಿಂತನ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆಗಳು. 7:15 ಎನ್ ಅಪರ್ಣಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಇಂದು ಬೆಳಗ್ಗೆ 7:45 ಚಿತ್ರಗೀತೆಗಳು. 8:30 ಮೈಸೂರು ದಸರಾ ಎಷ್ಟೊಂದು ಸುಂದರ ವಿಶೇಷ ರೂಪಕ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:00 ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:10 ಗೀತಾ ಪಲ್ಲವ ಚಿತ್ರಗೀತೆಗಳು. 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಜೆಎಸ್ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮಥ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವೈಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಮತ್ತು ಸಂಜಯ್ ಆರ್ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್, ಸಂಕಲನ ಹಾಗೂ ಧ್ವನಿ ಮುದ್ರಣ ಪುಷ್ಪಲತಾ ಜಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. 10:30 ಸುನಾರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಪೋಸ್ಟ್ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ ಸಂದರ್ಶಕರು ಆಶಾ. 12:35 ಆರೋಗ್ಯ ಸಂಚಿಕೆ ವಿಶ್ವ ಸಂಧಿವಾತದ ಸಂದರ್ಭದಲ್ಲಿ ಸಂಧಿವಾತದ ಆರೈಕೆ ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ ಕೆಆರ್ ಕಾಮತ್ ಅವರೊಂದಿಗೆ ಸಂದರ್ಶನ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ ಪಿಎಂ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ ಶಾಸ್ತ್ರಿ. 11:20 ಚಿತ್ರಗೀತೆಗಳು. 2:40 ಬಾಳಬೆಳಕು ಸಾಹಿತ್ಯ ಸಂಘಟಕ ಎಪಿ ಕುಮಾರ್ ಅವರೊಂದಿಗೆ ಮಾತುಕತೆ ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. 3:00 ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು. 5:30 ಕನ್ನಡದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ಗಿರ್ಮಿಟ್. ಈ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಅಮೂಲ್ಯ ಎಸ್ ಅವರಿಂದ. 6:51 ಕೃಷಿರಂಗ, ಕೃಷಿಯಲ್ಲಿ ವೃತ್ತಾಕಾರದ ಆರ್ಥಿಕತೆ ಈ ಕುರಿತು ಡಾ ಮಹೀನ್ ಶರೀಫ್ ಅವರೊಂದಿಗೆ ಸಂದರ್ಶನ. ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿಪದ ಕೇಳಲಿದ್ದೀರಿ. 7:45 ಕನ್ನಡದಲ್ಲಿ ಭಾಷಣ ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು ಈ ಕುರಿತು ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ರಿ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Neena Arikil. Prime Minister Narendra Modi will inaugurate projects worth 13,000 crore rupees in Chennai, Tamil Nadu today. Prime Minister will flag off the metro rail service of the Chennai Metro Rail project, built at a cost of around 4,900 crore rupees. Mr. Modi will also undertake a ride on the Chennai Metro from Porur bypass station to Poonamalli bypass station and back. Poonamalli-Porur corridor features a unique 3.7-kilometer double-decker structure with advanced signalling systems designed to support driverless operations. The Prime Minister will dedicate and inaugurate

ಜಗಜ್ಜನನಿ ದುರ್ಗಾದೇವಿಯ ಮೊದಲನೇ ಸ್ವರೂಪವನ್ನು ಶೈಲಪುತ್ರಿ ಎನ್ನಲಾಗಿದೆ. ಪರ್ವತರಾಜ ಹಿಮವಂತನ ಪುತ್ರಿಯಾಗಿ ಅವತರಿಸಿದ ಕಾರಣ ಇವಳಿಗೆ ಶೈಲಪುತ್ರಿ ಎಂಬ ಹೆಸರಾಯಿತು. ವೃಷಭವಾಹನೆಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲಪುಷ್ಪ ಸುಶೋಭಿತವಾಗಿದೆ.

ಸ್ವರ, ಲಯ ಮತ್ತು ಸಾಹಿತ್ಯದ ಮೂಲಕ ಕರ್ನಾಟಕ ಮತ್ತು ಹಿಂದೂಸ್ಥಾನಿ ಸಂಗೀತಗಳು ದೇವಿಯನ್ನು ಶಕ್ತಿ, ಜ್ಞಾನ, ಕರುಣೆ ಮತ್ತು ಸೃಷ್ಟಿಯ ಶಾಶ್ವತ ಮೂಲ ಸ್ವರೂಪವಾಗಿ ಕೊಂಡಾಡುತ್ತವೆ. ಈ ಸಂಗೀತ ಪರಂಪರೆಗಳು ಶತಮಾನಗಳಿಂದ ಕಲಾವಿದರನ್ನು, ಸಾಧಕರನ್ನು, ಭಕ್ತರನ್ನು ದೈವಾನುಭವದತ್ತ ಕೊಂಡೊಯ್ಯುತ್ತಾ ಸಂಗೀತವೆಂಬುದು ಒಂದು ಬಗೆಯ ಆರಾಧನೆ ಎಂಬ ತತ್ವವನ್ನು ಸಾರುತ್ತಿವೆ. ಇದೀಗ ಹಿಂದೂಸ್ಥಾನಿ ಪದ್ಧತಿಯಲ್ಲಿರುವ ಪಾರಂಪರಿಕವಾದ ಒಂದು ರಚನೆಯನ್ನು ಕೇಳೋಣ. ಜಗದಂಬೆಯ ಕುರಿತಾಗಿ ಇದೆ, ಪತಿತ ಪಾವನಿ. ಹಾಡಿದ್ದಾರೆ ಶ್ರೀಮತಿ ದೇವಿ.

0: ತನ್ನ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿದ್ದ ಇವಳು ದಕ್ಷನು ಮಾಡುವ ಯಜ್ಞಕ್ಕೆ ತನ್ನ ಪತಿ ಶಂಕರನಿಗೆ ಆಹ್ವಾನವಿಲ್ಲದೇ ಇದ್ದರೂ ತಾನಾಗಿ ಹೋಗುತ್ತಾಳೆ. ಅಲ್ಲಿ ತನಗೆ ಮತ್ತು ಪತಿಗೆ ಆದ ಅವಮಾನದಿಂದ ಕ್ರೋಧಗೊಂಡು ತನ್ನ ರೂಪವನ್ನು ಯೋಗಾಗ್ನಿಯಿಂದ ಸುಟ್ಟು ಹಾಕುತ್ತಾಳೆ. ಮುಂದೆ ಹಿಮವಂತನ ಪುತ್ರಿಯಾಗಿ ಜನಿಸಿ ಶಿವನ ಅರ್ಧಾಂಗಿಯಾಗುತ್ತಾಳೆ.
1: ಜಯಚಾಮರಾಜ ಒಡೆಯರವರ ಬಾಲೆ ಬೃಹತ್ ಸೃಷ್ಟಿ ಮೂಲೆ ಎಂಬ ಕೃತಿ ಸಕಲ ಸೃಷ್ಟಿಗೆ ಮೂಲಳಾದ ತಾಯಿಯನ್ನು ಕೊಂಡಾಡುತ್ತದೆ. ಕೇಳಿ, ಬಿ ಆರ್ ಶ್ರೀಕರ ಈ ರಚನೆಯನ್ನು ಹಾಡಿದ್ದಾರೆ.

0: ಆಧಾರ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ. ಇಲ್ಲಿಂದಲೇ ಅವರ ಸಾಧನೆ ಆರಂಭವಾಗುತ್ತದೆ. ಈಕೆ ಜೀವನದಲ್ಲಿ ಇರಬೇಕಾದ ಸ್ಥಿರತೆ, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪಗಳ ಸಂಕೇತವಾಗಿದ್ದು ಅವುಗಳನ್ನು ದಯಪಾಲಿಸುವವಳಾಗಿದ್ದಾಳೆ.
1: ದೇವಿ ವೈಭವ. ದಸರಾ ವಿಶೇಷ ಗೀತಾರಾಧನಾ ಕೇಳಿದಿರಿ. ರಚನೆ ಹಾಗೂ ನಿರೂಪಣೆ ಪಿ ಶ್ರೀಮತಿ ದೇವಿ. ವಾದ್ಯ ಸಹಕಾರ ಕೊಳಲು ಸ್ಮಿತಾ ಶ್ರೀಕಿರಣ್ ಹಾಗೂ ಬಾಲಸುಬ್ರಹ್ಮಣ್ಯ ಭಾರದ್ವಾಜ್. ವಯೋಲಿನ್ ಪೃಥ್ವಿ ಭಾಸ್ಕರ್ ಹಾಗೂ ಎಸ್ಎ ದಿವ್ಯಶ್ರೀ. ವೀಣೆ ಪಿ ಸುರಭಿ. ಹಾರ್ಮೋನಿಯಂ ವೀರಭದ್ರಯ್ಯ ಹಿರೇಮಠ್. ಮೃದಂಗ ತುಮಕೂರು ಬಿ ರವಿಶಂಕರ್, ಎಚ್ಎಲ್ ಶಿವಶಂಕರಸ್ವಾಮಿ ಹಾಗೂ ನಂದನ್ ಕಶ್ಯಪ್. ತಬಲ ಭೀಮಾಶಂಕರ್ ಬಿದನೂರ್. ಘಟ ಎಸ್ ಮಂಜುನಾಥ್ ಹಾಗೂ ಎಂಆರ್ ಮಂಜುನಾಥ್. ಸಹ ನಿರೂಪಣೆ ಹಾಗೂ ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಜಿ ಶಾಂತಕುಮಾರ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು,
2: ಜಿತ್ರಿಬಲ ಸಿಂಹ ಸುಬ್ಬಮಹಾಲಕ್ಷ್ಮಿ ಪ್ರಥಮ ದರ್ಜೆ ಕಾಲೇಜು.
3: ಕಾಮರ್ಸ್ ಮತ್ತು ಐಟಿ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಉದ್ಯೋಗ ಸಜ್ಜಿತ ವೃತ್ತಿಪರರನ್ನು ರೂಪಿಸಲು ಬದ್ಧವಾಗಿದೆ.
2: ಸಿಎ ಸಿಎಂಎ ಯುಎಸ್ ತರಬೇತಿಯೊಂದಿಗೆ ಬಿಸಿಎ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ತರಬೇತಿ ನೀಡಲಾಗುತ್ತಿದೆ.
3: ಇಲ್ಲಿನ ಬಿಸಿಎ ವಿದ್ಯಾರ್ಥಿಗಳಿಗೆ ಐಟಿ ಉದ್ಯಮದ ಅತ್ಯುತ್ತಮ ಪ್ಯಾಕೇಜ್ಗಳು ದೊರೆಯುತ್ತಿವೆ.
2: ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ ಹಾಗೂ ಅವಕಾಶಗಳನ್ನ ನೀಡಲಾಗುತ್ತಿದೆ.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥ ಎಂದಿದೆ ಮಹಾಭಾರತ.
5: ಪ್ರಾಣಿದಯೆ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಇದು ಜಗತ್ತಿನ ಸಕಲ ನೀತಿ ಸಂಹಿತೆಗಳ ಸಾರ. ಇತರರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ನೋವನ್ನು ಪರಿಹರಿಸುವುದು ದಯೆಯ ಒಂದು ಮುಖ. ತನ್ನಿಂದ ಅನ್ಯರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಇನ್ನೊಂದು ಮುಖ.
4: ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಎನ್ನುವುದು ಎಲ್ಲ ಧರ್ಮಗಳಿಗಿಂತಲೂ ಪರಮಶ್ರೇಷ್ಠವಾದ್ದು ಎಂದಿದೆ ಮಹಾಭಾರತ.

0: ಆಕಾಶವಾಣಿ ದಸರಾ ಚಿಂತನ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ.
1: ದಸರಾ ಅಥವಾ ನವರಾತ್ರಿಯ ಮೊದಲನೇ ದಿನದ ಪೂಜೆ ಶೈಲಪುತ್ರಿಯ ಆರಾಧನೆ. ಶೈಲಪುತ್ರಿ ದೇವಿ ಪರ್ವತರಾಜ ಹಿಮವಂತನ ಮಗಳು. ಈಕೆ ವೃಷಭ ವಾಹನಾರೂಢೆ. ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಕಮಲಹೂವು. ಮೊದಲನೇ ದಿನದ ಪೂಜೆಯು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಆಳವಾದ ಆಧ್ಯಾತ್ಮಿಕ ಹಾಗೂ ಮಾನಸಿಕ ಚಿಂತನಾ ಮಹತ್ವವನ್ನು ನಾವು ಅವಲೋಕಿಸುವಂಥದ್ದು. ಈ ಮೊದಲನೇ ದಿನದ ಆರಾಧನೆಯು ನಮ್ಮ ಬದುಕ ಸಕಾರಾತ್ಮಕ ಬದಲಾವಣೆಗೆ ದಾರಿದೀಪ. ಇದು ಉತ್ತಮ ಆರೋಗ್ಯ, ಕುಟುಂಬದ ಕಟು ಮನಸ್ಸಿನ ಸ್ಥಿರತೆ, ಜೀವನದ ದೃಢತೆ, ಹೊಸ ಕೆಲಸಗಳಿಗೆ ಶುಭಾರಂಭ, ಸಂಕಟ ನಿರತ ಜೀವಿಗಳಿಗಾಗಿ ಪ್ರಾರ್ಥನೆಗೆ ಉಜ್ವಲ ಬೆಳಕು. ಶೈಲಪುತ್ರಿ ಎಂದರೆ ಪರ್ವತದ ಮಗಳು. ಪರ್ವತವು ಅಚಲವಾಗಿ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿ ಇರುತ್ತದೋ ಅಂತೆಯೇ ನಮ್ಮ ಮನಸ್ಸು ಮತ್ತು ಜೀವನದ ಗುರಿಗಳು ಸ್ಥಿರವಾಗಿರಬೇಕು. ಯೋಗ ವಿಜ್ಞಾನದ ಅನುಸಾರ ಶೈಲಪುತ್ರಿಯು ಮಾನವ ದೇಹದ ಮೊದಲ ಚಕ್ರವಾದ ಮೂಲಾಧಾರ ಚಕ್ರದ ಅಧಿದೇವತೆ. ಯಾವುದೇ

0: ಆಧ್ಯಾತ್ಮಿಕ ಸಾಧನೆ ಅಥವಾ ಜೀವನದ ಯಶಸ್ಸಿಗೆ ಬಲವಾದ ಬುನಾದಿ ಬೇಕಿರುವಂತೆ ಈ ಮೊದಲ ದಿನದ ಶೈಲಪುತ್ರಿಯ ಆರಾಧನೆಯು ನಮ್ಮ ಜೀವನದಲ್ಲಿ ಸಾಧನಾ ಬುನಾದಿಯನ್ನು ಗಟ್ಟಿಗೊಳಿಸುವ ಚಿಂತನೆಯಾಗಿದೆ. ಮೊದಲನೇ ದಿನದ ಘಟಸ್ಥಾಪನೆ ಅಥವಾ ಕಳಸಸ್ಥಾಪನೆ ಮತ್ತು ಧಾನ್ಯಗಳನ್ನು ಬಿತ್ತುವ ಆಚರಣೆಯು ಹೊಸಾರಂಭದ ನಾಂದಿ. ಉರುಳಿರುವ ವರುಷದ ಕಹಿ ನೆನಪುಗಳು, ಸೋಲುಗಳು ಮತ್ತು ನಕಾರಾತ್ಮಕ ಯೋಚನೆಗಳನ್ನು ಮರೆತು ಬದುಕಿನ ಮುಂದಿನ ದಿನಗಳಲ್ಲಿ ಹೊಸದಾದ ಸಕಾರಾತ್ಮಕ ಸಂಕಲ್ಪಗಳನ್ನು ಮಾಡಲು ಈ ಮೊದಲ ದಿನ ಪ್ರೇರಣೆ ನೀಡುತ್ತದೆ. ತಾಯಿ ಶೈಲಪುತ್ರಿಯ ಹಸ್ತದಲ್ಲಿರುವ ತ್ರಿಶೂಲವು ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳ ಸಮತೋಲನವನ್ನು ಪ್ರತಿನಿಧಿಸುವಂಥದ್ದು. ಇದು ನಮ್ಮೊಳಗಿನ ಸೋಮಾರಿತನ ಅಂದರೆ ತಮೋಗುಣ ಮತ್ತು ಅಹಂಕಾರವನ್ನು ನಾಶಪಡಿಸುವ ಸಂಕೇತ. ದೇವಿಯ ಎಡಗೈಯಲ್ಲಿರುವ ಕಮಲದ ಹೂವು ಮೂಲತಃ ಕೆಸರಿನಲ್ಲಿ ಅರಳಿದ್ದರೂ ಪವಿತ್ರತೆಯಿಂದ ಕಂಗೊಳಿಸುತ್ತಿರುವಂತೆ ನಾವು ಪ್ರಾಪಂಚಿಕ ಕಷ್ಟಗಳ ಮತ್ತು ಪ್ರಲೋಭನೆಗಳ ಜೊತೆಗೇ ಕಳಂಕರಹಿತರಾಗಿ ಪವಿತ್ರವಾದ ಜೀವನವನ್ನು ಸಾಗಿಸಲೇಬೇಕೆಂಬುದನ್ನು ಸೂಚಿಸುವಂಥದ್ದು. ಶೈಲಪುತ್ರಿಯು ಚಂದ್ರನನ್ನು ತನ್ನ ಮಸ್ತಿಷ್ಕದ ಮೇಲೆ ಧರಿಸಿದ್ದಾಳೆ. ಚಂದ್ರನು ಮನೋಕಾರಕ. ದೇವಿಯ ಆರಾಧನೆಯಿಂದ ಮಾನಸಿಕ ಚಂಚಲತೆಯು ದೂರವಾಗಿ ಮನಸ್ಸಿಗೆ ಶಾಂತಿ, ತಾಳ್ಮೆ, ಭಾವನಾತ್ಮಕ ಸ್ಥಿರತೆ ಲಭ್ಯ. ಹೀಗೆ ನವರಾತ್ರಿಯ ಮೊದಲನೇ ದಿನವು ನಮ್ಮ ಅಂತರಂಗದ ಶಕ್ತಿಯನ್ನು ಜಾಗೃತಗೊಳಿಸಿ ಧೈರ್ಯದಿಂದ ಜೀವನವನ್ನು ಎದುರಿಸಲು ಬೇಕಾದ ಆಂತರಿಕ ಬಲವನ್ನು ಪ್ರಸಾದಿಸುವಂಥದ್ದು. ನಾವು ಈ ಆಚರಣೆಯನ್ನು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧ ಎಂದು ಯೋಚಿಸಬಹುದು. ಮಣ್ಣಿನಲ್ಲಿ ಬೀಜ ಬಿತ್ತುವ ಕಲೆಯು ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಯೋಚನೆಯನ್ನು ಬಿತ್ತುವುದರ ಸಂಕೇತ ಎಂದು ಪರಿಗಣಿಸಬಹುದು. ಶೈಲಪುತ್ರಿ ಹೆಣ್ಣು ಮಗು. ಈಕೆಯನ್ನು ಮನದಲ್ಲಿ ಇರಿಸಿಕೊಂಡು ನಾವು ಹೆಣ್ಣು ಮಕ್ಕಳನ್ನು ಅವರ ಎಳೆಯ ಹರೆಯದಿಂದಲೇ ಗೌರವ ಹಾಗೂ ಅಭಿಮಾನದಿಂದ ಕಾಣಬೇಕು. ಇದೇ ನಿಜ ಬದುಕ ಸಂಸ್ಕಾರ. ಇದು ನಿಶ್ಚಿತವಾಗಿ ಬಾಹ್ಯ ದೇವತೆಯ ಪೂಜ್ಯೆಯಲ್ಲ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸುಪ್ತವಾಗಿರುವ ಆತ್ಮಶಕ್ತಿ ಮತ್ತು ಸ್ವಾವಲಂಬನೆಯನ್ನು ಎಚ್ಚರಿಸುವ ಪ್ರಕ್ರಿಯೆಯಾಗಿದೆ. ನಮ್ಮ ಚಿಂತನಾ ಪ್ರಾರ್ಥನೆ ಇಂತಿರಲಿ, ನಮ್ಮ ಸತ್ಸಂಕಲ್ಪಗಳು ಹಾಗೂ ಉದಾತ್ತ ಇಚ್ಛೆಗಳು ಈಡೇರಲಿ, ಮನಕ್ಕೆ ತಂಪು ಹಾಗೂ ಶಾಂತಿ ದೊರಕಲಿ, ಅಧರ್ಮವನ್ನು ದೂರ ಮಾಡುವ ಮನೋಸ್ಥಿತಿ ನಮ್ಮದಾಗಿರಲಿ, ಮಾನಸಿಕ ಗೊಂದಲಗಳು ದೂರವಾಗಿ ಬದುಕಿನಲ್ಲಿ ಸ್ಥಿರತೆ ಹಾಗೂ ಆತ್ಮವಿಶ್ವಾಸ ಹೆಚ್ಚಲಿ. ಈ ದಿನದ ಸಂದೇಶವೇ ಮೊದಲು ನೆಲೆಯೂರಿ ನಂತರ ಮುಂದಕ್ಕೆ.
1: ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ ದಸರಾ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಾ ಸದಾಶಿವಯ್ಯ ಜಂಬಯ್ಯ ನಾಗಲೋಟಿಮಠ್, ಎಸ್ಜೆ ನಾಗಲೋಟಿಮಠ್ ಸಜನ ಅಂದರೆ ನಮಗೆ ಸುಲಭವಾಗಿ ಕಣ್ಮುಂದೆ ಬರ್ತಾರೆ. ವೈದ್ಯರು, ಬರಹಗಾರರು, ವಿಜ್ಞಾನ ಪರಿಷತ್ ಅಧ್ಯಕ್ಷರಾಗಿದ್ದರು, ಹುಬ್ಬಳ್ಳಿ ಕಿಮ್ಸ್ನ ನಡೆಸಿದರು, ಬಿಜಾಪುರದಲ್ಲಿ ಒಂದು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಿದರು, ವಿದೇಶಗಳಲ್ಲಿ ಭಾರತದ ಕೀರ್ತಿ ಬೆಳಗಿಸಿದ ವೈಜ್ಞಾನಿಕ ಚಿಂತನೆ ಉಳ್ಳ ವೈದ್ಯರು ಡಾಕ್ಟರ್ ಸದಾಶಿವಯ್ಯ ಜಂಬಯ್ಯ ನಾಗಲೋಟಿಮಠ್ ಸಜನ.
2: ನಮ್ಮ ಮಂದಿನ ಅತಿ ಸಣ್ಣದ್ರಿ. ನಮ್ಮ ಅಪ್ಪನೂ 6ನೇ ತ ಕಲ್ತವ, ನಮ್ಮವ್ವ 4ನೇ ತ ಕಲ್ತಕ್ಕೆ. ಹೇಳ್ಕೊಳ್ಳುವಂಥದ್ದು ಹಿಂದೆ ಏನೇನು ಇಲ್ಲ ನಮಗೆ. ನಮ್ಮೂರು ಬನಟ್ಟಿ ಸಣ್ಣದ, ಅಲ್ಲೊಂದು SRA ಹೈಸ್ಕೂಲ್ ಅತ್ತಂತ ಹೇಳೈತಿ. ಅದನ್ನು ಸ್ಥಾಪನಾ ಮಾಡಿದವರು ತಮ್ಮಣ್ಣಪ್ಪ ಚಿಕ್ಕೋಡಿ ಅತ್ತನವರು. ಆ ಮನುಷ್ಯ ಈ ಹೈಸ್ಕೂಲ್ ಚಾಲೂ ಮಾಡಬೇಕಾತು ಅಂದರೆ ಮನೆಯಾಗಿದ್ದದ್ದು ತೆಂಬಿಗೆ ವಾಟೆ ಮಾರಿ ಚಾಲೂ ಮಾಡಿದವು. ಇವ್ರ ಬಗ್ಗೆ ಇನ್ನೊಂದು ಮಾತು ಹೇಳುವಂಗೆ ಆಗೇ ಬಿಟ್ಟತಿ, ಹೇಳಿಬಿಡ್ತನು. ತಮ್ಮಣ್ಣಪ್ಪ ಚಿಕ್ಕೋಡಿ ಅಂದರೆ ಫಗು ಹಳಕಟ್ಟಿ ಮಾವ, ಹೆಣ್ಣು ಕೊಟ್ಟ ಮಾವ. ಅಂಥ ಒಂದು ವಾತಾವರಣದೊಳಗೆ

0: ನಮ್ಮೂರಿತ್ತು. ಮಾಸ್ತರ್ ಶಾಲ್ಯಾಗ ಕಲ್ಸವ್ರು ನಾ ಒಂದು 10-12 ಮಂದಿ. ಆದ್ರೆ ಊರಾಗಿದ್ದು ಎಲ್ಲ ಹಿರಿಯರು ಮಾಸ್ತರ ನಮಗೆ. ನಮ್ಮ ಟೊಪಿ ವಂಕ ಆದರು, ಹಂಗೆ ಸಡ್ಲಾದ್ರೂ ಬೆನ್ನು ಹತ್ತಿ ಯಾಕೆ ನೀ ವಿದ್ಯಾರ್ಥಿ ಹೌದಲ್ಲೋ ಹಿಂಗ್ಯಾಕೆ ಅನ್ನುವಂಥ ಅದು ಒಂದು ವಾತಾವರಣ ನಮ್ಮಲ್ಲಿತ್ತು. ನಾ ಹೈಸ್ಕೂಲ್ ಕಲಿಯೋ ಮುಂದೆ ನನಗೆ ಬಹಳ ಅಭಿಮಾನ ಕೊಟ್ಟಂಥ ಒಬ್ಬರು ಗುರುಗಳು ಅಂದ್ರೆ ಎನ್ ಕೆ ಕುಲಕರ್ಣಿ ಅಂತ ಹೇಳಿದ್ದರು. ಆ ಕುಲಕರ್ಣಿ ಮಾಸ್ತರು ಯಾಕೋ ನನ್ನ ಮೇಲೆ ಭಾಳ ಪ್ರೀತಿ ಅವ್ರದ್ದು. ಜಂಬಾಯ, ನಿನ್ನ ಮಗ ನಾ ಕಲಿಸ್ತನೋ ಅವ್ನು ನನ್ನ ಮನೆಗೆ ಕಳಿಸು. ನಮ್ಮಪ್ಪ ವಿಚಿತ್ರ ಅನಿಸ್ತು, ಮಾಸ್ತರ ಬಂದು ಕೇಳಾಕತ್ಯಾರ ಯಾಕೆ ಕೇಳಾಕತ್ಯಾರು. ಆಮೇಲೆ ಅವ್ರೊಂದು ಕೆಲವು ಕಂಡಿನ ಹೇಳಿದರು, ನಾ ಬರೀ ಇಂಗ್ಲೀಷ್ ಅಷ್ಟೇ ಕಲಿಸ, ಅವಾಗ ಉಳ್ಕಿದ್ದು ನನಗೆ ಬರುವುದಿಲ್ಲ. ಆದರೆ ಇನ್ನೊಂದು ಏನು ಕಂಡೀಷನ್ ಅಂತಂದ್ರೆ ಅವ್ನು ಮತ್ತೊಬ್ಬರಲ್ಲಿ ಹೋಗಂಗಿಲ್ಲ ಟ್ಯೂಷನ್ಗೆ, ನನ್ನತ್ತೆ ಕಟ್ಟ ಬರಬೇಕು. ನಮ್ಮಪ್ಪ ಬಂದು ಮಾಸ್ತರ್ ಹಿಂಗೆ ತರೋ ಅಂತಂದ, ನೀ ಏನತಿ ಅತ್ತಂದೆ, ಹೋಗು ಮಾಸ್ತರ್ ಕರೀದು ಭಾಳ ದೊಡ್ಡದದ, ಹೋಗು ಅಂತ. ನಾ 8ನೇ ತಾಕ ಅವ್ರ ಮನೆಗೆ ಟ್ಯೂಷನ್ಗೆ ಹೋಗ್ತೀನಿ. ಮುಂಜಾನೆ ನಸಿಗಿನಾಗ 5ಕ್ಕೆ ನಮ್ಮ ಟ್ಯೂಷನ್ ಚಾಲೂ ಆಕಿತ್ತು. ನಮ್ಮ ಮಾಸ್ತರು ಎದ್ದ, ಮನೆ ಕಸ ತೆಗೆದ, ನೀರು ತೊಗೊಂಬಂದ, ತಳಿ ಹೊಡೆದ, ದೊಡ್ಡದೊಂದು ಕಂಬಳಿ ಹಾಸೆ, ಅದ್ರ ಮುಂದೆ ಒಂದು ಲಾಟನ್ ಹಚ್ಚಿಟ್ಕೊಂಡು ಹಾರ್ಮೋನಿಯಮ್ ಬಾರಿಸ್ಕೋತ ಹಾಡ್ಕೋತ ಕುಂಡ್ರ ಅವರು. ನಾ ಕರೆಕ್ಟ್ 5ಕ್ಕಲ್ಲಿ ಹೋಗಿದ್ದೆ, ಒಂದು ಕಂದಿಲಿ ಉಟ್ಕೊಂಡು ಹೋಗಿದ್ದೆ. ಹಿಂಗೆ ನನಗೆ 4 ಕೋರ್ಸ್ ಕಲಿಸಿದ್ರು ಅವರು. ಬರೀ ಇಂಗ್ಲೀಷೇ ಕಲಿಸೋರು, ಪುಸ್ತಕ ಅಲ್ಲ, ಜನರಲ್ ಕಲಿಸೋರು. ಪರೀಕ್ಷೆಗೆ ಕೂತ್ನಿ, ಅವ್ರ ಆಶೀರ್ವಾದದಿಂದ ಇಂಗ್ಲೀಷ್ ವಿಷಯದೊಳಗೆ ನಾನು ಸ್ಟೇಟ್ ನಮ್ಮ ಸೆಂಟರಿಗೆ ಫಸ್ಟ್ ಆದ್ನಿ. ಅವರು ಇದೆಲ್ಲ ಆದಮೇಲೆ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಅವ್ರನ್ನ ಕರೆದು, ಮಾಸ್ತರ ನನ್ನ ಮಗ ಇಷ್ಟು ಚಲೋ ಕಲಿಸಿದ್ರಿ, ನಾನು ನಿಮಗೇನೂ ಒಂದು ಬಿಲ್ಲಿನೂ ಕೊಡಲಿಲ್ಲ, ಕೂತ್ಕೊಳ್ರಿ ಅಂತ ಹೇಳಿ ಅವಲಕ್ಕಿ ಮಾಡಿಸಿದ್ರು. ಅವಲಕ್ಕಿ ಕೊಟ್ಟರು, ಚಹಾ ಕೊಟ್ಟರು. ನಮ್ಮ ಅಪ್ಪ ನನ್ನ ಕಳೆ, ತಮ್ಮ ಇದನ್ನು ತಗೋ, ಈ ಚೀಟಿ ಅವ್ರ ಕಾಲ್ ಮೇಲಿಡು, ನಮಸ್ಕಾರ ಮಾಡು ಅಂದ. ನನಗೇನು ಗೊತ್ತು, ನಾವು ಕೊಟ್ಟ ಚೀಟಿ ತೊಗೊಂಡು ಕಾಲ್ ಮೇಲಿಟ್ಟು ನಮಸ್ಕಾರ ಮಾಡಿದ್ನಿ, ಏನು ಜಂಬಯ್ಯ ಇದು ಅಂತ ಕೇಳಿದ್ರು ಮಾಸ್ತರು. ಮಾಸ್ತರ ನೀವು ಇಷ್ಟು ದಿವಸ ಕಲಿಸಿದ್ರಿ, ನಾನು ನಿಮಗೆ 1 ರೂಪಾಯಿನೂ ಕೊಡಲಿಲ್ಲ, ಅದರೊಳಗೆ 2.5 ತೊಲೆ ಬಂಗಾರ ಐತಿ, ಅದನ್ನು ನಿಮ್ಮ ಕಾಲಿಗೆ ಇಟ್ಟನವ, ತಾವು ತೊಗೋಬೇಕು. ನಮ್ಮ ಕುಲಕರ್ಣಿ ಮಾಸ್ತರು ಎದ್ದು ನಿಂತರು, ಎಡಗಾಲಿ ಆ ಬಂಗಾರ ಒದ್ರು. ಒದ್ದು ಏನು, ನಾ ಅಂದ್ರೆ ಅಟ್ಟ ತಿಳಿದೇನೆ, ನಿನ್ನ ಮಗ ಅಂದ್ರೆ ಏನು ಬೇರೆ ತಿಳಿದೇನೆ, ಅವ್ನು ನನ್ನ ಮಗ, ನಿನ್ನ ಮಗ ಅಲ್ಲಿ ಜಂಬಯ್ಯ, ಇನ್ನೊಮ್ಮೆ ಇಂಥ ತಪ್ಪು ಮಾಡಿದ ನಿಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳಿ ಎದ್ದು ಹೊಂಟ್ರು. ಹೋಗಿ ನಮ್ಮ ಅಪ್ಪ ಅವ್ರನ್ನ ಕೈ ಹಿಡ್ಕೊ ಕರ್ಕೊಂಬ, ನನ್ನ ಕಡೆ ತಪ್ಪ್ರಿ ಮಾಸ್ತರ. ಇಂಥ ಮಾಸ್ತರ ಕೈಯಾಗ ಕಲ್ತದೇವು ನಾವು. ನನಗೆ ಅವ್ರ ನೆನಪು ಎಂದೂ ಹೋಗೋದೇ ಇಲ್ಲ. ಆದರೆ ಇಂಥ ಗುಣ ಏನಿದ್ವಲ್ರಿ, ಇವನು ಅಂಥವ್ರಿಂದ ಕಲ್ತ.
1: ಕನ್ನಡ ರತ್ನ ಭಂಡಾರದ ವೈದ್ಯರಾದ ಎಸ್ಜೆ ನಾಗಲೋಟಿಮಠ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
4: ಆಕಾಶವಾಣಿ ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
5: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
6: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ. ಆನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
5: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage ಮೈಸೂರು, ಆರ್ ವಿಸಿಟ್ vvce.ac.in.
7: ಜಗತ್ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ದಸರೆಯನ್ನು ಕಣ್ತುಂಬಿಕೊಳ್ಳಲು ಬರುವ ಜನರ ಹೃನ್ಮನ ತಣಿಸಲು 10 ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ನಗರಿ ಮೈಸೂರಿನ ವಿವಿಧ ಸ್ಥಳಗಳಲ್ಲಿ ನಡೆಯಲಿವೆ. ಅದರ ಪಕ್ಷಿನೋಟ ನಿಮಗಾಗಿ.
8: ದಿನಾಂಕ 11ರಂದು ಅಂದರೆ ಇಂದು ಬೆಳಗ್ಗೆ 11:50 12:13 ಒಳಗೆ ಸಲ್ಲುವ ಶುಭ ಧನುರ್ಲಗ್ನದಲ್ಲಿ ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ದೇವಿ ಸನ್ನಿಧಿಯಲ್ಲಿ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಅಗ್ರಪೂಜೆಯೊಂದಿಗೆ 2026ರ ದಸರಾ ಮಹೋತ್ಸವ ಉದ್ಘಾಟನೆಗೊಳ್ಳಲಿದೆ.
7: ಉದ್ಘಾಟಿಸಲಿದ್ದಾರೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು, ಸಂಸ್ಥಾನ ಶ್ರೀ ಗವಿಮಠ ಕೊಪ್ಪಳ, ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಹಾಗೂ ಇನ್ನಿತರ ಗಣ್ಯರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದೆ.

0: ಇಂದು ಬೆಳಗ್ಗೆ 12:30 ಮೈಸೂರಿನ ಕುಪ್ಪಣ್ಣ ಪಾರ್ಕ್ ಆವರಣದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ವಿಷಯಾಧಾರಿತ ದಸರಾ ಫಲಪುಷ್ಪ ಪ್ರದರ್ಶನ ಉದ್ಘಾಟನಾ ಸಮಾರಂಭ ಏರ್ಪಡಿಸಲಾಗಿದೆ.
1: ಮಧ್ಯಾಹ್ನ 1:00 ಲಿಂಗಾಂಬುಧಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ಪುಷ್ಪಮೇಳ ಮತ್ತು ಸಸ್ಯತೋಟ ಭೇಟಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಯಲಿದೆ.
0: ಫಲಪುಷ್ಪ ಪ್ರದರ್ಶನಕ್ಕೆ ಶಾಲಾ ಸಮವಸ್ತ್ರ ಧರಿಸಿ ಬರುವ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ. 9:00 ಮಧ್ಯಾಹ್ನ 1:00.
1: 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಉಂಟು.
0: ಇಂದು ಸಂಜೆ 4:00 ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಹಾರ ಮೇಳ ಉದ್ಘಾಟನೆಗೊಳ್ಳಲಿದೆ.
1: ಸಂಜೆ 4:00 ಶ್ರೀ ಡಿ ದೇವರಾಜರಸ್ ವಿವಿಧೋದ್ದೇಶ ಕ್ರೀಡಾಂಗಣ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ದಸರಾ ಕುಸ್ತಿ ಪಂದ್ಯಾವಳಿಯ ಉದ್ಘಾಟನೆ ನಡೆಯಲಿದೆ.
0: ಇಂದು ಸಂಜೆ 4:00 ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ, ಹಳೆ ಡಿಸಿ ಕಚೇರಿ ಎದುರು. ಇಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದ ಉದ್ಘಾಟನೆ ನಡೆಯಲಿದೆ.
1: ಈ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಪ್ರತಿದಿನ 11:30 ವಿವಿಧ ಪುಸ್ತಕಗಳ ಬಿಡುಗಡೆ ಹಾಗೂ 4:30 ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕವಿತೆ ವಾಚಿಸಿ ಗಿಡಗಿಟ್ಟಿಸಿ ಎಂಬ ನೂತನ ಕಾರ್ಯಕ್ರಮ ಕೂಡ ಆಯೋಜಿತವಾಗಿದೆ.
0: 4:30 ಲಲಿತ ಕಲೆ ಮತ್ತು ಕರಕುಶಲ ಶಿಬಿರದ ಉದ್ಘಾಟನೆ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯಕಲಾ ಕಾಲೇಜು ಕಾವಾ ಆವರಣದಲ್ಲಿ ಏರ್ಪಡಿಸಲಾಗಿದೆ.
1: 4:30 ರಾಜ್ಯ ದಸರಾ ಸಿಎಂ ಕಪ್ ಕ್ರೀಡಾಕೂಟದ ಉದ್ಘಾಟನೆ ನಡೆಯಲಿದೆ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ.
0: 5:00 ಮೈಸೂರು ಅರಮನೆ ವೇದಿಕೆಯಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ.
1: ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ರಂಗಾಯಣ ಕೂಡ ರಂಗಭೀಷ್ಮ ಬಿವಿ ಕಾರಂತ ಕಾಲೇಜು ನವರಾತ್ರಿ ರಂಗೋತ್ಸವ ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದರ ಅಂಗವಾಗಿ ರಂಗೋತ್ಸವದ ಉದ್ಘಾಟನೆ ಇಂದು 5:00 ಕಲಾಮಂದಿರದ ವನರಂಗದಲ್ಲಿ ನಡೆಯಲಿದೆ.
0: ರಂಗಾಯಣದ ನಾಟಕಗಳ ಛಾಯಾಚಿತ್ರ ಪ್ರದರ್ಶನದ ಉದ್ಘಾಟನೆ ಹಾಗೂ ಮೈಸೂರಿನ ಸಮತೆಂತೋ ರಂಗತಂಡದ ವತಿಯಿಂದ ನವರಾತ್ರಿ ರಂಗ ಗೌರವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ.
1: ರಂಗೋತ್ಸವದ ದೈನಂದಿನ ಕಾರ್ಯಕ್ರಮದಂತೆ ಇಂದು 6:30 ಕಲಾಮಂದಿರದ ಭೂಮಿಗೀತದಲ್ಲಿ ಡಾ ಚಂದ್ರಶೇಖರ ಕಂಬಾರ ವಿರಚಿತ ಅಲಿಬಾಬಾ ಮತ್ತು 40 ಜನ ಕಳ್ಳರು ನಾಟಕ ಪ್ರದರ್ಶಿತವಾಗಲಿದೆ.
0: ಮೈಸೂರು ಬೊಂಬೆ ರಂಗಮಂದಿರದ ವತಿಯಿಂದ ಮೈಸೂರು ದಸರಾ ವಿಶೇಷ ಬೊಂಬೆಯಾಟ 2026 ಉದ್ಘಾಟನೆ ಇಂದು 5:30. ಸ್ಥಳ ಮೈಸೂರು ಬೊಂಬೆ ರಂಗಮಂದಿರ, ಇಟ್ಟಿಗೆಗೋಡು, ಮೈಸೂರು.
1: ದೈನಂದಿನ ಕಾರ್ಯಕ್ರಮಗಳು ಪ್ರತಿದಿನ 6:00-7:00 ನಡೆಯಲಿವೆ. ಇಂದು 6:00 ಶ್ರೀದೇವಿ ಮಹಾತ್ಮೆ ಸಾಂಪ್ರದಾಯಿಕ ಯಕ್ಷಗಾನ ಬೊಂಬೆಯಾಟ ಪ್ರದರ್ಶಿತವಾಗಲಿದೆ. ನಡೆಸಿಕೊಡಲಿದ್ದಾರೆ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟದ ಸಂಘದ ಸದಸ್ಯರು.
0: ಇಂದು 6:30 ಸಯಾಜಿರಾವ್ ರಸ್ತೆಯ ಕೆಆರ್ ಆಸ್ಪತ್ರೆ ಬಳಿ ವಿದ್ಯುತ್ ದೀಪಾಲಂಕಾರ ಹಸಿರು ಚಪ್ಪರ ಉದ್ಘಾಟನೆಗೊಳ್ಳಲಿದೆ.
1: ರಾತ್ರಿ 7:00 ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ವಸ್ತು ಪ್ರದರ್ಶನ ಉದ್ಘಾಟನೆಗೊಳ್ಳಲಿದೆ.
0: ಇಂದು 7:00 ಮೈಸೂರಿನ ಅರಮನೆ ವೇದಿಕೆಯಲ್ಲಿ ನೃತ್ಯ ರೂಪಕ ದೇವಿ ನಡೆಸಿಕೊಡಲಿದ್ದಾರೆ ಶ್ರೀಮತಿ ರುಕ್ಮಿಣಿ ವಿಜಯಕುಮಾರ್ ಮತ್ತು ತಂಡದವರು.

0: ಮೈಸೂರು ದಸರಾ ಮಹೋತ್ಸವದಲ್ಲಿ ನಾಳೆ ಅಂದರೆ ದಿನಾಂಕ 12ರಂದು 10 ಹಲವು ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದಲ್ಲಿ ದಸರಾ ಸಾಂಸ್ಕೃತಿಕ ಮಹೋತ್ಸವ 2026ರನ್ನು ಆಚರಿಸಲಾಗುತ್ತಿದ್ದು, ಇದರ ಉದ್ಘಾಟನಾ ಸಮಾರಂಭ ಸಂಜೆ 5 ಗಂಟೆಗೆ ಆಯೋಜಿತವಾಗಿದೆ.
1: ಇದರ ಅಂಗವಾಗಿ ನಾಳೆ ಸಂಜೆ 5:30ಕ್ಕೆ ಮೈಸೂರಿನ ಹೊನ್ನಾರು ಜನಪದ ಗಾಯಕರಿಂದ ಜನಪದ ಗೀತೆಗಳ ಗಾಯನ

0: ಸಂಜೆ 6:30 ಹುಬ್ಬಳ್ಳಿಯ ವಿದುಷಿ ವೈಷ್ಣವಿ ಹಾನಗಲ್ ಅವರಿಂದ ಹಿಂದೂಸ್ತಾನಿ ಸಂಗೀತ ಗಾಯನ.
1: ರಾತ್ರಿ 7:00 ಖ್ಯಾತ ನೃತ್ಯ ಕಲಾವಿದೆ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ನೃತ್ಯ ಸಂಯೋಜನೆಯ ಭರತನಾಟ್ಯ ಮೈಸೂರು ಕಥಾ ಪ್ರದರ್ಶಿತವಾಗಲಿದೆ. ನಿರ್ದೇಶನ ವಿದ್ವಾನ್ ಸುಜಯ್ ಶಾನ್ ಭಾಗ್.
0: ಸಂಜೆ 7:00 ಮೈಸೂರು ಅರಮನೆ ವೇದಿಕೆಯಲ್ಲಿ ತತ್ವ ಸಂಗೀತ ಶ್ರೀ ರಘು ದೀಕ್ಷಿತ್ ಮತ್ತು ತಂಡದವರಿಂದ.

0: ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಡೆಯುತ್ತಿರುವ ಮೈಸೂರು ದಸರಾ ಮಹೋತ್ಸವದ ಕನ್ನಡ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದ ಅಂಗವಾಗಿ ದಿನಾಂಕ 12ರಂದು ಸಾಹಿತಿಗಳೊಂದಿಗೆ ಸೆಲ್ಫಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಪುಸ್ತಕಗಳ ಬಿಡುಗಡೆಯನ್ನು ಆಯೋಜಿಸಲಾಗಿದೆ. ಸಾಹಿತಿಗಳೊಂದಿಗೆ ಸೆಲ್ಫಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಾಹಿತಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ. ಅದೇ ರೀತಿ ಕನ್ನಡ ಪುಸ್ತಕ ಪ್ರಾಧಿಕಾರದ 12 ಕೃತಿಗಳ ಲೋಕಾರ್ಪಣೆಯನ್ನು ಕೂಡ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ನೆರವೇರಿಸಲಿದ್ದಾರೆ.
1: ಸಂಜೆ 6:30ಕ್ಕೆ ನವರಾತ್ರಿ ರಂಗೋತ್ಸವದ ಅಂಗವಾಗಿ ಭೂಮಿಗೀತ ರಂಗಾಯಣ, ಇಲ್ಲಿ ವೈದೇಹಿ ವಿರಚಿತ ಮೂಕನ ಮಕ್ಕಳು ನಾಟಕ ಪ್ರದರ್ಶನಗೊಳ್ಳಲಿದೆ.
0: ಇವಿಷ್ಟು ಇಂದು ಮತ್ತು ನಾಳೆ ಮೈಸೂರು ದಸರಾ ಮಹೋತ್ಸವದಲ್ಲಿ ನಿಮ್ಮ ಮನ ತಣಿಸಲು ಆಯೋಜಿತವಾಗಿರುವ ಕಾರ್ಯಕ್ರಮಗಳು. ಜಗಮಗಿಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ಕಂಗೊಳಿಸಿ ಸ್ವರ್ಗವೇ ಭುವಿಗಳೆದಂತೆ ಭಾಸವಾಗುವ ಮೈಸೂರಿಗೆ ಬನ್ನಿ, ಆನಂದಿಸಿ, ಸಂಭ್ರಮಿಸಿ.
2: ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ. ನಿರ್ಮಾಣ ಬಿ ದಿಗ್ವಿಜಯ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
3: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ರೈತರಿಗೆ ಸಲಹೆಗಳು.
1: ಒಣಭೂಮಿ ಕೃಷಿಯಲ್ಲಿ ಮಲ್ಚಿಂಗ್ನಿಂದ ಏನು ಪ್ರಯೋಜನ ಎಂದರೆ, ಮಣ್ಣಿನ ಮೇಲ್ಮೈಯನ್ನು ಒಣಹುಲ್ಲು, ಎಲೆಗಳು, ಬೆಳೆಯ ಅವಶೇಷಗಳು ಅಥವಾ ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚಿ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳುವ ಅಥವಾ ಉಳಿಸುವ ಕೃಷಿ ವಿಧಾನವನ್ನು ಮಲ್ಚಿಂಗ್ ಅಂತ ಕರೀತೇವೆ. ಮಲ್ಚಿಂಗ್ನಿಂದ ಏನು ಪ್ರಯೋಜನ ಏನೆಂದರೆ, ಮಣ್ಣಿನ ತೇವಾಂಶ ಹೆಚ್ಚು ಕಾಲ ಹಿಡಿದಿಟ್ಕೊಳ್ಬೋದು, ನೀರಿನ ಆವಿಯಾಗುವಿಕೆಯನ್ನು ಕಡಿಮೆ ಮಾಡಿಕೊಳ್ಬಹುದು, ಕಳೆ ಬೆಳವಣಿಗೆಯನ್ನು ನಿಯಂತ್ರಿಸಬಹುದು, ಮಣ್ಣಿನ ತಾಪಮಾನವನ್ನು ಸಮತೋಲನದಲ್ಲಿ ಇಟ್ಕೊಳ್ಬಹುದು, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಇದು ಸಹಾಯ ಮಾಡುತ್ತೆ, ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಿಸುತ್ತೆ. ಒಣಬೇಸಾಯದಲ್ಲಿ ಬೆಳೆ ಪರಿವರ್ತನೆಯಿಂದ ಉಪಯೋಗ ಏನೆಂದರೆ, ಒಂದೇ ಜಮೀನಿನಲ್ಲಿ ಒಂದೇ ಬೆಳೆಯನ್ನು ನಿರಂತರವಾಗಿ ಬೆಳೆಯದೆ ವಿವಿಧ ಋತುಗಳಲ್ಲಿ ಅಥವಾ ವರ್ಷಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಕ್ರಮವಾಗಿ ಬೆಳೆಯುವ ಪದ್ಧತಿ ಇದಾಗಿರುತ್ತೆ. ಬೆಳೆ ಪರಿವರ್ತನೆಯ ಪ್ರಯೋಜನ ಏನೆಂದರೆ, ಮಣ್ಣಿನ ಫಲವತ್ತತೆ ಹೆಚ್ಚಿಸಿಕೊಳ್ಳೋದು, ಮಣ್ಣಿನ ಪೋಷಕಾಂಶಗಳ ಸಮತೋಲನ ಕಾಪಾಡಿಕೊಳ್ಳೋದು, ಕೀಟಗಳು ಮತ್ತು ರೋಗಗಳ ಹರಡುವಿಕೆ ಕಡಿಮೆ ಮಾಡಿಕೊಳ್ಳೋದು, ಕಳೆಗಳ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತೆ, ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಕಡಿಮೆ ಮಾಡಿಕೊಳ್ಳಬಹುದು, ಒಟ್ಟಾರೆ ಬೆಳೆ ಉತ್ಪಾದನೆ ಮತ್ತು ಆದಾಯ ಹೆಚ್ಚಿಸಲು ಇವು ಸಹಾಯವಾಗುತ್ತವೆ. ಉದಾಹರಣೆಗೆ, ಅಕ್ಕಿ ಜೊತೆಗೆ

0: ಬೆಳೆ ಬೆಳಿಬಹುದು. ಜೋಳದ ಜೊತೆಗೆ ಕಡಲೆ ಬೆಳಿಬಹುದು, ಹತ್ತಿ ಜೊತೆಗೆ ಹೆಸರನ್ನ ಬೆಳಿಬಹುದಾಗಿದೆ. ಒಣಭೂಮಿ ಬೇಸಾಯದಲ್ಲಿ ಸಮತಟ್ಟು ಉಳುಮೆ ಅಥವಾ ಕಾಂಟೂರ್ ಪ್ಲೋಯಿಂಗ್ ಅಂದ್ರೆ ಇಳಿಜಾರಿನ ಭೂಮಿಯಲ್ಲಿ ಇಳಿಜಾರಿನ ದಿಕ್ಕಿನಲ್ಲಿ ಉಳುಮೆ ಮಾಡದೆ ಸಮ ಎತ್ತರದ ಕಾಂಟೂರ್ ರೇಖೆಗಳ ಉದ್ದಕ್ಕೂ ಉಳುಮೆ ಮಾಡುವ ಕೃಷಿ ಪದ್ಧತಿ ಆಗಿರುತ್ತೆ. ಕಾಂಟೂರ್ ಪ್ಲೋಯಿಂಗ್ ಅಥವಾ ಸಮತಟ್ಟು ಉಳುಮೆಯ ಪ್ರಯೋಜನ ಏನಂದ್ರೆ ಮಣ್ಣಿನ ಸವೆತವನ್ನ ಕಡಿಮೆ ಮಾಡಿಕೊಳ್ಳಬಹುದು, ಮಳೆ ನೀರಿನ ಹರಿವನ್ನ ನಿಧಾನಗೊಳಿಸುತ್ತದೆ, ನೀರು ಮಣ್ಣಿನಲ್ಲಿ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ, ಮಣ್ಣಿನ ತೇವಾಂಶ ಕಾಪಾಡುತ್ತೆ, ಭೂಮಿಯ ಫಲವತ್ತತೆಯನ್ನ ಉಳಿಸುತ್ತೆ, ಬೆಳೆ ಇಳುವರಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಒಣಬೇಸಾಯದಲ್ಲಿ ಮಣ್ಣಿನ ತಡೆಕಟ್ಟು ಬಂಡಿಂಗ್ ಅಂದ್ರೆ ಮಳೆ ನೀರಿನ ಹರಿವನ್ನ ನಿಯಂತ್ರಿಸಿ ಮಣ್ಣಿನ ಸವೆತವನ್ನ ತಡೆಯಲು ಮತ್ತು ನೀರನ್ನ ಸಂಗ್ರಹಿಸಲು ಹೊಲದ ಸುತ್ತ ಅಥವಾ ಇಳಿಜಾರಿನ ಪ್ರದೇಶಗಳಲ್ಲಿ ಮಣ್ಣಿನಿಂದ ಅಥವಾ ಕಲ್ಲುಗಳಿಂದ ತಡೆಕಟ್ಟುಗಳನ್ನು ನಿರ್ಮಿಸುವ ವಿಧಾನವಾಗಿದೆ. ಇದರಿಂದ ಪ್ರಯೋಜನ ಏನೆಂದರೆ ಮಣ್ಣಿನ ಸವೆತವನ್ನು ಕಡಿಮೆ ಮಾಡುತ್ತೆ, ಮಳೆ ನೀರನ್ನು ಹೊಲದಲ್ಲೇ ಉಳಿಸಿ ಮಣ್ಣಿನಲ್ಲಿ ಹೀರಿಕೊಳ್ಳಲು ಸಹಾಯ ಮಾಡ್ತವೆ, ಮಣ್ಣಿನ ತೇವಾಂಶವನ್ನು ಕಾಪಾಡ್ತವೆ, ಭೂಮಿಯ ಫಲವತ್ತತೆಯನ್ನು ಉಳಿಸುತ್ತವೆ, ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಿಸುತ್ತದೆ. ಇದರ ಮುಖ್ಯ ಪ್ರಯೋಜನಗಳು: ಮಣ್ಣಿನ ಸವೆತವನ್ನು ಕಡಿಮೆ ಮಾಡುತ್ತದೆ, ಮಳೆ ನೀರನ್ನು ಹೊಲದಲ್ಲೇ ಉಳಿಸಿ ಮಣ್ಣಿನಲ್ಲಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ, ಮಣ್ಣಿನ ತೇವಾಂಶವನ್ನು ಕಾಪಾಡ್ತವೆ, ಭೂಮಿಯ ಫಲವತ್ತತೆಯನ್ನು ಉಳಿಸ್ತವೆ, ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಿಸ್ತವೆ. ಒಣಬೇಸಾಯದಲ್ಲಿ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಅಂದರೆ ಬೆಳೆಗೆ ಸೂಕ್ತವಾದ ಋತು ಅಥವಾ ಸರಿಯಾದ ಸಮಯದಲ್ಲಿ ಬೀಜಗಳನ್ನು ಬಿತ್ತುವ ಕೃಷಿ ಪದ್ಧತಿಯಾಗಿದೆ. ಇದರಿಂದ ಪ್ರಯೋಜನಗಳು: ಬೀಜಗಳು ಉತ್ತಮವಾಗಿ ಮೊಳಕೆಯಿಡುತ್ತವೆ, ಸಸ್ಯಗಳ ಬೆಳವಣಿಗೆ ಉತ್ತಮವಾಗಿರುತ್ತೆ, ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆಯಾಗಿರುತ್ತೆ, ಮಳೆ ಮತ್ತು ಹವಾಮಾನ ಅನುಕೂಲವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಬಹುದಾಗಿದೆ, ಹೆಚ್ಚು ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ಬೆಳೆ ಕೂಡ ನಮಗೆ ಸಿಗುತ್ತೆ. ಇನ್ನೊಂದು, ಒಣ ಬೇಸಾಯದಲ್ಲಿ ಬರ ನಿರೋಧಕ ಬೆಳೆಗಳ ಅಭಿವೃದ್ಧಿಪಡಿಸೋದು. ಕಡಿಮೆ ನೀರಿನಲ್ಲಿಯೂ ಬೆಳೆ ಬೆಳಿಬಲ್ಲ ಮತ್ತು ಬರವನ್ನು ತಡೆದುಕೊಳ್ಳುವ ಬೆಳೆ ತಳಿಗಳನ್ನು ಅಭಿವೃದ್ಧಿಪಡಿಸಬೇಕಾಗುತ್ತೆ. ಮಣ್ಣಿನ ಸವೆತ ನಿಯಂತ್ರಣ ಕೂಡ ಸೇರಿರುತ್ತೆ. ಒಣಭೂಮಿ ಪ್ರದೇಶದಲ್ಲಿ ಮಣ್ಣಿನ ಸವೆತವು ಪ್ರಮುಖ ಸಮಸ್ಯೆಯಾಗಿದೆ. ಅರಣ್ಯೀಕರಣ, ಹುಲ್ಲುಗಾವಲು ಅಭಿವೃದ್ಧಿ ಮತ್ತು ನಿಯಂತ್ರಿತ ಮೇಯಿಸುವಿಕೆ ಮೂಲಕ ಮಣ್ಣನ್ನು ಸ್ಥಿರಗೊಳಿಸಿ ಈ ಸಮಸ್ಯೆಯನ್ನು ತಡಿಬಹುದಾಗಿದೆ. ಒಣಭೂಮಿ ಪ್ರದೇಶದಲ್ಲಿ ಇನ್ನೊಂದು, ಹೊಸ ತಂತ್ರಾಂಶಗಳ ಅಳವಡಿಕೆ. ಭಾರತದ ಹೆಚ್ಚಿನ ಪ್ರೋಟೀನ್ ಅಗತ್ಯಗಳನ್ನು ಒಣಭೂಮಿ ಕೃಷಿಯು ಪೂರೈಸುತ್ತೆ. ಆದ್ದರಿಂದ ಒಣಭೂಮಿ ಕೃಷಿಯಲ್ಲಿ ಅನುಭವ ಹೊಂದಿರುವ ಇಸ್ರೇಲ್ನಂತಹ ದೇಶಗಳ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ತುಂಬ ಅಗತ್ಯವಾಗಿದೆ.
1: ತಿಮ್ಮಪ್ಪ ಎಚ್ ಗೌಡ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದ್ರಿ. ಸಮಯ 6:55 ಆಗಲಿದೆ. ಇನ್ನು ಮತ್ತೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ತಮಿಳುನಾಡು ರಾಜ್ಯಸ್ಯ ಚೆನ್ನೈ ನಗರೆ 13,000 crore rupees ಪರಿಯೋಜನಾನಾಂ ಉದ್ಘಾಟನಂ ಕರಿಷ್ಯತಿ. ಪ್ರಧಾನಮಂತ್ರಿ ಚೆನ್ನೈ ಮೆಟ್ರೋ ರೈಲ್ ಪರಿಯೋಜನಾಯಾಃ ತಸ್ಯ ಖಂಡಸ್ಯ ಮೆಟ್ರೋ ರೈಲ್ ಸೇವಾಯಾಃ ಶುಭಾರಂಭಂ ಕರಿಷ್ಯತಿ. ಯಸ್ಯ ನಿರ್ಮಾಣಂ ಪ್ರಾಯಃ 49,000 crore rupees ವ್ಯಯೇನ ಕೃತಮಸ್ತಿ. ಶ್ರೀ ಮೋದಿ ಪೋಲೂರ್ ಬೈಪಾಸ್ ಸ್ಥಾನಕಾತ್ ಪೂನಮಲ್ಲಿ ಬೈಪಾಸ್ ಸ್ಥಾನಕ ಪರ್ಯಂತಂ ಪುನಶ್ಚ ತತ್ರತಃ ಚೆನ್ನೈ ಮೆಟ್ರೋ ರೈಲ್ ಯಾನೇನ ಯಾತ್ರಾಮಪಿ ಕರಿಷ್ಯತಿ. ಪೂನಮಲ್ಲಿ ಪೋಲೂರ್ ಮಾರ್ಗೆ ಉನ್ನತ ಸಂಕೇತ ಪ್ರಣಾಳಿ ಯುಕ್ತ 3.7 kilometers ಮಿತ ದೀರ್ಘ ದ್ವಿಸ್ತರೀಯ ಸಂರಚನಾ ಅಸ್ತಿ ಯಾ ಚಾಲಕ ವಿಹೀನ ಸಂಚಾಲನಾಯ ನಿರ್ಮಿತ ಅಸ್ತಿ. ಪ್ರಧಾನಮಂತ್ರಿ 50,000 crore rupees ಅಧಿಕ ಮೂಲ್ಯಾನಾಂ ರೇಲ್ ಮಾರ್ಗಾಧಾರಭೂತ ಸಂರಚನಾ ಪರಿಯೋಜನಾ ರಾಷ್ಟ್ರಾಯ ಸಮರ್ಪಯಿಷ್ಯತಿ ತಥಾ ತಾಸಾಂ ಉದ್ಘಾಟನಮಪಿ ಕರಿಷ್ಯತಿ. ಏತಾಸು ಅಮೃತ ಭಾರತ ಸ್ಥಾನಕ ಯೋಜನಾಯಾಃ ಅಂತರ್ಗತಂ

0: ವಿಕಸಿತಾನಿ, ಪಳನಿ, ವೆಲ್ಲೂರ್ ಕೆಂಟೋನ್ಮೆಂಟ್, ಅಂಬಾ ಸಮುದ್ರಂ, ಪರಮಗುಡಿ, ನಮಕ್ಕಲ ಚೇತ್ಯತೀರ್ಸು ಸ್ಥಾನು ಸ್ಥಿತಾನಿ ಪಂಚ ಅಮೃತ ಸ್ಥಾನಕಾನಿ ಸಮ್ಮಿಲಿತಾನಿ ಸಂತಿ. ಶ್ರೀ ಮೋದಿ ಪೋರೂರ್ ಸರೋವರಸ್ಯ ಸಮೀಪೆ ಸ್ಥಿತೆ ಜಲಾಖಂಡೇಶ್ವರ ಮಂದಿರೆ ದರ್ಶನಂ ಪೂಜನಂಚ ಕರಿಷ್ಯತಿ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನಾಯಾಃ ಅದ್ಯ ಏಕಂ ವರ್ಷಂ ಸಂಪೂರ್ಣಂ. ಇಯಂ ಯೋಜನಾ ವಿಗತ ವರ್ಷೆ ಅಸ್ಮಿನ್ನೇವ ದಿನೆ ದೇಶಸ್ಯ ಶತ ಆಕಾಂಕ್ಷಿ ಕೃಷಿ ಜನಪದೇಶು ಕೃಷೇ ಸುದೃಢೀಕರಣಾಯ ಪ್ರಾರಬ್ಧ ಆಸೀತ್. ಅಸ್ಮಾಕಂ ವಾರ್ತಾಹರಾನುಸಾರಂ ಅಸ್ಯಾಃ ಯೋಜನಾಯಾಃ ಅಂತರ್ಗತಂ ಏಕಾದಶ ಮಂತ್ರಾಲಯಾನಾಂ ವಿಭಾಗಾನಾಂ ಚ ಷಟ್ತ್ರಿಂಶತ್ ಕೇಂದ್ರೀಯ ಯೋಜನಾಃ ರಾಜ್ಯ ಪ್ರಶಾಸನಾನಾಂ ಯೋಜನಾಭಿಃ ನಿಜ ಕ್ಷೇತ್ರಸ್ಯ ಸಹಭಾಗಿತಯಾ ಚ ಸಮನ್ವಿತಾಃ ಸಂತಿ. ಅಸ್ಯಾಃ ಯೋಜನಾಯಾಃ ಉದ್ದೇಶ್ಯಂ ಪ್ರತ್ಯೇಕಸ್ಯ ಜನಪದಸ್ಯ ವಿಶಿಷ್ಟಾನಾಂ ಕೃಷಿ ಸಂಬದ್ಧಾನಾಂ ಅವಶ್ಯಕತಾನಾಂ ಪೂರ್ತಿಃ ಅಸ್ತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಆಕಾಶವಾಣಿತಃ ಪ್ರಸಾರ್ಯತೆ.
1: ಆಕಾಶವಾಣಿ ವಾರ್ತಾಭಿಃ ಸಂಯುಜ್ಯಂತಾಂ. ಎಕ್ಸ್ಪಟಲೆ @AIR ನ್ಯೂಸ್ ಅಲರ್ಟ್ಸ್ ಇತ್ಯನುಸರಂತು. ಅಥ ಸದ್ಯೋ ವೃತ್ತಾಂತಾಯ ಚ newsonair.gov.in ಇತಿ ಜಾಲಪುಟಂ ಅವಲೋಕಂತಾಂ.
0: ರಕ್ಷಾಮಂತ್ರಿ ರಾಜನಾಥ ಸಿಂಹ ಯುವಕೇಭ್ಯ ನೀತಿ ನಿರ್ಮಾಣ ಸಮಯೆ ತೇಷಾಂ ಆಕಾಂಕ್ಷಾಃ ಅವಶ್ಯಕತಾಃ ತಥಾ ಪರಿವರ್ತನಶೀಲಾಃ ಪರಿಸ್ಥಿತಯಃ ವಿಚಾರಣೀಯಾ ಇತಿ ಅವಶ್ಯಕತಾಯಾಂ ಬಲಂ ದತ್ತವಾನ್. ನವದೆಹಲ್ಯಾಂ ಆಯೋಜಿತಂ ನರೇಂದ್ರ ಮೋಹನ ವ್ಯಾಖ್ಯಾನಂ ಸಂಬೋಧಯನ್ ಶ್ರೀ ಸಿಂಹ ಉಕ್ತವಾನ್ ಯತ್ ಸಮಯಸ್ಯ ಪರಿವರ್ತನಶೀಲಾನಾಂ ಅವಶ್ಯಕತಾನಾಂ ಅನುರೂಪಂ ಪ್ರಶಾಸನಂ ಅಧುನಾ ಯುವಕೇಭ್ಯ ನೀತಿಃ ಇತಿ ಅವಧಾರಣಾಯಾಃ ಪರಂ ಗತ್ವಾ ಯುವಜನೈಃ ನಿರ್ಮಿತಾ ನೀತಿಃ ತಥಾ ಯುವಜನೈಃ ಸಹ ನಿರ್ಮಿತಾ ನೀತಿಃ ಇತ್ಯೇತಯೋಃ ದಿಶಯೋಃ ಅಗ್ರೆ ಸರತಿ. ಉತ್ತರ ರೇಲ ಮಾರ್ಗೇಣ ಘೋಷಿತಂ ಯತ್ ಅದ್ಯ ಸರ್ವಾಣಿ ರೇಲಯಾನಾನಿ ಸ್ವಸಾಮಾನ್ಯ ಸಮಯ ಸಾರಣಿ ಅನುಸಾರಂ ಪ್ರಚಲಿಷ್ಯಂತಿ. ರೇಲ ವಿಭಾಗೇನ ಹ್ಯಃ ಪ್ರಾತಃ ಚತುರ್ವಾದನಾತ್ ಅಪರಾಹ್ನೆ ದ್ವಿವಾದನ ಪರ್ಯಂತಂ ನೈದಿಲ್ಲೀ ಹಜರತ ನಿಜಾಮುದ್ದೀನ್ ರೇಲ ಸ್ಥಾನಕಯೋಃ ಆಗಂತವ್ಯಾನಿ ಮೇಲ್ ಎಕ್ಸ್ಪ್ರೆಸ್ ರೇಲಯಾನಾನಿ ನಿರಸ್ತಾನಿ ಕರ್ತುಂ ನಿರ್ಣಯಃ ಗೃಹೀತಃ ಆಸೀತ್. ವಿಶ್ವಸ್ಯ ದೀರ್ಘತಮೇಷು ನೃತ್ಯೋತ್ಸವೇಷು ಅನ್ಯತಮಃ ನವರಾತ್ರ ಮಹೋತ್ಸವಃ ಅದ್ಯ ಗುಜರಾತ್ ರಾಜ್ಯೆ ಮಹತಾ ಉತ್ಸಾಹೇನ ಭಕ್ತಿಭಾವೇನ ಚ ಪ್ರಾರಭತೆ. ನವದಿನಾತ್ಮಕಃ ಅಯಂ ಮಹೋತ್ಸವಃ ದುರ್ಗಾದೇವ್ಯಾಃ ನವಾನಾಂ ಸ್ವರೂಪಾಣಾಂ ಆರಾಧನಾಯೈ ಸಮರ್ಪಿತಃ ಅಸ್ತಿ. ಶಾರದೀಯ ನವರಾತ್ರಸ್ಯ ಪ್ರಥಮ ದಿನೆ ಅನೇಕೆ ಶ್ರದ್ಧಾಲವಃ ಗುಜರಾತಸ್ಯ ಪ್ರಸಿದ್ಧೇಷು ದೇವೀ ಮಂದಿರೇಷು ದರ್ಶನಾರ್ಥಂ ಗಚ್ಚಂತಿ. ಮಹೋತ್ಸವ ಕಾಲೆ ಸುರಕ್ಷಾಂ ಸುನಿಶ್ಚೇತುಂ ಗುಜರಾತ್ ಆರಕ್ಷಿದಲೇನ ರಾಜ್ಯಸ್ಯ ದ್ವಾವಿಂಶತಿ ಸಹಸ್ರಾಧಿಕೇಷು ಗರಭಾಸ್ಥಲೇಷು ವ್ಯಾಪಕಾಃ ಸುರಕ್ಷಾ ವ್ಯವಸ್ಥಾಃ ಕೃತಾಃ ಸಂತಿ. ಭವದ್ಭ್ಯಃ ಸರ್ವೇಭ್ಯಃ ನವರಾತ್ರ ಮಹೋತ್ಸವಸ್ಯ ಹಾರ್ದಿಕ್ಯಃ ಶುಭಕಾಮನಾಃ ಇತಿ ವಾರ್ತಾಃ.
2: ಆಕಾಶವಾಣಿ ಬೆಂಗಳೂರು, ಸಮಯ 7 ಗಂಟೆ. ಪ್ರಕಟಣೆಗಳು. ಆತ್ಮೀಯ ಶ್ರೋತೃಗಳೇ, ಕಲ್ಯಾಣ ಕರ್ನಾಟಕ ನಿವಾಸಿಗಳ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಂಘ ಬೆಂಗಳೂರು ಇವರು ಸಂಘದ 17ನೇ ವರ್ಷದ ಸರ್ವ ಸದಸ್ಯರ ಸಭೆ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನವನ್ನು ಇಂದು ಅಂದರೆ ಅಕ್ಟೋಬರ್ 11 ಭಾನುವಾರದಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 ಬೆಂಗಳೂರಿನ ಕೆಆರ್ ಸರ್ಕಲ್ ಇಂಜಿನಿಯರ್ಸ್ ಭವನದಲ್ಲಿ ನಡೆಯಲಿದೆ. ಸಂಘವು ಸರ್ವರಿಗೂ ಸ್ವಾಗತವನ್ನು ಕೋರುತ್ತಿದೆ.
3: ಹಸಿರಾಗಿ ನಳನಳಿಸುತ್ತಿರೆ ಈ ಧರೆ, ಬದುಕಿನ ಎಲ್ಲ ಬವಣೆಗಳಿಗೂ ಬೀಳುವುದು ತೆರೆ.
4: ನಿನ್ನ ಒಡಲೆ ಮಧುರ
3: ಸಮೃದ್ಧವಿರಲಿ, ವನರಾಶಿ ಸಂಪತ್ತು ಸುಳಿಯದಿರಲಿ ಎಂದೆಂದಿಗೂ ವಿಪತ್ತು.
5: ಈ ನೆಲ ಈ ಜಲ ಇರುವುದು ನಮಗಾಗಿ, ಶುದ್ಧವಾಗಿಡೋಣ ಅವನ್ನು ಜೀವನದ ನೆಮ್ಮದಿಗಾಗಿ. ಮಕ್ಕಳಲ್ಲಿ ಮೂಡಿಸೋಣ ಪರಿಸರ ಜಾಗೃತಿ, ಉಳಿಯಲಿ ವಿಶ್ವದ ಮುಂದಿನ ಜೀವಸಂತತಿ.

ಆಕಾಶವಾಣಿ ಬೆಂಗಳೂರು, ಸಮಯ 7:02. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
2: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
1: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
2: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
1: ಆಸ್ವಾದಿಸಿ
2: ಆನಂದಿಸಿ
1: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
3: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ? ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗದ ಭಾಷೆ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಕಾಶವಾಣಿಯ ಆತ್ಮೀಯ ಕೇಳುಗರಿಗೆಲ್ಲ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು: ನಾಡಿನಾದ್ಯಂತ ಶರನ್ನವರಾತ್ರಿ ಸಂಭ್ರಮ, ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಕೊಪ್ಪಳದ ಗವಿಶ್ರೀಗಳಿಂದ ಇಂದು ಬೆಳಗ್ಗೆ ಚಾಲನೆ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ, ಯುವಜನ ಜಾಗೃತಿ ಆಂದೋಲನಕ್ಕೆ ಡಾ ತಾರಿಣಿ ಶುಭದಾಯಿನಿ ಚಾಲನೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಒಂದು ವರ್ಷ ಪೂರ್ಣ, ಮಹತ್ವಾಕಾಂಕ್ಷೆಯ 100 ಜಿಲ್ಲೆಗಳಲ್ಲಿ ಸುಧಾರಣೆ. ಇಂದು ಅಂತಾರಾಷ್ಟೀಯ ಹೆಣ್ಣು ಮಕ್ಕಳ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಅಶ್ವಿಜ ಮಾಸದ ಮೊದಲ ದಿನವಾದ ಇಂದು ಶರನ್ನವರಾತ್ರಿಯ ಆರಂಭ. ಮೈಸೂರಿನಲ್ಲಿ 416ನೇ ದಸರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. ಚಾಮುಂಡಿ ಬೆಟ್ಟ ಹಾಗೂ ಮೈಸೂರು ಅರಮನೆಯಲ್ಲಿ ಇಂದು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಲಿದೆ. ಬೆಳಗ್ಗೆ 11:50ರಿಂದ ಮಧ್ಯಾಹ್ನ 12:13ರ ನಡುವಿನ ಧನುರ್ ಲಗ್ನದಲ್ಲಿ ದಸರಾ ಮಹೋತ್ಸವ, ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳ ಅಮೃತ

0: ಹಸ್ತದಿಂದ ತಾಯಿ ಶ್ರೀ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಅಗ್ರಪೂಜೆ ಹಾಗೂ ಪುಷ್ಪಾರ್ಚನೆ ಮೂಲಕ ಉದ್ಘಾಟನೆಗೊಳ್ಳಲಿದೆ. ಮೈಸೂರು ದಸರಾ ಭುವನ ಸುಂದರ ಎಂಬ ಘೋಷವಾಕ್ಯದೊಂದಿಗೆ ಆಯೋಜಿತ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಸಂಪುಟದ ಸಹೋದ್ಯೋಗಿಗಳು, ಶಾಸಕರು, ವಿಶೇಷ ಆಹ್ವಾನಿತ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಬಾರಿ 100ಕ್ಕೂ ಹೆಚ್ಚು ಧರ್ಮಗುರುಗಳು ಪಾಲ್ಗೊಳ್ಳುತ್ತಿರುವುದು ವಿಶೇಷ. ಅಂಬಾವಿಲಾಸ ಅರಮನೆಯಲ್ಲಿಂದು ಬೆಳಗ್ಗೆ 6 ಗಂಟೆಯಿಂದ 7:12 ಶುಭ ಮುಹೂರ್ತದಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ಜರುಗಿತು. ಇಂದು ಬೆಳಗ್ಗೆ 8:35-9:05 ಶುಭ ಮುಹೂರ್ತದಲ್ಲಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಾಜಪುರೋಹಿತರ ಮಾರ್ಗದರ್ಶನದಲ್ಲಿ ಕಂಕಣ ಧರಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಇಂದು ಆಯೋಜಿತವಾಗಿದೆ. ದಾವಣಗೆರೆಯ 19 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು ಅಗತ್ಯ ಸಿದ್ದತೆಗಳನ್ನು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಪರೀಕ್ಷೆ ನಡೆಯಲಿದ್ದು ಒಟ್ಟು 9,012 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದಾಗಿ ಮಾಹಿತಿ ನೀಡಿದರು. ರಾಜ್ಯ ವಿಧಾನ ಪರಿಷತ್ತಿನ ಪಶ್ಚಿಮ ಪದವೀಧರ ಮತಕ್ಷೇತ್ರದ ಮತದಾನ ಇದೇ 23ನೇ ತಾರೀಖು ನಿಗದಿಯಾಗಿದೆ. 14 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಪಶ್ಚಿಮ ಪದವೀಧರ ಮತಕ್ಷೇತ್ರದ ಚುನಾವಣಾಧಿಕಾರಿ ಹಾಗೂ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಧಾರವಾಡದಲ್ಲಿ ಮಾಹಿತಿ ನೀಡಿ, ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 97,398 ಅರ್ಹ ಮತದಾರರು ಹೆಸರು ನೋಂದಾಯಿಸಿದ್ದಾರೆ ಎಂದರು. ಗದಗ್, ಹಾವೇರಿ, ಉತ್ತರ ಕನ್ನಡ ಹಾಗೂ ಧಾರವಾಡ ಸೇರಿದಂತೆ 4 ಜಿಲ್ಲೆಗಳಲ್ಲಿ ಒಟ್ಟು 137 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ನಶೆ ಮುಕ್ತ ಭಾರತ, ನಶೆ ಮುಕ್ತ ಕರ್ನಾಟಕ ಅಭಿಯಾನದ ಹಿನ್ನೆಲೆ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಯುವಜನ ಜಾಗೃತಿ ಆಂದೋಲನಕ್ಕೆ ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನ ಸ್ನಾತಕೋತ್ತರ ಸಭಾಂಗಣದಲ್ಲಿ ಪ್ರಾಂಶುಪಾಲರಾದ ಡಾ ತಾರಿಣಿ ಶುಭದಾಯಿನಿ ಚಾಲನೆ ನೀಡಿದರು. ಸಮರ್ಥ ಹಾಗೂ ಸುದೃಢ ಭಾರತದ ನಿರ್ಮಾಣಕ್ಕೆ ಯುವಜನತೆ ದುಶ್ಚಟಗಳಿಂದ ದೂರವಿರುವಂತೆ ಮನವಿ ಮಾಡಿದರು. ಸೈಬರ್ ಪೊಲೀಸ್ ಠಾಣೆ ಅಧಿಕಾರಿ ಧ್ರುವಕುಮಾರ್ ಮಾತನಾಡಿ, ಮದ್ಯ, ಮಾದಕ ವಸ್ತು ಹಾಗೂ ತಂಬಾಕು ಸೇರಿದಂತೆ ಯಾವುದೇ ನಶೆ ವಸ್ತುಗಳನ್ನು ಬಳಸಬಾರದು ಎಂದರು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಪ್ರತಿಜ್ಞಾವಿಧಿಯನ್ನು ಗಣ್ಯರು ಬೋಧಿಸಿದರು. ನಶೆ ಮುಕ್ತತೆ ಜಾಗೃತಿ ಕೈಪಿಡಿ ವಿದ್ಯಾರ್ಥಿಗಳಿಗೆ ನೀಡಲಾಯಿತು. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಪಿಎಂಡಿಡಿಕೆವೈಗೆ 1 ವರ್ಷ ಪೂರ್ಣಗೊಂಡಿದೆ. ಕಳೆದ 2025 ಅಕ್ಟೋಬರ್ 11 ತಾರೀಖು ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನು ದೇಶದ 100 ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ಆರಂಭಿಸಲಾಗಿತ್ತು. ಕಡಿಮೆ ಕೃಷಿ ಉತ್ಪಾದಕತೆ ಪ್ರದೇಶಗಳನ್ನು ಆಯ್ದುಕೊಂಡು ಅಲ್ಲಿ ಕೃಷಿ ಉತ್ತೇಜಿಸಲು ಯೋಜಿಸಲಾಗಿದೆ. ಕಳೆದ 1 ವರ್ಷದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯಡಿ ಕೃಷಿ ಉತ್ಪಾದಕತೆಯಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬಂದಿದೆ. ಬೆಳೆ ವೈವಿಧ್ಯೀಕರಣ, ಕೊಯ್ಲೋತ್ತರ ಸಂಗ್ರಹಣೆ, ನೀರಾವರಿ, ಕೃಷಿ ಸಾಲ ಸೇವೆಗಳಲ್ಲಿ ಗಮನಾರ್ಹ ಪ್ರಗತಿ ದಾಖಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ದತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯ ಆವೃತ್ತಿಯಲ್ಲಿ 2025 ವಕ್ಫ್

0: ಈ ಲೋಪದೋಷಗಳನ್ನು ಸರಿಪಡಿಸಲು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಉಮ್ಮೀದ್ ಕಾಯ್ದೆ ಎಂದು ಮರುನಾಮಕರಣಗೊಳಿಸಲಾಗಿದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡಿದ್ದ ನಿಬಂಧನೆಯನ್ನು ತೆಗೆದುಹಾಕಿತು. ಸರ್ಕಾರಿ ಭೂಮಿಗೆ ಸಂಬಂಧಿಸಿದ ಯಾವುದೇ ಹಕ್ಕುಗಳ ಪ್ರತಿಪಾದನೆಯಲ್ಲಿ ಜಿಲ್ಲಾಧಿಕಾರಿ ಅಥವಾ ಮೇಲ್ಪಟ್ಟ ಶ್ರೇಣಿಯ ಉನ್ನತ ಅಧಿಕಾರಿಯಿಂದ ಕೂಲಂಕಷ ಪರಿಶೀಲನೆ ಕಡ್ಡಾಯವಾಗಿದೆ. ಜೊತೆಗೆ ವಕ್ಫ್ ಮಂಡಳಿ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿಗೆ ಉಮ್ಮೀದ್ ಕಾಯ್ದೆ ಅವಕಾಶ ಕಲ್ಪಿಸಿದೆ. ಕಾನೂನು ಸುಧಾರಣೆಗಳ ಮೂಲಕ ಜೊತೆ ಮೊದಲಿದ್ದ ವಕ್ಫ್ ಬೋರ್ಡ್ ನಿರ್ಣಯ ನಡಾವಳಿಗಳ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆ ಜಾರಿಯಲ್ಲಿದೆ. ಬಾಲ್ಯ ವಿವಾಹ ಕೊನೆಗೊಳಿಸೋಣ, ಬಾಲಕಿಯರ ಹಕ್ಕುಗಳಲ್ಲಿ ಹೂಡಿಕೆ ಮಾಡೋಣ ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟೀಯ ಹೆಣ್ಣು ಮಕ್ಕಳ ದಿನಾಚರಣೆ ಇಂದು. ಹೆಣ್ಣು ಮಕ್ಕಳ ಹಕ್ಕುಗಳಿಗೆ ಧ್ವನಿಯಾಗಿ ಹೆಣ್ಣು ಮಕ್ಕಳ ಕ್ರಿಯಾಶೀಲತೆ ವೃದ್ಧಿಸಲು ಸಹಕಾರ ಮತ್ತು ಹೆಣ್ಣು ಮಕ್ಕಳಲ್ಲಿ ನಾಯಕತ್ವಕ್ಕೆ ಮನ್ನಣೆ ನೀಡುವ ಜಾಗತಿಕ ದಿನಾಚರಣೆಯಾಗಿದೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕು ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ ಕೃಷ್ಣಾ ವಿವಿಧೋದ್ದೇಶ ಜಲಾನಯನ ಯೋಜನೆಗಳಿಗೆ ಮೀಸಲಿದೆ. ಬರದ ಹಿನ್ನೆಲೆ ಪ್ರಸ್ತುತ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಲಾಗಿದೆ ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಮಾಹಿತಿ ನೀಡಿದ್ದಾರೆ.
1: ಆಲ್ಮಟ್ಟಿ ಡ್ಯಾಮಿನ ಗ್ರಾಸ್ ಸ್ಟೋರೇಜ್ 123.081 TMC ಇದೆ. ಲೈಫ್ ಸ್ಟೋರೇಜ್ ಇರೋದು 82.132 TMC ಅಷ್ಟು ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಅಭಾವದಿಂದಾಗಿ ಬರಗಾಲದ ಪರಿಸ್ಥಿತಿ ಉದ್ಭವ ಆಗಿದೆ. ಮಹಾರಾಷ್ಟದಲ್ಲಿ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಸ್ವಲ್ಪ ಇನ್ಫ್ಲೋ ಬಂದಿದ್ದರಿಂದ ನಮ್ಮ ಡ್ಯಾಮಿನ ಸ್ವಲ್ಪ ಚಿತ್ರಣ ಆತಂಕದ ಸ್ಥಿತಿಯಲ್ಲಿ ಇಲ್ಲ. ಮುಂದಿನ ಜೂನ್ 2027 ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಂದ ನಗರಗಳಾಗಿರಬಹುದು, ಏನು ಕುಡಿಯುವ ನೀರಿಗೆ ನಾವು ಈ ಡ್ಯಾಮಿನ ಮೇಲೆ ಆಶ್ರಿತ ಆಗಿದೆ. ಆ ಎಲ್ಲ ಯೋಜನೆಗಳಿಗೆ ಸಾಕಷ್ಟು ನೀರಿದೆ. ಜುಲೈ 2022 ಬೇಕಾದಂತಹ ಎಲ್ಲ ಸಂಗ್ರಹಣೆ ನೀರು ನಮ್ಮ ಹತ್ರ ಇರೋದ್ರಿಂದ ಕುಡಿಯುವ ನೀರಿಗೆ ಯಾವುದೇ ರೀತಿಯ ಆತಂಕ ಇಲ್ಲ.
0: ವಿಮಾನ ನಿಲ್ದಾಣದ ಮೂಲಸೌಕರ್ಯ ಸುಧಾರಣೆ, ನಾಗರಿಕರ ಸುರಕ್ಷತೆ ಮತ್ತು ಪ್ರಯಾಣಿಕರ ಜಾಗೃತಿ ಜೊತೆಗೆ ಪ್ರಯಾಣಿಕ ಸ್ನೇಹಿ ಸೇವೆ ಖಾತ್ರಿಪಡಿಸಲು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಕಳೆದ ಸೆಪ್ಟೆಂಬರ್ 17 ನಿನ್ನೆ ಅಕ್ಟೋಬರ್ 10 ಯಾತ್ರಿ ಸೇವಾ ಅಭಿಯಾನ ಜರುಗಿತು. ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಟರ್ಮಿನಲ್ ಸ್ವಚ್ಛತೆ ಹಾಗೂ ನಿರ್ವಹಣೆ, ಆಸನ ವ್ಯವಸ್ಥೆಗಳ ಸುಧಾರಣೆ, ವಿಶೇಷ ಸಹಾಯ ಅಗತ್ಯವಿರುವ ಪ್ರಯಾಣಿಕರಿಗೆ ನೆರವು ನೀಡುವ ಕುರಿತು ಸಿಬ್ಬಂದಿಗೆ ಮಾರ್ಗದರ್ಶನ, ವಿಮಾನಗಳ ಆಗಮನ ನಿರ್ಗಮನದ ಮಾಹಿತಿ ಪ್ರದರ್ಶನಗಳ ಪರಿಶೀಲನೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನಾದ್ಯಂತ ಶರನ್ನವರಾತ್ರಿ ಸಂಭ್ರಮ, ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಕೊಪ್ಪಳದ ಗವಿಶ್ರೀಗಳಿಂದ ಇಂದು ಬೆಳಗ್ಗೆ ಚಾಲನೆ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ, ಯುವಜನ ಜಾಗೃತಿ ಆಂದೋಲನಕ್ಕೆ ಡಾ ತಾರಿಣಿ ಶುಭದಾಯಿನಿ ಚಾಲನೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ 1 ವರ್ಷ ಪೂರ್ಣ, ಮಹತ್ವಾಕಾಂಕ್ಷೆಯ 100 ಜಿಲ್ಲೆಗಳಲ್ಲಿ ಸುಧಾರಣೆ. ಇಂದು ಅಂತಾರಾಷ್ಟೀಯ ಹೆಣ್ಣು ಮಕ್ಕಳ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು ಭಾವಗೀತೆಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಎನ್ ಅಪರ್ಣ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಸುಬ್ರಾಯ ಚೊಕ್ಕಾಡಿಯವರ ಒಂದು ರಚನೆ, ಯಾರು ಇವನ್ಯಾರು

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೂ ಎನ್ ಅಪರ್ಣ ಅವರಿಂದ ಸುಬ್ರಾಯ ಚೊಕ್ಕಾಡಿ, ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಬಿಆರ್ ಲಕ್ಷ್ಮಣರಾವ್ ಅವರ ರಚನೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಈಗ ಸಮಯ 7:30.
1: ಏನೇ ಅದು, ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ, ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು, ಅವರು ನಮ್ಮ ಹಾಗೆ ಮನುಷ್ಯರಲ್ವಾ.
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು, ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
4: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
5: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
6: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
5: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ, ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ, ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
4: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಗುಡ್ಡ,
1: ಕೆರೆ, ಕುಂಟೆ,
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಬೆಂಗಳೂರು, ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಚೆನ್ನೈಗೆ ಭೇಟಿ, 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಇಂದು ಅಧಿಕೃತ ಚಾಲನೆ, ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ಉದ್ಘಾಟನೆ. ಪ್ರಧಾನಿ ನರೇಂದ್ರ ಮೋದಿ ಧನ್ ಧಾನ್ಯ ಕೃಷಿ ಯೋಜನೆಗೆ ಇಂದಿಗೆ 1 ವರ್ಷ, 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿ ಬಲವರ್ಧನೆಗೆ ಒತ್ತು. ಇಂದೋರ್ನಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ 3ನೇ T20 ಕ್ರಿಕೆಟ್ ಪಂದ್ಯ, ಉಭಯ ತಂಡಗಳಿಗೆ ಮುನ್ನಡೆಯ ವಿಶ್ವಾಸ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ತಮಿಳುನಾಡಿನ ಚೆನ್ನೈಗೆ ಭೇಟಿ ನೀಡಲಿದ್ದು ಸುಮಾರು 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವಂತಹ ಚೆನ್ನೈ ಮೆಟ್ರೋ ರೈಲು ಯೋಜನೆಯ ರೈಲು ಸೇವೆಗೆ ಅವರು ಹಸಿರು ನಿಶಾನೆ ತೋರಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಪೋರೂರು ಬೈಪಾಸ್ ನಿಲ್ದಾಣದಿಂದ ಪೂನಮಲ್ಲಿ ಬೈಪಾಸ್ ನಿಲ್ದಾಣದವರೆಗೆ ಮೆಟ್ರೋ ರೈಲಿನಲ್ಲಿ ಸಂಚಾರವನ್ನ ಮಾಡಲಿದ್ದು ಬಳಿಕ ಹಿಂದಿರುಗಲಿದ್ದಾರೆ. ಪೂನಮಲ್ಲಿ ಪೋರೂರು ಮಾರ್ಗದಲ್ಲಿ 3.7 ಕಿಲೋಮೀಟರ್ ಉದ್ದದ ವಿಶಿಷ್ಟ ದ್ವಿಮಹಡಿ ರಚನೆ ನಿರ್ಮಿಸಲಾಗಿದ್ದು ಚಾಲಕರಹಿತ ರೈಲು ಸಂಚಾರಕ್ಕೆ ಅನುಕೂಲವಾಗುವ ಸುಧಾರಿತ ಸಂಕೇತ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದಲ್ಲದೆ 5 ಅಮೃತ್ ರೈಲು ನಿಲ್ದಾಣಗಳು ಸೇರಿದಂತೆ 750 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದು ಕೆಲವು ಯೋಜನೆಗಳನ್ನು ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಆಚರಣೆಗೆ ಕರ್ನಾಟಕ ಸಂಪೂರ್ಣವಾಗಿ ಸಜ್ಜಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಯುವ 10 ದಿನಗಳ ಈ ಉತ್ಸವವು ವೈವಿಧ್ಯಮಯ ಕಾರ್ಯಕ್ರಮ ಮತ್ತು ವಿವಿಧ ಪ್ರದರ್ಶನಗಳ ಜೊತೆಗೆ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ

0: ಇಂದು ಬೆಳಗ್ಗೆ 11:50 ಮಧ್ಯಾಹ್ನ 12:13 ಸಲ್ಲುವಂತಹ ಶುಭ ಧನುರ್ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಚಾಮುಂಡಿ ಬೆಟ್ಟ ಮತ್ತು ಮೈಸೂರು ಅರಮನೆ ಸೇರಿದಂತೆ ಕಾರ್ಯಕ್ರಮಗಳು ನಡೆಯುವ ಎಲ್ಲ ವೇದಿಕೆಗಳು ಸಂಪೂರ್ಣವಾಗಿ ಸಜ್ಜುಗೊಂಡಿವೆ. ಈ ಬಾರಿಯ ಸಿಎಂ ಕಪ್ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟ ಇದೇ 14 ನಡೆಯಲಿದ್ದು ಒಟ್ಟು 28 ಕ್ರೀಡೆಗಳಲ್ಲಿ 4,500 ಅಧಿಕ ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸಂಜೆ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆಯನ್ನ ನೀಡಲಿದ್ದಾರೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಪೊಲೀಸ್ ಇಲಾಖೆಯು ವಿಶೇಷ ವಿಸಿಟರ್ ಪೋರ್ಟಲ್ ಸೌಲಭ್ಯವನ್ನ ಕಲ್ಪಿಸಿದೆ. ಹಬ್ಬದ ಜನದಟ್ಟಣೆ ನಡುವಿನ ನೆಟ್ ವರ್ಕ್ನಲ್ಲಿಯೂ ಪೋರ್ಟಲ್ ಕಾರ್ಯನಿರ್ವಹಿಸುವಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶೃಂಗೇರಿ, ಹೊರನಾಡು, ಕಟೀಲು, ಕೊಲ್ಲೂರು ಮೊದಲಾದ ಶಕ್ತಿ ದೇವತೆ ಕ್ಷೇತ್ರಗಳಲ್ಲಿ ನವರಾತ್ರಿಯ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಲಿವೆ. ಮಂಗಳೂರಿನ ಕುದ್ರೋಳಿ, ವಿಶ್ವ ಪರಂಪರಾಕ ತಾಣವಾದಂತಹ ಹಂಪಿ, ಮಡಿಕೇರಿ ಮತ್ತು ಶ್ರೀರಂಗಪಟ್ಟಣಗಳಲ್ಲಿಯೂ ವೈವಿಧ್ಯಮಯವಾಗಿ ದಸರಾವನ್ನು ಆಚರಣೆ ಮಾಡಲಾಗುತ್ತಿದೆ. ದುರ್ಗಾದೇವಿಯ ಆರಾಧನೆಯ 9 ದಿನಗಳ ನವರಾತ್ರಿ ಉತ್ಸವವು ಇಂದು ಧಾರ್ಮಿಕ ಶ್ರದ್ಧೆ ಮತ್ತು ಸಂಭ್ರಮದಿಂದ ಆರಂಭವಾಗುತ್ತಿದೆ. ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿಯ 9 ರೂಪಗಳನ್ನು ಪೂಜೆ ಮಾಡಲಾಗುತ್ತದೆ. ಮೊದಲ ದಿನದಂದು ದುರ್ಗಾದೇವಿಯನ್ನು ಶೈಲಪುತ್ರಿಯ ರೂಪದಲ್ಲಿ ಆರಾಧನೆ ಮಾಡಲಾಗುತ್ತದೆ. ಶೈಲಪುತ್ರಿ ದೇವಿಯು ಶಕ್ತಿ, ಸ್ಥಿರತೆ ಮತ್ತು ನೂತನ ಆರಂಭಗಳ ಸಂಕೇತವಾಗಿದ್ದಾಳೆ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆಗೆ ಇಂದಿಗೆ 1 ಸಂದಾಯವಾಗುತ್ತದೆ. ದೇಶದಾದ್ಯಂತ 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿಯನ್ನು ಬಲಪಡಿಸಲು ಕಳೆದ ವರ್ಷ ಇದೇ ದಿನ ಈ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಜಿಲ್ಲೆಯ ನಿರ್ದಿಷ್ಟ ಕೃಷಿ ಅಗತ್ಯಗಳನ್ನು ಪೂರೈಸಲು ರಾಜ್ಯ ಯೋಜನೆ ಮತ್ತು ಖಾಸಗಿ ವಲಯದ ಭಾಗವಹಿಸುವಿಕೆಯೊಂದಿಗೆ 11 ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ 36 ಕೇಂದ್ರ ಯೋಜನೆಗಳನ್ನು ಈ ಯೋಜನೆಯು ಒಟ್ಟುಗೂಡಿಸಿದೆ. ಜನಸೇವೆಯೇ ದೇಶಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ದತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವು ವಲಯಗಳಲ್ಲಿ ಕೈಗೊಂಡಿರುವಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 2022 ನವೆಂಬರ್ 11 ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಲಾಯಿತು. 10,000 ಚದರ ಮೀಟರ್ಗಿಂತ ಹೆಚ್ಚು ಹಸಿರು ಗೋಡೆ, ನೇತಾಡುವ ಉದ್ಯಾನವನ ಮತ್ತು ಹೊರಾಂಗಣ ಉದ್ಯಾನವನ ಶೇಕಡ 100 ನವೀಕರಿಸಬಹುದಾದಂತಹ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿವೆ. ಟರ್ಮಿನಲ್ ಪಕ್ಕದಲ್ಲಿ 108 ಎತ್ತರದ ಸಮೃದ್ಧಿಯ ಪ್ರತಿಮೆ ಇದೆ. 1532 ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರು ನಗರದ ಸಂಸ್ಥಾಪಕರ ಅತಿ ಎತ್ತರದ ಕಂಚಿನ ಪ್ರತಿಮೆ ಎಂದು ಸ್ಥಾಪಿಸಲಾಗಿದೆ. ಕತ್ತಿ ಸುಮಾರು 4 ತೂಕವಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಡಿಸ್ ಅಬಾಬಾದಲ್ಲಿರುವಂತಹ ಆಫ್ರಿಕಾದಲ್ಲಿನ ಭಾರತದ ರಾಯಭಾರ ಕಚೇರಿಗಳ ಮುಖ್ಯಸ್ಥರ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತ ಮತ್ತು ಆಫ್ರಿಕಾ ಜಾಗತಿಕ ದಕ್ಷಿಣದ ಒಗ್ಗಟ್ಟು, ಕಾರ್ಯತಂತ್ರದ ಸ್ವಾಯತ್ತತೆ, ಬಹುಧ್ರುವೀಯತೆ ಮತ್ತು ಸಾಮಾನ್ಯ ಅಭಿವೃದ್ಧಿ ಆಕಾಂಕ್ಷೆಗಳ ಮೇಲೆ ನಿರ್ಮಿಸಲಾದಂತಹ ಆಳವಾದ ಸಂಬಂಧಗಳನ್ನು ಹಂಚಿಕೆ ಮಾಡಿಕೊಂಡಿವೆ ಎಂದು ಹೇಳಿದ್ದಾರೆ. ಇಥಿಯೋಪಿಯಾದ ರಾಜಧಾನಿಯಲ್ಲಿ ಮಾಡಿದ ಭಾಷಣದಲ್ಲಿ ಡಾ ಎಸ್ ಜೈಶಂಕರ್ ಅವರು ಭಾರತ ಆಫ್ರಿಕಾ ಪಾಲುದಾರಿಕೆಯ ಬಗ್ಗೆ ತಮ್ಮ ದೃಷ್ಟಿಕೋನವನ್ನು ಮಂಡಿಸಿದ ಒಂದು ದಿನದ ನಂತರ ಈ ಸಮ್ಮೇಳನ ನಡೆದಿದೆ. ಭವಿಷ್ಯದ ಸಹಭಾಗಿತ್ವವು ಸಾಮರ್ಥ್ಯಗಳನ್ನು ಸೃಷ್ಟಿಸಲು ಸಹಾಯವನ್ನು ಮಾಡಬೇಕು, ಅವಲಂಬನೆಗಳನ್ನು ಉತ್ತೇಜಿಸಬಾರದು ಎಂದು ಸಚಿವರು ಶುಕ್ರವಾರ ಹೇಳಿದ್ದಾರೆ. ಎಲ್ಲಾ ರೈಲು ಸೇವೆಗಳು ಇಂದು ತಮ್ಮ ಸಾಮಾನ್ಯ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸುತ್ತವೆ ಎಂದು ಉತ್ತರ ರೈಲ್ವೆ ಘೋಷಣೆ ಮಾಡಿದೆ. ದೆಹಲಿ ಮತ್ತು ಹಜರತ್ ನಿಜಾಮುದ್ದೀನ್ ರೈಲ್ವೆ ನಿಲ್ದಾಣಗಳಿಗೆ 2:00 ಬರಬೇಕಾದಂತಹ ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳನ್ನು ರದ್ದುಗೊಳಿಸಲು ರೈಲ್ವೆ ನಿರ್ಧರಿಸಿದೆ. ಭದ್ರತಾ ಕಾರಣಗಳಿಂದಾಗಿ ಮುಚ್ಚಲ್ಪಟ್ಟಂತಹ

0: ಎಲ್ಲ 45 ಮೆಟ್ರೋ ನಿಲ್ದಾಣಗಳ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳು ಈಗ ತೆರೆದಿವೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ತಿಳಿಸಿದೆ. ಸಂಬಂಧಪಟ್ಟಂತಹ ಎಲ್ಲ ಮೆಟ್ರೋ ರೈಲು ನಿಲ್ದಾಣಗಳಲ್ಲಿ ಇಂಟರ್ನೆಟ್ ಚೇಂಜ್ ಸೌಲಭ್ಯಗಳು ಸಹ ಲಭ್ಯವಿದೆ ಎಂದು ಅದು ತಿಳಿಸಿದೆ. ಇಂದು ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3ನೆಯ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯ ಜರುಗಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ರಾಂಚಿಯಲ್ಲಿ ಶುಕ್ರವಾರ ನಡೆದಂತಹ 2ನೇ T20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡವು 6 ವಿಕೆಟ್ಗಳಿಂದ ಭಾರತವನ್ನು ಸೋಲಿಸಿದ ನಂತರ 5 ಪಂದ್ಯಗಳ ಸರಣಿ 1-1 ಸಮಬಲಗೊಂಡಿದೆ. ವೆಸ್ಟ್ ಇಂಡೀಸ್ ಭಾರತದ 250 ರನ್ಗಳ ಗುರಿಯನ್ನು ಬೆನ್ನಟ್ಟಿದ್ದರಿಂದ ಪಂದ್ಯದಲ್ಲಿ 501 ರನ್ ದಾಖಲಾಯಿತು. ವೆಸ್ಟ್ ಇಂಡೀಸ್ ನಾಯಕ ಶಾಯ್ ಹೋಪ್ 45 ಎಸೆತಗಳಲ್ಲಿ 102 ರನ್ ಗಳಿಸಿದರೆ ಶೆರ್ಫನ್ ರುದರ್ಫೋರ್ಟ್ 37 ಎಸೆತಗಳಲ್ಲಿ 84 ರನ್ನನ್ನು ಗಳಿಸಿದರು. ಅವರ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಹೋಪ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು. ಇದಕ್ಕೂ ಮುನ್ನ ಭಾರತ ತನ್ನ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 249 ರನ್ ಗಳಿಸಿತ್ತು. ಈ ಮಧ್ಯೆ ದೇಶಿ ಋತುವಿನ ಪ್ರತಿಷ್ಠಿತ ರಣಜಿ ಟ್ರೋಫಿ ಕ್ರಿಕೆಟ್ ಟೂರ್ನಿ ಇಂದಿನಿಂದ ದೇಶದಾದ್ಯಂತ ಆರಂಭವಾಗಲಿದೆ. 8 ಬಾರಿಯ ಚಾಂಪಿಯನ್ ಕರ್ನಾಟಕ ತಂಡ ವಿಜಯವಾಡದಲ್ಲಿ ಇಂದು ಆಂಧ್ರಪ್ರದೇಶದ ಸವಾಲನ್ನು ಎದುರಿಸಲಿದೆ. ಚೀನಾದಲ್ಲಿ ನಡೆಯಲಿರುವಂತಹ 2027 ಎಎಫ್ಸಿ 17 ವರ್ಷದ ಒಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅರ್ಹತಾ ಪಂದ್ಯ ಇಂದು ಮಲೇಷ್ಯಾದ ಎಂಪಿ ಸೆಲಾಯಾಂಗ್ ಕ್ರೀಡಾಂಗಣದಲ್ಲಿ ಜರುಗಲಿದೆ. ಈ ನಿರ್ಣಾಯಕ ಈ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಫುಟ್ಬಾಲ್ ತಂಡ ಆತಿಥೇಯ ಮಲೇಷ್ಯಾವನ್ನು ಎದುರಿಸಲಿದೆ. ಪಂದ್ಯ ಡ್ರಾ ಸಾಧಿಸಿದರೂ ಭಾರತಕ್ಕೆ ಅರ್ಹತೆ ಸಿಗಲಿದೆ. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಡೆದಂತಹ ದಾಳಿಯಲ್ಲಿ 12 ಮಂದಿ ಮೃತಪಟ್ಟಿದ್ದು 300ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ನಿನ್ನೆ ದೇಶೀಯ ವಿಮಾನಗಳ ಟರ್ಮಿನಲ್ ಸಂಕೀರ್ಣದ ಮೇಲೆ ನಡೆದಂತಹ ಈ ದಾಳಿಯಲ್ಲಿ 4 ಸೌದಿ ಪ್ರಜೆಗಳು, 2 ಬಾಂಗ್ಲಾದೇಶದ ನಾಗರಿಕರು ಮತ್ತು ಅಮೆರಿಕ, ಈಜಿಪ್ಟ್, ಜೋರ್ಡಾನ್, ಸಿರಿಯಾ, ಸುಡಾನ್ ಮತ್ತು ಪ್ಯಾಲೆಸ್ತೀನ್ನ ತಲಾ 1 ಮೃತಪಟ್ಟಿದ್ದಾರೆ. ನೆರೆಯ ಯೆಮನ್ನಲ್ಲಿ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರ ವಿರುದ್ದ ಸೌದಿ ನೇತೃತ್ವದ ಮೈತ್ರಿಕೂಟ ಇತ್ತೀಚೆಗೆ ನಡೆಸಿದಂತಹ ಕಾರ್ಯಾಚರಣೆಯ ಬಳಿಕ ಸೌದಿ ಅರೇಬಿಯಾದ ವಿಮಾನ ನಿಲ್ದಾಣ, ಸೇನಾ ಮೂಲಸೌಕರ್ಯ ಮತ್ತು ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳು ಹೆಚ್ಚಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಚೆನ್ನೈಗೆ ಭೇಟಿ, 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಇಂದು ಅಧಿಕೃತ ಚಾಲನೆ. ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ಉದ್ಘಾಟನೆ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಇಂದಿಗೆ 1 ವರ್ಷ. 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿ ಬಲವರ್ಧನೆಗೆ ಒತ್ತು. ಇಂದೋರ್ನಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ 3ನೆಯ T20 ಕ್ರಿಕೆಟ್ ಪಂದ್ಯ. ಉಭಯ ತಂಡಗಳಿಗೆ ಮುನ್ನಡೆಯ ವಿಶ್ವಾಸ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು, ಸಮಯ 7:45:18 ಚಿತ್ರಗೀತೆಗಳು. ಆರಂಭದಲ್ಲಿ ತಂಗಿಗಾಗಿ ಚಿತ್ರದ ಒಂದು ಗೀತೆ ಉದಿತ್ ನಾರಾಯಣ್ ಮಾಲತಿಯವರ ಧ್ವನಿಯಲ್ಲಿದೆ. ಅರ್ಜುನ್ ಎಪಿ ಅವರ ಗೀತ ರಚನೆಗೆ ಸಾಧು ಕೋಕಿಲ ಸಂಗೀತ ನೀಡಿದ್ದಾರೆ.

0: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
1: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
0: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ವಿಸಿಟ್ ಮಾಡಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ತಂದೆಗೆ ತಕ್ಕ ಮಗ ಚಿತ್ರದ ಒಂದು ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ದೊಡ್ಡರಂಗೇಗೌಡ ಅವರ ಗೀತ ರಚನೆಗೆ ಎಸ್ ಎ ರಾಜ್ಕುಮಾರ್ ಸಂಗೀತ ನೀಡಿದ್ದಾರೆ.

0: ಮಣ್ಣಿಯವರ ನೇತೃತ್ವದಲ್ಲಿ ಪುನಃ 1912ರಲ್ಲಿ ಭವ್ಯ ನೂತನ ಅರಮನೆಯು ಅನಾವರಣಗೊಂಡಿತು. ಇಲ್ಲಿನ ವಿಶೇಷ ಆಕರ್ಷಣೆಗಳೆಂದರೆ ಭವ್ಯ ಬಾಗಿಲುಗಳು, ಬೆಳ್ಳಿಯ ಬಾಗಿಲುಗಳ ಮೇಲಿನ ಚಿತ್ರ ವೈಶಿಷ್ಟ್ಯಗಳು, ಅಂಬಾವಿಲಾಸ, ನವಿಲು ತೊಟ್ಟಿ ಹಾಗೂ ದರ್ಬಾರ್ ಸಭಾಂಗಣ.
1: ದರ್ಬಾರ್ ಹಾಲ್ನ ಅತ್ಯಂತ ಪ್ರಮುಖ ಆಕರ್ಷಣೆ ಅಂದರೆ ಅದು ರತ್ನ ಸಿಂಹಾಸನ. ದರ್ಬಾರ್ ಹಾಲ್ಗಷ್ಟೇ ಅಲ್ಲ, ಇಡೀ ಅರಮನೆಯ ಅಷ್ಟೇ ಏಕೆ, ಯದುವಂಶದ ಪಾರಂಪರಿಕ ಆಸ್ತಿ, ಐತಿಹಾಸಿಕ ಬಳುವಳಿ, ವೈಭವದ ಕೊಡುಗೆ ಈ ರತ್ನ ಸಿಂಹಾಸನ. ಇದರ ದರ್ಶನ ಭಾಗ್ಯ ಲಭಿಸುವುದು ವರ್ಷಕ್ಕೆ ಒಮ್ಮೆ ಮಾತ್ರ, ಅದು ನವರಾತ್ರಿಯ ಆಚರಣೆಯಲ್ಲಿ. ಅಸಂಖ್ಯವಾದ ಶ್ವೇತ, ತೆಳುನೀಲಿ, ರಕ್ತವರ್ಣದ ಕಮಲ ಪುಷ್ಪಗಳು ಮತ್ತು ಶುಭ್ರ ಸುಗಂಧಿತ ಮಲ್ಲಿಗೆ ಹೂವುಗಳಿಂದ ಅಲಂಕೃತವಾಗಿದ್ದು, ಈ ಸಿಂಹಾಸನಕ್ಕೆ ದಂತದ ಸುಂದರ ಫಲಕ ಪಟ್ಟಿಕೆಗಳ ಸಿಂಗಾರವಿದೆ. ಕ್ರಮೇಣ ಚಿನ್ನ, ಬೆಳ್ಳಿ, ವಜ್ರ ವೈಢೂರ್ಯಗಳು, ರತ್ನ ಖಚಿದ ಪುತ್ತಳಿಗಳು ಇದರ ಭವ್ಯತೆಯನ್ನು ದಿವ್ಯತೆಯನ್ನಾಗಿಸಲು ಕಾರಣವಾಗಿವೆ. ಪ್ರತಿ ವರ್ಷ ಆಶ್ವಯುಜ ಮಾಸದಲ್ಲಿ ಆಚರಿಸಲ್ಪಡುವ ನವರಾತ್ರಿ ಉತ್ಸವದ 9 ಹಾಗೂ 10ನೆಯ ದಿನಗಳಂದು ದರ್ಬಾರ್ ಹಾಲ್ನ ನಡುವೆ ಮಂಡಿಸಲ್ಪಡುವ ಈ ರತ್ನ ಸಿಂಹಾಸನಕ್ಕೆ ಶ್ರೀಮನ್ ಮಹಾರಾಜರು ಕಾಳಿಕಾ ಪುರಾಣದಲ್ಲಿ ಹೇಳಲಾಗಿರುವ ವಿಧಿ ನಿಯಮಗಳಂತೆ ಪೂಜೆಗಳನ್ನು ಸಲ್ಲಿಸಿ ಸಿಂಹಾಸನಾರೋಹಣ ಮಾಡಿ ಆಸೀನರಾಗುತ್ತಾರೆ. ಸಿಂಹಾಸನಾರೂಢ ಮಹಾರಾಜರು ಪ್ರಜೆಗಳ ಪಾಲಿಗೆ ಅದೃಶ್ಯ ದೇವರ ಪ್ರತಿನಿಧಿ ಅಥವಾ ಪ್ರತ್ಯಕ್ಷ ದೇವರೇ ಹೌದು. ಒಂದು ಐತಿಹ್ಯದ ಪ್ರಕಾರ ಈ ರತ್ನ ಸಿಂಹಾಸನದ ಇತಿಹಾಸ ದ್ವಾಪರ ಯುಗದಲ್ಲಿ ಪ್ರಾರಂಭವಾಗುತ್ತದೆ. ಇದು ಯುಧಿಷ್ಠಿರನ ಮೊಮ್ಮಗನಾದ ಪರೀಕ್ಷಿತನ ರಾಜಾಸನವಾಗಿತ್ತು. ಪಾಂಡವರ ನಂತರ ಪೆನುಗೊಂಡೆಯ ಕಂಪಿಲರಾಯ 13 ವರ್ಷ ಇದನ್ನು ಅಲಂಕರಿಸಿದ. ಅನಂತರ ಕೆಲವು ಅನಿವಾರ್ಯ ಪರಿಸ್ಥಿತಿಗಳಿಂದಾಗಿ ಸಿಂಹಾಸನವನ್ನು ಕೆಲ ಕಾಲ ನೆಲಮಾಳಿಗೆಯ ಕತ್ತಲಲ್ಲಿ ಅಡಗಿಸಲಾಯಿತು. ಹೀಗೆ ದ್ವಾಪರಯುಗದ ಪರೀಕ್ಷಿತನಿಂದ ಕಲಿಯುಗದ ಕಂಪಿಲರಾಯನವರೆಗೆ ಸುಮಾರು 4,437 ವರ್ಷಗಳಷ್ಟು ದೀರ್ಘಕಾಲ ಈ ಸಿಂಹಾಸನ ವಿವಿಧ ರಾಜವಂಶಗಳ ವಶದಲ್ಲಿತ್ತು. ಕಾಲಾಂತರದಲ್ಲಿ ಆದಿಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಶ್ರೀ ಶೃಂಗೇರಿ ಮಹಾಪೀಠದ ಆಚಾರ್ಯ ಸ್ಥಾನವನ್ನು ಅಲಂಕರಿಸಿದ ವಿದ್ಯಾರಣ್ಯ ನಾಮಾಂಕಿತ ಗುರುವರ್ಯ ಮಾಧವರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕ ಎಂಬ ಸೋದರರ ಪೈಕಿ ಹಿರಿಯನಾದ ಹರಿಹರನಿಗೆ ಸಿಂಹಾಸನವನ್ನು ಹುದುಗಿಸಿಟ್ಟಿದ್ದ ರಹಸ್ಯ ಸ್ಥಳವನ್ನು ತೋರಿಸಿದರು. ಹರಿಹರ ಅದರ ಶೋಧನೆ ಮಾಡಿ ಹೊರತೆಗೆದು ವಿಧಿವತ್ತಾದ ಹವನ ಹೋಮಾದಿ ಪೂಜೆಗಳನ್ನು ನೆರವೇರಿಸಿ ಗುರುವರ್ಯರ ಶುಭಾಶೀರ್ವಾದಗಳೊಂದಿಗೆ ಕ್ರಿಸ್ತಶಕ 1336ರಲ್ಲಿ ಪ್ರಪ್ರಥಮವಾಗಿ ಸಿಂಹಾಸನಾರೂಢನಾದ. ಇಲ್ಲಿಂದ ಸುಮಾರು 274 ವರ್ಷಗಳ ಕಾಲ ರತ್ನ ಸಿಂಹಾಸನ ವಿಜಯನಗರ ಚಕ್ರವರ್ತಿಗಳ ವಶದಲ್ಲಿ ಅವರ ರಾಜಧಾನಿಯಾದ ಆನೆಗೊಂದಿಯಲ್ಲಿ ವಿಜೃಂಭಿಸಿತು. 17ನೇ ಶತಮಾನದ ಪ್ರಾರಂಭಿಕ ದಿನಗಳಲ್ಲಿ ವಿಜಯನಗರದ ದೊರೆ ತಿರುಮಲರಾಯನ ಹಿರಿಯ ಪುತ್ರ ಶ್ರೀರಂಗರಾಯನಿಗೆ ರಾಜ್ಯ ವಿಭಜನೆಯಾದಾಗ ಈ ಸಿಂಹಾಸನ ಮತ್ತು ಶ್ರೀರಂಗಪಟ್ಟಣದ ಸೀಮೆ ಲಭ್ಯವಾಗಿ ಆತ ಸಿಂಹಾಸನದೊಡನೆ ಶ್ರೀರಂಗಪಟ್ಟಣದಲ್ಲಿ ನೆಲೆಸಿದ. ಕ್ರಿಸ್ತಶಕ 1609ರಲ್ಲಿ ಶ್ರೀರಂಗರಾಯ ಬೆನ್ನುಪಣಿ ಪ್ರಾಣಾಂತಕ ರೋಗದಿಂದ ತುಂಬಾ ಅಸ್ವಸ್ಥನಾದ. ತನ್ನ ಮರಣ ಸನ್ನಿಹಿತವಾಗಿದೆ ಎಂದು ಅರಿತ. ರಾಜಒಡೆಯರ ಮೇಲೆ ಶ್ರೀರಂಗರಾಯನಿಗೆ ಅಪಾರ ವಿಶ್ವಾಸವಿತ್ತು. ರಾಜಒಡೆಯರು ಹಿಂದೂ ಅರಸರು ಎಂಬ ವಿಶೇಷದ ಜೊತೆಗೆ ಸಿಂಹಾಸನವನ್ನು ರಕ್ಷಿಸಬಲ್ಲರು ಕೂಡ ಎಂಬ ನಂಬುಗೆಯೂ ಇದ್ದುದರಿಂದ ಶ್ರೀರಂಗರಾಯ ಶ್ರೀರಂಗಪಟ್ಟಣ ಹಾಗೂ ಸಿಂಹಾಸನವನ್ನು ರಾಜಒಡೆಯರಿಗೆ ಹಸ್ತಾಂತರಿಸಿದ. ಈ ರೀತಿ ಶ್ರೀರಂಗಪಟ್ಟಣದೊಂದಿಗೆ ಸಿಂಹಾಸನವನ್ನೂ ಅಯಾಚಿತವಾಗಿ ಪಡೆಯುವ ಭಾಗ್ಯ ರಾಜಒಡೆಯರವರದಾಯಿತು. ಇದು ಯದುವಂಶದ ಐತಿಹಾಸಿಕ ಸೌಭಾಗ್ಯವಾಯಿತು. ಕ್ರಿಸ್ತಶಕ 1610ರಲ್ಲಿ ಅಂದರೆ ಶಾಲಿವಾಹನ ಶಕೆ 1533, ಸಾಧಾರಣ ಸಂವತ್ಸರ ಚೈತ್ರ ಶುದ್ಧ ಸಪ್ತಮಿಯಂದು ಯದುವಂಶದ ರಾಜಒಡೆಯರು ಮೊತ್ತ ಮೊದಲಾಗಿ ಅತ್ಯಂತ ವೈಭವದಿಂದ ಈ ರತ್ನ ಸಿಂಹಾಸನವನ್ನು ಅಲಂಕರಿಸಿದರು. ವಿಜಯನಗರದ ಅರಸರು ನವರಾತ್ರಿ ಉತ್ಸವವನ್ನು ಆಚರಿಸುತ್ತಿದ್ದ ಮಾದರಿಯಲ್ಲೇ ಶ್ರೀರಂಗಪಟ್ಟಣದಲ್ಲಿ ವೈಭವಯುತವಾಗಿ ನವರಾತ್ರಿ ಉತ್ಸವವನ್ನು ಆಚರಿಸಿದರು. ಅದು ಪ್ರಾರಂಭ. ತಮ್ಮ ನಂತರವೂ ತಮ್ಮ ಉತ್ತರಾಧಿಕಾರಿ ದೊರೆಗಳೆಲ್ಲರೂ ನವರಾತ್ರಿ ಉತ್ಸವವನ್ನು ಪ್ರತಿ ವರ್ಷ ಆಶ್ವಯುಜ ಮಾಸದ ಪಾಡ್ಯದಿಂದ ಆಚರಿಸಬೇಕೆಂದು ಕಟ್ಟಪ್ಪಣೆ ಮಾಡಿದರು. ಈ ರೀತಿ ಈ ಪೌರಾಣಿಕ ಸಿಂಹಾಸನ ಹಾಗೂ ಐತಿಹಾಸಿಕ ನವರಾತ್ರಿ ಉತ್ಸವ ಮೈಸೂರಿನ ಯದುವಂಶದ ಅರಸುಗಳ ಅತ್ಯಂತ ಮಹತ್ವಪೂರ್ಣ, ಪಾರಂಪರಿಕ ವೈಶಿಷ್ಟ್ಯಪೂರ್ಣ

0: ಹಬ್ಬವಾಯಿತು.
1: ಕಲ್ಪನೆಯ ಇಂದ್ರಲೋಕದ ವೈಭವ ಅನಿಸುವ ಸೌಂದರ್ಯವನ್ನು ಹೊಂದಿರುವ ಅರಮನೆಯ ಅಂಬಾವಿಲಾಸದಲ್ಲಿ ಇಂದಿಗೂ ಕೂಡ ನವರಾತ್ರಿಯ ಸಂದರ್ಭದಲ್ಲಿ ರಾಜವಂಶಸ್ಥರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಖಾಸಗಿ ದರ್ಬಾರ್ ಸಂಭ್ರಮವನ್ನು ಮುನ್ನಡೆಸುತ್ತಿದ್ದಾರೆ ಎಂಬುದು ಮೈಸೂರಿಗರಿಗೆ ಒಂದು ಹೆಮ್ಮೆಯ ಸಂಗತಿಯಾಗಿದೆ.

0: ಸುಂದರ.
1: ಕೇಳುಗರೆ, ಮೈಸೂರಿಗೆ ಪ್ರತ್ಯೇಕವಾಗಿ ಒಂದು ರಾಜ್ಯಗೀತೆ ಇತ್ತು ಅನ್ನುವಂತಹದ್ದು ಒಂದು ವಿಶಿಷ್ಟವಾದಂತಹ ವಿಚಾರ. ಮೈಸೂರಿನ ಮಹಾರಾಜರಾದ 10ನೇ ಶ್ರೀ ಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರ ಆಳ್ವಿಕೆಯ ಕಾಲದಲ್ಲಿ ಪ್ರಪ್ರಥಮವಾಗಿ ಈ ರಾಜ್ಯಗೀತೆಯನ್ನ ರಚಿಸಲಾಗಿತ್ತು. ಮೈಸೂರು ಅರಸರ ಕುಲದೇವತೆಯಾದ ಶ್ರೀ ಚಾಮುಂಡೇಶ್ವರಿ ಅಥವಾ ಗೌರಿಯನ್ನು ಪ್ರಾರ್ಥಿಸುವ ಈ ರಾಜ್ಯಗೀತೆಯನ್ನು ಮಹಾರಾಜರಿಗಾಗಿ ರಚಿಸಿದವರು ಆಸ್ಥಾನ ಸಾಹಿತಿ ವಿದ್ವಾನ್ ಬಸಪ್ಪ ಶಾಸ್ತ್ರಿಯವರು. ಕನ್ನಡದ ಉಡುಗೆ ತೊಟ್ಟ ಸಂಸ್ಕೃತದ ಈ ಗೀತೆಗೆ ಮಹಾರಾಜರಾದ 10ನೇ ಚಾಮರಾಜೇಂದ್ರ ಒಡೆಯರ್ ಅವರು ತಮ್ಮ ಬ್ಯಾಂಡ್ ಮಾಸ್ಟರ್ ಬ್ಯಾರ್ಟ್ಲಸ್ ಮತ್ತು ಆಸ್ಥಾನ ವಿದ್ವಾಂಸ ವೈಣಿಕ ಶಿಖಾಮಣಿ ಶೇಷಣ್ಣ ಅವರ ಸಹಯೋಗದೊಂದಿಗೆ ಖುದ್ದಾಗಿ ಆಸಕ್ತಿ ವಹಿಸಿ ರಾಗ ಸಂಯೋಜಿಸಿದರು. ಈ ರಾಜ್ಯಗೀತೆ ಮೈಸೂರಿನ ಪ್ರಜಾಕೋಟಿಯ ನಿತ್ಯ ಜೀವನದ ಅವಿಭಾಜ್ಯ ಅಂಗವಾಗಿದೆ.

0: ನವರಾತ್ರಿ ಉತ್ಸವವು ವಿಜಯನಗರ ಆನೆಗೊಂದಿಯಲ್ಲಿ ಆಚರಿಸಲ್ಪಡುತ್ತಿದ್ದಾಗ ಇದ್ದ ವೈಶಾಲ್ಯ, ಅದ್ದೂರಿತನ, ಸೇನಾ ಸಂಖ್ಯೆ, ವೈವಿಧ್ಯ ಶ್ರೀರಂಗಪಟ್ಟಣದಲ್ಲಿ ಅಷ್ಟಾಗಿ ಇರುತ್ತಿರಲಿಲ್ಲ. ಆದರೆ ರಾಜ ಒಡೆಯರು ಅದಕ್ಕೊಂದು ಹೊಸತನ ನೀಡಿದ್ದರು, ಹೊಸ ದಿಶೆ ತೋರಿದ್ದರು. ಅನಂತರ ಮೈಸೂರು ಕೇಂದ್ರ ಸ್ಥಳವಾದಾಗ ಪರಿಸ್ಥಿತಿಗಳ ಕಾರಣದಿಂದ ಮೊದಮೊದಲು ಸರಳವಾಗಿ ಆಚರಿಸಲಾಗುತ್ತಿದ್ದ ನವರಾತ್ರಿ ಉತ್ಸವ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮತ್ತೆ ಅದೇ ಅದ್ಧೂರಿತನ, ವೈಭವ, ವೈವಿಧ್ಯವನ್ನು ಪಡೆಯಿತು. ಜೊತೆಗೆ ಹೊಸ ಅರಮನೆಯ ಮನಮೋಹಕತೆ ಮತ್ತು ಹೊಸದಾಗಿ ಬೆಳಕು ಹರಿಸಿದ ವಿದ್ಯುತ್ ಶಕ್ತಿ ಪೌರಾಣಿಕ ಇಂದ್ರಲೋಕದ ವೈಭವವನ್ನು ಧರೆಗಿಳಿಸಿತು. ನವರಾತ್ರಿ ಉತ್ಸವ ನವನವೋನ್ಮೇಷ ಶಾಲಿನಿಯಾಯಿತು. ವಿಶ್ವದಲ್ಲಿ ಇಂಥದ್ದು ಇನ್ನೊಂದಿಲ್ಲ ಎಂಬ ಹೆಮ್ಮೆಯ ಪ್ರಶಂಸೆಗೆ ಪಾತ್ರವಾಯಿತು. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರ್ ಮತ್ತು ಯುವರಾಜಕುಮಾರ ಜಯಚಾಮರಾಜ ಒಡೆಯರ್ ಒಟ್ಟಿಗೆ ವಿಜಯದಶಮಿಯಂದು ಚಿನ್ನದ ಅಂಬಾರಿಯಲ್ಲಿ ಮಂಡಿಸಿರುತ್ತಿದ್ದ ಜಂಬೂ ಸವಾರಿಯ ವೈಭವದ ನೋಟ ಮರೆಯಲಾಗದಂಥದ್ದು. ಶ್ರೋತೃಗಳೇ, ನವರಾತ್ರಿಯ ಸಾಂಪ್ರದಾಯಿಕ ಹಿನ್ನೆಲೆಯತ್ತ ಇದೀಗ ಸಾಗೋಣ. ಮೈಸೂರಿನ ಅರಸರಿಂದ ಸ್ಥಾಪಿತವಾದ ಪ್ರಾಚ್ಯವಿದ್ಯಾ ಸಂಶೋಧನಾಲಯದ ನಿವೃತ್ತ ಸಂಶೋಧಕರಾದ ಡಾ ಟಿವಿ ಸತ್ಯನಾರಾಯಣ ಅವರು ಮೈಸೂರು ಅರಮನೆಯಲ್ಲಿ ನಡೆಯುವ ಸಾಂಪ್ರದಾಯಿಕ ಆಚರಣೆಗಳು ಹಾಗೂ ನವರಾತ್ರಿಯ ವೈಶಿಷ್ಟ್ಯದ ಬಗ್ಗೆ ತಿಳಿಸಿಕೊಡಲಿದ್ದಾರೆ.
1: ಆಶ್ವಯುಜ ಮಾಸ ಬಂದಿತೆಂದರೆ ಜನರಿಗೆ ಅತ್ಯಧಿಕವಾದಂತಹ ಆನಂದ. ಕಾರಣ, 10 ದಿವಸಗಳ ದೇವಿಯ ಆರಾಧನಾ ರೂಪವಾದಂತಹ ನವರಾತ್ರಿಯ ಉತ್ಸವ ಅಥವಾ ದಸರಾ ಉತ್ಸವ ಮೈಸೂರಿನಲ್ಲಿ ವಿಶೇಷವಾದ ರೀತಿಯಲ್ಲಿ ಆಚರಿಸುವುದು. 10 ದಿವಸಗಳ ಈ ಒಂದು ಉತ್ಸವವನ್ನು ಆಚರಿಸಿಕೊಂಡು ಬಂದಿರುವಂತಹ ಏಕೈಕವಾದ ರಾಜವಂಶ ಅನ್ನುವಂಥದ್ದು ಮೈಸೂರಿನ ರಾಜವಂಶ ಅನ್ನುವಂಥದ್ದು ವಿಶೇಷವಾದದ್ದು. ಮೈಸೂರಿನ ಅರಮನೆಯಲ್ಲಿ ನವರಾತ್ರಿಯ ಒಂದು ಉತ್ಸವ ಎನ್ನುವಂಥದ್ದು ವಿಶೇಷವಾದ ರೀತಿಯಲ್ಲಿ

ನಡೆದುಕೊಂಡು ಬಂದಿದೆ. ಆಶ್ವಯುಜ ಮಾಸದ ನವಮಿ ಪೂರ್ತ ರಾತ್ರಿ ದೇವಿಯ ನಾನಾ ರೂಪಗಳನ್ನು ಪೂಜೆ ಮಾಡತಕ್ಕಂತಹ ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ಶ್ರದ್ಧಾಭಕ್ತಿಗಳನ್ನು ತೋರಿಕೊಂಡು ಬಂದಿದ್ದಾರೆ. ಆಶ್ವಯುಜ ಮಾಸದ ಪಾಡ್ಯಮಿಯ ದಿವಸ ಹಸ್ತ ಅಥವಾ ಚಿತ್ತಾ ನಕ್ಷತ್ರದಲ್ಲಿ ಈ ಒಂದು ಉತ್ಸವದ ಆರಂಭ ಅನ್ನುವಂಥದ್ದು ಆಗುತ್ತೆ. ದುರ್ಗಾದೇವಿಯ ಉಪಾಸನೆ ಅನ್ನುವಂಥದ್ದು ನಡೆಯುವಂಥದ್ದು. ಕೊನೆಯ ದಿವಸ ಮಹಾನವಮಿ ದಿವಸ ವಿಶೇಷವಾಗಿ ಸಿದ್ಧಿದಾತ್ರಿ ದುರ್ಗೆಯನ್ನು ಪೂಜೆ ಮಾಡೋ ಕಾರಣದಿಂದಲೂ, ಮಹಾಲಕ್ಷ್ಮೀ ರೂಪದ ಆ ದೇವಿಯನ್ನು ಪೂಜಿಸೋದ್ರಿಂದಲೂ ಕೂಡ ಇದಕ್ಕೆ ಮಾನವಮಿ ಹಬ್ಬ, ಮಹಾನವಮಿ ಹಬ್ಬ, ಮಾರನವಮಿ ಹಬ್ಬ ಎಂದೆಲ್ಲ ಹೆಸರುಗಳು ಕೂಡ ಬಂದಿವೆ. ಅರಮನೆಗಳಲ್ಲಿ ವಿಶೇಷವಾಗಿ ಹಿಂದಿನಿಂದಲೂ ಕೂಡ ರಾಜ ಮಹಾರಾಜರು ಆಚರಿಸಿಕೊಂಡು ಬಂದಿರತಕ್ಕಂಥ ಒಂದು ಕ್ರಮವೇ ಬಹಳ ಅದ್ಭುತವಾದದ್ದು, ಎಲ್ಲರಿಗೂ ಕೂಡ ಅನುಕರಣೀಯವಾದಂತಹದ್ದು. ಆಶ್ವಯುಜ ಶುಕ್ಲ ಪಾಡ್ಯಮಿ ದಿವಸ ಬೆಳಗ್ಗೆ ಅರಮನೆಯಲ್ಲಿ ರಾಜ ಮಹಾರಾಜರುಗಳಾಗಿದ್ದಂಥವರು, ಈಗ ಮಹಾರಾಜರಾಗಿರ್ತಕ್ಕಂಥವರು ಬೆಳಗ್ಗೆನೇ ಎದ್ದು ನಿತ್ಯಕರ್ಮಗಳನ್ನು ಮುಗಿಸಿಕೊಂಡು ಆ ದೇವಿಯ ಉಪಾಸನೆಯನ್ನು ಮಾಡೋದಕ್ಕೆ ಸಜ್ಜಾಗ್ತಾರೆ. ಮೊದಲಿಗೆ ಗಣಪತಿಯ ಪೂಜೆ ಅನ್ನುವಂಥದ್ದು, ನಂತರ ಪುಣ್ಯಾಹ ಅನ್ನುವಂಥ ಕಾರ್ಯ ನಡೆಯುತ್ತೆ. ಅದಾದ ನಂತರದಲ್ಲಿ 9 ದಿವಸಗಳ 9 ರೂಪದ ದುರ್ಗೆಯ ಆವಾಹನೆಯನ್ನು ಕಲಶಗಳಲ್ಲಿ ಮಾಡ್ತಾರೆ. ಇದರ ಜೊತೆಗೆ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೋಸ್ಕರವಾಗಿ ಬಂದಂತಹ ಅವತರಿಸಿದಂತಹ ಬೇರೆ ಬೇರೆ ದೇವಿಯರು ಆ ದುರ್ಗೆಗೆ ಸಹಾಯಕರಾಗಿ ಬಂದಂತಹವರು ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಾ, ನಾರಸಿಂಹಿ ಮೊದಲಾಗಿರ್ತಕ್ಕಂತಹ ದೇವಿಯ ಬೇರೆ ಬೇರೆ ರೂಪಗಳನ್ನು ಕೂಡ ಅಲ್ಲಿ ಆವಾಹನೆ ಮಾಡ್ತಾರೆ. ನಂತರದಲ್ಲಿ ಕುಲದೇವತೆ ಚಾಮುಂಡೇಶ್ವರಿ ಆವಾಹನೆ ಎನ್ನುವಂಥದ್ದು ನಡೆಯುತ್ತೆ. ಆವಾಹನೆ ಆದ ಮೇಲೆ ನವರಾತ್ರ ಪ್ರದೀಪ, ಹಾಗೆಯೇ ದುರ್ಗಾದೇವತಾ ಉಪಾಸನಾ ಮೊದಲಾದಂತಹ ಗ್ರಂಥಗಳಲ್ಲಿ ಹೇಳಿರತಕ್ಕಂತಹ ಕ್ರಮದಲ್ಲಿ, ಹಿಂದಿನಿಂದ ಯಾವ ಕ್ರಮದಲ್ಲಿ ಈ ಪೂಜೆಯನ್ನು ಆರಂಭ ಮಾಡಿಕೊಂಡು ನಡೆಸಿಕೊಂಡು ಬಂದಿದ್ದಾರೋ ಅದೇ ಕ್ರಮದಲ್ಲಿ ಆ ದೇವಿಯ ಪೂಜಾ ಅನ್ನುವಂತಹ ಕ್ರಮ ನಡೆಯುತ್ತೆ. ಅದರಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಷೋಡಶ ಉಪಚಾರ ಪೂಜೆಗಳು ಅನ್ನುವಂಥದ್ದು, ಆ ಷೋಡಶೋಪಚಾರ ಪೂಜೆಗಳನ್ನು ಮಾಡುವ ಸಂದರ್ಭಗಳಲ್ಲಿ ಅಂಗಪೂಜೆ ಎನ್ನುವಂಥದ್ದು, ಅಷ್ಟೋತ್ತರಗಳು, ಸಹಸ್ರನಾಮಗಳು, ತ್ರಿಶತಿ ಮೊದಲಾದಂತಹ ಬೇರೆ ಬೇರೆ ನಾಮಗಳಿಂದ ಆ ದೇವಿಯನ್ನ ಪೂಜಿಸ್ತಾರೆ. ನಾನಾ ಪುಷ್ಪಗಳಿಂದ, ಪತ್ರಗಳಿಂದ, ಬಗೆ ಬಗೆಯದಾಗಿರ್ತಕ್ಕಂತಹ ನಿವೇದನಗಳನ್ನ, ಶಾಲ್ಯನ್ನ ಮೊದಲಾಗಿರ್ತಕ್ಕಂಥವುಗಳನ್ನು ಮಾಡಿ ಆ ದೇವಿಗೆ ನಿವೇದನ ಮಾಡಿ ನಾನಾ ವಿಧವಾಗಿರತಕ್ಕಂತಹ ಆರತಿಗಳನ್ನ ದೇವಿಗೆ ಎತ್ತಿ ನಂತರದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ನಮಸ್ಕಾರ ಮಾಡಿ ಆ ದೇವಿಗೆ ತಮ್ಮ ಪೂಜೆಯನ್ನು ಸಲ್ಲಿಸ್ತಾರೆ. ಇದರ ಜೊತೆಗೆ ಮಹಾರಾಜರುಗಳು ಆ ಕಾಲದಲ್ಲಿ ರಾಜ್ಯವನ್ನು ಆಳ್ತಾ ಇದ್ದದ್ರಿಂದ ಸಿಂಹಾಸನದಲ್ಲಿ ಅವರು ಕುಳಿತುಕೊಳ್ತಾ ಇದ್ದದ್ರಿಂದ ವಿಶೇಷವಾಗಿ ಸಿಂಹಾಸನವನ್ನು ಪೂಜೆ ಮಾಡಿ ಆ ಸಿಂಹಾಸನವನ್ನು ಆರೋಹಣೆ ಮಾಡಿ ಆ ಸಿಂಹಾಸನದ ಮೇಲೆ ಕುಳಿತ ನಂತರದಲ್ಲಿ ಬೇರೆ ಬೇರೆಯದಾಗಿರತಕ್ಕಂಥ ವೈದಿಕರುಗಳಿಂದ, ಶಾಸ್ತ್ರವೇತ್ತರುಗಳಿಂದ, ಹಾಗೆಯೇ ದೇವತೆಗಳ ವಿಶೇಷವಾದಂತಹ ಒಂದು ಪೂಜಾದಿಗಳನ್ನು ಮಾಡಿರತಕ್ಕಂತಹ ಆಶೀರ್ವಾದಗಳನ್ನು ಪಡೆಯೋದಕ್ಕೋಸ್ಕರ ಪ್ರಸಾದ ರೂಪವಾಗಿ ಬಂದಿರತಕ್ಕಂತಹ ಬೇರೆ ಬೇರೆ ದೇವಾಲಯಗಳ ಏನು ಒಂದು ದೇವತಾ ಪ್ರಸಾದಗಳನ್ನು ಅವರು ಸ್ವೀಕಾರ ಮಾಡುತ್ತಾರೆ. ಹಾಗೆಯೇ ವಿದ್ವಾಂಸರಿಗೆ, ವೈದಿಕರಿಗೆ, ಕಲಾವಿದರಿಗೆ, ಎಲ್ಲರಿಗೂ ಕೂಡ ಅವರು ಗೌರವವನ್ನು ಸಮರ್ಪಣೆ ಮಾಡ್ತಾರೆ. ಇದು ನಡೆಯುವಂಥದ್ದು. ಎರಡನೇ ದಿವಸ ಆಶ್ವಯುಜ ಮಾಸದ ಶುಕ್ಲಪಕ್ಷದ ಬಿದಿಗೆ ದಿವಸ ಬ್ರಹ್ಮಚಾರಿಣಿ ದುರ್ಗೆ ಉಪಾಸನೆ, ಮೂರನೇ ದಿವಸ ಚಂದ್ರಘಂಟಾ ದುರ್ಗೆ ಉಪಾಸನೆ ತದಿಗೆಯ ದಿವಸ, ನಾಲ್ಕನೆಯ ಚೌತಿಯ ದಿವಸ ಕೂಷ್ಮಾಂಡ ದುರ್ಗಾ ಉಪಾಸನೆ, ಐದನೆಯ ದಿವಸ ವಿಶೇಷವಾಗಿ ಲಲಿತಾದೇವಿಯನ್ನು ಉಪಾಸನೆ ಮಾಡುತ್ತಾರೆ. ಅವತ್ತು ಲಲಿತಾ ಪಂಚಮಿ ಎನ್ನುವಂತಹ ವ್ರತವೂ ಕೂಡ ಉಂಟು. ಉಪಾಂಗ ಲಲಿತಾ ವ್ರತ ಅಂತ ಹೇಳಿದನ್ನು ಆಚರಣೆ ಮಾಡುತ್ತಾರೆ ಜನರು. ಹಾಗಾಗಿ ಆವತ್ತಿನ ದಿವಸ ಆ ದೇವಿಯನ್ನು ಲಲಿತಳಾದಂಥವಳು, ಶುದ್ಧಳಾದಂಥವಳು, ಒಳ್ಳೆ ಶ್ವೇತರೂಪದಿಂದ ಬೆಳ್ಳಗೆ ಹೊಳಿತಾ ಇರತಕ್ಕಂತಹ ದೇವಿ, ಹೇಳಿದವರೆಲ್ಲರಿಗೂ ಕೂಡ ಸಕಲ ವರಗಳನ್ನು ಕೊಡತಕ್ಕಂಥವಳು ಅಂತ ಭಾವಿಸಿಕೊಂಡು ಸೌಮಂಗಲಿತ್ವಕ್ಕೋಸ್ಕರವಾಗಿ ಆ ದಿನ ಲಲಿತಾದೇವಿಯನ್ನು ಪೂಜೆ ಮಾಡುತ್ತಾರೆ. ಇದು ಅರಮನೆಯಲ್ಲಿ ವಿಶೇಷವಾಗಿ ಆ ದಿವಸ ನಡೆಯುತ್ತೆ. ಐದನೇ ದಿವಸ ಲಲಿತಾ ದುರ್ಗೆ ಆದ ಮೇಲೆ ಆವತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಸ್ಕಂದ ಮಾತೃ ದುರ್ಗಾ ಅಂತ ಪೂಜೆ ಮಾಡ್ತೀವಿ. ಯಾಕೆಂದರೆ ತನ್ನ ಮಗನಾಗಿರ್ತಕ್ಕಂತಹ ಸ್ಕಂದನನ್ನು ಅವಳು ಆವತ್ತು ತನ್ನ ಜೊತೆಯಲ್ಲೇ ಇಟ್ಟುಕೊಂಡು ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ಹಾಗಾಗಿ ಆ ಸ್ಕಂದ ಮಾತೃ ದುರ್ಗಾ ಅನ್ನೋದು ವಿಶೇಷವಾದಂಥದ್ದು ಆ ದಿವಸ ಪೂಜೆ. ಆರನೇ ದಿವಸ ಕಾತ್ಯಾಯಿನಿ ದುರ್ಗೆಯ ಪೂಜೆ ಎನ್ನುವಂಥದ್ದು, ಕಾತ್ಯಾಯನ ಮಹರ್ಷಿಗಳಿಗೆ ಅನುಗ್ರಹ ಮಾಡಿದಂತಹ ದೇವಿ ಅಂತ ಹೇಳಿ ಆ ದಿವಸ ಪೂಜೆ ಮಾಡ್ತಾರೆ. ಏಳನೇ ದಿವಸ ವಿಶೇಷವಾಗಿ ಕಾಲರಾತ್ರಿ ದುರ್ಗಾ ಅಂತ ಹೇಳಿ ಆವತ್ತು ಸರಸ್ವತಿ ಪೂಜೆ ಎನ್ನುವಂಥದ್ದು ಮಾಡುವಂತಹದ್ದು. ಸಪ್ತಮಿಯ ದಿವಸ ಸರಸ್ವತಿಯ ಪೂಜೆ ಅಂತ ಹೇಳಿದಾಗ ವಿಶೇಷವಾಗಿ ನಾವು ಇಲ್ಲಿ ಒಂದು ಗಮನಿಸಬೇಕು, ನಮಗೆ ಸಾಮಾನ್ಯವಾಗಿ ಮೂರು ಶಕ್ತಿಗಳು ಸೃಷ್ಟಿ, ಸ್ಥಿತಿ, ಲಯ ಅನ್ನುವಂತಹ ರೂಪದಲ್ಲಿ ನಾವು ಕಾಣುತ್ತೇವೆ. ಬ್ರಹ್ಮನಿಗೆ ಸೃಷ್ಟಿಯ ಏನು ಒಂದು ಕಾರ್ಯವಿದೆ ಅದಕ್ಕೆ ಸಹಕಾರವನ್ನು ಮಾಡ್ತಾ ಇರತಕ್ಕಂಥ ದೇವಿ ಸರಸ್ವತಿ ರೂಪದಲ್ಲಿ ಇರತಕ್ಕಂಥವಳು. ಸೃಷ್ಟವಾದಂತಹ ಎಲ್ಲ ಜೀವಿಗಳಿಗೂ ಕೂಡ ಪ್ರತಿಯೊಂದು ವ್ಯವಹಾರವನ್ನು ಗುರುತಿಸಿಕೊಂಡು ಮುನ್ನುಗ್ಗೋದಕ್ಕೆ ಬೇಕಾದ ಜ್ಞಾನವನ್ನು ಕೊಡತಕ್ಕಂಥ ದೇವಿ ಸರಸ್ವತಿ. ಹಾಗಾಗಿ ಬ್ರಹ್ಮನಿಗೆ ಸರಸ್ವತಿ ರೂಪದ ಶಕ್ತಿಯಾಗಿ ಅವಳು ಗೋಚರಳಾಗ್ತಾಳೆ. ಹಾಗೆ ವಿಷ್ಣುವಿಗೆ ಸೃಷ್ಟವಾದಂತಹ ಎಲ್ಲ

ಜೀವಿಗಳನ್ನ ಕಾಪಾಡುವಂತಹ ಕೆಲಸ ಮಾಡುವ ವಿಷ್ಣುವಿಗೆ ಸಹಕಾರವಾಗಿ ಇರತಕ್ಕಂತಹ ದೇವಿ ಮಹಾಲಕ್ಷ್ಮಿ. ಅವಳು ಸಂಪದ್ ರೂಪದಲ್ಲಿ ಎಲ್ಲರನ್ನೂ ಕೂಡ ಕಾಪಾಡುತ್ತಾ ಇದ್ದಾಳೆ. ಇದಾದ ನಂತರದಲ್ಲಿ ಅವರವರ ಕರ್ಮಫಲ ಮುಗಿದ ನಂತರದಲ್ಲಿ ಅವರು ಲಯವಾಗುವಂತಹ ಜೀವಿಗಳ ಲಯಕ್ಕೆ ಕಾರಣಭೂತನಾದಂತಹವನು ಪರಶಿವ. ಅವನಿಗೆ ಸಹಕಾರವನ್ನು ಕೊಡತಕ್ಕಂತಹ ದೇವಿ ಅವಳನ್ನೇ ದುರ್ಗಾ ಚಾಮುಂಡಾ ಅಂತ ನಾವು ಕರೀತೀವಿ. ಹೀಗೆ ಮೂರು ದುರ್ಗೆಯರು ಸೃಷ್ಟಿ ಸ್ಥಿತಿ ಲಯ ರೂಪದಲ್ಲಿ ಕಾರಣರಾಗಿದ್ದಾರೆ. ಆದರೆ ವಿಶೇಷವಾಗಿ ನವರಾತ್ರಿಯಲ್ಲಿ ಒಂಬತ್ತು ರಾತ್ರಿಗಳಲ್ಲಿ ಪೂಜಿತಳಾಗಿರತಕ್ಕಂತಹ ದುರ್ಗಾದೇವಿ ಯಾರಿದ್ದಾರೆ, ಈ ದುರ್ಗಾದೇವಿ ಎಂಬತಕ್ಕಂಥವಳು ಈ ಸಂದರ್ಭದಲ್ಲಿ ಸೌಮ್ಯ ರೂಪದ ದೇವಿಯಲ್ಲ. ವಿಶೇಷವಾಗಿ ದುಷ್ಟರನ್ನ ಸದೆ ಬಡಿಯೋದಕ್ಕೋಸ್ಕರವಾಗಿಯೇನೆ, ಶಿಷ್ಟರನ್ನ ಕಾಪಾಡೋದಕ್ಕೋಸ್ಕರವಾಗಿಯೇನೆ ಈ ಅವತಾರಗಳನ್ನು ತಾಳದಂಥವಳು. ಹಾಗೆ ಕಾಪಾಡುವಾಗ ದುಷ್ಟರನ್ನು ಸದೆ ಬಡಿಬೇಕಾದ್ರೆ ಅವರ ರೂಪದಲ್ಲೇ ಅವರ ರೀತಿಯಲ್ಲೇ ಹೋಗಿ ಅವರನ್ನ ನಾವು ಮೆಟ್ಟಬೇಕಾಗತ್ತೆ. ಹಾಗಾಗಿ ದೇವಿ ಬೇರೆ ಬೇರೆದಾದ ಉಗ್ರ ರೂಪಗಳನ್ನು ತಾಳತಕ್ಕಂಥದ್ದು. ಇಲ್ಲಿ ಏಳನೇ ದಿವಸ ಸಪ್ತಮಿಯ ದಿವಸ ಕಾಲರಾತ್ರಿ ದುರ್ಗಾ ಅಂತ ಪೂಜೆ ಮಾಡುತ್ತಾರೆ. ವಿಶೇಷವಾಗಿ ನಾವು ಸರಸ್ವತಿ ಪೂಜೆ ಅಂತ ಹೇಳಿದಾಗ ವಿದ್ಯಾದಿ ದೇವತೆ ಅಂತ ಭಾವಿಸಿಕೊಂಡು ನಾವು ಪೂಜೆ ಮಾಡುತ್ತೇವೆ. ಅವತ್ತು ಎಲ್ಲ ಪುಸ್ತಕಗಳನ್ನ, ಹಾಗೆ ತಾಳಪತ್ರಗಳನ್ನ, ಕೈಯಲ್ಲಿ ಬರೆದಂತಹ ಹಸ್ತಪ್ರತಿಗಳಿದೆ ಅದೆಲ್ಲವನ್ನೂ ಕೂಡ ಇಟ್ಟು ಪೂಜೆ ಮಾಡತಕ್ಕಂಥದ್ದು. ಸಂಗೀತ, ನೃತ್ಯ, ವಾದ್ಯ ಇವುಗಳಿಗೆ ಬೇಕಾಗಿರತಕ್ಕಂತಹ ಪರಿಕರಗಳಿಗೆ ಅವ್ಯವಿದೆ, ವೀಣೆ ಇರಬಹುದು, ಬೇರೆ ಬೇರೆದಾದಂತಹ ವಾದ್ಯ ವಿಶೇಷಗಳಿರಬಹುದು, ಅವುಗಳನ್ನೂ ಕೂಡ ಇಟ್ಟು ಆ ದಿವಸ ಪೂಜೆ ಮಾಡುತ್ತಾರೆ. ಇನ್ನೊಂದು ವಿಶೇಷ ಏನಪ್ಪ ಕಾಲರಾತ್ರಿ ದುರ್ಗದಲ್ಲಿ ಅಂತ ಹೇಳಿದಾಗ, ಆ ದಿವಸ ಅನೇಕ ರಾಕ್ಷಸರನ್ನ ದೇವಿ ಉಗ್ರ ರೂಪದಲ್ಲಿ ಸಂಹಾರ ಮಾಡ್ತಾಳೆ ರಾತ್ರಿಯ ಕಾಲದಲ್ಲಿ. ಅದಕ್ಕಾಗಿ ಇದನ್ನು ಕಾಲರಾತ್ರಿ ದುರ್ಗ ಅಂತಲೇ ಕರೀತಾರೆ. ಮಹಿಷಾಸುರನ ಸಂಹಾರ ಮಾಡಿದ್ದು, ಶುಂಭ ನಿಶುಂಭ ಮೊದಲಾಗಿರತಕ್ಕಂತಹ ಉಗ್ರ ದೈತ್ಯರನ್ನು ಸಂಹಾರ ಮಾಡಿದ್ದು ಕಾಲರಾತ್ರಿಯ ಒಂದು ವಿಶೇಷವಾದಂತಹ ರೂಪದಲ್ಲಿ. ಎಂಟನೇ ದಿವಸ ದುರ್ಗಾಷ್ಟಮಿಯ ದಿವಸ ಮಹಾಗೌರಿ ದುರ್ಗಾ ಅಂತ ಹೇಳಿ ಆ ದಿವಸ ದೇವಿ ರಕ್ತ ಬೀಜಾಸುರನ ಸಂಹಾರ ಮಾಡ್ತಾಳೆ ಅವತ್ತಿನ ದಿವಸ. ಹಾಗಾಗಿ ಆ ದಿವಸದಲ್ಲಿ ಆ ದುರ್ಗಾಷ್ಟಮಿ ಅನ್ನುವಂತಹದ್ದನ್ನು ವಿಶೇಷವಾಗಿ ಅರಮನೆಯಲ್ಲಿ ಆಚರಣೆ ಮಾಡ್ತಾರೆ. ಅರಮನೆಯಲ್ಲಿರತಕ್ಕಂತಹ ರಾಜ ಮಹಾರಾಜರುಗಳಿಗೆ ಕುಲದೇವತೆಯಾಗಿರುವಂತಹ ಚಾಮುಂಡೇಶ್ವರಿ ಆದ್ದರಿಂದಲೂ ಆ ಚಾಮುಂಡೇಶ್ವರಿ ಪೂಜೆಯನ್ನು ಕೂಡ ವಿಶೇಷವಾಗಿ ದಿವಸ ಆಚರಿಸುತ್ತಾರೆ. ಕೊನೆಯದಾಗಿರತಕ್ಕಂತಹ ಒಂಬತ್ತನೇ ದಿವಸ ಸಿದ್ಧಿದಾತ್ರಿ ದುರ್ಗಾ ಅಂತ ಹೇಳಿ ಆ ದಿವಸ ನವಮಿ, ಮಹಾನವಮಿ ಅಂತ ಅದಕ್ಕೆ ಹೆಸರು. ವಿಶೇಷವಾದ ರೀತಿಯಲ್ಲಿ ಕೊನೆಯ ದಿವಸ ಪೂಜಿತಳಾಗತಕ್ಕಂತಹ ದೇವಿ, ಅವಳನ್ನ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎನ್ನುವಂತಹ ಮೂರೂ ರೂಪದಲ್ಲಿ ಕೊನೆಯ ದಿವಸ ನಾವು ಪೂಜೆ ಮಾಡ್ತೀವಿ. ಅರಮನೆಯಲ್ಲಿ ಆಯುಧ ಗಜಾಶ್ವ ಪೂಜೆ ಅಂತ ಹೇಳಿ ವಿಶೇಷವಾಗಿ ಮಾಡುವಂತಹದ್ದು. ಇದರ ಜೊತೆಗೆ ಆವತ್ತಿನ ದಿವಸ ಜಟ್ಟಿ ಕಾಳಗ ಅನ್ನುವಂಥದ್ದು ಕೂಡ ಒಂದು ನಡೆಯುತ್ತೆ. ಬಲದ ಪ್ರದರ್ಶನ ಅನ್ನುವಂಥದ್ದನ್ನು ಕೂಡ ಮಾಡಿ ಆವತ್ತಿನ ದಿವಸ ಸಂತೋಷವನ್ನು ಪಡುತ್ತಾರೆ. ನಂತರದಲ್ಲಿ ಕೊನೆಯ ದಿವಸ ವಿಜಯದಶಮಿ ಎನ್ನುವಂಥದ್ದು. ಒಂಬತ್ತು ರಾತ್ರಿಗಳಲ್ಲಿ ಪೂಜಿತಳಾಗುವ ದೇವಿಯನ್ನ ಹತ್ತನೇ ದಿವಸ ಬೆಳಗ್ಗೆ ಮತ್ತೊಮ್ಮೆ ಉಪಾಸನೆ ಮಾಡಿ ಆವತ್ತಿನ ದಿವಸ ತಮ್ಮ ಶಕ್ತಿ ಬಲ ಪ್ರದರ್ಶನವನ್ನು ರಾಜರು ತೋರಿಸಬೇಕು, ತಮ್ಮ ವಿಜಯ ಯಾತ್ರೆಯನ್ನು ಕೈಗೊಳ್ಳಬೇಕು ಅನ್ನೋದಕ್ಕೋಸ್ಕರವಾಗಿ ರಾಜರು ತಮ್ಮ ಒಂದು ಸೀಮೆಯನ್ನು ಮೀರಿ ಬೇರೆ ಕಡೆ ಹೋಗೋದಕ್ಕೋಸ್ಕರವಾಗಿ ಹೋಗುವಂತಹ ಒಂದು ದಿವಸ ಅಂತ ಆಚರಿಸಿಕೊಂಡು ಅದನ್ನು ವಿಜಯದಶಮಿ ಅಂತ ಹೇಳಿ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಆವತ್ತಿನ ದಿವಸ ವಿಶೇಷವಾಗಿ ಶಮಿ ಪೂಜೆ ಅಂತ ಅನ್ನುವಂಥದ್ದು, ಅಂದರೆ ಬನ್ನಿ ಮರದ ಬಳಿಗೆ ಹೋಗಿ ಆ ಬನ್ನಿ ಮರವನ್ನು ಪೂಜಿಸಿ ಆ ಬನ್ನಿ ಮರದಲ್ಲಿರತಕ್ಕಂತಹ ಪತ್ರೆಯನ್ನು ತೆಗೆದು ಕಿತ್ತುಕೊಂಡು ಅದನ್ನು ದೇವರಿಗೆ ಪೂಜೆ ಮಾಡಿ ನಂತರದಲ್ಲಿ ಆವತ್ತಿನ ದಿವಸ ಆ ತಮ್ಮ ವಿಜಯ ಯಾತ್ರೆಯನ್ನ ಪೂರ್ಣ ಮಾಡಿ ಅರಮನೆಗೆ ಹಿಂದಿರುಗಿ ಅವರು ಆವತ್ತಿನ ದಿವಸ ಆವಾಹನೆ ಮಾಡಿರತಕ್ಕಂತಹ ಎಲ್ಲ ದೇವತೆಗಳನ್ನು ಕೂಡ ವಿಸರ್ಜನೆ ಮಾಡಿ ಪೂಜೆಯನ್ನ ಮುಕ್ತಾಯ ಮಾಡುತ್ತಾರೆ. ಎಲ್ಲರಿಗೂ ಕೂಡ ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನು ಕೂಡ ದುರ್ಗಾದೇವಿ ನೀಡಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ನಮಸ್ಕಾರಗಳು.

0: ಶ್ರೋತೃಗಳೇ, ಗೊಂಬೆಗಳನ್ನು ಜೋಡಿಸುವ ಪದ್ಧತಿಯು ಮೈಸೂರು ದಸರೆಯ ವಿಶಿಷ್ಟ ಆಕರ್ಷಣೆ. ಇದರ ಕುರಿತಾಗಿ ನಾವೀಗ ತಿಳಿದುಕೊಳ್ಳೋಣ.
1: ದಸರಾ ಎಂದರೆ ಜಂಬೂ ಸವಾರಿ, ದೀಪಾಲಂಕಾರ ಅಲ್ಲದೆ ನಮಗೆ ನೆನಪಾಗುವುದು ಗೊಂಬೆ. ಮನೆ ಮನೆಗೆ ಹೋಗಿ ಗೊಂಬೆ ಪ್ರದರ್ಶನವನ್ನು ಆನಂದಿಸಿ ಎಲೆ ಅಡಿಕೆ ಸ್ವೀಕರಿಸಿ ಚರುಪನ್ನು ತಿಂದು ಬರುವುದು ನವರಾತ್ರಿಯ ಅವಿಭಾಜ್ಯ ಅಂಗವಾಗಿದೆ. ಗೊಂಬೆ ಕೂರಿಸುವ ಪರಂಪರೆಯ ಬೇರುಗಳು ದಕ್ಷಿಣ ಭಾರತದ ರಾಜಪ್ರಭುತ್ವಗಳಲ್ಲಿ ಶತಮಾನಗಳ ಹಿಂದೆಯೇ ಕಂಡುಬರುತ್ತದೆ. ಕಲೆ, ಸಂಸ್ಕೃತಿ ಹಾಗೂ ದೇವಾಲಯ ವಾಸ್ತುಶಿಲ್ಪಕ್ಕೆ ಅಪಾರ ಪೋಷಣೆ ನೀಡಿದ 14ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಪರಂಪರೆ ಪ್ರಾರಂಭವಾಯಿತು. ನಂತರ 17ನೇ ಶತಮಾನದಲ್ಲಿ ಮೈಸೂರಿನ ರಾಜ ಒಡೆಯರವರು ಈ ಪದ್ಧತಿಯನ್ನು ಮುಂದುವರೆಸಿದರು. ಆರಂಭದಲ್ಲಿ ಗೌರಿಯ ಮೂರ್ತಿಯನ್ನು ವಿಶೇಷ ರೀತಿಯಲ್ಲಿ ಅಲಂಕರಿಸಿ 9 ದಿನಗಳ ಕಾಲ

0: ಪೂಜಿಸಲಾಗುತ್ತಿತ್ತು. 18ನೇ ಶತಮಾನದ ಅಂತ್ಯದ ವೇಳೆಗೆ ರಾಜಮನೆತನವು ಈ ಆಚರಣೆಗೆ ಗೊಂಬೆಗಳನ್ನು ಸೇರ್ಪಡಿಸಿದರು. ಗೊಂಬೆಗಳ ಉತ್ಸವದ ಆಚರಣೆಗಾಗಿ ಮೈಸೂರು ಅರಮನೆಯಲ್ಲಿ ಪ್ರತ್ಯೇಕ ಸ್ಥಳವನ್ನೇ ಮೀಸಲಿರಿಸಲಾಯಿತು. ಆ ಸ್ಥಳ ಇಂದು ಗೊಂಬೆ ತೊಟ್ಟಿ ಎಂದು ಪ್ರಸಿದ್ಧವಾಗಿದೆ. ಈ ಗೊಂಬೆ ಹಬ್ಬವನ್ನು ಮುಂದೆ ರಾಜ್ಯಾಧಿಕಾರಿಗಳು ಜನಸಾಮಾನ್ಯರಿಗೆ ಪರಿಚಯಿಸಿದರು. ಇದರೊಂದಿಗೆ ನವರಾತ್ರಿಯ ಸಮಯದಲ್ಲಿ ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸುವ ಪದ್ಧತಿ ಆರಂಭವಾಯಿತು. ಗೊಂಬೆ ಜೋಡಣೆಯಲ್ಲಿ ಮುಖ್ಯ ಸ್ಥಾನ ಹೊಂದಿರುವುದು ರಾಜಾರಾಣಿ ರೂಪದಲ್ಲಿರುವ ಪಟ್ಟದ ಗೊಂಬೆ. ತಿರುಪತಿಯ ಶ್ರೀಗಂಧದ ಮರದಿಂದ ಮಾಡಿದ ಈ ಪಟ್ಟದ ಗೊಂಬೆಯೇ ಗೊಂಬೆ ಜೋಡಣೆಯ ಕೇಂದ್ರ ಬಿಂದುವಾಗಿದೆ. ಈ ಪಟ್ಟದ ಗೊಂಬೆಗಳನ್ನು ಮಗಳ ಮದುವೆಯಲ್ಲಿ ಉಡುಗೊರೆಯಾಗಿ ನೀಡುವುದು ಒಂದು ಸಂಪ್ರದಾಯ. ಈ ಗೊಂಬೆಗಳನ್ನು ಸಾಮಾನ್ಯವಾಗಿ ಬಣ್ಣ ಬಣ್ಣದ ಕಾಗದದಿಂದ ಅಥವಾ ರೇಷ್ಮೆ ಬಟ್ಟೆಯಿಂದ ಅಲಂಕರಿಸಲಾಗುತ್ತದೆ. ಇನ್ನು ಗೊಂಬೆಗಳ ಪ್ರದರ್ಶನದ ವಿನ್ಯಾಸವನ್ನು 3, 7, 9 ಅಥವಾ 11 ಮೆಟ್ಟಿಲುಗಳಲ್ಲಿ ಮಾಡಲಾಗುತ್ತದೆ. ರಾಮಾಯಣ, ಮಹಾಭಾರತ, ಮಹಿಷಾಸುರನ ವಧೆ, ಕೃಷ್ಣನ ಜನ್ಮ, ಈ ರೀತಿ ಹಲವಾರು ಪುರಾಣ ಕಥೆಗಳನ್ನು ಗೊಂಬೆಗಳ ಮೂಲಕ ತೋರಿಸಲಾಗುತ್ತದೆ. ಅದಲ್ಲದೆ ದಶಾವತಾರ, ನವದುರ್ಗೆ, ಅಷ್ಟಲಕ್ಷ್ಮಿ, ಸಪ್ತಮಾತೃಕೆ ಮುಂತಾದ ಗೊಂಬೆಗಳನ್ನು ಸಹ ಒಂದೊಂದು ಮೆಟ್ಟಲಲ್ಲಿ ಕೂರಿಸಲಾಗುತ್ತದೆ. ಇವಿಷ್ಟು ಸಾಂಪ್ರದಾಯಿಕ ಗೊಂಬೆಗಳು. ಇನ್ನು ದೈನಂದಿನ ಜೀವನವನ್ನು ಆಧರಿಸಿದ ಗೊಂಬೆಗಳೆಂದರೆ ಮದುವೆ ಸಂಭ್ರಮ, ಸೀಮಂತ, ಸಂಗೀತ ಕಚೇರಿ, ಅಡುಗೆ ಮನೆಯ ಆಟಿಕೆಗಳು, ನವಧಾನ್ಯ ಹಾಗೂ ತರಕಾರಿ ಹಣ್ಣುಗಳ ಅಂಗಡಿಗಳು. ಚನ್ನಪಟ್ಟಣದ ಪ್ರಸಿದ್ಧ ಗೊಂಬೆಗಳನ್ನು ಸಹ ಜೋಡಿಸಲಾಗುತ್ತದೆ. ಮಕ್ಕಳಿಗೆ ಇಷ್ಟವಾಗುವಂತೆ ಕ್ರಿಕೆಟ್ ಫೀಲ್ಡ್, ಶಾಲಾ ಕೊಠಡಿ, ಕಾರ್, ಬೈಕ್ ಸೆಟ್, ಪ್ರಾಣಿ ಪಕ್ಷಿಗಳು, ಅರಣ್ಯ, ಇಂತಹ ಗೊಂಬೆಗಳು ಸಹ ಕಂಡುಬರುತ್ತದೆ. ಮೈಸೂರು ಅರಮನೆ, ಜಂಬೂ ಸವಾರಿ, ವಾದ್ಯ ಬ್ಯಾಂಡ್ ಮುಂತಾದ ಮೈಸೂರು ದಸರಾ ಸಂಪ್ರದಾಯದಿಂದ ಪ್ರೇರಿತವಾದ ಗೊಂಬೆಗಳನ್ನು ಕೂಡ ಕೂರಿಸಲಾಗುತ್ತದೆ. ಯಾವುದೇ ಗೊಂಬೆಗಳನ್ನು ಸಹ ಕೂರಿಸಿದರೂ ಮೂಲತಃ ಈ ಗೊಂಬೆಗಳಲ್ಲಿ ದೇವಿಯ ವಾಸವಿದೆ ಎಂದು ನಂಬಿ ಪೂಜಿಸುವುದೇ ಗೊಂಬೆ ಹಬ್ಬದ ಸಾರ. ಈ 9 ದಿನಗಳಲ್ಲಿ ಮೈಸೂರಿನ ಆಡಂಬರವನ್ನು ಆನಂದಿಸುವುದಲ್ಲದೆ ಮನೆ ಮನೆಗೆ ಹೋಗಿ ಗೊಂಬೆಗಳನ್ನು ನೋಡಿ ಗೊಂಬೆ ಬಾಗಿನ ಸ್ವೀಕರಿಸಿ ಸಿಹಿ ತಿಂಡಿಗಳು, ಕಡಲೆ ಉಸ್ಲಿ, ಕೋಸಂಬರಿ ಇಂತಹ ಚರುಪುಗಳನ್ನು ತಿನ್ನುವ ಸಂಭ್ರಮವು ಒಂದು ರೂಢಿ. ಸರಸ್ವತಿ ಪೂಜೆಯಂದು ಪುಸ್ತಕಗಳು, ಸಂಗೀತ ವಾದ್ಯಗಳು ಹಾಗೂ ಪೆನ್ನು, ಪೆನ್ಸಿಲು ಇವುಗಳನ್ನು ಜೋಡಿಸಿ ಶಾರದಾಂಬೆಯ ಅನುಗ್ರಹವನ್ನು ಪಡೆಯುತ್ತಾರೆ. ವಿಜಯದಶಮಿಯಂದು ಪುನರ್ ಪೂಜೆ ಮಾಡಿ ಯಾವುದಾದರೂ ಹೊಸ ಕಾರ್ಯವನ್ನು ಪ್ರಾರಂಭಿಸುವುದು ಒಂದು ಪದ್ಧತಿ. ಏಕೆಂದರೆ ವಿಜಯದಶಮಿ ದಿನದಂದು ಪ್ರಾರಂಭಿಸುವ ಕಾರ್ಯವೆಲ್ಲವೂ ವಿಜಯವಾಗುತ್ತದೆ ಎಂಬ ಒಂದು ನಂಬಿಕೆ. ಈ 9 ದಿನಗಳಲ್ಲಿ ಗೊಂಬೆ ಜೋಡಿಸುವುದರಿಂದ ಪ್ರಾರಂಭಿಸಿ ದೈನಂದಿನ ಪೂಜೆ ನೆರವೇರಿಸಿ ಶ್ಲೋಕಗಳನ್ನು ಹೇಳಿ ವಿಧ ವಿಧವಾದ ರಂಗೋಲಿಗಳನ್ನು ರಚಿಸಿ ಈ ಮೂಲಕ ಕುಟುಂಬದ ಜನರು ಒಗ್ಗೂಡುತ್ತಾರೆ. ಮನೆ ಮನೆಗೆ ಹೋಗುವುದರಿಂದ ಜನರ ಮಧ್ಯೆ ಪ್ರೀತಿ ಬಾಂಧವ್ಯ ಹೆಚ್ಚುತ್ತದೆ. ಗೊಂಬೆ ಹಬ್ಬವು ಕಾಲ ಸಾಗುವಂತೆ ಇನ್ನೂ ಹೆಚ್ಚು ಪ್ರಸಿದ್ಧಿಯನ್ನು ಕಂಡುಕೊಳ್ತಾ ಇದೆ. ಗೊಂಬೆ ಜೋಡಣೆಯ ಸ್ಪರ್ಧೆಗಳ ಆಯೋಜನೆ, ಸಾಮಾಜಿಕ ಸ್ಥಳಗಳಾದ ಶಾಲಾ ಆವರಣ, ಮೈದಾನ ಹಾಗೂ ದೇವಾಲಯಗಳಲ್ಲಿ ಗೊಂಬೆ ಜೋಡಣೆ ಇವೇ ಮುಂತಾದ ಚಟುವಟಿಕೆಗಳ ಮೂಲಕ ಜನರಲ್ಲಿ ಗೊಂಬೆ ಜೋಡಿಸುವ ಬಗೆಗಿನ ಉತ್ಸಾಹ ಹೆಚ್ಚಾಗುತ್ತದೆ. ಒಂದೊಂದು ಗೊಂಬೆಯನ್ನು ಬಹಳ ಆಸೆಯಿಂದ ವರ್ಷಾನುವರ್ಷದಿಂದ ಸಂಗ್ರಹಿಸಿ ಮುಂದಿನ ಪೀಳಿಗೆಗೆ ಆ ಗೊಂಬೆಗಳನ್ನು ನೀಡಿ ಸಾಂಪ್ರದಾಯಿಕವಾಗಿ ಗೊಂಬೆ ಹಬ್ಬವು ಮುಂದುವರಿಯುತ್ತಿದೆ.
1: ಕೇಳುಗರೆ, ಇದುವರೆಗೂ ಮೈಸೂರಿನ ದಸರಾ ಹಬ್ಬದ ಕುರಿತಾಗಿ ಐತಿಹಾಸಿಕ ಹಿನ್ನೆಲೆ, ಪೌರಾಣಿಕ ಆಚರಣೆಗಳು ಹಾಗೂ ಸಾಂಪ್ರದಾಯಿಕ ವೈಶಿಷ್ಟ್ಯಗಳ ಆಯಾಮಗಳನ್ನು ತಿಳಿದುಕೊಂಡೆವು. ರಾಜದಸರಾ ಆಗಿದ್ದಂತಹ ಈ ಆಚರಣೆಯು ಸಮಸ್ತ ನಾಗರಿಕರ ಮನೆ ಮನಗಳಲ್ಲಿ ಸಂಭ್ರಮಿಸಲ್ಪಡುವ ಪ್ರಜಾದಸರಾ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವೂ ಕೂಡ ಈ ನಾಡಹಬ್ಬದ ಮೆರುಗನ್ನು ವೈಭವೀಕರಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿವರ್ಷವೂ ಆಯೋಜಿಸುತ್ತಾ ಬಂದಿದೆ. ನಾಡದೇವಿ ಚಾಮುಂಡೇಶ್ವರಿಯ ಚಿನ್ನದ ಅಂಬಾರಿಯನ್ನು ಹೊತ್ತು ಮೆರೆಯುವ ವಿಶ್ವವಿಖ್ಯಾತ ಜಂಬೂ ಸವಾರಿಯು ಈ ಉತ್ಸವದ ಕಡೆಯ ದಿನವಾದ ವಿಜಯದಶಮಿಯಂದು ಇಡೀ ಊರಿಗೆ ಇಂದ್ರಲೋಕದ ವೈಭವವನ್ನೇ ತಂದಿರಿಸುತ್ತದೆ. ಇಂತಹ ವಿಶೇಷ ಉತ್ಸವಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಲಿದ್ದೇವೆ. ಸಂತಸದಿ ಹಬ್ಬವನ್ನು ಆಚರಿಸೋಣ. ಮತ್ತೊಮ್ಮೆ ಕೇಳುಗರಿಗೆಲ್ಲ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ವಂದನೆಗಳು, ನಮಸ್ಕಾರ.

0: ಮೈಸೂರು ದಸರಾ ಎಷ್ಟೊಂದು ಸುಂದರ, ನಾಡಹಬ್ಬ ದಸರಾ ಪ್ರಯುಕ್ತ ವಿಶೇಷ ರೂಪಕ ಕೇಳಿದಿರಿ. ಸಹ ನಿರೂಪಣೆ ಕಾರ್ತಿಕ್ ಎಂಎಸ್ ಹಾಗೂ ತುಳಸಿ ಅಯ್ಯರ್.
1: ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್.
0: ಪ್ರಸ್ತುತಿ ಸುರಭಿ ತಾತಾಚಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು?
3: ಕಟ್ಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು.
4: ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾಪೂರ್ವಕವಾಗಿಯೇ.
5: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.

ಆಕಾಶವಾಣಿ ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದ ಆರಂಭದಲ್ಲಿ ವಾಣಿಜ್ಯ ಪ್ರಕಟಣೆಗಳು.

0: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ
1: ಆನಂದಿಸಿ
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
1: ಆಕಾಶವಾಣಿ ಮೈಸೂರು ವೃತ್ತಾಂತರಂಗ. ಮೈಸೂರು ವೃತ್ತಾಂತರಂಗ, ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ NS ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್.
2: ಮೈಸೂರು ನಗರದಲ್ಲಿ ವೃತ್ತಗಳಲ್ಲಿ ಮೈಸೂರು ಮಹಾರಾಜರುಗಳ ಶಿಲ್ಪಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದಂತಹದ್ದು ಅಂತಂದರೆ ನಮ್ಮ 10ನೇ ಚಾಮರಾಜ ಒಡೆಯರವರು. ಇವರು ಮೈಸೂರಿನ 23ನೇ ರಾಜ, ಅಂದರೆ 25 ಜನ ರಾಜರುಗಳಲ್ಲಿ ಇವರು 23ನೇ ಅವರು. ಇವರು 1881 ಬ್ರಿಟಿಷರಿಂದ ನೇರವಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ಹುಡುಗ. ಆಗ ಅವರಿಗೆ 18 ವಯಸ್ಸು. ಇವರು ಅನೇಕ ಸುಧಾರಣೆಗಳು ಬದಲಾವಣೆಗಳನ್ನು ತಂದಿದ್ದರು. ಇವರಿಗೆ ದಿವಾನ್ ಆಗಿದ್ದವರು ರಂಗಾಚಾರ್ಲು. ದಿವಾನ್ ರಂಗಾಚಾರ್ಲು ಸರ್ ಎಂ ವಿಶ್ವೇಶ್ವರಯ್ಯ, ಸ್ವಾಮಿ ವಿವೇಕಾನಂದ ಇವರಿಗೆಲ್ಲೂ ಧನ ಸಹಾಯವನ್ನು ಮಾಡಿ ಅವರವರ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿದಂಥ ರಾಜ ಇವರು. ರಂಗಾಚಾರ್ಲುಗೆ ಹೈಯರ್ ಎಜುಕೇಷನ್ಗೆ ಚೆನ್ನೈಗೆ ಕಳಿಸಿದ್ದು ವಿಶ್ವೇಶ್ವರಯ್ಯನವ್ರನ್ನ ಮಹಾರಾಜ್

ಮಾಸ್ಟ್ರಾಗೆ ಕಳಿಸಿದ್ದು ಮತ್ತು ಸ್ವಾಮಿ ವಿವೇಕಾನಂದ ಶಿಕಾಗೋಗೆ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಧನ ಸಹಾಯವನ್ನು ಮಾಡಿದಂಥ ಒಬ್ಬ ರಾಜ. ಇವರು 1894 ಕಲ್ಕತ್ತಾದಲ್ಲಿ ಡಿಫ್ತೀರಿಯಾ ಬಂದು ಕೇವಲ ತಮ್ಮ 32ನೇ ವಯಸ್ಸಲ್ಲಿ ಸತ್ತೋಗ್ತಾರೆ. ಇವರ ಸಾವು ರಾಜಮನೆತನಕ್ಕೆ ಬಹಳ ದುಃಖ ತರುತ್ತೆ. ಆನಂತರ ಅವರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಪಟ್ಟ ಕಟ್ಟಬೇಕಾಗಿತ್ತು. ಅವನು ಮೈನರ್ ಅಂತ ಹೇಳಿ ಬ್ರಿಟಿಷರು ಒಪ್ಪದೆ ಅವರ ಹೆಂಡತಿ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ ಇವರಿಗೆ ರೀಜೆಂಟಾಗಿ ನೇಮಕ ಮಾಡ್ತಾರೆ. ಹೀಗೆ ಅವರ ಮಗ 10 ವರ್ಷದ ಹುಡುಗ ಆಗ. ಇವರ ಸಮಾಧಿ ಕಲ್ಕತ್ತಾದಲ್ಲಿ ಇವತ್ತು ಬಹಳ ದೊಡ್ಡ ಪ್ರಸಿದ್ಧವಾಗಿ ಉಳ್ಕೊಂಡಿದೆ. ಇವರ ಸತ್ತ ಮೇಲೆ ಇವರ ಪ್ರತಿಮೆ ಮಾಡಿಸ್ಬೇಕು ಅಂತ ಹೆಂಡತಿ ತೀರ್ಮಾನವನ್ನು ಮಾಡ್ತಾರೆ. ಅಂದರೆ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ ಅವರು ಬಾಂಬೆಲಿ ಎಜೆ ಮಾತ್ರ ಅನ್ನೋರಿಗೆ 10ನೇ ಚಾಮರಾಜ ಒಡೆಯರವರ ಹೋಲಿಕೆಯಾಗ್ತಕ್ಕಂಥ ಒಂದು ಶಿಲ್ಪ ಮಾಡಲಿಕ್ಕೆ ಆರ್ಡ್ರ್ ಮಾಡ್ತಾರೆ. ಇವರು ಇಟಾಲಿಯನ್ ಮಾರ್ಬಲನ್ನು ಬಳಸಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಈ ಶಿಲ್ಪ ಮೈಸೂರಿಗೆ ಬಂದು ಅದನ್ನು ನಮ್ಮ ಅರಮನೆ ಮುಂಭಾಗದಲ್ಲಿರೋ ಜಯರಾಮ ಬಲರಾಮ ಗೇಟಿನ ಮುಂಭಾಗದಲ್ಲಿ ಮಧ್ಯಭಾಗದಲ್ಲಿ ರಸ್ತೆಯಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ. ಇವತ್ತಲ್ಲಿದೆ. ಆದರೆ ಮೈಸೂರಿಗೆ ಅದನ್ನು ಬಂದ ಮೇಲೆ ಮಹಾರಾಣಿ ಆ ಶಿಲ್ಪವನ್ನು ನೋಡಿ ರಿಜೆಕ್ಟ್ ಮಾಡಿಬಿಡ್ತಾರೆ. ನನ್ನ ಗಂಡನಿಗೆ ಇದು ಹೋಲಿಕೆ ಆಗಲ್ಲ, ಇದು ಬೇರೆ ಥರನೇ ಇದೆ, ಇದು ಸರಿ ಮಾಡಿಯೇ ನಾನು ಹಾಕೋದು ಬೇಡ ಇಲ್ಲಿ ಅಂತ ಹೇಳಿಬಿಡ್ತಾರೆ. ಆಮೇಲೆ ಒಂದು ಸಮಿತಿ ರಚನೆ ಮಾಡ್ತಾರೆ. ಆ ಸಮಿತಿ ಮುಖ ಚೆಹರೆಯನ್ನು ಬದಲಾಯಿಸಿ 1926 ಈ ಶಿಲ್ಪವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಇವತ್ತು ಎಲ್ಲಿದೆ ಅದೇ ಜಾಗದಲ್ಲಿ, ಯಾವುದೇ ರೀತಿಯಲ್ಲೂ ಅದು ಬದಲಾವಣೆ ಹೊಂದಿಲ್ಲ, ಅಲ್ಲೇ ಇರುತ್ತೆ. ಆದರೆ ಆ ಸ್ಥಾಪನೆ ಮಾಡಿದ ಮೇಲೆ ಆ ಶಿಲ್ಪ ಒಂದು ರೀತಿ ಫೌಂಡೇಶನನ್ನು ಸಹ ಹಾಕಿದ್ದಾರೆ. ಇದಕ್ಕೆ ಭಾಳ ವಿಶಾಲವಾದ ಜಾಗದಲ್ಲಿ ಈ ವೃತ್ತ ಇದೆ. ಇದಕ್ಕೂ ಕಾರಣ ಇದೆ. ಈ 10ನೇ ಚಾಮರಾಜ ಒಡೆಯರು ಇವತ್ತು ಮೈಸೂರಿನಲ್ಲಿ ಎಷ್ಟು ವಿಶಾಲವಾದ ರಸ್ತೆಗಳಿದಾವೋ ಆ ರಸ್ತೆಗಳೆಲ್ಲವನ್ನು ನಿರ್ಮಾಣ ಮಾಡೋದಕ್ಕೆ ಇವರು ಒಂದು ಕಮಿಟಿಯನ್ನು ಮಾಡಿ ಅವರ ಸಲಹೆ ತಗೊಂಡು ಮೈಸೂರನ್ನ ಒಂದು ಡಿಸೈನ್ ಮಾಡಿಸ್ತಾರೆ ಅವ್ರ ಕೈನಲ್ಲಿ. ಆ ಒಂದು ವೃತ್ತವೇ ಇವತ್ತು ಇಲ್ಲಿರ್ತಕ್ಕಂಥದ್ದು. ಇದು ಕೆಳಗಡೆ ಒಂದು ವಿಶೇಷವಾದ ಇದಕ್ಕೆ ಒಂದು ಫೌಂಡೇಶನ್ ಇದೆ. ಒಳಗೆ ಹೋಗಲಿಕ್ಕೆ ಒಂದು ಸಣ್ಣ ದ್ವಾರ ಇದೆ. ಅದರ ಒಳಗಡೆ ನುಸಿಲಿ ಹೋಗಬೇಕು. ಆದರೆ ಅದೇನು ಅಂತ ಫೌಂಡೇಶನ್ ಏನಲ್ಲ, ಬಟ್ ಆ ಶಿಲ್ಪಕ್ಕೆ ಅದು ಸಣ್ಣದಾಗೇ ಇರತಕ್ಕಂಥದ್ದು. ಇವತ್ತು ಅದನ್ನು ನಮ್ಮ ಮೈಸೂರು ನಗರದ ಕಾರ್ಪೊರೇಷನ್ನವರು ನಿರ್ವಹಣೆ ಮಾಡ್ತಾಯಿದ್ದಾರೆ ಅದನ್ನು. ಈ ಪ್ರತಿಮೆ ಕಲೆ ವಾಸ್ತುಶಿಲ್ಪದ ದೃಷ್ಟಿಯಿಂದನೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಮಂಟಪ ಅದರ ಕಲ್ಲಿನ ಭಾಗಗಳನ್ನು ರಾಜಸ್ಥಾನ್ ಮಾರ್ಬಲನ್ನು ತರಿಸಿ ಅದನ್ನು ಮಾಡಿರೋದು. ಈ ಶಿಲ್ಪದ ಮುಖ ಚಹರೆಯನ್ನು ಸರಿ ಮಾಡಿಸ್ಬಿಟ್ಟು ಅಲ್ಲಿ ಸೇರಿಸಿದ ಮೇಲೆ ಆ ಮಂಟಪವನ್ನು ಬಹಳ ಸ್ವಚ್ಛವಾಗಿ ಚೆನ್ನಾಗಿ ಕಾಣುವಂತೆ ಇನ್ಲೇ ವರ್ಕನ್ನು ಮಾಡಿ ರಾಜಸ್ಥಾನ್ ಮಾರ್ಬಲ್ನಲ್ಲಿ ಮಾಡ್ತಾರೆ. ಈ ಇನ್ಲೇ ವರ್ಕ್ ಏನು ಅಂತಂದರೆ ಸೆಮಿ ಪ್ರೆಷಿಯಸ್ ಸ್ಟೋನ್, ಆ ಒಳ್ಳೆ ಬೆಲೆ ಬಾಳುವ ಕಲ್ಲಿನ ಅನ್ನು ತರಿಸಿ ಅದನ್ನು ಆ ರಂಧ್ರಗಳಲ್ಲಿ ಸೇರಿಸಿ ಈ ಇಟಾಲಿಯನ್ ಮಾರ್ಬಲನ್ನು ಚೆನ್ನಾಗಿ ಕಾಣುವಂತೆ ಅದನ್ನು ಸುಂದರವಾಗಿ ಮಾಡಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಅದರ ಕತ್ತಿ ಕಳ್ಳತನ ಆಗೋಗಿತ್ತು. 2 ಸಾರಿ ಅದರ ಕತ್ತಿ ಕಳ್ಳತನ ಆಗಿ 2 ಸಾರಿನೂ ಶಿಲ್ಪಿ ಅರುಣ್ ಯೋಗಿರಾಜ್ ಕೈಲಿ ಅದನ್ನು ಮಾಡಿಸಿ ಮತ್ತೆ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಇದು ಮೈಸೂರಲ್ಲಿರ್ತಕ್ಕಂಥ ಎಲ್ಲ ಶಿಲ್ಪಗಳಲ್ಲಿ ಬಹಳ ಮುಖ್ಯವಾದದ್ದು ಮತ್ತು ಅತ್ಯಂತ ಪ್ರಸಿದ್ಧವಾದಂಥ ಒಂದು ವೃತ್ತ. ದಸರಾ ಪ್ರೊಸೆಷನ್ನು ಇದ್ರ ಹತ್ರನೇ ಬಂದು ಅಲ್ಲಿಂದನೇ ನಮ್ಮ KR ಸರ್ಕಲ್ಗೆ ಹೋಗ್ತಕ್ಕಂಥದ್ದು. ಇವತ್ತಿಗೂ ಅದು ಚೆನ್ನಾಗಿ ಉಳ್ಕೊಂಡಿದೆ. ಎಲ್ಲ ಸರ್ಕಲ್ಗಳಿಗೂ ಇದು ರಾಜ ಇದ್ದಂಗೆನೇ ಇದೆ. ಯಾಕಂದರೆ ಈ ಶಿಲ್ಪದ ಒಂದು ಭಾಗಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಮತ್ತೊಂದು ಭಾಗಕ್ಕೆ ನಮ್ಮ ಜಯಚಾಮರಾಜೇಂದ್ರ ಒಡೆಯರ್, 3 ಜನ ಮಹಾರಾಜರು ಒಂದೇ ಸಾಲಿನಲ್ಲಿ ಬರುವಂತೆ ಕೆತ್ತಿ ಮಾಡಿರ್ತಕ್ಕಂಥ ವೃತ್ತಗಳು. ಆದ್ದರಿಂದ ಇದು ಮೈಸೂರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ವೃತ್ತ. ಇದು 10ನೇ ಚಾಮರಾಜ ಒಡೆಯರ ವೃತ್ತದಲ್ಲಿ ಬಹಳ ಆಕರ್ಷಣೆ ಇರತಕ್ಕಂಥದ್ದು ಆ ಶಿಲ್ಪದ ಮೇಲ್ಭಾಗದಲ್ಲಿರ್ತಕ್ಕಂಥ ಡೂಮ್. ಗೋಳಾಕಾರದಲ್ಲಿರ್ತಕ್ಕಂಥದ್ದು, ಚಿನ್ನದ ಲೇಪನವನ್ನು ಹೊಂದಿರುವಂತೆ ಕಾಣುವ ಈ ಒಂದು ಡೂಮ್ ಏನಿದೆ ಅದು ಬಹಳ ಆಕರ್ಷಕವಾಗಿದೆ.

0: ಅದರ ಮೇಲೆ ಒಂದು ಕಳಸ ಸಹ ಮಾಡಿದ್ದಾರೆ. ಈ ಕಳಸ ಯಾಕೆ ಬೇಕು ಅಂತ ನಾವು ಯೋಚನೆ ಮಾಡಿದ್ರೆ, ಆಕಸ್ಮಿಕವಾಗಿ ಏನಾದರೂ ಸಿಡಿಲು ಹೊಡೆದ್ರೆ ಅದು ಶಿಲ್ಪಕ್ಕೆ ತೊಂದರೆ ಆಗದೆ ಇರಲಿ ಅಂತ ಈ ಕಳಸಗಳನ್ನು ಹಾಕಿದ್ದಾರೆ. ಯಾಕಂದರೆ ಅವರಿಗೆ ಭಯ ಇತ್ತು, ಮೊದಲೇ ಇದ್ದಂತಹದ್ದು ಒಂದು ಅರಮನೆ ಸಿಡಿಲು ಬಡಿದು ಸುಟ್ಟೋಗಿತ್ತು ಅದು ಸಹ. ಅಂದರೆ ಅದೆಲ್ಲ ಇಟ್ಕೊಂಡು ಹಂಗೆ ಆಗದೆ ಇರಲಿ ಅಂತ ಹೇಳಿ ಮತ್ತೆ ಆಕರ್ಷಕವಾಗಿ ಕಾಣ್ತಕ್ಕಂತಹ ಅದೇ ಲೋಹದ ಒಂದು ಫೀನಿಯಲ್ ಅಂತ ಹೇಳ್ತೀವಿ ಅಂದರೆ ಕಳಸವನ್ನು ಹಾಕಿದ್ದಾರೆ. ಅದು ಆಕರ್ಷಕವಾಗಿ ಸೆಮಿಟ್ರಿ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿ ಸುತ್ತಲೂ ಕಂಬಗಳು ಸಹ ಮಾರ್ಬಲ್ನಿಂದ ಮಾಡಿರ್ತಕ್ಕಂಥದ್ದು. ನಾಲ್ಕು ಕಡೆಯೂ ನಿಂತ್ಕೊಂಡು ನೋಡಿದ್ರು ಇದು ಪೂರ್ತಿ ನಮಗೆ ಕಾಣ್ತಕ್ಕಂಥ ಶಿಲ್ಪ, ಯಾವುದು ಅಡ್ಡ ಬರಲ್ಲ.
1: ಮೈಸೂರು ವೃತ್ತಾಂತ ರಂಗ, ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಕೇಳಿದಿರಿ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ ಶ್ರೀ ಚಿತ್ರದ ಗೀತೆ. ವಿ ಮನೋಹರ್ ಅವರ ಗೀತ ರಚನೆಗೆ ವಲೀಶ್ ಸಂದೀಪ್ ಸಂಗೀತ ನೀಡಿದ್ದಾರೆ.

ಚಿತ್ರ ಅವರ ಧ್ವನಿಯಲ್ಲಿ ಶುಭಮ್ ಚಿತ್ರದ ಗೀತ ಕೇಳಿದ್ರಿ. ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ನವರಾತ್ರಿ ಅಂದ್ರೆ 9 ರಾತ್ರಿಗಳು ಅಂತ ಅರ್ಥ. ಇದು ಸ್ತ್ರೀ ಶಕ್ತಿ, ದುರ್ಗಾದೇವಿಯನ್ನು ಪೂಜಿಸುವ ಹಬ್ಬ. ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಮತ್ತು ಶಕ್ತಿಯ ಸಂಕೇತವನ್ನು ಸಾರುವ ವಿಶೇಷ ಉತ್ಸವವಾಗಿದೆ. ಶರತ್ಕಾಲದಲ್ಲಿ ಬರುವ ಈ ನವರಾತ್ರಿಯನ್ನು ಶರನ್ನವರಾತ್ರಿ ಅಂತ ಕರಿತೀವಿ. ಕರ್ನಾಟಕದಲ್ಲಿ ನಾವು ದಸರಾ ಅಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇವತ್ತು ಮೊದಲನೆಯ ನವರಾತ್ರಿ, ವಿಶೇಷ ದಿನ. ಈ ಬಗ್ಗೆ ಮಾತಾಡೋಣ ಈ ಗೀತೆಯ ನಂತರ. ಶಿಷ್ಯ ಚಿತ್ರದ ಗೀತೆ ಕವಿತಾ ಕೃಷ್ಣಮೂರ್ತಿ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ ಮತ್ತು ಸಂಗೀತವಿದೆ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು ಮೊಬೈಲ್ ಬಿಡು
1: ಅರೆ ಅಕ್ಕ ಬ್ಯಾಂಕ್ ನ ನಂಬರ್ ಬೇಕಿತ್ತು ರೀಫಂಡೇ ಬಂದಿಲ್ಲ ಸಿಕ್ತು ಈಗಲೇ ಕಾಲ್ ಮಾಡ್ತೀನಿ
4: ನಂಬರ್ ಚೆಕ್ ಮಾಡ್ದೇನೆ ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ
1: ಹಾಗಾದ್ರೆ ಸರಿಯಾದ ನಂಬರ್
4: ಬ್ಯಾಂಕ್ ನ ಆಫೀಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ
1: ನೀವು ಉಳಿಸಿ ಬಿಟ್ರಿ ಅಕ್ಕ
4: ಕೆಲ್ಸದಿಂದಲ್ಲ
1: ಮಾಡ್ತೀನಿ ಆರ್ಬಿಐ ಹೇಳುತ್ತೆ
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ ಬನ್ನಿ ಆಕಾಶವಾಣಿ ನಿಮ್ಮ ದನಿಯಾಗಲಿದೆ ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com
6: ದುರ್ಗಾದೇವಿಯು 9 ದಿನಗಳ ಕಾಲ ಹೋರಾಡಿ 10ನೇ ದಿನ ಮಹಿಷಾಸುರನನ್ನು ಸಂಹರಿಸಿದ್ಲು ಅನ್ನುವಂತಹ ನಂಬಿಕೆಯಿಂದ ನವರಾತ್ರಿ ಹಬ್ಬವನ್ನು ಆಚರಿಸುತ್ತೇವೆ ಈ 9 ದಿನಗಳಲ್ಲಿ ದುರ್ಗಾದೇವಿಯ 9 ವಿಭಿನ್ನ ರೂಪಗಳನ್ನು ಪೂಜಿಸುತ್ತೇವೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂಡಘಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಎಂಬ 9 ರೂಪಗಳಲ್ಲಿ ದೇವಿಯನ್ನು ಪೂಜಿಸುತ್ತೇವೆ ಸೇವಂತಿ ಸೇವಂತಿ ಚಿತ್ರದ ಒಂದು ಗೀತೆ ವಿಜಯ್ ರಾಘವೇಂದ್ರ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ

ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನ ಆರಾಧಿಸ್ತೇವೆ. ಶೈಲ ಅಂದ್ರೆ ಪರ್ವತ, ಪುತ್ರಿ ಅಂದ್ರೆ ಮಗಳು. ಪರ್ವತರಾಜ ಹಿಮವಂತ ಮತ್ತು ಮೇನಾವತಿಯ ಮಗಳಾಗಿ ಜನಿಸಿದ ಕಾರಣ ಈಕೆಗೆ ಶೈಲಪುತ್ರಿ ಎನ್ನುವಂತಹ ಹೆಸರು. ಈಕೆಯನ್ನ ಹೇಮಾವತಿ, ಪಾರ್ವತಿ, ಭವಾನಿ ಅನ್ನುವಂತಹ ಹೆಸರುಗಳಿಂದ ಕೂಡ ಕರಿತೀವಿ. ದಕ್ಷನ ಮಗಳು ಸತಿ, ಶಿವನ ಪತ್ನಿ. ತಂದೆ ದಕ್ಷ ಹಮ್ಮಿಕೊಂಡಿದ್ದಂತಹ ಮಹಾಯಜ್ಞಕ್ಕೆ ಶಿವನನ್ನು ಆಹ್ವಾನಿಸದೆ ಅವಮಾನಿಸಿದ. ನಿಂದನೆಯನ್ನು ತಡೆಯದೆ ಸತಿ ಅಗ್ನಿಗೆ ತನ್ನ

ಅರ್ಪಿಸುತ್ತಾಳೆ. ಮುಂದಿನ ಜನ್ಮದಲ್ಲಿ ಹಿಮವಂತ ಮತ್ತು ಮೇನಾವತಿಯ ಮಗಳಾಗಿ ಶೈಲಪುತ್ರಿಯಾಗಿ ಹುಟ್ಟಿ ಕಠಿಣ ತಪಸ್ಸಿನ ಮೂಲಕ ಮತ್ತೆ ಶಿವನನ್ನ ಮದುವೆ ಆಗ್ತಾಳೆ. ಪರ್ವತದಂತೆ ಅಚಲವಾದ ಅಧೀಶಕ್ತಿ ಮತ್ತು ಸಹನೆಯನ್ನು ದೇವಿ ಕರುಣಿಸ್ತಾಳೆ ಅನ್ನುವಂತಹ ನಂಬಿಕೆ ಇದೆ. ಮನೆ ಮತ್ತು ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ, ಅರ್ಚನೆಗಳ ಮೂಲಕ ದೇವಿಯನ್ನ ಆರಾಧಿಸ್ತೀವಿ. ಕೆಲವರು ಕಠಿಣವಾದಂಥ ಉಪವಾಸವನ್ನು ಆಚರಿಸಿ ದೇವಿಯನ್ನ ಸ್ತುತಿಸ್ತಾರೆ. ಗುಜರಾತ್ನಲ್ಲಿ ಈ ದಿನಗಳಲ್ಲಿ ರಾತ್ರಿಯ ವೇಳೆ ಸಾಂಪ್ರದಾಯಿಕ ಗರ್ಭ ದಾಂಡಿಯಾ ನೃತ್ಯಗಳನ್ನು ಸಾಮೂಹಿಕವಾಗಿ ಮಾಡಲಾಗುತ್ತೆ. ಕರ್ನಾಟಕದಲ್ಲಿ ಹಳೆ ಮೈಸೂರಿನ ಕೆಲವು ಭಾಗಗಳಲ್ಲಿ ಗೊಂಬೆಗಳನ್ನು ಕೂರಿಸಿ ಅಲಂಕರಿಸಲಾಗುತ್ತೆ. ಮೈಸೂರು ದಸರಾ ಮಹೋತ್ಸವ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ.

ನವರಾತ್ರಿ ಕೇವಲ ಧಾರ್ಮಿಕ ಆಚರಣೆ ಮಾತ್ರ ಅಲ್ಲ, ಸಮಾಜದಲ್ಲಿ ಒಗ್ಗಟ್ಟು, ಸಂಸ್ಕೃತಿ ಮತ್ತು ಸಕಾರಾತ್ಮಕತೆಯನ್ನು ಬೆಸೆಯುವ ಮಹತ್ವದ ಪರ್ವ. ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ತೊಳೆದು ಸದ್ಗುಣಗಳನ್ನು ಬೆಳೆಸಿಕೊಳ್ಳಲು ಪ್ರೇರಣೆಯಾಗಿದೆ. ಸ್ತ್ರೀ ಶಕ್ತಿಯು ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಮೂಲವೆಂದು ನಂಬಿ ಸ್ತ್ರೀಯರನ್ನು ಗೌರವಿಸುವ ಮತ್ತು ಪೂಜಿಸುವ ಸಂಪ್ರದಾಯ ಇದಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಮಹತ್ವದ ಸ್ಥಾನ ಇದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಮನುಸ್ಮೃತಿಯಲ್ಲಿ ಹೇಳಿದೆ. ಆದರೂ ಹಲವು ಕಾರಣಗಳಿಂದ ಹೆಣ್ಣಿನ ಮೇಲಿನ ದೌರ್ಜನ್ಯ, ಶೋಷಣೆ ನಡೀತಾ ಇದೆ. ಲಿಂಗ ಅಸಮಾನತೆ ಇದೆ. ಹೆಣ್ಣು ಮನುಕುಲದ ಕಣ್ಣು. ಹೆಣ್ಣು ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವುದು, ಅವರು ಎದುರಿಸುತ್ತಿರುವ ಸವಾಲುಗಳನ್ನು ದೂರ ಮಾಡೋದು, ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಅಕ್ಟೋಬರ್ 11ರಂದು ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಆಚರಿಸಲಾಗುತ್ತೆ. ಈ ಬಗ್ಗೆ ಮಾತಾಡೋಣ ಈ ಒಂದು ಗೀತೆಯ ನಂತರ. ಪಾಂಡವರು ಚಿತ್ರದ ಗೀತೆ ಕುನಲ್ ಗಾಂಜವಾಲ, ಸಾಧನಾ ಸರ್ಗಮ್ ಅವರ ಧ್ವನಿಯಲ್ಲಿದೆ. ಗೀತರಚನೆ ಮತ್ತು ಸಂಗೀತ ಹಂಸಲೇಖಾ.

ಜಾಗತಿಕವಾಗಿ ಹೆಣ್ಣು ಮಕ್ಕಳು ಎದುರಿಸುತ್ತಿರುವಂತಹ ಸವಾಲುಗಳನ್ನು ಗುರುತಿಸೋದಕ್ಕೆ, ಲಿಂಗ ಸಮಾನತೆಯನ್ನು ಉತ್ತೇಜಿಸೋದಕ್ಕೆ, ಅವರ ಮೂಲಭೂತ ಮಾನವ ಹಕ್ಕುಗಳನ್ನು ರಕ್ಷಿಸೋದಕ್ಕೆ ವಿಶ್ವಸಂಸ್ಥೆಯು ವಿಶ್ವ ಹೆಣ್ಣು ಮಗುವಿನ ದಿನವನ್ನು ಘೋಷಿಸಿದೆ. December 19, 2011 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ October 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಘೋಷಿಸುವ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಮೊದಲ ಬಾರಿಗೆ 2012 ಜಾಗತಿಕವಾಗಿ ಹೆಣ್ಣು ಮಕ್ಕಳ ದಿನ ಅಂತ ಆಚರಿಸಲಾಯಿತು. 2026 ಥೀಮ್ ಏನು ಅಂದರೆ, ಬಾಲ್ಯ ವಿವಾಹವನ್ನು ಕೊನೆಗೊಳಿಸಿ ಮತ್ತು ಹೆಣ್ಣು ಮಕ್ಕಳಿಗೆ ಅವರ ಹಕ್ಕುಗಳನ್ನು ನೀಡಿ.

ಜಗತ್ತಿನಾದ್ಯಂತ ಲಕ್ಷಾಂತರ ಹೆಣ್ಣುಮಕ್ಕಳು ಅಪ್ರಾಪ್ತ ವಯಸ್ಸಲ್ಲೇ ಬಾಲ್ಯ ವಿವಾಹಕ್ಕೆ ಒಳಗಾಗ್ತಿದ್ದಾರೆ. ಶಿಕ್ಷಣ, ಉದ್ಯೋಗಗಳಲ್ಲಿ, ವೇತನದಲ್ಲಿ ಸಮಾನ ಅವಕಾಶ ಅವರಿಗೆ ಸಿಗ್ತಾ ಇಲ್ಲ. ಆರ್ಥಿಕ ಮತ್ತು ಉದ್ಯೋಗ ಸ್ವಾವಲಂಬನೆ ಕಷ್ಟ ಸಾಧ್ಯವಾಗಿದೆ. ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಪ್ರೋತ್ಸಾಹ ಕೊಡುವುದು ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನದ ಉದ್ದೇಶ. ಸಮಾಜದಲ್ಲಿ ಹೆಣ್ಣು ಮಕ್ಕಳ ವಿರುದ್ಧ ನಡೆಯುವ ತಾರತಮ್ಯ, ಭ್ರೂಣ ಹತ್ಯೆ, ಬಾಲ್ಯ ವಿವಾಹದಂತಹ ಅನಾಗರಿಕ ಪದ್ಧತಿಗಳನ್ನು ತಡೆಯಬೇಕು, ಅವರಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು, ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಉತ್ತಮ ಪೌಷ್ಟಿಕಾಂಶದ ಅಗತ್ಯತೆಯನ್ನು ಮನಗಾಣಿಸಬೇಕು. ಇದು ಈ ದಿನದ ಉದ್ದೇಶವಾಗಿದೆ.

0: ಶೋಷಣೆ, ದೌರ್ಜನ್ಯ, ಹಿಂಸೆಯಿಂದ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು. ಹೆಣ್ಣು ಮಕ್ಕಳು ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ಳೋದಕ್ಕೆ ಬೇಕಾದ ನಾಯಕತ್ವದ ಗುಣವನ್ನು ಬೆಳೆಸಬೇಕು. ಒಂದು ಹೆಣ್ಣು ಮಗುವಿಗೆ ಶಿಕ್ಷಣ ನೀಡಿದರೆ ಇಡೀ ಕುಟುಂಬಕ್ಕೆ ಶಿಕ್ಷಣ ನೀಡಿದ ಹಾಗೆ. ಶಕ್ತಿ ಸ್ವರೂಪಿ ಹೆಣ್ಣಿಗೆ ಶಿಕ್ಷಣ, ಸ್ಥಾನಮಾನ, ರಕ್ಷಣೆ ನೀಡುವುದು ನಮ್ಮ ಹೊಣೆ ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ, ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
2: ನಮಸ್ಕಾರ ಎಲ್ಲ ಕೇಳುಗರಿಗೂ. ಜಗನ್ಮಾತೆ ಆದಿಶಕ್ತಿಯ ಆರಾಧನೆಯ ನವರಾತ್ರಿ ಪರ್ವದ ಶುಭಾಶಯಗಳು. ಭಾರತೀಯ ಅಧ್ಯಾತ್ಮ ಪರಂಪರೆಯಲ್ಲಿ ಪರಮಸತ್ಯದ ಅನ್ವೇಷಣೆಗೆ ಹಲವು ಮಾರ್ಗಗಳನ್ನು ಕಾಣಬಹುದು. ಅವುಗಳಲ್ಲಿ ವೇದಾಂತವು ಜ್ಞಾನ ಮಾರ್ಗದ ಮೂಲಕ ಆತ್ಮ ಮತ್ತು ಪರಬ್ರಹ್ಮಗಳ ಏಕತ್ವವನ್ನು ಪ್ರತಿಪಾದಿಸಿದರೆ, ತಂತ್ರವು ಅದೇ ಪರಮಸತ್ಯವನ್ನು ಶಿವಶಕ್ತಿಯರ ಅವಿನಾಭಾವ ಸಂಬಂಧದ ಮೂಲಕ ಅನುಭವಿಸುವ ಮಾರ್ಗವನ್ನು ತೆರೆದಿಡುತ್ತದೆ. ವೇದಾಂತದಲ್ಲಿ ಬ್ರಹ್ಮವೇ ಪರಮಸತ್ಯ, ಜಗತ್ತು ಮಾಯೆಯ ರೂಪದಲ್ಲಿ ಅನುಭವಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಬದಲಾಗುತ್ತಿರುವ ದೇಹ, ಮನಸ್ಸು ಮತ್ತು ಜಗತ್ತಿನ ಹಿಂದೆ ಬದಲಾಗದ ಆತ್ಮತತ್ವವಿದೆ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಎಂಬ ಮಹಾವಾಕ್ಯಗಳು ಜೀವಾತ್ಮ ಮತ್ತು ಪರಮಾತ್ಮಗಳ ಮೂಲಭೂತ ಏಕತ್ವವನ್ನು ಸಾರುತ್ತವೆ. ತಂತ್ರದ ದೃಷ್ಟಿಯಲ್ಲಿ ಇದೇ ಸತ್ಯವನ್ನು ಇನ್ನೊಂದು ಸುಂದರ ಆಯಾಮದಲ್ಲಿ ಕಾಣಬಹುದು. ಶಿವ ನಿರ್ವಿಕಾರ ಚೈತನ್ಯ, ಶಕ್ತಿ ಆ ಚೈತನ್ಯದ ಕ್ರಿಯಾಶೀಲ ಸ್ವರೂಪ. ಶಿವನು ಸ್ಥಿರವಾದ ಪರಮ ಚೈತನ್ಯವಾದರೆ ಶಕ್ತಿ ಅದರ ಚಲನಶೀಲ ಅಭಿವ್ಯಕ್ತಿ. ಮನಸ್ಸು, ಪ್ರಕೃತಿ, ಜೀವಜಗತ್ತು ಮತ್ತು ಈ ವಿಶ್ವದ ಅನಂತ ರೂಪಗಳೆಲ್ಲವೂ ಶಕ್ತಿಯ ಲೀಲೆಯಾಗಿ ತಾಂತ್ರಿಕ ಪರಂಪರೆಯಲ್ಲಿ ಕಾಣಲ್ಪಡುತ್ತವೆ. ಹೀಗಾಗಿ ಬದಲಾಗುವುದರೊಳಗೆ ಬದಲಾಗದ ತತ್ವವನ್ನು ಕಾಣುವುದು ತಂತ್ರದ ವಿಶಿಷ್ಟ ದೃಷ್ಟಿ. ವೇದಾಂತವು ಕೆಲವೊಮ್ಮೆ ಸಾಧಕನಿಗೆ ಮಾಯೆಯನ್ನು ಮೀರಿ ಹೋಗು ಎಂದು ಹೇಳುತ್ತದೆ. ತಂತ್ರವು ಅದೇ ಮಾಯೆಯನ್ನು ದಿವ್ಯ ಶಕ್ತಿಯ ಅಭಿವ್ಯಕ್ತಿಯಾಗಿ ಗುರುತಿಸಿ ಅದರ ಮೂಲಕವೇ ಪರಮತತ್ವವನ್ನು ಅರಿತುಕೋ ಎಂದು ಸೂಚಿಸುತ್ತದೆ. ಜಗತ್ತನ್ನು ತ್ಯಜಿಸುವುದಕ್ಕಿಂತ ಅದರ ನಿಜಸ್ವರೂಪವನ್ನು ಅರಿತು ಅದರಲ್ಲಿ ದೈವತ್ವವನ್ನು ಕಾಣುವ ದೃಷ್ಟಿಯೇ ತಂತ್ರದ ವೈಶಿಷ್ಟ್ಯ. ಈ ಹಿನ್ನೆಲೆಯಲ್ಲಿ ಶಾಕ್ತತಂತ್ರ ಇನ್ನಷ್ಟು ವಿಶಿಷ್ಟವಾದ ಅನುಭವ ಲೋಕವನ್ನು ತೆರೆದಿಡುತ್ತದೆ. ಇಲ್ಲಿ ಪರಮ ದೈವತ್ವವನ್ನು ದೇವಿ ಜಗನ್ಮಾತೆ ಆದಿಶಕ್ತಿಯಾಗಿ ಆರಾಧಿಸಲಾಗುತ್ತದೆ. ಸೃಷ್ಟಿ ಸ್ಥಿತಿ ಲಯಗಳ ಹಿಂದೆ ಕಾರ್ಯನಿರ್ವಹಿಸುವ ಇದೇ ಶಕ್ತಿಯನ್ನು ವಿವಿಧ ರೂಪಗಳಲ್ಲಿ ಅನುಭವಿಸಲಾಗುತ್ತದೆ. ಈ ಶಕ್ತಿಯ ಅತ್ಯಂತ ಗಂಭೀರ ಮತ್ತು ಬಹುಮುಖ ಅಭಿವ್ಯಕ್ತಿಗಳೆಂದರೆ ದಶ ಮಹಾವಿದ್ಯೆಗಳು.

0: ದಶ ಮಹಾವಿದ್ಯೆಗಳ ಉಪಾಸನೆಗೆ ತಾಂತ್ರಿಕ ಪರಂಪರೆಯಲ್ಲಿ ದೊರೆಯುವ ಸ್ಥಾನ ಅತ್ಯಂತ ಮಹತ್ವದ್ದು. ಭಾರತೀಯ ತಂತ್ರದ ವಿಶಾಲ ದೃಷ್ಟಿಯಲ್ಲಿ ಅಂತಿಮ ಪ್ರಶ್ನೆ ಒಂದೇ: ನಾವು ಅನುಭವಿಸುವ ಈ ಜಗತ್ತಿನ ಹಿಂದೆ ಇರುವ ಶಕ್ತಿಯ ಸ್ವರೂಪವೇನು? ಆ ಶಕ್ತಿಯೊಂದಿಗೆ ನಮ್ಮ ಸಂಬಂಧವೇನು ಮತ್ತು ಆ ಶಕ್ತಿಯ ಮೂಲಕ ನಮ್ಮ ನಿಜಸ್ವರೂಪವನ್ನು ಹೇಗೆ ಅರಿತುಕೊಳ್ಳಬಹುದು? ಈ ಪ್ರಶ್ನೆಗಳಿಗೆ ಶಾಕ್ತತಂತ್ರವು ದೇವಿಯನ್ನು ಕೇವಲ ಆರಾಧನೆಯ ವಸ್ತುವಾಗಿ ಅಲ್ಲ, ಸ್ವತಃ ವಿಶ್ವವನ್ನು ವ್ಯಾಪಿಸಿರುವ ಪರಾಶಕ್ತಿಯಾಗಿ ಅನುಭವಿಸುವ ಮಾರ್ಗವನ್ನು ತೆರೆದಿಡುತ್ತದೆ. ಅದೇ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುವ ದಿವ್ಯ ರೂಪಗಳೇ ದಶ ಮಹಾವಿದ್ಯೆಗಳು.
1: ತಗು ತಗೆಣ ಗೆಣ ಚಗುದ ತಂದಂದ ರಿತ್ತಗುದ ತತ್ತ ತಗು ತೀದೋ.
0: ಕಾಲನನ್ನೇ ಮೆಟ್ಟಿ ನಿಂತವಳು ಕಾಳಿ. ಕಪ್ಪು ಬಣ್ಣ ಅಜ್ಞಾನದ ಸಂಕೇತವಲ್ಲ, ಅದು ಎಲ್ಲವನ್ನೂ ಒಳಗೊಳ್ಳುವ ಅನಂತತೆಯ ಬಣ್ಣ. ಶುಂಭ ನಿಶುಂಭರ ಸಂಹಾರದಲ್ಲಿ, ರಕ್ತ ಬೀಜನ ವಧೆಯಲ್ಲಿ ಪ್ರಕಟಗೊಂಡ ಈ ಉಗ್ರ ಸ್ವರೂಪ ವಾಸ್ತವದಲ್ಲಿ ಭಯವನ್ನೇ ಸಂಹರಿಸುವ ಕರುಣಾಮಯಿ. ನಮ್ಮ ಬದುಕಿನಲ್ಲಿ ಬರುವ ಪ್ರತಿ ಅಂತ್ಯ, ಪ್ರತಿ ಬದಲಾವಣೆ, ಪ್ರತಿ ಕಳೆದುಕೊಳ್ಳುವಿಕೆ, ಇದೆಲ್ಲವನ್ನೂ ಎದುರಿಸುವ ಧೈರ್ಯವನ್ನು ಕಾಳಿ ನಮಗೆ ಕಲಿಸುತ್ತಾಳೆ. ಸಾವನ್ನು ಒಪ್ಪಿಕೊಂಡಾಗಲೇ ಜೀವನದ ನಿಜವಾದ ಸೌಂದರ್ಯ ಗೋಚರಿಸುತ್ತದೆ ಎಂಬ ಸತ್ಯವನ್ನು ಆಕೆ ಸಾರುತ್ತಾಳೆ. ದಶ ಮಹಾವಿದ್ಯೆಗಳ ಆವಿರ್ಭಾವದ ಕಥೆ ದೇವಿ ಭಾಗವತ ಪುರಾಣ, ಕಾಳಿಕಾ ಪುರಾಣದಲ್ಲಿ

ಒಮ್ಮೆ ದಕ್ಷ ಪ್ರಜಾಪತಿ ದೊಡ್ಡ ಯಜ್ಞ ಮಾಡುತ್ತಿದ್ದ. ಶಿವನನ್ನು ಬಿಟ್ಟು ಎಲ್ಲಾ ದೇವತೆಗಳನ್ನೂ ಅಲ್ಲಿಗೆ ಕರೆದ. ತಂದೆಯ ಯಜ್ಞದ ಸುದ್ದಿ ಕೇಳಿ ಸತೀದೇವಿಗೆ ತವರು ಮನೆಗೆ ಹೋಗುವ ಆಸೆ ಆಯಿತು. ಶಿವನಲ್ಲಿ ಅನುಮತಿ ಕೇಳಿದಳು. ಶಿವ ಕರೆಯದ ಮನೆಗೆ ಹೋಗಬಾರದು, ಅಲ್ಲಿ ಅವಮಾನವಾಗುತ್ತದೆ ಎಂದು ತಡೆದ. ಶಿವನು ಬಿಡದಿದ್ದಾಗ ಸತೀದೇವಿಗೆ ಕೋಪ ಬಂದು ತನ್ನ ಆದಿಪರಾಶಕ್ತಿ ಸ್ವರೂಪವನ್ನು ತೋರಿಸಿದಳು. ಶಿವನನ್ನು ಹತ್ತು ದಿಕ್ಕುಗಳಲ್ಲಿ ಹತ್ತು ರೂಪಗಳಿಂದ ಸುತ್ತುವರಿದಳು. ಶಿವ ದಶ ದಿಕ್ಕುಗಳಲ್ಲಿ ನೋಡಿದರೂ ಅಲ್ಲಿ ದೇವಿಯೇ ಕಾಣಿಸಿದಳು. ಅವುಗಳೇ ದೇವಿಯ ದಶಮಹಾವಿದ್ಯಾಸ್ವರೂಪಗಳು. ಕಾಳಿ, ತಾರಾ, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ, ಛಿನ್ನಮಸ್ತ, ಧೂಮಾವತಿ, ಬಗಲಾಮುಖಿ, ಮಾತಂಗಿ ಮತ್ತು ಕಮಲ. ಈ ಹತ್ತು ರೂಪಗಳನ್ನು ನೋಡಿ ಶಿವನೇ ಹೆದರಿ ನೀನು ಯಾರು ಎಂದ. ಆಗ ಸತೀದೇವಿ, ನಾನೇ ಆದಿಶಕ್ತಿ, ಇವು ನನ್ನ ಹತ್ತು ವಿದ್ಯೆಗಳು, ಇವನ್ನು ಅರಿತವನಿಗೆ ಎಲ್ಲಾ ಜ್ಞಾನ ಸಿದ್ಧಿಸುತ್ತದೆ ಎಂದಳು. ನಂತರ ಶಿವ ಸಮಾಧಾನಗೊಂಡು ಸತಿಯನ್ನು ದಕ್ಷಯಜ್ಞಕ್ಕೆ ಹೋಗಲು ಬಿಟ್ಟ.

ಪರಾಶಕ್ತಿಯ ಈ 10 ರೂಪಗಳಲ್ಲಿ ಕಾಳಿ ಮತ್ತು ತಾರ ಮಹಾಪ್ರಳಯದ ತತ್ವಗಳು. ಭುವನೇಶ್ವರಿ, ಭೈರವಿ, ಛಿನ್ನಮಸ್ತ ಇವು ಸೃಷ್ಟಿ, ಸ್ಥಿತಿ, ಲಯದ ಸೂಚಕಗಳು. ಉಳಿದ 5 ಭಕ್ತರ ಇಷ್ಟಾರ್ಥ ಸಿದ್ಧಿ ಮಾಡುವ ವಿದ್ಯೆಗಳು. ಆದ್ದರಿಂದ ದಶಮಹಾವಿದ್ಯೆಗಳ ಆರಾಧನೆಯಿಂದ ಇಹದಲ್ಲಿ ಕ್ಷೇಮ, ಪರದಲ್ಲಿ ಮೋಕ್ಷ ಸಿದ್ಧಿಯಾಗುತ್ತದೆ. ಈ ದಶಮಹಾವಿದ್ಯೆಗಳಿಗೆ ಪೌರಾಣಿಕ, ತಾಂತ್ರಿಕ, ಆಗಮ ಮಾತ್ರವಲ್ಲದೆ ಮೂಲವಾದ ವೇದದಲ್ಲೂ ಉಲ್ಲೇಖ ಮತ್ತು ಆಧಾರಗಳನ್ನು ನಾವು ಕಾಣಬಹುದು. ವೇದದಲ್ಲಿ ದಶಮಹಾವಿದ್ಯೆ ಎಂಬ ಹೆಸರು ನೇರವಾಗಿ ಬರುವುದಿಲ್ಲ. ಇದು ತಂತ್ರಶಾಸ್ತ್ರದ ಪರಿಕಲ್ಪನೆ, ಆದರೆ ಅದರ ಬೀಜಗಳು ವೇದದಲ್ಲೇ ಇವೆ. ಋಗ್ವೇದದ ದೇವಿ ಸೂಕ್ತ ಅಹಂ ರುದ್ರೇಭಿರ್ ವಸುಶ್ಚರಾಮಿ, ಅಂದರೆ ನಾನೇ ರುದ್ರ, ವಸುಗಳ ರೂಪದಲ್ಲಿ ಸಂಚರಿಸುತ್ತೇನೆ ಎಂದು ವಾಗ್ದೇವಿ ಹೇಳುವುದು. ಇದೇ ಆದಿಪರಾಶಕ್ತಿ ತತ್ವ. ದಶಮಹಾವಿದ್ಯೆಗಳೆಲ್ಲ ಈ ವಾಕ್ತತ್ವದ ವಿಸ್ತಾರವೇ ಆಗಿದೆ. ಋಗ್ವೇದದ ರಾತ್ರಿ ಸೂಕ್ತ ಕತ್ತಲೆಯ ರೂಪವಾದ ರಾತ್ರಿಯನ್ನು ಸ್ತುತಿಸುತ್ತದೆ. ಇದೇ ಮುಂದೆ ಕಾಳಿ, ತಾರ, ಧೂಮಾವತಿ ರೂಪಕ್ಕೆ ಆಧಾರ. ಪ್ರಸಿದ್ಧವಾದ ಶ್ರೀ ಸೂಕ್ತ ಲಕ್ಷ್ಮಿಯನ್ನು ಸ್ತುತಿಸುತ್ತದೆ. ಇದೇ ಮುಂದೆ ಕಮಲಾವಿದ್ಯೆ ಎಂದು ಪ್ರಸಿದ್ಧವಾಗಿದೆ. ಅಥರ್ವವೇದ ಸ್ತ್ರೀ ಶಕ್ತಿಯನ್ನು ಬ್ರಹ್ಮಶಕ್ತಿ ಎಂದು ವರ್ಣಿಸಿದೆ. ವೇದದ ಕೊನೆಯ ಭಾಗವಾದ ಉಪನಿಷತ್ತುಗಳಲ್ಲಿ ದಶಮಹಾವಿದ್ಯೆಯ ಹೆಸರು ಸ್ಪಷ್ಟವಾಗಿ ಬರಲು ಶುರುವಾಗುತ್ತದೆ. ತ್ರಿಪುರ ತಾಪಿನಿ ಉಪನಿಷತ್, ದೇವಿ ಉಪನಿಷತ್, ಭಾವನೋಪನಿಷತ್ ಇವುಗಳಲ್ಲಿ ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ ಮಂತ್ರಗಳು, ಯಂತ್ರಗಳು ನೇರವಾಗಿ ದೊರಕುತ್ತವೆ. ಮುಂಡಕ ಉಪನಿಷತ್ನಲ್ಲಿ ಕಾಳಿ ಕರಾಳಿ ಚ ಮನೋಜವಾಚ ಎಂದು ಅಗ್ನಿಯ 7 ನಾಲಿಗೆಗಳ ಹೆಸರುಗಳನ್ನು ಹೇಳಿದೆ. ಇದನ್ನು ತಂತ್ರದಲ್ಲಿ ಕಾಳಿ ವಿದ್ಯೆಗೆ ಆಧಾರ ಎಂದು ತೆಗೆದುಕೊಂಡಿದ್ದಾರೆ. ವೇದದಲ್ಲಿ ದೇವಿಯನ್ನು ಸೂಕ್ತಗಳಾಗಿ ಸ್ತುತಿಸಿದರೆ, ತಂತ್ರದಲ್ಲಿ ಮಂತ್ರ, ಯಂತ್ರ, ವಿಗ್ರಹ ರೂಪದಲ್ಲಿ ದಶಮಹಾವಿದ್ಯೆಯಾಗಿ ಉಪಾಸನೆ ಮಾಡಲಾಗುತ್ತದೆ.

ಕಾಲ ಎಂಬುದು ಎಲ್ಲರನ್ನೂ ನುಂಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಆ ಕಾಲವನ್ನೇ ತನ್ನ ಪಾದದಡಿ ಇರಿಸಿಕೊಂಡು ನಿಂತವಳು ಯಾರು? ಸಮಯದ ಪ್ರವಾಹಕ್ಕಿಂತಲೂ ಮಿಗಿಲಾದ, ಸಾವಿಗಿಂತಲೂ ಆಚೆಗಿನ ಆ ಚೈತನ್ಯದ ಹೆಸರೇ ಕಾಳಿ. ದಶಮಹಾವಿದ್ಯೆಗಳ ಈ ಪರಂಪರೆಯಲ್ಲಿ ಮೊದಲಿಗಳಾಗಿ ನಿಲ್ಲುವ ಈಕೆ ಎಲ್ಲ ಶಕ್ತಿಗಳ ಮೂಲ ಸ್ರೋತ ಎಂದೇ ಪರಿಗಣಿತಳು. ಕಾಳಿ ಎಂಬ ಪದ ಹುಟ್ಟಿಕೊಂಡಿದ್ದು ಕಾಲ ಎಂಬ ಸಂಸ್ಕೃತ ಪದದಿಂದ. ಕಾಲ ಎಂದರೆ ಸಮಯ ಮತ್ತು ಕಾಳಿ ಎಂದರೆ ಆ ಸಮಯದ ಸ್ತ್ರೀ ಶಕ್ತಿ. ಸಮಯವನ್ನೇ ನಿಯಂತ್ರಿಸುವ, ಸಮಯಕ್ಕಿಂತಲೂ ಮೊದಲೇ ಇದ್ದ, ಸಮಯದ ಅಂತ್ಯದ ನಂತರವೂ ಉಳಿಯುವ ಚೈತನ್ಯ ಆಕೆ. ಈಕೆಯ ಕಪ್ಪು ಬಣ್ಣ ಅಂಧಕಾರದ ಸಂಕೇತವಲ್ಲ, ಬದಲಿಗೆ ಎಲ್ಲ ಬಣ್ಣಗಳನ್ನೂ ತನ್ನೊಳಗೆ ಲೀನಗೊಳಿಸಿಕೊಂಡ ಅನಂತತೆಯ ಬಣ್ಣ. ಆಕಾಶದಲ್ಲಿ ನಕ್ಷತ್ರಗಳಿಲ್ಲದ ರಾತ್ರಿಯ ಕಪ್ಪು ಹೇಗೆ ಎಲ್ಲ ಬೆಳಕನ್ನೂ ತನ್ನೊಳಗೆ ಇಟ್ಟುಕೊಂಡಿದೆಯೋ, ಹಾಗೆಯೇ ಕಾಳಿಯ ಕಪ್ಪು ಬಣ್ಣ ಸೃಷ್ಟಿಯ ಸಮಸ್ತ ಸಾಧ್ಯತೆಗಳ ಗರ್ಭ. ರುಂಡಮಾಲೆ ಧರಿಸಿ ನಾಲಿಗೆ ಹೊರಚಾಚಿ ಶವದ ಮೇಲೆ ನಿಂತ ಈ ರೂಪ ನೋಡಲು ಭಯಾನಕವೆನಿಸಿದರೂ ಭಕ್ತರ ಪಾಲಿಗೆ ಈಕೆ

ಸಂಹರಿಸಿದ್ದಕ್ಕಾಗಿ ಈಕೆಗೆ ಚಾಮುಂಡಿ ಎಂದು ಹೆಸರು ಬಂತು. ಯುದ್ಧದ ನಡುವೆ ರಕ್ತಬೀಜನೆಂಬ ರಾಕ್ಷಸನ ರಕ್ತದ ಪ್ರತಿ ಹನಿಯೂ ನೆಲಕ್ಕೆ ಬಿದ್ದಾಗ ಸಾವಿರಾರು ರಾಕ್ಷಸರಾಗಿ ಪುನರುತ್ಪತ್ತಿಯಾಗುತ್ತಿತ್ತು. ಆಗ ಕಾಳಿ ತನ್ನ ಬೃಹತ್ ನಾಲಿಗೆಯನ್ನು ಚಾಚಿ ಆ ರಕ್ತವನ್ನು ನೆಲಕ್ಕೆ ಬೀಳುವ ಮೊದಲೇ ಹೀರಿಕೊಂಡು ರಕ್ತಬೀಜನನ್ನು ಸಂಹರಿಸಿದಳು. ಇನ್ನೊಂದು ಪ್ರಸಿದ್ಧ ಕಥೆಯಲ್ಲಿ ಯುದ್ಧಾನಂತರದ ಉನ್ಮತ್ತ ಆವೇಶದಲ್ಲಿ ಕಾಳಿ ತಾಂಡವವಾಡುತ್ತಿದ್ದಾಗ ಆಕೆಯನ್ನು ಶಾಂತಗೊಳಿಸಲು ಸ್ವತಃ ಶಿವನೇ ಆಕೆಯ ಪಾದದಡಿ ಮಲಗಿಕೊಂಡ. ಶಿವನ ಎದೆಯ ಮೇಲೆ ಕಾಲಿಟ್ಟ ಕ್ಷಣ ಆಕೆಗೆ ಪರಿವೆ ಮೂಡಿ ನಾಚಿಕೆಯಿಂದ ನಾಲಿಗೆ ಹೊರಚಾಚಿದಳು ಎಂಬ ಕಥೆ ಆಕೆಯ ಪ್ರಸಿದ್ಧ ವಿಗ್ರಹ ರೂಪಕ್ಕೆ ಕಾರಣವಾಯಿತು. ದಶಮಹಾವಿದ್ಯೆಗಳಲ್ಲಿ ಮೊದಲನೆಯವಳು ಮತ್ತು ಮೂಲವಾದವಳು ಕಾಳಿ.

ಕಾಳಿಯ ಹುಟ್ಟಿಗೆ ಮೂರು ಪ್ರಸಿದ್ಧ ಕಥೆಗಳಿವೆ. ಮುಖ್ಯವಾದದ್ದು ಎಂದರೆ, ದಕ್ಷಯಜ್ಞಕ್ಕೆ ಹೋಗಲು ಶಿವನು ಬಿಡದಿದ್ದಾಗ ಸತೀದೇವಿ ಕೋಪಗೊಂಡು ಶಿವನಿಗೆ ತನ್ನ ವಿಶ್ವರೂಪ ತೋರಿಸಿತ್ತು. ಎರಡನೆಯದು, ಮಾರ್ಕಂಡೇಯ ಪುರಾಣದ ದುರ್ಗಾ ಸಪ್ತಶತಿಯಲ್ಲಿ ಶುಂಭ ನಿಶುಂಭರನ್ನು ಕೊಲ್ಲಲು ಅಂಬಿಕಾದೇವಿ ಯುದ್ಧ ಮಾಡುವಾಗ ಕೋಪದಿಂದ ಆಕೆಯ ಹಣೆಯಿಂದ ಕಪ್ಪಾಗಿ ಭಯಂಕರವಾಗಿ ಹೊರಬಂದವಳು ಕಾಳಿ. ಭ್ರುಕುಟಿ ಕುಟಿಲಾತ್ತಸ್ಯ ಲಲಾಟ ಫಲಕೋದ್ಧೃತ ಕಾಳಿ ಕರಾಲವದನ ಮಿನಿಷ್ಕ್ರಾಕತಾಸಿ ಪಾಶಿನಿ ಎಂದು ದುರ್ಗಾ ಸಪ್ತಶತಿಯಲ್ಲಿ ವಿವರಿಸಲಾಗಿದೆ.

ನಿರ್ವಾಣ ತಂತ್ರದಲ್ಲಿ ಹೇಳುವಂತೆ ಸೃಷ್ಟಿಗೂ ಮೊದಲು ಬ್ರಹ್ಮ ವಿಷ್ಣು ಶಿವ ಇರಲಿಲ್ಲ, ಇದ್ದದ್ದು ಒಬ್ಬಳೆ ನಿರಾಕಾರ ಆದ್ಯಾಶಕ್ತಿ. ಅವಳೆ ತನ್ನ ಇಚ್ಛೆಯಿಂದ ಕೃಷ್ಣವರ್ಣದ ಕಾಳಿ ರೂಪ ತಾಳಿದಳು, ಆದ್ದರಿಂದ ಅವಳನ್ನು ಆದ್ಯಾಕಾಳಿ ಎನ್ನುತ್ತಾರೆ.

ಇಲ್ಲಿ ಗಮನಿಸಬೇಕಾದ ಸಂಗತಿ ಎಂದರೆ ಶಿವ ಎಂದರೆ ಶವ ಅಂದರೆ ನಿಶ್ಚಲ ಪ್ರಜ್ಞೆ, ಕಾಳಿ ಎಂದರೆ ಚಲನಶೀಲ ಶಕ್ತಿ. ಶಕ್ತಿ ಶಿವನ ಎದೆಯ ಮೇಲೆ ನಿಂತಾಗಲೇ ಸೃಷ್ಟಿ ಸಾಧ್ಯ ಎಂಬ ಗಹನವಾದ ತತ್ವಶಾಸ್ತ್ರ ಇಲ್ಲಿ ಅಡಗಿದೆ. ದಶಮಹಾವಿದ್ಯೆಗಳಲ್ಲಿ ಕಾಳಿ ಜ್ಞಾನ ನೀಡಿ ಭಯ, ಮರಣ ಭಯವನ್ನು ಕಳೆಯುತ್ತಾಳೆ. ಉಳಿದ 9 ವಿದ್ಯೆಗಳು ಈ ಕಾಳಿಯಿಂದಲೇ ಬಂದವು ಎಂದು ತೋಡಲ ತಂತ್ರ ಹೇಳುತ್ತದೆ. ಮಹಾಕಾಲನ ತಾಂಡವದ ಲಾಸ್ಯ ಸ್ವರೂಪವೇ ಕಾಳಿ. ಕಾಳಿಕಾದೇವಿಯ ಕೈಯಲ್ಲಿರುವ ಖಡ್ಗ ಮಾಯೆ ಎನ್ನುವ ಪರದೆಯನ್ನು ಭೇದ ಮಾಡಿ ಆತ್ಮಜ್ಞಾನದ ಪ್ರಸಾದವನ್ನು ನೀಡುತ್ತಾಳೆ. ಶರೀರದಲ್ಲಿ ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿ ನೆಲೆಸಿ ಮಾನವನ ಸುಷುಪ್ತಿಯ ಅವಸ್ಥೆಯ ಮಹಾನಿದ್ರಾ ಸ್ವರೂಪಿಣಿಯೇ ಈ ಕಾಳಿ. ಅನೇಕ ಕಲ್ಪಗಳಲ್ಲಿ ಸೃಷ್ಟಿಯನ್ನು ಪ್ರಾರಂಭಿಸುವ ಬ್ರಹ್ಮದೇವನ ಶಿರಸ್ಸು ಕೆಳಗೆ ಉರುಳಬಾರದೆಂದು ಆ ಕಪಾಲವನ್ನು ಹಾರವನ್ನಾಗಿಸಿ ಅನೇಕ ಸೃಷ್ಟಿಗಳ ಸಂಕೇತವನ್ನು ತೋರುತ್ತಾ ಕೊನೆಗೆ ಈ ಸೃಷ್ಟಿಯೆಲ್ಲವೂ ಕಾಲಾತೀತವಾದ ತನ್ನಲ್ಲೇ ಲಯವಾಗುವುದು ಎಂದು ಹೇಳುವುದೇ ಕಾಳಿತತ್ವ. ಕಾಲಕ್ಕೆ ಅಧೀನರಾದವರು ನಾವು, ಕಾಲಕ್ಕೆ ಅತೀತಳಾದವಳು ಕಾಳಿ. ಅಧೀನತ್ವದಿಂದ ಅತೀತತ್ವಕ್ಕೆ ಕರೆದೊಯ್ಯುವ ಶಕ್ತಿಯೇ ಕಾಳಿ.

ಈ ಕಾಳಿ ಮಹಾವಿದ್ಯೆಯ ತತ್ವ ಏನು ಎನ್ನುವುದು ಚಿಂತನೀಯವಾದದ್ದು. ಕಾಳಿ ಎಂದರೆ ಕಾಲರೂಪಿಣಿ, ಈ ಕಾಲವನ್ನು ಆಳುವವಳು. ಅವಳು ಶವದ ಮೇಲೆ ನಿಂತಿರುತ್ತಾಳೆ. ಶವ ಎಂದರೆ ನಿರ್ವಿಕಾರ ಶಿವ, ಅದರ ಮೇಲೆ ನರ್ತಿಸುವ ಚೈತನ್ಯವೇ ಕಾಳಿ, ಅಂದರೆ ಜಡದ ಮೇಲೆ ಚೈತನ್ಯದ ಜಯ.

ಮಾರ್ಕಂಡೇಯ ಪುರಾಣದ ಇನ್ನೊಂದು ಪ್ರಸಂಗದಲ್ಲಿ ದಾರುಕಾಸುರನೆಂಬ ರಾಕ್ಷಸ ಬ್ರಹ್ಮನಿಂದ ಸ್ತ್ರೀಯಿಂದ ಮಾತ್ರ ಸಾವು ಎಂಬ ವರ ಪಡೆದು ಉಪಟಳ ನಡೆಸುತ್ತಿದ್ದಾಗ ಪಾರ್ವತಿ ಸ್ವತಃ ಶಿವನ ಕಂಠದೊಳಗಿಂದ ಕಾಳಿಯಾಗಿ ಪ್ರಕಟಗೊಂಡು ಅವನ ಇಡೀ ಸೇನೆಯನ್ನೇ ಸಂಹರಿಸಿದಳು ಎಂಬ ಕಥೆಯೂ ಪ್ರಚಲಿತವಿದೆ. ಈ ಪ್ರತಿಯೊಂದು ಕಥೆಯಲ್ಲೂ ಒಂದು ಸಾಮಾನ್ಯ ಎಳೆ ಕಾಣುತ್ತದೆ. ಎಷ್ಟೇ ಬಲಿಷ್ಠವಾದ ಅಧರ್ಮ, ಅಹಂಕಾರ, ದೌರ್ಜನ್ಯಗಳಿದ್ದರೂ ಕಾಲ ಮತ್ತು ಶಕ್ತಿ ಒಂದಾದಾಗ ಅವು ಸೋಲಲೇಬೇಕು ಎಂಬ ಆಶಾಭಾವ.

0: ಪ್ರಿಯ ಶ್ರೋತೃಗಳೇ, ಕಾಳಿ ತತ್ವ ನಮ್ಮ ದೈನಂದಿನ ಬದುಕಿಗೆ ಏನು ಹೇಳುತ್ತದೆ? ನಾವು ಪ್ರತಿದಿನ ಬದಲಾವಣೆಗಳನ್ನು ಎದುರಿಸುತ್ತೇವೆ. ಸಂಬಂಧಗಳ ಅಂತ್ಯ, ಕೆಲಸದ ನಷ್ಟ, ಆಪ್ತರ ಅಗಲುವಿಕೆ, ವಯಸ್ಸಾಗುವಿಕೆ, ಇವೆಲ್ಲವನ್ನು ನಾವು ಭಯದಿಂದ ನೋಡುತ್ತೇವೆ. ಏಕೆಂದರೆ ಬದಲಾವಣೆ ಎಂದರೆ ಒಂದು ಬಗೆಯ ಸಾವು ಎಂದೇ ನಮ್ಮ ಮನಸ್ಸು ಗ್ರಹಿಸುತ್ತದೆ. ಆದರೆ ಕಾಳಿ ನಮಗೆ ಕಲಿಸುವುದೇ ಇದನ್ನು. ಪ್ರತಿ ಅಂತ್ಯವೂ ಒಂದು ಹೊಸ ಆರಂಭಕ್ಕೆ ದಾರಿ ಎಂಬ ಸತ್ಯವನ್ನು ಒಪ್ಪಿಕೊಂಡಾಗ ಮಾತ್ರ ನಿಜವಾದ ಆಂತರಿಕ ಶಾಂತಿ ಸಾಧ್ಯ. ಹಳೆಯ ಅಭ್ಯಾಸಗಳನ್ನು, ಋಣಾತ್ಮಕ ಯೋಚನೆಗಳನ್ನು, ಅಹಂಕಾರವನ್ನು ಸಾಯಿಸಿಬಿಟ್ಟಾಗಲೇ ಹೊಸ ಬೆಳವಣಿಗೆಗೆ ಜಾಗ ದೊರೆಯುತ್ತದೆ. ಇದನ್ನೇ ಆಧ್ಯಾತ್ಮಿಕ ಭಾಷೆಯಲ್ಲಿ ಅಹಂ ಮರಣ ಎನ್ನುತ್ತಾರೆ. ಇನ್ನೊಂದು ಮುಖ್ಯ ಆಯಾಮ ಎಂದರೆ ಕಾಳಿ ತತ್ವ ನಮಗೆ ಕಲಿಸುವ ಸಮಯ ಪ್ರಜ್ಞೆ. ಪ್ರತಿ ಕ್ಷಣವೂ ಅಮೂಲ್ಯ, ಅದು ಮತ್ತೆ ಬರುವುದಿಲ್ಲ ಎಂಬ ಅರಿವು ನಮ್ಮನ್ನು ಆಲಸ್ಯದಿಂದ, ಸತ್ಕಾರ್ಯಗಳ ಮುಂದೂಡುವಿಕೆಯಿಂದ ಹೊರತರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಕಳೆಯುವ ಸಮಯ, ಆಪ್ತರೊಂದಿಗಿನ ಮಾತುಕತೆ, ಸ್ವಂತದ ಆರೋಗ್ಯದ ಕಾಳಜಿ, ಇವನ್ನೆಲ್ಲ ನಾಳೆ ಮಾಡೋಣ ಎಂದು ಮುಂದೂಡುವ ಬದಲು ಇಂದೇ ಈ ಕ್ಷಣದಲ್ಲೇ ಮಾಡುವ ಎಚ್ಚರವನ್ನು ಕಾಳಿ ತತ್ವ ನೀಡುತ್ತದೆ. ರಾತ್ರಿ ಮಲಗುವ ಮುನ್ನ ದಿನದ ಆತಂಕಗಳನ್ನು ಬಿಟ್ಟುಕೊಡುವ, ಪ್ರತಿ ಕ್ಷಣವನ್ನು ಪೂರ್ಣವಾಗಿ ಬದುಕುವ ಅಭ್ಯಾಸವೇ ಕಾಳಿದೇವಿಗೆ ನಾವು ಸಲ್ಲಿಸುವ ನಿಜವಾದ ಪೂಜೆ. ನವರಾತ್ರಿಯ ಈ ಪುಣ್ಯ ದಿನಗಳಲ್ಲಿ ಮನೆಯ ಒಂದು ಮೂಲೆಯನ್ನು, ಮನಸ್ಸಿನ ಒಂದು ಕಪ್ಪು ಮೂಲೆಯನ್ನು ಸ್ವಚ್ಛಗೊಳಿಸುವ ಸಂಕಲ್ಪ ಮಾಡುವುದು ಒಂದು ಸುಂದರ ಆಚರಣೆಯಾಗಬಲ್ಲುದು. ಭಯವನ್ನು ಎದುರಿಸುವ ಅನಿವಾರ್ಯತೆಯನ್ನು ಸ್ವೀಕರಿಸುವ ಮತ್ತು ಆ ಸ್ವೀಕಾರದಿಂದಲೇ ಸ್ವಾತಂತ್ರ್ಯವನ್ನು ಪಡೆಯುವ ಕಲೆಯನ್ನು ಕಾಳಿ ಮಾತೆ ನಮಗೆ ಕಲಿಸುತ್ತಾಳೆ. ಕೇಳುಗರೆ, ಮುಂದಿನ ಕಂತಿನಲ್ಲಿ ಕತ್ತಲಲ್ಲಿ ಬೆಳಕು ತೋರುವ ತಾರಾದೇವಿಯ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಜೆಎಸ್ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮತ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಜಿ ಪುಷ್ಪಲತಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಮಾಮವ ಮಹಾವಿದ್ಯೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ,

ಇನ್ನು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಬೆಂಗಳೂರು, ಸಮಯ 10:30 ಸುನಾರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಈ ಕಾರ್ಯಕ್ರಮದ ಮೊದಲ ಗೀತೆಯನ್ನು ಹಾಡಿದ್ದಾರೆ ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್. ಪ್ಯಾರ್ ಕಾ ಮೌಸಮ್ ಚಿತ್ರದ ಗೀತೆ. ಮಜ್ರು ಅವರ ಗೀತರಚನೆ, ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಕೊನೆಯ ಗೀತೆ ತ್ರಿಶೂಲ್ ಚಿತ್ರದ್ದು, ಕಿಶೋರ್ ಕುಮಾರ್ ಜೇಸುದಾಸ್ ಅವರ ಧ್ವನಿಯಲ್ಲಿದೆ. ಸಾಹಿರ್ ಅವರ ಗೀತ ರಚನೆಗೆ ಖಯಾಂ ಅವರ ಸಂಗೀತವಿದೆ.

ತ್ರಿಶೂಲ್ ಚಿತ್ರದ ಈ ಗೀತೆಯೊಂದಿಗೆ ಸುನಾರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 10:59:40. ನಮ್ಮ ಮುಂದಿನ ಕಾರ್ಯಕ್ರಮ ಪೋಸ್ಟ್ ಬಾಕ್ಸ್ ನಂಬರ್ 111, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: अभी आप सुन रहे थे कार्यक्रम पोस्ट बॉक्स नंबर 111।
1: ಆಕಾಶವಾಣಿ ಧಾರವಾಡ, ಇದೀಗ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಶ್ವಿಜ ಮಾಸದ ಶರನ್ನವರಾತ್ರಿಯ ಪ್ರಥಮ ದಿನವಾದ ಇಂದು ಘಟಸ್ಥಾಪನೆ. ಮೈಸೂರಿನಲ್ಲಿ 416ನೇ ದಸರಾ ಮಹೋತ್ಸವಕ್ಕೆ ಚಾಮುಂಡಿಬೆಟ್ಟ ಹಾಗೂ ಮೈಸೂರು ಅರಮನೆಯಲ್ಲಿ ವಿದ್ಯುಕ್ತ ಚಾಲನೆ ದೊರೆತಿದೆ. ಇಂದು ಬೆಳಗ್ಗೆ 11:50ರಿಂದ ಮಧ್ಯಾಹ್ನ 12:13ರ ಧನುರ್ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳ ಅಮೃತಹಸ್ತದಿಂದ ತಾಯಿ ಶ್ರೀ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಅಗ್ರಪೂಜೆ ಸಲ್ಲಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ 100ಕ್ಕೂ ಹೆಚ್ಚು ಧರ್ಮಗುರುಗಳು ಪಾಲ್ಗೊಂಡಿರುವುದು ವಿಶೇಷ. ಅಂಬಾವಿಲಾಸ ಅರಮನೆಯಲ್ಲಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕಂಕಣ ಧರಿಸಿ ಖಾಸಗಿ ದರ್ಬಾರ್ ಆರಂಭಿಸಿದ್ದಾರೆ. ಉತ್ಸವದ ಪ್ರಮುಖ ಆಕರ್ಷಣೆಯಾದ ವಿಜಯದಶಮಿ ಮೆರವಣಿಗೆ ಹಾಗೂ ಜಂಬೂ ಸವಾರಿ 21ನೇ ತಾರೀಕು ನಡೆಯಲಿದೆ. ಸಂಜೆ 4:10ರಿಂದ 4:35ರ ಒಳಗೆ ಅರಮನೆ ಆವರಣದಲ್ಲಿ ಮುಖ್ಯಮಂತ್ರಿ ಚಾಲನೆ ನೀಡಲಿದ್ದಾರೆ. ಸಂಜೆ ಬನ್ನಿ ಮಂಟಪದಲ್ಲಿ ನಡೆಯುವ ಪಂಜಿನ ಕವಾಯತಿನೊಂದಿಗೆ ನಾಡಹಬ್ಬಕ್ಕೆ ತೆರೆ ಬೀಳಲಿದೆ. ಮೈಸೂರು ದಸರಾ ಅಂಗವಾಗಿ ಇಂದು ಬೆಳಗ್ಗೆ 11:30ಕ್ಕೆ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ದೊರೆತಿದೆ. ಇಂದು ಮಧ್ಯಾಹ್ನ 12:30ಕ್ಕೆ ಪುಷ್ಪಮೇಳ ಹಾಗೂ ಸಸ್ಯ ತೋಟದ ಉದ್ಘಾಟನೆ ನಡೆಯಲಿದೆ. ಸಂಜೆ 4:00ಗೆ ದಸರಾ ಕುಸ್ತಿ ಪಂದ್ಯಾವಳಿ ಆಯೋಜಿತವಾಗಿದ್ದು, ಕನ್ನಡ ಪುಸ್ತಕಗಳ ಮಾರಾಟ ಮೇಳ, ಸಂಜೆ 4:30ಕ್ಕೆ ಲಲಿತಕಲೆ ಮತ್ತು ಕರಕುಶಲ ಕಲಾ ಶಿಬಿರ ಹಾಗೂ ಸಂಜೆ 5:00ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ದಸರಾ ಮಹೋತ್ಸವದ ಅಂಗವಾಗಿ ಪುರಾತತ್ವ ಇಲಾಖೆ 16ನೇ ತಾರೀಕು ಪಾರಂಪರಿಕ ಸೈಕಲ್ ಸವಾರಿ ಆಯೋಜಿಸಿದೆ. ಪರ್ವತಾರೋಹಿ ಪ್ರೀತ್ ಅಪ್ಪಯ್ಯ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಸೇವೆ ಮತ್ತು ಸುಶಾಸನದ ದೃಷ್ಟಿಕೋನದಿಂದ ಪ್ರೇರಿತ 2047ರ ವಿಕಸಿತ ಭಾರತದ ಗುರಿ ಸಾಧನೆಗೆ ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಕೇಂದ್ರ ಸರ್ಕಾರ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ 2025ನ್ನು ಉಮ್ಮೀದ್ ಕಾಯ್ದೆ ಎಂದು ಮರುನಾಮಕರಣಗೊಳಿಸಲಾಗಿದೆ. ನೂತನ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡಿದ್ದ ನಿಬಂಧನೆಯನ್ನು ತೆಗೆದುಹಾಕಿದೆ. ವಕ್ಫ್ ಮಂಡಳಿ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿಗೆ ಉಮ್ಮೀದ್ ಕಾಯ್ದೆ ಅವಕಾಶ ಕಲ್ಪಿಸಿದೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ ಬೆಳಗಾವಿಯ ಡಾ ನಾಸು ಹರಡೀಕರ್ ಸೇವಾದಳದ ರಾಷ್ಟೀಯ ಅಕಾಡೆಮಿಯಲ್ಲಿ 2 ದಿನಗಳ ಪವಾಡ ರಹಸ್ಯ ಬಯಲು ಶಿಬಿರ ಆಯೋಜಿಸಿದೆ. ಬೆಳಗಾವಿ ವಿಭಾಗದ 10 ಶೈಕ್ಷಣಿಕ ಜಿಲ್ಲೆಗಳಿಂದ 120 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮೂಢನಂಬಿಕೆಗಳ ನಿರ್ಮೂಲನೆಗೆ ಜನಜಾಗೃತಿ ಮೂಡಿಸಲಿದ್ದಾರೆ ಎಂದು ಶಿಬಿರದ ನಿರ್ದೇಶಕ ಡಾ ಹುಲಿಕಲ್ ನಟರಾಜ್ ತಿಳಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪವಾಡ ರಹಸ್ಯ ಬಯಲು ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು.
3: ಮಕ್ಕಳಂಗ ಕ್ಯಾರಿ ಆಗ್ತಾರೋ, ಯಾಕಂದ್ರೆ ಸಣ್ಣಾಗಿ ಏನ್ ಕಲಿತಾರ ಅದನ್ನ ಅವ್ರ ಹಂಗೆ ಮುಂದುವರಿಸ್ತಾರ. ನಾವ್ ಮಾಡಿದ ತಪ್ಪನ್ನ ಇವತ್ತು ಸಮಾಜ ಭೋಗಿಸ್ತಾ ಇದೆ. ಇಂಥ ಕಾರ್ಯಕ್ರಮ ಮೂಲಕ, ಸಂವಾದ ಮೂಲಕ ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವೊಂದು ಪ್ರಯೋಗ ಮಾಡ್ತಾ ಇದೀವಿ. ಅದಕ್ಕಾಗಿ ಇದು ಕಷ್ಟದ ಕೆಲಸ, ಅದು ಕೂಡ ನಾವಿನ್ ಬಿಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ನೇತೃತ್ವನ ನೀವೆಲ್ಲ ವಹಿಸಿ ಜಿಲ್ಲೆ ಪರಿವರ್ತನೆ ಮಾಡ್ಲಿಕ್ಕೆ ನೀವು ಬಂದಂತವ್ರು ಇಷ್ಟು ಆದ್ರೆ ಡೆಡಿಕೇಟ್ ಆಗಿ ವರ್ಕ್ ಮಾಡಿದ್ರೆ ಸಮಾಜದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಮೇಲಿದ ಮೇಲೆ ಕಾರ್ಯಕ್ರಮ ಇಡೋಣ, ಇಲ್ಲಿ 3 ತಿಂಗಳೊಂದ್ಸಾರಿ ಇಟ್ಟರೆ ಸ್ವಲ್ಪ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜ ಹಂಗೆ ಕ್ಯಾರಿ ಮಾಡ್ತದೆ, ಅದೆಲ್ಲ ಒಂದ್ ಕಡೆ ಡಿಸ್ಕನೆಕ್ಟ್ ಇವತ್ತು ಬಹಳ ಅವಶ್ಯಕತೆ ಇದೆ. ಹೀಗಾಗಿ ನಾವು ಮುಂದಿನ ಡಿಸೆಂಬರ್ನಲ್ಲಿ ವಿಜ್ಞಾನ ಪರಿಷತ್ ಸಭೆಯನ್ನು ಬೆಳಗಾವಿಯಲ್ಲಿ ಮಾಡ್ತಾ ಇದೀವಿ. ಹೆಚ್ಚು ಶಾಲಾ ಮಕ್ಕಳು ಕೂಡ ಅದರಲ್ಲಿ ಭಾಗವಹಿಸಿದ್ರೆ ಅದು ಅನುಕೂಲ ಆಗ್ತದೆ.
2: ರಾಜ್ಯದ ವನ್ಯಜೀವಿ ಸಫಾರಿಗಳಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನು ಸಂಪೂರ್ಣ ನಿರ್ಬಂಧಿಸಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ವನ್ಯಜೀವಿ ಕ್ಷೇಮಪಾಲಕ ಕುಮಾರ್ ಪುಷ್ಕರ್ ಆದೇಶಿಸಿದ್ದಾರೆ.

0: ಜ್ಞಾನಪೀಠ ಪುರಸ್ಕೃತ ಡಾ ಕೋಟಾ ಶಿವರಾಮ ಕಾರಂತರ 123ನೇ ಜಯಂತ್ಯುತ್ಸವದಲ್ಲಿ ವೈದೇಹಿ ಕಾವ್ಯನಾಮದ ಸಾಹಿತಿ ಜಾನಕಿ ಶ್ರೀನಿವಾಸಮೂರ್ತಿ ಅವರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಕಾರಂತ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿದರು. ರಾಮನಗರದಲ್ಲಿ ಗೃಹರಕ್ಷಕರ ಜಿಲ್ಲಾ ಮಟ್ಟದ 2 ದಿನಗಳ ಕ್ರೀಡಾಕೂಟ ಚನ್ನಪಟ್ಟಣದ ಜಿಲ್ಲಾ ಪೊಲೀಸ್ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ಜರುಗಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಸಮಯ ಆಗಿದೆ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ವನಿತಾ ವಿಹಾರ.

0: ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ. ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. ಕೇಳಿ ಕಾರ್ಯಕ್ರಮ ವನಿತಾ ವಿಹಾರ.
1: ಎಲ್ರಿಗೂ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ಕನಸನ್ನ ಕಾಣೋದು ಸುಲಭ, ಆದರೆ ಆ ಕನಸನ್ನ ಗುರಿಯಾಗಿಟ್ಕೊಂಡು ಹಲವು ಸವಾಲುಗಳನ್ನು ಮೆಟ್ಟಿ ನಿಂತು ಮುನ್ನಡೆಯೋದು ನಿಜವಾದ ಸಾಧನೆ ಅಂತ ಹೇಳ್ಬೋದು. ವೃತ್ತಿ ಜೀವನದ ಆರಂಭದಲ್ಲಿಯೇ ಹಾಸ್ಪಿಟಾಲಿಟಿ, ಕಾರ್ಪೊರೇಟ್ ಟ್ರಾವೆಲ್, ಹಣಕಾಸು ಸೇವೆಗಳು, ಆನ್ಲೈನ್ ಶಿಕ್ಷಣ, ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಅನುಭವವನ್ನು ವಿಸ್ತರಿಸಿಕೊಂಡು ಇವತ್ತು ಹೈನುಗಾರಿಕೆ ಕ್ಷೇತ್ರದಲ್ಲಿ ಉದ್ಯಮಿಯಾಗಿ ತಮ್ಮದೇ ಛಾಪು ಮೂಡಿಸಿರುವವರು ಶ್ವೇತಾ ರವೀಂದ್ರನಾಥ್ ಅವರು. ವಿವಿಧ ಕ್ಷೇತ್ರಗಳಲ್ಲಿ ಗಳಿಸಿದ ಅನುಭವವನ್ನು ಉದ್ಯಮಶೀಲತೆಯೊಂದಿಗೆ ಬೆಸೆದು ಬೆಳವಣಿಗೆ, ನಾವೀನ್ಯತೆ, ಸುಸ್ಥಿರತೆಯತ್ತ ಹೆಜ್ಜೆ ಹಾಕ್ತಾ ಇರೋ ಶ್ವೇತಾ ಅವರು ಬ್ರ್ಯಾಂಡ್ ಕನ್ಸಲ್ಟೆಂಟ್ ಆಗಿಯೂ ಪರಿಣಿತಿಯನ್ನು ಹೊಂದಿದ್ದಾರೆ. ಅವರ ಜರ್ನಿಯನ್ನ ಇವತ್ತಿನ ವನಿತಾ ವಿಹಾರದಲ್ಲಿ ತಿಳ್ಕೊಳ್ಳೋಣ. ಶ್ವೇತಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಮೊದಲ ಪ್ರಶ್ನೆ ಏನು ಅಂದ್ರೆ, ಈಗ ನಿಮ್ಮ ವೃತ್ತಿ ಪಯಣವನ್ನ ನೀವು ನಮ್ಮ ಶ್ರೋತೃಗಳಿಗೆ ವಿವರಿಸಬಹುದಾ?
2: ಖಂಡಿತ. ಸೊ ಎಲ್ಲಿಂದ ಶುರು ಮಾಡ್ಲಿ?
1: ನಿಮ್ಮ ಬಾಲ್ಯದಿಂದಲೇ ಶುರು ಮಾಡಿ.
2: ನಮ್ಮ ತಂದೆ ತಾಯಿ ನಮ್ಮನ್ನ ಹೆಂಗೆ ಬೆಳೆಸಿದ್ದಾರೆ ಅಂದ್ರೆ ಗಂಡು ಹುಡುಗರ ತರ ಬೆಳೆಸಿದ್ದಾರೆ. ಯಾವಾಗ್ಲೂ ಅಷ್ಟೇ, ಒಂಥರ ಹೆಣ್ಮಕ್ಳು ತಂದೆ ತುಂಬಾ ಹತ್ರ ಇರ್ತಾರೆ ಅನ್ನೋದು ಒಂದಿದೆ. ಅಫ್ಕೋರ್ಸ್ ವಿ ಆರ್ ವೆರಿ ಕ್ಲೋಸ್ ಟು ಅವರ್ ಫಾದರ್, ಬಟ್ ನಮ್ಮನ್ನ ಎಲ್ಲದರಲ್ಲೂ ಮುಂದೆ ಬಿಟ್ಟು ತುಂಬಾ ಧೈರ್ಯವಾಗಿ ನಮ್ಮನ್ನ ಬೆಳೆಸಿದ್ದಾರೆ. ಅಂಡ್ ಐ ಥಿಂಕ್ ಐ ಸ್ಟ್ರಾಂಗ್ಲಿ ಫೀಲ್ ದಟ್ ವಾಸ್ ಒನ್ ರೀಸನ್ ನಾವು ಇಷ್ಟು ಮುಂದುವರಿಯಕ್ಕೆ ನಮ್ಮ ಕೆರಿಯರ್ ಅಲ್ಲಿ ಇಷ್ಟು ಧೈರ್ಯ ಮಾಡಿ ಇಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ನಂಗೆ ಮಾಡೋಕ್ಕಾಗಿದ್ದು ಅದರಿಂದನೇ. ಇವತ್ತು ನಾನಿರೋ ಪ್ರೊಫೆಷನ್ ಆರ್ ನನ್ನ ಪ್ರೊಫೆಷನಲ್ ಲೈಫ್ ಏನಿದೆ, ಐ ವಾಸ್ ಏಬಲ್ ಟು ಚೂಸ್ ಇಟ್ ಸಿಂಪ್ಲಿ ಬಿಕಾಸ್ ಇಟ್, ನಿಮ್ಗೆ ಗೊತ್ತಲ್ವಾ, ಡೈರಿ ಸೆಕ್ಟರ್ ಇಸ್ ವೆರಿ ಚಾಲೆಂಜಿಂಗ್, ಇಟ್ಸ್ ನಾಟ್ ಈಸಿ, ಅದು ಸ್ಪೆಷಲಿ ಫಾರ್ ವಿಮೆನ್. ಸೊ ಅಷ್ಟು ಇದ್ಕೊಂಡು ನಾವು ಧೈರ್ಯವಾಗಿ ಬಂದಿದ್ದೀವಿ ಅಂದರೆ ಲಾಟ್ ಆಫ್ ಕ್ರೆಡಿಟ್ ಗೋಸ್ ಟು ಮೈ ಪೇರೆಂಟ್ಸ್ ಫಾರ್ ಅವರ್ ಅಪ್ಬ್ರಿಂಗಿಂಗ್, ಆ್ಯಂಡ್ ದಟ್ಸ್ ಹೌ ಮೈ ಚೈಲ್ಡ್ಹುಡ್ ವಾಸ್. ಆ್ಯಂಡ್ ಅಪ್ಪ ಅಮ್ಮ ಇಬ್ಬರು ದೇ ವರ್ ಆಲ್ಸೋ ವೆರಿ ಎಂಟರ್ಪ್ರೈಸಿಂಗ್ ಆ್ಯಂಡ್ ಬೋತ್ ಆಫ್ ದೆಮ್ ವರ್ ವರ್ಕಿಂಗ್. ಸೊ ವಿವ್ ಸೀನ್ ದೆಮ್ ವರ್ಕ್ ಆ್ಯಂಡ್ ಅದು ನಮ್ಮಲ್ಲಿದೆ, ನಾವು ಕೆಲಸ ಮಾಡಬೇಕು, ಯಾವಾಗಲೂ ಕಲಿಬೇಕು ಅನ್ನೋದು ಒಂದು ಇದೆ.
1: ನಿಮ್ಮ ವೃತ್ತಿ ಜೀವನದಲ್ಲಿ ಒಂದೇ ಕ್ಷೇತ್ರವನ್ನ ಆಯ್ಕೆ ಮಾಡೋದಕ್ಕಿಂತ ಬದಲಾಗಿ ನೀವು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋ
2: ಅವಕಾಶ ಸಿಕ್ಕಿದೆ
1: ಮತ್ತೆ ಅದನ್ನ ನೀವು ಚೂಸ್ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳ್ತೀರಾ?
2: ಸೊ ಆಕ್ಚುಲಿ ಹೆಂಗ್ ಹೇಳ್ಬೇಕು ಅಂದ್ರೆ, ಯಾವುದು ಪ್ಲಾನ್ ಆಗಿ ಬರಲಿಲ್ಲ. ನಾನು ನನ್ನ ಕಾಲೇಜ್ ಮುಗಿಸಿ ಅಂದ್ರೆ ಎಂ ಬಿ ಎ ಮುಗಿಸಿದ್ಮೇಲೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿ ಕೆಲಸ ಸಿಕ್ತು. ತುಂಬಾ ಕಲಿತೆ, ತುಂಬಾ ಕಷ್ಟ ಇತ್ತು, ಇಟ್ ವಾಸ್ ವೆರಿ ಚಾಲೆಂಜಿಂಗ್, ಬಟ್ ಅದು ಹೇಳ್ತಾರಲ್ವಾ ನಾವು ತುಂಬಾ ಕಷ್ಟಪಟ್ಟು ಏನಾರೋ ಕಲ್ತ್ರೆ ವಿ ಲರ್ನ್ ಅ ಲಾಟ್ ಅಂತ. ಸೊ ಅಲ್ಲಿ ಆ ಜರ್ನಿಲಿ ನಾನು ತುಂಬಾ ಕಲಿತೆ, ಐ ಲರ್ನ್ಟ್ ಅ ಲಾಟ್ ಇನ್ ದ್ಯಾಟ್. ಬಟ್ ದೆನ್ ಐ ಗಾಟ್ ಮ್ಯಾರಿಡ್ ಅಂಡ್ ನಂಗೆ ಮಗು ಆಯ್ತು ಎಟ್ ಅ ವೆರಿ ಅರ್ಲಿ ಏಜ್, ಅಂಡ್ ಹೋಟೆಲ್ ಇಂಡಸ್ಟ್ರಿನಲ್ಲಿ ಟೈಮ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್, ಅಂಡ್ ನಮ್ಮ ತಂದೆ ಹೆಲ್ತ್ ಕೂಡ ತುಂಬಾ ಡಿಟೀರಿಯೋರೇಟ್ ಆಗ್ತಾ ಇತ್ತು. ಹಾಗಾಗಿ ಐ ಹ್ಯಾಡ್ ಟು ಕಮ್ ಔಟ್ ಆಫ್ ದ್ಯಾಟ್, ಐ ಕುಡಂಟ್ ಕಂಟಿನ್ಯೂ ಇನ್ ದಟ್. ಗಿವನ್ ಅ ಚಾಯ್ಸ್ ಐ ವಿಲ್ ರನ್ ಬ್ಯಾಕ್ ಟು ದಟ್ ಇಂಡಸ್ಟ್ರಿ, ಬಟ್ ಐ ಹ್ಯಾಡ್ ಟು ಕಮ್ ಔಟ್ ಆಫ್ ದ್ಯಾಟ್. ಅಂಡ್ ನಾನು ಕಾರ್ಪೊರೇಟಲ್ಲಿ ಐ ವರ್ಕ್ ಫಾರ್ 2 ಇಯರ್ಸ್, ಅದಾದ್ಮೇಲೆ ಅಲ್ಲಿಂದ ಶುರುವಾಗಿರೋದು ನನ್ನ ಓನ್ ಫ್ರೀಲ್ಯಾನ್ಸಿಂಗ್ ಆಗಲಿ ಅಥವಾ ನನ್ನ ಆಂಟ್ರಪ್ರಿನರ್ ಜರ್ನಿ. ಐ ವಾಸ್ ಡೂಯಿಂಗ್ ಡಿ ಎಸ್ ಎ ಫಾರ್ ICICI ಬ್ಯಾಂಕ್, ಅದರಲ್ಲೂ ಕೂಡ ವೆರಿ ಐ ವಾಸ್ ದ ಓನ್ಲಿ ವುಮೆನ್ ಇನ್ ಆಲ್ ದ ಡಿ ಎಸ್ ಎಸ್ ಪ್ರೆಸೆಂಟ್ ಇನ್ ಬ್ಯಾಂಗ್ಲೋರ್ ಅಟ್ ದಟ್ ಟೈಮ್. ಐ ವಾಸ್ ದ ಓನ್ಲಿ ವುಮೆನ್ ರನ್ನಿಂಗ್ ಅ ಡಿ ಎಸ್ ಎ. ಸೊ ದಟ್ ವಾಸ್ ಆಲ್ಸೋ ವೆರಿ ಎಕ್ಸೈಟಿಂಗ್.
1: ಮಕ್ಕಳ ತರ ಬೆಳೆಸಿದ್ದು ಹೆಲ್ಪ್ ಆಯ್ತು,
2: ಖಂಡಿತ ಹೆಲ್ಪ್ ಆಯ್ತು. ಐ ಮೀನ್ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಪೇರೆಂಟ್ಸ್, ಎವ್ರಿ ಜರ್ನಿ ನಮ್ಗೆ ಅದು ಯುನೋ ಇಟ್ ಶೋಸ್ ಅಂತ. ಅಂಡ್ ಆ ಪ್ರೊಫೆಷನ್ ಕೂಡ ನಾನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ದೆನ್ ಐ ಹ್ಯಾಡ್ ಟು ಮೂವ್ ಟು ಹೈದರಾಬಾದ್ ಬಿಕಾಸ್ ನನ್ನ ಹಸ್ಬೆಂಡ್ ವರ್ಕ್ ವೈಸ್ ಇಟ್ ವಾಸ್ ಡಿಮ್ಯಾಂಡಿಂಗ್, ಅವರು ಹಿ ವಾಸ್ ಗ್ರೋಯಿಂಗ್ ಇನ್ ಹಿಸ್ ಕೆರಿಯರ್, ಅಂಡ್ ವಿ ಡಿಸೈಡೆಡ್ ಯಾರು ಒಬ್ರು ಬೆಳೀಲಿ ಅಂತ. ಸೊ ಐ

0: ಎಂಟ್ ಅಲಾಂಗ್ ವಿತ್ ಹಿಮ್. ಅಲ್ಲೂ ನನಗೆ ಸುಮ್ಮನೆ ಕೂರಕ್ಕಾಗಲಿಲ್ಲ. ಫ್ಯಾಷನ್ ಟೆಕ್ನಾಲಜಿ ಕಾಲೇಜ್ ಇದೆ, ಅವ್ರಿಗೆ ಐ ಯೂಸ್ ಟು ಡೂ ವಿಡಿಯೋ ಶೂಟ್ಸ್ ಅಂದರೆ ಐ ವಾಸ್ ದಿಯರ್ ಫೇಸ್, ಯುನೋ ದ ಬ್ರ್ಯಾಂಡ್ ಫೇಸ್ ಫಾರ್ ಪ್ರಮೋಟಿಂಗ್ ದಿಯರ್ ಆನ್ಲೈನ್ ಕೋರ್ಸಸ್. ಸೊ ಅದು ಮಾಡಿದೆ, ದಟ್ ವಾಸ್ ಆಲ್ಸೋ ವೆರಿ ಎಕ್ಸೈಟಿಂಗ್. ಫ್ಯಾಬ್ರಿಕ್ ಮತ್ತು ಫ್ಯಾಷನ್ ಟೆಕ್ನಾಲಜಿನಲ್ಲಿ ಏನೋ ಅದ್ರದ್ದು ಗಮನ ಇರಲಿಲ್ಲ ನಂಗೆ ಆ್ಯಕ್ಚುಲಿ, ಬಟ್ ಇಟ್ ವಾಸ್ ನೈಸ್.
1: ಅದೇ ನೋಡಿದ್ರೆ ಹಂಗೆ ಅನ್ನಿಸ್ತು ಲೈಕ್ ಶಿ ಡಸಂಟ್ ಫಿಟ್ ಟು ಒನ್ ಸೆಕ್ಟರ್ ಇನ್ ಆಲ್ ಅಂತ.
0: So I enjoy whatever I do, and it was very exciting. Nange learn while you work is something which I really enjoy. So hangagi dhairyavagi elladukku munnuktini. Then we came back to Bangalore. I had my second child. I have two boys. Avaga, to be very honest, I got that time to sit and think, now yen tinta idivi, yen martta idivi, you know, there's so much of adulteration in the food, and now yen consume martta idivo, everything is adulterated, and makkalige now yen kodta idivi. ದೆನ್ ನನ್ನ ಹಸ್ಬೆಂಡು ಯಾವಾಗ್ಲೂ ಹೇಳೋರು ಲೈಕ್ ಇಷ್ಟು ದುಡಿತಾ ಇದೀವಿ ಬಟ್ ನಾವು ತಿಂತಾ ಇರೋದೇ ಸರಿ ಇಲ್ಲ, ಯುನೋ ಆಲ್ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಅಂಡ್ ಐಸಿರಿ ಫಾರ್ಮ್ಸ್ ಅಲ್ಲಿಂದ ಹುಟ್ಟು.
1: ಓಕೆ, ಸ್ಟಾರ್ಟ್ ಮಾಡಿರೋದು ನೀವು ಹಾಸ್ಪಿಟಾಲಿಟಿ ಸೆಕ್ಟರ್ ಇಂದ.
0: ಕರೆಕ್ಟ್.
1: ಸೊ ಈಗ ನೀವಿರೋ ಪೊಸಿಷನ್ಗೆ ಅಲ್ಲಿಂದ ನೀವೇನಾದ್ರೂ ಕಲ್ತ್ಕೊಂಡು ಬಂದಿರೋದು ಲೆಸನ್ ಹೆಲ್ಪ್ ಆಗ್ತಿದೆಯಾ?
0: ಖಂಡಿತ, ಅಬ್ಸೊಲ್ಯೂಟ್ಲಿ. ಐ ಥಿಂಕ್ ನಾನು ಮತ್ತೆ ನನ್ನ ಪಾರ್ಟ್ನರ್ ದಿವ್ಯಾ ವೆಂಕಟೇಶ್ ಅಂತ, ವಿ ಆರ್ ದ ಟೂ ಕೋ ಫೌಂಡರ್ಸ್ ಆಫ್, ಬಟ್ ವಿ ಆರ್ ಅ ಬಿಗ್ ಟೀಮ್ ನೌ. ಅಂಡ್ ಐ ಫೀಲ್ ದಟ್ ಅಟ್ ಎವ್ರಿ ಸ್ಟೇಜ್ ಐ ಇಂಪ್ಲಿಮೆಂಟ್ ವಾಟ್ ಐವ್ ಲರ್ನ್ ಓವರ್ ದೀಸ್ ಇಯರ್ಸ್. ಸ್ಮಾಲ್ ಸ್ಮಾಲ್ ಥಿಂಗ್ಸ್, ನನ್ನ ಬಾಸ್ಗಳು ದೇವರ್ ಸೋ ಪರ್ಟಿಕ್ಯುಲರ್ ಅಬೌಟ್ ನಾವು ಹೆಂಗೆ ಏನೋ ಒನ್ ಡೇನಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಾವು ಆಚೆ ಸೇಲ್ಸ್ಗೆ ಹೋಗ್ತಾ ಇದ್ವಿ, ನಾವು ಆಚೆ ಸೇಲ್ಸ್ ಇಂದ ಬಂದು ಸೇಲ್ಸ್ ಲಾಜಿಕ್ಸ್ ಅಂತ ವಿ ಯೂಸ್ ಟು ಎಂಟರ್ ಸಮ್ ಡೀಟೇಲ್ಸ್ ಇನ್ ಟು ದ ಸಿಸ್ಟಮ್. ಅವತ್ತು ಬೇಜಾರಾಗೋದು, ಸುಸ್ತಾಗಿ ಬಂದು ಎಂಟರ್ ಮಾಡ್ಬೇಕಲ್ಲ ಅಂತ, ಬಟ್ ನಂಗೆ ಅದ್ರದ್ದು ಇಂಪಾರ್ಟೆನ್ಸ್ ಇವತ್ತು ಗೊತ್ತು. ಅಂಡ್ ಐ ಆಮ್ ಸೋ ಪರ್ಟಿಕ್ಯುಲರ್ ಅಬೌಟ್ ಹೌ ಐ ರೆಕಾರ್ಡ್ ವಾಟ್ ಎವರ್ ವರ್ಕ್ ವಿ ಡೂ, ಆರ್ ಹೌ ದ ಟೀಮ್ ಮೀಟಿಂಗ್ಸ್ ಅಲ್ಲಿ ಹೆಂಗೆ ದೇ ಮೇಕ್ ಅ ನೋಟ್ ಆಫ್ ವಾಟ್ ಎವರ್ ವಿ ಡೂ ಸೊ ದಟ್ ದೇ ಡೋಂಟ್ ಮಿಸ್ ಔಟ್ ಆನ್ ಎನಿಥಿಂಗ್. ಖಂಡಿತ ವಾಟ್ ಎವರ್ ವಿ ಡೂ ಇನ್ ಲೈಫ್, ಕೆಲಸ ಒಂದೇ ಅಲ್ಲ, ನಾವು ಏನ್ ಮಾಡಿದ್ರು ದಟ್ ವಿಲ್ ಹೆಲ್ಪ್ ಅಸ್ ಸಮ್ವೇರ್ ಇನ್ ಫ್ಯೂಚರ್ ಅಂತ ಐ ಬಿಲೀವ್ ಇನ್ ದಟ್ ಪರ್ಸನಲಿ.
1: ಶ್ವೇತಾ ಅವರೇ, ಲೈಕ್ ಮಾರ್ಕೆಟಿಂಗ್ ಅನುಭವನೂ ನಿಮ್ಗಿದೆ, ಅಂಡ್ ನೀವು ಹೇಳಿದ್ರಲ್ಲ ಹಾಸ್ಪಿಟಾಲಿಟಿ ಕ್ಷೇತ್ರದಿಂದನೂ ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ ಅಂತ. ಸೊ ಒಂದು ಆರ್ಗನೈಸೇಷನ್ ಕಟ್ಟುವಾಗ ಸೊ ಇದೆಲ್ಲ ಆಸ್ ಅ ಲೀಡರ್ ನಿಮ್ಗೆ ಎಲ್ರಿಗೂ ಗೈಡ್ ಮಾಡಕ್ಕೆ ಹೆಲ್ಪ್ ಆಗತ್ತೆ ಅಂತ ಅನ್ಸತ್ತಲ್ವ?
0: ಖಂಡಿತ ಖಂಡಿತ. ಬಟ್ ನಾನು ಒಂದು ಬಿಸ್ನೆಸ್ ಮುಂಚೆ ಮಾಡಿರೋದ್ರಿಂದ ನಂಗೆ ಆ ಧೈರ್ಯ ಇತ್ತು, ಲೈಕ್ ಇಟ್ಸ್ ಓಕೆ, ಯು ನೋ ದೇರ್ ವಿಲ್ ಬಿ ಲೋಸ್ ಬಟ್ ದೇರ್ ವಿಲ್ ಬಿ ಅಪ್ಸ್, ಒಂದೊಂದು ದಿನ ನಮಗೆ ಇದಾಗುತ್ತೆ, ಒಂದೊಂದು ದಿನ ವಿಲ್ ಬಿ ಫೈನ್ ಅಂತ. ಸೊ ಖಂಡಿತ ನೀವು ಹೇಳ್ದಂಗೆ ಅದು ಅಲ್ಲಿಗೆ ಹೆಲ್ಪ್ ಆಗೇ ಆಗುತ್ತೆ.
1: ಸೊ ಇದು ಥಾಟ್ ಬಂದಾಗ ಲೈಕ್ ಈ ಬಿಸ್ನೆಸ್ ವೆಂಚರ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಲೈಕ್ ವಾಟ್ ಇಫ್ ಇಟ್ ಡಸಂಟ್ ಸಕ್ಸೀಡ್ ಅಂತ ಒಂದು ಯೋಚನೆ ಇತ್ತ ನಿಮ್ಮ?
0: So the thought behind it was very different, Asha aure, to be very honest. ನಾವು ಅಷ್ಟು ಒಳ್ಳೆ ಹಾಲ್ನ ತುಂಬಾ ಜನಕ್ಕೆ ಮುಟ್ಟಿಸ್ಬೇಕು ಅಂತ ನಾವು ಅನ್ಕೊಂಡಿದ್ದು. ಇನ್ಫ್ಯಾಕ್ಟ್ ನಾವು ಇಷ್ಟು ಬೆಳಿತೀವಿ ಅಂತ ನಾವು ಅವತ್ತು ಅನ್ಕೊಂಡೇ ಇರಲಿಲ್ಲ. ಅಂಡ್ ದ ಐಡಿಯಾ ದಟ್ ಡೇ ವಾಸ್ ಹಾಲು ಇಷ್ಟು ಚೆನ್ನಾಗಿದೆ, ನಾವು ಜನಕ್ಕೆ ಅದನ್ನು ಕೊಡೋಣ, ಎಷ್ಟಾಗುತ್ತೋ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನು ವಿಲ್ ಸೆಲ್ ಇಟ್ ಅಂತ. ಆ್ಯಂಡ್ ಪ್ಲಾಸ್ಟಿಕ್ ಪ್ಯಾಕೆಟಲ್ಲಿ ಕೊಡೋದು ಬೇಡ, ಗ್ಲಾಸ್ ಬಾಟ್ಲಲ್ಲಿ ಕೊಡೋಣ. ಇಟ್ ವಾಸ್ ನಾಟ್ ಅ ಸ್ಕೇಲಬಲ್ ಮಾಡ್ಯೂಲ್. ಇವನ್ ಟುಡೇ ಇಟ್ ಫೀಲ್ಸ್ ಲೈಕ್ ಇಟ್ ಇಸ್ ನಾಟ್ ಅ ಸ್ಕೇಲಬಲ್ ಮಾಡ್ಯೂಲ್. ಬೆಂಗಳೂರಲ್ಲಿ ನೀವು ನೋಡಕ್ಕೆ ಹೋದ್ರೆ ದೇರ್ ಆರ್ ವೆರಿ ಫ್ಯೂ ಅಥವಾ ಯಾರೂ ಇಲ್ಲ ಅಂತ ಹೇಳ್ಬೋದು ಗ್ಲಾಸ್ ಬಾಟ್ಲಲ್ಲಿ ಹಾಲು ಡೆಲಿವರ್ ಮಾಡೋದು ದಿನ ಬೆಳಗ್ಗೆ. ವಿ ಆರ್ ಡೂಯಿಂಗ್ ಇಟ್. ನಾನು ನನ್ನ ಪಾರ್ಟ್ನರ್ ಏನ್ ಡಿಸೈಡ್ ಮಾಡಿದ್ವಿ ಅಂದರೆ ಏನೇ ಕಾಂಪ್ರಮೈಸ್ ಮಾಡಿಕೊಂಡ್ರು ಸರ್ಟನ್ ಥಿಂಗ್ಸ್ ವಿ ವಿಲ್ ನಾಟ್ ಕಾಂಪ್ರಮೈಸ್. ಥಿಂಗ್ಸ್ ಲೈಕ್ ಹಸುಗೆ ಕೈಯಲ್ಲೇ ಹಾಲು ಕರಿಬೇಕು, ದ ಫಾರ್ಮ್ ಶುಡ್ ಬಿ ಓಪನ್ ಫಾರ್ ಎವ್ರಿ ಒನ್, ಫ್ರೆಶ್ ರಾ ಮಿಲ್ಕ್ ನಾವು ಡೆಲಿವರ್ ಮಾಡಬೇಕು, ಏನೋ ಡೋರ್ ಡೆಲಿವರಿ ಮಾಡಬೇಕು, ಮತ್ತೆ ಗ್ಲಾಸ್ ಬಾಟ್ಲಲ್ಲೇ ಹೋಗಬೇಕು. ಇಷ್ಟು ಒಳ್ಳೆ ಹಾಲನ್ನ ನಾವು ತೆಗೆದು ಪ್ಲಾಸ್ಟಿಕ್ ಪ್ಯಾಕೆಟಲ್ಲಿ ಹಾಕಿದ್ರೆ ಪ್ರಯೋಜನ ಏನು ಅಲ್ವಾ? ಸೊ ನಾವು ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಅದು ಕಸ್ಟಮರ್ ಮನೆ ಮುಟ್ಟೋ ತನಕ ಇಟ್ ಹ್ಯಾಸ್ ಟು ಬಿ ದ ಫಾರ್ಮ್ ಹ್ಯಾಸ್ ಟು ಬಿ ಪ್ರಿಸರ್ವ್ಡ್ ಅಲ್ವಾ? ಸೊ ನಾವು ಗ್ಲಾಸ್ ಬಾಟಲ್ನ ಚೂಸ್ ಮಾಡಿದ್ವಿ. ನಾವು ಕೂಡ ಚೂಸ್ ಮಾಡಿದ್ದೆಲ್ಲ ವೆರಿ ಚಾಲೆಂಜಿಂಗ್ ಥಿಂಗ್ಸೆ. ಸೊ ಹಂಗಾಗಿ ನಾವು ಯಾವತ್ತು ಸಕ್ಸಸ್ ಮಾಡಬೇಕು, ದುಡ್ಡು ಮಾಡಬೇಕು, ಆ ಲೈನ್ಸಲ್ಲಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಲೇ ಇಲ್ಲ. ನಾವು ಮಾಡಿದ್ದು ಟುಡೇ ಆಲ್ಸೋ ವಿ ವಾಂಟ್ ಟು ಗಿವ್ ಗುಡ್ ಫ್ರೆಶ್ ಪ್ರಾಡಕ್ಟ್ಸ್. ವಿ ಡೋಂಟ್ ಕಾಂಪ್ರಮೈಸ್ ಆನ್ ದ ಪ್ಯಾಕೇಜಿಂಗ್ ಆಗಿರ್ಬೋದು ಅಥವಾ ದ ವೇ ವಿ ಡೆಲಿವರ್ ದ ಎಷ್ಟು ಫಾಸ್ಟಾಗಿ ಡೆಲಿವರ್ ಮಾಡ್ತೀವಿ ಅಂದರೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡಿ ಆರಾಮಾಗಿ ಡೆಲಿವರ್ ಮಾಡೋಣ, ಆಮೇಲೆ ಬಲ್ಕ್ ಪ್ರೊಡಕ್ಷನ್ ಮಾಡಿ ಇಟ್ಕೊಂಡು ಡೆಲಿವರ್ ಮಾಡೋಣ. ವಿ ಡೋಂಟ್ ಡೂ ಆಲ್ ದಟ್. ವಿ ಡೂ ಫ್ರೆಶ್, ವಿ ಸೆಲ್ ಫ್ರೆಶ್.
1: ಓಕೆ, ಸೊ ಒನ್ ಮೋರ್ ಥಿಂಗ್, ಇಷ್ಟೆಲ್ಲ ಕ್ಷೇತ್ರಗಳು ನಿಮಗೆ ಓಪನ್ ಆಗಿದ್ವು ಬಿಸ್ನೆಸ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ವೈ ಡಿಡ್ ಯು ಚೂಸ್ ಓನ್ಲಿ ಹೈನುಗಾರಿಕೆ ಅಥವಾ ಡೈರಿ.
0: ಸೊ ಟು ಬಿ ವೆರಿ ಆನೆಸ್ಟ್, ನಿಮ್ಗೆ ಆ ಕತೆ ಹೇಳಬೇಕು ಅಂದ್ರೆ ಇಟ್ಸ್ ಆಕ್ಚುಲಿ ಅ ಲಿಟಲ್ ಫನಿ. ನಾವು ಹೀಗೆ ಡಿನ್ನರ್ ಟೇಬಲ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರುವಾಗ ಹೇಳದ್ನಲ್ಲ ಏನ್ ತಿಂತಾ ಇದೀವಿ ಅಂತ, ಹಿಂಗೆ ಎಲ್ಲ ಮಾತಾಡ್ತಾ ಇದ್ವಿ. ಅಂಡ್ ನನ್ನ ಪಾರ್ಟ್ನರ್ ಹಸ್ಬೆಂಡ್ ಹೂಸ್ ಆಲ್ಸೋ ಮೈ ಕ್ಲಾಸ್ಮೇಟ್, ನಾವೆಲ್ಲ ಒಂದೇ ಕಾಲೇಜಲ್ಲಿ ಓದಿದ್ದು, ಸುಹಾಸ್ ಅಂತ, ಅವರು ಹೇಳಿದ್ರು ನಂದೊಂದು ಚಿಕ್ಕ ಜಾಗ ಇದೆ, ಲೆಟ್ಸ್ ಗ್ರೋ ಸಮ್ ಗುಡ್ ವೆಜಿಟೇಬಲ್ಸ್ ಅಂಡ್ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಗೆ ನಾವು ಮಾಡ್ಕೊಳ್ಳೋಣ ಅಂತ. ನಮ್ಮ ಜರ್ನಿ ಶುರುವಾಗಿದೆ ಅಲ್ಲಿಂದ.

0: ಚೆನ್ನಾಗಿದೆ, ನೀವು ನೋಡಬೇಕು. ಐ ಆಮ್ ಶೋರ್ ನೀವು ನೋಡಿರ್ತೀರಾ ಗಿರಹಸು, ಇಟ್ಸ್ ಹ್ಯೂಜ್. ಅಂಡ್ ಅದ್ರ ಕಲರ್ ಇರಲಿ, ಅದ್ರಲ್ಲಿ ಸ್ವರ್ಣ ಕಪಿಲ ಅಂತ ಒಂದು ಬಣ್ಣ ಬರುತ್ತೆ, ಅದೊಂಥರ ಗೋಲ್ಡನ್ ಸ್ಕಿನ್ ಕಲರ್, ತುಂಬಾ ಚೆನ್ನಾಗಿರುತ್ತೆ ಹಸು. ಸೊ ಆ ಗಿರ್ನ ನಾವು ಚೂಸ್ ಮಾಡಿದ್ವಿ. ನಾವು ಗಿರ್ ತರೋಣ ಅಂದ್ಬಿಟ್ಟು ನಾವು ಮೂರ್ ಹಸು ಒಂದ್ ಕರು, ಆರ್ ದಿವಸ ಆ ಕರುಗೆ. ಇವತ್ತು ಇದಾನೆ ನಮ್ಮ ಫಾರ್ಮಲ್ಲಿ, ಕೃಷ್ಣ ಅಂತ ಹೆಸರಿಟ್ಟಿದೀವಿ, ಹೀಸ್ ದ ಬುಲ್ ನಂದಿ, ನಮ್ಮ ಫಾರ್ಮ್ದು ನಂದಿ. ಅಲ್ಲಿಂದ ಶುರುವಾಯ್ತು ಅದ್ ತಂದು ನಾವು ಅದ್ರದ್ದು. ಅಂಡ್ ನಮ್ ಬಿಸ್ನೆಸ್ ವೆರಿ ಪ್ರೌಡ್ಲಿ ಸ್ಟಾರ್ಟೆಡ್ ಇನ್ ಕೊರೋನಾ ಡೇಸ್. ಸೊ ಕೊರೋನಾನಲ್ಲಿ ಶುರುವಾಯ್ತು, ಕೊರೋನಾ ಟೈಮ್ಸ್ ಅಲ್ಲಿ ನಮ್ದು ಬಿಸ್ನೆಸ್. ಅಂಡ್ ನಾವು ಆ ಹಾಲ್ನ ಎರಡ್ ಮೂರ್ ದಿವಸಕ್ಕೆ ಒಂದ್ಸತಿ ನನ್ನ ಫ್ರೆಂಡ್ ಲ್ಯಾಂಡ್ ಇಂದ ನಮ್ಮ ಮನೆಗೆ ತರ್ಸ್ಕೊತಾ ಇದ್ವಿ. ಹಿಂಗೆ ಒಬ್ರು ಒಬ್ರು ನೈಬರ್ ಬಂದಿದ್ರು ನಮ್ಮ ಮನೆಗೆ, ಅವತ್ ಕೂತಿದ್ರು ಕೊರೋನಾ ಟೈಮ್ಸ್ ಅಲ್ಲಿ.
1: ಮನೆಗೆ ಅಂತ ಸ್ಟಾರ್ಟ್ ಮಾಡಿರೋ,
0: ನಮ್ಮ ಮನೆಗೆ ತರ್ಸ್ಕೊತಾ ಇದ್ವಿ
1: ಅದು, ಮನೆಗೆ ಅಂತ ಸ್ಟಾರ್ಟ್ ಮಾಡಿರೋದು ಮತ್ತೆ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಯ್ತು.
0: ಎಸ್. ಸೊ ಎರಡ್ ಮೂರ್ ದಿನಕ್ಕೆ ಒಂದ್ಸತಿ ಒಂದ್ ಎಂಟ್ ಹತ್ತು ಲೀಟರ್ ತರ್ಸ್ಕೊತಾ ಇದ್ವಿ ನಾವು. ಅದೇನೆ ಸಖತ್ ಆಗಿರೋದು, ಫ್ರೆಶ್ ಆಗಿರೋದು. ಅಂಡ್ ನಮ್ಮ ಮನೆಗೆ ಒಬ್ರು ಬಂದಿದ್ರು ನಮ್ ನೈಬರ್, ಹಿಂಗೆ ಕ್ಯಾನ್ ಅಲ್ಲಿ ನಮ್ ಡ್ರೈವರ್ ಹಿಂಗ್ ತಗೊಂಡು ಹೋಗ್ತಾ ಇದ್ರು, ಏನಿದು ಅಂತ ಕೇಳಿದ್ರು. ನಾವ್ ಹೇಳದ್ವಿ ಈ ತರ ನಮ್ದು ಹಸು ಹಾಕೊಂಡಿದೀವಿ ಈ ತರ ಹಾಲು, ಏ ನಂಗ್ ಬೇಕು ನಂಗ್ ಬೇಕು ಅಂದ್ರು. ಅವ್ರ ಹೆಸರು ಕಾರ್ತಿಕ್ ಕೃಷ್ಣ ಅಂತ, ಐ ಹ್ಯಾವ್ ಟು ಟೇಕ್ ಹಿಸ್ ನೇಮ್ ಬಿಕಾಸ್ ಹಿ ಪ್ಲೇಸ್ ಅ ರೋಲ್ ಇನ್ ಆಲ್ ದಿಸ್. ಸೊ ಅವರು ಏ ನಂಗ್ ಬೇಕು ಅಂದ್ರು. ನಾವ್ ಅದಕ್ಕೆ ಏ ಇಲ್ಲ ನಾವೇ ಫ್ರೆಶ್ ಇಲ್ಲ, ಮೂರ್ ದಿವಸಕ್ಕೆ ಒಂದ್ಸರಿ ತಗೋತಾ ಇದೀವಿ. ದೆನ್ ಹಿ ಸೆಡ್ ಇಲ್ಲ ಇಲ್ಲ, ಮೂರ್ ದಿನ ಆದ್ರೂ ದಿಸ್ ಇಸ್ ವೆರಿ ಫ್ರೆಶ್ ಮಿಲ್ಕ್, ನಿಮ್ ಫಾರ್ಮ್ ಇಂದ ಬರ್ತಾ ಇದೆ, ಐ ಹ್ಯಾವ್ ಅ ಡಾಟರ್ ಅಂಡ್ ಐ ವಾಂಟ್ ಇಟ್ ಅಂತಂದ್ರು. ಸರಿ ಆಯ್ತು ಅಂತ ಅವ್ರು ಕೊಟ್ವಿ. ಅವ್ರ ಅವತ್ ನಮಗೆ 70 rupees ಪೇ ಮಾಡಿದ್ರು. ನಾವು ಇವ್ರು ಯಾರಪ್ಪ ನಮ್ಗೆ 70 rupees ಪೇ ಮಾಡ್ತಾ ಇದಾರೆ ಅಂತ. ಅವತ್ತು ಕೂಡ ನಮ್ಗೆ ಆ ಹಾಲ್ದು ಇಂಪಾರ್ಟೆನ್ಸ್ ನಮಗೂ ಗೊತ್ತಾಗಿರ್ಲಿಲ್ಲ, ಬಿಕಾಸ್ ವಿ ವರ್ ಸೋ ಹೆಲ್ಡ್ ಅಪ್ ಇನ್ ಫಾರ್ಮ್ ನೋಡ್ಕೋ ಅದು ಇದು ಲಾಟ್ ಆಫ್ ಅದರ್ ಥಿಂಗ್ಸ್. ಅಂಡ್ ಆಮೇಲೆ ಸ್ಲೋ ಆಗಿ ವಿ ಸಾ ದಟ್ ರುಚಿ ಹಾಲ್ದಾಗ್ಲಿ ತುಪ್ಪ ಆಗ್ಲಿ ಮನೇಲಿ ಬರ್ತಾ ಇದ್ದ ಕೆನೆ ಬೆಣ್ಣೆ, ಅವರು ಬಂದು ಹೇಳೋರು ಹಾಲ್ ತುಂಬಾ ಚೆನ್ನಾಗಿದೆ ಅಂತ. ಅಂಡ್ ನನ್ನ ಪಾರ್ಟ್ನರ್ ಹೇಳೋದು ನನ್ನ ಮಗಳದು ಇಮ್ಯುನಿಟಿ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಎವ್ರಿಥಿಂಗ್ ಸ್ಟಾರ್ಟೆಡ್. ವಿ ಸ್ಟಾರ್ಟೆಡ್ ಓಕೆ ಇನ್ನೊಂದು ಎರಡು ನೇಬರ್ಸ್ ಕೊಡ್ತಾ ಇದ್ವಿ, ದಾರಿಲಿ ಬರ್ತಾ ನಮ್ಮಅಮ್ಮ ಮನೆಗೆ ಹಾಲು ಕೊಡ್ತಾ ಇದ್ವಿ. ದೇ ಆಲ್ ಸ್ಟಾರ್ಟೆಡ್ ಟೆಲಿಂಗ್ ಹಾಲು ತುಂಬಾ ಚೆನ್ನಾಗಿದೆ, ಏನ್ ಚೆನ್ನಾಗಿದೆ, ಕಾಯಿಸಿದ್ರೆ ಹಾಲ್ದು ಗಮ ಅದ್ರ ಪರಿಮಳ. ಮನೆ ಎಲ್ಲ ಹಳೆ ಕಾಲದಲ್ಲಿ ಹಾಲು ಕಾಯಿಸೋರು ಗೊತ್ತಾ, ಹಾಲು ಕಾಯಿಸಿದ್ರೆ ಗೊತ್ತಾಗೋದು ಹಾಲು ಕಾಯಿಸ್ತಾ ಇದಾರೆ ಮನೆಯಲ್ಲಿ ಅಂತ, ಯಾರು ಹೇಳಬೇಕಾಗಿಲ್ಲ. ಎಕ್ಸಾಕ್ಟ್ಲಿ. ಅಂಡ್ ತುಪ್ಪ ಹಳೆ ಕಾಲದಲ್ಲಿ ನಮ್ಮ ಸ್ಕಿನ್ಗಾಗ್ಲಿ ನಮ್ಮ ಬೋನ್ಸ್ಗಾಗ್ಲಿ ನಮ್ಮ ಮಂಡಿಗಾಗ್ಲಿ ನ್ಯೂಟ್ರಿಷನ್ ತಿಂತಾ ಇದ್ವಿ. ಇವತ್ತು ಇಟ್ ಇಸ್ ಬಿಕಮ್ ಮೋರ್ ಲೈಕ್ ಅ ಟೇಸ್ಟ್ ಮೇಕರ್ ಆರ್ ಟೇಸ್ಟ್ ಎನ್ಹಾನ್ಸರ್ ತರ ಆಗ್ಬಿಟ್ಟಿದೆ. ಬಟ್ ಸೊ ಹಂಗೆ
1: ಶ್ವೇತಾ, ನಿಮ್ಮ ಇದರಲ್ಲಿ ಉದ್ಯಮಶೀಲತೆಯಲ್ಲಿ ನೀವು ಇನ್ನೋವೇಷನ್ಗೆ ಯಾವ ತರ ಪ್ರಾಮುಖ್ಯತೆ?
0: ಇನ್ನೋವೇಷನ್ ಇದೆ, ಬಟ್ ದ ಕೈಂಡ್ ಆಫ್ ಚಾಲೆಂಜಸ್ ವಿ ಹ್ಯಾವ್ ಅಲ್ವಾ ಆರ್ ಅಂದ್ರೆ ಇನ್ ಅ ಡೈರಿ ಸೆಕ್ಟರ್, ಇಫ್ ಯು ಆಸ್ಕ್ ಮೀ, ನಾವು ತುಂಬಾ ಇನ್ನೋವೇಟಿವ್ ಆಗಿ ಮಾಡಕ್ ಆಗ್ತಾ ಇಲ್ಲ. ಫಾರ್ ಅಸ್ ಇಟ್ ಇಸ್ ನಾವ್ ಅಫ್ ಕೋರ್ಸ್ ವೆನ್ ಇಟ್ ಕಮ್ಸ್ ಟು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದ್ ಆಪ್ ಕಸ್ಟಮರ್ ಹೋಗಿ ಡೌನ್ಲೋಡ್ ಮಾಡಿ ಹೆಂಗ್ ಹಾಲ್ ಪ್ಲೇಸ್ ಆರ್ಡರ್ ಪ್ಲೇಸ್ ಮಾಡಬಹುದು, ಅದರಲ್ಲಿ ನಾವು ತುಂಬಾ ಮುಂದೆ ಬಂದ್ಬಿಟ್ಟಿದೀವಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಟೀಮ್ಗೆ, ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಕೆಳಗಡೆ ಫೌಂಡೇಶನ್ ಹಾಕ್ತಾರಲ್ವ, ಒಂದು 150 ಫ್ಲೋರ್ ಆಗೋಷ್ಟು ಫೌಂಡೇಶನ್ ಹಾಕಿದೀವಿ. ನಾವೊಂದು 10th ಫ್ಲೋರ್ ಅಲ್ಲೋ 100th ಫ್ಲೋರ್ ಅಲ್ಲೋ ಇನ್ನೂ ಇದೀವಿ. ಸೊ ವಿ ಬಿಲೀವ್ ಇನ್, ಬಿಕಾಸ್ ಐ ಹ್ಯಾವ್ ವರ್ಕ್ಡ್ ಇನ್ ದ ಪಾಸ್ಟ್ ಆಲ್ಸೋ, ವಿ ಬಿಲೀವ್ ದಟ್ ಮಾಡುವಾಗ ಸರಿಯಾಗಿ ಮಾಡ್ಬಿಡೋಣ. ಸೊ ನಮ್ಗೆ 100 ಕಸ್ಟಮರ್ಸ್ ಇದ್ದಾಗಲೇ ನಾವು ಆಪ್ಗೆ ಕೈ ಹಾಕ್ಬಿಟ್ವಿ, ಆಲ್ದೋ ಇಟ್ ವಾಸ್ ಅ ಬಿಗ್ ಕಾಸ್ಟ್ ಫಾರ್ ಅಸ್. ಪರವಾಗಿಲ್ಲ, ಕರೆಕ್ಟ್ ಆಗಿ ಮಾಡೋಣ, ಸ್ಟ್ರಕ್ಚರ್ಡ್ ಆಗಿ ಮಾಡೋಣ ಅಂತ. ಐ ಥಿಂಕ್ ದಟ್ ಇಸ್ ವಾಟ್ ಹ್ಯಾಸ್ ಹೆಲ್ಪ್ಡ್ ಅಸ್ ಗ್ರೋ ಟಿಲ್ ಹಿಯರ್ ದಿಸ್ ಫಾಸ್ಟ್ ಅಂಡ್ ಟು ದಿಸ್ ಸ್ಕೇಲ್ ಅಂತ ನನಗೆ ಅನ್ಸುತ್ತೆ.
1: ಆಸ್ ಅ ಬಿಸ್ನೆಸ್ ವುಮನ್, ನಿಮ್ಗೆ ಏನ್ ಮುಖ್ಯ ಅನ್ಸುತ್ತೆ? ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಅನ್ಸುತ್ತೆ ಅಥವಾ ಪ್ರಾಫಿಟ್ ಮೇಕಿಂಗ್ ಇಸ್ ಇಂಪಾರ್ಟೆಂಟ್ ಅನ್ಸುತ್ತೆ?
0: ಖಂಡಿತ, ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೇನೆ ಪ್ರಾಫಿಟ್ ವಿಲ್ ಕಮ್, ಇಟ್ ವಿಲ್ ಕಮ್ ಆಟೋಮೆಟಿಕ್ಲಿ. ಇಫ್ ದ ಕನ್ಸ್ಯೂಮರ್ಸ್ ಆರ್ ಹ್ಯಾಪಿ, ಎವ್ರಿಥಿಂಗ್ ಎಲ್ಸ್ ವಿಲ್ ಫಾಲೋ. ಇಫ್ ದೇ ಆರ್ ನಾಟ್ ಹ್ಯಾಪಿ ಅಂಡ್ ಇಫ್ ಯು ಆರ್ ಫೋಕಸಿಂಗ್ ಆನ್ ಮಾರ್ಜಿನ್ಸ್ ಆರ್ ಆನ್ ಪ್ರಾಫಿಟ್ಸ್ ಆರ್ ಎನಿಥಿಂಗ್, ಇಟ್ಸ್ ಸ್ಮಾಲ್, ಇಟ್ಸ್ ನಾಟ್ ಲಾಂಗ್ ಟರ್ಮ್, ಇಟ್ಸ್ ವೆರಿ ಶಾರ್ಟ್ ಟರ್ಮ್. 4 ದಿನ ನಡೆಯುತ್ತೆ, 10 ದಿನ ನಡೆಯುತ್ತೆ. ತಗೊಳ್ಳೋರೇ ಇಲ್ಲದೆ ಇದ್ರೆ, ನಾನು ಫಸ್ಟ್ ಕೆರಿಯರ್ ಅಲ್ಲಿ ನಾನು ಕಲ್ತಿದ್ದೆ ಒಂದು ವರ್ಡ್, ಕಸ್ಟಮರ್ ಇಸ್ ಗಾಡ್ ಅಂತ. ಐ ಸ್ಟಿಲ್ ಬಿಲೀವ್ ಕಸ್ಟಮರ್ ಇಸ್ ಗಾಡ್, ಬಿಕಾಸ್ ಆಲ್ದೋ ಟುಡೇಸ್ ಡಿಮಾಂಡ್ಸ್ ಹ್ಯಾವ್ ಚೇಂಜ್ಡ್, ಪೀಪಲ್ ಹ್ಯಾವ್ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಎಷ್ಟೊಂದು ತರ ತರ ಸಿಗುತ್ತೆ, 2 ನಿಮಿಷಕ್ಕೆ ಮನೆಗೆ ಬರುತ್ತೆ, ಏನೇ ಇರಲಿ, ಇಟ್ಸ್ ಓಕೆ. ವಿ ಫೀಲ್ ದಟ್ ಟ್ರೆಡಿಷನಲ್ ಆಗಿ ನಾವು ಡೆಲಿವರಿ ಬೆಳಗ್ಗೆ ಮಾಡಿ ನಾವು ಹಾಲ್ನ ನಮ್ಮ ಆ್ಯಪಲ್ಲೇ ಸಿಗುತ್ತೆ, ಬೇರೆ ವಿ ಬಿಲೀವ್ ಇನ್ ಅ ಸರ್ಟನ್ ಥಿಂಗ್ಸ್ ಅಂಡ್ ಐ ಫೀಲ್ ಇಟ್ಸ್ ಓಕೆ, ವಿ ವಿಲ್ ಗೋ ಇನ್ ಆರ್ ಪೇಸ್. ಅಂಡ್ ಟು ಆನ್ಸರ್ ಯುವರ್ ಕ್ವೆಶ್ಚನ್, ಕಸ್ಟಮರ್ ಇಸ್ ಗಾಡ್. ಸೊ ಡೆಫಿನೆಟ್ಲಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್.
1: ಒಂದು ಬಿಸ್ನೆಸ್ ಯಾರಾದ್ರೂ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಅಫ್ಕೋರ್ಸ್ ನಾವು ಕನ್ಸ್ಯೂಮರ್ಸ್ ನ ಮನಸ್ಸಲ್ಲಿ ಇಟ್ಕೊಂಡೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಅವರಿಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ತಗೋಬೇಕು ಅಂತ. ಬಟ್ ಈಗ ಏನಂದ್ರೆ ನೀವು ಹೇಳ್ದಂಗೆ ಆಪ್ಷನ್ಸ್ ತುಂಬಾ ಇದಾವೆ ಅಲ್ವಾ. ಸೊ ನಿಮ್ಮ ಪ್ರಾಡಕ್ಟ್ ಹೇಗೆ ಡಿಫ್ರೆಂಟ್ ಆಗಿರಬೇಕು ಅಂತ ನೀವು,
0: ಲೈಕ್
1: ನಿಮ್ದೇ ಎಕ್ಸಾಂಪಲ್ ಅಲ್ಲ, ಲೈಕ್ ಜನರಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಒಬ್ಬ ಪರ್ಸನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅವರು ಯಾವ ಆಂಗಲ್ ಅಲ್ಲಿ ಯೋಚನೆ ಮಾಡಬೇಕು ಅವರ ಪ್ರಾಡಕ್ಟ್ ಡಿಫ್ರೆಂಟ್ ಆಗಿರಬೇಕು ಅಂದ್ರೆ?
0: ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಾವ್ ಏನ್ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದೀವಿ ಅಥವಾ ಏನ್ ಪ್ರಾಡಕ್ಟ್ ಚೂಸ್ ಮಾಡ್ತೀವಿ, ವಿ ಹ್ಯಾವ್ ಟು ಬಿ ವೆರಿ ಶೋರ್ ಆಫ್, ಅಂದ್ರೆ ನಾವ್ ವಿ ಶುಡ್ ನೋ ವಾಟ್ ಇಸ್ ದಟ್ ಪ್ರಾಡಕ್ಟ್
1: ಅಂಡ್ ದ ನಾಲೆಜ್ ಅಬೌಟ್ ದಿ ಪ್ರಾಡಕ್ಟ್.
0: ಎಕ್ಸಾಕ್ಟ್ಲಿ.

0: ವಾಟ್ ಎವರ್ ಇಟ್ ಇಸ್, ಅದು ಒಂದು ಒಂದು ಸಣ್ಣ ನಾವು ಹಾಲ್ ಅನ್ನೋ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಕೈ ಹಾಕಿದೀವಿ, ಅಫ್ಕೋರ್ಸ್ ದೇ ವಿಲ್ ಬಿ ಲರ್ನಿಂಗ್ ಥ್ರೂ ದ ಜರ್ನಿ, ಬಟ್ ವಾಟ್ ಎವರ್ ಇಸ್ ದ ಪ್ರಾಡಕ್ಟ್, ಐ ಫೀಲ್ ನಾನು ಓಕೆ ನಾನು ದುಡ್ಡು ಮಾಡೋಕ್ಕೋಸ್ಕರ ಬಿಸ್ನೆಸ್ ಗೆಳಿತೀನಿ ಇಸ್ ಒನ್ ಥಿಂಗ್, ನಾನು ಬಿಸ್ನೆಸ್ಸಲ್ಲಿ ಇರೋಕ್ಕೋಸ್ಕರ ಅಂದರೆ ಐ ಬಿಲ್ಡ್ ಮೈ ಬಿಸ್ನೆಸ್ ಇನ್ ಅ ಸ್ಟ್ರಾಂಗ್ ವೇ ಅನ್ನೋದು ಇನ್ನೊಂದು, ಐ ಫೀಲ್ ದಟ್ ಇಸ್ ಒನ್ ಮೋರ್ ಥಿಂಗ್. ಸೊ ಇವತ್ತು ಯಾರೇ ಒಬ್ಬ ನಾನು ಇಂಡಸ್ಟ್ರಿಯಲ್ಲಿ ಇರಬೇಕು, ನಾನು ಸ್ಟ್ರಾಂಗ್ ಆಗಿ ಒಂದು ಬಿಸ್ನೆಸ್ ಬಿಲ್ಡ್ ಮಾಡಬೇಕು ಅಂದರೆ ಅವ್ನ ತಕ್ಷಣ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್ ಅಂತ ನನಗನ್ಸುತ್ತೆ. ಐ ಆಮ್ ನಾಟ್ ಸಚ್ ಅ ಬಿಗ್, ಐ ಆಮ್ ಆಲ್ಸೋ ಸ್ಟಿಲ್ ಗ್ರೋಯಿಂಗ್ ಅಂಡ್ ಲರ್ನಿಂಗ್, ಬಟ್ ಐ ಫೀಲ್ ದಟ್ ಫಸ್ಟ್ ವಿ ನೀಡ್ ಟು ನೋ ವಾಟ್ ಆರ್ ಪ್ರಾಡಕ್ಟ್ ಇಸ್, ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಮಚ್ ಅದರ್ಸ್ ಎಕ್ಸೆಪ್ಟ್ ಆರ್ ಪ್ರಾಡಕ್ಟ್, ಎಕ್ಸೆಪ್ಟಬಿಲಿಟಿ ಹೆಂಗಿದೆ ಮಾರ್ಕೆಟಲ್ಲಿ, ಅದು ಸಸ್ಟೈನಬಿಲಿಟಿ ಹೆಂಗಿದೆ ಅದರದ್ದು, ಆ್ಯಂಡ್ ದೆನ್ ಸ್ಕೇಲ್ ಅಪ್ ಮಾಡೋ ಕೆಪಾಸಿಟಿ ಇದೆಯಾ ನಮಗೆ, ಅದೆಲ್ಲ ನೋಡಿ ದೆನ್ ಐ ಥಿಂಕ್ ವಿ ಕ್ಯಾನ್ ಸ್ಲೋಲಿ ಲುಕ್ ಎಟ್. ಒಂದು ಬ್ರೇಕ್ ಇವನ್ ಆಗೋಕ್ಕೆ ಒಂದು ಬಿಸ್ನೆಸ್ಗೆ 3 ಇಯರ್ಸ್ ಬೇಕು. ನಾವು ಅದಕ್ಕಿಂತ ಮುಂಚೆ ನಾನು ಮಾಡ್ಕೊಂಬಿಡ್ತೀನಿ ಅಂದರೆ ವಿ ಮಾಡ್ಕೊಳ್ತೀವಿ, ನಾವು ವಿ ವಿಲ್ ಮೇಕ್ ಮನಿ, ಬಟ್ ಐ ಡೋಂಟ್ ಥಿಂಕ್ ಇಟ್ ವಿಲ್ ಲೀಡ್ ಟು ದ ಗ್ರೋತ್ ಆಫ್. ಇಟ್ಸ್ ಲೈಕ್ ಒಂದು ಗಿಡ ನೆಟ್ಬಿಟ್ಟು ನಾವು ಅದರಲ್ಲಿ ಅವಾಗಲೇ ಹಣ್ಣು ಬಂದು ನಾನು ಹಣ್ಣು ತಿನ್ಬಿಟ್ಟು ನಾನು ರುಚಿಸ್ಬಿಟ್ಟು ಕೂತ್ಕೊಂಡ್ಬಿಡ್ಬೇಕು ಅಂದರೆ ಹೆಂಗಾಗುತ್ತೆ, ಬಂದ್ಬಿಡುತ್ತೆ ಬೇಕಾದ್ರೆ ಒಂದು ಬಾನ್ಸಾಯಲ್ಲಿ, ಬಟ್ ಅದು ಮರ ಬೆಳೆಯಲ್ಲ ಅಲ್ವಾ, ಅಷ್ಟೇ. ಬಟ್ ನಾನು ಒಂದು ಮರ ಆಗೋವರೆಗೂ ಕಾದು ಮೊದಲನೇ ಫಲ ಕರೆಕ್ಟಾಗಿ ನೋಡ್ತೀನಿ, ಒಂದು ಫುಲ್ ಇದ್ ನೋಡ್ತೀನಿ ಅಂದರೆ ಇಟ್ ವಿಲ್ ಟೇಕ್ ಟೈಮ್ ಅಲ್ವಾ. ಐ ಫೀಲ್ ದಟ್ ಪೇಷನ್ಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಇನ್ ಬಿಸ್ನೆಸ್, ಆ್ಯಂಡ್ ಪ್ರಾಫಿಟ್ ವಿಲ್ ಕಮ್, ಬಟ್ ಫಸ್ಟ್ ಬೇರೆ ಥಿಂಗ್ಸ್ ಇಟ್ಸ್ ಇಂಪಾರ್ಟೆಂಟ್.
1: ಈಗ ಯಾರಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಲೈಕ್ ಹೌ ಮೆನಿ ಡೇಸ್ ಬಿಫೋರ್ ದೇ ಹ್ಯಾವ್ ಟು ಪ್ಲಾನ್, ಆ್ಯಂಡ್ ಈಗ ಮ್ಯಾನ್ ಪವರ್ ಔಟ್ಸೋರ್ಸಿಂಗ್ ಮಾಡಬೇಕು, ಫಿನಾನ್ಸಸ್ ಬೇಕು, ರಾ ಮೆಟೀರಿಯಲ್ಸ್ ಬೇಕು, ಸೊ ಅದರದ್ದು ಪ್ಲಾನಿಂಗ್ಸ್ ಎಲ್ಲ ಹೆಂಗೆ ಮಾಡ್ಕೋಬೇಕು?
0: ಆಗುತ್ತೆ, ಇಟ್ ನನಗೇನಿಸುತ್ತೆ ಅಂದರೆ ಒಂದು ಒಳ್ಳೆ 6 ಮಂತ್ಸ್ ನಾವು ಅದ್ರ ಬಗ್ಗೆ R&D ಮಾಡಿ ಅರ್ಥ ಮಾಡಿಕೊಂಡು, ಇಟ್ ಆಲ್ಸೋ ವೆರಿ ಮಚ್ ಡಿಪೆಂಡ್ಸ್ ಆನ್ ವಾಟ್ ಇಸ್ ದ ಪ್ರಾಡಕ್ಟ್ ಯು ಆರ್ ಡೂಯಿಂಗ್. ಇವಾಗ ಯಾರೋ ಮಾಡ್ತಾ ಇರೋ ಬಿಸ್ನೆಸ್ನೇ ನಾನು ಮಾಡ್ತೀನಿ, ಅವ್ರು ನಾನೊಂದು ಸೀರೆ ಬಿಸ್ನೆಸ್ ಮಾಡ್ತೀನಿ ಅಂದರೆ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್, ನಾನು ಹೋಗಿ ವೀವರ್ಸಿಂದ ಸಾರಿ ತರ್ತೀನಾ, ದೆನ್ ಇಟ್ ರಿಕ್ವೈರ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ R&D, ರೈಟ್? ನಾನು ವೀವರ್ಸ್ ಜೊತೆ ರಿಲೇಷನ್ಶಿಪ್ಪು, ವೀವರ್ಸ್ನ ಹುಡುಕ್ಬೇಕು, ಸೆಲೆಕ್ಟ್ ಮಾಡಬೇಕು, ಇಲ್ಲ ನಾನು ಯಾರೋ ತಂದು ಮಾಡ್ತಾ ಇರೋದು ಬೆಂಗಳೂರಲ್ಲಿ ತೊಗೊಂಡು ನಾನು ಮಾಡ್ತೀನಾ, ಅದಕ್ಕೇನು R&D ಬೇಡ. ದಟ್ಸ್ ಅ ವೆರಿ ಶಾರ್ಟ್ ಟರ್ಮ್, ವೆರಿ ಈಸಿ ಬಿಸ್ನೆಸ್, ರೈಟ್? ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಬಿಸ್ನೆಸ್ ಯು ಆರ್ ಡೂಯಿಂಗ್. ಐ ಎಮ್ ಅ ಪರ್ಸನ್ ಹೂ ಬಿಲೀವ್ಸ್ ಇನ್ ಡೂಯಿಂಗ್ ಎವ್ರಿಥಿಂಗ್ ಫ್ರಮ್ ದ ರೂಟ್. ಸೊ ನಂತರ ಯೋಚನೆ ಮಾಡಬೇಕು ಅಂದರೆ ಎಸ್, ಡೆಫಿನೆಟ್ಲಿ ಒಂದು 6-8 ಮಂತ್ಸ್ ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಮಾಡಬೇಕಾಗುತ್ತೆ.
1: ವೆನ್ ಯು ಎಂಟರ್ಡ್ ದ ಸ್ಟುಡಿಯೋ ಯು ಪ್ರೌಡ್ಲಿ ಸೆಡ್ ದಟ್ ನಂದು ಫ್ರೆಂಡ್ ಡೆಸ್ಕ್ ವರ್ಕರ್ಸ್ ಎಲ್ಲ ಎಲ್ಲರೂ ವಿಮೆನ್ ಇರೋದು ಅಂತ.
0: ಹೌದು ಹೌದು.
1: ಸೊ ಹೌ ಆರ್ ಯು ಮ್ಯಾನೇಜಿಂಗ್, ಇಸ್ ಇಟ್ ಪಾಸಿಬಲ್ ಟು ಡೂ ಆಲ್ ದ ಟಾಸ್ಕ್ಸ್?
0: ಓ ಡೆಫಿನೆಟ್ಲಿ, ಐ ಥಿಂಕ್ ನನಗೆ ಏನನ್ಸುತ್ತೆ ಅಂದರೆ ವಿಮೆನ್ ವೆನ್ ದೇ ವರ್ಕ್ ಫ್ರಮ್ ದಿಯರ್ ಹಾರ್ಟ್ ಅಂಡ್ ದೇರ್ ಇಸ್ ದಟ್ ಪರ್ಸನಲ್ ಟಚ್ ದಟ್ ದೇ ಗಿವ್ ಅಂಡ್ ದಟ್ ಇಸ್ ಬ್ಯೂಟಿಫುಲ್. ನೋ ಡೌಟ್ ಮೆನ್ ಆರ್, ಐ ಮೀನ್ ಟುಡೇ ಇವತ್ತು ವಿಮೆನ್ ಮೆನ್ ಅಂತ ಏನೂ ಇಲ್ಲ, ಇಟ್ಸ್ ಆಲ್ ಸೇಮ್, ಬಟ್ ಐ ಫೀಲ್ ದಟ್ ಹೆಣ್ಮಕ್ಳಿಗೆ ಅದೊಂದು ಒಂದು ಟಚ್ ಇರುತ್ತೆ ಇನ್ ಎವ್ರಿಥಿಂಗ್ ದೇ ಡೂ, ಆ್ಯಂಡ್ ಇನ್ ಅವರ್ ಬಿಸ್ನೆಸ್ ಸ್ಪೆಷಲಿ ವೆನ್ ವಿ ಆರ್ ಡೀಲಿಂಗ್ ವಿತ್ ಕೌಸ್ ಆ್ಯಂಡ್ ವಿ ಡೀಲಿಂಗ್ ವಿತ್ ಸಚ್ ಅ ಫ್ರೆಜೈಲ್ ಪ್ರಾಡಕ್ಟ್ ಆ್ಯಂಡ್ ಇಟ್ಸ್ ಮದರ್ಸ್ ಹೂ ಹವ್ ಸ್ಟಾರ್ಟೆಡ್, ಐ ಆಲ್ಸೋ ವಾಂಟೆಡ್ ಸಂಬಡಿ ಹೂ ಅಂಡರ್ಸ್ಟ್ಯಾಂಡ್ಸ್ ವಾಟ್ ವಿ ಆರ್ ಡೂಯಿಂಗ್, ಆ್ಯಂಡ್ ದಟ್ಸ್ ಹೌ ನನ್ನ ಟೀಮ್ ಫುಲ್ ವಿಮೆನ್ ಆಗಿರೋದು. ಅಫ್ಕೋರ್ಸ್ ವಿ ಹ್ಯಾವ್ ಡೆಲಿವರಿ ಬಾಯ್ಸ್, ನಮ್ಮ ಡೆಲಿವರಿ ಮ್ಯಾನೇಜರ್ ಇಸ್ ಅ ಮ್ಯಾನ್, ಆ್ಯಂಡ್ ನಮ್ಮ ಹಸುಗಳನ್ನ ನೋಡ್ಕೊಳ್ಳೋರು ಇಸ್ ಅ ಫ್ಯಾಮಿಲಿ, ಇಟ್ಸ್ ಆಲ್ ವಿಮೆನ್ ಆ್ಯಂಡ್ ಮೆನ್ ಟುಗೆದರ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಮೈ ಟೀಮ್ ಇಸ್ ಆಲ್ ವಿಮೆನ್, ವಿ ಆರ್ ವಿಮೆನ್ ಫೋರ್ಸ್.
1: ಈಗ 2022 ಅಲ್ಲಿ ನಿಮಗೆ ಬಿಸ್ನೆಸ್ ವಿಮೆನ್ ಅವಾರ್ಡ್ ಬಂತು,
0: ಗವರ್ನರ್ ಇಂದ ಬಂತು.
1: ಸೊ ಅದರ ನೆಕ್ಸ್ಟ್ ನಿಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಅಂತ ಅನ್ಸುತ್ತಾ?
0: ಇಲ್ಲ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು
1: ಹೋಗ್ತೇವೆ.
0: ಡೆಫಿನೆಟ್ಲಿ ಇಟ್ ಇಸ್ ಅ ಫೆದರ್ ಆನ್ ದ ಕ್ಯಾಪ್. ಐ ಫೀಲ್ ದಟ್ ಈವನ್ ಟುಡೇ ನೀವು ನನ್ನ ಇವತ್ತು ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಕರೆದಿದ್ದೀರಾ, ಐ ಫೀಲ್ ಇಟ್ ಕೈಂಡ್ ಆಫ್ ಇಸ್ ಅ ರಿಮೈಂಡರ್ ಫಾರ್ ಅಸ್ ದಟ್ ವಾಟ್ ವಿ ಆರ್ ಡೂಯಿಂಗ್ ಇಸ್ ಟೇಕಿಂಗ್ ಅಸ್ ಸಮ್ವೇರ್ ಅಲ್ವಾ. ಐ ಮೀನ್ ಇಟ್ಸ್ ಅನ್ ಅಪ್ರಿಸಿಯೇಷನ್ ಅಂಡ್ ಇಟ್ ಇಸ್ ಅ ರೆಕಗ್ನಿಷನ್. ಸೊ ಏನಾಗುತ್ತೆ ಜನರಲಿ ಇನ್ ಮೈ ಟೀಮ್, ಐ ಗಿವ್ ರೆಕಗ್ನಿಷನ್ ಟು ಮೈ ಟೀಮ್, ರೈಟ್? ಬಟ್ ಹೂ ವಿಲ್ ಗಿವ್ ರೆಕಗ್ನಿಷನ್ ಟು ಅಸ್? ಇಟ್ಸ್ ಮೋಸ್ಟ್ಲಿ ಯುವರ್, ಡೆಫಿನೆಟ್ಲಿ ಯುವರ್ ಫ್ರೆಂಡ್ಸ್, ಯುವರ್ ಫ್ಯಾಮಿಲಿ ಅವರು, ಬಟ್ ಹೇಳಿ ಹೇಳಿ ಅವರಿಗೂ ಬೇಸದೋಗಿದೆ ಅಂಡ್ ಅವರು ಮುಂದೆ ದೇವ್ ಮೂವ್ಡ್ ಆನ್, ಬಟ್ ಅಟ್ ಸಮ್ ಪಾಯಿಂಟ್ ವಿ ನೀಡ್ ರೆಕಗ್ನಿಷನ್ಸ್, ರೈಟ್? ಸೊ ದೀಸ್ ಕೈಂಡ್ ಆಫ್ ಸ್ಪೆಕ್ಸ್ ದಟ್ ಹ್ಯಾಪನ್ಸ್ ಇನ್ ಲೈಫ್, ರೈಟ್? ಲೈಕ್ ನಮಗೆ ಗವರ್ನರ್ ಇಂದ ಅವಾರ್ಡ್ ಬಂದಿದ್ದು, ಆ್ಯಂಡ್ ಸ್ಮಾಲ್ ಸ್ಮಾಲ್ ಪಾಕೆಟ್ಸ್ ಅಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ಸಕ್ಸಸ್, ಇವತ್ತು ನೀವು ನನ್ನ ಆಕಾಶವಾಣಿ ಕರೆದಿದ್ದು, ಐ ಥಿಂಕ್ ದೀಸ್ ಆರ್ ಸಮ್ಥಿಂಗ್ಸ್ ವಿಚ್ ಗಿವ್ ಅಸ್ ವೆರಿ ವೆರಿ ಹ್ಯೂಜ್ ರೆಕಗ್ನಿಷನ್ ಅಂಡ್ ಫೀಲ್ಸ್ ವೆರಿ ಗುಡ್ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್.
1: ನಿಮ್ಮ ಲೈಫ್ ಅಲ್ಲಿ ನೀವು ತೆಗೆದುಕೊಂಡಿರುವ ಕಷ್ಟದ ನಿರ್ಧಾರ ಏನಾದರೂ ಇದೆಯಾ?
0: ಕಷ್ಟದ ನಿರ್ಧಾರ, ಟು ಬಿ ವೆರಿ ಆನೆಸ್ಟ್ ಆಸ್ ಅ ಮದರ್ ನನಗೆ ನನ್ನ ಮಕ್ಕಳು ಮನೇಲಿದ್ದಾರೆ, ನಾನು ಕೆಲಸದಲ್ಲಿದ್ದೀನಿ ಅನ್ನೋದು ಒಂದು ಯಾವಾಗಲೂ ಗಿಲ್ಟ್ ಐ ಮೀನ್ ಅದು ಒಂದು ಇರುತ್ತೆ, ಬಿಕಾಸ್ ಯು ಕಾಂಟ್ ಬಿ ಇನ್ ಟೂ ಪ್ಲೇಸಸ್ ಅಲ್ವಾ. ಬಟ್ ಐ ಆಲ್ಸೋ ಥಿಂಕ್ ಆಫ್ ಮೈ ಮದರ್ ಹೂ ಬಾಟ್ ಅಸ್ ಅಪ್ ಇನ್ ಅ ಸರ್ಟನ್ ವೇ, ಅಂಡ್ ನಮಗೆ ಯಾವತ್ತೂ ಅನಿಸ್ಲಿಲ್ಲ ಅಯ್ಯೋ ನಮ್ಮ ಅಮ್ಮ ನಾನು ಬಿಟ್ಟು ಹೋಗ್ಬಿಟ್ರು ಅಂತ ಅನಿಸ್ಲಿಲ್ಲ. ಶಿ ಡಿಂಟ್ ಮೇಕ್ ಅಸ್ ಫೀಲ್ ದಟ್, ಬಿಕಾಸ್ ಯಾವಾಗ ಇರಬೇಕು ಶಿ ವಾಸ್ 100% ವಿತ್ ಅಸ್, ಅಂಡ್ ಯಾವಾಗ ಅವ್ರು

0: ಬಚ್ಚೆ ಇದ್ರು ಶಿ ವಾಸ್ ನಾಟ್ ದೇರ್ ವಿ ಮ್ಯಾನೇಜ್ ಆರ್ ಸೆಲ್ಸ್ ಐ ಟೆಲ್ ಮೈ ಸೆಲ್ಫ್ ದಟ್ ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಟು ಮೈ ಬಾಯ್ಸ್ ಅಂಡ್ ಬೋತ್ ಮೈ ಬಾಯ್ಸ್ ಆರ್ ವೆರಿ ವಾರ್ಮ್ ಅಂಡ್ ವೆರಿ ಯು ನೋ ಲವಬಲ್ ಬಾಯ್ಸ್ ಸೊ ದೇ ಅಂಡರ್ಸ್ಟ್ಯಾಂಡ್ ಅಂಡ್ ದೇ ರೆಸ್ಪೆಕ್ಟ್ ಇಟ್ ಸೊ ದಟ್ ಗಿವ್ಸ್ ಮೀ ನನ್ನ ಕಷ್ಟ ಡಿಸಿಷನ್ ಆಸ್ ಅ ಮದರ್ ಅದೇ ಆಗಿರೋದು ನನಗೆ
1: ಅದೇ ತರ ನಿಮ್ಮ ಲೈಫ್ ಅಲ್ಲಿ ಮರೆಯಲಾಗದ ಕ್ಷಣ ನಮ್ ಜೊತೆ
0: ಓ ಮೈ ಗಾಡ್ ತುಂಬಾ ಮರೆಯಲಾಗದ ಕ್ಷಣ ಇದೆ ಬಟ್ ಒಂದು ಮಾತ್ರ ಇವತ್ತಿಗೂ ಐ ನೀಡ್ ಟು ಪಿಂಚ್ ಮೈ ಸೆಲ್ಫ್ ದಟ್ ಅದ್ ನಿಜವಾಗ್ಲೂ ಆಯ್ತಾ ಅಂತ ಅಂಡ್ ಐ ಕೀಪ್ ಆಸ್ಕಿಂಗ್ ಮೈ ಕ್ಲೋಸ್ ಫ್ರೆಂಡ್ಸ್ ದಟ್ ಏ ನಿಜವಾಗ್ಲೂ ಆಯ್ತಾ ಇದು ಅಂತ ನನಗೆ ಈ ಜರ್ನಿನಲ್ಲಿ ಬಿಕಾಸ್ ಆಫ್ ಮೈ ಬಿಸ್ನೆಸ್ ಬಿಕಾಸ್ ಆಫ್ ವಾಟ್ ಐ ಆಮ್ ಡೂಯಿಂಗ್ ಟುಡೇ ಐ ಗಾಟ್ ಅಸ್ ಆಪರ್ಚುನಿಟಿ ಟು ಇಂಟ್ರಾಕ್ಟ್ ಆರ್ ಟು ಮೀಟ್ ಆರ್ ಟು ಗ್ರೀಟ್ ನಮ್ಮ ನರೇಂದ್ರ ಮೋದಿಜಿ ಅವ್ರನ್ನ ಅಂಡ್ ದಟ್ ಬಾಟ್ ಇನ್ ಸೋ ಮಚ್ ಆಫ್ ಇಮೋಷನ್ಸ್ ಐ ಕಾಂಟ್ ಟೆಲ್ ಯು ಸೊ ದೇ ಸೇ ರೈಟ್ ನೀವು ಯು ಡ್ರೀಮ್ ಆಫ್ ಸಮಥಿಂಗ್ ಅಂಡ್ ದಟ್ ಬಿಕಮ್ಸ್ ಟ್ರೂ ಅಂಡ್ ಯು ಫೀಲ್ ಗುಡ್ ಅಂತ ದಿಸ್ ವಾಸ್ ಲೈಕ್ ಐ ಹ್ಯಾಡ್ ನಾಟ್ ಡ್ರೀಮ್ಡ್ ಆಫ್ ಇಟ್ ಓನ್ಲಿ ಲೈಕ್ ಲಿಟ್ರಲಿ ಅಂಡ್ ನಮ್ಮ ಅಪ್ಪ ವಾಸ್ ಹೀಸ್ ಅ ಬಿಗ್ ಫ್ಯಾನ್ ಆಫ್ ಮೋದಿಜಿ ಅಂಡ್ ಹೀ ಯೂಸ್ ಟು ಆಲ್ವೇಸ್ ಎ ಮೋದಿ ಅವ್ರು ಬರಬೇಕು ಮೋದಿ ಅವ್ರು ಬರಬೇಕು ಅವತ್ತು ನನಗೆ ರಿಯಲೈಸ್ ಆಗಲಿಲ್ಲ ಇವತ್ತು ನಮ್ಮ ತಂದೆ ನಮ್ಮ ಜೊತೆ ಇಲ್ಲ ಅಂಡ್ ಸಮ್ವೇರ್ ಐ ಫೀಲ್ ಹಿ ವುಡ್ ಹ್ಯಾವ್ ಬೀನ್ ವೆರಿ ಪ್ರೌಡ್ ಅವ್ರಿಗೆ ಗೊತ್ತಾಗಿದ್ರೆ ಅಂಡ್ ಸೊ ದಟ್ ಈಸ್ ಒನ್ ಮೂಮೆಂಟ್ ಆಫ್ ಮೈ ಲೈಫ್ ಮೇ ಬಿ ನೀವು ನಿದ್ದೆ ಲೆಪ್ಸ್ಬಿಟ್ಟು ಕೇಳಿದ್ರು ನಾನು ಅದನ್ನು ಹೇಳೋದು
1: ಶ್ವೇತಾ ಅವರೇ ಈಗ ಉದ್ಯಮಿಯಾಗಲು ಕನಸು ಕಾಣ್ತಾ ಇರೋ ನಮ್ಮ ಮಹಿಳೆಯರಿಗೆ ನೀವು ನೀಡೋ ಸಂದೇಶ ಸಲಹೆ ಏನಾದರೂ
0: ದಿಸ್ ಐ ಗೆಟ್ ಆಸ್ಕ್ಡ್ ಅ ಲಾಟ್ ಅಂಡ್ ದಿಸ್ ಇಸ್ ವಾಟ್ ಐ ಸೇ ಎವ್ರಿವೇರ್ ಐ ಗೋ ದಟ್ ದ ಫಸ್ಟ್ ಥಿಂಗ್ ಹೆಂಗಸರಿಗೆ ಅಥವಾ ಹೆಣ್ಮಕ್ಳಿಗೆ ವಾಟ್ ಹೋಲ್ಡ್ಸ್ ಅಸ್ ಬ್ಯಾಕ್ ಇಸ್ ಆರ್ ಫ್ಯಾಮಿಲಿ ಬಟ್ ದಟ್ ಇಸ್ ದ ಆಕ್ಚುಲಿ ದ ಸ್ಟ್ರೆಂತ್ ಸೊ ಐ ಥಿಂಕ್ ಎವ್ರಿ ವಿಮೆನ್ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಸಿ ದಟ್ ಆಸ್ ಅ ಸ್ಟ್ರೆಂತ್ ಅಂಡ್ ಟರ್ನ್ ದಟ್ ಇನ್ ಟು ಅನ್ ಆಪರ್ಚುನಿಟಿ ಅಂಡ್ ಮೇಕ್ ದ ಬೆಸ್ಟ್ ಔಟ್ ಆಫ್ ಇಟ್ ನಾವು ಏನೇ ಮಾಡಬೇಕಂದ್ರೂ ವಿ ನೀಡ್ ಅವರ್ ಫ್ಯಾಮಿಲಿ ಸಪೋರ್ಟ್ ಸೊ ಅಲ್ಲಿ ನಾವು ಸ್ಟ್ರಾಂಗ್ ಆಗಿ ಮಾಡಿ if we are good in our in our home and in our family they will support us and it will definitely accelerate whatever business we want to do and ayyo nammaneli bidalla namna ankon kootkondre nav alle kootirthu
1: doubt bande barute nanind agutta middle alli ninthodre en madodu
0: kandita barute middle alli ninthodre ninthoytu alli varigu hogodu at least alli varigu journey enjoy madirthivalva middle alli ninthogutte ankon nav maardene idre nam yenu madala but shuru maadbidi ಫ್ಲಾಪ್ ಆದ್ರೂ ಪರವಾಗಿಲ್ಲ ಇನ್ನೊಂದು ಶುರು ಮಾಡಿ ಹೂಸ್ ಆಸ್ಕಿಂಗ್ ವಿ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್ ರೈಟ್ ಈವನ್ ಇಫ್ ವಿ ರನ್ ಅ ಬಿಸ್ನೆಸ್ ಫಾರ್ 3 days ಆಫ್ಟರ್ ದ ಫೋರ್ತ್ ಡೇ ಆಫ್ಟರ್ ದಟ್ ಇಫ್ ಫಾರ್ ಸಮ್ ರೀಸನ್ ಯು ಕ್ಲೋಸ್ ಡೌನ್ ದಟ್ ಬಿಸ್ನೆಸ್ ಆನ್ ದ ಫಿಫ್ತ್ ಡೇ ಯು ಕ್ಯಾನ್ ಸ್ಟಿಲ್ ಸೇ ದಟ್ ಯು ರನ್ ಅ ಬಿಸ್ನೆಸ್ ಫಾರ್ 3 days ರೈಟ್ ರಾದರ್ ದನ್ ಸೇಯಿಂಗ್ ದಟ್ ಐ ಡೋಂಟ್ ನೋ ವಾಟ್ ಬಿಸ್ನೆಸ್ ಫೀಲ್ಸ್ ಲೈಕ್ ಯಾ ಸೊ ಐ ವುಡ್ ಸೇ ಡೋಂಟ್ ಥಿಂಕ್ ಟ್ವೈಸ್ ಅಫ್ಕೋರ್ಸ್ ಲಾರ್ಜ್ ಇನ್ವೆಸ್ಟ್ಮೆಂಟ್ಸ್ ದುಡ್ಡು ತಂದು ತುಂಬಾ ಹಾಕಿ ಮನೇಲಿರೋ ಗೋಲ್ಡ್ ಎಲ್ಲ ಅದೆಲ್ಲ ಮಾಡಬೇಡಿ ಲುಕ್ ಎಟ್ ಯುವರ್ ಕೆಪಾಸಿಟಿ ಫಸ್ಟ್ ಮುನ್ನುಗ್ಗಿ ಇನ್ ಯುವರ್ ಓನ್ ಸ್ಮಾಲ್ ಕೆಪಾಸಿಟಿ ಸ್ಟಾರ್ಟ್ ಮಾಡಿ ಬೇರೆ ಎಲ್ಲ ವಿಲ್ ಫಾಲ್ ಇನ್ ಪ್ಲೇಸ್ ಫೈನಾನ್ಸಸ್ ಅಂಡ್ ಆಲ್ ವಿಲ್ ಆಟೋಮೆಟಿಕ್ಲಿ ಫಾಲ್ ಇನ್ ಪ್ಲೇಸ್ ಇಸ್ ವಾಟ್ ಐ ಫೀಲ್
1: ಶ್ವೇತಾ ಅವರೇ ನಿಮ್ಮ ಹಲವು ಕ್ಷೇತ್ರಗಳ ಅನುಭವ ಹಲವು ಸವಾಲುಗಳು ಮತ್ತೆ ಪ್ರತಿಯೊಂದು ಹಂತದಲ್ಲೂ ಹೊಸದನ್ನು ಕಲಿಬೇಕು ಅನ್ನೋ ನಿಮ್ಮ ಉತ್ಸಾಹ ಸೊ ಇವೆಲ್ಲವೂ ಒಂದು ಬಿಸ್ನೆಸ್ ಪರ್ಸನ್ ನ ಜರ್ನಿನ ಡಿಫೈನ್ ಮಾಡುತ್ತೆ ಶ್ವೇತಾ ರವೀಂದ್ರನಾಥ್ ಅವರ ಮಾತುಗಳ ಮೂಲಕ ಉದ್ಯಮಶೀಲತೆ ಅಂದ್ರೆ ಕೇವಲ ಒಂದು ವ್ಯವಹಾರ ಅಥವಾ ವ್ಯಾಪಾರವನ್ನು ಆರಂಭ ಮಾಡೋದಲ್ಲ ಬದಲಾಗಿ ಹೊಸ ಅವಕಾಶಗಳನ್ನು ಗುರುತಿಸೋದು ಹೊಸತನವನ್ನು ಅಳವಡಿಸಿಕೊಳ್ಳೋದು ಸವಾಲುಗಳನ್ನು ಎದುರಿಸೋದು ಮತ್ತು ನಿರಂತರವಾಗಿ ಏನಾದರೂ ಒಂದು ಹೊಸದನ್ನು ಕಲಿಯೋದು ಎಂಬುದನ್ನು ನಾವು ಇವತ್ತಿನ ಸಂದರ್ಶನದಲ್ಲಿ ತಿಳ್ಕೊಂಡ್ವಿ ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ಇವತ್ತು ನಿಮ್ಮ ಯೋಚನೆಗಳನ್ನು ಹಂಚಿಕೊಂಡ ಶ್ವೇತಾ ರವೀಂದ್ರನಾಥ್ ಅವರೇ ನಿಮಗೆ ಧನ್ಯವಾದಗಳು ನಮಸ್ಕಾರ ಆ್ಯಂಡ್ ನಂದೊಂದು ಕೊನೆಯ ಪ್ರಶ್ನೆ ಆಕಾಶವಾಣಿ ಬಗ್ಗೆ ನಿಮ್ಮ ಮಾತುಗಳು ನಿಮ್ಗೆ ನೆನಪುಗಳು ಅಂತ ಏನಾದ್ರೂ ಇದ್ರೆ
0: ಖಂಡಿತ ನೀವ್ ನಂಬಲ್ಲ ನೀವ್ ಕಾಲ್ ಮಾಡಿದಾಗ ನಿಮ್ ಆಫೀಸ್ ಇಂದ ಕಾಲ್ ಬಂದಾಗ ನಂಗೆ ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳಿದ ತಕ್ಷಣ ನನ್ಗೆ ಒನ್ ಸೆಕೆಂಡ್ ಐ ವಾಸ್ ಡ್ರೈವಿಂಗ್ ಅಂಡ್ ನನ್ಗೆ ಒನ್ ಸೆಕೆಂಡ್ ವಾಟ್ ಅನ್ಸ್ತು ದೆನ್ ಐ ಆಮ್ ಲೈಕ್ ಇವಾಗೆಲ್ಲ ತುಂಬಾ ಪ್ರಾಂಕ್ ಕಾಲ್ಸ್ ಬರುತ್ತಲ್ವಾ ಐ ಆಮ್ ಲೈಕ್ ಓಕೆ ಇಸ್ ದಿಸ್ ರಿಯಲ್ ಅಂತ ಆತರ ಫೀಲಿಂಗ್ ಬಂತು ಬಟ್ ಇಟ್ ಟಚ್ಡ್ ಅ ಲಾಟ್ ಆಫ್ ಮೈ ಚೈಲ್ಡ್ಹುಡ್ ಮೆಮೊರೀಸ್ ಅಂಡ್ ಇಟ್ ಮೇಕ್ಸ್ ಮೀ ಫೀಲ್ ಸೋ ಗುಡ್ ಟು ಬಿ ಹಿಯರ್ ಯು ವಾಂಟ್ ಬಿಲೀವ್ ಇಟ್ ನನ್ ಗೇಟ್ ಎಂಟರ್ ಆಗವಾಗ್ಲೂ ನನಗೆ ಐ ಹ್ಯಾಡ್ ಗೂಸ್ ಬಮ್ಸ್ ಅಂಡ್ ಅ ವೆರಿ ವೆರಿ ನಾಸ್ಟಾಲ್ಜಿಕ್ ಫೀಲಿಂಗ್ ಅಂಡ್ ಇಟ್ ಇಸ್ ಅಮೇಝಿಂಗ್ ಐ ಕಾಂಟ್ ಥ್ಯಾಂಕ್ ಯು ಎನಫ್ ಫಾರ್ ಕಾಲಿಂಗ್ ಮೀ ಹಿಯರ್ ಟುಡೇ ಇಟ್ಸ್ ಅ ವೆರಿ ಪ್ರೌಡ್ ಫೀಲಿಂಗ್ ಆಲ್ ಇಂಡಿಯಾ ರೇಡಿಯೋ ಅಂಡ್ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ ಇವತ್ತು 1,000 ಬಂದಿರಬಹುದು ಇನ್ ಟುಡೇ ಇನ್ ದ ಮಾರ್ಕೆಟ್ ಬಟ್ ಸರ್ಟನ್ ಥಿಂಗ್ಸ್ ಅಲ್ವಾ ನೋಬಡಿ ಕ್ಯಾನ್ ಚೇಂಜ್ ಅಂಡ್ ಅದೆಲ್ಲ ನಮ್ಮ ಹಾರ್ಟ್ ಅಲ್ಲಿ ಕೂತ್ ಬಿಟ್ಟಿದೆ ಸೊ ಇಟ್ಸ್ ಡೆಫಿನೆಟ್ಲಿ ಅ ವೆರಿ ಪ್ರೌಡ್ ಮೂಮೆಂಟ್ ವೆರಿ ಕ್ಲೋಸ್ ಟು ಅಂಡ್ ಈಕ್ವಲ್ ಟು ಮೈ ಅದರ್ ಪ್ರೌಡ್ ಮೂಮೆಂಟ್ಸ್ ಅಂಡ್ ಐ ವಿಲ್ ಡೆಫಿನೆಟ್ಲಿ ಕೀಪ್ ದಿಸ್ ಆಸ್ ಅ ಫೆದರ್ ಇನ್ ಮೈ ಕ್ಯಾಪ್ ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ
1: ಶ್ವೇತಾ ಅವರೇ ವಿ ಆರ್ ಆಲ್ಸೋ ವೆರಿ ಗ್ಲಾಡ್ ಟು ಸಿ ಯು ಹಿಯರ್ ಅಟ್ ಆಕಾಶವಾಣಿ ಸ್ಟುಡಿಯೋಸ್ ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದಿಸ್ ಇಂಟರ್ವ್ಯೂ
0: ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು
2: ಇಂದಿನ ವನಿತಾ ವಿಹಾರದಲ್ಲಿ ಇದುವರೆಗೂ ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ ಶ್ವೇತಾ ರವೀಂದ್ರನಾಥ್ ಅವರು

0: ಜೊತೆಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಆಶಾ. ರಾಜ್ಯವ್ಯಾಪಿ ಪ್ರಸಾರವಾದ ವನಿತಾ ವಿಹಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಇದುವರೆಗೂ ಕಾರ್ಯಕ್ರಮ ವನಿತಾ ವಿಹಾರ ಪ್ರಸಾರವಾಯಿತು. ಸಮಯ ಆಗಿದೆ 12:30. ಇನ್ನೀಗ ಕೆಲವು ಜಾಹೀರಾತುಗಳು.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನೂನ ಫೀಸ್ ನದ್ದು
6: ತೋರ್ಸು.
5: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
4: RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
7: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
3: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
2: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ, ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
3: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
2: ಆಸ್ವಾದಿಸಿ,
3: ಆನಂದಿಸಿ,
2: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

0: ನಿಮಿಷ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಶ್ವ ಸಂಧಿವಾತ ದಿನದ ಸಂದರ್ಭದಲ್ಲಿ ಸಂಧಿವಾತದ ಆರೈಕೆ ಮತ್ತು ಚಿಕಿತ್ಸೆ ಈ ಕುರಿತು ವೆಲ್ಲಾಕ್ ಹಾಗೂ ಕೆಎಂಸಿ ಆಸ್ಪತ್ರೆ ಮಂಗಳೂರು ಕೀಲು ಮತ್ತು ಎಲುಬು ವಿಭಾಗದ ಎ ಘಟಕದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಡಾಕ್ಟರ್ ಕೆಆರ್ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೇತನಾ ನಾಯಕ್. ಕೆ
2: ಆಕಾಶವಾಣಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವಿಶ್ವ ಸಂಧಿವಾತ ದಿನ, ವರ್ಲ್ಡ್ ಆರ್ಥರೈಟಿಸ್ ಡೇ, ಈ ಸಂದರ್ಭದಲ್ಲಿ ಡಾಕ್ಟರ್ ಕೆಆರ್ ಕಾಮತ್, ವೆನ್ಲಾಕ್ ಹಾಗೂ ಕೆಎಂಸಿ ಆಸ್ಪತ್ರೆಯ ಕೀಲು ಮತ್ತು ಎಲುಬು ವಿಭಾಗದ ಎ ಘಟಕದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ನಮಸ್ಕಾರ.
2: ಈ ವರ್ಷದ ವಿಶ್ವ ಸಂಧಿವಾತ ದಿನದ ಮುಖ್ಯ ಸಂದೇಶ ಅಥವಾ ಮಹತ್ವ ಏನು ಡಾಕ್ಟರ್?
3: ಈ ವಿಶ್ವ ಸಂಧಿವಾತ ದಿನಾಚರಣೆ ಅಥವಾ ವರ್ಲ್ಡ್ ಆರ್ಥರೈಟಿಸ್ ಡೇಯನ್ನು 1996 ಅಮೇರಿಕನ್ ರ್ಯುಮೆಟಲಾಜಿಕಲ್ ಅಸೋಸಿಯೇಷನ್ ಮತ್ತು ಯುಲಾರ್ ಅಸೋಸಿಯೇಷನ್ಸ್ ಅಂದರೆ ಯುರೋಪಿಯನ್ ಲೀಗ್ ಫಾರ್ ರ್ಯುಮೆಟಲಾಜಿಕಲ್ ಕಂಡೀಷನ್ಸ್ ಅಂತ ಇದೆ, ಇವರು ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿ ವರ್ಷ ಅಕ್ಟೋಬರ್ 12 ವಿಶ್ವ ವಾತರೋಗ ಅಥವಾ ಅಸ್ಥಿ ಸಂಧಿವಾತ ದಿನಾಚರಣೆ ಅಂತ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ಒಂದು ಸಾಮಾನ್ಯವಾದಂತಹ ಒಂದು ಕಾಯಿಲೆ ನಿಜವಾಗಿ ಆದರೆ ಈ ಆರ್ಥರೈಟಿಸ್ ಎಷ್ಟು ಅಂತ ಪ್ರತಿ 100 ಅಂದರೆ ನಿಯರ್ಲಿ 1-3% ಪಾಪ್ಯುಲೇಷನ್ ಅಷ್ಟು ಜನಸಂಖ್ಯೆ ಅಫೆಕ್ಟ್ ಆಗಿರ್ತದೆ ಆ ಕಾಯಿಲೆಯಿಂದಾಗಿ. ಸೊ ಎಷ್ಟೋ ಜನರಿಗೆ ಹಲವಾರು ರೀತಿಯ ಗಂಟು ನೋವು ಅಥವಾ ನಾವಿಲ್ಲಿ ಆರ್ಥರೈಟಿಸ್ ಅಥವಾ ವಾತ ಅಂತ ಹೇಳ್ತೀವಿ. ಇದು ವಾತ ಅಂತ ಹೇಳೋದು ಒಂದು ಸಿಂಪ್ಟಮ್, ಅದು ನಿಜವಾಗಿ ಆರ್ಥರೈಟಿಸ್ ಅಂದರೆ ಒಂದು ಸಿಂಪ್ಟಮ್, ಅದು ರೋಗ ವಿಧಾನ ಅಲ್ಲ, ಡಯಾಗ್ನೋಸಿಸ್ ಅಲ್ಲ, ಅದೊಂದು ಚಿಹ್ನೆ. ಸೊ ಅದರಲ್ಲಿ 10 ಕಾಯಿಲೆಗಳಿದ್ದಾವೆ. ಸೊ ಇದು ರುಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಬೋದು, ಸೋರಿಯಾಟಿಕ್ ಆರ್ಥರೈಟಿಸ್ ಆಗಿರ್ಬೋದು, ಗೌಟ್ ಅಂತ ಒಂದು ಕಂಡೀಷನ್ ಇದೆ, ಮತ್ತು ರುಮ್ಯಾಟಿಕ್ ಆರ್ಥರೈಟಿಸ್ ಅಥವಾ ಬೇರೆ ಬೇರೆ ಕಾಯಿಲೆಗಳ ಜೊತೆಗಿರುವ ಆರ್ಥರೈಟಿಸ್ ಅಂದರೆ ಅಲ್ಸರೇಟಿವ್ ಕೊಲಾಟಿಸ್, ಕ್ರಾನ್ಸ್ ಡಿಸೀಸ್, ಸೇಕ್ರೋಐಲ್ಯಾಟಿಸ್, ಹೀಗೆ 10 ಕಾಯಿಲೆಗಳ ಒಂದು ಗುಂಪಿಗೆ ನಾವು ಆರ್ಥರೈಟಿಸ್ ಕಾಯಿಲೆ ಅಥವಾ ವಾತರೋಗ ಅಂತ ಕರಿತೇವೆ. ಸೊ ಇಂಥದ್ರಲ್ಲಿ ಇದು ಸಾಮಾನ್ಯವಾಗಿರೋದ್ರಿಂದ ಜನರು ತುಂಬ ಜನ ಇದರಿಂದಾಗಿ ಕಷ್ಟಪಡ್ತಾ ಇರ್ತಾರೆ. ಅದು ಒಂದನ್ನು ಇನ್ನೊಂದಂತ ತಿಳ್ಕೊಳ್ತಾರೆ, ಅದ್ರ ಬಗ್ಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಅಥವಾ ಅವ್ರದ್ದೇ ಟ್ರೀಟ್ಮೆಂಟ್ ಮಾಡಿಕೊಂಡು ತುಂಬ ಕಷ್ಟ ಆದಮೇಲೆ ಅದು ಉಲ್ಬಣಗೊಂಡ ಸ್ಥಿತಿಯಲ್ಲಿ ನಮ್ಮ ಹತ್ರ ಬರ್ತಾರೆ. ಸೊ ಆಗ ನಮಗೆ ಆ ಚಿಕಿತ್ಸೆಯನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಜನರಲ್ಲಿ ಈ ವಾತರೋಗದ ಬಗ್ಗೆ ತಿಳುವಳಿಕೆ ತರಿಸ್ಬೇಕು. ಅಂದರೆ ಇಟ್ಸ್ ಒನ್ ಆಫ್ ದ ಕಾಮನ್ ಕಂಡೀಷನ್ಸ್, ತುಂಬ ಸಾಮಾನ್ಯವಾಗಿರುವ ಕಂಡೀಷನ್ ಆದ್ದರಿಂದ ಅದನ್ನು ಒಂದು ನಾವು ಈ ಥರ ವಾತರೋಗ ದಿನಾಚರಣೆ ಅಂತ ಮಾಡಿದ್ದೇವೆ. ಬಟ್ ಬಹುಶಃ ಈ ವರ್ಷ ನಾವು ಬಹಳ ಬೇಗನೆ ಬಲು ಬೇಗನೆ ಅರ್ಲಿ ಡಯಾಗ್ನೋಸಿಸ್ ಮಾಡಿಸ್ಬೇಕು. ಇದು ಅರ್ಲಿ ಡಯಾಗ್ನೋಸಿಸ್ ಮಾಡಬೇಕು ಅಂತ ಹೇಳಿದ್ರೆ ಬೇಗನೆ ಅದನ್ನು ಕಂಡುಹಿಡಲಿಕ್ಕೆ ಮಾಡಬೇಕು, ಜನರಲ್ಲಿ ತಿಳುವಳಿಕೆ ಇದ್ದರೆ ಮಾತ್ರ ಸಾಧ್ಯ. ಸೊ ಅಂಥ ಒಂದು ಪ್ರಯತ್ನವನ್ನು ಈ ಒಂದು ವರ್ಷದ ಧ್ಯೇಯವಾಕ್ಯವಾಗಿ ಇಟ್ಕೊಂಡು ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಅಂತ ಈ ಸಲದ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಈ ರೀತಿಯ ತಿಳುವಳಿಕೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ.
2: ಹಾಗೇನೆ ಈಗ ಸಂಧಿವಾತ ಅಂತ ಹೇಳುವಾಗ ಎಲ್ರಿಗೆ ಗೊತ್ತಾಗೋದು ವಯಸ್ಸಾದವರಿಗೆ ಮಾತ್ರ ಬರುವ ಕಾಯಿಲೆ ಇದು ಅಂತ, ಆದ್ರೆ ಯುವಕರಲ್ಲಿ ಕೂಡ ಕಾಣಿಸ್ತಾ ಇದೆ, ಇದು ಹೌದಾ?
3: ಹೌದು, ಈ ಸಂಧಿವಾತ ನಾನು ಈಗಾಗಲೇ ಹೇಳಿದ ಹಾಗೆ ಇದು ವಾತ ಅಂತ ಹೇಳುದು ನಮ್ದು ಒಂದು ಕಾಯಿಲೆಯ ಒಂದು ಲಕ್ಷಣ ಅಥವಾ ಚಿಹ್ನೆ ಅಂತ ಹೇಳ್ಬೋದು. ಇದರಲ್ಲಿ 10 ವಿಧಗಳಿದೆ. ಕೆಲವೊಂದು ಕಾಯಿಲೆಗಳು ಈವನ್ ಮಕ್ಕಳಲ್ಲಿ ಕಾಣ್ಬೋದು. 2nd ಅಂದರೆ 10-15 ಹಿಡಿದು 75-80 ಬೇರೆ ಬೇರೆ ಏಜಲ್ಲಿ ಬೇರೆ ಬೇರೆ ಥರದ ವಾತರೋಗಗಳು ಕಾಣ್ತವೆ. ಮತ್ತು ರುಮಟಾಯ್ಡ್ ಆರ್ಥರೈಟಿಸ್ ಆಮವಾತ ಅಂತ ಏನು ಹೇಳ್ತೀವಿ ನೋಡಿ, ಅದು ಕೂಡ ಮಕ್ಕಳಲ್ಲೂ ಕಾಣ್ಬೋದು ಅಪರೂಪವಾಗಿ, ಮತ್ತು 2nd ಚಾಲು ಆಗ್ತದೆ. 11-50 ಹೆಂಗಸರಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಕಂಡು ಬರ್ತದೆ, ಅದು ಗಂಡಸರಲ್ಲಿ ಕೂಡ ಬರ್ಬೋದು. ಆ್ಯಂಕಿಲೋಸಿಂಗ್ ಸ್ಪಾಂಡಿಲೈಟಿಸ್ ಇನ್ನೊಂದು ಕಾಯಿಲೆ, ಅಲ್ಲಿ ನಮ್ಮ ಮೂಮೆಂಟ್ ಕಶೇರುಕಗಳ ಮೂಮೆಂಟ್ ಕಡಿಮೆ ಆಗಿರ್ತದೆ. ಸೊ ಅದು ಕೂಡ ಒಂದು ಥರದ ಕಾಯಿಲೆ, ಅದು ಹುಡುಗರಲ್ಲಿ ಜಾಸ್ತಿ ಕಂಡು ಬರ್ತದೆ. ಹೀಗೆ ಈ ಎಲ್ಲ ಕಾಯಿಲೆಗಳು ಅತಿ ಸಣ್ಣ ವಯಸ್ಸಿನಿಂದ ಹಿಡಿದು ಅಸ್ಥಿ ಸಂಧಿವಾತ ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಹೇಳೋದು 60-50-55-60 ಹಿಡಿದು 70-80 ಹೀಗೆ ಬರ್ತದೆ. ಇದು ಸವೆತದಿಂದ ಅಂತ ಹೇಳಿದ್ರೆ ನಾವು ಇಂಗ್ಲೀಷಲ್ಲಿ ಹೇಳೋದಾದ್ರೆ ವೇರ್ ಆ್ಯಂಡ್ ಟೇರ್, ಮುಪ್ಪು ಬರೋ ಹಾಗೆ ನಮ್ಮ ಎಲ್ಲ ಅಂಗಾಂಗಗಳು ಸವಿತವೆ. ಅದೇ ಥರ ಜಾಯಿಂಟ್ ಅಥವಾ ನಮ್ಮ ಗಂಟುಗಳು ಕೀಲುಗಳು ಕೂಡ ಸವಿತವೆ, ಆ ರೀತಿ ಬರುತ್ತೆ. ಸೊ ಇದೆಲ್ಲ ಸೇರಿ ಅಂದರೆ ಬೇರೆ ಬೇರೆ ಕಾಯಿಲೆಗಳು ಸೇರಿ ಅಂದರೆ ಅವುಗಳೆಲ್ಲ ಗುಂಪನ್ನು ನಾವು ವಾತರೋಗ ಅಂತ ಕರಿತಾ ಇದ್ದೇವೆ.
2: ಮತ್ತೆ ಈಗ ಆಸ್ಟಿಯೋ ಆರ್ಥರೈಟಿಸ್ ಹಲವಾರು ವಿಧಗಳನ್ನು ನೀವು ಚರ್ಚಿಸಿದ್ರಿ, ಅದರಲ್ಲಿ ಶುರುವಿಗೆ ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ಅಸ್ಥಿ ಸಂಧಿವಾತ ಅಂತ ಕೂಡ ಹೇಳಿದ್ರಿ. ಹೀಗೆ ಅಂದರೆ ಏನು ಡಾಕ್ಟರ್?
3: ಅಸ್ಥಿ ಸಂಧಿವಾತ

0: ಸಾಮಾನ್ಯವಾಗಿ ಸವೆತದಿಂದ ಬರುವಂತಹ ಒಂದು ಗಂಟುಗಳ ಕಾಯಿಲೆ. ಸವೆತ ಅಂತ ಹೇಳಿದ್ರೆ ವೇರ್ ಅಂಡ್ ಟೇರ್. ಯಾವುದನ್ನು ಕೂಡ ಒಂದು ಸವೆತಕ್ಕೆ ಒಂದು ಮುಖ್ಯ ಕಾರಣ ಏನಂದ್ರೆ ನಮ್ಮ ಪ್ರಾಯ, ಏಜ್. ಏಜ್ ಅದನ್ನು ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಏಜ್ ಆಗ್ತಾ ಹೋಗ್ತದೆ. ಯೂಶ್ವಲಿ 50-55-60 ನಮ್ಮಲ್ಲಿ ಹೆಂಗಸರಲ್ಲಿ, 55-60 ಗಂಡಸರಲ್ಲಿ ಜಾಯಿಂಟ್ ಸವೆತದ ಸಣ್ಣ ಮಟ್ಟದ ನೋವು ಚಾಲು ಆಗ್ತದೆ. ನಿಜವಾಗಿ ನನಗೆ ಕೂಡ ಈಗ 60 ವರ್ಷ, ಈಗ ನನಗೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಯಿಂಟಲ್ಲಿ, ನನ್ನ ನೀ ಜಾಯಿಂಟ್ ಮೊಣಕಾಲು ಗಂಟಲ್ಲಿ ಹೌದಲ್ವೋ ನೋವು ಸ್ಟಾರ್ಟ್ ಆಗಿದೆ. ಇದನ್ನು ನಾವು ಈಗಲೇ ಬಹಳ ಬೇಗನೆ ನಾವು ಏನಾದರೂ ಬೇಕಾದಂಥ ಚಿಕಿತ್ಸೆ ಅಥವಾ ಒಂದು ಎಚ್ಚರಿಕೆಯನ್ನು ವಹಿಸಿದರೆ ಖಂಡಿತವಾಗಿಯೂ ಅದನ್ನು ಮುಂದೆ ಜಾಸ್ತಿ ಆಗದಾಗೆ ನೋಡ್ಬೋದು. ಸೊ ಅದಕ್ಕೆ ನಾವು ವೇರ್ ಅಂಡ್ ಟೇರ್ ಇಸ್ ಡ್ಯೂ ಟು ಏಜಿಂಗ್, ಓವರ್ ಯೂಸ್ ಎರಡನೇದು ಅತಿಯಾದ ಯೂಸ್. ನಾವೇನಾಗುತ್ತೆ ಈ ಸ್ಪೋರ್ಟಿಂಗ್ ಇಂಡಿವಿಜುವಲ್ಸ್ ಅಲ್ಲಿ ಕೂಡ ಬರ್ಬೋದು, ಅಥವಾ ನಾವೇ ಕೆಲಸ ಮಾಡುವಾಗ ಭಾರವನ್ನು ಜಾಸ್ತಿಯಾಗಿ ಹೊತ್ತುವಂಥದ್ದು, ಹೊಲದಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಕಲ್ಲು ಅಂಥದನ್ನು ಎತ್ತಿ ಗೋಡೆ ಕಟ್ಟುವುದು, ಇಂಥ ಕೆಲಸಗಳು ಮಾಡೋರಲ್ಲಿ ಕೂಡ ತುಂಬ ಬೇಗನೆ ಜಾಯಿಂಟ್ಸ್ಗಳು ಸವಿತವೆ, ಬಿಕಾಸ್ ದೇ ಆರ್ ಓವರ್ ಯೂಸ್ ದೇ ಆರ್ ಜಾಯಿಂಟ್ಸ್. ಹಾಗೆ ಮತ್ತು ತೂಕ, ದೇಹದ ತೂಕ ಕೂಡ ಒಂದು ಇಂಪಾರ್ಟೆಂಟ್ ಕಾರಣ ಆಗ್ತದೆ. ಈ ದೇಹದ ತೂಕ ಯಾರಲ್ಲಿ ಸ್ಥೂಲಕಾಯ ಇರ್ತದೆ ಅವರಿಗೆ ಗಂಟುಗಳ ಮೇಲೆ ವೆಯ್ಟ್ ಜಾಸ್ತಿ ಬೀಳ, ಎಸ್ಪೆಷಲಿ ಮೊಣಕಾಲಿನ ಗಂಟಾಗಲಿ ಅರೆಕಟ್ಟಿನ ಜಾಯಿಂಟ್ ಆಗಲಿ, ನಾವು ಮೇಲೆ ಕೆಳಗೆ ಹತ್ತಿ ಇಳಿಯುವಾಗ ನಮ್ಮ ದೇಹದ ತೂಕದ 10 ಪಾಲು ವೆಯ್ಟ್ ಬೀಳ್ತದೆ. ಅಂದರೆ ನಾವು 60 ಕಿಲೋ ಇದ್ದರೆ 600 ಕಿಲೋ ನಮ್ಮ ಒಂದು ನಡೆಯುವ ಒಂದು ಸ್ಟೈಲಲ್ಲಿ ಒಂದು ಸ್ಟೆಪ್ ಹಾಕುವಾಗ ಅಷ್ಟು ನಮ್ಮ ಗಂಟಿನ ಮೇಲೆ ಬೀಳೋದ್ರಿಂದ ಗಂಟುಗಳು ಬೇಗನೆ ಸಿಗುತ್ತವೆ. ಈಗ 60 ಕಿಲೋ ಹೊರಲಿಕ್ಕಾಗದವನ ಮೇಲೆ 600 ಕಿಲೋ ಹಾಕಿದರೆ ಸವೆತಗಳು ಜಾಸ್ತಿ ಬರುತ್ತೆ. ಈಗ ಸವೆತ ಅದು ನಮ್ಮ ಜೀವನದ ಒಂದು ಕ್ರಮ, ಅದು ಆ್ಯಸ್ ಏಜ್ ಇನ್ಕ್ರೀಸಸ್ ನಮ್ಮ ಪ್ರಾಯ ಜಾಸ್ತಿ ಆಗುತ್ತೇವೆ, ನಮ್ಮ ಕಣ್ಣುಗಳಲ್ಲಿ ದೃಷ್ಟಿಹೀನತೆ ಬರ್ತದೆ ಅಲ್ವಾ, ಹಾಗೆ ಬೇರೆ ಬೇರೆ ಅಂಗಾಂಗಗಳು ಸವಿಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಮೂಳೆ ಮತ್ತು ಕೀಲು ಹೊರತಲ್ಲ, ಅದರಲ್ಲೂ ಸವೆತ ಬರುತ್ತೆ. ಇದು ಮಾತ್ರ ದೊಡ್ಡ ಕಾಯಿಲೆ ಅಲ್ಲ, ಅದನ್ನು ನಾವು ಮುಂದೆ ಹಾಕ್ಬೋದು. ಹೇಗೆ ಅಂತ ಹೇಳಿದ್ರೆ, ಒಂದು ಸರಿಯಾದ ವ್ಯಾಯಾಮ ಮಾಡೋದ್ರಿಂದ, ಮತ್ತು ಮಸಲ್ಸ್ ಅವುಗಳಲ್ಲಿ ಜಾಸ್ತಿ ಶಕ್ತಿ ಇರೋದ್ರಿಂದ, ಮತ್ತು ಅನಗತ್ಯವಾಗಿ ಕೆಲವು ಕೆಲಸಗಳನ್ನು ಮಾಡದಿರೋದ್ರಿಂದ, ಮುಖ್ಯವಾಗಿ ಸ್ಥೂಲ ದೇಹ ಅಥವಾ ನಮ್ಮ ಒಬೆಸಿಟಿ ಅಂತ ಹೇಳ್ತೀವಿ ನೋಡಿ, ಓವರ್ ವೆಯ್ಟ್ ಅಂತ ಹೇಳ್ತೀವಿ, ದೇಹದ ತೂಕವನ್ನು ನಿಯಂತ್ರಿಸುವುದರಿಂದ ಅದು ಮುಂದೆ ಹೋಗದಾಗೆ ನೋಡ್ಕೊಂಡು
1: ತಡೆಗಟ್ಟಬಹುದು. ಅಂದ್ರೆ ನಮ್ಮ ಕೈಯಲ್ಲೇ ಉಂಟು,
0: ನಮ್ಮ ಕೈಯಲ್ಲಿ ಸಾಕಷ್ಟು ಇದೆ. ಅದು ಕೂಡ ಕೆಲವೊಂದು ಸರ್ತಿ ಡಯಟ್ ಅಂತ ಹೇಳ್ತೇವೆ ನಾವು, ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಗೊತ್ತಾಗುದಿಲ್ಲ ಅದು ನಾವು ತಿಂದು ಹೋಗ್ತದೆ, ವೆಯ್ಟ್ ಜಾಸ್ತಿ ಆಗ್ತದೆ. ಎಷ್ಟು ನಾವು ಅದ್ರ ಬಗ್ಗೆ ಜಾಗ್ರತೆ ಮಾಡ್ತೇವೆ ತುಂಬ ಒಳ್ಳೆಯದು. ಬಹುಶಃ 40-45 ವರ್ಷ ಆಗ್ಲಿಕ್ಕೆ ನಾವು ಚಾಲು ಮಾಡಬೇಕು, ಅಂದರೆ ನಮ್ಮ ಆರೋಗ್ಯ ಡಯಟ್ ಅನ್ನು ಕಂಟ್ರೋಲ್ ಮಾಡಿ, ಮತ್ತೆ ಅದಕ್ಕೆ ವ್ಯಾಯಾಮ ಕೂಡ ಸೇರಿಸ್ಬೋದು, ವ್ಯಾಯಾಮದಿಂದ ಕೂಡ ಒಳ್ಳೆಯ ಲಾಭ ಸಿಗುತ್ತೆ.
1: ಈಗ ಅದರೊಟ್ಟಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಆಮವಾತ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ, ಸೊ ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಏನು?
0: ಇದು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ಒಂದು ಆಂಟಿಬಾಡಿ ಅಂತ ಹೇಳಿದ್ರೆ, ನಮ್ಮ ಪ್ರತಿರೋಧ ಶಕ್ತಿಗಳು ನಮ್ಮ ಜೀವಕೋಶದ ಮೇಲೆ ಅಟ್ಯಾಕ್ ಮಾಡ್ತವೆ, ಅದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೇವೆ. ಇದರಲ್ಲಿ ತುಂಬಾ ಗ್ರೂಪ್ ಇದೆ, ಇದು ಈ ಒಂದು ಗ್ರೂಪ್ಸ್ ಅಲ್ಲಿ ಒಂದು 100 ಕಾಯಿಲೆಗಳ ಹೆಸರು ಬರ್ತದೆ. ಸೊ ಸ್ಥೂಲವಾಗಿ ಹೇಳಿದ್ರೆ ಆಮವಾತ ಅಂತ ಹೇಳ್ತೇವೆ, ವೇರ್ ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ಸ್ವ ಪ್ರತಿರೋಧ ನಿಯಂತ್ರಕ ಶಕ್ತಿಯ ಮೇಲೆ ಆಘಾತ. ನಮ್ಮ ಈಗ ನಮ್ಮ ಊರನ್ನು ಕಾಪಾಡುವ ಜನರೇ ನಾವೊಂದು ಸೆಕ್ಯೂರಿಟಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ, ನಮ್ಮ ಊರಿನ ಜನರಂಗ ಅವರ ಮೇಲೆ ದಾಳಿ ಅವರೇ ಮಾಡಿದ್ರೆ ಹೇಗಾಗ್ತದೆ? ಅದಕ್ಕೆ ಆ ಥರ ಒಂದು ಪರಿಸ್ಥಿತಿ ಬರೋದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ ನಾವು. ಇದು ಅಷ್ಟು ಏನು ಸಾಮಾನ್ಯವಲ್ಲದ ಸ್ಥಿತಿ ಅಲ್ಲ, ನಿಜವಾಗಿ ಸಂಖ್ಯೆಗಳ ಆಧಾರದಲ್ಲಿ ಹೇಳೋದಾದ್ರೆ 1-3% ಆಫ್ ದ ಪಾಪ್ಯುಲೇಷನ್, ಅಂದರೆ 2 ಜನ 100ರಲ್ಲಿ 2 ಜನರಿಗೆ ಈ ಕಾಯಿಲೆ ಇರ್ತದೆ. ತುಂಬ ಜನ ಬರೋದ್ರಿಲ್ಲ. ಇದು ಹೆಂಗಸರಲ್ಲಿ ಜಾಸ್ತಿ ಕಾಮನ್, 4:1 ಅಂತ ಹೇಳ್ತೇವೆ. ಅಂದರೆ 4 ಜನ ಹೆಂಗಸರಿಗಾಗೋ ಒಬ್ರು ಗಂಡಸರಿಗೆ. 2ನೇ ದಶಕದಲ್ಲಿ ಅಂದರೆ 10-15-20 ವರ್ಷದಿಂದ ಚಾಲು ಆದರೆ 50 ವರ್ಷ ತನಕ ಯಾವಾಗಲೂ ಅದು ಕಂಡು ಬರಬಹುದು. ಏನಿದ್ರೆ ಸೂಚನೆಗಳು ಅಂದರೆ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್, ಬೆಳಗ್ಗೆ ಏಳುವಾಗ ಎಲ್ಲ ಕೀಲುಗಳಲ್ಲಿ ಒಂದು ಬಿಗಿತ ಅಥವಾ ಹಿಡಿತ, ಅದನ್ನು ಕೈ ಬಿಡಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಸೊಂಟದಲ್ಲಿ ತುಂಬ ನೋವು, ಅಥವಾ ನೀ ಜಾಯಿಂಟಲ್ಲಿ ತುಂಬ ನೋವು. ಒಂದು ಸೂರ್ಯ ಸ್ವಲ್ಪ ಮೇಲೆ ಬರ್ತಾ ಬರ್ತಾ ಅಥವಾ 7-8-9 ಗಂಟೆಗೆ ಆಗುವಾಗ ಬಿಗಿದೆ ಕಡಿಮೆ ಆಗ್ತದೆ. ಅದಕ್ಕೆ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಕಡಿಮೆ ಆಗೋದು. ಅದು 1 ಗಂಟೆಗಿಂತ ಜಾಸ್ತಿ ಇದ್ದರೆ ಈ ಕಾಯಿಲೆಯ ಲಕ್ಷಣ ಆಗಿರ್ತದೆ. ಎಲ್ರಿಗೂ ಇರ್ಬೋದು, ಈಗ ಏಜ್ ಆದಾಗೆ ಸ್ವಲ್ಪ ಬಿಗಿತ ಇರ್ತದೆ. ಈಗ 70-75-80 ವರ್ಷದವರೆಗೆ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಸ್ಟಿಫ್ನೆಸ್ ಒಂದು 15-20
1: ಬರೀ 4 ಗಂಟೆಗಳಲ್ಲಿ ಮಾತ್ರ,
0: ಎಲ್ಲ ಗಂಟುಗಳಲ್ಲಿ ಇರ್ಬೋದು. ಕೈಯ ಗಂಟುಗಳಲ್ಲಿ ಇರ್ತದೆ, ಬೆನ್ನು ಒಳ್ಳೆ ಗಂಟೆಗಳಲ್ಲಿ ಇರ್ಬೋದು, ಹಿಪ್ ನೀ ಜಾಯಿಂಟ್ ಎಲ್ಲ ಕಡೆ ಇರ್ಬೋದು, ಬಟ್ ಕೈ ಗಂಟುಗಳಲ್ಲಿ ಕೂಡ ಜಾಸ್ತಿ ಇರ್ತದೆ. ಮೋರ್ ದನ್ 1 ಅವರ್ ಇರಬೇಕು ಆಗಲೇ ಅದಕ್ಕೆ ನಾವು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಅದರ ಜೊತೆಗೆ ಇದು ಒಂದೇ ಜಾಯಿಂಟಲ್ಲಿ ಇರುವುದಿಲ್ಲ, ಮಲ್ಟಿಪಲ್ ಜಾಯಿಂಟ್ಸ್, ಅದಕ್ಕೆ ಪಾಲಿ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಅಂದರೆ ಸುಮಾರು 3ಕ್ಕಿಂತ ಜಾಸ್ತಿ ಜಾಯಿಂಟಲ್ಲಿ ಇದ್ದಾಗ, ಈ ಒಂದು ಬಿಗಿತ ಮತ್ತು ನೋವು ಇದ್ದಾಗ ಊತ ಕೂಡ ಬರ್ತದೆ. ರುಮಟೋ ಅಂತ ಹೇಳಿದ್ರೆ ಸ್ಟ್ರೀಮ್ ಆಫ್ ಫ್ಲೋ ಅಂತ ಹೇಳ್ತೇವೆ, ಅಂದರೆ ಜಲಪಾತದ ಥರ ನೀರು ಜಲಪಾತ ಹೊಮ್ತದೆ ನೋಡಿ, ಹಾಗೆ ಜಾಯಿಂಟ್ಗಳಲ್ಲೆಲ್ಲ ಸೂಜಿ ಅಥವಾ ದಪ್ಪ ಆಗಿಬಿಟ್ಟು ಅದಕ್ಕೆ ರುಮಟಾಯ್ಡ್ ಆರ್

0: ಲ್ಯಾಟ್ರಾಟಿಸ್ ಅಂತ ಹೇಳ್ತೇವೆ. ಸೊ ನಿಜವಾಗಿ ಅದರ ಅರ್ಥ ಲ್ಯಾಟಿನ್ ಶಬ್ದ ಏನಂತ ಹೇಳಿದ್ರೆ ಫ್ಲೋ ಆಫ್ ವಾಟರ್, ಅಂದರೆ ಜಲಪಾತ, ಜಾಯಿಂಟ್ಗಳಲ್ಲಿ ಜಲ ತುಂಬಿಕೊಳ್ಳೋದು, ಅದನ್ನೇ ನಾವು ರೂಮಟಾಯ್ಡ್ ಆರ್ಥರೈಟಿಸ್. ಇದು ಮಲ್ಟಿಪಲ್ ಜಾಯಿಂಟಲ್ಲಿ ಇರ್ತದೆ, ಸ್ಟಿಫ್ನೆಸ್ ಇರ್ತದೆ, ಮತ್ತು ಎರಡೂ ಕೈಗಳ ಜಾಯಿಂಟಲ್ಲಿ ಜಾಸ್ತಿ ಯಾವಾಗಲೂ. ಈ ನಮ್ಮ ಕೈಯಲ್ಲಿ ಸಣ್ಣ ಸಣ್ಣ ಜಾಯಿಂಟ್ಗಳು 14-28 ಜಾಯಿಂಟ್ ಇಂಪಾರ್ಟೆಂಟ್ ಇದ್ದಾವೆ, ಅದಕ್ಕಿಂತ ಜಾಸ್ತಿ ಇದ್ದಾವೆ. ಬಟ್ ನಾನು ಹೇಳಿದ್ದು ಎಲ್ಲ ಬೆರಳುಗಳಲ್ಲಿ 2-3 ಜಾಯಿಂಟ್ ಇದ್ದಾವೆ, ಹಾಗೆ 14 ಜಾಯಿಂಟ್ ಅಲ್ಲೇ ಆಗ್ತವೆ, ಮತ್ತೆ ಕೆಳಗೆ ಸುಮಾರಷ್ಟು ಜಾಯಿಂಟ್ ಇದ್ದಾವೆ. ಈ ಜಾಯಿಂಟ್ಗಳೆಲ್ಲ ತೊಂದರೆ ಇರ್ತದೆ, ಮತ್ತು ಅದು ಎರಡೂ ಬಲಗೈ ಮತ್ತು ಎಡಗೈಯಲ್ಲಿ ಒಂದೇ ಥರ ಸಿಂಪ್ಟಮ್ಸ್ ಇರುತ್ತೆ. ಅದು ಪಾಸಿಟಿವ್, 75-80% ಜನರಲ್ಲಿ ಈ ಕಾಯಿಲೆ ಇದ್ದವರಲ್ಲಿ ಅದು ಪಾಸಿಟಿವ್ ಅಂತ ಕಂಡು ಬರ್ತದೆ. ಆಮೇಲೆ ಒಂದು ಕೆಲವು ಗುಳ್ಳೆಗಳು ಕಾಣ್ತವೆ, ರುಮಟಾಯ್ಡ್ ನೋಡ್ಯೂಲ್ ಅಂತ ಕಾಣ್ತದೆ, ಮತ್ತು ಎಕ್ಸ್ರೇ ತೆಗೆದಾಗ ಎಕ್ಸ್ರೇಲ್ ಕೂಡ ಚೇಂಜಸ್ ಕಂಡು ಬರ್ತದೆ. ಇದೆಲ್ಲ ಕಾಯಿಲೆಯ ಲಕ್ಷಣಗಳು. ಇದನ್ನು ಅಮೇರಿಕನ್ ರುಮಟಾಲಜಿಕಲ್ ಅಸೋಸಿಯೇಷನ್ ಮತ್ತು ಯುಲಾರ್, ನಮಗೆ ಸಾಧಾರಣ ಡಾಕ್ಟರ್ ಮಾತ್ರ ಅಲ್ಲ, ಈವನ್ ನಮ್ಮ ANM's ಅಥವಾ ಅವರು ಕೂಡ ಈ ಕಾಯಿಲೆ ಬಗ್ಗೆ ಇಂಥ ಲಕ್ಷಣಗಳು ಇದ್ದಾಗ ಮನೆಗೆ ಹೋದಾಗ ಕಂಡು ಬಂದರೆ ಅದನ್ನು ಕೂಡಲೇ ತಜ್ಞ ವೈದ್ಯರಲ್ಲಿಗೆ ಹೋಗಿ ತೋರಿಸಿ ಅಂತ ಹೇಳುವಂಥ ಕೈ ಈ ಥರದ ಕ್ರೈಟೀರಿಯಾಗಳನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡಿಕೊಂಡು ಅವ್ರು ಹೇಳ್ತಾರೆ, ಏನಾದರೂ ಇಷ್ಟು ಸಿಂಪ್ಟಮ್ಸ್ ಇದ್ದರೆ, ಅಥವಾ ನಾನೀಗ 5-7 ಸಿಂಪ್ಟಮ್ಸ್ ಹೇಳಿದೆ, ಅವಳು ಯಾವುದಾದ್ರೂ ಒಂದು 4 ವಾರಕ್ಕಿಂತ ಜಾಸ್ತಿ ಇದ್ದರೆ ಅಂಥ ಒಂದು ನಮ್ಮ ರೋಗಿಯನ್ನು ಅಥವಾ ವ್ಯಕ್ತಿಯನ್ನು ನಾವು ಮುಂದಿನ ಚಿಕಿತ್ಸೆಗೆ ಅಥವಾ ಸರಿಯಾದ ಡಯಾಗ್ನೋಸ್ ಕನ್ಫರ್ಮ್ ಮಾಡಲಿಕ್ಕೆ ತಜ್ಞ ವೈದ್ಯರಲ್ಲಿ ಕಳಿಸ್ತೇವೆ.
1: ಈಗ ನಾವು ಆಸ್ಟಿಯೋ ಆರ್ಥರೈಟಿಸ್ ಮತ್ತೆ ರುಮಟಾಯ್ಡ್ ಆರ್ಥರೈಟಿಸ್ ಎರಡನ್ನೂ ಕೂಡ ಮಾತನಾಡಿದೆವು, ಈ ಎರಡರ ನಡುವಿನ ವ್ಯತ್ಯಾಸಗಳೇನೇನು?
0: ಹೌದು, ಬಹಳ ಉತ್ತಮವಾದಂತಹ ಒಂದು ಪ್ರಶ್ನೆ. ಇದು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ಬೇಗ ಸ್ಟಾರ್ಟ್ ಆಗ್ತದೆ. ನಾನು ಹೇಳಿದಲ್ಲ 15 ವರ್ಷದಿಂದ ಹಿಡಿದು 50 ವರ್ಷದೊಳಗೆ ರುಮಟಾಯ್ಡ್ ಆರ್ಥರೈಟಿಸ್. ವೆರಾಜ್ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಅಸ್ಥಿ ಸಂಧಿವಾತ ಅಥವಾ ಏಜ್ನಿಂದಾಗಿ ಬರೋದು ಅದು 50-55 ನಂತರ, ನಿಜವಾಗಿ 60 ನಂತರನೇ ಅಂತ ಹೇಳ್ಬೋದು. ಇದು 50 ವರ್ಷದೊಳಗಿರ್ತದೆ ಅದು 50, ಬಟ್ ಬರಲೇಬಾರ್ದು ಹೇಳಿಲ್ಲ ರುಮಟಾಯ್ಡ್ ಆರ್ಥರೈಟಿಸ್ ಆಫ್ಟರ್ 50 ಇಯರ್ಸ್. ಬಟ್ ಕಾಮನ್ ಆಗಿ ಇದು ಸಣ್ಣ ಪ್ರಾಯದಲ್ಲಿ ಕಂಡು ಬರ್ತದೆ, ಹೆಂಗಸರಲ್ಲಿ ಜಾಸ್ತಿ ಕಂಡು ಬರ್ತದೆ. ಆಸ್ಟಿಯೋ ಆರ್ಥರೈಟಿಸ್ ಗಂಡಸು ಹೆಂಗಸರಲ್ಲಿ ಸಾಧಾರಣ ಸರ್ವೇ ಸಾಮಾನ್ಯವಾಗಿರ್ತದೆ. ಬಟ್ ಆಸ್ಟಿಯೋ ಆರ್ಥರೈಟಿಸ್ ಬೇಗ ಬರಬಾರ್ದು ಅಂತಿಲ್ಲ, ಹಾಗೆ ಬಂದಿದ್ರೆ ಅದಕ್ಕೆ ಏನಾದರೂ ಇಂಜುರಿ ಟ್ರಾಮಾ ಅಥವಾ ಫ್ರಾಕ್ಚರ್ ಏನೋ ಆಗಿದ್ದರೆ ಬರೋದಿದೆ. ಇಲ್ಲಾದರೆ ಆಸ್ಟಿಯೋ ಆರ್ಥರೈಟಿಸ್ ಪ್ರೈಮರಿ ಆಸ್ಟಿಯೋ ಆರ್ಥರೈಟಿಸ್ ಪ್ರಾಥಮಿಕ ಹಂತದಲ್ಲಿ ಬರುವಂಥ ಒಂದು ಅಸ್ಥಿ ಸಂಧಿವಾತ, ಅದು ವಯಸ್ಸಾದವರಲ್ಲಿ ಕಂಡು ಬರ್ತದೆ, ಅಂದರೆ 60-65 ವರ್ಷ ಕಂಡು ಬರ್ತದೆ. ಈ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತಾರೆ, ಬೆಳಗಿನ ಜಾವದ ಬಿಗಿ ಹಿಡಿತ, ಇದು ಆಸ್ಟಿಯೋ ಆರ್ಥರೈಟಿಸ್ನಲ್ಲಿ ಕಡಿಮೆ ಇರ್ತದೆ. ಇದು ರುಮಟಾಯ್ಡ್ ಆರ್ಥರೈಟಿಸ್ನಲ್ಲಿ 1 ಗಂಟೆಗಿಂತ ಜಾಸ್ತಿ ಇರ್ತದೆ. ಮತ್ತು ಆಸ್ಟಿಯೋ ಆರ್ಥರೈಟಿಸ್ ಅನ್ನು ಹೇಳುವಂಥದ್ದು ಈಗ ಮೊಣಕಾಲು ಗಂಟಲ್ಲಿ ಅಥವಾ ನಮ್ಮ ನೀ ಜಾಯಿಂಟಲ್ಲಿ, ಹಿಪ್ ಜಾಯಿಂಟಲ್ಲಿ, ಈಗ ದೊಡ್ಡ ಜಾಯಿಂಟ್ಗಳಲ್ಲಿ ಅಥವಾ ಬೆನ್ನು ಮೂಳೆಯ ಜಾಯಿಂಟ್, ಕಶೇರುಕದ ಜಾಯಿಂಟ್ಗಳಲ್ಲಿ, ಕೀಲುಗಳಲ್ಲಿ ಜಾಸ್ತಿ ಕಂಡು ಬರ್ತದೆ. ಅದು ರುಮಟಾಯ್ಡ್ ಆರ್ಥರೈಟಿಸ್ ಕೈಗಳ ಜಾಯಿಂಟ್ನಲ್ಲಿ ಜಾಸ್ತಿ ಬರ್ತದೆ. ಈಗಾಗಲೇ ಹೇಳಿದ ಹೆಂಗಸರಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಜಾಸ್ತಿ ಕಂಡು ಬರ್ತದೆ. ಸೊ ಹೀಗೆ ಒಂದು ಏಜ್ನಿಂದಾಗುವುದು, ಇನ್ನೊಂದು ನಮ್ಮ ಆಟೋಇಮ್ಯೂನ್ ಡಿಸೀಸ್, ನಮ್ಮ ಪ್ರತಿರೋಧ ಶಕ್ತಿ ನಮ್ಮ ಜೀವಕೋಶಗಳ ಮೇಲೆ ಆಘಾತವನ್ನು ಮಾಡೋದ್ರಿಂದಾಗಿ ಬರುವಂಥದ್ದು ರುಮಟಾಯ್ಡ್ ಆರ್ಥರೈಟಿಸ್. ಹೀಗೆ ಸರ್ವೇ ಸಾಧಾರಣವಾಗಿ ನಾವು ಅದನ್ನು ಮತ್ತೆ ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಕೂಡ ಕಂಡುಹಿಡಬಹುದು. ರುಮಟಾಯ್ಡ್ ಫ್ಯಾಕ್ಟರ್ ಅಂತ ಹೇಳಿ ಒಂದು ಟೆಸ್ಟ್ ಮಾಡ್ತೇವೆ, ಅದು ರುಮಟಾಯ್ಡ್ ಆರ್ಥರೈಟಿಸ್ ಪೇಷೆಂಟಲ್ಲಿ ಪಾಸಿಟಿವ್ ಇರ್ತದೆ. ನಾವು ಇದರಲ್ಲೊಂದು ಎಕ್ಸ್ರೇ ಮಾಡಿದಾಗ, ಆಸ್ಟಿಯೋ ಆರ್ಥರೈಟಿಸಲ್ಲಿ ನಾವು ಎಕ್ಸ್ರೇ ಮಾಡಿದಾಗ ನಮಗೆ ಎಕ್ಸ್ರೇಯಲ್ಲಿ ಗೊತ್ತಾಗುತ್ತೆ ಎಷ್ಟು ಸವೆತ ಚಾಲೂ ಆಗಿದೆ. ಅದು 1ನೇ ಗ್ರೇಡಲ್ಲಿ ಉಂಟ, 2ನೇ ಸ್ತರದಲ್ಲಿದ 3ನೇ ಸ್ತರದಲ್ಲಿದ 4ನೇ ಸ್ತರದಲ್ಲಿದ ಕಂಡುಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಮಾಡ್ತೇವೆ. ಇದು ಆಸ್ಟಿಯೋ ಆರ್ಥರೈಟಿಸ್ ಅಸ್ಥಿ ಸಂಧಿವಾತ.
1: ಡಾಕ್ಟರ್, ಈಗ ನೀವು ಹೇಳಿದರೆ ರುಮಟಾಯ್ಡ್ ಆರ್ಥರೈಟಿಸ್ಗೆ ರುಮಟಾಯ್ಡ್ ಫ್ಯಾಕ್ಟರ್ ಟೆಸ್ಟ್ ಮಾಡಿದರೆ ಅದು ಗೊತ್ತಾಗ್ತದೆ ಪಾಸಿಟಿವ್ ಇದ್ರೆ ಅಂತ. ಕೆಲವೊಮ್ಮೆ ನೆಗೆಟಿವ್ ಇದ್ರೂ ಕೂಡ ರುಮಟಾಯ್ಡ್ ಆರ್ಥರೈಟಿಸ್ ಇರುವ ಚಾನ್ಸಸ್ ಇದೆಯಾ?
0: ಖಂಡಿತವಾಗಿ ನೋಡಿ, ರುಮಟಾಯ್ಡ್ ಆರ್ಥರೈಟಿಸ್ 100% ಕೂಡ ಇರೋದಿಲ್ಲ. ಪಾಸಿಟಿವ್ ಆಗಿದ್ರೆ 80% ಜನರಲ್ಲಿ ಅದು ರುಮಟಾಯ್ಡ್ ಆರ್ಥರೈಟಿಸ್ ಖಚಿತ ಆಯ್ತು. ಮತ್ತೆ ಕೆಲವೊಂದು ಸರ್ತಿ ಫಾಲ್ಸ್ ಪಾಸಿಟಿವ್ ಅಂತಲೂ ಹೇಳ್ತೇವೆ. ಅದಕ್ಕೆ ನಾವು ಬೇರೆ ವಿಧಾನ ಇದೆ ಕಂಡುಹಿಡಿಯಲಿಕ್ಕೆ. ಅದು ತಜ್ಞ ವೈದ್ಯರ ಹತ್ರ ಹೋದಾಗ, ನಾವು ರುಮಟಾಲಜಿಸ್ಟ್ ಹತ್ರ ಹೋದಾಗ ಬೇರೆ 10 ಹಲವಾರು ಟೆಸ್ಟ್ಗಳಿದೆ. ANTCCP ಅಂತರೋ, ಆ್ಯಂಟಿ ನ್ಯೂಕ್ಲಿಯರ್ ಆ್ಯಂಟಿಬಾಡಿ, ಹೀಗೆ ANA ಸುಮಾರು ಟೆಸ್ಟ್ ಎಲ್ಲ ಮಾಡಿ ಅವರು ಅದನ್ನು ಮತ್ತೆ ಸರಿಯಾದಂಥ ಚಿಕಿತ್ಸೆ ಕೊಡ್ತಾರೆ. ರುಮಟಾಯ್ಡ್ ನೆಗೆಟಿವ್ ಅಂತ ಬಂದರೂ ಕೂಡ ಮತ್ತು ಅದರಲ್ಲೊಂದು ಸುಮಾರಷ್ಟು ವಿಧ ಇದೆ, ಮತ್ತೆ 10-12 ಕಾಯಿಲೆಗಳ ಗ್ರೂಪ್ ಇದೆ, ಅದು ಅದರಲ್ಲಿ ನಾವು ವರ್ಗೀಕರಿಸಲ್ಪಡ್ತದೆ. ಸೊ ಅದರಿಂದಾಗಿ ಪಾಸಿಟಿವ್ ನೆಗೆಟಿವ್ ನಮಗೆ ಟ್ರೀಟ್ಮೆಂಟನ್ನು ಮಾಡಲಿಕ್ಕೆ ಮಾತ್ರ, ಬಟ್ ಎರಡೂ ಸಂದರ್ಭಗಳಲ್ಲಿ ಕೂಡ ಅಂಥ ರೋಗದ ಒಂದು ಲಕ್ಷಣವಾಗಿಯೇ ತಗೊಳ್ಬೇಕು.
1: ಮತ್ತೆ ಇದು ವಂಶ ಪಾರಂಪರ್ಯವಾಗಿ ಬರ್ತದೆ ಡಾಕ್ಟರ್?
0: ಹೌದು, ರುಮಟಾಯ್ಡ್ ಆರ್ಥರೈಟಿಸ್ ಖಂಡಿತವಾಗಿ ವಂಶ ಪಾರಂಪರ್ಯವಾಗಿ ಬರ್ತದೆ. ಬೇರೆ ಬೇರೆ ಜೀನ್ಸ್ಗಳನ್ನು ನಾವು ಈಗಾಗಲೇ ಪ್ರತ್ಯೇಕಿಸಿದ್ದಾರೆ, DR4 ಮತ್ತು 6 ಅಂತ, ಹೀಗೆ ಒಂದು 2-3 ಜೀನ್ಗಳನ್ನು ಕಂಡುಹಿಡಿದು ಮಾಡಿದ್ದಾರೆ. ಅದು ಹೆಂಗಸರಲ್ಲಿ ಜಾಸ್ತಿ ಕಾಮನ್ ಇರ್ತದೆ, ಮತ್ತು ಸಣ್ಣ ಪ್ರಾಯದಲ್ಲಿ ಬರ್ತದೆ, ಮತ್ತು ಸಾಕಷ್ಟು ಸಂಶೋಧನೆಗಳು ಈ ನಿಟ್ಟಿನಲ್ಲಿ ನಡೀತಾ ಇದೆ. ಆಸ್ಟಿಯೋ ಆರ್ಥರೈಟಿಸ್ ಯಾವಾಗಲೂ ವಯಸ್ಸಾದಮೇಲೆ ಬರ್ತದೆ, 50 ವರ್ಷ ಪ್ರಾಯ ಆದಮೇಲೆ 50% ಜನರಲ್ಲಿ

0: ಈ ಅಸ್ಥಿ ಸಂಧಿವಾತ ಕಾರಣ ಸಿಗುತ್ತದೆ. ಆದರೆ ಒಂದು ಹೇಳಿದ್ರೆ ನಾವು ಯಾರೂ ಟ್ರೀಟ್ಮೆಂಟಿಗೆ ಹೋಗೋದಿಲ್ಲ. ನೀವು ಹಳ್ಳಿಯಲ್ಲಿ ಅಥವಾ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಗಂಟು ಇದೆ, ಅವ್ರಿಗೆ ಸ್ವಲ್ಪ ಎಣ್ಣೆ ಎಲ್ಲ ಒರೆಸ್ಬಿಟ್ಟು ಅಥವಾ ಏನಾದರೂ ಆಕ್ಟಿವಿಟಿ ಮಾಡಿಕ್ಯುವೇಶನ್ ಅವರೇ ಮಾಡಿ ಸುಧಾರಿಸ್ಕೊಂಡು ಹೋಗ್ತಾ ಇರ್ತಾರೆ. ನನಗೆ ಹೇಳಿದರೆ ಆಸ್ಟಿಯೋಆರ್ಥೈಟ್ ಅಷ್ಟು ಕಾಮನ್ ಆಗಿದೆ ಅಂತೇಳಿ ಎಲ್ಲರೂ ಕೂಡ ಚಿಕಿತ್ಸೆಗೆ ಬರುವುದಿಲ್ಲ. ಬಹುಶಃ ಎರಡೂ ಕಾಯಿಲೆಗಳಲ್ಲೂ ಕೂಡ ನೀವು ಎಷ್ಟು ಬೇಗ ಬರ್ತೀರ ಡಾಕ್ಟರ್ ಹತ್ರ, ಅದಕ್ಕಾಗಿ ಟ್ರೀಟ್ಮೆಂಟ್ ಕೂಡ ಸರಳವಾಗಿ ಸಣ್ಣದಾಗಿ ಮುಗಿಸ್ಬೋದು. ಎರಡು ಇನ್ನೂ ಜಾಸ್ತಿ ಆಗದಾಗೆ ನಾವು ಬೇಕಾದಷ್ಟು ಎಚ್ಚರಿಕೆ ಕ್ರಮಗಳನ್ನು ಹೇಳ್ಕೊಡ್ಬೋದು, ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ಹೇಳ್ಕೊಡ್ಬೋದು. ರೂಮಟಾಯ್ಡ್ ಆರ್ಥೈಟಿಸಲ್ಲಿ ಒಂದು ಎರಡು ವರ್ಷ, ಅದು ಮತ್ತೆ ತುಂಬ ವರ್ಷ ಇರುವಂಥ ಕಾಯಿಲೆ ಅಲ್ಲ, ಅವರು ಅನುಭವಿಸಿ ಮತ್ತೆ ಬೇರೆ ಬೇರೆ ವೈದ್ಯ ಪದ್ಧತಿಗಳನ್ನು ಅವುಗಳಲ್ಲಿ ಟ್ರೀಟ್ಮೆಂಟ್ ಮಾಡಿಸಿ ಬರೋದು ಕೂಡ ಇದೆ
1: ಡಾಕ್ಟರ್. ಮತ್ತೆ ಈಗ DMA RDS ಅಂತ ಹೇಳ್ತಾರೆ, ಸೊ ಹೀಗಂದ್ರೆ ಏನು ಮತ್ತೆ ಅವು ಏಕೆ ಮುಖ್ಯ ಆಗಿರ್ತದೆ?
0: ನೋಡಿ, ರೂಮಟಾಯ್ಡ್ ಆರ್ಥರೈಟಿಸ್ ಅಂತ ಒಬ್ಬ ನಾವು ಕಂಡು ಹಿಡಿದ ಕೂಡಲೇ ಹಿಂದಿನ ದಿನಗಳಲ್ಲಿ ನೋಡಿ, ನಾನು ಕ್ರೈಟೀರಿಯಾಸ್ ಹೇಳಿದೆ, ನಾವು ಸುಮ್ಮನೆ ನೋವಿನ ನಿವಾರಕ ಗುಳಿಗೆಗಳನ್ನು ಕೊಟ್ಟು ಮತ್ತೆ ಸ್ವಲ್ಪ ಒಂದು 3-6 ತಿಂಗಳಾದ್ಮೇಲೆ ಅದು ಖಚಿತ ಅಂತ ಅನಿಸಿದ್ರೆ ಮಾತ್ರ ನಾವು ಬೇರೆ ಟೆಸ್ಟ್ಗಳನ್ನ ಮಾಡ್ತಾ ಇರಲಿಲ್ಲ, ಆಗ ಲೇಟ್ ಆಗ್ತಿತ್ತು ಟ್ರೀಟ್ಮೆಂಟ್. ಈ DMRDS ಅಂತ ಹೇಳಿದ್ರೆ ಡಿಸೀಸ್ ಮಾಡಿಫೈಯಿಂಗ್ ಆಂಟಿ ರೂಮ್ಯಾಟಿಕ್ ಡ್ರಗ್ಸ್ ಅಂತ ಹೇಳಿ ಬಂದಿದೆ. ಇವುಗಳನ್ನು ನಾವು ಅತಿ ಬೇಗನೆ ಅಂದರೆ ಡಯಾಗ್ನೋಸಿಸ್ ಕನ್ಫರ್ಮ್ ಆದ ಕೂಡಲೇ ಚಾಲು ಮಾಡಿದರೆ ಬೇರೆ ಬೇರೆ ಔಷಧಗಳಿದ್ದಾವೆ, ಅದು ಹೈಡ್ರಾಕ್ಸಿಕ್ಲೋರೋಕ್ವಿನ್, ಇದನ್ನು ನಾವು ಕೋವಿಡ್ ಟೈಮ್ನಲ್ಲೆಲ್ಲ ತುಂಬ ಯೂಸ್ ಮಾಡಿದ್ದಾರೆ ಅದನ್ನು. ಆಮೇಲೆ ಮಿಥೋಟ್ರೆಕ್ಸೆಟ್ ಅಂತ ಒಂದು ಆಂಟಿ ಕ್ಯಾನ್ಸರ್ ಡ್ರಗ್, ಅದು ಇಲ್ಲಿ ಕೂಡ ಯೂಸ್ ಮಾಡ್ತಾರೆ. ಸೊ ಏನು ತೊಂದರೆ ಆಗೋದಿಲ್ಲ ಅದರಿಂದಾಗಿ. ಆಮೇಲೆ 10 ಹಲವಾರು ಈ ಥರದ ಔಷಧಗಳನ್ನು ತಜ್ಞ ವೈದ್ಯರ ಸುಪರ್ದಿಯಲ್ಲಿ ಚಾಲು ಮಾಡಿದ್ರೆ, ಬಹಳ ಬೇಗನೆ ಆರಂಭ ಮಾಡಿದರೆ ಡಿಸೀಸ್ ಮುಂದೆ ಹೋಗೋದಿಲ್ಲ, ಅದು ಒಂದು ಲಾಭ ಇದೆ. ಸೊ ಅದರಿಂದಾಗಿ ಈ ಒಂದು ಗ್ರೂಪ್ನ ಔಷಧಗಳನ್ನು ತಜ್ಞ ವೈದ್ಯರು ಅವರ ಮೇಲ್ವಿಚಾರಣೆಯಲ್ಲೇ ನಾವು ಚಾಲು ಮಾಡ್ತೇವೆ. ಅದಕ್ಕೆ ಕೆಲವು ಲಿವರ್ ಟೆಸ್ಟು, ಕಿಡ್ನಿ ಟೆಸ್ಟ್ ಎಲ್ಲ ಮಾಡಿ ಅವುಗಳಲ್ಲಿ ಯಾವುದೇ ದೋಷ ಇಲ್ಲ ಮತ್ತು ಆಗಾಗ ಮಾಡಿಸ್ತಾ ಇರ್ತೇವೆ. ಈ ಮೆಡಿಸಿನ್ಗಳನ್ನು ರೂಮಟಾಯ್ಡ್ ಆರ್ಥರೈಟಿಸ್ನಲ್ಲಿ ಕೊಡ್ತೇವೆ. ನಾನು ಎಲ್ಲ ಔಷಧಗಳನ್ನು ಹೇಳಲಿಲ್ಲ, ಬಟ್ ಕೆಲವೊಂದು ಮಾತ್ರ ಮುಖ್ಯವಾಗಿದ್ದು ಹೇಳಿದೆ. ಯಾಕಂದರೆ ಈ ಔಷಧಗಳು ಯಾರು ಕೂಡ ಸ್ವತಃ ತೆಗೆದುಕೊಳ್ಳುವಾಗಿಲ್ಲ, ಅವುಗಳೆಲ್ಲನೂ ಕೂಡ ತಜ್ಞ ವೈದ್ಯರು, ಸ್ಪೆಷಲಿ ಫಿಸಿಷಿಯನ್ ರೂಮಟಾಲಜಿಸ್ಟ್ ಇವರ ಒಂದು ಮೇಲ್ವಿಚಾರಣೆಯಲ್ಲಿ ನಾವು ಕೊಡ್ತೇವೆ. ಮತ್ತು ಅವ್ರು ಹೇಳಿದಾಗೆ ತಗೋಬೇಕು. ಡಿಸೀಸ್ ಅಂದರೆ ಏನಾದರೂ ಪಾರ್ಶ್ವ ಪರಿಣಾಮ ಏನಾದರೆ ಅದನ್ನು ಕೂಡ ಕೂಡಲೇ ಡಾಕ್ಟರ್ ಗಮನಕ್ಕೆ ತರಬೇಕಾಗ್ತದೆ. ಕೆಲವೊಂದು ಸಲ ಈಗ ಮೋನೋ ಆರ್ಟಿಕ್ಯುಲರ್ ರೂಮಟಾಯ್ಡ್ ಆರ್ಥೈಟಿಸ್ ಒಂದೇ ಜಾಯಿಂಟಿಗೆ ಬರೋದು, ಅದು ಬಹಳ ಕಡಿಮೆ. ಹಾಗೆ ಬಂದಿದ್ದರೆ ಅದು ಗುಣಮುಖನೂ ಆಗ್ಬೋದು. ಕೆಲವೊಂದು ಅರ್ಲಿ ರೂಮಟಾಯ್ಡ್ ಆರ್ಥೈಟಿಸ್ ಒಂದು 10% ಸಂಪೂರ್ಣ ಗುಣಪಟ್ಟ ತೋರಿಸ್ಬೋದು. ಒಂದು 60% ಜನರಲ್ಲಿ ಕ್ರಾನಿಕ್ ಎಕ್ಸಾಜರ್ಬೇಷನ್ಸ್ ಆ್ಯಂಡ್ ರೆಮಿಷನ್ಸ್ ಅಂತ ಹೇಳಿದ್ರೆ, ಸೊ ಕೆಲವೊಮ್ಮೆ ಜಾಸ್ತಿ ಆಗ್ತದೆ, ಉಲ್ಬಣ ಆಗ್ತದೆ, ಮತ್ತೆ ಕಡಿಮೆ ಆಗಿ ಸಂಪೂರ್ಣ ರೋಗವಿಲ್ಲದ ಸ್ಥಿತಿ ಉಂಟಾಗ್ತದೆ. ಆಗದು ಅವರಿಗೆ ಅಷ್ಟು ತೊಂದರೆ ಆಗೋದಿಲ್ಲ, ಬಟ್ ಏನೋ ಒಂದು ಕಾರಣದಿಂದಾಗಿ ಸಡನ್ ರೋಗ ಜಾಸ್ತಿ ಆಗ್ತದೆ, ಆಗ ಅದಕ್ಕೆ ಔಷಧ ಕೊಡಬೇಕಾಗ್ತದೆ. ಕ್ರಾನಿಕ್ ಎಕ್ಸಾಜರ್ಬೇಷನ್ಸ್ ಆ್ಯಂಡ್ ರೆಮಿಷನ್ಸ್ ಬರಬಹುದು. ಮತ್ತೊಂದು 20-25% ಜನರಿಗೆ ಅದು ಹಾಗೆ ಏನು ರೋಗ ಅಷ್ಟು ಕಂಟಿನ್ಯೂಸ್ ಆಗಿ ಇರ್ತದೆ. ಒಂದು 10% ಜನರು ಕ್ರಿಪಲ್ಡ್ ಅಂತ ಹೇಳಿದ್ರೆ ಬೆಡ್ ರೆಡನೇ ಆಗಿರುವಂತ ಒಂದು ಸಂದರ್ಭ ಕೂಡ ಬರಬಹುದು. ಇದು ಚಿಕಿತ್ಸೆ ಮಾಡಿ ಕೂಡ ಬರಬಹುದು, ಇಲ್ಲ ಅಂತಿಲ್ಲ, ಬಟ್ ಸಾಧಾರಣವಾಗಿ ಹೆಚ್ಚಿನ ಜನರು ಸರಿಯಾದ ಚಿಕಿತ್ಸೆ ತಗೊಳ್ಳೋದವರು ಈ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಈ 10% ಜನ ರೂಮಟಾಯ್ಡ್ ಆರ್ಥರೈಟಿಸ್ ಕಾಯಿಲೆಯಿಂದ ಕಷ್ಟಪಡುವಂತವರು ಬೆಡ್ ರೆಡನ್ ಆಗಿ ಕ್ರಿಪಲ್ಡ್ ಆಗಿರುವಂತ ಒಂದು ಸಿಚುವೇಶನ್ ಕೂಡ ಬರಬಹುದು.
1: ಈಗ ಆಮವಾತ ಅಂದರೆ ರೂಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಸಾಮಾನ್ಯ ಜನರಲ್ಲಿರುವ ಸಾಮಾನ್ಯ ತಪ್ಪು ಕಲ್ಪನೆಗಳು ಏನೆಲ್ಲ ಡಾಕ್ಟರ್?
0: ಹೌದು, ಆಮವಾದ ಅಥವಾ ರೂಮಟಾಯ್ಡ್ ಆರ್ಥರೈಟಿಸ್ ಅಥವಾ ಎಲ್ಲ ರೀತಿಯ ವಾತರೋಗದ ಬಗ್ಗೆ ಜನ ಏನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಸಾಧಾರಣವಾಗಿ ಇದಕ್ಕೆ ಒಂದು ಆಧುನಿಕ ಪದ್ಧತಿಯಲ್ಲಿ ಅಥವಾ ಅಲೋಪತಿಕ್ ಸಿಸ್ಟಮ್ನಲ್ಲಿ ಚಿಕಿತ್ಸೆ ಇಲ್ಲ ಅಂತ ತಿಳ್ಕೊಳ್ಳೋದು, ಅದು ಒಂದು ತಪ್ಪು. ನಾವು ಬೇರೆ ಪದ್ಧತಿಯಲ್ಲಿ ಔಷಧ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ವೈಜ್ಞಾನಿಕ ಪದ್ಧತಿಯಲ್ಲಿ ನಮ್ಮದು ನಾವು ರಿಸರ್ಚ್ ಮಾಡಿ ಅಥವಾ ಸಂಶೋಧನೆಗಳನ್ನು ಮಾಡಿ ಯಾವ ಮೆಡಿಸಿನ್ ಅಥವಾ ಯಾವ ಕಾಯಿಲೆ ಅಂತ ಅದನ್ನು ಸರಿಯಾಗಿ ನಿರ್ಣಯ ಮಾಡಿ ಯಾವ ಸ್ಥಿತಿಯಲ್ಲಿದೆ ಅಂತ ನಿರ್ಣಯ ಮಾಡಿ ಅದಕ್ಕೆ ಸರಿಯಾದಂಥ ಔಷಧವನ್ನು ನಾವು ಪಾರಿಸ್ಬೇಕು. ಎಲ್ಲ ಸಂದರ್ಭಗಳಲ್ಲಿ ಅದು ಸರಿಯಾದ ಒಂದು ಫಲಕಾರಿ ಆಗ್ತದೆ ಅಂತ ನಾನು ಹೇಳೋದಿಲ್ಲ, ಆದರೆ ಸರ್ವೇ ಸುಮಾರು ಅದನ್ನು ನಾವು ಕಂಟ್ರೋಲ್ ಮಾಡಬೇಕಾದಂಥ ಎಲ್ಲ ಔಷಧಗಳು ನಮ್ಮ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಇದೆ. ಮುಖ್ಯವಾಗಿ ಅದನ್ನು ನಾವು ಎವಿಡೆನ್ಸ್ ಬೇಸ್ಡ್ ಅದನ್ನು ಕನ್ಫರ್ಮ್ ಮಾಡಿ ಚಿಕಿತ್ಸೆ ಚಾಲು ಮಾಡ್ತೇವೆ. ಮೂರನೇದು ರೆಮಿಷನ್ಸ್ ಎಕ್ಸಾಜರ್ಬೇಷನ್ ಅಥವಾ ಬೇರೆ ಬೇರೆ ಔಷಧಗಳನ್ನು ನಾವು ಕೊಡ್ತೇವೆ. ಇವತ್ತು ಈವನ್ ನಾವು ಮಾತಾಡ್ತಾ ಇದ್ದಂತೆ 100,000-1,000 ಸಂಶೋಧನೆಗಳು ಈ ಒಂದು ವಿಷಯದಲ್ಲಿ ನಡೀತಾ ಇದೆ. ರೂಮಟಾಲಜಿಕಲ್ ಕಂಡೀಷನ್ಸ್ ಅಂತೇಳಿ ಅದರ ಒಂದು ಸಮೂಹ ಒಂದು ಈ ಒಂದು ಸಂಶೋಧನೆಗಳನ್ನು ನಿರಂತರವಾಗಿ ನಡೆಸ್ತಾ ಇದೆ. ಯಾಕಂದ್ರೆ ನಮಗೆ ಈ ಕಾಯಿಲೆ ಬಗ್ಗೆ ಸರಿಯಾದ ಕಾರಣ ಸಿಕ್ಕೋಬೇಕು, ಆಗಲೇ ನಾವು ಅದನ್ನು ಸಂಪೂರ್ಣ ಹಿಡಿತದಲ್ಲಿ ತರಲಿಕ್ಕಾಗ್ತದೆ ಅಂತ ಹೇಳಿಕೊಂಡು ಸಂಶೋಧನೆ ನಡೀತಾ ಇದೆ. ಸೊ ಕೆಲವು ಸರ್ತಿ ಏನಾಗ್ತದೆ ಅಂತೇಳಿದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಒಳ್ಳೆಯದು ಇದಾಗುತ್ತೆ, ಕೆಲವೊಮ್ಮೆ ತಪ್ಪು ಮಾಹಿತಿ ಕೂಡ ಹೋಗುತ್ತೆ. ಅವ್ರು ಏನು ಹೇಳ್ತಾರೆ, ನಮ್ಮಲ್ಲಿ

0: ಔಷಧ ಇಲ್ಲ ಅಥವಾ ಒಮ್ಮೆ ಔಷಧ ತಗೊಂಡ್ರೆ ಲೈಫ್ ಲಾಂಗ್ ತಗೊಳ್ಬೇಕು ಎಲ್ಲರೂ ಕೂಡ, ಈ ಥರನೂ ಇರೋದಿಲ್ಲ. ಕೆಲವೊಂದ್ಸಲ ಅದು ಗುಣ ಆಗ್ಬೋದು. ಮೂರು, ನೋವು ಜಾಸ್ತಿ ಆಗಿದ್ದಾಗ ಜನರು ನಮ್ಮ ಆಧುನಿಕ ಸಿದ್ಧತೆಯಲ್ಲಿ ಬರ್ತಾರೆ. ಮತ್ತು ಎಲ್ಲದಕ್ಕೂ ಆಪರೇಷನ್ ಮಾಡಬೇಕಾಗಿಲ್ಲ. ಕೆಲವು ಕಡೆ ಈಗ ಡಿಫಾರ್ಮಿಟೀಸ್ ಬಂದಾಗ ನಾವು ಈಗ ಆರ್ಥೋಪೆಡಿಕ್ ಸರ್ಜನ್ಸ್ ಅದಕ್ಕೆ ಆಪರೇಷನ್ ಮಾಡಿ ಅವುಗಳನ್ನು ಸರಿ ಕೂಡ ಮಾಡ್ತೇವೆ. ಈಗ ಕೈ ಕಾಲುಗಳಲ್ಲಿ ಊನತ್ವ ಬರ್ತದೆ, ಡಿಸೆಬಿಲಿಟಿ ಉಂಟಾಗ್ತದೆ, ಅಂತ ಮತ್ತು ಬೇರೆ ಬೇರೆ ರೀತಿಯ ವಕ್ರತೆ ಉಂಟಾಗ್ಬೋದು. ಅದನ್ನು ನಾವು ಸರಿ ಮಾಡಲಿಕ್ಕೆ ಆಪರೇಷನ್ ಕೂಡ ಇದೆ. ಈ ಒಂದು ಅಥವಾ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿ ರುಮೆಟಾಯ್ಡ್ ಆರ್ಥ್ರೈಟಿಸಲ್ಲಿ ಕೂಡ ಅವರಿಗೆ ಒಂದು ಹಿತವಾದಂಥ ಒಂದು ದೈನಂದಿನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಹಕಾರ ಕೂಡ ಮಾಡ್ತೇವೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆಧುನಿಕ ಪದ್ಧತಿಯಲ್ಲಿ ಔಷಧ ಇಲ್ಲ, ತುಂಬ ತಗೊಳ್ಬೇಕು, ಅಥವಾ ಈ ಥರದ ಕೆಲವು ತಪ್ಪು ಭಾವನೆಗಳನ್ನು ಸರಿಪಡಿಸೋದೇ ನಮ್ಮ ಈ ಒಂದು ತಿಳುವಳಿಕೆಯ ಉದ್ದೇಶ.
1: ಡಾಕ್ಟರ್, ಈಗ ನೀವು ಹಲವಾರು ಮಾಹಿತಿಗಳನ್ನು ಕೊಟ್ಟರೆ, ಆದರೆ ಅಂದರೆ ಈಗ ಕೆಲವರು ಹಳ್ಳಿಯಲ್ಲಿರ್ಬೋದು, ಈಗ ಸಿಟಿಯಲ್ಲಿ ಕೂಡ ಇರ್ಬೋದು, ಎಣ್ಣೆ ಹಚ್ಚಿ ಅಥವಾ ಅವರದ್ದೇ ಆದ ಕೆಲವೊಂದು ಮದ್ದುಗಳನ್ನು ಮಾಡ್ತಾರೆ. ಸೊ ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಬಂದು ಸಂಪರ್ಕಿಸಿ ಅವರ ಸಮಾಲೋಚನೆ ಮಾಡಿ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ?
0: ನೋಡಿ, ನಿಮಗೆ ಒಂದು 2 ಅಥವಾ 3 ಗಂಟುಗಳಿಗಿಂತ ಜಾಸ್ತಿ ಕೀಲುಗಳಲ್ಲಿ ಜಾಸ್ತಿ ನೋವಿದ್ದಾಗ, ಮತ್ತು ಇನ್ನು ಬರುವುದು ಹೋಗೋದು ಸ್ವಲ್ಪ ದಿವಸ ಇರ್ತದೆ, ಸ್ವಲ್ಪ ದಿವಸ ಕಡಿಮೆ ಆಗ್ತದೆ, ಅಥವಾ ಕೈಕಾಲಿನ ಸಣ್ಣ ಪ್ರಾಯದಲ್ಲಿ ಗಂಟುಗಳಲ್ಲಿ ನೋವು ಬಂದಾಗ, ಮತ್ತು ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್, ತುಂಬ ಅರ್ಲಿ ಮಾರ್ನಿಂಗಲ್ಲಿ ಹೇಳುವುದೇ ಬೇಡ ಅಂತ ಅನಿಸ್ತದೆ, ನಾವು ಮಲ್ಕೊಂಡೇ ಇರೋಣ, ಸ್ವಲ್ಪ ಲೇಟಾಗಿ ಹೇಳ್ತೀವಿ. ಆನಂತರ ಸ್ವಲ್ಪ ದಿನ ಮೇಲೆ ಮೇಲೆ ಸೂರ್ಯ ಮೇಲೆ ಮೇಲೆ ಹೋಗ್ತಾ ಇದ್ದಾಗ ಸ್ವಲ್ಪ ನಮಗೆ ಬೆರಳು ಚಲನೆ ಉತ್ತಮ ಆಗ್ತದೆ. ಇಂಥ ಸಂದರ್ಭಗಳಲ್ಲಿ ನಮಗೆ ಎಣ್ಣೆ ಒರೆಸೋದು ಅಥವಾ ಏನಾದರೂ ಮಾಡಿ ಮಸಾಜ್ ಮಾಡೋದಾ ಅಂಥದ್ದು ಮಾಡಿ ಅದು ಜಾಸ್ತಿನೇ ಆಗ್ಬೋದು, ಕಡಿಮೆ ಆಗೋದಿಲ್ಲ. ಸೊ ಇದು ಮೂಲತಃ ನಮ್ಮ ರುಮೆಟಾಯ್ಡ್ ಆರ್ಥ್ರೈಟಿಸ್ನ ಲಕ್ಷಣ ಆಗಿರ್ಬೋದು. ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಖಂಡಿತವಾಗಿ ನಾವು ಅಂಥ ಸಂದರ್ಭದಲ್ಲಿ ಒಬ್ಬ ತಜ್ಞ ವೈದ್ಯರು, ಈಗ ನಮಗೆ ರುಮೆಟಾಲಜಿಸ್ಟ್ ಸಿಗ್ತಾರೆ ಇಲ್ಲ ಫಿಸಿಷಿಯನ್ ಸಿಗ್ತಾರೆ, ಅವ್ರ ಹತ್ರ ತೋರಿಸಿ ಅವರಿಗೆ ಸರಿಯಾದ ರಕ್ತ ಪರೀಕ್ಷೆ ಅಥವಾ ಎಕ್ಸ್ರೇ ಅಥವಾ ಬೇರೆ ಒಂದು ಪರೀಕ್ಷೆ ಮಾಡಿಸಲ್ಪಟ್ಟು ಚಿಕಿತ್ಸೆಯನ್ನು ಬೇಗ ಶುರು ಮಾಡಿದ್ದೆ ಆದರೆ ನಮ್ಮ ಈ ವರ್ಷದ ನಮ್ಮ ಧ್ಯೇಯವಾಕ್ಯದ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಕಾಂಪ್ಲಿಕೇಶನ್ಸ್, ಎಷ್ಟು ಬೇಗ ನಾವು ಅದನ್ನು ಕಂಡುಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಮಾಡಿದ್ದೇ ಆದರೆ ಅದನ್ನು ನಾವು ಖಂಡಿತವಾಗಿ ಹತೋಟಿಯಲ್ಲಿಡ್ಬೋದು, ಗುಣಪಡಿಸಲೂಬಹುದು.
1: ಖಂಡಿತ. ಇನ್ನು ಕಡೆಯದಾಗಿ, ವಿಶ್ವ ಸಂಧಿವಾತ ದಿನವನ್ನು ನಾವು ಆಚರಿಸ್ತಿದ್ದೇವೆ. ಸೊ ಈ ವರ್ಷದ ಒಂದು ಸಂದೇಶವನ್ನು, ಮಹತ್ವವನ್ನು ಕೂಡ ನೀವು ಹೇಳಿದ್ರಿ. ಸೊ ಕಡೆಯದಾಗಿ ಎಲ್ಲ ಶ್ರೋತೃಗಳಿಗೆ ಏನು ಒಂದು ಸಂದೇಶವನ್ನು ಅಥವಾ ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೀರಿ?
0: ಹೌದು, ಕೀಲು ನೋವು ಅಂತೇಳಿ ಹೇಳಿದರೆ ಅಥವಾ ಗಂಟು ನೋವು ಅಥವಾ ವಾತರೋಗ ಅಂತ ಅನಿಸಿದರೆ ಅದನ್ನು ನೀವು ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಖಂಡಿತವಾಗಿಯೂ ಒಂದು ತಜ್ಞ ವೈದ್ಯರನ್ನು ಕಂಡು ಸರಿಯಾದ ಚಿಕಿತ್ಸೆ, ನಿಮ್ಮ ಕುಟುಂಬ ವೈದ್ಯರನ್ನು ಕಾಣಿ, ಅವ್ರ ಹತ್ರ ಕೇಳಿ, ಮತ್ತು ಅವರು ನಿಮಗೆ ಮಾರ್ಗದರ್ಶನ ಮಾಡಿದರೆ ಅಂಥ ಒಂದು ತಜ್ಞ ವೈದ್ಯರನ್ನು ಕಂಡು ಸರಿಯಾಗಿ ಪರೀಕ್ಷೆ ಮಾಡಬೇಕು. ರಕ್ತ ಪರೀಕ್ಷೆ ಅಥವಾ ಕೆಲವೊಮ್ಮೆ ಜಾಯಿಂಟ್ಗಳಲ್ಲಿ ಅವರ ಫ್ಲೂಯಿಡ್ ತೆಗೆದು ಟೆಸ್ಟಿಗೆ ಕಳಿಸ್ತಾರೆ, ಅದು ಕೂಡ ಜನರಿಗೆ ಅದೊಂದು ವಿಶೇಷ ಪ್ರಾಬ್ಲಮ್ ಅಂತ. ಒಮ್ಮೆ ಸೂಜಿ ಹಾಕಿದರೆ ಜಾಯಿಂಟ್ ಹಾಳಾಗ್ತದೆ ಅಂತ ಎಲ್ಲ ಎಚ್ಚರಿಕೆಯನ್ನು ವಹಿಸಿ ಜಾಯಿಂಟಿಂದ ಫ್ಲೂಯಿಡ್ ತೆಗೆದು ಟೆಸ್ಟಿಗೆ ಕಳಿಸಿದ ಅದರಿಂದ ಕೂಡ ನಮಗೆ ರೋಗ ಯಾವುದು ಅಂತ ಕೆಲವೊಂದು ಸಲ ಗೊತ್ತಾಗ್ತದೆ. ಸೊ ಯಾವತ್ತೂ ಕೂಡ ಚಿಕಿತ್ಸೆಗೆ ಒಂದು ವಿಳಂಬ ಮಾಡಬೇಡಿ, ಮತ್ತು ವೈದ್ಯರು ಹೇಳಿದ ಚಿಕಿತ್ಸೆಯನ್ನು ಒಂದು ವಿಶ್ವಾಸದಿಂದ ಅದನ್ನು ಕರೆಕ್ಟಾಗಿ ತಗೊಂಡು ಮುಂದೆ ಹೋಗಿ. ಮತ್ತು ನಾವು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಕೂಡ ಈಗ ತಜ್ಞ ರೋಗದ ವೈದ್ಯರು, ರುಮ್ಯಾಟಾಲಜಿಸ್ಟ್ ಕೂಡ ಅವೈಲೇಬಲ್ ಇದ್ದಾರೆ, ಫಿಸಿಷಿಯನ್ಸ್ ಅವೈಲೇಬಲ್ ಇದ್ದಾರೆ. ಸೊ ಅದರಿಂದಾಗಿ ನೀವು ತುಂಬ ಖರ್ಚಾಗ್ತದೆ ಅಂತ ಹೇಳ್ಕೊಂಡು ದುರ್ಬಲರು ಕೂಡ ಡಿಲೇ ಮಾಡಬಾರ್ದು. ಎಲ್ಲರೂ ಕೂಡ ಈ ಒಂದು ಒಂದು ವ್ಯವಸ್ಥೆಯನ್ನು, ಒಂದು ಸಿಗುವಂಥ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಕೀಲು ನೋವು ಅಥವಾ ಗಂಟು ನೋವು ಅಥವಾ ಆರ್ಥ್ರೈಟಿಸ್ ಬೇನೆಯನ್ನು ತಡ ಮಾಡಬೇಡಿ, ದಯವಿಟ್ಟು ಬೇಗನೆ ವೈದ್ಯರನ್ನು ಕಾಣಿ.
1: ಈ ವರ್ಷದ ನಿಮ್ಮ ಸಂದೇಶ ಮತ್ತು ನೀವು ಕೊಟ್ಟ ಮಾಹಿತಿಗಳು, ಅಂದರೆ ಈಗ ಸಂಧಿವಾತ ಆರ್ಥರೈಟಿಸ್ ಅಂತ ಏನು ಹೇಳ್ತೇವೆ, ಸೊ ಇದು ಬರಲಿಕ್ಕೆ ಕಾರಣ, ಅದರ ಮುಖ್ಯ ವಿಧಗಳು, ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ರೋಗಿಗಳನ್ನು ನೋಡ್ತಾ ಇರೋದ್ರಿಂದ, ಸೊ ಅದರ ಕೆಲವೊಂದು ಮಾಹಿತಿಗಳು ಎಲ್ಲ ಶ್ರೋತೃಗಳಿಗೆ ತಲುಪಿದೆ, ಆ ಮಾಹಿತಿಯುಕ್ತವಾಗಿದೆ ಅಂತ ಹೇಳ್ತಾ, ನೀವು ಆಕಾಶವಾಣಿ ಸ್ಟುಡಿಯೋಗೆ ಬಂದು ವಿಶ್ವ ಸಂಧಿವಾತ ದಿನದ ಕೆಲವೊಂದು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ಎಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದ ಅವಕಾಶಕ್ಕಾಗಿ ಬಂದರೆ.
2: ಇದುವರೆಗೆ ವಿಶ್ವ ಸಂಧಿವಾತ ದಿನದ ಸಂದರ್ಭದಲ್ಲಿ ಸಂಧಿವಾತದ ಆರೈಕೆ ಮತ್ತು ಚಿಕಿತ್ಸೆ ಈ ಕುರಿತು ವೆಲ್ಲಾಕ್ ಹಾಗೂ ಕೆಎಂಸಿ ಆಸ್ಪತ್ರೆ ಮಂಗಳೂರು ಕೀಲು ಮತ್ತು ಎಲುಬು ವಿಭಾಗದ ಎ ಘಟಕದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಡಾಕ್ಟರ್ ಕೆಆರ್ ಕಾಮತ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಚೇತನಾ ನಾಯಕ್ ಕೆ.
3: ಆಕಾಶವಾಣಿ, ಸಮಯ ಆಗಿದೆ 1 ಗಂಟೆ. ಇನ್ನು ಮುಂದಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಆಕಾಶವಾಣಿ
2: ಪ್ರಗತಿ ಪಥ.

0: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿ.
1: ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಜನರನ್ನು ಆರ್ಥಿಕ ಸೇರ್ಪಡೆಗೆ ಒಳಪಡಿಸುವ ಮೂಲಕ ಬಡತನ ನಿವಾರಣೆಗೆ ಭಾರತ ಸರ್ಕಾರವು ವಿಶೇಷ ಒತ್ತು ನೀಡುತ್ತದೆ. ಬಡತನ ನಿವಾರಣೆಗೆ ಇದು ನಿರ್ಣಾಯಕವಾಗಿದೆ, ಏಕೆಂದರೆ ಜನರನ್ನು ಹಣಕಾಸು ಸೇವೆಯಿಂದ ಹೊರಗಿಡುವುದು ನಮ್ಮ ದೇಶದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು ಕೇಂದ್ರ ಸರ್ಕಾರವು 2014 ಆಗಸ್ಟ್ ತಿಂಗಳಿನಲ್ಲಿ ಪ್ರಾರಂಭಿಸಿತು. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಎಂದರೆ ಪ್ರತಿ ಭಾರತೀಯ ಕುಟುಂಬಕ್ಕೂ ಶೂನ್ಯ ಸಮತೋಲನ ಉಳಿತಾಯ ಬ್ಯಾಂಕ್ ಖಾತೆ ಅಂದರೆ ಜೀರೋ ಬ್ಯಾಲೆನ್ಸ್ ಸೇವಿಂಗ್ಸ್ ಅಕೌಂಟ್ ಅನ್ನು ತೆರೆಯುವುದು. ಇದು ಜನರು ವಿಶೇಷವಾಗಿ ಗ್ರಾಮೀಣ ಹಾಗೂ ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಪ್ರದೇಶಗಳಲ್ಲಿ ಪರಿಣಾಮಕಾರಿಯಾಗಿ ಹಣವನ್ನು ನಿರ್ವಹಿಸಲು ಮತ್ತು ಬ್ಯಾಂಕಿಂಗ್ ವಹಿವಾಟಿನ ಪ್ರಯೋಜನವನ್ನು ಪಡೆಯಲು ರೂಪಿಸಿದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ಯೋಜನೆಯು ಪ್ರತಿ ಮನೆಗೆ ಕನಿಷ್ಠ ಒಂದು ಮೂಲ ಬ್ಯಾಂಕಿಂಗ್ ಖಾತೆಯೊಂದಿಗೆ ಬ್ಯಾಂಕಿಂಗ್ ಸೌಲಭ್ಯಗಳ ಅನುಕೂಲ, ಆರ್ಥಿಕ ಸಾಕ್ಷರತೆ, ವಿಮೆ ಮತ್ತು ಪಿಂಚಣಿ ಸೌಲಭ್ಯ, ಕ್ರೆಡಿಟ್ ಪಡೆಯಲು ಅವಕಾಶ ನೀಡುತ್ತದೆ. ಇದರ ಜೊತೆಗೆ ಫಲಾನುಭವಿಗಳು 1,00,000 ರೂಪಾಯಿಗಳ ಅಪಘಾತ ವಿಮಾ ರಕ್ಷಣೆಯನ್ನು ಹೊಂದಿರುವ ರೂಪೇ ಡೆಬಿಟ್ ಕಾರ್ಡ್ ಅನ್ನು ಪಡೆಯುತ್ತಾರೆ. ಈ ಯೋಜನೆಯು ಎಲ್ಲಾ ಸರ್ಕಾರಿ ಪ್ರಯೋಜನಗಳನ್ನು ಅಂದರೆ ಕೇಂದ್ರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳಿಂದ ಫಲಾನುಭವಿಗಳ ಖಾತೆಗಳಿಗೆ ತಲುಪಿಸುವುದು ಮತ್ತು ಕೇಂದ್ರ ಸರ್ಕಾರದ ನೇರ ಬ್ಯಾಂಕ್ ವರ್ಗಾವಣೆ ಜಾರಿಗೆ ತರುವುದನ್ನು ಸಹ ಉದ್ದೇಶಿಸಿರುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಪ್ರಮುಖ ಉದ್ದೇಶಗಳೆಂದರೆ, ಈ ಯೋಜನೆಯ ಪ್ರಾಥಮಿಕ ಉದ್ದೇಶವು ಎಲ್ಲಾ ಭಾರತೀಯರಿಗೂ ಆರ್ಥಿಕ ಸೇರ್ಪಡೆಯನ್ನು ಖಚಿತಪಡಿಸುವುದು, ಅಂದರೆ ಅವರಿಗೆ ಬ್ಯಾಂಕ್ ಖಾತೆ, ಹಣ ರವಾನೆಯ ಸೇವೆಗಳು, ಕ್ರೆಡಿಟ್, ವಿಮೆ ಮತ್ತು ಅವರ ಉಳಿತಾಯವನ್ನು ಠೇವಣಿ ಮಾಡಲು ಸುರಕ್ಷಿತ ಮಾರ್ಗವನ್ನು ಒದಗಿಸುವುದು. ಹಾಗೆಯೇ ಜನರನ್ನು ಹಣಕಾಸು ವ್ಯವಸ್ಥೆಗೆ ತರುವ ಮೂಲಕ ಅವರ ಹಣಕಾಸನ್ನು ಉತ್ತಮವಾಗಿ ನಿರ್ವಹಿಸಲು ಹಾಗೂ ಅವರು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ರಕ್ಷಿಸಲು ಮತ್ತು ವಿವಿಧ ಸರ್ಕಾರಿ ಯೋಜನೆಗಳ ಪ್ರಯೋಜನವನ್ನು ಪಡೆಯಲು ಅನುಕೂಲ ಮಾಡಿಕೊಡುತ್ತದೆ. ಕನಿಷ್ಠ ಆರಂಭಿಕ ಠೇವಣಿಯ ಅವಶ್ಯಕತೆಯನ್ನು ಹೋಗಲಾಡಿಸಿ ಸೀಮಿತ ಆದಾಯವಿರುವ ಗ್ರಾಮೀಣ ಪ್ರದೇಶಗಳ ಜನರಿಗೆ ಕನಿಷ್ಠ ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶಗಳಾಗಿವೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಖಾತೆಯನ್ನು ತೆರೆಯುವುದು ಒಂದು ಸರಳವಾದ ವಿಧಾನವಾಗಿದೆ. ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಖಾತೆ ಅಥವಾ ಬ್ಯಾಂಕ್ ಮಿತ್ರ ಔಟ್ಲೆಟ್ಗೆ ಭೇಟಿ ನೀಡಬೇಕು. ನಿಮ್ಮ ಮಾನ್ಯವಾದ ಐಡಿ ಪ್ರೂಫ್ ಅಂದರೆ ಆಧಾರ ಕಾರ್ಡ್, ಮತದಾರರ ಗುರುತಿನ ಚೀಟಿ ಅಥವಾ ಪಾನ್ ಕಾರ್ಡ್ ಹಾಗೂ ವಿಳಾಸದ ವಿವರ ಹೊಂದಿರುವ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿಯನ್ನು ಪರಿಶೀಲಿಸಿದ ನಂತರ ನಿಮ್ಮ ಶೂನ್ಯ ಬ್ಯಾಲೆನ್ಸ್ ಉಳಿತಾಯ ಖಾತೆಗೆ ಲಿಂಕ್ ಮಾಡಲಾದ ರೂಪೇ ಡೆಬಿಟ್ ಕಾರ್ಡ್ ನೀಡಲಾಗುತ್ತದೆ. ಈ ಕಾರ್ಡ್ ನಿಮಗೆ ಎಟಿಎಂಗಳಿಂದ ಹಣವನ್ನು ಹಿಂಪಡೆಯಲು, ಅಂಗಡಿಗಳು ಮತ್ತು ಆನ್ಲೈನ್ ಚಿಲ್ಲರೆ ವ್ಯಾಪಾರಿಗಳಲ್ಲಿ ನಗದುರಹಿತ ವಹಿವಾಟುಗಳನ್ನು ಮಾಡಲು ಹಾಗೂ ನಿಮ್ಮ ಖಾತೆಗೆ ನೇರವಾಗಿ ಸರ್ಕಾರಿ ಪ್ರಯೋಜನಗಳನ್ನು ಪಡೆಯಲು ಸಹಕಾರಿಯಾಗುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಖಾತೆಯನ್ನು ಆನ್ಲೈನ್ ಮುಖಾಂತರ ತೆರೆಯಬಹುದು. ಇದಕ್ಕಾಗಿ ನೀವು ಖಾತೆ ತೆರೆಯಲು ಬಯಸುವ ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಖಾತೆ ತೆರೆಯುವ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಿಮ್ಮ ಮಾಹಿತಿಯನ್ನು ನಮೂದಿಸಿ ಮತ್ತು ಅದರಲ್ಲಿ ಕೇಳಿರುವ ಎಲ್ಲಾ ದಾಖಲೆಗಳೊಂದಿಗೆ ಅಪ್ಲೋಡ್ ಮಾಡಿ ಹತ್ತಿರದ ಬ್ಯಾಂಕ್ ಶಾಖೆಯಲ್ಲಿ ಹೋಗಿ ವಿಚಾರಿಸಬೇಕು. ಬ್ಯಾಂಕ್ಗಳು ನಿಮ್ಮ ಆನ್ಲೈನ್ ಅರ್ಜಿಯನ್ನು ಪರಿಶೀಲಿಸಿ ಎಲ್ಲಾ ದಾಖಲೆಗಳು ಸಮರ್ಪಕವಾಗಿದ್ದರೆ ನಿಮ್ಮ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಖಾತೆಯನ್ನು ತೆರೆಯುತ್ತಾರೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಪ್ರಯೋಜನಗಳೆಂದರೆ, ಬ್ಯಾಂಕ್ ಖಾತೆ ಇಲ್ಲದ ವ್ಯಕ್ತಿಗೆ ಒಂದು ಮೂಲ ಉಳಿತಾಯ ಬ್ಯಾಂಕ್ ಖಾತೆ ತೆರೆಯಲು ಅನುಕೂಲ. ಈ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯವಿಲ್ಲ. ಈ ಖಾತೆಯಲ್ಲಿನ ಠೇವಣಿಯ ಮೇಲೆ ಆಯಾ ಬ್ಯಾಂಕ್ಗಳು ಉಳಿತಾಯ ಖಾತೆಯ ಮೇಲೆ ನೀಡುವ ಬಡ್ಡಿದರವನ್ನು ನೀಡಲಾಗುತ್ತದೆ.

0: ಮಾಡಲಾಗುತ್ತದೆ. ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆಯ ಖಾತೆದಾರರಿಗೆ ರೂಪೇ ಡೆಬಿಟ್ ಕಾರ್ಡ್ ನೀಡಲಾಗುತ್ತದೆ. ಈ ರೂಪೇ ಡೆಬಿಟ್ ಕಾರ್ಡ್ನೊಂದಿಗೆ 1,00,000 ರೂಪಾಯಿಗಳ ಅಪಘಾತ ವಿಮಾ ರಕ್ಷಣಾ ಸೌಲಭ್ಯ ಒದಗಿಸಲಾಗುತ್ತದೆ. 28/8/2018 ನಂತರ ತೆರೆಯಲಾದ ಖಾತೆಗಳಿಗೆ ಇದನ್ನು 2,00,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಅರ್ಹ ಖಾತೆದಾರರಿಗೆ 10,000 ರೂಪಾಯಿವರೆಗಿನ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಖಾತೆಗಳು ನೇರ ಲಾಭ ವರ್ಗಾವಣೆ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ಅಟಲ್ ಪಿಂಚಣಿ ಯೋಜನೆ ಹಾಗೂ ಮುದ್ರಾ ಯೋಜನೆಗಳಿಗೆ ಅರ್ಹವಾಗಿವೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಈವರೆಗಿನ ಸಾಧನೆಗಳು. ಮಾರ್ಚ್ 2026 ಅಂಕಿ ಅಂಶಗಳ ಪ್ರಕಾರ ಈ ಯೋಜನೆಯಲ್ಲಿ ಇಲ್ಲಿಯವರೆಗೆ 57,86,00,000 ಫಲಾನುಭವಿಗಳ ಖಾತೆ ತೆರೆಯಲಾಗಿದೆ. ಇದರಲ್ಲಿ 44.76 ಲಕ್ಷ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ, 10.89 ಲಕ್ಷ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ, 2.3 ಲಕ್ಷ ಖಾಸಗಿ ಬ್ಯಾಂಕ್ಗಳಲ್ಲಿ ಹಾಗೂ 19 ಲಕ್ಷ ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳಲ್ಲಿ ತೆರೆಯಲಾಗಿದೆ. ಈ ಯೋಜನೆಯಲ್ಲಿನ ಖಾತೆಗಳಲ್ಲಿ ಒಟ್ಟು ಠೇವಣಿಗಳ ಮೊತ್ತ 3,02,778.16 ಕೋಟಿ ರೂಪಾಯಿಗಳಾಗಿವೆ ಹಾಗೂ ಸುಮಾರು 40.17 ಕೋಟಿ ರೂಪಾಯಿ ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿಯವರೆಗೆ ವಿತರಿಸಲಾಗಿದೆ. ಈ ಯೋಜನೆಯ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ. ಪ್ರಧಾನಮಂತ್ರಿ ಎನ್ಪಿಎಸ್ ವಾತ್ಸಲ್ಯ ಯೋಜನಾ. ಜನಕಲ್ಯಾಣ ವಿಚಾರದಲ್ಲಿ ಮಹತ್ವದ ಹೆಜ್ಜೆ ಇಡುತ್ತಿರುವ ಕೇಂದ್ರ ಸರ್ಕಾರವು ಸಾರ್ವಜನಿಕರಿಗೆ ಆರ್ಥಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಹಲವು ಮಹತ್ವದ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ 18 ವರ್ಷದೊಳಗಿನ ಮಕ್ಕಳಿಗಾಗಿ ಪ್ರಧಾನಮಂತ್ರಿ ಎನ್ಪಿಎಸ್ ವಾತ್ಸಲ್ಯ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ. ಮಕ್ಕಳ ಹೆಸರಿನಲ್ಲಿ ಪಾಲಕರು ಖಾತೆ ತೆರೆದು ಅವರ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಚಿಕ್ಕ ಮಕ್ಕಳಿಗೆ ಪೋಷಕರು ಅಥವಾ ಪಾಲಕರು ಹುಟ್ಟಿನಿಂದಲೇ ಪಿಂಚಣಿ ಯೋಜನೆ ಪ್ರಾರಂಭಿಸಬಹುದಾಗಿದೆ. ಇದು ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಥವಾ ಎನ್ಪಿಎಸ್ ಸ್ಕೀಮಿನ ಹೊಸ ಯೋಜನೆಯಾಗಿದೆ. ಅಪ್ರಾಪ್ತ ವಯಸ್ಸಿನವರಿಗೂ ಈ ಹೊಸ ಯೋಜನೆ ಅನ್ವಯವಾಗಲಿದೆ. ಈ ಯೋಜನೆಯನ್ನು ಕೇಂದ್ರ ಸರ್ಕಾರ 18 ಸೆಪ್ಟೆಂಬರ್ 2024 ಪ್ರಾರಂಭಿಸಿತು. ಮಕ್ಕಳ ಹೆಸರಿನಲ್ಲಿ ಶುರು ಮಾಡುವ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯು ಮಗುವಿಗೆ 18 ವರ್ಷ ವಯಸ್ಸು ತುಂಬುತ್ತಿದ್ದಂತೆ ಸಾಮಾನ್ಯ ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಖಾತೆಯಾಗಿ ಪರಿವರ್ತನೆಯಾಗುತ್ತದೆ. ಮಕ್ಕಳ ಭವಿಷ್ಯದ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಯೋಜನೆಯು ನೆರವಾಗುತ್ತದೆ. ಮಕ್ಕಳು ಬೆಳೆದು ತಮ್ಮದೇ ಸಂಪಾದನೆಯನ್ನು ಹೊಂದುವವರೆಗೂ ಪಾಲಕರು ಅಥವಾ ಪೋಷಕರು ತಾವೇ ಹೂಡಿಕೆಯನ್ನು ಮುಂದುವರಿಸಬಹುದು. ಮಕ್ಕಳು ಪ್ರೌಢಾವಸ್ಥೆಗೆ ಬರುವಷ್ಟರಲ್ಲಿ ಒಂದು ದೊಡ್ಡ ಮೊತ್ತ ಅವರ ಖಾತೆಯಲ್ಲಿ ಬೆಳೆದಿರುತ್ತದೆ. ಆರ್ಥಿಕ ಅಡಿಪಾಯವು ಅವರ ಮುಂದಿನ ಹಾದಿಗೆ ಭರವಸೆ ಮತ್ತು ಪ್ರೋತ್ಸಾಹವನ್ನು ತುಂಬುತ್ತದೆ. ಎನ್ಪಿಎಸ್ ವಾತ್ಸಲ್ಯ ಖಾತೆಯು ಸಾಮಾನ್ಯ ಎನ್ಪಿಎಸ್ ಖಾತೆಯಾದ ನಂತರ ಖಾತೆದಾರರು ತಮ್ಮ 60 ವರ್ಷ ವಯಸ್ಸಿನವರೆಗೂ ಹೂಡಿಕೆಯನ್ನು ಮುಂದುವರಿಸಬೇಕಾಗುತ್ತದೆ. ಇದೊಂದು ದೀರ್ಘಾವಧಿಯ ಹೂಡಿಕೆಯಾಗಿದ್ದು ಚಕ್ರಬಡ್ಡಿ ಲೆಕ್ಕದಲ್ಲಿ ಹಣವು ಬೆಳೆಯುತ್ತದೆ. ನಿವೃತ್ತಿಯ ಬಳಿಕ ಒಟ್ಟು ಮೊತ್ತದಲ್ಲಿ 60% ಹಣವನ್ನು ಒಂದೇ ಬಾರಿಗೆ ಹಿಂಪಡೆಯಬಹುದು. ಉಳಿದ 40% ಹಣದ ಹೂಡಿಕೆಯು ಮುಂದುವರಿಯುತ್ತದೆ. ಅದರಿಂದಲೇ ಪ್ರತಿ ತಿಂಗಳು ಇಂತಿಷ್ಟು ಮೊತ್ತವನ್ನು ಖಾತೆಯಲ್ಲಿರುವ ಮೊತ್ತವನ್ನು ಆಧರಿಸಿ ಪಿಂಚಣಿಯಾಗಿ ಪಡೆಯಬಹುದು.
1: ಇದುವರೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿಯವರು.
2: ಸಮಯ ಸರಿಯಾಗಿ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಚೆನ್ನೈನಲ್ಲಿ 13,000 ಕೋಟಿಯ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ.

ಗವಿಸಿದ್ದೇಶ್ವರ ಸ್ವಾಮೀಜಿಗಳಿಂದ ಉದ್ಘಾಟನೆ. ನವರಾತ್ರಿಗೆ ಉಪರಾಷ್ಟ್ರಪತಿ ಪ್ರಧಾನಿ ಸೇರಿ ಹಲವು ಗಣ್ಯರಿಂದ ಶುಭಾಶಯ. ಭಾರತ ವೆಸ್ಟ್ ಇಂಡೀಸ್ ಟಿ20 ಕ್ರಿಕೆಟ್ ಸರಣಿ, ಇಂದೋರ್ನಲ್ಲಿ ಇಂದು ಮೂರನೇ ಪಂದ್ಯ. ವಾರ್ತೆಗಳ ವಿವರ. ತಮಿಳುನಾಡು ಭೇಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚೆನ್ನೈನಲ್ಲಿಂದು ಸುಮಾರು 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಚೆನ್ನೈ ಮೆಟ್ರೋ ರೈಲು ಯೋಜನೆಯ ರೈಲು ಸೇವೆಗೆ ಪ್ರಧಾನಿ ಹಸಿರು ನಿಶಾನೆ ತೋರಿದರು. ಇದೇ ಸಂದರ್ಭದಲ್ಲಿ ಅವರು ಪೋರೂರು ಬೈಪಾಸ್ ನಿಲ್ದಾಣದಿಂದ ಪೂನಮಲ್ಲಿ ಬೈಪಾಸ್ ನಿಲ್ದಾಣದವರೆಗೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿ ಬಳಿಕ ಹಿಂದಿರುಗಿದರು. ಪೂನಮಲ್ಲಿ ಪೋರೂರು ಮಾರ್ಗದಲ್ಲಿ 3.7 ಕಿಲೋಮೀಟರ್ ಉದ್ದದ ವಿಶಿಷ್ಟ ದ್ವಿಮಹಡಿ ರಚನೆ ನಿರ್ಮಿಸಲಾಗಿದ್ದು, ಚಾಲಕರಹಿತ ರೈಲು ಸಂಚಾರಕ್ಕೆ ಅನುಕೂಲವಾಗುವ ಸುಧಾರಿತ ಸಂಕೇತ ವ್ಯವಸ್ಥೆಯನ್ನು ಅಳವಡಿಸಲಾಗಿತ್ತು. ಇದಲ್ಲದೆ 5 ಅಮೃತ್ ರೈಲು ನಿಲ್ದಾಣಗಳು ಸೇರಿದಂತೆ 750 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಿದ್ದು, ಕೆಲವು ಯೋಜನೆಗಳನ್ನು ಉದ್ಘಾಟಿಸಿದರು. ಈ ವೇಳೆ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ತಮಿಳುನಾಡು ಉಪಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 416ನೇ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಬೆಳಿಗ್ಗೆ 11:50 ಮಧ್ಯಾಹ್ನ 12:13 ನಡುವಿನ ಶುಭ ಧನುರ್ ಲಗ್ನದಲ್ಲಿ ಚಾಮುಂಡೇಶ್ವರಿ ದೇವಿಯ ಅಗ್ರಪೂಜೆ ನೆರವೇರಿಸುವ ಮೂಲಕ ಉತ್ಸವವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಂಪತಿ ಪೂಜೆ ಸಲ್ಲಿಸಿದರು. ಈ ವೇಳೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವ ಸಂಪುಟದ ಹಲವು ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ವೇಳೆ ಸಾರ್ವಜನಿಕರಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಮಧ್ಯಾಹ್ನದ ಬಳಿಕ ಸಾರ್ವಜನಿಕರಿಗೆ ಎಂದಿನಂತೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ದಸರಾ ಹಿನ್ನೆಲೆ ಅರಮನೆಯಲ್ಲಿ ಯದುವೀರ್ ಒಡೆಯರ್ ಅವರಿಂದ ಖಾಸಗಿ ದರ್ಬಾರ್ ಸಹ ಇಂದು ಆರಂಭಗೊಂಡಿದೆ. ಇನ್ನು ದಸರಾ ಭದ್ರತೆಗೆ 6,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದ್ದು, 5,161 ಸಿವಿಲ್ ಹಾಗೂ ಸಂಚಾರಿ ಪೊಲೀಸರು, 33 ಕೆಎಸ್ಆರ್ಪಿ ತುಕಡಿ, 25 ಕಾರ್ ಮತ್ತು ಡಿಎಆರ್ ತುಕಡಿ, 24 ಎಎಸ್ಸಿ ತುಕಡಿ ಮತ್ತು 1,500 ಹೋಂಗಾರ್ಡ್ಗಳನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಸಿಸಿಟಿವಿಗಳ ಮೂಲಕ ಎಲ್ಲೆಡೆ ಕಣ್ಗಾವಲು ಇಡಲಾಗಿದೆ. ಸಾಂಸ್ಕೃತಿಕ ನಗರಿಯ ಪ್ರಮುಖ ರಸ್ತೆಗಳು ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದು, ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರ ಮನ ಸೆಳೆಯುತ್ತಿದೆ. ದುರ್ಗಾದೇವಿಯ ಆರಾಧನೆಯ 9 ದಿನಗಳ ನವರಾತ್ರಿ ಉತ್ಸವವು ದೇಶದಾದ್ಯಂತ ಇಂದು ಧಾರ್ಮಿಕ ಶ್ರದ್ಧೆ ಮತ್ತು ಸಂಭ್ರಮದಿಂದ ಆರಂಭವಾಗುತ್ತಿದೆ. ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿಯ 9 ರೂಪಗಳನ್ನು ಪೂಜಿಸಲಾಗುತ್ತದೆ. ಮೊದಲ ದಿನದಂದು ದುರ್ಗಾದೇವಿಯನ್ನು ಶೈಲಪುತ್ರಿ ದೇವಿಯ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಶೈಲಪುತ್ರಿ ದೇವಿಯು ಶಕ್ತಿ, ಸ್ಥಿರತೆ ಹಾಗೂ ಹೊಸ ಆರಂಭಗಳ ಸಂಕೇತವಾಗಿದ್ದಾಳೆ. ನವರಾತ್ರಿಯ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟ್ರಪತಿ, ಜಗದಂಬೆಯ ಕೃಪೆಯಿಂದ ಬಲಿಷ್ಠ, ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಸರ್ಕಾರ ಈಡೇರಿಸಲಿ ಎಂಬ ಆಶಯ ವ್ಯಕ್ತಪಡಿಸಿದ್ದಾರೆ. ಮಾತೆ ಜಗದಂಬಾ ಅವರ ಆಶೀರ್ವಾದವು ಎಲ್ಲರಿಗೂ ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಕರುಣಿಸಲು ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರಾರ್ಥಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟಗಾರ, ಸಮಾಜವಾದಿ ನಾಯಕ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳ ಪ್ರತಿಪಾದಕರಾದ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮ ವಾರ್ಷಿಕೋತ್ಸವ ಇಂದು. 1902ರ ಅಕ್ಟೋಬರ್ 11ರಂದು ಬಿಹಾರದ ಸಿತಾಬ್ದಿಯಾರ ಗ್ರಾಮದಲ್ಲಿ ಜನಿಸಿದ ಜಯಪ್ರಕಾಶ್ ನಾರಾಯಣ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. 1979ರ ಅಕ್ಟೋಬರ್ 8ರಂದು ಅವರು ನಿಧನರಾದರು. ಅವರ ಜನ್ಮದಿನದಂದು ದೇಶವು ಅವರ ಸೇವೆ ಮತ್ತು ಆದರ್ಶಗಳನ್ನು ಸ್ಮರಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಜಯಪ್ರಕಾಶ್ ನಾರಾಯಣ್ ಜನ್ಮದಿನದ ಅಂಗವಾಗಿ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಜಯಪ್ರಕಾಶ್ ನಾರಾಯಣ್ ಅವರ ಕರೆ ಪೀಳಿಗೆಗಳನ್ನು ಮೀರಿ ಜನರಿಗೆ ಸ್ಫೂರ್ತಿ ನೀಡಿದ್ದು, ಸಾರ್ವಜನಿಕ ಜೀವನವನ್ನು ರಾಷ್ಟ್ರದ ಪುನರುತ್ಥಾನದ ಸಾಧನವಾಗಿ ಕಾಣುವಂತೆ ಪ್ರೇರೇಪಿಸಿದೆ ಎಂದು ಹೇಳಿದ್ದಾರೆ.
ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

ಜನಸೇವೆಯೇ ದೇಶಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ಧತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವು ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 ಕುರಿತ ಒಂದು ವರದಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 2022 November 11 ತೆರೆಯಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಿತು. 10,000 ಚದರ ಮೀಟರ್ಗಿಂತ ಹೆಚ್ಚು ಹಸಿರುಗೋಡೆಗಳು, ನೇತಾಡುವ ಉದ್ಯಾನಗಳು ಮತ್ತು ಹೊರಾಂಗಣ ಉದ್ಯಾನಗಳು, 100% ನವೀಕರಿಸಬಹುದಾದ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿವೆ. ಟರ್ಮಿನಲ್ ಪಕ್ಕದಲ್ಲಿ 1537 ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರ 108 ಅಡಿ ಎತ್ತರದ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇದು ಅವರ ಅತಿ ಎತ್ತರದ ಕಂಚಿನ ಪ್ರತಿಮೆಯಾಗಿದ್ದು ಅವರ ಕೈಯಲ್ಲಿರುವ ಕತ್ತಿ ಸುಮಾರು 4 ಟನ್ ತೂಕವಿದೆ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಇಂದಿಗೆ 1 ವರ್ಷ ಪೂರೈಸಿದೆ. ದೇಶಾದ್ಯಂತ 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿಯನ್ನು ಬಲಪಡಿಸಲು ಕಳೆದ ವರ್ಷ ಇದೇ ದಿನ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು. ಜಿಲ್ಲೆಯ ನಿರ್ದಿಷ್ಟ ಕೃಷಿ ಅಗತ್ಯಗಳನ್ನು ಪೂರೈಸಲು ರಾಜ್ಯ ಯೋಜನೆಗಳು ಮತ್ತು ಖಾಸಗಿ ವಲಯದ ಭಾಗವಹಿಸುವಿಕೆಯೊಂದಿಗೆ 11 ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ 36 ಕೇಂದ್ರ ಯೋಜನೆಗಳನ್ನು ಈ ಯೋಜನೆಯು ಒಟ್ಟುಗೂಡಿಸಿದೆ. ಇಂದು ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಅಂತಾರಾಷ್ಟೀಯ ಕ್ರಿಕೆಟ್ ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಪ್ರಾರಂಭವಾಗಲಿದೆ. ರಾಂಚಿಯಲ್ಲಿ ಶುಕ್ರವಾರ ಸಂಜೆ ನಡೆದ 2ನೇ T20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ 6 ವಿಕೆಟ್ಗಳಿಂದ ಭಾರತವನ್ನು ಸೋಲಿಸಿದ ನಂತರ 5 ಪಂದ್ಯಗಳ ಸರಣಿ 1-1 ಸಮಬಲಗೊಂಡಿದೆ. ವೆಸ್ಟ್ ಇಂಡೀಸ್ ನಾಯಕ ಶಾಯ್ ಹೋಪ್ 45 ಎಸೆತಗಳಲ್ಲಿ 102 ರನ್ ಗಳಿಸಿದರೆ ಶೆರ್ಫೋನ್ ರುದರ್ಫೋರ್ಡ್ 37 ಎಸೆತಗಳಲ್ಲಿ 84 ರನ್ ಗಳಿಸಿದರು. ಅವರ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಹೋಪ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದರು. ಇದಕ್ಕೂ ಮುನ್ನ ಭಾರತ ತನ್ನ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 249 ರನ್ ಗಳಿಸಿತು. ಚೀನಾದಲ್ಲಿ ನಡೆಯಲಿರುವ 2027 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅರ್ಹತಾ ಪಂದ್ಯ ಇಂದು ಮಲೇಷ್ಯಾದ ಎಂಪಿ ಸಲಯಾಂಗ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ನಿರ್ಣಾಯಕ ಇ ಗುಂಪಿನ ಪಂದ್ಯದಲ್ಲಿ ಭಾರತ ಮಹಿಳಾ ಫುಟ್ಬಾಲ್ ತಂಡ ಆತಿಥೇಯ ಮಲೇಷ್ಯಾವನ್ನು ಎದುರಿಸಲಿದೆ. ಪಂದ್ಯದಲ್ಲಿ ಡ್ರಾ ಸಾಧಿಸಿದರೂ ಭಾರತಕ್ಕೆ ಅರ್ಹತೆ ಸಿಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಚೆನ್ನೈನಲ್ಲಿ 13,000 ಕೋಟಿಯ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ, ಗವಿಸಿದ್ದೇಶ್ವರ ಸ್ವಾಮೀಜಿಗಳಿಂದ ಉದ್ಘಾಟನೆ. ನವರಾತ್ರಿಗೆ ಉಪರಾಷ್ಟಪತಿ ಪ್ರಧಾನಿ ಸೇರಿ ಹಲವು ಗಣ್ಯರಿಂದ ಶುಭಾಶಯ. ಮತ್ತು ಭಾರತ ವೆಸ್ಟ್ ಇಂಡೀಸ್ T20 ಕ್ರಿಕೆಟ್ ಸರಣಿ, ಇಂದೋರ್ನಲ್ಲಿ ಇಂದು 3ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಅಪರಾಹ್ನ 2:30 ಗಂಟೆಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 1:20. ಇನ್ನು ಮುಂದೆ ಕನ್ನಡದಲ್ಲಿ ಚಿತ್ರಗೀತೆಗಳು ಮೂಡಿಬರಲಿದೆ. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಚಂಡ ಚಿತ್ರದ ಗೀತೆ. ಕಾರ್ತಿಕ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಎಸ್ ನಾರಾಯಣ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ

ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಕೇಳಿ. ಚಲುವಿನ ಚಿತ್ತಾರ ಚಿತ್ರದಿಂದ. ಚಿತ್ರದ ಗೀತೆಗೆ ಕುನಾಲ್ ಗಾಂಜೆವಾಲ ಹಾಗೂ ಶ್ರೇಯಾ ಘೋಷಾಲ್ ಸ್ಟೀಫನ್ ಅವರು ಧ್ವನಿ ನೀಡಿದ್ದಾರೆ. ಎಸ್ ನಾರಾಯಣ್ ಅವರ ಸಾಹಿತ್ಯವಿದೆ, ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆ ಇದೆ.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಸರ್ಕಲ್ ರೌಡಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಗೀತೆಗೆ ಧ್ವನಿಯ ಸಾಹಿತ್ಯ ನೀಡಿದ್ದಾರೆ ನಾಗೇಂದ್ರ ವಿ ನಾಗೇಂದ್ರ ಪ್ರಸಾದ್. ಗೀತೆಗೆ ಸಂಗೀತ ಸಂಯೋಜನೆ ಕೃಪಾಕರ್ ಎಂಎನ್.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ದುನಿಯಾ ಚಿತ್ರದಿಂದ ನಂದಿತಾ ಮತ್ತು ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಂಗೀತವಿದೆ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಇದೆ.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಈ ಬಂಧನ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಚಿತ್ರದ ಗೀತೆಗೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ, ಮನುಮೂರ್ತಿ ಅವರ ಸಂಗೀತವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಮುಂದಿನ ಗೀತೆ. ಪ್ರೀತಿ ಏಕೆ ಭೂಮಿ ಮೇಲಿದೆ? ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಶಂಕರ್ ಮಹಾದೇವನ್ ಹಾಗೂ ಸುಪ್ರಿಯಾ. ಗೀತೆಗೆ ಸಾಹಿತ್ಯ ಸುದರ್ಶನ್, ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಏಕದಂತ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ವಿ ಮನೋಹರ್ ಅವರ ಸಾಹಿತ್ಯವಿದೆ, ಗುರುಕಿರಣ್ ಅವರ ಸಂಗೀತವಿದೆ.

ಚಿತ್ರಗೀತೆಗಳಲ್ಲಿ ಮೂಡಿ ಬರ್ತಾ ಇದೆ. ರಂಗಿತರಂಗ ಚಿತ್ರದ ಗೀತೆ, ಗೀತೆಗೆ ಇಂಚರ ರಾವ್ ಅವರ ಧ್ವನಿ ಇದೆ, ಅನೂಪ್ ಭಂಡಾರಿಯವರ ಸಾಹಿತ್ಯ ಮತ್ತು ಸಂಗೀತವಿದೆ.

0: ಸರನ್.
1: ಇದುವರೆಗೂ ಚಿತ್ರಗೀತೆಗಳನ್ನ ಆಲಿಸಿದ್ರೆ ಸಮಯ ಸರಿಯಾಗಿ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಸಡಗರ ಸಂಭ್ರಮದ ಚಾಲನೆ. ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಂದ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ, ವಿದ್ಯುಕ್ತ ಉದ್ಘಾಟನೆ. ಸಾಮರಸ್ಯದ ಜೀವನಕ್ಕಾಗಿ ಸಂದೇಶ. ಹೆಣ್ಣು ಮಗುವಿನ ಸಶಕ್ತೀಕರಣಕ್ಕೆ ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಹಾಗೂ ರಣಜಿ ಕ್ರಿಕೆಟ್, ಆಂಧ್ರ ವಿರುದ್ಧ ಬ್ಯಾಟಿಂಗ್ ಆಯ್ದುಕೊಂಡ ಕರ್ನಾಟಕ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಇಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತಿ ಮತ್ತು ಸಡಗರದೊಂದಿಗೆ ಚಾಲನೆ ನೀಡಲಾಯಿತು. ಕೊಪ್ಪಳ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮಹೋತ್ಸವವನ್ನು ವಿಧ್ಯುಕ್ತವಾಗಿ ಉದ್ಘಾಟಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಪತ್ನಿಕರಾಗಿ ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ದಸರಾ ಕೇವಲ ಒಂದು ಹಬ್ಬವಲ್ಲ, ಅದು ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಸೌಹಾರ್ದತೆಯ ಸಂಕೇತ ಎಂದು ಬಣ್ಣಿಸಿದರು. ಇದೇ ವೇಳೆ ಮಾತನಾಡಿದ ಹಿರಿಯ ಶಾಸಕ ಜಿಟಿ ದೇವೇಗೌಡ ಅವರು, ಲಕ್ಷಾಂತರ ಜನರಿಗೆ ದಾಸೋಹ ಹಾಗೂ ಸಾವಿರಾರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವ ಗವಿಸಿದ್ದೇಶ್ವರ ಶ್ರೀಗಳು ದಸರಾ ಉದ್ಘಾಟಿಸಿರುವುದು ಅತ್ಯಂತ ಪುಣ್ಯದ ಕಾರ್ಯ ಎಂದರು. ದಸರಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು, ಮುಗಿಲಿನಿಂದ ಮಳೆ ಬರಬೇಕು, ಮಣ್ಣಿನಿಂದ ಬೆಳೆ ತೆಗೆಯಬೇಕು.

0: ಬೇಕು ಹಾಗೂ ನಾಡಿನ ಜನತೆ ಮುಖದ ಮೇಲೆ ಕಳೆ ಬರಬೇಕು ಎಂದು ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಆದಿಕವಿ ಪಂಪನಿಂದ ಹಿಡಿದು ಆಧುನಿಕ ಕವಿ ಕುವೆಂಪುವರೆಗೆ ಎಲ್ಲ ಕವಿಪುಂಗವರು ಸಮಾಜದ ಸಾಮರಸ್ಯಕ್ಕೆ ಒತ್ತು ನೀಡಿದ್ದಾರೆ. ಪಂಥ ಗ್ರಂಥ ಸಂತರು ಬೇರೆ ಬೇರೆ ಇದ್ದರೂ ಸಾರಿದ ಸಂದೇಶ ಒಂದೇ ಎಂದು ಹೇಳಿದರು. ರಾಜ್ಯದ ಏಳಿಗೆಗೆ ಮೈಸೂರು ರಾಜರು ನೀಡಿದ ಕೊಡುಗೆಯನ್ನು ಸ್ವಾಮೀಜಿ ಸ್ಮರಿಸಿದರು.
1: ಮಣ್ಣು ಎಷ್ಟು ಅದ್ಭುತ ಇದೆ ನೋಡಿ, ನೀವು ಹೇಳುದು, ನೀವು ಮಣ್ಣಿಗೆ ಹಾಕಿದ್ದು ಕಸ, ಆದ್ರೆ ನಿಮಗದು ಕೊಟ್ಟಿದ್ದು ಕಬ್ಬಿನ ರಸ. ನೀವು ಮಣ್ಣಿಗೆ ಹಾಕಿದ್ದು ಹಲಸ, ಅದು ನಿಮಗೆ ಕೊಟ್ಟಿದ್ದು ಹಲಸ. ಇಂಥ ಭೂಮಿಯನ್ನು ನಾವು ಪ್ರೀತಿಸಬೇಕಲ್ಲ ಹೇಳಿ. ಇವತ್ತು ಕನ್ನಡ ನಾಡಿನಲ್ಲಿ ಹರಿಯುವ ನದಿಗಳದಾವೆ, ಎಷ್ಟು ನದಿಗಳು ಹರಿತಾವೆ ಹೇಳಿ. ಭೀಮೆಯಿಂದ ಹಿಡ್ಕೊಂಡು ಕೃಷ್ಣೆ, ತುಂಗಭದ್ರೆ, ಕಾವೇರಿ, ಈ ಎಲ್ಲ ನದಿಗಳೇನದವಲ್ಲ, ಈ ನಾಡಿನ ಜೀವ ನದಿಗಳು. ಇವತ್ತು ಕೃಷ್ಣೆಯ ಅಣೆಕಟ್ಟಿರಬಹುದು, ತುಂಗಭದ್ರೆಯ ಅಣೆಕಟ್ಟಿರಬಹುದು, ಕಾವೇರಿ ಅಣೆಕಟ್ಟಿರಬಹುದು, ಇವು ಬರೇ ನದಿಗೆ ಕಟ್ಟಿದ ಅಣೆಕಟ್ಟುಗಳಲ್ಲ, ಈ ನಾಡಿನ ಜನರ ಅನ್ನದ ತಟ್ಟೆಗಳವಷ್ಟೇ, ಅನ್ನದ ತಟ್ಟೆಗಳು. ಆ ನೀರನ್ನ, ಆ ಜಲವನ್ನು ನಾವು ಕಾಪಾಡ್ಕೋಬೇಕಾಗ್ತದೆ. ನದಿ ಮೂಲವನ್ನು ನಾಶ ಮಾಡಬಾರದು, ನದಿಗಳನ್ನ, ಜನಗಳನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ದಸರಾ ನಾಡಿನ ಅತ್ಯುನ್ನತ ಪರಂಪರೆಯಾಗಿದ್ದು ಅದನ್ನು ಅತ್ಯಂತ ಗೌರವದಿಂದ ಮುನ್ನಡೆಸಿಕೊಂಡು ಬರುತ್ತಿರುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ, ರಾಮಲಿಂಗಾರೆಡ್ಡಿ, ಶಿವರಾಜ್ ತಂಗಡಗಿ, ರಹೀಂ ಖಾನ್, ಹೆಚ್ ಸಿ ಮಹದೇವಪ್ಪ, ಕೆ ವೆಂಕಟೇಶ್, ಶಾಸಕರಾದ ತನ್ವೀರ್ ಸೇಠ್, ದರ್ಶನ್ ಧ್ರುವನಾರಾಯಣ್, ಅನಿಲ್ ಚಿಕ್ಕಮಾದು, ಡಿ ರವಿಶಂಕರ್, ಶ್ರೀವತ್ಸ, ಸಂಸದ ಸುನೀಲ್ ಬೋಸ್ ಸೇರಿದಂತೆ ಪ್ರಮುಖ ಜನಪ್ರತಿನಿಧಿಗಳು ಹಾಗೂ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ದಸರಾ ಮಹೋತ್ಸವದ ಅಂಗವಾಗಿ ಫಲ ಪುಷ್ಪ ಪ್ರದರ್ಶನ, ಪುಷ್ಪಮೇಳ, ಕುಸ್ತಿ ಪಂದ್ಯಾವಳಿ, ಕನ್ನಡ ಪುಸ್ತಕ ಮಾರಾಟ ಮೇಳ, ಲಲಿತಕಲೆ ಮತ್ತು ಕರಕುಶಲ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ದಸರಾ ಸಿಎಂ ಕಪ್ ಕ್ರೀಡಾಕೂಟ ಹಾಗೂ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣದಲ್ಲಿ ವಸ್ತು ಪ್ರದರ್ಶನ, ಮೈಸೂರು ಅರಮನೆ ವೇದಿಕೆಯಲ್ಲಿ ನೃತ್ಯ ರೂಪಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನವರಾತ್ರಿ ಆಚರಣೆ ಆರಂಭವಾಗಿದೆ. ದಸರಾ ಅಂಗವಾಗಿ ಜಿಲ್ಲೆಯ ವಿವಿಧ ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ, ಪೂಜೆ ಹಾಗೂ ಪ್ರಾರ್ಥನೆಗಳು ನಡೆಯುತ್ತಿವೆ. ನವರಾತ್ರಿಯ ಆರಂಭದಿಂದ ವಿಜಯದಶಮಿಯವರೆಗೆ ಪ್ರತಿದಿನ ದೇವತಾಮೂರ್ತಿಗಳಿಗೆ ವಿಭಿನ್ನ ರೀತಿಯ ಅಲಂಕಾರಗಳನ್ನು ಮಾಡಲಾಗುತ್ತದೆ. ದೇವಾಲಯಗಳು ನವರಾತ್ರಿ ಉತ್ಸವಕ್ಕಾಗಿ ದೀಪಾಲಂಕಾರ, ತಳಿರು ತೋರಣಗಳಿಂದ ಅಲಂಕೃತಗೊಂಡಿದ್ದು, ಬೆಳಗಿನಿಂದಲೂ ಭಕ್ತಾದಿಗಳು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಮಂಡ್ಯದ ನಾಡಹಬ್ಬ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವದ ಅಂಗವಾಗಿ ನಡೆಯಲಿರುವ ಯುವ ಸಂಭ್ರಮ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಹಾಗೂ ವ್ಯವಸ್ಥಿತವಾಗಿ ಆಯೋಜಿಸಲು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಶ್ರೀರಂಗಪಟ್ಟಣ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ ನಾಳೆಯಿಂದ ನಡೆಯಲಿರುವ ಯುವ ಸಂಭ್ರಮ ಕಾರ್ಯಕ್ರಮದ ಸ್ಥಳಕ್ಕೆ ಇಂದು ಭೇಟಿ ನೀಡಿದ ಅವರು, ವೇದಿಕೆ ನಿರ್ಮಾಣ, ಆಸನ ವ್ಯವಸ್ಥೆ, ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಸೇರಿದಂತೆ ವಿವಿಧ ಪೂರ್ವ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೆಣ್ಣು ಮಗು ಒಂದು ಕುಟುಂಬದ ಕಣ್ಣು ಮಾತ್ರವಲ್ಲ, ಇಡೀ ಸಮಾಜದ ಪ್ರಗತಿಯ ಚಾಲಕ ಶಕ್ತಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನದ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ಅವರು, ಗುಣಮಟ್ಟದ ಶಿಕ್ಷಣ, ಪೌಷ್ಟಿಕ ಆಹಾರ ಮತ್ತು ಸುರಕ್ಷಿತ ವಾತಾವರಣ ದೊರೆತಾಗ ಹೆಣ್ಣು ಮಗು ಯಾವುದೇ ಕ್ಷೇತ್ರದಲ್ಲಿ ಆದರೂ ಅದ್ಭುತ ಸಾಧನೆ ತೋರಬಲ್ಲಳು. ಹೆಣ್ಣು ಮಕ್ಕಳ ರಕ್ಷಣೆ, ಅವರ ಉನ್ನತ ವ್ಯಾಸಂಗಕ್ಕೆ ಪ್ರೋತ್ಸಾಹ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಕಲ್ಯಾಣ ಯೋಜನೆಗಳು ಅವರ ಕನಸುಗಳಿಗೆ ಗಟ್ಟಿಯಾದ ರೆಕ್ಕೆಗಳನ್ನು ನೀಡಿ

0: ಇವೆ ಎಂದು ತಿಳಿಸಿದ್ದಾರೆ. ಹೆಣ್ಣು ಮಕ್ಕಳ ಮೇಲಿನ ತಾರತಮ್ಯ ಮತ್ತು ಅಸಮಾನತೆಯನ್ನು ಬೇರು ಸಹಿತ ಕಿತ್ತೊಗೆದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಹಾಗೂ ನಿರ್ಭಯವಾಗಿ ಮುನ್ನಡೆಯುವ ಸಮಾಜವನ್ನು ನಿರ್ಮಿಸಲು ಎಲ್ಲರೂ ಶ್ರಮಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಹೆಣ್ಣು ಮಗುವಿನ ಸಶಕ್ತೀಕರಣಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹೆಣ್ಣು ಮಗುವಿನ ಅಂತಾರಾಷ್ಟೀಯ ಕುರಿತಾದ ದಿನಾಚರಣೆ ಸಂದರ್ಭದಲ್ಲಿ ಸಂದೇಶ ನೀಡಿರುವ ಅವರು, ಹೆಣ್ಣು ಮಗು ಮತ್ತು ಬಾಲಕಿಯರು ತಮ್ಮ ಎಲ್ಲಾ ಸಾಮರ್ಥ್ಯಗಳನ್ನು ಗರಿಷ್ಠ ಮಟ್ಟದಲ್ಲಿ ಬೆಳೆಸಿ ಬಳಸಿಕೊಳ್ಳುವಂತೆ ಶ್ರಮಿಸುತ್ತಿದೆ. ಸರ್ಕಾರ ಎಲ್ಲರನ್ನೂ ಒಳಗೊಂಡ ನೀತಿ ಮತ್ತು ಉಪಕ್ರಮಗಳ ಮೂಲಕ ಹಮ್ಮಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಪ್ರತಿ ಬಾಲಕಿಗೆ ಶಿಕ್ಷಣದ ಲಭ್ಯತೆ, ಸುರಕ್ಷತೆ, ಘನತೆ ಮತ್ತು ಸಮಾನ ಅವಕಾಶ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಉಪಮುಖ್ಯಮಂತ್ರಿ ಹೇಳಿದ್ದಾರೆ. ಪ್ರತಿ ಹೆಣ್ಣು ಮಗು ಪ್ರೀತಿ, ಕಾಳಜಿ, ಪ್ರೋತ್ಸಾಹಗಳಿಂದ ಕೂಡಿದ ಬಾಲ್ಯ ಆನಂದಿಸಲು ಅರ್ಹವಾಗಿದೆ. ಅವರ ಕನಸು ಅರಳಬೇಕು, ಉತ್ತಮ ಭವಿಷ್ಯಕ್ಕೆ ಅವಕಾಶವಾಗಬೇಕು. ಹೆಣ್ಣು ಮಕ್ಕಳಿಗೆ ಕಲಿಯಲು, ಬೆಳೆಯಲು ಪರಿಸರ ಒದಗಿಸಿದಾಗ ಸಮಾನ ಸಮಾಜ ನಿರ್ಮಿಸಲು ಸಾಧ್ಯ ಎಂದು ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಕುರಿತ ಒಂದು ವರದಿ ಇಲ್ಲಿದೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 2022 ನವೆಂಬರ್ 11 ತೆರೆಯಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಿತು. 10,000 ಚದರ ಮೀಟರ್ಗಿಂತ ಹೆಚ್ಚು ಹಸಿರು ಗೋಡೆಗಳು, ತೂಗು ಉದ್ಯಾನಗಳು ಮತ್ತು ಹೊರಾಂಗಣ ಉದ್ಯಾನಗಳು 100% ನವೀಕರಿಸಬಹುದಾದ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿವೆ. ಟರ್ಮಿನಲ್ ಪಕ್ಕದಲ್ಲಿ 1537 ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರ 108 ಅಡಿ ಎತ್ತರದ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇದು ಅವರ ಅತಿ ಎತ್ತರದ ಕಂಚಿನ ಪ್ರತಿಮೆಯಾಗಿದ್ದು ಅವರ ಕೈಯಲ್ಲಿರುವ ಕತ್ತಿ ಸುಮಾರು 4 ಟನ್ ತೂಕವಿದೆ. ವಿಜಯವಾಡದ ಮುಲಪಾಡು ಡಾ ಗೋಕರಾಜು ಕ್ರೀಡಾಂಗಣದಲ್ಲಿ ಇಂದು ಕರ್ನಾಟಕ ಆಂಧ್ರ ತಂಡಗಳ ನಡುವೆ ರಣಜಿ ಕ್ರಿಕೆಟ್ ಪಂದ್ಯ ಆರಂಭವಾಗಿದೆ. ಟಾಸ್ ಗೆದ್ದಿರುವ ಕರ್ನಾಟಕ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಕರ್ನಾಟಕ 5 ವಿಕೆಟ್ ನಷ್ಟಕ್ಕೆ 134 ರನ್ ಗಳಿಸಿದೆ. 50 ರನ್ ಗಳಿಸಿರುವ ಸ್ಮರಣ್ ರವಿಚಂದ್ರನ್ ಹಾಗೂ 1 ರನ್ ಗಳಿಸಿರುವ ಮಾನವಂತ್ ಕುಮಾರ್ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಸಡಗರ ಸಂಭ್ರಮದ ಚಾಲನೆ. ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಂದ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ, ವಿದ್ಯುಕ್ತ ಉದ್ಘಾಟನೆ. ಸಾಮರಸ್ಯದ ಜೀವನಕ್ಕಾಗಿ ಸಂದೇಶ. ಹೆಣ್ಣು ಮಗುವಿನ ಸಶಕ್ತೀಕರಣಕ್ಕೆ ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಾಗೂ ರಣಜಿ ಕ್ರಿಕೆಟ್, ಆಂಧ್ರ ವಿರುದ್ಧ ಬ್ಯಾಟಿಂಗ್ ಆಯ್ದುಕೊಂಡ ಕರ್ನಾಟಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಸಮಯ ಆಗಿದೆ 2:40:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಬಾಳ ಬೆಳಕು. ಕಾರ್ಯಕ್ರಮದಲ್ಲಿ ಸಾಹಿತ್ಯ ಸಂಘಟಕ ಎಪಿ ಕುಮಾರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಬಾಳಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಿರಿಯರಾದಂತಹ ಎಪಿ ಕುಮಾರ್ ಅವರು. ಸರ್, ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಸಾಮಾನ್ಯವಾಗಿ ಒಂದು ನಿವೃತ್ತಿ ಅಂತಿರುತ್ತೆ, ಅದು ನಿವೃತ್ತಿ ಆದ ನಂತರನೂ ಕೂಡ ಅನೇಕ ಚಟುವಟಿಕೆಗಳಲ್ಲಿ ನಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಒಂಥರ ಬಾಳನ್ನು ತುಂಬ ಅರ್ಥಪೂರ್ಣವಾಗಿ ನಾವು ಕಳೀತಾ ಇರ್ತೀವಿ. ಅದರಲ್ಲಿ ನಿಮ್ಮ ಬಗ್ಗೆ ಪ್ರಕಟವಾದಂಥದ್ದಾಗಿರ್ಬೋದು ಅಥವಾ ನೀವು ತೊಡಗಿಕೊಂಡಂಥ ಎಲ್ಲ ಚಟುವಟಿಕೆಗಳನ್ನು ನೋಡಿದಾಗ ತುಂಬ ಆಶ್ಚರ್ಯ ಆಗುತ್ತೆ. ಇಂಥ ಒಂದು ನಿರಂತರ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಎಲ್ರಿಗೂ ಕೂಡ ಪರಿಚಿತರಾದಂಥವ್ರು ನೀವು. ಬದಲಾವಣೆ ಘಟ್ಟ ಅಂತನ್ನೋದು ಎಲ್ಲಿಂದ ಶುರು ಆಯಿತು ಮತ್ತು ಮೊದಲು ತಾವು ಏನು ಮಾಡ್ತಿದ್ರಿ ಅದ್ರ ಬಗ್ಗೆ ಹೇಳಿ.
3: ನಾನು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ಅಂತ. ಅಲ್ಲಿ ನಮ್ಮ ತಂದೆ ಹೆಸರು ಬಿ ಅನಂತೇಶ್ ಶಾಸ್ತ್ರಿ, ತಾಯಿ ಶ್ರೀಮತಿ

0: ವಲ್ಲಮ್ಮ, ನಮಗೆ ಸಾಹಿತ್ಯದಲ್ಲಿ ಆಸಕ್ತಿ ಬಂದಿದ್ದು ನಮ್ಮ ತಂದೆಯವರಿಂದ. ನಾವು ಸಾಯಂಕಾಲ ಆಟ ಗೀಟ ಆಡ್ಕೊಂಡ ಮೇಲೆ ಕತ್ಲಾಗ್ತಿದ್ದಂಗೆ ನಮ್ಮ ತಂದೆ ನಡುಮನೆಯಲ್ಲಿ ಕೂರಿಸ್ಕೊಂಡು, ನಡುಮನೆ ಹಾಲ್ ಅಂತೀವಿ ಈಗ, ಅಲ್ಲಿ ಲೈಟ್ ಇರಲಿಲ್ಲ, ಉದ್ದಕ್ಕೆ ಲಾಟಿನ್ ನೇತಾಕೋರು, ಅಲ್ಲಲ್ಲಿ ಭಾಗವತ ರಾಮಾಯಣ ಮಹಾಭಾರತ ಇಂಥ ಪುಸ್ತಕ ಇಟ್ಕೊಂಡು ಪುರಾಣ ಓದೋರವರು. ಓದಿ ನಾವೆಲ್ಲ ಸುತ್ತ ನಿಲ್ಬೇಕಾಗಿತ್ತು ಅಣ್ಣ ತಮ್ಮಂದರು. ಅಲ್ಲೇ ಶ್ರೇಷ್ಠ ವ್ಯಕ್ತಿಗಳ ಚಿತ್ರಣವನ್ನು ನಮ್ಗೆ ಹೇಳ್ತಾ ಇದ್ರು. ಧರ್ಮರಾಯ, ಭೀಮ, ಕರುಣ ಇಂಥವ್ರದ್ದೆಲ್ಲ ವ್ಯಕ್ತಿತ್ವ, ಆಮೇಲೆ ಹರಿಶ್ಚಂದ್ರ ಇಂಥವ್ರದ ಪಾತ್ರಗಳನ್ನ ಮನಮುಟ್ಟುವಂಗೆ ವರ್ಣಿಸಿ ನೀವು ಇದರಂತೆ ಆಗಬೇಕು ಅಂತ ಹೇಳ್ತಾ ಇದ್ರು. ಅವತ್ತಿಂದ ನನಗೆ ಈ ಸಾಹಿತ್ಯ ಓದಬೇಕು ಅನ್ನೋ ಒಂದು ಆಸಕ್ತಿ ನನಗೆ ಬಂತು. ಇನ್ನು ಸಮಾಜ ಸೇವೆಯಲ್ಲಿ ಆಸಕ್ತಿ ಹೇಗೆ ಬಂತು ಅಂದರೆ, ನಮ್ಮ ತಾಯಿ ನೋಡಿ ಅವ್ರೇನು ಪಿ ಎಚ್ ಡಿ ಗಿ ಟಿ ಮಾಡಿದವರಲ್ಲ, ಬರೀ ಮೂರನೇ ಕ್ಲಾಸ್ ಓದ್ದವರು. ಅವ್ರು ನನಗೆ ಹೇಳ್ತಾ ಇರೋದು ಯಾವಾಗಲೂ ಹೇಳೋರು, ನೋಡಪ್ಪ ಹಸು ಹುಲ್ತಿಂದ ಹಾಲು ಕೊಡುತ್ತೆ, ಸಮಾಜಕ್ಕೆ ಬೆಳಕಾಗುತ್ತೆ, ಹಾಗೆ ನೀನು ಕೂಡ ಸಮಾಜದಿಂದ ಭಾಳಷ್ಟು ಪಡ್ಕೊಂತೀಯ, ಅದಕ್ಕೆ ಏನಾದ್ರು ಸಮಾಜಕ್ಕೆ ಕೊಡಬೇಕು, ಏನಾದ್ರು ಸೇವೆ ನಿನ್ನ ಕೈಲಾದ ಸೇವೆಯಲ್ಲಿ ಮಾಡಬೇಕು ಅಂತ ಹೇಳ್ತಿದ್ರು. ಆ ಬಾಲ್ಯದಲ್ಲಿ ನನಗೆ ಆಕೆ ನೆಟ್ಟ ಬೀಜ ಮುಂದೆ ಹೆಮ್ಮರುವ ಬೆಳೆತು ಅಂತ ಹೇಳಕ್ ಇಷ್ಟವಾಗುತ್ತೆ ಸರ್.
1: ತಂದೆಯವರು ಅನೇಕ ಪುರಾಣದ ಕಥೆಗಳನ್ನಾಗಲಿ ಅಥವಾ ಆದರ್ಶಮಯ ಬದುಕಿಗೆ ಏನೇನು ಬೇಕು ಅಂತ ಎಲ್ಲವನ್ನು ಕೂಡ ಅವರು ಓದಿ ಹೇಳ್ತಿದ್ರು.
0: ಹೌದು,
1: ನೀವು ಅದನ್ನ ಸರಿಯಾಗಿ ಮನನ ಮಾಡ್ಕೊಂಡ್ರಿ.
0: ಹೌದು,
1: ತಾಯಿಯವರ ಒಂದು ಸಲಹೆ ಅಥವಾ ಒಂದು ಆದರ್ಶ ಅವ್ರದ್ದು ಕೂಡ ಅಲ್ವಾ, ಬದುಕಿನ ರೂಪಣೆಗೆ ತಾಯಿ ಪಾತ್ರ, ತಂದೆ ತಾಯಿಗಳ ಪಾತ್ರ ಆಗಲಿ, ಮತ್ತೆ ನಮ್ಮ ಶಿಕ್ಷಕರ ಪಾತ್ರ ಕೂಡ ತುಂಬಾ ದೊಡ್ಡದಿರುತ್ತೆ. ಇಂಥ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಬೇಕಂದ್ರೆ, ವಿಶೇಷವಾಗಿ ಸಾಮಾಜಿಕ ಕೆಲಸಗಳಲ್ಲಿ ನಾವು ನಿರತರಾಗಬೇಕಂತಂದ್ರೆ, ಅಥವಾ ಅದು ಸಾಹಿತ್ಯದ ಮೂಲಕವಾಗಿ ಆಗಿರ್ಬೋದು ಏನೇ ಆಗಿರ್ಬೋದು, ತೊಡಗಿಸ್ಕೊಳ್ಬೇಕಂತಂದಾಗ ನಮ್ಮ ಸಮಾಜ, ನಮ್ಮ ಸುತ್ತಲಿನ ಒಂದು ಪರಿಸರ ಕೂಡ ನಮಗೆ ತುಂಬ ಪ್ರಭಾವ ಬೀರುತ್ತೆ. ತಾವು ಸಾಹಿತ್ಯದಲ್ಲಿ ತೊಡಗಿಸ್ಕೋಬೇಕು ಅಂತ ಅನ್ಕೊಂಡೆ ನಾನು ಅಂತಂದ್ರಲ್ಲ, ಅದು ಹೇಗೆ ನಿಮಗೆ ಪ್ರೇರಣೆ ಆಯಿತು, ಯಾರಿಂದ?
0: ಅದು ನಿಜ ಹೇಳ್ಬೇಕಂದ್ರೆ ಸಹ, ನಾನು ಸಹ್ಯಾದ್ರಿ ಕಾಲೇಜಲ್ಲಿ ಬಿ ಎಸ್ ಸಿ ಓದ್ತಾ ಇದ್ದೆ. ನನಗೆ ಸಾಹಿತ್ಯದಲ್ಲಿ ಮೊದಲಿನ ತಮ್ಗೆ ಹೇಳಿದ ಬಾಲ್ಯದ ಆಸಕ್ತಿ ಇತ್ತು, ಬಟ್ ವಿಜ್ಞಾನ ತಗೊಂಡೆ ನಾನು ಸಂದರ್ಭಾನುಸಾರ, ಯಾಕೆ ಅಂತ ಗೊತ್ತಾಗಲಿಲ್ಲ. ನಾನು ಆರ್ಟ್ಸ್ ತಗೊಂಡಿದ್ರೆ ತುಂಬ ಚೆನ್ನಾಗಿತ್ತು ಅಂತ ಈಗ ಅನ್ಸುತ್ತೆ. ಅವಾಗ ಏನಾಯ್ತು ಅಂದ್ರೆ, ನಮಗೆ ಸಾಶಿ ಮಳ್ಳಯ್ಯ, ಹಂಪನ, ಡಾಕ್ಟರ್ ಸಿಲ್ ಇವೆಲ್ಲ ಗುರುಗಳಿದ್ರು. ಅವರು ಪಾಠ ಮಾಡ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡೋರು ಅಂದರೆ, ಬೇರೆ ಕ್ಲಾಸಲ್ಲಿ ಪಾಠ ಮಾಡೋದು ಕಿಟಕಿಲಿ ಇಣುಕ್ ನೋಡಿ ಕೇಳ್ತಾ ಇದ್ವಿ, ಅಷ್ಟು ಚೆನ್ನಾಗಿತ್ತು. ಅವರು ಹಳೆಗನ್ನಡ ಕಾವ್ಯಗಳನ್ನಾಗಲಿ, ಆಮೇಲೆ ಹೃದಯ ಸಂವಾದ ಅಂತ ಒಂದು ನಮಗೆ ಪಾಠ ಇತ್ತು, ಎಸ್ ಜೆ ನಾರಾಯಣ ಶೆಟ್ಟರದ್ದು, ಅದನ್ನ ಮಳ್ಳೇನವ್ರು ಮಾಡೋರು. ಮಹಾಭಾರತದಲ್ಲಿ ಅವರು ಯಾರೂ ಕಾಯಲಿಲ್ಲ ಅನ್ನೋ ಪ್ರಸಂಗ ಅದ್ಭುತವಾಗಿ ಮಾಡ್ತಾ ಇದ್ರು. 55 ವರ್ಷ ಇವತ್ತು ನನಗೆ ಕಿವಿ
1: ನೆನಪಿದೆ.
0: ಹೀಗಾಗಿ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಬಂತು. ಸಾಹಿತ್ಯ ರಚನೆ ಮಾಡಕ್ ಆಗದಿದ್ರು ಕೂಡ ಸಾಹಿತ್ಯ ಪರಿಚಾರಕನಾಗುವ ಒಂದು ಅವಕಾಶ ನನಗೆ ಬಂತು, ಅದನ್ನ ತೊಡಸ್ಕೊಂಡೆ
1: ಸರ್. ಎ ಪಿ ಕುಮಾರ್ ಅವರೇ, ತಾವು ಇಷ್ಟು ಚುರುಕಾಗಿ ಇದ್ರಿ ಅಂತಂತ ಹೇಳಿ ನಿಮ್ಮ ಈ ದಾಖಲೆಗಳನ್ನ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಕ್ಕೆ ಸಾಧ್ಯವಾ ಅಂತಂತ ಹೇಳಿ ನಮಗೆ ಆಶ್ಚರ್ಯ ಆಗುತ್ತೆ. ಭದ್ರಾವತಿನಲ್ಲಿ ತಾವು ತುಂಬ ಅನೇಕ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ, ಅಲ್ಲಿನೂ ಮಾಡ್ತಿದ್ರಿ, ಮತ್ತು ಅಲ್ಲಿಂದ ಈಗ ಬೆಂಗಳೂರಿಗೆ ಬಂದಿದ್ದೀರಿ ಅಲ್ಲ? ತುಂಬ ವರ್ಷಗಳಾಯಿತು ಬೆಂಗಳೂರಿಗೆ ಬಂದು.
0: 8 ವರ್ಷ ಆಯಿತು.
1: 8 ವರ್ಷ ಆಯಿತು. ಈ ಬೆಂಗಳೂರಿನ ಬದುಕು ಮತ್ತು ಭದ್ರಾವತಿಯ ಬದುಕು ತುಂಬ ಅಜಗಜಾಂತರ ಅನಿಸುತ್ತೆ. ಅಲ್ಲಿ ಶಾಂತತೆ ಇರಬಹುದು, ಮತ್ತೆ ನಿಮ್ಮ ಚಟುವಟಿಕೆಗೆ ತುಂಬಾ ಪೂರಕ ವಾತಾವರಣ ಅಲ್ಲಿ ಇರಬಹುದು, ಅಲ್ಲಿಗಿಂತ ಜಾಸ್ತಿ ಇಲ್ಲಿ ಕೂಡ ಇರಬಹುದು. ಹಾಗಾಗಿ ನೀವು ಇಲ್ಲಿ ಕೂಡ ನಿಮ್ಮ ಕೆಲಸವನ್ನ ಮುಂದುವರಿಸಿದಿರಿ. ಹೇಗೆ, ಏನೇನು ಹೇಳ್ತೀರಾ ಅಲ್ಲಿ ಮತ್ತು ಇಲ್ಲಿಗೆ ಹೋಲಿಕೆ ಮಾಡಿದಾಗ?
0: ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಭದ್ರಾವತಿಯಲ್ಲಿ ನಾನು 5 ವರ್ಷ ಕನ್ನಡ ಸಾಹಿತ್ಯ ತಾಲೂಕು ಕನ್ನಡ ಸಾಹಿತ್ಯ ಕಾರ್ಯದರ್ಶಿ ಆಗಿದ್ದೆ. ಆ ಅವಧಿಯಲ್ಲಿ ಮೊದಲನೇ ಅವಧಿ ಸತೀಶ್ ಅಂತ ಅಧ್ಯಕ್ಷ ಆಗಿದ್ರು, ಎರಡನೇ ಅವಧಿ ಕೃಷ್ಣಭಟ್ ಅಧ್ಯಕ್ಷ ಆಗಿದ್ರು. ಎರಡನೇ ಅವಧಿಯಲ್ಲಿ 3 ವರ್ಷದಲ್ಲಿ 33 ಕಾರ್ಯಕ್ರಮ ಮಾಡಿದ್ವಿ. ವಿಶೇಷವಾಗಿ ಕೆ ಎಸ್ ನಿಸಾರ್ ಅಹಮದನ್ನು ಕರೆಸಿದ್ವಿ, ಅಂದರೆ ಅವ್ರಿಗೆ ಅವಾಗ ವೇಳೆ ಇರ್ತಿರ್ಲಿಲ್ಲ, ಭಾಳ ಶ್ರಮ ಪಟ್ಟು ಕರೆಸಿದ್ವಿ. ಅವರು ನಾವು ಮಾಡಿರೋ ಕಾರ್ಯಕ್ರಮ ನೋಡಿ ಭಾಳ ಸಂತೋಷಪಟ್ಟರು. ನಮ್ಮ ಅಧ್ಯಕ್ಷರು ಕೃಷ್ಣ ಭಟ್ ಅಂತ, ನನ್ನ ಹೆಸರು ಎ ಪಿ ಕುಮಾರ್ ಅಂತ. ತುಂಬಿದ ಸಭೆಯಲ್ಲಿ ನಮ್ಮಿಬ್ಬರು ಜೋಡಿನ ಕೃಷ್ಣಾರ್ಜುನರ ಜೋಡಿ ಭದ್ರಾವತಿ ಕನ್ನಡ ಸಾಹಿತ್ಯ ಹೇಳಿದ್ದು, ಅದು ಇತ್ತು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಸರ್. ಅದಾದ ತಕ್ಷಣ 11 ವರ್ಷ ಕನ್ನಡ ಸಾಹಿತ್ಯ ಅಧ್ಯಕ್ಷ ಆಗಿದ್ದೆ, ಯುನಾನಿಮಸ್ ಅಧ್ಯಕ್ಷ ಆಗಿದ್ದೆ, ಪ್ರತಿ
1: ಕನ್ನಡ ಸಾಹಿತ್ಯ ಪರಿಷತ್ತು ಭದ್ರಾವತಿ
0: ತಾಲೂಕು. ಅದ್ರಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ, ಹೊಸ ರೂಪ ಕೊಟ್ಟೆ ಅದಕ್ಕೆ. ಮೊದಲು ಅಧ್ಯಕ್ಷ ಆದ ತಕ್ಷಣ ಏನ್ ಮಾಡಿದೆ ಅಂದ್ರೆ, ವೈವಿಧ್ಯಮಯ ಕಾರ್ಯಕ್ರಮ ಕೊಡಬೇಕಂತ ಹೇಳ್ಬಿಟ್ಟು ಮನೆ ಮನೆಗೆ ಸಾಹಿತ್ಯ ಮಾಲಿಕೆ, ಆಮೇಲೆ ಹಳ್ಳಿಗಳಲ್ಲಿ ಸಾಹಿತ್ಯ, ಶಾಲೆಗಳಲ್ಲಿ ಸಾಹಿತ್ಯ ಸಿಂಚನ, ಈ ತರ ಇದು ಕೊಟ್ಬಿಟ್ಟು ಶೀರ್ಷಿಕೆ ಕೊಟ್ಟು ಮಾಡಿದೆ. ಆಮೇಲೆ ತ್ರೈಮಾಸಿಕ ಕವಿಗೋಷ್ಠಿ ಅಂತ ಮಾಡ್ತಾ ಇದ್ವಿ, 3 ತಿಂಗಳಿಗೆ ಒಂದ್ಸರಿ ಕವಿಗೋಷ್ಠಿ ಮಾಡ್ತಿದ್ವಿ, ಅದಕ್ಕೆ ಶೀರ್ಷಿಕೆ ನಾವೇ ಕೊಡ್ತಾ ಇದ್ವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಉಗಾದಿ ವೈಭವ, ಸಂಕ್ರಾಂತಿ ಸಂಭ್ರಮ, ದಸರೆಯ ಸಂಭ್ರಮ, ಮುಂಗಾರಿನ ವೈಭವ, ಹೀಗೆ ಕೊಡ್ತಾ ಇದ್ವಿ ಸರ್. ಆ ಕವಿಗಳು ನಿಮ್ಗೆ ಹೇಳ್ತೀನಿ ಎಷ್ಟು

0: ಚೆನ್ನಾಗಿ ಬರೆಯೋರು ಅಂದ್ರೆ ಏನು ಬರೆಯೋದ್ರು ಕೂಡ ಬರ್ಕೊಂಬಂದು ನಮಗೆ ತೋರಿಸೋರು ಸರ್. ಅವ್ರಿಗೆ ನಾನು ಎಂಕರೇಜ್ ಮಾಡ್ತಾ ಇದ್ದೆ, ಬಹಳ ಅದ್ಭುತವಾಗಿ ಬರೆದಿದ್ರ ಬರ್ರಿ ಅಂತ. ಅದರಲ್ಲಿ ಸುಮಾರು ಒಂದು 50-60 ಜನರು ಕವಿಗಳಾಗಿದ್ದಾರೆ ನಮ್ಮ ಪ್ರಯತ್ನ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ.
1: ನಿಮ್ಮ ಒಂದು ಪ್ರೋತ್ಸಾಹ ಪುರಸ್ಕಾರಗಳು ಮತ್ತೆ ಗುರುತಿಸಬೇಕಾಗತ್ತೆ ಅಂದ್ರೆ, ಆರಂಭದಲ್ಲಿ ಕಾವ್ಯ ರಚನೆ ಸ್ವಲ್ಪ ಸಾಧಾರಣವಾಗಿರುತ್ತೆ, ಯಾವಾಗ ಒಂದು ವೇದಿಕೆ ಕಲ್ಪಿಸಿಕೊಟ್ಟ ನಂತರ ಅವರು ತಮ್ಮನ್ನು ತಾವು ಜಾಸ್ತಿ ತೊಡಸ್ಕೊಳ್ತಾರೆ. ಆಮೇಲೆ ನಿಮ್ಮ ರೀತಿ ಇದ್ದವರು ಬಹಳ ನಗುಮೊಗದಿಂದ ಆಯ್ತು ತುಂಬಾ ಚೆನ್ನಾಗಿ ನೀವು ಬರೆದಿದ್ದೀರಿ ಅಂತ ಹೇಳಿ ಒಂದು ಒಳ್ಳೆ ಪ್ರೋತ್ಸಾಹದ ನುಡಿಗಳು ಆಡಿದಾಗ ಅವರಿಗೆ ಇನ್ನೂ ಹುರುಪು ಸಿಗತ್ತೆ.
0: ಖಂಡಿತ.
1: ತಾವು ಈ ತ್ರೈಮಾಸಿಕ ಅಂತೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ರಿ, ಈ ಪತ್ರಿಕೆಗಳನ್ನೇನಾದರೂ ಹೊರಡಿಸ್ತಿದ್ರ? ಯಾಕಂದ್ರೆ ಅದ್ರ ಮೂಲಕವಾಗಿ ಅದು ಆಗ್ಬೇಕು, ಬೆಳಕಿಗೆ ಬರಬೇಕಾಗತ್ತೆ.
0: ನಾನು ಪತ್ರಿಕೆಯಿಂದ ಭದ್ರಾವತಿಯಲ್ಲಿ ನನಗೆ ಅದು ಈಗಲೇ ಹೇಳ್ತೀನಿ, ಕೆಲವರು ಬಹಳ ಪ್ರೀತಿಯನ್ನ ನಾನು ಕಾಣೋರು, ಯಾಕೆಂದ್ರೆ ನಾನು ಯಾರ ಮೇಲೂ ಸಿಟ್ ಮಾಡ್ಕೋತಿರ್ಲಿಲ್ಲ, ತಾಳ್ಮೆಯಿಂದ ಇರ್ತಿದ್ದೆ. ಹೀಗಾಗಿ ಎಲ್ಲರೂ ನನಗೆ ಸಹಕಾರ ಕೊಡೋರು, ನಮ್ಗೆ ಅಜಾಚರ್ಷತ್ವ ಕರೆಯೋರು, ಕನ್ನಡದ ಕುಮಾರಣ್ಣ ಅಂತ ನಲ್ಲೂರು ಪ್ರಸಾದ್ ಬಂದು ಕರೆದ್ರು, ಆಮೇಲೆ ಹಿಂಗೆಲ್ಲ ಕರೀತಿದ್ರು ಪಾಪ. ವಿಶೇಷವಾಗಿ ಪತ್ರಕರ್ತರು ನನ್ನ ಎಲ್ಲ ಕಾರ್ಯಕ್ರಮಕ್ಕೂ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ರು, ಹಾಗಾಗಿ ನಾವು ಮಾಡಕ್ ಸಾಧ್ಯ ಆಯ್ತು.
1: ತಾವು ಈಗ ಸೇವಾವಧಿಯಲ್ಲಿ ಇದ್ದಾಗ ನಿಮ್ಮ ಚಟುವಟಿಕೆಗಳು ಹೇಗಿರ್ತಿದ್ವು? ಯಾಕಂದ್ರೆ ಅಲ್ಲಿ ಕಚೇರಿ ಕೆಲಸಕ್ಕೂ ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾಗುತ್ತೆ.
0: ಏನಂದ್ರೆ ನಾನು ವಿಶ್ವೇಶ್ವರ ಕಬ್ಬಿಣ ಒಂದು ಮುಖ್ಯ ಕಾರ್ಖಾನೆಯಲ್ಲಿ ಅಕೌಂಟ್ಸ್ ವಿಭಾಗದಲ್ಲಿ ಕೆಲಸದಲ್ಲಿದ್ದೆ. ಅಲ್ಲಿ 10-5 ನಮ್ಮ ಆಫೀಸ್ ಇತ್ತು ಸರ್. 5 ಆದರೂ ನಾನು ಕೂಡಲೇ ಬರೋಕ್ಕಾಗ್ತಿರಲಿಲ್ಲ, ನಾನು ಸ್ವಲ್ಪ ನಮ್ಮ ಇವರು ಸ್ವಲ್ಪ ಹೆಚ್ಚು ಜವಾಬ್ದಾರಿ ಕೊಡೋ 6:30 ಹಂಗೆ ಬರ್ತಿದ್ದೆ. 6:30 ಮೇಲೆ ಫುಲ್ಲು ಸಾಹಿತ್ಯ ಪರಿಷತ್ತಿನ ಕೆಲಸ, ಎಲ್ಲ ಕಡೆ ಹೋದ ಮನೆಗೆ 11:30 ಸೇರ್ತಾ ಇದ್ದೆ.
1: ಹಗಲು ಆಫೀಸು, ಸಂಜೆ
0: ಸಂಜೆ ಸಹಾಯ ವೃತ್ತಿ ಪ್ರವೃತ್ತಿ
1: ಪ್ರವೃತ್ತಿ
0: ಹೀಗಾಗಿ ತೊಡಸ್ಕೊತಾ ಇದ್ದೆ ಸರ್.
1: ಈಗ ಪತ್ರಿಕಾ ಕ್ಷೇತ್ರದಲ್ಲಿ ಕೂಡ ಅವರ ಜೊತೆಗೆ ಅನೇಕ ಸ್ನೇಹಿತರ ಜೊತೆಗೆ ನಿಮ್ಮನ್ನು ನೀವು ತೊಡಸ್ಕೊಳ್ಳೋದಿದೆಯಲ್ಲ, ಅದು ಕೂಡ ಬಹಳ ಸವಾಲಿನ ಕೆಲಸನೇ ಅಂತ ಅನ್ಬೇಕು. ಅಂದ್ರೆ ಒಂದು ಪತ್ರಿಕೆ ಹೊರಗೆ ತರಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ. ಯಾವ ರೀತಿ ಪತ್ರಿಕೆಗಳನ್ನ ನೀವು ಹೊರಗೆ ತರಬೇಕಂದಾಗ ಎಂತಹ ಚಟುವಟಿಕೆಗಳಿಗೆ ಲೇಖನಗಳಿಗೆ ನೀವು ಮಹತ್ವ ಕೊಡ್ತಿದ್ರಿ?
0: ನಾನು ಫಸ್ಟ್ ರಾಜಸ್ಥಾನ್ ಪತ್ರಿಕಾ ಅಂತ ಡೆಲ್ಲಿದು ವರದಿಗಾರನಾಗಿದ್ದೆ. ಅಲ್ಲಿ ಹಿಂದಿಲಿ ಕಳಿಸ್ಬೇಕಾಯ್ತು, ನಾನು ಕನ್ನಡದಲ್ಲಿ ಬರೆದು ನನ್ನ ಶ್ರೀಮತಿಯವರಿಂದ ಒಂದು ಮನ ಕಳಿಸ್ತಿದ್ದೆ. ಆಮೇಲೆ ಅನೇಕ ಜಿಲ್ಲಾ ಪತ್ರಿಕೆಗಳಿಗೆ ವರದಿಗಾರನಾಗಿದ್ದೀನಿ. ಆಮೇಲೆ ಕೆಲವು ಪತ್ರಿಕೆಗಳ ಹುಟ್ಟಿಗೂ ಕೂಡ ಕಾರಣನಾಗಿದ್ದೀನಿ. ಅಂದರೆ ಅವ್ರು ಎಂಕರೇಜ್ ಕೊಟ್ಬಿಟ್ಟು, ಅವ್ರಿಗೆ ಇದು ಕೊಟ್ಬಿಟ್ಟು, ತುಂಗಭದ್ರ ಅಂತ ನಮ್ಮ ಸ್ನೇಹಿತರು, ಅದಕ್ಕೆಲ್ಲ ನಾನು ಗೈಡೆನ್ಸ್ ಮಾಡಿದ್ದೆ. ನಾನು ಅಷ್ಟು ಹೇಳ್ಬೋದು, ಸ್ವಂತ ಪತ್ರಿಕೆ ಹೊರಡಿಸೋಕ್ಕಾಗಿಲ್ಲ. ಈಗ ಕರ್ನಾಟಕ ಹಿರಿಯ ನಾಗರಿಕರ ಒಕ್ಕೂಟದಿಂದ ಹೊರತರುವ ಹಿರಿಯರ ವಾಣಿ ಪತ್ರಿಕೆಗೆ ಸಂಪಾದಕನ ನಾನು ಕೆಲಸ ಮಾಡ್ತಿದ್ದೇನೆ.
1: ಅದೇ ಈಗ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ತುಂಬಾನೇ ಕಷ್ಟ, ಅದನ್ನು ನೋಡ್ಕೊಂಡ್ರಿ, ಸಾಹಿತ್ಯದ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ, ಅನೇಕ ಕೆಲಸಗಳನ್ನು ಮಾಡಬೇಕಂದಾಗ ಅದಕ್ಕೆ ನಮ್ಮ ಸಾಮರ್ಥ್ಯ, ನಮ್ಮ ಆರೋಗ್ಯ ಮತ್ತು ನಿವೃತ್ತಿ ನಂತರ ಕೂಡ ಇದನ್ನು ಮುಂದುವರಿಸಬೇಕಂತಂದಾಗ ಅದನ್ನು ಕೂಡ ಅದೇ ನಗುಮೊಗದಿಂದ ನೀವು ಅದನ್ನು ಮುಂದುವರಿಸ್ತಾ ಬಂದಿದ್ದೀರಿ. ಈ ಬೆಂಗಳೂರಿಗೆ ಬಂದಾಗ ಇಲ್ಲಿಯ ಸೇವಾ ಕ್ಷೇತ್ರದ ಅನುಭವಗಳ ಬಗ್ಗೆ ಮಾತಾಡಿ.
0: ನನಗೇನಂದ್ರೆ ಭದ್ರಾವತಿ ಇದ್ದಾಗ ರಾಜಧಾನಿ ಬಗ್ಗೆ ವಿಪರೀತ ಕಲ್ಪನೆಗಳಿದ್ವು, ವಿಪರೀತ ಅಂದ್ರೆ ನೆಗೆಟಿವ್ ಕಲ್ಪನೆ ಇದ್ವು. ಅಲ್ಲಿ ಪಕ್ಕದ ಮೇಲೆ ಮಾತಾಡ್ಸಲ್ಲ, ಅಲ್ಲಿ ಬರೋಕ್ಕಾಗೋದಿಲ್ಲ, ಅಲ್ಲಿ ಜನ ಅವ್ರು ನೋಡ್ಕೊತಾರೆ, ಒಳ್ಳೆ ಜನ ಇಲ್ಲಿ ಸಿಗ್ತಾರೆ. ಯಾಕೆಂದ್ರೆ ನಾನು ಭದ್ರಾವತಿಯಲ್ಲಿ ಎಲ್ಲ ಸಮಾಜದವ್ರ ಜೊತೆ ಬೆರೆತು ಒಂದು ಹಾಲು ಜನಂತೆ ಬೆರೆತಿದ್ದೆ. ಇಡೀ ಒಂದು ವಸುದೈವ ಕುಟುಂಬಕ್ಕಮ್ಮ ಏನಿದೆ ಆ ಥರ ನನಗಿತ್ತು. ಇಲ್ಲಿ ಬಂದಾಗ ಏನಾಗುತ್ತೆ ಅಂತ, ಬಟ್ ಏನಂದ್ರೆ ಅನಿವಾರ್ಯ, ನನಗೆ ವಯಸ್ಸಾಯಿತು, ರಿಟೈರ್ ಆಯಿತು. ಒಂದು ವಿಷಯ ಹೇಳ್ತೀನಿ, ನಾನು ಮೊದಲ ಬಾರಿ ಅಧ್ಯಕ್ಷ ಆಗಿದ್ದಾಗ 3 ಮುಗಿದ ತಕ್ಷಣ ನಾನು ವಾಲಂಟರಿ ರಿಟೈರ್ಮೆಂಟ್ ತಗೊಂಡೆ. ನನ್ನ ಮಗ ಏನು ಮಾಡ್ದು, ಇಷ್ಟು ವರ್ಷ ಕಟ್ಬಿಡಿ ಸಾಕು ಬಂದ್ಬಿಡಿ ಅಂತ.
1: ಅಷ್ಟೇ.
0: ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಜನ ವಾಪಸ್ ಇಲ್ಲಿ ಬರಲಿಕ್ಕೆ ಬಿಡಲಿಲ್ಲ ಅಲ್ಲಿ.
1: ಓ,
0: ನೀವೇ ಅಧ್ಯಕ್ಷ ಆಯ್ಕು, ನೀವೇ ಅಧ್ಯಕ್ಷ ಆಗಿರಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ಕಂಟಿನ್ಯೂ ಮಾಡಿದೆ. ನನ್ನ ಮಕ್ಕಳೆಲ್ಲ ಇಲ್ಲಿದ್ರು. 2 ಅಧ್ಯಕ್ಷ ಅಂದ್ರೆ 3 ಮುಗಿದ ಮೇಲೆ ಮತ್ತೆ ಹೊರಡಕ್ಕೆ ಬಂದ ಮತ್ತೊಬ್ರು ಸ್ನೇಹಿತರು, ಅವ್ರ ಹೆಸರು ಹೇಳ್ತಾರೆ, ಕುಮಾರಣ್ಣ ನೀವು ಇಲ್ಲೇ ಇರಿಯಪ್ಪ, ನೀವು ಕನ್ನಡದ ಆಸ್ತಿ, ನೀವು ನಮ್ಮನೇಲಿರಿ, ನನ್ನ ಕಾರು ಉಪಯೋಗಿಸ್ಕೊಳ್ಳಿ, ನಮ್ಮನೇಲಿ ಊಟ ಮಾಡಿ ಅನ್ನೋ ಮಟ್ಟಕ್ಕೆ ನಂಗೆ ಈಗಲೂ ಕಣ್ಣಲ್ಲಿ ನೀರು, ಅಷ್ಟು ಒಳ್ಳೆ ತೋರಿಸಿದ್ರು. ಸೊ 3 ಅಧ್ಯಕ್ಷನಾಗಿ, ಆಮೇಲೆ ಎಲ್ರಿಗೂ ಕೂಡ ಅಲ್ಲಿ ಶಾಸಕರಾದ್ಯ ಕೂಡ ನೀವು ಅಧ್ಯಕ್ಷ ಅಂದ್ರೆ ನಾವು ಕೈ ಮುಗಿದು ಸ್ವಲ್ಪ ಸಂಸಾರ ಜೊತೆ ಕಾಲ ಕಳೆತಿಂದ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಏನಾಯ್ತು ಅಂತ ಹೇಳಿದ್ರೆ, ಅವಾಗಿಂದ ಅವ್ರ ಸಾಹಿತ್ಯ ಪರಿಷತ್ ಕಾಂಟ್ಯಾಕ್ಟ್ ಇತ್ತು ನನಗೆ, ಇಲ್ಲಿ ನಲ್ಲೂರು ಪ್ರಸಾದ್ ಅವರೆಲ್ಲ ಇತ್ತು. ಆಮೇಲೆ ಕನ್ನಡ ಚಳವಳಿ ಮಾಡ್ಬೇಕಾದ್ರೆ ಬೆಂಗಳೂರಿಗೆ ಬರ್ತಾ ಇದ್ವಿ, ಹೀಗಾಗಿ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು.
1: ಇತ್ತು. ಸಾಮಾನ್ಯವಾಗಿ ಸಾಹಿತಿಗಳಿಗೆ ಸಂಪರ್ಕ ಸಿಕ್ಕೇ ಸಿಗುತ್ತೆ, ಯಾಕಂದ್ರೆ ತಾವು ಇಲ್ಲಿಂದ ಅನೇಕ ಸಾಹಿತಿಗಳನ್ನು ಅಲ್ಲಿ ಕರೆಸಿದವರು.
0: ಹೌದು.
1: ನಿರಂತರವಾಗಿ ನಿಮ್ಮ ಒಂದು ಸೇವೆ, ನಿಮ್ಮ ಆ ಕಾರ್ಯತತ್ಪರತೆ, ಅದರಲ್ಲಿ ತಲ್ಲೀನರಾಗಿರುವಂತದ್ದನ್ನ ನೋಡಿ ಅವರು ಇಷ್ಟಪಟ್ಟಿರ್ತಾರೆ, ಬಂದಾಗ ಬನ್ನಿ ಕುಮಾರ್ ಅವರೇ ಅಂತಂದು ಹೇಳ್ತಾರೆ.
0: ಭದ್ರಾವತಿ ಬಂದಿದ್ದು ಸಂತೋಷ, ನಿಮ್ಮನ್ನು ಬಿಟ್ಕೊಟ್ಟಿದ್ದಕ್ಕೆ ಭದ್ರ

0: ನಾವು ತಿರುಗಿ ಥ್ಯಾಂಕ್ಸ್ ಹೇಳ್ತೀವಿ ಅಂತ ಒಬ್ರು ಸಾಹಿತಿಗಳು ಈ ಮಟ್ಟದಲ್ಲಿ ಹೇಳಿದ್ರು. ಇಲ್ಲಿ ನಂಗೆ ಹಂಪನ ಆಮೇಲೆ ಸಿದ್ದಲಿಂಗಯ್ಯನವರು ಸಾಶಿ ಎಲ್ಲರೂ ನಮ್ಗೆ ಪರಿಚಯ ಇದ್ರು. ಹೀಗಾಗಿ ಇಲ್ಲಿ ಬಂದೆ. ವಿಶೇಷವಾಗಿ ನಾ ಕೆಂಗೇರಿಲಿ ಮನೆ ಬಾಡಿಗೆ ಮೇಲೆ ಮಾಡಿದ್ವಿ. ಅವ ನಂಗೆ ಏನಂತ ಅಲ್ಲಿ ಒಂದು ಪಾರ್ಕ್ ಹೋಗ್ತಾ ಇದ್ದೆ. ಪಾರ್ಕ್ ಹೋದಾಗ ತುಂಬ ಜನ ಬಂದು ನಾನೇ ಪರಿಚಯ ಮಾಡಿಕೊಂಡೆ. ಅಲ್ಲಿ ಶಶಾಂಕ್ ಅಂತ ಫಿಲ್ಮ್ ಡೈರೆಕ್ಟ್ರು ಪರಿಚಯ ಆಯಿತು, ಆಮೇಲೆ ವಕೀಲರು ಪರಿಚಯ ಆಯಿತು, ಹೈಕೋರ್ಟ್ ವಕೀಲರು ಎಲ್ಲ ಸೇರಿ ನೆರವು ಅಂತ ಒಂದು ತಂಡ ಕಟ್ಟಿದ್ವಿ. ನಮ್ಮ ಶಶಾಂಕರ ನಿರ್ದೇಶನದಲ್ಲಿ ಕೆ ಎಂ ಇಂದ್ರ ಅಂತ ಚಿತ್ರ ಸಾಹಿತಿಗಳು ಬಂದರು. ಅವರು ಒಂದು ದೊಡ್ಡ ಅಭಿಯಾನ ಮಾಡಿದರು, ರಾಷ್ಟ್ರಗೀತೆ ಜಾಗೃತಿ ಅಭಿಯಾನ ಅಂತ. ಅದು ಉದ್ದೇಶ ಭಾಳ ಚೆನ್ನಾಗಿದೆ. ನಮ್ಮ ರಾಷ್ಟ್ರಗೆಲ್ಲ ಒಂದು ಬಡಾವಣೆಗೆ ಹೋಗೋದು. ಸಂತೋಷ್ ಹೆಗ್ಡೆ ಅವರು ಉದ್ಘಾಟನೆ ಮಾಡಿದ್ರು. ಅದನ್ನು ಭಾಳ ಅದ್ಭುತವಾಯಿತು. ಕಾರ್ ಒಂದು ದೊಡ್ಡ ಲಾರಿ, ಅಲ್ಲಿ ನಾವೆಲ್ಲ ನಿಂತ್ಕೊಳ್ಳೋದು. ಒಂದು ಸಾವಿರಾರು ರಾಷ್ಟ್ರಗೀತೆಯನ್ನು ಮುದ್ರಣ ಮಾಡಿದ್ವಿ. ಅದನ್ನ ಬಡಾವಣೆ ನಿಂತೊಳಗೆ ಹಂಚೋದು. ರಾಷ್ಟ್ರಗೀತೆ ಎಷ್ಟು ಸೆಕೆಂಡಲ್ಲಿ ಹೇಳಬೇಕು, 48-52 ಸೆಕೆಂಡ್ ಒಳಗೆ ಹೇಳಬೇಕು. ರಾಷ್ಟ್ರಗೀತೆ ರಚಿಸಿದವರು ಯಾರು ಕೇಳ್ತಿದ್ದಿಲ್ಲ ಅಂದ್ರೆ ರವೀಂದ್ರನಾಥ ಟಾಗೋರ್ ಅವರು. ಸಂಗೀತ ನೀಡಿದವರು ಯಾರು, ಮೇಜರ್ ರಾಮ್ ಸಿಂಗ್ ಅಂತ, ಕರ್ನಲ್ ರಾಮ್ ಸಿಂಗ್ ಅಥವಾ ಮೇಜರ್ ರಾಮ್ ಸಿಂಗ್ ಅಂತ ಇದೆ, ಅವ್ರು ಕೊಟ್ಟಿದ್ದು. ಇವೆಲ್ಲ ಜಾಗೃತಿ ಮೂಡಿಸ್ತಾ ಇದ್ವಿ ಬೆಳಗಿಂದ ಸಂಜೆ. ಇದು ಅದೊಂದು ಕಾರ್ಯಕ್ರಮ ಆಯ್ತು.
1: ಒಳ್ಳೆ ಕಾರ್ಯಕ್ರಮ, ಒಳ್ಳೆ ರೀತಿಯಾದಂತಹ ಚಟುವಟಿಕೆಯಲ್ಲಿ ತಾವು ತೋಡಿಸ್ಕೊಂಡ್ರಿ. ಈಗ ನಂತರ ದಿನಗಳಲ್ಲಿ ಸಂವಿಧಾನ ಅಂತನ್ನೋದು ಬಹಳ ಶ್ರೇಷ್ಠ, ಅದೇ ನಮ್ಮ ಅಂತಿಮ ಹೊತ್ತಿಗೆ, ಅದರ ಮೂಲಕವಾಗಿ ನಮ್ಮ ಜೀವನ ನಡೀತಾ ಇದೆ ಅಂತ ಹೇಳಿ ಆ ಒಂದು ವಿಷಯವನ್ನು ಕೂಡ ಮನನ ಮಾಡೋ ಕೆಲಸಗಳು ನಡೆದು ಇವಾಗ.
0: ಖಂಡಿತ.
1: ಎಂತ ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನಿಮಗೆ ತುಂಬಾನೇ ಒಂಥರ ಪುರಸ್ಕಾರ ಅಥವಾ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಂತರ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಗಿರ್ಬೋದು, ನಾಟಕ ಇತ್ಯಾದಿಗಳಲ್ಲೂ ಕೂಡ ತಮ್ಮನ್ನು ತಾವು ತೋರಿಸ್ಕೊಂಡಿದ್ದೀರಿ. ಇದು ಸಾಹಿತ್ಯ, ನಾಟಕ, ಸಂಸ್ಕೃತಿ ಅಥವಾ ಸಂಘಟನೆ, ಅನೇಕ ಕೆಲಸಗಳನ್ನು ತಾವು ಮಾಡಿದ್ದೀರಿ. ನಾಟಕಕ್ಕೆ ಹೇಗೆ ಒಲವು ಮೂಡ್ತು?
0: ಏನಂತಂದ್ರೆ ನಮ್ಮ ಭದ್ರಾವತಿ ಸಹ್ಯಾದ್ರಿ ಕಾಲೇಜಲ್ಲಿ ಶಿವಮೊಗ್ಗದಲ್ಲಿ ಫೈನಲ್ ಕಾಂಪಿಟೇಷನ್ ಇರೋರು. ನಮ್ಗೇನಂದ್ರೆ ವೇದಿಕೆ ಮೇಲೆ ಬರಬೇಕು ಅನ್ನೋ ಒಂದು ಹಂಬಲ ಇತ್ತು. ಅವಾಗ ಅವಾಗ ಬಲಿದಾನ ಅಂತ ಒಂದು ನಾಟಕ ಆಡ್ತಿದ್ವಿ, ಅದರಲ್ಲಿ ನಾನು ಡಾಕ್ಟರ್ ಪಾತ್ರ ಮಾಡಿದ್ದೆ. ಇದು ಮಾಡಿದಾಗ ನನ್ನ ಸ್ಟೈಲೆಲ್ಲ ನೋಡಿ ಜನ ಚಪ್ಪಾಳೆ ತಟ್ಬಿಟ್ರು. ಅವ ನಂಗೆ ಏನೋ ಮಾಡೋಣ ಅನಿಸ್ತು. ಆಮೇಲೆ ತದನಂತರ ರಕ್ತಾಕ್ಷಿ ನಾಟಕ ಮಾಡಿದ್ವಿ, ಅದೆಲ್ಲ ಆಗ್ತಿದ್ವಿ. ಆಮೇಲೆ ಸಾಹಿತ್ಯದಲ್ಲಿ ಆಸಕ್ತಿ ಹೇಳಿದ್ನಲ್ಲ ಕಾಲೇಜಲ್ಲಿ, ಶೇಕ್ಸ್ಪಿಯರ್ದು ಎಲ್ಲ ಅಭ್ಯಾಸ ಮಾಡ್ತಿದ್ದೆ. ಆಮೇಲೆ ಅವರ ಕಾಮೆಂಟ್ರಿ ಯಾರ್ಯಾರು ವಿಮರ್ಶೆ ಅದೆಲ್ಲ ಮಾಡ್ತಾ ಇದ್ದೆ. ಅದು ನಮ್ಮ ಸ್ನೇಹಿತರು ಹೇಳ್ತಾ ಇದ್ದೆ ನಾನು. ಹೀಗಾಗಿ ಅಂಥ ಒಂದು ಆಸಕ್ತಿ ಇತ್ತು ನನಗೆ. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಇಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಅಧ್ಯಕ್ಷನ ಮಾಡಿದ್ರು ನನ್ನ ಚಟುವಟಿಕೆ ನೋಡಿ. ಇಲ್ಲೂ ಕೂಡ ನಾನು ಮಾಡಿದೆ. ಆಮೇಲೆ ಈಗ ನಮ್ಮ ಜಾನಪದ ಬಾಲಾಜಿ ಅಂತೀಯರೆ ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರು, ಅವ್ರು ನನಗೆ ಜಿಲ್ಲಾ ಸಂಚಾಲಕರಾಗ ಮಾಡಿ ನಂತರ ಇದು ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಬೆಂಗಳೂರು ಮನೆ ಶಶಾಂಕ್ ರಾಜ್, ಬಿ ಟಿ ಶ್ರೀನಿವಾಸ್ ಇಬ್ಬರು, ಸುಧೀಂದ್ರ ರಾವ್ ಸೀನಿಯರ್ ಸಿಟಿಜನ್ ಫೆಡರೇಷನ್ ನಾಗಭೂಷಣ ಆಗೋ ಸದಸ್ಯರು, ಜೈನ್ ಮಿಲನ್ ಬಂಧುಗಳು, ಕಿರಿಯನ ವೇದಿಕೆ ಬೆಂಗಳೂರು, ಬೆಂಗಳೂರು ಸ್ಪೋರ್ಟ್ಸ್ ಅಸೋಸಿಯೇಷನ್, ಇವೆಲ್ಲ ಬಂದಂಗೆ ಬಂತು ಸರ್.
1: ಬಂತಲ್ಲ. ಈಗ ಆವಾಗಿನ ನಿಮ್ಮ ಚಟುವಟಿಕೆಗಳು ಈಗ ಯುವಕರಿಗೆ ನೋಡುವಾಗ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮನ್ನು ತಾವು ತೋಡಿಸ್ಕೊಳ್ಳೋದು ಇತ್ಯಾದಿ ಎಲ್ಲ ನಡೀತಾ ಇದ್ದಾವೆ. ಹಿರಿಯರು ತಾವು, ನಿಮ್ಮ ಮಾರ್ಗದರ್ಶನ ನಮ್ಮ ಯುವಕರಿಗೆ ಬೇಕಾಗುತ್ತೆ. ಆವಾಗ ಅವ್ರನ್ನ ನೀವು ಹೇಗೆ ಕನೆಕ್ಟ್ ಆಗ್ತೀರಿ ಅಂತ? ಈಗ ಒಂಥರ ಏನಂದ್ರೆ ಈ ಗ್ಯಾಪ್ ಅಂತ ಆಗ್ಬಾರ್ದಲ್ಲ.
0: ಖಂಡಿತ. ನಾನು ಹೇಳಿದ್ನಲ್ಲ ಬೆಂಗಳೂರಿಗೆ ನನ್ಗೆ ಏನು ಕಲ್ಪನೆ ಇತ್ತು ಅದೆಲ್ಲ ಇಲ್ಲಿ ಚೇಂಜ್ ಆಯ್ತು. ಯಾಕಂದ್ರೆ ಇಲ್ಲೂ ಒಳ್ಳೆ ಜನ ಇದ್ದಾರೆ, ಇಲ್ಲೂ ಸಾಹಿತ್ಯ ಪ್ರೇಮಿಗಳಿದ್ದಾರೆ, ಇಲ್ಲೂ ಅಂತಃಕರಣ ಇರೋದಿದ್ದಾರೆ, ಇಲ್ಲೂ ಹೃದಯ ವೈಶಾಲ್ಯತೆ ಇರುತ್ತೆ ಅಂತ ಇದಾದಾಗ ಸುತ್ತಮುತ್ತ ಎಲ್ಲ ನಾನು ಅನೇಕ ಸಂಸ್ಥೆಗಳಲ್ಲಿ ಕೆಲವರು ಕೇಳ್ತಿರ್ತಾರೆ. ವಾರಕ್ಕೆ ಒಂದ್ಸರಿ ಎರಡು ಸರಿ ಮನೆ ಬಂದು ಗೈಡೆನ್ಸ್ ಕೇಳ್ತಾರೆ, ಕಾರ್ಯಕ್ರಮ ಹೆಂಗೆ ಮಾಡ್ಬೋದು, ಯಾರಿಗೆ ಕಳಿಸಿ ಚೆನ್ನಾಗಿರುತ್ತೆ, ಇವೆಲ್ಲ ಕೈಲಿ ಅವರು ಕೇಳ್ತಾರೆ ಹುಡುಗರು.
1: ಅದೇ ಈಗ ಮೊಬೈಲ್ ಯುಗದಲ್ಲಿ ನೀವು ಹೇಗೆ ಕನೆಕ್ಟ್ ಆಗಿದ್ದೀರಿ ಅಂತ ಹೇಳೋದು ನಾನು. ಏನಾದರೂ ಅದ್ರ ಮೂಲಕವಾಗಿ ಈಗ ಪುಸ್ತಕಗಳ ಮೂಲಕವಾಗಿ ತಲುಪೋದಕ್ಕಿಂತ ಈಗ ಸಾಮಾಜಿಕ ಮಾಧ್ಯಮಗಳ ಮೂಲಕವಾಗಿ ನಿಮ್ಮಂಥ ಹಿರಿಯರು ತಲುಪಬೇಕಾಗತ್ತೆ. ಈಗ ಏನಿಲ್ಲಂದ್ರೂ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿಕೊಂಡು ಈಗ ಹಿರಿಯರ ಬಳಗ ಅಂತ ತಾವು ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೋಣ. ಅಲ್ಲಿ ಅವ್ರನ್ನ ತಲುಪಬೇಕಂದಾಗ ಸಾಹಿತ್ಯಿಕ ಚಟುವಟಿಕೆ ಹೌದು, ಮತ್ತೆ ಅವ್ರನ್ನ ಒಂದು ಕಡೆ ಒಟ್ಟಾಕ್ಬೇಕು, ಅಲ್ಲಿ ಏನೋ ಹೇಳಬೇಕು, ಅಲ್ಲಿ ಕಾರ್ಯಕ್ರಮಗಳ ಕುರಿತಾದಂಥ ಒಂದು ವರದಿ ಹಾಕಬೇಕು, ಆ ಒಂದು ಬರೆಯೋ ಕೆಲಸಗಳು ನಡೀತಾ ಇದ್ದಾವ?
0: ಖಂಡಿತ ನಡೀತಾ ಇದೆ. ಏನಂದ್ರೆ ಈ ವಾಟ್ಸಪ್ ಗ್ರೂಪ್ ಅಂತ ನಾವೇನು ಫ್ರೆಂಡ್ಸ್ ಕೆಲವು ಮಾಡ್ಕೊಂಡಿರ್ತೀವಿ, ಅಲ್ಲಿ ವಿಶೇಷ ನಾನೇನು ಮಾಡ್ತೀನಿ ಅಂದರೆ ನಾನು ವಾಟ್ಸಪ್ ಗ್ರೂಪಲ್ಲಿ ಏನೇ ಸಂದೇಶ ಕಳಿಸಿದ್ರೂ ಕೊನೆಗೊಂದು ನೀತಿ ವಾಕ್ಯ ಇರುತ್ತೆ, ನೀತಿ ವಾಕ್ಯ ಕಳಿಸ್ತೀನಿ. ಈ ಸತ್ಯ, ನ್ಯಾಯ, ಧರ್ಮ, ನೀತಿ, ರಾಷ್ಟ್ರ ಪ್ರೇಮ, ನಾಡ ಪ್ರೇಮ, ಆಮೇಲೆ ಕನ್ನಡ ಸೇವೆ ಮನೋಭಾವ, ವಿಶೇಷ ಮಾತೃ ಬಗ್ಗೆ ನಮ್ಗೆ ತುಂಬ ಒಲವು. ಅದು ಯಾವ ಕಾರಣಕ್ಕೂ ನಾನು ಅದು ವಿಷಯ ರಾಜಿ ಆಗಿಲ್ಲ,
1: ಬಹಳ
0: ಆಗಿದ್ದೀನಿ.
1: ನಿಮ್ಮ ಈ ಎಲ್ಲ ಸಾಹಿತ್ಯ ಚಟುವಟಿಕೆಗಳಿಗೆ ಒಂದು ಸ್ಥಾನಮಾನ, ಒಂದು ಗೌರವ ಅಂತ ಸಿಕ್ಕಿದೆ. ತಾವು ಒಂದು ಸಾಹಿತ್ಯದ ಕ್ಷೇತ್ರದಲ್ಲಿ ಸಾಹಿತ್ಯ ಸಮ್ಮೇಳನ ಅನೇಕ ಕಡೆ ನಡೀತದಲ್ಲ, ನಿಮಗೆ ಗೌರವ ಸಿಕ್ಕಿದ್ದು ಎಲ್ಲಿ?
0: ಖಂಡಿತ, ನಾನು

0: ನಮ್ಗೆ ಹೇಳ್ದಂಗೆ ಸಾಹಿತ್ಯ ಅಲ್ಲ, ಸಾಹಿತ್ಯ ಆಗಬೇಕು ಅಂತ ಸಾಹಿತ್ಯ ಪರಿಚಾರಕನಾದೆ. ನನ್ನ ಸೇವೆಯನ್ನು ಗಮನಿಸಿ ನಾನು ಭದ್ರಾವತಿ ಬಿಟ್ಟು 10 ವರ್ಷ ಆದಮೇಲೆ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನವರು ನನ್ನ ಸಮ್ಮೇಳನಾಧ್ಯಕ್ಷ ಆಯ್ಕೆ ಮಾಡಿದ್ರು. ಅವಾಗ ನಾನು ಹೇಳಿದೆ, ನಾನು ಸಾಹಿತ್ಯ ಎಲ್ಲ ನಂಗೆ ಯಾಕಪ್ಪ ಮಾಡ, ಇಲ್ಲ ಭದ್ರಾವತಿಗೆ ಸಾಹಿತ್ಯ ಪರಿಷತ್ಗೆ ಒಂದು ದಿಕ್ಕು ತೋರಿಸ್ತವ್ರು, ನೀವು ಒಂದು ಹೊಸ ಆಯಾಮನ ಸೃಷ್ಟಿ ಮಾಡಿದ್ದೀರಾ, ಅನೇಕ ಜನ ಸಾಹಿತ್ಯ ಪ್ರೇಮಿಗಳನ್ನು ಸೃಷ್ಟಿ ಮಾಡಿದ್ದೀರಾ, ಸಾಹಿತ್ಯ ಆಸಕ್ತಿನ ಸೃಷ್ಟಿ ಮಾಡಿದ್ದೀರಾ, ಸಾಹಿತಿಗಳಿಗೆ ಏನು ಮಾಡಬೇಕು ಅದನ್ನು ನೀವು ಮಾಡಿದ್ರೆ ದಯವಿಟ್ಟು ಆಗಬೇಕು ಅಂದರು. ಕಡೆ ಗೋರು ಚನ್ನಬಸಪ್ಪನವ್ರು ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದರು. ಅವರನ್ನು ಹೇಳಿದೆ, ನನ್ನ ಮಾಡಿದ್ದಾರೆ ಸಾಹಿತಿ, ಇಲ್ಲಾರಿ ಕುಮಾರ್ ಅವರೇ, ಪರಿಚಾರಕರಿದ್ದರೆ ಬೇರೆ ಎಲ್ಲ ಬೆಳೆಯುತ್ತೆ, ಪರಿಚಾರಕರು ಮುಖ್ಯಪ್ಪ ಅಂತ ಹೇಳಿದ್ರು, ಆಶೀರ್ವಾದ ಮಾಡಿದರು. ನನಗೆ ಬಹಳ ದೊಡ್ಡ ಗೌರವ ತಂದಿದೆ.
1: 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನ
0: ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿ ನನಗೆ ಕರೆದು, ದಂಪತಿಗಳು ಕರೆದು, ನಿಜವಾಗ್ಲು ಒಳ್ಳೆಗಳಿಗೆ
1: ಅಲ್ವಾ,
0: ಯಾಕೆಂದ್ರೆ ಅಷ್ಟು ಪ್ರೀತಿ ಗೌರವ ಎಲ್ಲ ತೋರಿಸಿದ್ರು. ಯಾರು ಶಾಸಕರ ಎಲ್ಲರೂ ಅಷ್ಟೇ
1: ತೋರಿಸಿದ್ರು. ಹೌದು, ಈಗ ಹಿರಿಯರನ್ನ ಒಂದ್ ಕಡೆ ಸೇರಿಸಿ ಕಾರ್ಯಕ್ರಮಗಳನ್ನು ಮಾಡೋದು ಒಂದಾದ್ರೆ, ಕೆಲವು ಪತ್ರಿಕೆಗಳನ್ನು ಕೂಡ ಹೊರಡಿಸಿದ್ದನ್ನ ನೋಡಿದೆ ನಾನು, ಹಿರಿಯರ ವಾಣಿ ಅಂತ ಒಂದು ಪತ್ರಿಕೆ.
0: ಇಲ್ಲಿ ಬಂದ್ಮೇಲೆ ಕರ್ನಾಟಕ ಹಿರಿಯ ಒಕ್ಕೂಟದ ಸಂಪರ್ಕಕ್ಕೆ ಬಂದೆ ಒಂದು 8 ವರ್ಷ ಕೆಳಗೆ. ಅಲ್ಲಿ ನನಗೆ ಅಧ್ಯಕ್ಷ ಏನು ಮಾಡಿದೆ ಅಂದರೆ, ಕೊನೆಗೆ ಒಂದು ಮ್ಯಾಗ್ಝಿನ್ ಜವಾಬ್ದಾರಿ ತಗೊಳಿದ್ರು, ಸೀನಿಯರ್ ಸಿಟಿಸನ್ ವಾಯ್ಸ್ ಅಂತ ತರ್ತಾ ಇದ್ವಿ 26 ಪೇಜು. ಕೊರೋನಾ ಬಂದಮೇಲೆ ಅಂತ ಸ್ವಲ್ಪ 2 ವರ್ಷ ನಿಂತೋಯ್ತು. ಆಮೇಲೆ ಮತ್ತೆ ಪ್ರಾರಂಭ ಆದಾಗ ಹೊಸ ಅಧ್ಯಕ್ಷರು ಬಂದು ನಾಗಭೂಷಣ ಅಂತ ಹೇಳ್ಬಿಟ್ಟು, ಅವ್ರು ನನಗೆ ಇದು ಮಾಡಿಬಿಟ್ಟು ಹೊಸ ರೂಪ ಕೊಟ್ಟು 4 ಪೇಜ್ ತರೋಣ
1: ಹಿರಿಯರ ವಾಣಿ ಅಂತ ಹೇಳಿ ನಿಮ್ಮ ಸಂಪಾದಕ ತೋಡಿ ಬರ್ತಾ ಇದೆ
0: ತೋಡಿ ಅಂತ ಹೇಳಿದ್ರೆ, ಅದನ್ನ 36-38 ಸಂಚಿಕೆ ಬಂದಿದೆ ಸರ್
1: ಅಲ್ವಾ.
0: ಅದ್ರಲ್ಲಿ ಏನಂದ್ರೆ, ಆಯಾ ವಿಶೇಷ ಯಾರಾದ್ರೂ ಜಯಂತಿ ಬಂದ್ರೆ, ಸ್ವಾತಂತ್ರ್ಯ ಮಹೋತ್ಸವ ಬಂದ್ರೆ ಅದು ಆರ್ಟಿಕಲ್ದು, ಕನ್ನಡ ರಾಜ್ಯೋತ್ಸವ ಆರ್ಟಿಕಲ್ ಈ ತರ ಹಾಕಿ ಒಂದು ಮಾಡ್ತಾ ಇದ್ದೀನಿ. ಒಂದು ವಿಷಯ ಹೇಳ್ಬೇಕು ಇಷ್ಟಪಡ್ತೀನಿ, ನನಗೆ ಆದರ್ಶವಾಗಿದ್ದೇನೆಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು, ಆಮೇಲೆ ಅವ್ರ ಫ್ಯಾಮಿಲಿ, ಆಮೇಲೆ ಡಿ ಸುರೇಂದ್ರ ಕುಮಾರ್ ಅಂತ ಭಾರತೀಯ ಜನರ ರಾಷ್ಟ್ರೀಯ ಅಧ್ಯಕ್ಷರು, ಅವ್ರನ್ನ ಜೈನ್ ತೋರಿಸ್ಕೊಂಡಿದ್ದಕ್ಕೆ ನಾನು ಹೊಸ ಆಯಾಮ ಹೊರತು. ಆಮೇಲೆ ಕೆಲವು ಹೆಸರುಗಳನ್ನ ನೆನೆಸ್ಕೋಬೇಕು. ಆಕ್ಚುಲಿ ಭದ್ರಾವತಿ ಇದ್ದಾಗ ಎನ್ ಬಾಬು, ಮಂದರ್ ಕುಮಾರ್, ಎ ಕೆ ಚಂದ್ರಪ್ಪ, ಮಂಗಳಾ ಮಂಜಪ್ಪ, ಸಿದ್ಧಲಿಂಗಯ್ಯ, ಎಚ್ ಪ್ರಸನ್ನ ಕುಮಾರ್, ವಚನಮಠ ಬಂಧುಗಳು, ಎಲ್ಲ ಸಮುದಾಯದ ಬಂಧುಗಳು, ಎಲ್ಲ ಮಠಾಧೀಶರು, ಪತ್ರಕರ್ತರು, ಹಿರಿಯೂರ್ ಬಂಧುಗಳು, ರಾಜಕೀಯ ಮುಖಂಡರು, ಆಮೇಲೆ ನನ್ನ ಅವಧಿಯ ಸಮಿತಿಯ ಸದಸ್ಯರುಗಳು, ಎಲ್ರಿಗೂ ನಾನು ತುಂಬಾ ಆಭಾರಿಯಾಗಿದ್ದೀನಿ.
1: ಬಹಳಷ್ಟು ಕೆಲಸಗಳನ್ನ ತಾವು ಮಾಡಿದ್ದೀರಿ ಕುಮಾರ್ ಅವರೇ, ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಈ ಒಂದು ಇಳಿ ವಯಸ್ಸಲ್ಲಿ ಚಿರ ಯುವಕರಾಗಿ ಭಾಳ ನಗುಮೊಗದಿಂದ ಎಲ್ಲರನ್ನು ಆಕರ್ಷಿಸಿ ಯಾವುದೇ ಕೆಲಸವಿರಲಿ ಅದನ್ನು ನೀವು ಶಿರ್ಸಾ ವಹಿಸಿ ಭಾಳ ಧನ್ಯತಾ ಭಾವದಿಂದ ನೀವು ಕೆಲಸ ಮಾಡ್ತಾ ಸಾಕ್ತಾ ಬಂದಿದ್ದನ್ನು ಇವೆಲ್ಲ ನೋಡಿದಾಗ ಅನಿಸುತ್ತೆ. ಸದಾ ಚಟುವಟಿಕೆಯಲ್ಲಿ ತೊಡಗಿದಂತಹ ಘಟನೆಗಳನ್ನೇ ತಾವು ಹೇಳಿದ್ದೀರಿ. ಒಬ್ಬ ಸಾಹಿತ್ಯದ ಪರಿಚಾರಕರಾಗಿ, ಸಂಘಟಕರಾಗಿ, ನಗುಮೊಗದಿಂದ ಎಲ್ಲರ ಜೊತೆಗೆ ಓಡಾಡುವಂಥ ವ್ಯಕ್ತಿಯಾಗಿ ವಿಶೇಷವಾಗಿ ಅದನ್ನು ನೀವು ಉಳಿಸ್ಕೊಂಡಿದ್ದಕ್ಕೆ ಭಾಳ ಖುಷಿಯಾಗುತ್ತೆ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಧನ್ಯವಾದಗಳು ಸರ್.
2: ಇದುವರೆಗೂ ಬಾಳ ಬೆಳಕು ಕಾರ್ಯಕ್ರಮ ಆಲಿಸಿದ್ರಿ. ಕಾರ್ಯಕ್ರಮದಲ್ಲಿ ಸಾಹಿತ್ಯ ಸಂಘಟಕರಾದ ಎ ಪಿ ಕುಮಾರ್ ಅವರೊಂದಿಗೆ ಮಾತುಕತೆ ಆಯಿತು. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ. ಸಮಯ ಆಗಿದೆ 3:30. ನಮ್ಮ ಮುಂದಿನ ಕಾರ್ಯಕ್ರಮ ಗುಲ್ ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಕೇಳಿ ಮೊದಲಿಗೆ ಮೊಹಬ್ಬತ್ತೇನ್ ಚಿತ್ರದ ಗೀತೆಗೆ ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿ ಇದೆ. ಆನಂದ್ ಪಕ್ಷಿ ಅವರ ಸಾಹಿತ್ಯವಿದೆ. ಜಾತಿನ್ ಲಲಿತ್ ಅವರ ಸಂಗೀತ ಸಂಯೋಜನೆ ಇದೆ.

0: ಗುಲ್ ಮೊಹರ್ನಲ್ಲಿ ಕೇಳಿ ಮುಸ್ಕಾನ್ ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಗನಿಕ್.
1: ಸಾರಿ ದುನಿಯಾ ಸೇ ಚುಪ್ಕೆ ತುಮ್ನೆ ಐಸಿ ಬಾತ್ ಕಹಿ ದಿಲ್ ಮೇರಾ ಖೋ ಗಯಾ.

ಕುಲ್ ಮೊಹರ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ತೇರೆ ನಾಮ್ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಅಲಕಾ ಯಾಗನಿಕ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಸಮೀರ್ ಅವರ ಸಾಹಿತ್ಯ ಇದೆ, ಹಿಮೇಶ್ ರೇಷ್ಮಿಯಾ ಅವರ ಸಂಗೀತವಿದೆ.

ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನಾಮ್ ಗಮ್ ಜಾಯಗೆ ಚಿತ್ರದಿಂದ ಕುಮಾರ್ ಸಾನು ಹಾಗೂ ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಪ್ರವೀಣ್ ಭಾರದ್ವಾಜ್ ಅವರ ಸಾಹಿತ್ಯ ಇದೆ, ಆನಂದ್ ಮಿಲತ್ ಅವರ ಸಂಗೀತವಿದೆ.

ಗುಲ್ಮಹರ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೃಷ್ಣ ಕಾಟೇಜ್ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತಾ ಇರೋ ಗೀತೆಗೆ ನೀಲೇಶ್ ಮಿಶ್ರಾ ಅವರ ಸಾಹಿತ್ಯ ಇದೆ, ಅನು ಮಲ್ಲಿಕ್ ಅವರ ಸಂಗೀತವಿದೆ.

ಗುಲ್ಮಹರ್ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಲ್ ಹೋ ನಾ ಹೋ ಚಿತ್ರಕ್ಕಾಗಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯವಿದೆ, ಶಂಕರ್ ಇಶಾನ್ ಲಾಯ್ ಅವರ ಸಂಗೀತ ಸಂಯೋಜನೆ ಇದೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 4:15 ಇದುವರೆಗೂ ಗುಲ್ ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಹೇಗಿದೆ? ಈ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ಅಮೂಲ್ಯ ಎಸ್ ಅವರಿಂದ, 6:51 ಕೃಷಿ ರಂಗ ಕೃಷಿಯಲ್ಲಿ ವೃತ್ತಾಕಾರದ ಆರ್ಥಿಕತೆ ಈ ಕುರಿತು ಡಾಕ್ಟರ್ ಮಹಿನ್ ಶರೀಫ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ನಂತರದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ ಕೇಳಬಹುದು.

7:45 ಕನ್ನಡದಲ್ಲಿ ಭಾಷಣ. ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು. ಈ ಕುರಿತು ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ. ಇದು ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಮೈಸೂರು ದಸರಾ ಹಬ್ಬದ ಉದ್ಘಾಟನಾ ಸಮಾರಂಭದ ಭಾನುಲಿ ವರದಿ ಕೇಳುವಿರಿ. ಇದು ಮೈಸೂರು ಕೇಂದ್ರದ ಕೊಡುಗೆ. ಈ ಸಂಜೆ 8:30 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹೆಚ್.ಕೆ. ರಘು ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30 ರಾಷ್ಟ್ರೀಯ ರೂಪಕ ದೆಹಲಿ ಕೇಂದ್ರದ ಸಹ

ಪ್ರಸಾರದಲ್ಲಿ 10 ಗಂಟೆಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗಲಿದೆ. ಆತ್ಮೀಯರೇ, ಇವಿಷ್ಟು ಇಂದು ಸಂಜೆ ಪ್ರಸಾರವಾಗಲಿರುವ ನಮ್ಮ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ.

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಸಮಯ ಆಗಿದೆ 4:03. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ಇದುವರೆಗೂ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಇಲ್ಲಿಗೆ ನಿಲಯದ ಈ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಿಲಯದ ಪ್ರಸಾರ ಕಾರ್ಯವನ್ನು ಸಂಜೆ 5:30 ಪುನಃ ಆರಂಭ ಮಾಡಲಾಗುವುದು. ಮತ್ತೆ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಅರ್ಚನಾ ಮಾಡುವ ನಮಸ್ಕಾರಗಳು.

ಮೊಹರ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ನಾವು ಏನು ವಿಶೇಷತೆ ಇಂದಿನ ಗುಲ್ ಮೊಹರ್ ಕಾರ್ಯಕ್ರಮದಲ್ಲಿ ಅಂತ ಹೇಳೋದಾದರೆ, ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ನಾವಿದ್ದೀವಿ. 9 ದಿನ ನವರಾತ್ರಿಯ ವಿಶೇಷವಾದ ಒಂದು ಬಣ್ಣಗಳಲ್ಲಿ ಹೆಣ್ಣು ಮಕ್ಕಳು ಒಂಥರ ಸಂಭ್ರಮಿಸೋದಿರ್ಬೋದು, ಹೂವಿನ ಅಲಂಕಾರಗಳಲ್ಲಿ ದೇವಸ್ಥಾನಗಳು ಕಂಗೊಳಿಸೋದಿರ್ಬೋದು, ಹೀಗೆ ಪ್ರತಿಯೊಂದು ವಿಶಿಷ್ಟತೆಯನ್ನು ಈ ನವರಾತ್ರಿ ಹಬ್ಬವೊಂದ ಒಂದು ಹೊಂದಿದೆ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ನವರಾತ್ರಿ ಹಬ್ಬವನ್ನು ಯಾವ್ಯಾವ ದೇವಸ್ಥಾನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಆಚರಿಸ್ತಾರೆ ಅಂತ ಹೇಳಬೇಕು ಅನ್ನೋದಾದರೆ, ನಮ್ಮ ಕರ್ನಾಟಕದಲ್ಲೇ ಬಹಳಷ್ಟು ಶಕ್ತಿಪೀಠಗಳಿವೆ. ಅದರಲ್ಲಿ ಕೆಲವೊಂದು ಶಕ್ತಿಪೀಠಗಳ ಬಗ್ಗೆ ಮಾತಾಡ್ತಾ ಸುಮಧುರವಾದ ಹಿಂದಿ ಗೀತೆಗಳನ್ನು ಕೂಡ ಕೇಳಬಹುದು ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಕರ್ನಾಟಕದ ಅಧಿದೇವತೆ ಹಾಗೂ ನಾಡ ದೇವತೆಯಾದ ತಾಯಿ ಚಾಮುಂಡೇಶ್ವರಿಯು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರೋ ಸಂಗತಿ ಎಲ್ಲರಿಗೂ ಗೊತ್ತು. ಇದು ನಾಡಿನ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ಕೂಡ ಹೌದು. ಮಹಿಷಾಸುರನನ್ನ ವಧಿಸಿದ ಶಕ್ತಿ ದೇವತೆಯಾಗಿ ಈಕೆ ಪೂಜಿಸಲ್ಪಡುತ್ತಾಳೆ. ಮೈಸೂರು ದಸರಾ ಮಹೋತ್ಸವ ಈ ದೇವಿಯ ಹೆಸರಿನಲ್ಲೇ ವಿಶ್ವವಿಖ್ಯಾತವಾಗಿದೆ ಅಂತಲೇ ಹೇಳ್ಬೋದು. ಹೌದು, ದಸರಾ ಅನ್ನೋ ಒಂದು ಹೆಸರಿನಲ್ಲೇ ಮಕ್ಕಳಿಗೆ ರಜಾ ಸಿಗುತ್ತೆ. ನಾವೆಲ್ಲ ಕೇಳ್ತೀವಿ ಮಕ್ಕಳಿಗೆ, ದಸರಾ ಹಾಲಿಡೇಸ್ ಯಾವಾಗ ಅಂತ. ಹೌದು, ದಸರಾ ಹಬ್ಬದ ಸಮಯದಲ್ಲಿ ಎಲ್ಲ ಮಕ್ಕಳಿಗೂ ಹಾಲಿಡೇಸ್ ಇರುತ್ತೆ. ಅಂದರೆ ಎಲ್ಲ ಸ್ಕೂಲ್ ಮಕ್ಕಳಿಗೆ ಹಾಲಿಡೇಸ್, ರಜಾ ದಿನಗಳು ಇದ್ದೇ ಇರುತ್ತೆ. ಈ ಸಮಯದಲ್ಲಿ ನಾಡಹಬ್ಬ ದಸರಾ ಬರುತ್ತೆ. ಹಾಗೆಯೇ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಶಕ್ತಿಪೀಠಗಳಲ್ಲಿ ದೇವತೆಗಳ ಪೂಜೆ ಪುರಸ್ಕಾರ ತುಂಬ ವಿಜೃಂಭಣೆಯಿಂದ, ವೈಭವದಿಂದ, ವಿಶೇಷತೆಯಿಂದ ಕೂಡ ಜರುಗುತ್ತೆ ಅಂತ ಹೇಳ್ಬೋದು. ಸಮಯ ಸಿಕ್ಕಿದ್ರೆ ಇವೆಲ್ಲ ಒಂದು ಶಕ್ತಿಪೀಠಗಳಿಗೆ ಒಂದು ರಜಾ ಇರುತ್ತೆ ಅಲ್ವಾ, ಒಂದು ಟ್ರಿಪ್ ಥರನೂ ಹೋಗ್ಬೋದು, ಭಕ್ತಿಪೂರ್ವಕ ಒಂದು ಯಾತ್ರೆ ಮೂಲಕ ಥರನೂ ನೀವು ಹೋಗ್ಬೋದು ಅಂತ ಹೇಳ್ತಾ ಮುಂದಿನ ಗೀತೆ ನಿಮಗಾಗಿ.

ಸುಮಧುರವಾದ ಬಾಲಿವುಡ್ ಗೀತೆಗಳ ಜೊತೆಯಲ್ಲಿ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೆ. ನಾವು ಕರ್ನಾಟಕದಲ್ಲಿರುವ ಶಕ್ತಿ ಪೀಠಗಳ ಬಗ್ಗೆ ಮಾತಾಡ್ತಾ ಸಾಗ್ತಾ ಇದ್ವಿ. ಮತ್ತೊಂದು ಶಕ್ತಿ ಪೀಠದ ಬಗ್ಗೆ ಹೇಳೋದಾದರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಇದು ಉಡುಪಿ ಜಿಲ್ಲೆಯಲ್ಲಿದೆ. ಕೊಡಚಾದ್ರಿ ಪರ್ವತದ ತಪ್ಪಲಿನಲ್ಲಿ ಸೌಪರ್ಣಿಕಾ ನದಿ ತೀರದಲ್ಲಿರುವ ಈ ಕ್ಷೇತ್ರ ಆದಿಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಪಂಚಲೋಹದ ಶ್ರೀಚಕ್ರಕ್ಕೆ ಪ್ರಸಿದ್ಧವಾಗಿದೆ. ಇಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯರು ತ್ರಿಶಕ್ತಿ ಸ್ವರೂಪಳಾಗಿ ತಾಯಿ ನೆಲೆಸಿದ್ದಾಳೆ ಅಂತಲೇ ಹೇಳ್ಬೋದು. ಹಾಗೇನೆ ಮತ್ತೊಂದು ಶಕ್ತಿ ಪೀಠ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿದೆ. ಇಲ್ಲಿರುವ ದೇವಸ್ಥಾನ ಶೃಂಗೇರಿ ಶಾರದಾಂಬಾ ದೇವಸ್ಥಾನ. ತುಂಗಾ ನದಿ ತೀರದಲ್ಲಿರುವ ಇದು ಆದಿಶಂಕರಾಚಾರ್ಯರಿಂದ ಸ್ಥಾಪಿತವಾದ ದಕ್ಷಿಣ ಭಾರತದ ಪ್ರಥಮ ವಿದ್ಯಾಪೀಠ. ಇಲ್ಲಿ ತಾಯಿ ಶಾರದಾಂಬೆಯನ್ನು ಜ್ಞಾನ, ವಿದ್ಯೆ ಮತ್ತು ಆದಿಶಕ್ತಿಯ ರೂಪದಲ್ಲಿ ಪೂಜಿಸಲಾಗುತ್ತೆ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸುಮಧುರವಾದ ಹಿಂದಿ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ ಸ್ನೇಹಿತರೆ. ಕರ್ನಾಟಕದಲ್ಲಿರುವ ಶಕ್ತಿ ಪೀಠಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಭದ್ರಾ ನದಿ ತೀರದಲ್ಲಿರುವ ಈ ಕ್ಷೇತ್ರದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ನೆಲೆಸಿದ್ದಾಳೆ. ಇಲ್ಲಿಗೆ ಬರುವ ಯಾವುದೇ ಭಕ್ತರಿಗೂ ಕೂಡ ಹಸುವಿನ ಕೊರತೆ ಆಗುವುದಿಲ್ಲ ಎಂಬುದು ಐತಿಹಾಸಿಕ ನಂಬಿಕೆ. ಗರ್ಭಗುಡಿಯಲ್ಲಿ ಚಿನ್ನದ ಮೂರ್ತಿ ಕೂಡ ಇದೆ. ಇಲ್ಲಿ ಕೂಡ ನವರಾತ್ರಿಯನ್ನು ಬಹಳ ವಿಶೇಷವಾಗಿ ಆಚರಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಬಾದಾಮಿ ಬನಶಂಕರಿ ದೇವಸ್ಥಾನ, ಬಾದಾಮಿ ಬಳಿ ಇರುವ ಚೋಳಚಗುಡ್ಡದಲ್ಲಿರುವ ಈ ದೇವಾಲಯ ಬಾದಾಮಿ ಚಾಲುಕ್ಯರ ಆರಾಧ್ಯ ದೈವ. ತಾಯಿ ಬನಶಂಕರಿಯು ರಾಕ್ಷಸರನ್ನು ಸಂಹರಿಸಿದ ದೇವಿ ಎಂಬ ಪ್ರತೀತಿ ಇದೆ. ಇಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿ ಯೋರ್ಸ್ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸುಮಧುರವಾದ ಬಾಲಿವುಡ್ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಕರ್ನಾಟಕದಲ್ಲಿರುವ ನವಶಕ್ತಿ ಪೀಠಗಳ ಬಗ್ಗೆನೂ ಮಾತಾಡ್ತಾ ಸಾಕ್ತಾ ಇದ್ವಿ ನಾವು. ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ, ಇದು ಕೂಡ ಶಕ್ತಿಪೀಠಗಳಲ್ಲೊಂದು ಅಂತಾನೆ ಹೇಳ್ಬೋದು. ಬೆಳಗಾವಿ ಜಿಲ್ಲೆಯಲ್ಲಿದೆ ಇದು. ಉತ್ತರ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಹಾಗೂ ಜನಸಾಗರವೇ ಸೇರುವ ಶಕ್ತಿ ಕ್ಷೇತ್ರ ಇದು. ರೇಣುಕಾ ದೇವಿಯನ್ನ ಮಹಾಕಾಳಿಯ ಸ್ವರೂಪವೆಂದು ಭಾವಿಸಿ ಲಕ್ಷಾಂತರ ಭಕ್ತರು ಹರಕೆ ಹೊತ್ತು ತೀರಿಸುವ ಒಂದು ಪ್ರತೀತಿ ಕೂಡ ಇದೆ. ಇದು ಕೂಡ ಇಲ್ಲಿ ಕೂಡ ನವರಾತ್ರಿಯ ಒಂದು ವಿಶೇಷ ಮೆರುಗನ್ನ ಹೊಂದಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ನಂದಿನಿ ನದಿಯ ಮಧ್ಯೆ ಇರುವ ಸುಂದರ ದ್ವೀಪ ಕ್ಷೇತ್ರದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ನೆಲೆಸಿದ್ದಾಳೆ. ಇಲ್ಲಿ ಇಲ್ಲಿ ದೇವಿಯನ್ನ ಪ್ರಾಚೀನ ಕಾಲದಿಂದಲೂ ಕೂಡ ಶಕ್ತಿ ದೇವತೆಯಾಗಿ ಮತ್ತು ಜ್ಞಾನದಾಯಕಿಯಾಗಿ ಭಕ್ತರು ಪೂಜಿಸ್ತಾರೆ.

ನವಶಕ್ತಿ ಪೀಠಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ಸ್ನೇಹಿತರೆ. ನಾವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಶರಾವತಿ ಹಿನ್ನೀರಿನ ನಡುವೆ ಪ್ರಕೃತಿಯ ಮಡಿಲಲ್ಲಿರುವ ಸಿಗಂದೂರು ಚೌಡೇಶ್ವರಿಯು ಭಕ್ತರ ಪಾಲಿಗೆ ಅತ್ಯಂತ ಜಾಗೃತ ಹಾಗೂ ಇಷ್ಟಾರ್ಥಗಳನ್ನು ಈಡೇರಿಸುವ ಪ್ರಬಲ ಶಕ್ತಿ ದೇವತೆಯಾಗಿದ್ದಾಳೆ. ಹಾಗೆಯೇ ಶಿರಸಿಯ ಮಾರಿಕಾಂಬಾ ದೇವಸ್ಥಾನ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕದಂಬರ ಕಾಲದ ಇತಿಹಾಸವಿರುವ ಈ ದೇವಾಲಯದಲ್ಲಿರುವ ತಾಯಿ ಮಾರಿಕಾಂಬಿಯ ವಿಗ್ರಹ ಅತ್ಯಂತ ಆಕರ್ಷಕವಾಗಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಇಲ್ಲಿನ ಮಾರಿಕಾಂಬಾ ಜಾತ್ರೆಯು ದಕ್ಷಿಣ ಭಾರತದಲ್ಲೇನೆ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ ಅಂತ ಹೇಳಬಹುದು. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಸಂದೇಶ ಕಳಿಸಿದರೆ ಗೋವಿಂದ್ ಮೆನನ್ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಇವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಹಾಗೆ ಹೆಬ್ಬಾಳದಿಂದ ರಮೇಶ್ ಅವರು ಕೂಡ ಗೀತೆಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನವದುರ್ಗೆ ಮಾತೆಯರ ಬಗ್ಗೆ ಸಹ ವಿಸ್ತಾರವಾದ ಮಾಹಿತಿಯನ್ನು ನೀಡ್ತಾ ಇದ್ದೀರಿ. ತುಂಬ ಧನ್ಯವಾದಗಳು. ಒಳ್ಳೆಯ ಕಾರ್ಯಕ್ರಮ ಜೊತೆಗೆ ಒಳ್ಳೆಯ ಹಾಡುಗಳು ಕೂಡ ಮೂಡಿ ಬರ್ತಾ ಇದೆ ಅಂತ ಅರ್ಕೆರೆಯಿಂದ ಪಂಡಿತ್ ಸಾರ್ವಾಡ್, ತೇಜಸ್ವಿನಿ ಸಾರ್ವಾಡ್ ಹಾಗೂ ನಿರ್ಮಲ ಹಾಗೂ ಮನೆಯವರು ಹೇಳ್ತಾ ಇದ್ದಾರೆ. ಹಾಗೆಯೇ ಶಾಂತಾಚಾರ್ ಬಡಗೇರಿ ಕೊಕ್ನೂರ್ನಿಂದ ಹೇಳ್ತಾ ಇದ್ದಾರೆ, ಗುಲ್ಮೊಹರ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮಧುರವಾದ ಹಿಂದಿ ಹಾಡುಗಳ ಜೊತೆಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ದಸರಾ ಹಬ್ಬದ ವೈಶಿಷ್ಟ್ಯ ಹಾಗೂ ನವದುರ್ಗೆಯರ ಶಕ್ತಿ ಪೀಠಗಳ ಕುರಿತು ಅಮೂಲ್ಯವಾದ ಮಾಹಿತಿಯನ್ನು ನೀಡಿದ್ದು ತುಂಬ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಂಥ ಉತ್ತಮ ಕಾರ್ಯಕ್ರಮ ನೀಡಿದ ರೇನ್ಬೋಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಹರೀಶ್ ಮಲ್ಲೇಶ್ವರಂ ಇಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಸಮಯ ಆಗಿದೆ 4:51:50. ಗುಲ್ಮೊಹರ್ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಗುಲ್ಮೊಹರ್ ಕಾರ್ಯಕ್ರಮದ ಜೊತೆ ಜೊತೆಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಬಂದಾಯಿತು. ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಾಗಿದ್ದ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ ಹಾಗೂ ಸಂದೇಶವನ್ನು ಕಳುಹಿಸಿದ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಅದಕ್ಕೂ ಮೊದಲು ಪ್ರತಿಯೊಬ್ಬ ಕೇಳುಗರಿಗೂ ಕೂಡ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನವದುರ್ಗೆಯರು ನಿಮಗೆ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೂಡ ಲಭಿಸಲಿ, ನಿಮಗೆ ಆರೋಗ್ಯ ಸಿಗಲಿ ಅಂತ ಹೇಳ್ತಾ, ಈಗ ಎಲ್ಲ ನಾವು ಮಾತಾಡಿದ ಮಾಹಿತಿ ನೀಡಿದ ಒಂದು ತೀರ್ಥಕ್ಷೇತ್ರಗಳು ಅಥವಾ ಪುಣ್ಯಕ್ಷೇತ್ರಗಳ ಬಗ್ಗೆ ನಿಮಗೂ ಕೂಡ ಹೋಗುವ ಒಂದು ಅವಕಾಶ ಲಭಿಸಿದ್ರೆ ದಯಮಾಡಿ ಹೋಗಿ ಬನ್ನಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಟಾಟಾ ಬಾಯ್ ಬಾಯ್ ಹೇಳ್ತಾ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ಎಲ್ಲರಿಗೂ ನಮಸ್ಕಾರ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಅಂದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಕಾತರಿಂದ ಕಾಯ್ತಾ ಇದ್ದೀರಾ. ಏನ್ರಿ ಇವತ್ತು ಯಾರ್ಯಾರನ್ನ ಆನರ್ ತಗೋತೀರಾ, ಯಾರ್ಯಾರಿಗೆ ಪ್ರಶ್ನೆ ಕೇಳ್ತೀರಾ, ಯಾರ್ಯಾರು ಗೆಲ್ಲೋ ಹಾಡನ್ನ ನಮಗೋಸ್ಕರ ಪ್ರಸಾರ ಮಾಡ್ತೀರಾ ಅಂತ. ಖಂಡಿತವಾಗ್ಲೂ ನಿಮಗೋಸ್ಕರ ಹಾಡು ಪ್ರಸಾರವಾಗುತ್ತೆ, ಆದರೆ ಆ ಹಾಡನ್ನ ನೀವು ಗೆಲ್ಲಬೇಕು. ಗೆಲ್ಲೋಕ್ಕಾಗತ್ತಾ? ಗೆಲ್ಲೋ ಮೆಥಡ್ ಏನಪ್ಪ ಅಂತ ಹೇಳಿದ್ರೆ, ಟೈಪ್ ಮಾಡಿ ಐ ಎಂ ರೆಡಿ ಅಂತ ಹೇಳಿ ನಂತರ ಪುಟ್ಟದಾದ ಸ್ಪೇಸ್ ಅನ್ನು ಕೊಟ್ಟು ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ನಮಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶ ಕಳಿಸ್ಕೊಡಿ. 9489001091 0901 0913 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಈ ಸಂಖ್ಯೆಗೆ ಬಂದು ತಲುಪಲಿ ನಿಮ್ಮ ಸಂದೇಶ ನಮಗೋಸ್ಕರ. ತಕ್ಷಣ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ರಪ್ಪ ಅಂತ ಹೇಳಿ ನಿಮಗೆ ಕರೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ಪ್ರಶ್ನೆ ಕೇಳ್ತೀವಿ, ಸರಿಯಾದ ಉತ್ತರವನ್ನ ನೀವು ಕೊಟ್ಟರೆ ನಿಮ್ಮ ಇಷ್ಟದ ಹಾಡನ್ನ ನಿಮಗೋಸ್ಕರ ಪ್ರಸಾರ ಮಾಡ್ತೀವಿ.

ಸಖತ್ ಸಿಂಪಲ್ ಅಲ್ಲ, ಪ್ರಶ್ನೆನೂ ಸಿಂಪಲ್ ಆಗೇ ಇರುತ್ತೆ ರೀ. ಸೊ ಬೇಗ ಬೇಗ ಟೈಪ್ ಮಾಡಿ ಮೆಸೇಜ್ ಮಾಡಿ. ಅಂದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಪ್ರೀತಿಯಿಂದ ವಿಶಸ್ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನವರಾತ್ರಿಯ ಆರಂಭದ ದಿನಗಳಲ್ಲಿ ನವರಾತ್ರಿಯ ಪ್ರೀತಿಯ ಶುಭಾಶಯಗಳು. ಈ ಹೊತ್ತಲ್ಲಿ ನಿಮ್ ಜೊತೆ ಮಾತಾಡ್ತಾ ನಾನಿರ್ತೀನಿ ನಿಮ್ಮ ಮಮತಾ.

0: ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಾನು ರೆಡಿ, ಐ ಆಮ್ ರೆಡಿ ಅಂತ ಹೇಳಿ ನಮಗೆ ಸಂದೇಶವನ್ನ ಕಳುಹಿಸಿ ಕೊಟ್ಟವರು ಚನ್ನಪಟ್ಟಣದಿಂದ ಕಲ್ಲಪ್ಪ ಅವರು. ಸರ್ ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್.
1: ತಮಗೂ ಕೂಡ ಸ್ವಾಗತ ಮೇಡಮ್.
0: ಧನ್ಯವಾದ ಧನ್ಯವಾದ ಧನ್ಯವಾದ. ನೀವು ರೈತರು ಅಂತ ಹೇಳಿದ್ರಿ, ಹೌದಾ?
1: ಹೌದು ಮೇಡಮ್.
0: ಓಕೆ, ಸೂಪರ್ ಸೂಪರ್ ಸೂಪರ್. ನಿಮ್ಗೆ

0: ಅದಕ್ಕೋಸ್ಕರ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ಕೇಳಕ್ ನಾನ್ ರೆಡಿ ಆಗಿದ್ದೀನಿ, ಉತ್ತರ ಕೊಡೋಕ್ ನೀವ್ ರೆಡಿ ಆಗಿದ್ದೀರಾ?
1: ಹೌದು ಮೇಡಮ್.
0: ಓಕೆ ಸರ್, ಪ್ರಶ್ನೆ ಈ ರೀತಿಯಾಗಿದೆ. ಸಾಮಾನ್ಯವಾಗಿ ಕಾಡಿನಲ್ಲಿ ತುಂಬಾ ಮರಗಳನ್ನ ನೀವು ನೋಡಿರ್ತೀರಾ, ಹೌದಾ? ಶಿಲೀಂಧ್ರಗಳ ಬಗ್ಗೆ ಕೂಡ ನಿಮಗ್ ಗೊತ್ತಿರುತ್ತೆ, ಹೌದಾ? ನಾನು ನಿಮಗೀಗ ಒಂದು ಪ್ರಶ್ನೆಯನ್ನ ಕೇಳ್ತಾ ಇರುವಂಥದ್ದು, ಅನೇಕ ಸಸ್ಯಗಳ ಬೇರುಗಳು ಹಾಗೂ ಶಿಲೀಂಧ್ರಗಳು ಪರಸ್ಪರ ಕೊಡುಕೊಳ್ಳುವಿಕೆಯ ಜೊತೆಯಾಗಿ ಬದುಕುತ್ತಿವೆ, ಹೌದು ಅಥವಾ ಇಲ್ಲ? ಮರದ ಬೇರುಗಳು ಮತ್ತು ಶಿಲೀಂಧ್ರಗಳು ಪರಸ್ಪರ ಕೊಡುಕೊಳ್ಳುವಿಕೆಯ ಜೊತೆಯಾಗಿ, ಅಂದ್ರೆ ನೀನೊಂದು ಕೊಟ್ರೆ ನಾನೊಂದು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬದುಕಿದೆ,
1: ಹೌದು ಮೇಡಮ್?
0: ಹೌದಾ ಅಲ್ವಾ? ಟೈಮ್ ಶುರು ಆಯ್ತು, ಯೋಚನೆ ಮಾಡಿ ಹೇಳಿ. ಹೇಗೆ ಹೌದು?
1: ಹೌದು ಅಂದ್ರೆ ಅದು ಬೇರು ಮತ್ತು ಕಾಂಡಗಳ ಮೇಲೆ ಶಿಲೀಂಧ್ರಗಳು ಇರ್ತಾವೆ ಮೇಡಮ್.
0: ಓಕೆ, ಅಲ್ಲ ಅದು ಇರುತ್ತೆ ಅಂದ್ರೆ ಅದು ಏನೋ ಕೊಡುತ್ತೆ, ಇದು ಏನೋ ಕೊಡುತ್ತೆ ಅಂತಾನ? ಶಿಲೀಂಧ್ರನು ಏನಾದ್ರೂ ಕೊಡುತ್ತೆ ಮರಕ್ಕೆ?
1: ನೆರಳು ಕೊಡುತ್ತೆ ಅದು ಶಿಲೀಂಧ್ರ. ಈಗ ಅಡಿಕೆ ಮರದಲ್ಲಿ ಮೇಲೆ ಒಂದು ತೊಗಟೆ ಮೇಲೆ ಶಿಲೀಂಧ್ರ ಬೆಳೆಯುತ್ತೆ ಮೇಡಮ್ ಮಳೆಗಾಲದಲ್ಲಿ.
0: ಅಲ್ಲ ಶಿಲೀಂಧ್ರ ಬೆಳೆಯುತ್ತೆ ಸರಿ, ಪರಸ್ಪರ ಕೊಡೋದ್ ಏನಾದ್ರು ಇರುತ್ತಾ? ಇದು ಒಂದ್ ಒಳ್ಳೇದ್ ಕೊಡುತ್ತೆ, ಅದು ಒಂದ್ ಒಳ್ಳೇದ್ ಕೊಡುತ್ತೆ, ಈ ತರ ಏನಾದ್ರು ಇರುತ್ತಾ?
1: ಹೌದು, ಅದು ಶಿಲೀಂಧ್ರ ಮರದಿಂದ ರಸ ಇಕ್ಕಂದ್ರೆ ತೊಗಟೆಗೆ ನೆರಳಾಗಿರುತ್ತೆ ಮೇಡಮ್ ಅದು.
0: ಓಕೆ, ಅಂದ್ರೆ ಎರಡೂ ಕೂಡ ಒಂದಕ್ಕೊಂದು ಪರಸ್ಪರ ಸಹಾಯ ಮಾಡ್ಕೊಂಡು ಬದುಕ್ತಿದೆ ಅಂತ ಹೇಳ್ತಿದ್ದೀರಾ?
1: ಹೌದೌದು.
0: ಫೈನ್, ನಿಮ್ಮ ಉತ್ತರ ಸರಿನಾ ತಪ್ಪ ನೋಡೇ ಬಿಡ್ಲಾ?
1: ನೋಡ್ರಿ ಮೇಡಮ್.
0: ನಿಮ್ಮ ಉತ್ತರ ಏನಾಯ್ತು ಸರ್?
1: ಸರಿ ಆಯ್ತಾ?
0: ಇನ್ನು ಡೌಟಾ? ಎಸ್, ಚಪ್ಪಾಳೆ, ಸೂಪರ್, ಕಂಗ್ರಾಚುಲೇಷನ್ಸ್.
1: ಧನ್ಯವಾದ ಮೇಡಮ್,
0: ನಿಮ್ಮ ಉತ್ತರ ಸರಿಯಾಗಿದೆ. ಆಕ್ಚುಲಿ ಏನಂತ ಹೇಳಿದ್ರೆ, ಅನೇಕ ಸಸ್ಯಗಳ ಬೇರುಗಳೇನಿದೆಯಲ್ಲ ಅದನ್ನ ಮೈಕೋರೈಜಿ ಅಂತ ಹೇಳಿ ವಿಜ್ಞಾನದಲ್ಲಿ ಅದು ಸಸ್ಯಗಳ ಬೇರು ಮತ್ತು ಶಿಲೀಂಧ್ರಗಳ ಸಹಜೀವಿ ಸಂಬಂಧಕ್ಕಾ ರೀತಿ ಹೇಳಲಾಗುತ್ತೆ. ಇದರ ಮುಖಾಂತರ ಶಿಲೀಂಧ್ರಗಳ ಜೊತೆಯಲ್ಲಿ ಅನೇಕ ಬೇರುಗಳೇನಿದೆ ಅದು ಸಂಪರ್ಕ ಹೊಂದುತ್ತೆ. ಈಗ ಶಿಲೀಂಧ್ರಗಳಲ್ಲಿ ಒಂದಷ್ಟು ಸೂಕ್ಷ್ಮ ತಂತುಗಳಿರುತ್ತೆ ಸರ್, ಅವುಗಳ ಸಹಾಯದಿಂದ ನೀರು, ಫಾಸ್ಫರಸ್ ನಂತಹ ಪೋಷಕಾಂಶಗಳು ಇದನ್ನೆಲ್ಲ ಸಸ್ಯಗಳು ಹೀರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್ ಮುಖಾಂತರ ಒಂದಷ್ಟು ಶರ್ಕರಗಳನ್ನ ಇದ್ ಮಾಡುತ್ತಲ್ವಾ, ತಯಾರ್ ಮಾಡುತ್ತಲ್ವಾ ಆಹಾರವನ್ನ, ಅದನ್ನ ಶಿಲೀಂಧ್ರಗಳಿಗೆ ಒದಗಿಸುತ್ತೆ. ಸೊ ಅಂದ್ರೆ ಇದಕ್ಕೆ ಆಹಾರವನ್ನ ತಗೊಳ್ಳೋದಕ್ಕೆ ಶಿಲೀಂಧ್ರ ಸಹಾಯ ಮಾಡಿದ್ರೆ ಶಿಲೀಂಧ್ರಕ್ಕೆ ಆಹಾರವನ್ನ ಪ್ರತಿಯಾಗಿ ಸಸ್ಯ ಕೊಡುತ್ತೆ. ಒಂದ್ ರೀತಿ ನೀನ್ ಇದನ್ ಕೊಡಪ್ಪ, ನಾನು ಅದನ್ ಕೊಡ್ತೀನಿ. ಹೌದು. ಸೊ ನೋಡಿದ್ರ ನಮ್ಮ ಒಂದು ಪರಿಸರ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ, ಸುಂದರವಾಗಿದೆ. ಎಸ್ ಸರ್, ನಿಮ್ಮ ಉತ್ತರ ಕೂಡ ಇಷ್ಟೇ ಪರ್ಫೆಕ್ಟ್ ಆಗಿತ್ತು, ಕಂಗ್ರಾಚುಲೇಷನ್ಸ್ ಮತ್ತೊಂದ್ಸಾರಿ. ಥ್ಯಾಂಕ್ ಯು ಸೋ ಮಚ್.
1: ಧನ್ಯವಾದ ಮೇಡಮ್.
0: ಎಸ್, ಅಂದ ಹಾಗೆ ಈಗಷ್ಟೇ ನಾವು ಮಾತಾಡಿದ್ದಾಗಿತ್ತು ಚನ್ನಪಟ್ಟಣದಿಂದ ಕಲ್ಲಪ್ಪ ಅವರ ಜೊತೆಯಾಗಿ. ಎರಡೇ ಮಾತೇ ಇಲ್ಲ, ಡೌಟೇ ಇಲ್ಲ, ನಾನು ಪ್ರಶ್ನೆ ಕೇಳ್ತಿದ್ದ ಹಾಗೆ ರಪ್ ಅಂತ ಹೇಳಿ ಉತ್ತರ ಕೊಟ್ರು. ಅವ್ರು ಆಕ್ಚುಲ್ ಆಗಿ ಕೇಳಿರೋ ಹಾಡು ಯಾವ್ದು ಗೊತ್ತಾ? ಗೊತ್ತಾಯ್ತಾ? ಎಕ್ಸಾಕ್ಟ್ಲಿ, ಅಣಬಾಂಡ್ ಚಿತ್ರದ ಟೈಟಲ್ ಟ್ರ್ಯಾಕ್ ಹಾಡನ್ನ ಅವ್ರೀಗ ಗೆದ್ದಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ಒಂದು ಗೀತೆ ಮುಡಿ ಬರುತ್ತೆ. ಅಂದ ಹಾಗೆ ನೀವು ಕೂಡ ಇವರ ಹಾಗೆ ಪ್ರಶ್ನೆಗೆ ಉತ್ತರ ಕೊಟ್ಟು ಗೆಲ್ಲಬೇಕಾ, ಉತ್ತರದಲ್ಲಿ ಹಾಡನ್ನ ನಿಮ್ಮದಾಗಿಸ್ಕೋಬೇಕಾ, ಏನ್ರಿ ಮಾಡ್ತೀರಾ? ಐ ಆಮ್ ರೆಡಿ ಅಂತ ಹೇಳಿ ಸಂದೇಶ ಕಳಿಸ್ಕೊಡಿ. ನಿಮ್ಮ ಹೆಸರು ಮತ್ತು ಊರನ್ನ ಜೊತೆಯಾಗಿ ಸೇರಿಸಿ ನಮಗೆ ನಿಮ್ಮ ಸಂದೇಶವನ್ನ ರವಾನೆ ಮಾಡಿ 9408091093. ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಬೇಗ ಬೇಗ ಬರ್ಲಿ ನಿಮ್ ಸಂದೇಶ ನಮ್ಮ ವಾಟ್ಸಪ್ ಪೆಟ್ಟಿಗೆಗೆ.

0: ಪ್ರೇಕ್ಷಕರೇ, ಇಂದು ಇದೇ ಒಳಾಂಗಣ ಗದಗದಲ್ಲಿ ಇನ್ನೂ ಕೆಲವೇ ಕ್ಷಣದಲ್ಲಿ ಅದ್ದೂರಿಯಾದ ಗಾನ ಭಜಾನ ಕೇಳಲು ಮರೆಯದಿರಿ. ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ.
1: ಬಾಸೋ,
2: ಏ ಬಾರ್ಸೋ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters, ಅಂದರೆ 612 kilohertz, ಹಾಗೂ DRM ತರಂಗಾಂತರ 603 kilohertz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಂಜೆಯ ಕಾರ್ಯಕ್ರಮಗಳನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ ಸರಿಯಾಗಿ 5:30:20. ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಸಂಜೆಯ ನಮ್ಮ ನಿಲಯದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳುವುದಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಬಾನುಲಿ ಮಿತ್ರ ಸಿದ್ಧಲಿಂಗ ಸ್ವಾಮಿ ಹಿರೇಮಠ. ಮತ್ತೊಮ್ಮೆ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿವೆ.

ಕಾರ್ಯಕ್ರಮ ಗಿರ್ಮಿಟ್. ಗಿರ್ಮಿಟ್ನಲ್ಲಿ ನೀವೀಗ ಹೊಸ ಕನ್ನಡ ಚಲನಚಿತ್ರಗಳಿಂದ ಆರಿಸಿದಂತಹ ಗೀತೆಗಳನ್ನು ಕೇಳುವಿರಿ.

ಗಿರ್ಮಿಟ್ನಲ್ಲಿ ಮೊದಲಿಗೆ ಕೇಳಿ ಭಗೀರ ಚಿತ್ರದ ಗೀತೆಯೊಂದನ್ನು ಹಾಡಿದ್ದಾರೆ ಅನಿರುದ್ಧ ಶಾಸ್ತ್ರಿ. ಕಿನ್ನಲ್ ರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಜನೀಶ್ ಲೋಕನಾಥ್ ಅವರದ್ದು.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಕೃಷ್ಣಂ ಪ್ರಣಯ ಸಖಿ ಚಿತ್ರದಿಂದ ಆರಿಸಿದ ಗೀತೆಯೊಂದನ್ನು ಇವರಿಗೆ ಕೇಳುತ್ತಿದ್ದೀರಿ. ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರದ್ದು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಗಿರ್ಮಿಟ್ನಲ್ಲಿ ಈಗ ಕೇಳಿ ಲವ್ ರೆಡಿ ಚಿತ್ರದ ಗೀತೆಯೊಂದನ್ನು ಹರಿಚರಣ್ ಹಾಗೂ ಸುನಿಧಿ ಗಣೇಶ್ ಅವರ ಧ್ವನಿಯಲ್ಲಿ. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಸಂಗೀತ ಪ್ರಿನ್ಸ್ ಹೆನ್ರಿ ಅವರಿಂದ.

ಅದು ಜೀವಿತಂ ದ ಗೋಟ್ ಲೈಫ್ ಚಿತ್ರದಿಂದ ಆರಿಸಿದ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ಚಿನ್ಮಯಿ ಶ್ರೀಪಾದ್, ವಿಜಯ್ ಯೇಸುದಾಸ್ ಹಾಗೂ ರಕ್ಷಿತಾ ಸುರೇಶ್ ಅವರ ಧ್ವನಿಗಳಲ್ಲಿ. ಕೆ ಬಿ ಪವನ್ ಅವರ ಸಾಹಿತ್ಯಕ್ಕೆ ಸಂಗೀತ ಎ ಆರ್ ರೆಹಮಾನ್ ಅವರದ್ದಾಗಿತ್ತು. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಚಿತ್ರದಿಂದ ಆರಿಸಿರುವಂತಹ ಗೀತೆಯೊಂದನ್ನು ದೇವು ತ್ರೇಸಾ ಹಾಗೂ ಶ್ರೀಕಾಂತ್ ಅವರ ಧ್ವನಿಗಳಲ್ಲಿ. ಸ್ವಾತಿ ಶಂಕರಿ ಅವರ ಸಾಹಿತ್ಯಕ್ಕೆ ಸಂಗೀತ ಯುವನ್ ಶಂಕರ್ ರಾಜಾ ಅವರದ್ದು.

ಎಲ್ಲಿಗೆ ಪಯಣ ಯಾವುದೋ ದಾರಿ ಚಿತ್ರದಿಂದ ಆರಿಸಿದಂತಹ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ವಾಸುಕಿ ವೈಭವ್ ಹಾಗೂ ಶ್ರೀಲಕ್ಷ್ಮಿ ಬೆಳಮಣ್ಣು ಅವರ ಧ್ವನಿಯಲ್ಲಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಸಂಗೀತ ಪ್ರಣವ್ ರಾವ್ ಅವರದ್ದು. ಇದು ಇಂದಿನ ಗಿರ್ಮಿಟ್. ಗಿರ್ಮಿಟ್ನಲ್ಲಿ ಈವರೆಗೆ ಹೊಸ ಕನ್ನಡ ಚಲನಚಿತ್ರಗಳಿಂದ ಆರಿಸಿದಂತಹ ಗೀತೆಗಳನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಕೆಲವೊಂದು ಪ್ರಕಟಣೆಗಳನ್ನು ಕೇಳುವಿರಿ.

0: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ,
1: ಆನಂದಿಸಿ,
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: Protests in India's neighborhood, as well as law enforcement actions in the organization's own vicinity, had gone unremarked. He stressed that such double standards only erode the credibility of its standing and contribute to the loss of faith in multilateralism. The spokesperson highlighted that India is the world's largest democracy, where the right to peacefully assembly is guaranteed by the constitution and safeguarded by robust institutions and independent judiciary and a free media. In Nepal, nearly 50 people have been rescued after a flash flood in the Buri Gandaki River swept away dozens of houses and bridges and damaged hydropower projects in Gorkha district. The flood struck in VRs today, sweeping through the settlements in Chumnobri rural municipality. At least 10 people remain missing, with no immediate reports of casualties. Preliminary reports indicate that around 3 dozen houses have been washed away. The suspension bridge connecting Nyakshet and Pilim Bazar was also swept away. Nepal Army personnel and other security agencies have been deployed for search and rescue operations, while the full extent of the damage is yet to be assessed. In men's cricket, India will face West Indies in the 30-20 international at Holkar Stadium in Indore today. The match will begin at 7 p.m. Indian Standard Time. The five-match series is currently leveled at 1-1. And with that, we end this news bulletin.
1: ಇದು ಆಕಾಶವಾಣಿ ಬೆಂಗಳೂರು. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಕಾರ್ಯಕ್ರಮಗಳ ವಿವರಣೆಯ ನಂತರ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:30ಕ್ಕೆ ವಿಜ್ಞಾನದ ಮುನ್ನಡೆ ಅಮೂಲ್ಯ ಎಸ್ ಅವರಿಂದ, 6:51ಕ್ಕೆ ಕೃಷಿರಂಗದಲ್ಲಿ ಕೃಷಿಯಲ್ಲಿ ವೃತ್ತಾಕಾರದ ಆರ್ಥಿಕತೆ ಈ ಕುರಿತು ಡಾಕ್ಟರ್ ಮಹೀನ್ ಶರೀಫ್ ಅವರೊಂದಿಗೆ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಯಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದವನ್ನು ಕೇಳಬಹುದು. 7:45ಕ್ಕೆ ಕನ್ನಡದಲ್ಲಿ ಭಾಷಣ. ಕನ್ನಡದಲ್ಲಿ ಭಾಷಣ 7:45ಕ್ಕೆ. ಇದರಲ್ಲಿ ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು, ಈ ಕುರಿತು ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ ಅವರು. ಇದು ಮಡಿಕೇರಿ ಕೇಂದ್ರದ ಕೊಡುಗೆ. 8:00ಗೆ ಮೈಸೂರು ದಸರಾ ಹಬ್ಬದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ, ಮೈಸೂರು ಕೇಂದ್ರದ ಕೊಡುಗೆ. 8:30ಕ್ಕೆ ಸಿರಿಗಂಧ. ಒಂಬತ್ತು ಗಂಟೆ 15 ನಿಮಿಷಕ್ಕೆ ಎಚ್ ಕೆ ರಘು ಅವರು ಹಾಡಿರುವಂಥ ಭಾವಗೀತೆಗಳು. 9:30ಕ್ಕೆ ರಾಷ್ಟ್ರೀಯ ರೂಪಕ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 10:00ಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರ. ಇದರಲ್ಲಿ ಜಗದೀಶ್ ಹೂಗಾರ್ ಅವರ ತಬಲಾ ವಾದನ ಕೇಳುವಿರಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ. ಇನ್ನು ನಾಳಿನ ನಮ್ಮ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಗ್ಗೆ 6:10ಕ್ಕೆ ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು, ಮೈಸೂರು ಕೇಂದ್ರದ ಕೊಡುಗೆ. 6:30ಕ್ಕೆ ದಸರಾ ಚಿಂತನ ನಾಗರಾಜ ಶರ್ಮಾ ಅವರಿಂದ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ನಾಳೆ ಬೆಳಗ್ಗೆ 6:35ಕ್ಕೆ ಕನ್ನಡ ರತ್ನ ಭಂಡಾರ. 6:40ಕ್ಕೆ ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:50ಕ್ಕೆ ರೈತರಿಗೆ ಸಲಹೆ ಕೇಳಬಹುದು. 7:15ಕ್ಕೆ ರತ್ನಮಾಲ ಪ್ರಕಾಶ್ ಅವರು ಹಾಡಿರುವಂಥ ಭಾವಗೀತೆಗಳು. 7:45ಕ್ಕೆ ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 8:30ಕ್ಕೆ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಕ್ಷಾರಸೂತ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಪ್ರಾಯೋಜಕರು ಆಯುಷ್ ವಿಭಾಗ, ಕರ್ನಾಟಕ ರಾಜ್ಯ ಸರ್ಕಾರ. 8:35ಕ್ಕೆ ಚಿತ್ರಗೀತೆಗಳು. 8:50ಕ್ಕೆ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:00ಗೆ ಮೈಸೂರು ವೃತ್ತಾಂತ ರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಮೈಸೂರು ಕೇಂದ್ರದ ಕೊಡುಗೆ. 9:10ಕ್ಕೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸರ್ಕಾರದ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಕುರಿತಾದ ಸರಣಿ ಕಾರ್ಯಕ್ರಮ ಇದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 9:45ಕ್ಕೆ ಗಾನಗಂಗೆ, 10:00ಗೆ ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ ಪ್ರಸಾರವಾಗಲಿದೆ. 10:30 ಸುನೇರೆಪಲ್, 11:00 ಸವಿನೆನಪು, 12:05 ವನಿತಾ

0: ವಿಹಾರದಲ್ಲಿ ದಸರಾ ಹಬ್ಬ ಹುಬ್ಬಳ್ಳಿಯ ನಾದಮಂಜರಿ ಮಹಿಳಾ ಮಂಡಲದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ 12:35 ಆರೋಗ್ಯ ಸಂಚಿಕೆ ಮಧ್ಯಾಹ್ನ 1 ಪ್ರಗತಿ ಪಥದಲ್ಲಿ ಪ್ರತಿ ಹನಿ ಹೆಚ್ಚು ಬೆಳೆ ಯೋಜನೆ ಕುರಿತು ಮಾಹಿತಿ 1:20 ಚಿತ್ರಗೀತೆಗಳು ನಾಳೆ ಮಧ್ಯಾಹ್ನ 2:40 ಹಿಂದಿ ಪಾಠ ಇನ್ನು ಸಂಜೆ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್ 6:15 ಕನ್ನಡ ರತ್ನ ಭಂಡಾರ 6:30 ಜಿಲ್ಲಾ ವಾರ್ತಾಪತ್ರ 6:55 ಕೃಷಿ ರಂಗ 7:45 ಸಿರಿಗಂಧ 9:15 ಮಾಲಿನಿ ಕೇಶವಪ್ರಸಾದ್ ಅವರು ಹಾಡಿರುವಂಥ ಭಾವಗೀತೆಗಳನ್ನು ಕೇಳುವಿರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದರಲ್ಲಿ ಕೊಳಲು ವಾದನ ವಿಶ್ವನಾಥ್ ಆರ್ ಕಲ್ಭಾಗ್ ಅವರಿಂದ ತಬ್ಲಾ ಸಾತ್ ಎಸ್ ವಿ ಪ್ರಶಾಂತ್ ರಾಗ್ ಜೋಗ್ ಕೇಳುವಿರಿ 10:00 ವನಿತಾ ವಿಹಾರದಲ್ಲಿ ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ ಸಂದರ್ಶಕರು ಆಶಾ 10:30 ಗೀತ ಚಂದ್ರಿಕೆ ಮೆಲಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ಕೇಳಬಹುದು ಈವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ ಇದು ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 6:15 ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಡಾಕ್ಟರ್ ಸದಾಶಿವಯ್ಯ ಜಂಬಯ್ಯ ನಾಗಲೋಟಿಮಠ್ ಎಸ್ಜೆ ನಾಗಲೋಟಿಮಠ್ ಸಜನ ಅಂದರೆ ನಮಗೆ ಸುಲಭವಾಗಿ ಕಣ್ಮುಂದೆ ಬರ್ತಾರೆ ವೈದ್ಯರು ಬರಹಗಾರರು ವಿಜ್ಞಾನ ಪರಿಷತ್ ಅಧ್ಯಕ್ಷರಾಗಿದ್ದರು ಹುಬ್ಬಳ್ಳಿ ಕಿಮ್ಸ್ನ ನಡೆಸಿದರು ಬಿಜಾಪುರದಲ್ಲಿ ಒಂದು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಿದರು ವಿದೇಶಗಳಲ್ಲಿ ಭಾರತದ ಕೀರ್ತಿ ಬೆಳಗಿಸಿದ ವೈಜ್ಞಾನಿಕ ಚಿಂತನೆ ಉಳ್ಳ ವೈದ್ಯರು ಡಾಕ್ಟರ್ ಸದಾಶಿವಯ್ಯ ಜಂಬಯ್ಯ ನಾಗಲೋಟಿಮಠ್ ಸಜನ
2: ನಮ್ಮ ಮುಂದೇನು ಅತಿ ಸಣ್ಣದ್ರಿ ನಮ್ಮ ಅಪ್ಪನೂ 6ನೇ ತಕ್ಕಲ್ತವ ನಮ್ಮವ್ವ 4ನೇ ತಕ್ಕಲ್ತಕ್ಕಿ ಹೇಳ್ಕೊಳ್ಳುವಂಥದ್ದು ಹಿಂದೆ ಏನೇನು ಇಲ್ಲ ನಮಗೆ ನಮ್ಮ ಊರು ಬನಟ್ಟಿ ಸಣ್ಣದು ಅಲ್ಲೊಂದು ಎಸ್ ಆರ್ ಎ ಹೈಸ್ಕೂಲ್ ಅತ್ತಿ ಹೇಳೈತಿ ಅದನ್ನು ಸ್ಥಾಪನಾ ಮಾಡಿದವರು ತಮ್ಮಣ್ಣಪ್ಪ ಚಿಕ್ಕೋಡಿ ಅತ್ತನವರು ಆ ಮನುಷ್ಯ ಈ ಹೈಸ್ಕೂಲ್ ಚಾಲೂ ಮಾಡಬೇಕಾಯ್ತು ಅಂದರೆ ಮನೆಯಾಗ ಇದ್ದದ್ದು ತೆಂಬಿಗೆ ವಾಟೆ ಮಾರಿ ಚಾಲೂ ಮಾಡಿದವು ಇವ್ರ ಬಗ್ಗೆ ಇನ್ನೊಂದು ಮಾತು ಹೇಳುವಂಗೆ ಆಗೇ ಬಿಟ್ಟು ಹೇಳ್ಬಿಡ್ತಾನು ತಮ್ಮಣ್ಣಪ್ಪ ಚಿಕ್ಕೋಡಿ ಅಂದರೆ ಫಗು ಹಳಕಟ್ಟಿ ಮಾವ ಹೆಣ್ಣು ಕೊಟ್ಟ ಮಾವ ಅಂಥ ಒಂದು ವಾತಾವರಣದೊಳಗೆ ನಮ್ಮೂರಿತ್ತು ಮಾಸ್ತರ್ ಶಾಲ್ಯಾಗ ಕಲಿಸೋರು ನಾ ಒಂದು 10-12 ಆದ್ರೆ ಊರಾಗಿದ್ದು ಎಲ್ಲ ಹಿರಿಯರು ಮಾಸ್ತರ ನಮಗೆ ನಮ್ಮ ಟೊಪಿಗೆ ವಂಕಾದ್ರು ಹಂಗೆ ಸಡ್ಲಾದ್ರೂ ಬೆನ್ನ ಹತ್ತಿ ಯಾಕೆ ನೀವು ವಿದ್ಯಾರ್ಥಿ ಹೌದಲ್ಲ ಹಿಂಗ್ಯಾಕೆ ಅನ್ನುವಂಥದ್ದು ಒಂದು ವಾತಾವರಣ ನಮ್ಮಲ್ಲಿತ್ತು ನಾ ಹೈಸ್ಕೂಲ್ ಕಲಿಯ ಮುಂದೆ ನನಗೆ ಬಹಳ ಅಭಿಮಾನ ಕೊಟ್ಟಂಥ ಒಬ್ಬರು ಗುರುಗಳಂದ್ರೆ ಎನ್ ಕೆ ಕುಲಕರ್ಣಿ ಅಂತ ಹೇಳಿದ್ದರು ಆ ಕುಲಕರ್ಣಿ ಮಾಸ್ತರು ಯಾಕೋ ನನ್ನ ಮೇಲೆ ಭಾಳ ಪ್ರೀತಿ ಅವ್ರದ್ದು ಜಂಬಯ್ಯ ನೀನು ಮಗ್ ನಾ ಕಲಿಸ್ತನೋ ಅವ್ನು ನನ್ನ ಮನೆಗೆ ಕಳಿಸು ನಮ್ಮಪ್ಪ ವಿಚಿತ್ರ ಅನಿಸ್ತು ಮಾಸ್ತರ ಬಂದು ಕೇಳಕತ್ತಾರ ಯಾಕೆ ಕೇಳಕತ್ತಾರು ಆಮೇಲೆ ಅವ್ರೊಂದು ಕೆಲವು ಕಂಡೀಷನ್ ಹೇಳಿದರು ನಾ ಬರೀ ಇಂಗ್ಲೀಷ್ ಅಷ್ಟೇ ಕಲಿಸವ ಅವಾಗ ಉಳ್ಕಿದ್ದು ನನಗೆ ಬರುವುದಿಲ್ಲ ಆದರೆ ಇನ್ನೊಂದು ಏನು ಕಂಡೀಷನ್ ಅಂತಂದ್ರೆ ಅವ್ನು ಮತ್ತೊಬ್ಬರಲ್ಲಿ ಹೋಗಂಗಿಲ್ಲ ಟ್ಯೂಷನ್ಗೆ ನನ್ನತ್ತೆ ಕಟ್ಟ ಬರಬೇಕು ನಮ್ಮಪ್ಪ ಬಂದು ಮಾಸ್ತರ್ ಹಿಂಗೆ ತರೋ ಅಂತಂದ ನೀ ಏನತಿ ಅತ್ತಂದೆ ಹೋಗು ಮಾಸ್ತರ್ ಕರೀದು ಭಾಳ ದೊಡ್ಡದದ ಹೋಗು ಅಂತ ನಾ 8ನೇ ತಾಕ ಅವ್ರ ಮನೆಗೆ ಟ್ಯೂಷನ್ಗೆ ಹೋಗಿದ್ದೆ ಮುಂಜಾನೆ ನಸಿಗಿನಾಗ 5 ನಮ್ಮ ಟ್ಯೂಷನ್ ಚಾಲೂ ಆಕಿತ್ತು ನಮ್ಮ ಮಾಸ್ತರು ಎದ್ದ ಮನೆ ಕಸ ತೆಗೆದ ನೀರು ತೊಗೊಂಬಂದ ತಳಿ ಹೊಡೆದ ದೊಡ್ಡದೊಂದು ಕಂಬಳಿ ಹಾಸೆ ಅದ್ರ ಮುಂದೊಂದು ಲಾಟನ್ ಹಚ್ಚಿಟ್ಕೊಂಡು ಹಾರ್ಮೋನಿಯಂ ಬಾರಿಸ್ಕೋತ ಹಾಡ್ಕೋತ ಕುಂಡ್ರವರು ನಾ ಕರೆಕ್ಟ್ 5 ಹೋಗಿದ್ದೆ ಒಂದು ಕಂದೀಲಿ ಉಟ್ಕೊಂಡು ಹೋಗಿದ್ದೆ ಹಿಂಗೆ ನನಗೆ 4 ಕಲಿಸಿದ್ರು ಅವರು ಬರೀ ಇಂಗ್ಲೀಷ ಕಲಿಸೋರು ಪುಸ್ತಕ ಅಲ್ಲ ಜನರಲ್ ಕಲಿಸೋರು ಪರೀಕ್ಷೆಗೆ ಕೂತ್ನಿ ಅವ್ರ ಆಶೀರ್ವಾದದಿಂದ ಇಂಗ್ಲೀಷ್ ವಿಷಯದೊಳಗೆ ನಾನು ಸ್ಟೇಟ್ ನಮ್ಮ ಸೆಂಟರಿಗೆ ಫಸ್ಟ್ ಆದ್ನಿ ಅವರು ಇದೆಲ್ಲ ಆದಮೇಲೆ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಅವ್ರನ್ನ ಕರೆದು ಮಾಸ್ತರ ನನ್ನ ಮಗ ಎಷ್ಟು ಚಲೋ ಕಲಿಸಿದ್ರಿ ನಾನು ನಿಮಗೆ

ಏನೂ ಒಂದು ಬಿಲ್ಲಿನೂ ಕೊಡಲಿಲ್ಲ, ಕೂತ್ಕೊಳ್ರಿ ಅಂತ ಹೇಳಿ ಅವಲಕ್ಕಿ ಮಾಡಿಸಿದ್ರು, ಅವಲಕ್ಕಿ ಕೊಟ್ಟರು, ಚಹಾ ಕೊಟ್ಟರು. ನಮ್ಮ ಅಪ್ಪ ನನ್ನ ಕರೆದೆ, ತಮ್ಮ ಇದನ್ನು ತಗೋ, ಈ ಚೀಟಿ ಅವ್ರ ಕಾಲ ಮೇಲಿಡು, ನಮಸ್ಕಾರ ಮಾಡು ಅಂದ. ನನಗೇನು ಗೊತ್ತು, ನಾವು ಕೊಟ್ಟ ಚೀಟಿ ತೊಗೊಂಡು ಕಾಲ ಮೇಲೆ ಇಟ್ಟು ನಮಸ್ಕಾರ ಮಾಡಿದ್ನಿ, ಏನು ಜಂಬಯ್ಯ ಇದು ಅಂತ ಕೇಳಿದ್ರು ಮಾಸ್ತರು. ಮಾಸ್ತರ, ನೀವು ಇಷ್ಟು ದಿವಸ ಕಲಿಸಿದ್ರಿ, ನಾನು ನಿಮಗೆ ಒಂದು ರೂಪಾಯಿನೂ ಕೊಡಲಿಲ್ಲ, ಅದರೊಳಗೆ 2.5 ತೊಲೆ ಬಂಗಾರ ಐತಿ, ಅದನ್ನು ನಿಮ್ಮ ಕಾಲಿಗೆ ಇಟ್ಟನವ, ತಾವು ತೊಗೋಬೇಕು.

0: ಅದು ಏನು ನಾ ಅಂದ್ರೆ ಅಟ್ಟ ತಿಳಿದೇನೆ, ನಿನ್ನ ಮಗ ಅಂದ್ರೆ ಏನು ಬೇರೆ ತಿಳಿದೇನೆ, ಅವ್ನು ನನ್ನ ಮಗ ನಿನ್ನ ಮಗ ಅಲ್ಲ ಜಂಬಯ್ಯ ಇನ್ನೊಮ್ಮೆ ಇಂಥ ತಪ್ಪು ಮಾಡಿದ್ರೆ ನಿಮ್ಮ ಮನೆಗೆ ಬರುವುದಿಲ್ಲ ಅಂಥೇಳಿ ಎದ್ದು ಹೊಂಟರು. ಹೋಗಿ ನಮ್ಮ ಅಪ್ಪ ಅವ್ರನ್ನ ಕೈ ಹಿಡ್ಕೊ ಕರ್ಕೊಂಬ, ನನ್ನ ಕಡೆ ತಪ್ಪಾತ್ರಿ ಮಾಸ್ತರ. ಇಂಥ ಮಾಸ್ತರ ಕೈಯಾಗಿ ಕಲ್ತದೇವು ನಾವು, ನನಗೆ ಅವ್ರ ನೆನಪು ಎಂದೂ ಹೋಗುವುದೇ ಇಲ್ಲ. ಆದರೆ ಇಂಥ ಗುಣ ಏನಿದ್ದುವಲ್ರಿ ಇವನು ಅಂಥವರಿಂದ ಕಲಿತು.
1: ಕನ್ನಡ ರತ್ನಭಂಡಾರದಲ್ಲಿ ವೈದ್ಯರಾದ ಎಸ್ಜೆ ನಾಗಲೋಠಿಮಠ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
4: ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ಅದ್ಯ ತಮಿಳುನಾಡು ರಾಜ್ಯೆ ತ್ರಯೋದಶ ಸಹಸ್ರ ಕೋಟ್ಯಧಿಕ ರೂಪ್ಯಕಾಣಾಂ ನೈಕಾಸಾಂ ವಿಕಾಸ ಪರಿಯೋಜನಾನಾಂ ಶುಭಾರಂಭಂ ಅಕರೋತ್. ಅತ್ರಾವಸರೆ ತೇನೋಕ್ತಂ ಯತ್ ಇಮಾಃ ಪರಿಯೋಜನಾಃ ಸಂಪರ್ಕ ವ್ಯವಸ್ಥಾಂ ವೃತ್ತೇಃ ಅವಸರಾಂಚ ಜನಯಿಷ್ಯಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಸಂಪ್ರತಿ ಸಂಪೂರ್ಣ ವಿಶ್ವಂ ಉದೀಯಮಾನಾನಾಂ ನೂತನಾಹ್ವಾನಾನಾಂ ನಿವಾರಣಾಯ ಸಮಾಧಾನಾನಿ ಅನ್ವಿಷ್ಯತಿ. ಏತೇಷಾಂ ಸಮಾಧಾನ ಪ್ರದಾನಾಯ ಭಾರತಸ್ಯ ಯುವಸು ಪರ್ಯಾಪ್ತ ಪ್ರತಿಭಾ ವರ್ತದೆ. ಸರ್ವೋಚ್ಚ ನ್ಯಾಯಾಲಯನ ಅಧಿಕಾರಿಭ್ಯಃ ಶಾಂತಿಪೂರ್ಣ ರೀತ್ಯಾ ಏಕತ್ರಿತಾನಾಂ ಜನಾನಾಂ ಅವೈಧ ನಿಗಡನಂ ವಾರಯಿತುಂ ಸಾಮಾನ್ಯಂ ಆವಾಗಮನಂ ಸಂಚಾಲಿತುಂ ನಿರ್ಬಾಧ ಅಂತರ್ಜಾಲಂ ಚ ಸುನಿಶ್ಚೇತುಂ ನಿರ್ದಿಷ್ಟಂ. ನೇಪಾಲಸ್ಯ ಗೋರಖಾ ಜನಪದೆ ಬೂಢಿ ಗಂಡಕಿ ನದ್ಯಾಂ ಜಲವೃದ್ಧಿ ಕಾರಣೇನ ಪ್ರಭಾವಿತಃ ಪಂಚಾಶತ್ ಜನಾಃ ಸಮುದ್ಧಾರಿತಃ. ಅಪಿ ಚ ಭಾರತ ವೆಸ್ಟ್ ಇಂಡೀಸ್ ದಲಯೋಃ ತೃತೀಯ ವಿಂಶತಿ ಪ್ರತಿ ವಿಂಶತಿಃ ಸ್ಪರ್ಧಾ ಅದ್ಯ ಇಂದೋರ ನಗರೆ ಆಯೋಜ್ಯತೆ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಚೆನ್ನೈ ನಗರೆ ಭಾರತೀಯ ಪ್ರೌದ್ಯೋಗಿಕಿ ಸಂಸ್ಥಾನಸ್ಯ ಪ್ರಾಂಗಣೆ ಆಯೋಜಿತೆ ಭವ್ಯ ಸಮಾರೋಹೆ ತಮಿಳುನಾಡು ರಾಜ್ಯಾಯ ತ್ರಯೋದಶ ಸಹಸ್ರ ಕೋಟಿ ರೂಪ್ಯತೋಪ್ಯಧಿಕಾನಾಂ ವಿವಿಧಾನಾಂ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ಏತಾಸು ಪರಿಯೋಜನಾಸು ಮಾರ್ಗರೇಲ ಪರಿವಹನಂ ಪತ್ತನ ಮೂಲಭೂತ ಸಂರಚನಾ ಪೆಟ್ರೋಲಿಯಂ ಕ್ಷೇತ್ರಂ ಅಥ ವೈಜ್ಞಾನಿಕಾನುಸಂಧಾನ ಪ್ರಕಲ್ಪಾಃ ಸಮ್ಮಿಲಿತಾಃ ಸಂತಿ. ಅತ್ರ ಸಪ್ತಶತಾಧಿಕ ತ್ರಿಸಹಸ್ರ ಕೋಟಿ ರೂಪ್ಯಕಾಣಾಂ ರಾಷ್ಟ್ರೀಯ ರಾಜಮಾರ್ಗ ಕಾರ್ಯಾಣಿ ಚೆನ್ನೈ ಪತ್ತನ ವಿಕಾಸ ಪರಿಯೋಜನಾಃ ಅಮೃತ ಭಾರತ ಸ್ಥಾನಕ ಯೋಜನಾಯಾಃ ಅಂತರ್ಗತಂ ರೇಲ ಸ್ಥಾನಕಾನಾಂ ನವೀನೀಕರಣಂ ಚ ಮುಖ್ಯಮಂಗಮಸ್ತಿ. ಅತ್ರಾವಸರೆ ತಮಿಳುನಾಡು ರಾಜ್ಯಸ್ಯ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯಃ ಅಪಿ ಉಪಸ್ಥಿತಃ ಆಸೀತ್. ಸಭಾಂ ಸಂಬೋಧಯತಾ ಪ್ರಧಾನಮಂತ್ರಿಣಾ ಅಯಂ ದಿವಸಃ ಐತಿಹಾಸಿಕಾವಸರತ್ವೇನ ವರ್ಣಿತಃ.
5: ದಿಸ್ ಇಸ್ ಎ ಹಿಸ್ಟೋರಿಕ್ ಡೇ ಫಾರ್ ತಮಿಳುನಾಡು. ಟುಡೇಸ್ ಪ್ರೋಗ್ರಾಮ್ ಇನ್ವಾಲ್ವ್ಸ್ ಪ್ರಾಜೆಕ್ಟ್ ವರ್ತ್ 13,000 crore rupees. We are inaugurating many completed projects and laying foundations for new ones. Some will make daily travel easier. Others will strengthen industry and trade. Together, they will create jobs for young people across Tamil Nadu. I congratulate the people of the state on this occasion.
4: Saha avochat yat etaihi padakramaihi samparka vyavastha sudridha bhavishyati. ಉದ್ಯೋಗ ವ್ಯಾಪಾರಯೋಃ ವಿಸ್ತಾರಃ ಸಂಪತ್ಸ್ಯತೆ ರಾಜ್ಯಸ್ಯ ಯುವಭ್ಯಶ್ಚ ನೂತನಾಃ ಉದ್ಯಮಾವಸರಾಃ ಸೃಜ್ಯಂತೆ. ಜನಸೇವಾಯಾಂ ಸ್ವಕೀಯ ಯಾತ್ರಾಂ ಸಂಸ್ಮರಣ್ ಶ್ರೀ ಮೋದಿನಾ ಉಕ್ತಂ ಯತ್ ಸರ್ವಕಾರ ಪ್ರಮುಖತ್ವೇನ ಸಹ ಪಂಚವಿಂಶತಿ ವರ್ಷಾಣಿ ಸಂಪೂರಿತವಾನ್. ಯತಃ ಏಕಾಧಿಕ ದ್ವಿಸಹಸ್ರತಮಸ್ಯ ವರ್ಷಸ್ಯ ಅಕ್ಟೋಬರ್ ಮಾಸೆ ಗುಜರಾತ್ ರಾಜ್ಯಸ್ಯ ಮುಖ್ಯಮಂತ್ರಿತ್ವೇನ ಶಪಥಗ್ರಹಣಾತ್ ಆರಭ್ಯ ಪ್ರಧಾನಮಂತ್ರಿತ್ವ ಪರ್ಯಂತಂ ಇಯಂ ಯಾತ್ರಾ ಅವಿರತಂ ಪ್ರಚಲತಿ. ಸಹ ಪ್ರತ್ಯಪಾದಯತ್ ಯತ್ ಭಾರತಸ್ಯ ಪ್ರಗತಿಹಿ ಸ್ವಕೀಯಾಯಾಃ ಸಮೃದ್ಧ ಸಾಂಸ್ಕೃತಿಕ ನ್ಯಾಸಾತ್ ವೈಜ್ಞಾನಿಕ ಉಪಲಬ್ಧಿಭ್ಯಃ ಆಧುನಿಕ ಮೂಲಭೂತ ಸಂರಚನಾಯಾಶ್ಚ ಶಕ್ತಿಂ ಗೃಹಣಾತಿ. ಪ್ರಧಾನಮಂತ್ರಿಣಾ ಐಐಟಿ ಮದ್ರಾಸ್ ಪರಿಸರೆ ಸುಧಾ ಗೋಪಾಲಕೃಷ್ಣನ್ ಮಸ್ತಿಷ್ಕ ಕೇಂದ್ರಮಪಿ ರಾಷ್ಟ್ರಾಯ ಸಮರ್ಪಿತಂ. ಇದಂ ಕೇಂದ್ರಂ ಶತ ಸಂಖ್ಯಾಧಿಕ ಮಾನವ ಮಸ್ತಿಷ್ಕಾನಾಂ ಕೌಶಿಕೀಯ ಸೂಕ್ಷ್ಮತಾಯಾಂ ತ್ರಿ ಆಯಾಮ

0: ನೀಯಮಾನ ಚಿತ್ರೀಕರಣಸ್ಯ ಯುಗಾಂತರಕಾರಿ ವೈಜ್ಞಾನಿಕ ಪ್ರಯಾಸಸ್ಯ ಭಾಗಃ ಅಸ್ತಿ ಯತ್ರ ಭ್ರೂಣಾವಸ್ಥಾತಃ ವಾರ್ಧಕ್ಯ ಪರ್ಯಂತಂ ಸಂಪೂರ್ಣ ಆಯುಕಾಲಸ್ಯ ಅಧ್ಯಯನಂ ಭವಿಷ್ಯತಿ. ಇತಃ ಪೂರ್ವಸ್ಮಿನ್ ದಿವಸೆ ಪ್ರಧಾನಮಂತ್ರಿಣಾ ಚೆನ್ನೈ ಮೆಟ್ರೋ ರೈಲ್ ಪ್ರಕಲ್ಪಸ್ಯ ದ್ವಿತೀಯ ಚರಣಸ್ಯ ಪೂನಮಲ್ಲಿ ವಡಪಲನಿ ಮಾರ್ಗಖಂಡಃ ಅಪಿ ಲೋಕಾರ್ಪಿತಃ. ಯಸ್ಯ ನಿರ್ಮಾಣಂ ಪ್ರಾಯಃ 900,000,000,000 ರೂಪಾಯಿಃ ಅಸ್ತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಚೆನ್ನೈ ನಗರೆ ಅವೋಚತ್ ಯತ್ ಸಂಪ್ರತಿ ಸಂಪೂರ್ಣ ವಿಶ್ವಂ ಉದೀಯಮಾನಾನಾಂ ನೂತನಾಹ್ವಾನಾನಾಂ ನಿವಾರಣಾಯ ಸಮಾಧಾನಾನಿ ಅನ್ವಿಷ್ಯತಿ. ಸಹ ದೃಢ ವಿಶ್ವಾಸಂ ಪ್ರಾಕಟಯತ್ ಯತ್ ಏತೇಷಾಂ ಸಮಾಧಾನಾನಾಂ ಪ್ರದಾನಾಯ ಭಾರತಸ್ಯ ಯುವಸು ಪರ್ಯಾಪ್ತ ಪ್ರತಿಭಾ ಸಾಮರ್ಥ್ಯಂ ಸಂಭಾವನಾಶ್ಚ ಸಂತಿ. ಅದ್ಯ ಸಾಯಂಕಾಲೇ ಚೆನ್ನೈ ನಗರೆ ಜಯಗೋಪಾಲ್ ಗಾರೋದಿಯಾ ಹಿಂದೂ ವಿದ್ಯಾಲಯೇ ಆಯೋಜಿತೆ ಸ್ವರ್ಣ ಜಯಂತಿ ಮಹೋತ್ಸವೇ ಭಾಷಮಾಣಃ ಪ್ರಧಾನಮಂತ್ರಿ ಏತದುಕ್ತವಾನ್. ಸಹ ವಿಶೇಷತೆಯ ಅವದತ್ ಯತ್ ವಿಕಸಿತ ಭಾರತಸ್ಯ ಸಂಕಲ್ಪಂ ಪೂರಯಿತುಂ ದೇಶಸ್ಯ ಯುವಶಕ್ತಿಃ ಮಹತ್ವಪೂರ್ಣಾಂ ಭೂಮಿಕಾಂ ನಿರ್ವಕ್ಷ್ಯತಿ. ಸರ್ವೋಚ್ಚ ನ್ಯಾಯಾಲಯೇನ ಶಾಂತಿಪೂರ್ಣ ರೀತ್ಯಾ ಏಕತ್ರಿತಾನಾಂ ಜನಾನಾಂ ಅವೈಧ ನಿಗಡನಂ ವಾರಯಿತುಂ ಸಾಮಾನ್ಯಂ ಆವಾಗಮನಂ ಸಂಚಾಲಿತುಂ ಚ ಅಧಿಕಾರಿಣಃ ನಿರ್ದಿಷ್ಟಾಃ. ನ್ಯಾಯಾಲಯೇನ ದಿಲ್ಯಾಂ ಮಾರ್ಗಾವರೋಧಾಯ ಬ್ಯಾರಿಕೇಡಿಂಗ್ ವ್ಯವಸ್ಥಾಯಾಃ ಸಮೀಕ್ಷಾ ಮೆಟ್ರೋ ಸೇವಾಯಾಃ ಸಮಯಾನುಸಾರಂ ಸಂಚಾಲನಂ ಅಂತರ್ಜಾಲ ಸೇವಾ ಚ ನಿರ್ಬಾಧರೂಪೇಣ ಪ್ರವರ್ತಯಿತುಂ ಆದಿಷ್ಟಂ. ನ್ಯಾಯಾಲಯೇನ ಉಕ್ತಂ ಯತ್ ಅಧಿವಕ್ತೃಣಾಂ ದಾಯಿತ್ವಾನಾಂ ನಿರ್ವಹಣೆ ಬಾಧಾ ನ ಕರ್ತವ್ಯಾ. ಸರ್ವೋಚ್ಚ ನ್ಯಾಯಾಲಯಸ್ಯ ನಿರ್ದೇಶಾನಾಂ ಕಥಿತೋಲ್ಲಂಘನಾಯ ಅವಮಾನನಾ ಕಾರ್ಯಾಚರಣ ಸಂಬದ್ಧ ಯಾಚಿಕಾಯಾಂ ನ್ಯಾಯಾಲಯೇನ ಉಕ್ತಂ ಯತ್ ಅಸೌ ಸಮೇಷಾಂ ಪಕ್ಷಾಣಾಂ ಮಂತವ್ಯಂ ಶ್ರೋಷ್ಯತಿ ಸುನಿಶ್ಚಿತಂ ಚ ಕರಿಷ್ಯತಿ ಯತ್ ಕಸ್ಮೈಯಪಿ ಅಸೌವಿಧ್ಯಂ ನ ಭವೇತ್. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ.
1: ವಿಷದ ವೃತ್ತಾಂತಾಯ ಎಕ್ಸ್ ಮಾಧ್ಯಮೇ ಅಟ್ ಎಐಆರ್ ನ್ಯೂಸ್ ಅಲರ್ಟ್ಸ್ ಇತ್ಯನುಗಚ್ಛಂತು. ಯೂಟ್ಯೂಬ್ ಮಂಚೇ ಚ ನ್ಯೂಸ್ ಆನ್ ಎಐಆರ್ ಆಫಿಷಿಯಲ್ ವಾಹಿನ್ಯಾಃ ಅನುಗ್ರಾಹಕಾಃ ಭವಂತು.
0: ನವದಿನಾತ್ಮಕಃ ನವರಾತ್ರ ಮಹೋತ್ಸವಃ ಅದ್ಯ ಮಹತಾ ಉತ್ಸಾಹೇನ ಭಕ್ತಿಭಾವೇನ ಚ ಪ್ರಾರಬ್ಧಃ. ಅಯಂ ಮಹೋತ್ಸವಃ ದುರ್ಗಾದೇವ್ಯಾಃ ನವಾನಾಂ ಸ್ವರೂಪಾಣಾಂ ಆರಾಧನಾಯೈ ಸಮರ್ಪಿತಃ ಅಸ್ತಿ. ಶಾರದೀಯ ನವರಾತ್ರಸ್ಯ ಪ್ರಥಮ ದಿನೆ ಮಾತುಃ ದುರ್ಗಾಯಾಃ ಶೈಲಪುತ್ರಿ ರೂಪಸ್ಯ ಅರ್ಚನಾ ವಿಧೀಯತೆ. ಹಿಮಾಲಯತನಯಾ ಶೈಲಪುತ್ರಿ ಶಕ್ತಿಂ ಸ್ಥೈರ್ಯಂ ನವಾರಂಭಂ ಚ ದ್ಯೋತಯತಿ. ಶ್ರದ್ಧಾಲವಃ ದೇಶಸ್ಯ ಪ್ರಸಿದ್ಧೇಷು ದೇವಿ ಮಂದಿರೇಷು ದರ್ಶನಾರ್ಥಂ ಗಚ್ಛಂತಿ. ಅತ್ರಾವಸರೆ ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ದೇಶವಾಸಿಭ್ಯಃ ನವರಾತ್ರ ಪರ್ವಣಃ ಶುಭಕಾಮನಾಃ ದತ್ತವಂತೌ. ರೈಲ್ವೆ ಚಯನ ಪರಿಷದ 26,2023 ಸ್ನಾತಕಸ್ತರೀಯ ನಿಯುಕ್ತಯೇ ಅಧಿಸೂಚನಾ ಪ್ರಕಾಶಿತಾ. ರೈಲಮಂತ್ರಾಲಯೇನ ಸೂಚಿತಂ ಯತ್ 48,5,000 ಸ್ನಾತಕಸ್ತರೀಯ ಪದಾನಾಂ ಕೃತೆ ಇಯಂ ಚಯನ ಪ್ರಕ್ರಿಯಾ ಆಯೋಜ್ಯತೆ. ರೈಲಮಂತ್ರಾಲಯಸ್ಯ ವಿವರಣಾನುಸಾರಂ ಅಸ್ಯಾಂ ನಿಯುಕ್ತಿ ಪ್ರಕ್ರಿಯಾಯಾಂ ಚತ್ವಾರಃ ಪ್ರಮುಖ ಸಂವರ್ಗಾಃ ಸಮಾವಿಷ್ಟಾಃ. ಯೇಷು ಮುಖ್ಯ ವಾಣಿಜ್ಯಿಕ ಸಹ ಯಾತ್ರಾಪತ್ರ ಪರ್ಯವೇಕ್ಷಕಃ ವಸ್ತುಯಾನ ಪ್ರಬಂಧಕಃ ಕನಿಷ್ಠ ಲೇಖಾ ಸಹಾಯಕ ಸಹ ಟಂಕಕಃ ಅಥ ಚ ವರಿಷ್ಠ ಲಿಪಿಕ ಸಹ ಟಂಕಕಃ ಇತ್ಯಾದೀನಿ ಪದಾನಿ ಅಂತರ್ಭವಂತಿ. ಅಸ್ಯಾಃ ಪ್ರಕ್ರಿಯಾಯಾಃ ಕೃತೆ ಅಂತರ್ಜಾಲ ಮಾಧ್ಯಮೇನ ಆವೇದನ ಗ್ರಹಣಂ ಅಕ್ಟೋಬರ್ ಮಾಸಸ್ಯ 8ನೇ ದಿನಾಂಕೇ ಪ್ರಾರಬ್ಧಂ. ಯೋಗ್ಯಾಃ ಅಭ್ಯರ್ಥಿನಃ ಚ ಆಗಾಮಿ ಮಾಸಸ್ಯ 6ನೇ ದಿನಾಂಕಂ ಯಾವತ್ ಸ್ವ ಆವೇದನ ಪತ್ರಾಣಿ ಪ್ರೇಷಯಿತುಂ ಶಕ್ನುವಂತಿ. ಗತದಿನೇ ಪೂರ್ವೋಪಾಯ ರೂಪೇಣ ನಿಗಡಿತಾಃ ಸಿಜೆಪಿ ಸಮೂಹಸ್ಯ ನೇತಾರಃ ಅಭಿಜಿತ್ ದೀಪ್ಕೆ ಆಶುತೋಷ್ ರಾಂಕಾ ಸಹೈವ ಸೌರವದಾಸಃ ಇತ್ಯೇತೆ ಅದ್ಯ ನವದಿಲ್ಯಾಂ ವಿಶೇಷ ಕಾರ್ಯಪಾಲಕ ದಂಡಾಧಿಕಾರಿ ನ್ಯಾಯಾಲಯೇನ ವಿಮೋಚಿತಾಃ. ದಿಲ್ಯಾರಕ್ಷಿದಲೇನ ಸಂಸೂಚಿತಂ ಯತ್ ಸರ್ವವಿಧಾನಾಂ ವಿಹಿತ ವೈಧಾನಿಕ ಪ್ರಕ್ರಿಯಾಣಾಂ ಪಾಲನಾನಂತರಂ ಏತೆ ತ್ರಯಃ ಜನಾಃ ಅದ್ಯ ಪ್ರಾತಃಕಾಲೆ ದಿಲ್ಲಿ ಛಾವಣಿ ಸ್ಥಿತೆ ವಿಶೇಷ ಕಾರ್ಯಪಾಲಕ ದಂಡಾಧಿಕಾರಿಣಃ ಸಮಕ್ಷಂ ಪ್ರಸ್ತುತಾಃ. ಆರಕ್ಷಿ ಪ್ರಶಾಸನೇನ ಸ್ಪಷ್ಟೀಕೃತಂ ಯತ್ ಏಕವರ್ಷ ಪರ್ಯಂತಂ ಶಾಂತಿ ವ್ಯವಸ್ಥಾಂ ಸದಾಚಾರಂ ಚ ರಕ್ಷಿತುಂ ಏತೆಭ್ಯಃ 50,000 ರೂಪ್ಯಕಾಣಾಂ ಪ್ರತಿಭೂಬಂಧ ಪ್ರಪತ್ರಂ ಸ್ವೀಕೃತ್ಯ ಮುಕ್ತಿಃ ಪ್ರದತ್ತಾ. नेपालस्य गोरख

0: हा जनपदे बूढ़ी गंडकी नद्याः जलस्तरे आकस्मिक वृद्धेः अनन्तरं तटवर्ती निवासिनः सुरक्षित स्थानेषु गन्तुं परामृष्टाः। जलवृद्धि कारणेन प्रभाविताः 50 जनाः समुद्धारिताः। अद्य प्रातःकाले जलवृद्धि कारणेन अनेकानि गृहाणि जलप्रवाहे गतानि। भारत वेस्ट इंडीज दलयोः 20-20 क्रिकेट स्पर्धा मालिकायाः तृतीया क्रीडा अद्य इंदौर नगरे आयोज्यते। भारतीय समयानुसारेण इयं स्पर्धा रात्रौ 7 आरप्स्यते। इतः पूर्वं दलद्वयं श्रृंखलायां साम्यत्वं संधत्ते। इति वार्ताः।
1: आकाशवाणी
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ
3: ಎಡಗೈ ಬಳಸೋ ಜನರ ರಹಸ್ಯಗಳು ಹಾಗೂ ವಾಸ್ತವಾಂಶಗಳು. ನೀವು ಬಲಗೈ ಹೆಚ್ಚು ಬಳಸ್ತೀರಾ, ಎಡಗೈ ಹೆಚ್ಚು ಬಳಸ್ತೀರಾ, ಅಥವಾ ಎರಡೂ ಕೈಗಳನ್ನ ಸಮವಾಗಿ ಬಳಸ್ತಿದ್ರೆ ನಿಮಗ್ ನಿಜಕ್ಕೂ ಒಂದು ನಮಸ್ಕಾರ. ಹಲವು ಸಂಸ್ಕೃತಿಗಳಲ್ಲಿ ಇವತ್ತಿಗೂ ಕೂಡ ಎಡಗೈ ಬಳಕೆ ತಪ್ಪು ಅಂತ ಪರಿಗಣಿಸಿ ಮಕ್ಕಳನ್ನ ಬಲಗೈ ಬಳಕೆ ಮಾಡೋಕೆ ಬಲವಂತ ಮಾಡಲಾಗುತ್ತೆ. ಈ ನಂಬಿಕೆ ನಮ್ಮಲ್ ಮಾತ್ರನ ಅಂತ ನೋಡಿದ್ರೆ ಖಂಡಿತ ಇಲ್ಲ, ಪಾಶ್ಚಾತ್ಯರಲ್ಲೂ ಕೂಡ ಇದೆ. ಅವರಲ್ಲಿ ಬಹುಶಃ ಭಾಷೆ ಮೂಲಕ ಬೇರೂರಿರುವಂತಹ ಸಾಧ್ಯತೆ ಇದೆ. ಉದಾಹರಣೆಗೆ ರೈಟ್ ಅನ್ನೋ ಇಂಗ್ಲಿಷ್ ಪದ ಸರಿ ಅನ್ನೋ ಅರ್ಥ ಕೊಡುತ್ತೆ, ಆದ್ರೆ ಲೆಫ್ಟ್ ಅನ್ನೋ ಪದ ಹಳೆಯ ಇಂಗ್ಲಿಷ್ ನಲ್ಲಿ ದೌರ್ಬಲ್ಯ ಅಂತ ಅರ್ಥೈಸುತ್ತೆ. ಇನ್ನು ನಮ್ಮ ದೈನಂದಿನ ಜೀವನದಲ್ಲಿ ಬಳಸೋ ಬಹುತೇಕ ಉಪಕರಣಗಳಾದ ಕತ್ತರಿ, ಜಿಪ್, ಬಾಟಲ್ ಓಪನರ್ಗಳು, ವಿಡಿಯೋ ಗೇಮ್ ಕಂಟ್ರೋಲರ್ಗಳು ಮುಂತಾದವು ಬಲಗೈ ಬಳಕೆದಾರರಿಗೆ ಅನುಕೂಲವಾಗುವ ಹಾಗೆ ವಿನ್ಯಾಸಗೊಂಡಿರುತ್ತೆ. ಇದರಿಂದ ಎಡಗೈ ಬಳಕೆದಾರರು ಈ ಬಲಗೈ ಪ್ರಾಬಲ್ಯವಿರೋ ಲೋಕದಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ. ಜನ ಏಕೆ ಎಡಗೈಯವರಾಗ್ತಾರೆ ಅನ್ನೋ ಪ್ರಶ್ನೆಗೆ ಇವತ್ತಿಗೂ ಕೂಡ ಖಚಿತವಾದ ವೈಜ್ಞಾನಿಕ ಉತ್ತರವಿಲ್ಲದಿದ್ರೂ ಜೆನೆಟಿಕ್ಸ್ ಅಥವಾ ವಂಶ ಪಾರಂಪರ್ಯ ಅನ್ನೋ ಸಿದ್ಧಾಂತನ ಪ್ರಪಂಚದಾದ್ಯಂತ ನಂಬಲಾಗಿದೆ. ಅಧ್ಯಯನಗಳ ಪ್ರಕಾರ ಇಬ್ಬರೂ ಪೋಷಕರು ಬಲಗೈಯವರಾಗಿದ್ರೆ ಮಗು ಎಡಗೈಯಾಗೋ ಸಾಧ್ಯತೆ 10% ಇರುತ್ತಂತೆ. ತಂದೆ ಬಲಗೈ ಹಾಗೂ ತಾಯಿ ಎಡಗೈಯಾಗಿದ್ರೆ ಮಕ್ಕಳ ಸಾಧ್ಯತೆ 17%. ಇನ್ನು ತಂದೆ ಎಡಗೈ ಹಾಗೂ ತಾಯಿ ಬಲಗೈಯಾಗಿದ್ರೆ ಸಾಧ್ಯತೆ 22%. ಇಬ್ಬರೂ ಪೋಷಕರು ಎಡಗೈ ಬಳಸೋರಾಗಿದ್ರೆ ಸಾಧ್ಯತೆ 25% ತನಕ ಅಂತ ತಜ್ಞರು ಹೇಳ್ತಾರೆ. ಪುರಾತನ ಕಾಲದಲ್ಲಿ ನಮ್ಮ ಪೂರ್ವಜರು ಕೂಡ ಬಲಗೈ ಪ್ರಾಬಲ್ಯದವರೇ. ಬಲಗೈಯಿಂದಲೇ ಕಲ್ಲುಗಳು ಆಯುಧಗಳನ್ನ ಬಳಸಿ ಹೋರಾಡ್ತಿದ್ರು. ಆದ್ರೆ ಕೆಲವರು ಎಡಗೈ ಬಳಕೆಯ ತರಬೇತಿಯನ್ನ ಪಡೆದು ಎದುರಾಳಿಗಳನ್ನ ಅಚ್ಚರಿಗೊಳಿಸ್ತಿದ್ರು. ಶತ್ರು ಪಡೆಗೆ ಅನಿರೀಕ್ಷಿತ ಆಘಾತ ನೀಡೋಕೆ ಕಠಿಣ ಶ್ರಮ ಹಾಕಿ ಎಡಗೈಯಲ್ಲಿ ಅಭ್ಯಾಸ ಮಾಡ್ತಿದ್ರು. ಈ ರೀತಿ ಕೂಡ ಎಡಗೈ ಪ್ರಯೋಜನ ಪೀಳಿಗೆಯಿಂದ ಪೀಳಿಗೆಗೆ ವರ್ಗ ಆಯಿತು ಅಂತ ತಜ್ಞರು ನಂಬುತ್ತಾರೆ. ಇವತ್ತಿಗೂ ಈ ವಿಶೇಷತೆಯನ್ನ ನಾವು ಬಾಕ್ಸಿಂಗ್, ಕ್ರಿಕೆಟ್, ಬೇಸ್ಬಾಲ್ ಮುಂತಾದ ಕ್ರೀಡೆಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಕೊನೆಯದಾಗಿ ಈ ಎಡಗೈ ಬಳಸೋರ್ಗೋಸ್ಕರನೇ ವಿಶೇಷವಾದ ದಿನವೊಂದನ್ನ ಗುರುತಿಸಿ ಮೀಸಲಿಟ್ಟಿದ್ದಾರೆ ಗೊತ್ತಾ? ಪ್ರತಿ ವರ್ಷ ಆಗಸ್ಟ್ 13 ಅಂತಾರಾಷ್ಟ್ರೀಯ ಎಡಗೈ ದಿನವನ್ನ ಆಚರಿಸಲಾಗುತ್ತೆ. ಈ ದಿನದ ಉದ್ದೇಶ ಬಲಗೈ ಪ್ರಭಾವಿ ಲೋಕದಲ್ಲಿ ಎಡಗೈ ಜನರು ಎದುರಿಸೋ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸೋದು ಹಾಗೂ ಅವರ ವಿಶಿಷ್ಟತೆಗಳನ್ನ ಗುರುತಿಸೋದು. ಎಡಗೈ ಬಲಗೈ ಯಾವುದಾದ್ರೂ ಎರಡು ನಮ್ದೇ ಅಲ್ವಾ? ನಮ್ಮ ಅನುಕೂಲಕ್ಕೆ ಹೇಗೆ ಬೇಕೋ ಹಾಗೆ ಬಳಸೋಣ. ಪ್ರಜ್ಞಾಪೂರ್ವಕವಾಗಿ ಎರಡೂ ಕೈಗಳನ್ನ ಬಳಸೋದ್ರಿಂದಲೂ ನಮ್ಮ ಮೆದುಳು ಚುರುಕಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದಕ್ಕೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಒಂದಷ್ಟು ಸಣ್ಣ ಬದಲಾವಣೆ ಮಾಡಿಕೊಂಡ್ರೆ ಸಾಕು. ಉದಾಹರಣೆಗೆ ಹಲ್ಲುಜ್ಜೋದು, ತಲೆ ಬಾಚಿಕೊಳ್ಳೋದು, ಲೋಟ ಹಿಡ್ಕೊಳ್ಳೋದು, ಹೀಗೆ ಪುಟ್ಟ ಪುಟ್ಟ ಪ್ರಯತ್ನಗಳಿಂದ ಆರಂಭಿಸಬಹುದು. ಎರಡೂ ಕೈಯನ್ನ ಸಮವಾಗಿ ಬಳಸಿ ಬುದ್ಧಿನ ಚುರುಕುಗೊಳಿಸೋಣ, ಏನಂತೀರಾ?
2: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
4: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 6:35. ಈಗ ಕೆಲವೊಂದು ಪ್ರಕಟಣೆಗಳು.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
2: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
1: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
2: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
3: ಇದು ಆಕಾಶವಾಣಿ. ಈಗ ಕಾಣೆಯಾದವರ ಬಗ್ಗೆ ಕೆಲವೊಂದು ಪ್ರಕಟಣೆಗಳು. ವೆಂಕಟಮ್ಮ ಎಂಬ 55 ವರ್ಷದ ಮಹಿಳೆಯೊಬ್ಬರು ನವೆಂಬರ್ ತಿಂಗಳ 2021 ದೊಡ್ಡಬಳ್ಳಾಪುರ ತಾಲೂಕು ಕೆಸ್ತೂರು ಗ್ರಾಮದಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ: ಕಪ್ಪು ಮೈಬಣ್ಣ, 1.5 ಅಡಿ ಎತ್ತರ, ಕೋಲುಮುಖ. ವೆಂಕಟಮ್ಮ ಎಂಬ 55 ವರ್ಷದ ಈ ಮಹಿಳೆಯ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಗಾಗಲಿ ಅಥವಾ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಗಾಗಲಿ ತಿಳಿಸಲು ಕೋರಲಾಗಿದೆ. ಪ್ರಕಟಣೆಯೊಂದನ್ನು ಕೇಳಿದಿರಿ. ಈಗ ಸಮಯ ಸರಿಯಾಗಿ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ, ಇನ್ನು ಮುಂದೆ ಕೆಲವೊಂದು ಪ್ರಕಟಣೆಗಳನ್ನು ಕೇಳುವಿರಿ. ನಂತರ 6:40 ಪ್ರದೇಶ ಸಮಾಚಾರ.
4: ಅಕ್ಕ, ಕೆಲಸ ಸಿಕ್ತು.
5: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
4: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
5: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
4: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
5: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
4: ಆದ್ರೆ ಅಕ್ಕ
5: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
4: ಪಾರ್ಟಿ ನಂದು, ಬಜೆಟ್ ನಿಂದು.
6: ಆರ್ಬಿಐ ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
8: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ

0: ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ. ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಕೆಎಸ್ಐಸಿ ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ,
1: ಆನಂದಿಸಿ,
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಮೈಸೂರು ದಸರಾ ಪೂರ್ವಜರು ನೀಡಿರುವ ಸಂಸ್ಕೃತಿ ಪರಂಪರೆಯ ಪ್ರತೀಕ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನವರಾತ್ರಿ ದಸರಾ ಸಂಭ್ರಮ ಆರಂಭ. ನ್ಯಾಯ ಮತ್ತು ಪಾರದರ್ಶಕ ರೀತಿಯಲ್ಲಿಯೇ ತೀವ್ರ ಮತಪಟ್ಟಿ ಪರಿಷ್ಕರಣೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಅನುಷ್ಠಾನ, ತುಮಕೂರು ಜಿಲ್ಲೆಗೆ ರಾಜ್ಯದಲ್ಲಿಯೇ ಅಗ್ರಸ್ಥಾನ. ರಣಜಿ ಟ್ರೋಫಿ ಆಂಧ್ರ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ 274 ರನ್ ಮಾಡಿದ ಕರ್ನಾಟಕ. ಮೈಸೂರು ದಸರಾ ಕೇವಲ ಉತ್ಸವವಲ್ಲ, ಪೂರ್ವಜರು ನೀಡಿರುವ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೈಸೂರಿನಲ್ಲಿ ದಸರಾ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಅವರು, ದಸರಾ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಮುನ್ನಡೆಯುತ್ತಿದ್ದೇವೆ ಎಂಬ ಸಂದೇಶ ಸಾರುವ ಹಬ್ಬವಾಗಿದೆ ಎಂದರು. ಮೈಸೂರಿನ ಸಂಸ್ಕೃತಿ ಎಲ್ಲರ ಕೊಡುಗೆಯಿಂದ ರೂಪುಗೊಂಡಿದೆ. ಯುದ್ಧ ಮತ್ತು ಹೋರಾಟಗಳಿಂದ ಕೆಲವು ನಗರಗಳು ಬೆಳೆದಿದ್ದರೆ ಮೈಸೂರು ತನ್ನ ಸಂಸ್ಕೃತಿಯಿಂದ ಬೆಳೆದಿದೆ ಎಂದು ಹೇಳಿದರು. ಮೈಸೂರಿನ ಸಂಪತ್ತು ಅರಮನೆ ಮಾತ್ರವಲ್ಲ, ಅರಮನೆಯ ಮೇಲಿನ ಜನರ ನಂಬಿಕೆಯೂ ಮೈಸೂರಿನ ಪ್ರಮುಖ ಸಂಪತ್ತು ಎಂದು ತಿಳಿಸಿದರು. ಮೈಸೂರು ಇದೀಗ ಹೊಸ ಬ್ರ್ಯಾಂಡ್ನತ್ತ ಹೆಜ್ಜೆ ಇಡುತ್ತಿದ್ದು ಈ ಬಾರಿಯ ದಸರಾ ಮೆರವಣಿಗೆ ವಿಶೇಷವಾಗಿರಲಿದೆ ಎಂದರು. ಕಂಬಳ ಕ್ರೀಡೆಯನ್ನು ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ದಸರಾ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದೆ. ಈ ಬಾರಿಯ ದಸರಾ ಮೆರವಣಿಗೆಯಲ್ಲಿ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಯ ಸಿಬ್ಬಂದಿಯೂ ಕೂಡ ಭಾಗವಹಿಸಲಿದ್ದಾರೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಮುಂದಿನ 11 ದಿನಗಳ ಕಾಲ ದೇಶ ವಿದೇಶಗಳಿಂದ ಜನರು ಮೈಸೂರು ದಸರಾ ಮೂಲಕ ಸಂಸ್ಕೃತಿಯನ್ನು ವೀಕ್ಷಿಸಲಿದ್ದಾರೆ. ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಆಶೀರ್ವಾದ ನೀಡಲಿ, ಜನರ ಕೃಪೆ ತಮ್ಮ ಸರ್ಕಾರದ ಮೇಲೂ ಇರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಶಿಸಿದರು. ಇದಕ್ಕೂ ಮುನ್ನ ಚಾಮುಂಡಿ ಬೆಟ್ಟದಲ್ಲಿ ಕೊಪ್ಪಳ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮೈಸೂರು ದಸರಾ ಉತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾಡಿನ ಸಮೃದ್ಧಿ, ಶಾಂತಿ ಮತ್ತು ಒಳಿತಿಗಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಕೊಪ್ಪಳ ಜಿಲ್ಲೆಯ ಕುಮ್ಮಟದುರ್ಗದಿಂದ ಆರಂಭವಾದ ದಸರಾ ತುಂಗಭದ್ರಾ ತೀರದಿಂದ ಕಾವೇರಿ ತೀರಕ್ಕೆ ಹರಿದು ಬಂದಿದೆ ಎಂದರು. ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಆಯೋಜಿಸಲಾಗಿರುವ ಆಹಾರ ಮೇಳಕ್ಕೆ ಸಚಿವ ರಿಜ್ವಾನ್ ಅರ್ಷದ್ ಚಾಲನೆ ನೀಡಿದರು. ಇದೇ 25ರವರೆಗೆ ಆಹಾರ ಮೇಳ ನಡೆಯಲಿದ್ದು ಒಟ್ಟು 140 ಮಳಿಗೆಗಳು ಇದರಲ್ಲಿ ಪಾಲ್ಗೊಂಡಿವೆ. ಮೈಸೂರಿನ ಲಿಂಗಾಂಬುದಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ನಿರ್ಮಿಸಿರುವ ಪುಷ್ಪಮೇಳ ಮತ್ತು ಸಸ್ಯತೋಟ ಭೇಟಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದ್ದು, ರಾಜವಂಶಸ್ಥರಿಂದ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಸೇರಿದಂತೆ ಧಾರ್ಮಿಕ ಕಾರ್ಯಗಳು ಮತ್ತು ವಿಶೇಷ ಪೂಜಾ ಕಾರ್ಯಗಳು ಆರಂಭವಾಗಿವೆ. ನವರಾತ್ರಿ ಮೊದಲ ದಿನವಾದ ಇಂದು ಬೆಳಿಗ್ಗೆ ದರ್ಬಾರ್ ಹಾಲ್ನಲ್ಲಿದ್ದ ಸಿಂಹಾಸನಕ್ಕೆ ಸಿಂಹದ ತಲೆ ಜೋಡಣೆ ಮಾಡಲಾಗಿತ್ತು. ಬಳಿಕ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ತ್ರಿಶಿಕಾ ಕುಮಾರಿ ಒಡೆಯರ್ ಅವರಿಗೆ ಕಂಕಣ ಧಾರಣೆ ಮಾಡಲಾಯಿತು. ಪೂಜಾ ಕಾರ್ಯದ ನಂತರ ಪಟ್ಟದ ಆನೆಗಳಾದ ಶ್ರೀಕಂಠ, ಪಟ್ಟದ ನಿಶಾನೆ ಆನೆ ಏಕಲವ್ಯ, ಪಟ್ಟದ ಕುದುರೆ, ಪಟ್ಟದ ಹಸು, ಒಂಟೆ ಸವಾರಿ ತೊಟ್ಟಿಗೆ ಕರೆತರಲಾಯಿತು. ಸಿಂಹಾಸನಾರೋಹಣಕ್ಕೂ ಮುನ್ನ ಕಳಶ ಸಿಂಹಾಸನ ಪೂಜೆ ಜರುಗಿತು. ನಂತರ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ರತ್ನಖಚಿತ ಸಿಂಹಾಸನವನ್ನೇರಿ ಖಾಸಗಿ ದರ್ಬಾರ್ ಆರಂಭಿಸಿದರು. ರಾಜ್ಯಾದ್ಯಂತ ಇಂದು ನವರಾತ್ರಿ ಹಾಗೂ ದಸರಾ ಸಂಭ್ರಮ ಆರಂಭವಾಗಿದೆ. ಕರಾವಳಿಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹೆಮ್ಮೆಯ ಪ್ರತೀಕವಾದ ಐತಿಹಾಸಿಕ ಮಂಗಳೂರು ದಸರಾ ಮಹೋತ್ಸವಕ್ಕೆ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇಂದು ಶಾಸ್ತ್ರೋಕ್ತ ವಿಧಿವಿಧಾನಗಳೊಂದಿಗೆ ಚಾಲನೆ ದೊರೆಯಿತು. ಕುದ್ರೋಳಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ನಿರ್ಮಿಸಲಾದ ದರ್ಬಾರ್ ಮಂಟಪದಲ್ಲಿ ಗಣೇಶ ಹಾಗೂ ಶಕ್ತಿ ದೇವತೆಗಳ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಮಡಿಕೇರಿ ಮತ್ತು ಗೋಣಿಕೊಪ್ಪಲುವಿನಲ್ಲಿ ನಾಡಹಬ್ಬ ದಸರಾ ಸಂಭ್ರಮ ಕಂಡುಬಂದಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಮಡಿಕೇರಿಯಲ್ಲಿ 4 ಶಕ್ತಿ ದೇವತೆಗಳ ಕರಗಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದರು. ಶಿವಮೊಗ್ಗ ದಸರಾ ಮಹೋತ್ಸವಕ್ಕೆ ಕೋಟೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಚಾಲನೆ ನೀಡಲಾಯಿತು. ನವರಾತ್ರಿ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಹಿರಿಯ ನಟ ಶ್ರೀನಾಥ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕ ಎಸ್ಎನ್ ಚನ್ನಬಸಪ್ಪ ವಹಿಸಿದ್ದರು. ಸಂಸದ ಬಿವೈ ರಾಘವೇಂದ್ರ, ಇತರ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾಂಬೆ ದೇವಾಲಯ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯಗಳಲ್ಲಿ ನವರಾತ್ರಿ ಮಹೋತ್ಸವ ಇಂದಿನಿಂದ ಆರಂಭಗೊಂಡಿದೆ. ಶೃಂಗೇರಿಯಲ್ಲಿ ಇಂದಿನಿಂದ ಇದೇ 21ರವರೆಗೆ, ಹೊರನಾಡಿನಲ್ಲಿ ಇಂದಿನಿಂದ ಇದೇ 24ರವರೆಗೆ ಉತ್ಸವ ನಡೆಯಲಿದೆ. ಶೃಂಗೇರಿಯಲ್ಲಿ ಪ್ರತಿನಿತ್ಯ ಶಾರದಾಂಬೆಗೆ ವಿಶೇಷ ಅಲಂಕಾರ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಪ್ರತಿ ವರ್ಷ ಬಾಳೆಹೊನ್ನೂರು ರಂಭಾಪುರಿ ಮಠದಿಂದ ಜರುಗುವ ಶರನ್ನವರಾತ್ರಿ ದಸರಾ ಮಹೋತ್ಸವವು ಈ ವರ್ಷ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದಲ್ಲಿ ಇಂದಿನಿಂದ ಆರಂಭಗೊಂಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಎಸ್ಐಆರ್ ನೆಪದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಅವರು ಹುಬ್ಬಳ್ಳಿಯಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ದೆಹಲಿಯಲ್ಲಿ ನಿನ್ನೆಯ ಪ್ರತಿಭಟನೆ ನ್ಯಾಯಸಮ್ಮತ ಹೋರಾಟವಾಗಿರಲಿಲ್ಲ, ಬದಲಾಗಿ ಅರಾಜಕತೆ ಸೃಷ್ಟಿಸಲು ಮಾಡಿದ ಯತ್ನ ಎಂದು ಪ್ರತಿಕ್ರಿಯಿಸಿದರು. ಎಸ್ಐಆರ್ ನ್ಯಾಯ ಮತ್ತು ಅತ್ಯಂತ ಪಾರದರ್ಶಕ ಪದ್ದತಿಯಲ್ಲಿ ನಡೆಯುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದರು. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇಂದಿಗೆ 1 ವರ್ಷ ಪೂರೈಸಿದೆ. ದೇಶಾದ್ಯಂತ 100 ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಲ್ಲಿ ಕೃಷಿಯನ್ನು ಬಲಪಡಿಸಲು ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆಯಡಿ ತುಮಕೂರು, ಚಿತ್ರದುರ್ಗ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಗದಗ ಮತ್ತು ಹಾವೇರಿ ಜಿಲ್ಲೆಗಳು ಆಯ್ಕೆಯಾಗಿದ್ದು ಇವುಗಳಲ್ಲಿ ಯೋಜನೆ ಅನುಷ್ಠಾನದಲ್ಲಿದೆ. ಕೃಷಿ ಉತ್ಪಾದನೆ ಮತ್ತು ಕೃಷಿ ವೈವಿಧ್ಯತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಾರಂಭಿಸಲಾಗಿರುವ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆಯನ್ನು ತುಮಕೂರು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಕೃಷಿ ವೈವಿಧ್ಯತೆ ಹಾಗೂ ಉತ್ಪಾದನೆ ಹೆಚ್ಚಾಗಿದ್ದು ಕಳೆದ ಜುಲೈ ತಿಂಗಳಲ್ಲಿ ನಡೆಸಿದ ಪ್ರಗತಿಯಲ್ಲಿ ತುಮಕೂರು ಜಿಲ್ಲೆ ದೇಶದಲ್ಲಿಯೇ 9ನೇ ಸ್ಥಾನ ಹಾಗೂ ರಾಜ್ಯದಲ್ಲಿ 1ನೇ ಸ್ಥಾನದಲ್ಲಿದೆ. ಕೃಷಿ ಇಲಾಖೆಯಿಂದ ಹನಿ ನೀರಾವರಿ, ಸ್ಪ್ರಿಂಕ್ಲರ್, ಕೃಷಿ ಯಾಂತ್ರೀಕರಣ, ಸಾವಯವ ಕೃಷಿ ಅಳವಡಿಕೆಯಿಂದಾಗಿ ತೆಂಗು ಮತ್ತು ಅಡಿಕೆ ನಡುವೆ ಅಂತರ ಬೆಳೆಯಾಗಿ 30,000 ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ನಡೆದಿದೆ ಎಂದು ಇಲಾಖೆಯ ಜಂಟಿ ನಿರ್ದೇಶಕ ಲಕ್ಷ್ಮಣ್ ಕಳ್ಳನವರ್ ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಕುರಿತ ಒಂದು ವರದಿ ಇಲ್ಲಿದೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 2022ರ ನವೆಂಬರ್ 11ರಂದು ತೆರೆಯಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಿತು. 10,000 ಚದರ ಮೀಟರ್ಗಿಂತ ಹೆಚ್ಚು ಹಸಿರುಗೋಡೆಗಳು, ತೂಗು ಉದ್ಯಾನಗಳು ಮತ್ತು ಹೊರಾಂಗಣ ಉದ್ಯಾನಗಳು, 100%, ನವೀಕರಿಸಬಹುದಾದ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿದೆ. ಟರ್ಮಿನಲ್ನ ಪಕ್ಕದಲ್ಲಿ 1537ರಲ್ಲಿ ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರ 108 ಅಡಿ ಎತ್ತರದ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇದು ಅವರ ಅತಿ ಎತ್ತರದ ಕಂಚಿನ ಪ್ರತಿಮೆಯಾಗಿದ್ದು ಅವರ ಕೈಯಲ್ಲಿರುವ ಕತ್ತಿ ಸುಮಾರು 4 ಟನ್ ತೂಕವಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ಅನಗತ್ಯವಾದ ವಿಚಾರಗಳನ್ನು ಚರ್ಚಿಸುತ್ತಾ ಕಾಲಹರಣ ಮಾಡುತ್ತಿದೆ ಎಂದು ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರವು ಬೆಳೆ ನಷ್ಟ ಉಂಟಾಗಿರುವ ರೈತರಿಗೆ ಬರ ಪರಿಹಾರವಾಗಿ ಎಕರೆಗೆ 2,500 ಘೋಷಣೆ ಮಾಡಿದೆ. ಆದರೆ ಇಲ್ಲಿವರೆಗೆ ರೈತರ ಖಾತೆಗಳಿಗೆ ಹಣ ಜಮೆಯಾಗಿಲ್ಲ. ರೈತರು ಬೆಳೆ ಬೆಳೆಯಲು ಎಕರೆಗೆ 25,000ರಷ್ಟು ಹಣ ಖರ್ಚಾಗಿದೆ. ಅಷ್ಟಾದರೂ ನೀಡಿದ್ದರೆ ನಷ್ಟ ಅನುಭವಿಸಿದವರಿಗೆ ಅನುಕೂಲವಾಗುತ್ತಿತ್ತು ಎಂದರು. ವಿಜಯವಾಡದ ಮುಲಪಾಡು ಡಾಕ್ಟರ್ ಗೋಕರಾಜು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಆಂಧ್ರ ವಿರುದ್ಧ ಕರ್ನಾಟಕ

0: ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 82.2 ಓವರ್ಗಳಲ್ಲಿ 274 ರನ್ ಮಾಡಿದೆ. ನಾಯಕ ರವಿಚಂದ್ರನ್ ಸ್ಮರಣ್ 126 ಹಾಗೂ ಕೃಷ್ಣನ್ ಶ್ರೀಜಿತ್ 58, ಮಾಧವ್ ಬಜಾಜ್ 33 ರನ್ ಗಳಿಸಿದರು. ಆಂಧ್ರ ತಂಡದ ಪರ ತ್ರಿಪುರನ್ ವಿಜಯ್ 5 ವಿಕೆಟ್ ಪಡೆದರು. ದಿನದ ಮುಕ್ತಾಯಕ್ಕೆ ಆಂಧ್ರ 5 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 16 ರನ್ ಮಾಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ದಸರಾ ಪೂರ್ವಜರು ನೀಡಿರುವ ಸಂಸ್ಕೃತಿ ಪರಂಪರೆಯ ಪ್ರತೀಕ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನವರಾತ್ರಿ ದಸರಾ ಸಂಭ್ರಮ ಆರಂಭ. ನ್ಯಾಯ ಮತ್ತು ಪಾರದರ್ಶಕ ರೀತಿಯಲ್ಲೇ ತೀವ್ರ ಮತಪಟ್ಟಿ ಪರಿಷ್ಕರಣೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಅನುಷ್ಠಾನ, ತುಮಕೂರು ಜಿಲ್ಲೆಗೆ ರಾಜ್ಯದಲ್ಲಿಯೇ ಅಗ್ರಸ್ಥಾನ. ರಣಜಿ ಟ್ರೋಫಿ, ಆಂಧ್ರ ವಿರುದ್ದ ಮೊದಲ ಇನ್ನಿಂಗ್ಸ್ನಲ್ಲಿ 274 ರನ್ ಮಾಡಿದ ಕರ್ನಾಟಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ, ಏನಾಯ್ತು?
2: ಫೀಸ್ನ ಟೆನ್ಷನ್,
3: ರಾಹುಲ್ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
4: ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಇದು ಆಕಾಶವಾಣಿ, ಸಮಯ ಸರಿಯಾಗಿ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ ಕೃಷಿ ರಂಗ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಂಧುವರೇ, ಇಂದಿನ ಕೃಷಿರಂಗದಲ್ಲಿ ಕೃಷಿಯಲ್ಲಿ ವೃತ್ತಾಕಾರದ ಆರ್ಥಿಕತೆ, ಈ ಕುರಿತು ಡಾಕ್ಟರ್ ಮಹೀನ್ ಶರೀಫ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ ಗೌಡ ಅವರು. ಕಾರ್ಯಕ್ರಮದ ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿಪದ ಪ್ರಸಾರವಾಗಲಿದೆ. ರೈತ ಬಾಂಧವರೇ, ಈಗ ಕೃಷಿರಂಗದಲ್ಲಿ ಮೊದಲಿಗೆ ಕೇಳಿ, ಕೃಷಿಯಲ್ಲಿ ವೃತ್ತಾಕಾರದ ಆರ್ಥಿಕತೆ, ಈ ಕುರಿತು ಡಾಕ್ಟರ್ ಮಹೀನ್ ಶರೀಫ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ ಅವರು.
7: ಎಲ್ಲ ಆತ್ಮೀಯ ಕೇಳುಗರಿಗೆ ಸ್ವಾಗತ. ಕೇಳುಗರೇ, ಒಂದು ವಿಶೇಷ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಅದೇನೆಂದರೆ ಸರ್ಕ್ಯುಲರ್ ಇಕಾನಮಿ, ಕೃಷಿಯಲ್ಲಿ ವೃತ್ತಾಕಾರದ ಆರ್ಥಿಕತೆ, ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹೀನ್ ಶರೀಫ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟ್ರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
8: ನಮಸ್ಕಾರ ಸರ್.
7: ಇವತ್ತು ನಮಗೆ ಕೃಷಿಯಲ್ಲಿ ವೃತ್ತಾಕಾರದ ಆರ್ಥಿಕತೆ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ಬೇಕು, ಅತಿ ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸ್ತಾ ಇದ್ದೇವೆ. ಇವತ್ತು ಈ ವಿಷಯ ಕುರಿತು ಮಾಹಿತಿಯನ್ನು ಒದಗಿಸಬೇಕಾಗಿದೆ.
8: ಖಂಡಿತವಾಗಿಯೂ ಒಂದು ಒಳ್ಳೆ ಇಂಪಾರ್ಟೆಂಟ್ ವಿಷಯವಾಗಿದ್ದು, ಇದು ನಮ್ಮ ಪ್ರಸ್ತುತ ದಿನಗಳಲ್ಲಿ ಅಲ್ಲದೆ ಮುಂದಿನ ಪೀಳಿಗೆಗಳಿಗೂ ಸಹ ಇದು ಅತಿ ಮುಖ್ಯವಾದ ವಿಚಾರವಾಗಿದೆ. ಹಾಗಾಗಿ ಇದು ಇವತ್ತಿನ ಹವಾಮಾನ ವೈಪರೀತ್ಯ ಮತ್ತು ಬದಲಾವಣೆಯ ದಿನಗಳಲ್ಲಿ ಈ ವಿಚಾರ ತಾವು ಕೈಗೆತ್ತಿಕೊಂಡಿರುವುದು ತುಂಬಾನೇ ಸಂತೋಷದಾಯಕ ಅಂಶ ಅಂತ.
7: ಈಗ ಆರ್ಥಿಕತೆ ಅಂತ ಕೇಳಿದ್ದೇವೆ ನಾವು, ಇದು ವೃತ್ತಾಕಾರದ ಆರ್ಥಿಕತೆ, ಇದರಲ್ಲಿ ಎಲ್ಲ ಬರ್ತದೆ ಸರ್?
8: ವೃತ್ತಾಕಾರದ ಆರ್ಥಿಕತೆ ಅನ್ನೋದು ಇದೊಂದು ಹೊಸ ಶಬ್ದ. ಆಕ್ಚುಲಿ ತುಂಬಾನೇ ಓಪನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ,
7: ಏನೇನು ಬರ್ತದೆ ಇದರಲ್ಲಿ?
8: ನಮ್ಮ ಪೂರ್ವಜರು ಅಂದ್ರೆ ನಮ್ಮ ತಾತ ಮುತ್ತಾತ ಕಾಲದಿಂದ ಹೇಗೆ ಹಿರಿಯರು ಹೇಗೆ ಮಾಡ್ಕೊಂಡು ಬರ್ತಾ ಇದ್ರು, ಕೃಷಿ ತ್ಯಾಜ್ಯಗಳನ್ನ ಹೇಗೆ ತಮ್ಮದೇ ಹೊಲಗಳಲ್ಲಿ ಬಳಸ್ಕೋತಾ ಇದ್ರು. ಇದಲ್ಲದೆ ಬೇರೆ ಇನ್ನೇನು ವೇಸ್ಟ್ ಮೆಟೀರಿಯಲ್ಸ್ ಜನರೇಟ್ ಆಗ್ತಾ ಇದಾವೆ ಅದನ್ನ ಹೇಗೆ ನಾವು ಬಳಸ್ಕೊಂಡು ಇದನ್ನ ವೃತ್ತಾಕಾರದಲ್ಲಿ ತಗೊಂಡು ಹೋಗ್ತಾ ಇದೀವಿ.
7: ಅಂದ್ರೆ ಒಂದು ಬೆಳೆ ಬೆಳೆಯೋದು, ಮತ್ತೆ ಆ ಬೆಳೆ ಉಪಯೋಗಿಸೋದು, ಮತ್ತೆ ಆ ಬೆಳೆ ಅಲ್ಲಿ ಉಳಿದಂತ ಪಳಿ ಉಳಿಕೆಗಳು ಅಂದ್ರೆ ಕಸ ಅಂತ ನಾವು ಚೆಲ್ತೇವಲ್ಲ,
8: ಹೌದು,
7: ಅದನ್ನ ಮತ್ತೆ ಮರುಬಳಕೆ ಮಾಡ್ಕೊಳ್ಳೋದು.
8: ತುಂಬಾ ಸರಳವಾಗಿ ಹೇಳೋದಾದ್ರೆ ಹೌದು ಇದು ನಿಜ. ಆದರೆ ವೃತ್ತಾಕಾರದ ಅಂದ್ರೆ ಸರ್ಕ್ಯುಲರ್ ಎಕಾನಮಿಯಲ್ಲಿ ಬರೀ ಬೆಳೆಗಳಲ್ಲದೆ ನಮ್ಮ ಜೀವನ ಶೈಲಿಯನ್ನು ಸಹ ನಾವು ಅವಲೋಕಿಸಬೇಕಾಗುತ್ತೆ. ಉದಾಹರಣೆಗೆ ನಾವು ತೆಗೆದುಕೊಂಡ ಬಟ್ಟೆಗಳು ಹೇಗೆ ನಾವು ಮೂರ್ನಾಲ್ಕು ಸರಿ ಹಾಕಿ ಬಿಸಾಡ್ತೀವಿ, ಅದ್ರ ಬದಲು ನಾವು ಹೇಗೆ ನಾವು ನಮ್ಮ ಚಿಕ್ಕವ್ರಿಗೂ ಅಥವಾ ಬೇರೆಯವರಿಗೆ ದಾನ ಮಾಡಬಹುದು, ಇದರಿಂದನೂ ಒಂದು ವೃತ್ತಾಕಾರದ ಎಕಾನಮಿಯು ಜನರೇಟ್ ಆಗುತ್ತೆ. ಅರ್ಥಶಾಸ್ತ್ರದಲ್ಲಿ ಇದನ್ನ ಸರ್ಕ್ಯುಲರ್ ಎಕಾನಮಿ ಅಂತ ಹೇಳ್ತಾರೆ.
7: ಅದು ಕೂಡ ಸೂಚಿಸುತ್ತೆ,
8: ಹೌದು ಇದು ಕೂಡ ಸೂಚಿಸುತ್ತದೆ. ಸೊ ಇದು ಕೃಷಿಯಲ್ಲಿ ಮಾತ್ರವಲ್ಲದೆ ನಮ್ಮ ಸರಳ ಜೀವನದಲ್ಲೂ ಅಳವಡಿಸಿಕೊಳ್ಳಬಹುದಾದ ಒಂದು ಅಂಶವಾಗಿದೆ. ಸೊ ಇದು ಇದನ್ನ ಲೈಫ್ ಸೈಕಲ್ ಅಸೆಸ್ಮೆಂಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಇದನ್ನೇ ನಾವು ಕೃಷಿಯಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ತುಂಬಾನೇ ಉಪಯೋಗ ಆಗಲಿದೆ.
7: ನಮ್ಮ ರೈತರು ಇವತ್ತು ಸಾಕಷ್ಟು ಏಳು ಬೇಳುಗಳನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಅನಾನುಕೂಲ ವಾತಾವರಣ, ಒಳ್ಳೆಯ ಮಳೆ ಬರೋದಿಲ್ಲ, ಮತ್ತು ನೀರಿನ ವ್ಯವಸ್ಥೆ ಕಡಿಮೆ ಇರುತ್ತೆ, ಜಾಸ್ತಿ ಬಿಸಿಲು ಬಂದುಬಿಡುತ್ತೆ, ಬೆಳೆಗಳಿಗೆ ನಿರೀಕ್ಷೆ ಮಾಡಿದ ಬೆಳೆ ಬರಲ್ಲ,
8: ಹೌದು,
7: ಮತ್ತು ರೋಗ ರುಜಿನಗಳು ಬಂದುಬಿಡ್ತದೆ. ಹೀಗಾಗಿ ಈ ಒಂದು ವೃತ್ತಾಕಾರದ ಇಕಾನಮಿ ಅಂದರೆ ಆರ್ಥಿಕತೆ ಮೂಲಕ ನಮ್ಮ ರೈತರಿಗೆ ದಾರಿ ಉಂಟು ಅಂತೀರಿ?
8: ಖಂಡಿತವಾಗಿಯೂ ಇದರಲ್ಲಿ ದಾರಿ ಇದೆ. ಈಗ ನೀವು ಹೇಳಿದಂತ ಅನೇಕ ಅಂಶಗಳು ಅಥವಾ ಅನೇಕ ತೊಂದರೆಗಳು ಅತಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಇದು ಪರಿಸರಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗಿರ್ತವೆ.
7: ಹೌದು.
8: ಸೊ ಈ ವೃತ್ತಾಕಾರದ ಎಕಾನಮಿ ಅಥವಾ ಸರ್ಕ್ಯುಲರ್ ಎಕಾನಮಿ ಅಳವಡಿಕೆಯಿಂದ ನಮ್ಮಲ್ಲಿ ಆಗುತ್ತಿರುವ ಹವಾಮಾನ ವೈಪರೀತ್ಯ ಮತ್ತು ಬದಲಾವಣೆಗಳನ್ನು ಬಹು ದೊಡ್ಡ ಮಟ್ಟಕ್ಕೆ ತಡೆಯಬಹುದಾಗಿರೋದ್ರಿಂದ ಇದೊಂದು ಒಳ್ಳೆಯ ಮಾರ್ಗ ಆಗಿದೆ. ಇದೊಂದೇ ಒಳ್ಳೆಯ ಮಾರ್ಗ ಅಲ್ಲ, ಇದರ ಜೊತೆಗೆ ತುಂಬಾನೇ ಬೇರೆ ಬೇರೆ ವಿಚಾರಗಳು ಇದಾವೆ. ಸೊ ಹಾಗಾಗಿ ಇದು ಅತಿ ಮುಖ್ಯ ಮಾರ್ಗ ಅಂತ ನಾನು ಇಲ್ಲಿ ನಾನು ಹೇಳಲು ಇಚ್ಛಿಸುತ್ತೇನೆ.
7: ಅಂದ್ರೆ ತಾವು ಹೇಳ್ತಾ ಇದ್ದೀರಿ ಸರ್ಕ್ಯುಲರ್ ಇಕಾನಮಿಯಲ್ಲಿ ಪೋಷಕಾಂಶ ನಷ್ಟ ಕಡಿಮೆ ಮಾಡ್ಕೊಳ್ಳೋದು, ಸಂಪನ್ಮೂಲ ಬಳಕೆನ ಮರು ಬಳಕೆ ಮಾಡ್ಕೊಳ್ಳೋದು,
8: ಹೌದು,
7: ಸುಸ್ಥಿರ ಆಹಾರ ಉತ್ಪಾದನೆ ಕಡೆಗೆ ಗಮನ ಹರಿಸೋದು,
8: ಹೌದು,
7: ರೀಜನರೇಷನ್ ಮತ್ತೆ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಅಂತ ತತ್ವನ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ, ಏನು ಇವು?
8: ಈಗ ನಾವು ವೈಜ್ಞಾನಿಕವಾಗಿ ನೋಡೋದಾದ್ರೆ ಪೋಷಕಾಂಶಗಳಲ್ಲಿ ಒಂದು ತನ್ನದೇ ಆದಂತ ಒಂದು ಚಕ್ರ ಇರುತ್ತೆ, ಅದನ್ನ ಇಂಗ್ಲಿಷ್ ಅಲ್ಲಿ ನ್ಯೂಟ್ರಿಯಂಟ್ ಸೈಕಲ್ ಅಂತ ಕರೀತಾರೆ. ಸೊ ನೀವು ಯೂನಿವರ್ಸಲ್ ಲಾ ಆಫ್ ಎನರ್ಜಿ ಕೇಳಿರ್ಬೋದು, ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ನೈದರ್ ಬಿ ಡಿಸ್ಟ್ರಾಯ್ಡ್ ಅಂತ. ಸೊ ಇದರಲ್ಲೂ ಸಹ ಪೋಷಕಾಂಶಗಳು ಏನಾಗ್ತಾ ಇರ್ತವೆ, ನಾವಾಗಿದ್ ನಾವೇ ಹುಟ್ಟಿಸೋಕ್ಕೂ ಆಗಲ್ಲ, ಅದನ್ನ ನಾವು
7: ನಾಶ ಮಾಡಕ್ಕೂ
8: ಆಗಲ್ಲ. ಬಟ್ ಈ ಪ್ರಕ್ರಿಯೆಯಲ್ಲಿ ಏನಾಗ್ಬಿಡುತ್ತೆ, ಪೋಷಕಾಂಶಗಳು ನಮ್ಮ ಹೊಲ ಗದ್ದೆ ಅಥವಾ ನಮ್ಮ ಸಿಸ್ಟಮ್ ಬಿಟ್ಟು ಬೇರೆ ಕಡೆ ಹೊರಟೋಗ್ತವೆ. ಉದಾಹರಣೆಗೆ ತಗೊಳ್ಳಿ, ಈಗ ನೀವು ಭತ್ತ ಬೆಳಿತೀರಾ,
7: ಹೌದು,
8: ಭತ್ತ ಬೆಳಿಲಿಕ್ಕೆ ಅನೇಕ ಕೃಷಿ ಪರಿಕರಗಳನ್ನ ಹಾಕ್ತೀರಾ, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ
7: ರಾಸಾಯನಿಕ
8: ಗೊಬ್ಬರಗಳು ಏನೇನೋ ಹಾಕಿ ಬೆಳಿತೀರಾ. ಕಳೆಗೆ ನಮಗೆ ಬೇಕಾಗಿರೋದೇನು,
7: ಬೆಳೆ ಅಷ್ಟೇ,
8: ಬೆಳೆ ಧಾನ್ಯ ತಗೊಂಡು ಕಸಾನ ತಗೊಂಡೋಗಿ
7: ಚೆಲ್ಬಿಡ್ತವೆ.
8: ಈ ಇವತ್ತಿನ ದಿವಸದಲ್ಲಿ ಹಳ್ಳಿಗಳಲ್ಲಿ ದನ ಕರುಗಳ ಸಂಖ್ಯೆ ಕಡಿಮೆ ಆಗಿದೆ,
7: ಹೌದು,
8: ಸೊ ಮತ್ತೆ ಅದನ್ನ ಬಳಸ್ಕೊಳ್ಳಕ್ಕೆ ಸೂಕ್ತವಾದ ಉಪಾಯಗಳಿಲ್ಲ,
7: ಹೌದು,
8: ಹಾಗಾಗಿ ಅದನ್ನ ಸುಟ್ಟಾಡ್ತೀವಿ ಅಥವಾ ತಗೊಂಡೋಗಿ ಒಂದ್ ಕಡೆ ಡಂಪ್ ಮಾಡ್ತೀವಿ.
7: ಹೌದು.
8: ಸೊ ಇದರಿಂದ ಏನಾಗುತ್ತೆ, ಪೋಷಕಾಂಶ ಧಾನ್ಯದಲ್ಲಿ ಮಾತ್ರನೇ ಹೋಯ್ತಾ ಅಥವಾ ಇದಕ್ಕೂ ಬಂತ, ಹುಲ್ಲಲ್ಲೂ
7: ಬಂದಿರುತ್ತೆ, ಜಾಸ್ತಿ ಅಂಶ ಹುಲ್ಲಲ್ಲೇ ಹೊಂದಿರುತ್ತೆ,
8: ಜಾಸ್ತಿ ಅಂಶ ಹುಲ್ಲಿಗೆ ಹೊಂದಿರುತ್ತೆ.
7: ನಾನಂತೇನು ಒಂದು ಬೆಳೆ ಬೆಳೆದಾಗೆ ಅದರಲ್ಲಿ ಬೆಳೆಗೆ ಒಂದು 20-25 ಅಷ್ಟೇ ಅಂಶಗಳು ಬಂದಿರುತ್ತೆ. ಯಾಕಂದ್ರೆ ಒಂದು ಗಾತ್ರನೇ ತಗೊಳ್ಳಿ, ಬೆಳೆ ಎಷ್ಟು ಗಾತ್ರ ಇರುತ್ತೆ ಆದ್ರೆ ಅದ್ರ ದಂಟೆ ಎಷ್ಟು ಗಾತ್ರ ಇರುತ್ತೆ.
8: ಹೌದು, ನಿಜ. ಇದಕ್ಕೆ ಆದಂತಾನೆ ಕೆಲವೊಂದು ವೈಜ್ಞಾನಿಕ ಸ್ಟಡೀಸ್ ಆಗಿದಾವೆ, ಸೈಂಟಿಫಿಕ್ ಸ್ಟಡೀಸ್ ಆಗಿದಾವೆ, ಎಷ್ಟು ಬೆಳೆ ಕೊಯ್ತು, ಎಷ್ಟು ಧಾನ್ಯ ಕೊಯ್ತು, ಎಷ್ಟು ಇದು ಕೊಯ್ತು ಅಂತ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲದಿದ್ರು ತಕ್ಕ ಮಟ್ಟಿಗೆ ನೀವು ಹೇಳಿದ ಹಾಗೆ ಅತಿ ಮುಖ್ಯ ಪೋರ್ಷನ್ ಅಂದ್ರೆ ಒಂದು ದೊಡ್ಡ ಭಾಗಾಂಶ ಹುಲ್ಲಲ್ಲಿ ಹೋಗಿರುತ್ತೆ,
7: ಹುಲ್ಲಲ್ಲೇ ಹೋಗಿರುತ್ತೆ.
8: ಈ ಹುಲ್ಲು ನಮ್ಮಲ್ಲಿ ಈ ಲಿಂಕ್ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ತಗೊಂಡೋಗಿ ನಾವು ಸುಟ್ಟಾಡ್ತೀವಿ ಅಥವಾ ಬಿಸಾಡ್ತೀವಿ. ಸೊ ಹಾಗಾಗಿ ನಮ್ಮ ಪೋಷಕಾಂಶ, ನಮ್ಮ ಹೊಲದ ಪೋಷಕಾಂಶ ಎಲ್ಲಿ ಹೋಯ್ತು,
7: ಬೇರೆ ಕಡೆ
8: ಕಸಕ್ಕೆ ಹೋಯ್ತು,
7: ಹೌದು,
8: ಅದು ನಮ್ಗೆ
7: ಬರ್ಲಿಲ್ಲ, ಹೋಯ್ತು,
8: ನಮ್ಗೆ ಸಿಗ್ನಿಲ್ಲ, ನಮ್ಮ ಭೂಮಿಗೆ ಸಿಗ್ನಿಲ್ಲ.
7: ಹೌದು.
8: ಸೊ ಇದೇ ಹುಲ್ಲನ್ನ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಉಪಯೋಗಿಸಿಕೊಂಡು ಹೇಗೆ ನಾನು ಇದನ್ನ ನನ್ನ ಹೊಲದಲ್ಲೇ ಉಳಿಸ್ಕೋಬೇಕು, ಹೇಗೆ ಅದನ್ನ ಒಂದು ವರ್ತಕಾಲ ಅಥವಾ ಸರ್ಕ್ಯುಲರ್ ಟೈಪ್ ಅಲ್ಲಿ ಇದನ್ನ ಲೂಪಕ್ಕೆ ತಗೊಂಡ್ಬರ್ಬೇಕು, ಇದೇ ಒಂದು ಚಿಕ್ಕದಾಗಿ ಹೇಳಬೇಕಾದ್ರೆ ಇದೊಂದು ಎಕ್ಸಾಂಪಲ್ ಅಂತ ನಾನು
7: ಹೇಳಿ ದಾರಿ ಕಾಣ್ಕೋಬೇಕು ಅಂತೀರಿ. ಮತ್ತೆ ಈಗ ಈ ವೃತ್ತಾಕಾರದ ಆರ್ಥಿಕತೆ ಗಮನದಲ್ಲಿ ಇಟ್ಕೊಂಡು ಈಗಿನ ಕೃಷಿಯನ್ನ ನಾವು ಹೇಗೆ ಅಳಿಬಹುದಾಗಿದೆ
8: ನೋಡಿ. ನಾನು ಆವಾಗಲೇ ಹೇಳಿದ ಹಾಗೆ ಈಗಿನ ಕೃಷಿಯಲ್ಲಿ ಮಹತ್ತರವಾದ ಬದಲಾವಣೆಗಳಾಗಿದ್ದಾವೆ, ಅತಿ ಮುಖ್ಯವಾಗಿ ನಮ್ಮ ಹಸಿರು ಕ್ರಾಂತಿಯ ನಂತರ.
7: ಹೌದು.
8: ಮತ್ತೆ ಗ್ರಾಮೀಣ ಭಾಗದಲ್ಲಿ ಆದಂತಹ ಮೈಗ್ರೇಷನ್ ಅನ್ಬಹುದು, ಏನದು
7: ಜನರು ಅಲ್ಲಿಂದ ಇಲ್ಲಿಗೆ
8: ಗ್ರಾಮೀಣ ಭಾಗದಿಂದ ಪಟ್ಟಣ ಭಾಗಕ್ಕೆ ಬಂದ್ರು, ಸ್ಥಳಾಂತರ ಆದ್ರು. ಅದಲ್ಲದೆ ಇವತ್ತಿನ ದಿವಸ ಕೃಷಿ ಮಾಡುವವರ ಸಂಖ್ಯೆನೂ ಕಡಿಮೆ ಆಗಿದೆ. ಮತ್ತೆ ಕೆಲವೊಂದು ಬೇರೆ ಬೇರೆ ವಿಚಾರಗಳಿಂದ ಏನಾಗ್ತಾ ಇದೆ, ನಾವು ಮೊದಲು ಪಾರಂಪರಿಕವಾಗಿ ನಮ್ಮ ಕೃಷಿಯು ಸರ್ಕ್ಯುಲರ್ ಲೂಪ್ ಅಲ್ಲೇ ವರ್ಕ್ ಆಗ್ತಾ ಇತ್ತು, ಬಟ್ ಇವಾಗ ಏನಾಗ್ತಾ ಇದೆ, ಇದು ಲೀನಿಯರ್ ಆಗಿ ಬರ್ತಾ ಇದೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇಂಗ್ಲಿಷ್ ಅಲ್ಲಿ ಟೇಕ್ ಮೇಕ್ ಅಂಡ್ ಡಿಸ್ಪೋಸ್,
7: ಬಳಕೆ ಮಾಡೋದು ಮತ್ತೆ ಬಿಟ್ಬಿಡೋದು,
8: ತಗೊಂಡು ಬಳಕೆ ಮಾಡಿ ಬಿಸಾಡೋದು,
7: ಎಸೆದು ಬಿಡೋದು.
8: ಉದಾಹರಣೆಗೆ ಹೇಳಬೇಕಾದ್ರೆ ನೀವು ಭತ್ತದ ಬೀಜ ಹಾಕ್ತೀರಾ,
7: ಹೌದು,
8: ಭತ್ತದ ಬೀಜ ಹಾಕಿದ್ಮೇಲೆ ಭತ್ತ ಬರುತ್ತೆ, ಭತ್ತ ತಗೊಂಡು
7: ಭತ್ತ ತಗೊಳ್ಳೋದು, ಅಕ್ಕಿ ಮಾಡ್ಕೊಳ್ಳೋದು, ಈ ಕಡೆ ಗಮನಾರ್ಸೋದು,
8: ಈ ಕಡೆ
7: ಗಮನಾರ್ಸಿನ ಬಗ್ಗೆ ಗಮನಾರ್ಸಲ್ಲ.
8: ಸೊ ಹಾಗಾಗಿ ಏನಾಗ್ತಾ ಇದೆ, ಇದು ನಾವು ಲೀನಿಯರ್ ಮಾಡೆಲ್ ಆಗಿ ನಮ್ಗೆ ಗೊತ್ತಿಲ್ದಿರೋಂಗೆ ನಾವು ಮಾರ್ಪಾಡ್ ಆಗ್ಬಿಟ್ಟಿದೀವಿ. ಆದ್ರೆ ಇವತ್ತು ನಾವು ಪುನಃ ಸರ್ಕ್ಯುಲರ್ ಮಾಡೆಲ್ ಅಲ್ಲಿ ಕನ್ವರ್ಟ್ ಆಗೋ ಅವಶ್ಯಕತೆ ಇದೆ. ಸೊ ಈ ಕನ್ವರ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ಮೊದಲಿನ ತರ ನಾವು ದನ ಕರುಗಳನ್ನ ಇಟ್ಕೊಂಡು ಮಾಡಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಹುಲ್ಲು ಏನಾಗ್ತಾ ಇತ್ತು, ದನ ಕರುಗಳು ಮೇಯ್ತಾ ಇದ್ವು,
7: ಹೌದು,
8: ಆ ಮೇದಂತ ಹುಲ್ಲು ಗೊಬ್ಬರ ಆಗ್ತಾ ಇತ್ತು, ಗೊಬ್ಬರನೇ ತಗೊಂಡು ಬಂದು ನಾವು ಹಾಕ್ತಾ ಇದ್ವಿ. ಬಟ್ ಇವತ್ತಿನ ದಿವಸ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಕೃಷಿ ಮಾಡುವವರ ಸಂಖ್ಯೆ ಏಜ್ಡ್ ಪೀಪಲ್ ಅಂದ್ರೆ
7: ವಯಸ್ಕರು,
8: ಸುಮಾರು 50 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಕರೇ ಇದನ್ನ ಮಾಡ್ತಾ ಇರೋದು. ಸೊ ಅವರಿಗೆ ಈಗಾಗಲೇ ಅನಾರೋಗ್ಯ ಮತ್ತು ಇತರೆ ಸಮಸ್ಯೆಗಳನ್ನ ಬಳಿಲ್ತಾ ಇರ್ತಾರೆ. ಸೊ ಅದ್ರ ಜೊತೆಗೆ ಒಂದು 5-6 ಹಸು ಕಟ್ಕೊಂಡು ಮತ್ತೆ ಇದು ಕಟ್ಕೊಳ್ಳೋದು ಇದ್ ಮಾಡಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನ ಈ ಹುಲ್ನ ಹೇಗೆ ನಾನು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ತಂತ್ರಜ್ಞಾನಗಳಿವೆ. ಸೊ ಅದನ್ನ ಗ್ರೀನ್ ಟೆಕ್ನಾಲಜೀಸ್ ಅಂತಾನು ಕರೀತಾರೆ. ಸೊ ಇದು ಸರ್ಕ್ಯುಲರ್ ಎಕನಾಮಿನ ಅಳವಡಿಸಿಕೊಂಡು ನಾವು ಇದರಲ್ಲಿ ಮಾಡುವ ಅವಶ್ಯಕತೆ ಇರುತ್ತದೆ.
7: ಇನ್ನೊಂದು ಡಾಕ್ಟರ್ ಮಹಿನ್ ಶರೀಫ್ ಅವರೇ, ಈಗಿನ ಕೃಷಿ ಪರಿಸ್ಥಿತಿಯಲ್ಲಿ ನಮ್ಮ ರೈತರಿಗೆ ಸ್ವಲ್ಪ ಆರ್ಥಿಕತೆ ಹೊರೆ ಆಗ್ತಾ ಇದೆ, ಇದರಿಂದ ಹೊರಗೆ ಬರ್ಬೇಕಾದ್ರೆ ನಮ್ಮ ರೈತರಿಗೆ ಈ ಒಂದು ವೃತ್ತಾಕಾರದ ಆರ್ಥಿಕತೆ ಏನಾದ್ರು ಪರಿಹಾರನ?
8: ಹೌದು, ಖಂಡಿತವಾಗಿ ಈಗಿನ ಕೃಷಿ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ರೈತರಿಗೆ ತುಂಬಾನೇ ಆರ್ಥಿಕ ಹೊರೆ ಇದೆ. ಇದಕ್ಕೆ ನಾನಾ ಕಾರಣಗಳಿದ್ದಾವೆ. ಅತಿ ಮುಖ್ಯವಾಗಿ ಹೇಳಬೇಕು ಆದರೆ ನಾನು 100 ರೂಪಾಯಿ ಹಾಕಿ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ 100 ರೂಪಾಯಿ ಬದಲು 100ಕ್ಕಿಂತ ಕಡಿಮೆ ರೂಪಾಯಿ ಆದಾಯವಾಗಿ ಬರೋದು, 98 ರೂಪಾಯಿನೋ 95 ರೂಪಾಯಿನೋ ಅಥವಾ
7: 50 ರೂಪಾಯಿ
8: ಏನ್ ಬೇಕಾದ್ರೂ ಆಗ್ಬೋದು. ಸೊ ಹಾಗಾಗಿ ಅವ್ರಿಗೆ ನಷ್ಟ ಆಗುತ್ತೆ, ಆರ್ಥಿಕವಾಗಿ ನಷ್ಟ ಅನುಭವಿಸ್ತಾರೆ. ಇದಕ್ಕೆ ನಾನು ಆವಾಗಲೇ ಹೇಳ್ದಂಗೆ ತುಂಬಾನೇ ಕಾರಣಗಳಿದಾವೆ. ಒಂದು, ಇಳುವರಿ ಕಡಿಮೆ ಆಗಿರ್ಬೋದು. 2, ಬೆಲೆಗಳ ಕುಸಿತ ಆಗಿರ್ಬೋದು. 3, ಖರ್ಚು ಜಾಸ್ತಿ ಆಗಿರ್ಬೋದು ಬೆಳೆ ಬೆಳಿಲಿಕ್ಕೆ. ಸೊ ಈ 3 ಆಂಗಲಲ್ಲೂ ನೋಡಿದ್ರೆ ನೀವು, ನಮ್ಗೆ ನಮ್ಮ ಏನ್ ನಾವು ಪದಾರ್ಥ ಬೆಳಿತೀವಿ ಆ ಬೆಲೆ ನಾವು ನಿಶ್ಚಯಿಸಕ್ಕಾಗಲ್ಲ. ಯಾಕಂದ್ರೆ ಇವತ್ತಿನ ದಿವಸ ರೈತ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ನಮ್ಮ ಅರ್ಥಶಾಸ್ತ್ರದಲ್ಲಿ ಹೇಳ್ಬೇಕಾದ್ರೆ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ನ ನಾವು ಫೇಸ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಪರಿಕರಗಳ ಬೆಲೆ ಅಥವಾ ನಾನು ಬೆಳೆದಂತ ಪದಾರ್ಥಗಳ ಬೆಲೆ ನನ್ನ ಹತೋಟಿಲಿ ಇರಲ್ಲ. ಮಾರ್ಕೆಟ್ ಏನ್ ಡಿಸೈಡ್ ಮಾಡುತ್ತೆ ಅದೇ ಪ್ರಕಾರ ನಾನು ಫೇಸ್ ಮಾಡಬೇಕಾಗುತ್ತೆ. ಆದ್ರೆ ನನ್ನ ಹತೋಟಿಲಿ ಇರೋದೇನು, ಖರ್ಚು ಕಡಿಮೆ ಮಾಡಕ್ಕೆ ಸಾಧ್ಯತೆ
7: ಅದ್ ಮಾಡ್ಕೋಬಹುದು ಅಂತೀರಿ.
8: ಸೊ ನಾವು ಸರ್ಕ್ಯುಲರ್ ಎಕಾನಮಿ ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಖರ್ಚುಗಳನ್ನ ತಕ್ಕ ಮಟ್ಟಕ್ಕೆ ಅಥವಾ ಬಹುದೊಡ್ಡ ಪ್ರಮಾಣದ ಮಟ್ಟದಲ್ಲಿ ಕಡಿಮೆ ಮಾಡುವ ಸಾಧ್ಯತೆ.
7: ಹೇಳ್ದಂಗೆ ಈಗ ನಾವು ಬೆಳೆ ಬೆಳೆದ್ಮೇಲೆ ಕೇವಲ ಏನು ಧಾನ್ಯಗಳನ್ನ ಮಾತ್ರ ನಾವು ಉಪಯೋಗಿಸ್ತೇವೆ, ಹುಲ್ಲನ್ನು ನಾವು ಉಪಯೋಗಿಸ್ತಾ ಇಲ್ಲ. ಈಗ ನಾವು ತಾವು ಹೇಳೋದು ಈ ಹುಲ್ಲನ್ನು ಉಪಯೋಗಿಸ್ಕೊಳ್ಳಿ, ಆಹಾರದ ಬೆಳೆಗೆ ಅಷ್ಟೇ ನೀವು ಒಂದು ಬೆಲೆ ಕಟ್ಟದಲ್ಲ, ಹುಲ್ಲಿಗೂ ಬೆಲೆ ಕಟ್ಟರಲ್ಲ.
8: ಹೌದು, ಇದು ಒಂದು ಅತಿ ಸಣ್ಣ ಉದಾಹರಣೆ ಹುಲ್ಲು ಮತ್ತು ಧಾನ್ಯದ್ದು.
7: ಮತ್ತೆ
8: ಆದ್ರೆ ಸರ್ಕ್ಯುಲರ್ ಎಕಾನಮಿ ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟ್. ಇದರಲ್ಲಿ ನಾನು ಆವಾಗ ಹೇಳಿದ ಹಾಗೆ ನನ್ನ ಖರ್ಚು ವೆಚ್ಚ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದು ತುಂಬಾ ಅತಿ ಮುಖ್ಯವಾಗಿರುತ್ತೆ. ಇದಕ್ಕೆ ವೈವಿಧ್ಯಮಯವಾದ ಬೆಳೆಗಳನ್ನ ಬೆಳೆದು ಬೆಳೆಯೋದು, ಅದರಲ್ಲಿ ಏನು ತ್ಯಾಜ್ಯಗಳು ಬರ್ತವೆ ಅದನ್ನ ಈ ಬೆಳೆಗೆ ಹಾಕೋದು. ಸೊ ಹಾಗಾಗಿ ಇದನ್ನ ಸೈಕ್ಲಿಂಗ್ ಮಾಡೋದ್ರಿಂದ, ರೀಸೈಕ್ಲಿಂಗ್ ಅಥವಾ ಸೈಕ್ಲಿಂಗ್ ಮಾಡೋದ್ರಿಂದ ನಮ್ಮ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡ್ಕೋಬಹುದು.
7: ಅಂದ್ರೆ ಈಗ ಕೃಷಿಯಲ್ಲಿ ಅನೇಕ ಅಂಶಗಳನ್ನ ಅಳವಡಿಸಿಕೊಳ್ಬೇಕು ಅಂತೇಳಿ.
8: ಹೌದು, ಆದ್ರೆ ಇಲ್ಲಿ
7: ಕೃಷಿ ಒಂದು, ಮತ್ತೆ ಈಗ ಸಣ್ಣದಾಗಿ ನಾವು ಏನು ಕುರಿ ಕೋಳಿ ಸಾಕಾಣಿಕೆ ಈ ತರದ್ದು.
8: ಹೌದು, ಕುರಿ ಕೋಳಿ ಸಾಕಾಣಿಕೆ ಆಗಿರ್ಬೋದು,
7: ಉಪಕಸಬು, ಕೃಷಿ ಜೊತೆಗೆ ಉಪಕಸಬು ಅಂತ ಅನ್ಕೊಳ್ಳಿ ಅಂತ.
8: ಕೃಷಿ ಜೊತೆ ಉಪಕಸಬುಗಳು ಮಾಡಬೇಕು, ಆದ್ರೆ ನಾವು ನಮ್ಮ ಲಿಮಿಟೇಷನ್ಸ್ ಗಳಿದಾವೆ. ನಾನು ಆವಾಗಲೇ ಹೇಳ್ದಂಗೆ ಲೇಬರ್ ಶಾರ್ಟೇಜು ಮತ್ತೆ ಬೇರೆ ಲಿಮಿಟೇಷನ್ಸ್ ಗಳಿರೋದ್ರಿಂದ ನೀವು ಒಬ್ಬ ಎಕ್ಸ್ಪರ್ಟ್ ಅವ್ರ ಜೊತೆ ಸಲಹೆ ತಗೊಂಡು ನನ್ನ ಸಿಚುವೇಶನ್ಗೆ ನನ್ನ ಸನ್ನಿವೇಶಕ್ಕೆ ಏನೆಲ್ಲ ಮಾಡಬಹುದು
7: ಸಾಧ್ಯತೆ ಉಂಟು
8: ಅದನ್ನೆಲ್ಲ ಬಳಸ್ಕೋಬೇಕಾಗುತ್ತೆ, ಅಷ್ಟೇ ಮಾಡ್ಕೋಬೇಕು. ಇದಲ್ಲದೆ ಇದು ಸರ್ಕ್ಯುಲರ್ ಎಕಾನಮಿ, ಹೌದು, ಇದೊಂದು ಅತಿ ಮುಖ್ಯವಾದ ಉಪಾಯ. ಬಟ್ ಇದನ್ನ ಅಳವಡಿಸ್ಕೊಳ್ಳಕ್ಕೆ ನಾನು ಹೇಳ್ದಂಗೆ ಇದು ಸುಲಭವಾದ ಉಪಾಯ ಅಲ್ಲ. ಯಾಕಂದ್ರೆ ಒಂದು ತಂತ್ರಜ್ಞಾನಗಳ ಕೊರತೆ ಇದೆ, ಹೂಡಿಕೆಯ ಕೊರತೆ ಇದೆ. ಸೊ ಹಾಗಾಗಿ ಇದು ನಾಳೆ ಬೆಳಗಾಗಷ್ಟರಲ್ಲಿ ಬದಲಾವಣೆ ಆಗದಲ್ಲ, ಇದನ್ನ ಒಂದು ಹಂತವಾಗಿ ನಾವು ಬದಲಾಯಿಸ್ತಾ ಹೋಗ್ಬೇಕು.
7: ಕನಿಷ್ಠ ಈಗ ಹೊಸದಾಗಿ ಈ ಒಂದು ಸರ್ಕ್ಯುಲರ್ ಆರ್ಥಿಕತೆ ಅಂದ್ರೆ ವೃತ್ತಾಕಾರದ ಆರ್ಥಿಕತೆಯನ್ನ ಒಬ್ಬ ಹೊಸ ರೈತ ಅಳವಡಿಸ್ಕೊಳ್ಬೇಕಂದ್ರೆ ಎಷ್ಟು ದಿನ ಬೇಕಾಗಬಹುದು, ಎಷ್ಟು ತಿಂಗಳು, ಎಷ್ಟು ವರ್ಷ?
8: ಸರ್, ಇದು ವೃತ್ತಾಕಾರದ ಆರ್ಥಿಕತೆ ಒಬ್ಬ ಹೊಸ ರೈತ ಅಳವಡಿಸ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು

0: ಈ ಮೂಲಕ ಹೇಳೋದೇನೆಂದರೆ ಇದೊಂದು ಸಾಮಾಜಿಕ ಬದಲಾವಣೆಗಾಗಿ ಮಾರ್ಪಡಬೇಕಾಗುತ್ತೆ. ಯಾಕಂದರೆ ಇದಕ್ಕೆ ನಾನೊಬ್ಬನೇ ಅಳವಡಿಸ್ಕೊಂಡು ಹೋಗೋ ಅಷ್ಟು ಇದಿರಲ್ಲ. ಇದರಲ್ಲಿ ಏನಾಗುತ್ತೆ, ಸರ್ಕ್ಯುಲರ್ ಎಕನಾಮಿಲಿ ಉದಾಹರಣೆಗೆ ಹೇಳೋದಾದರೆ, ಈಗಾಗಲೇ ನನ್ನ ಬಳಿ ಜಮೀನಿನ ಕೊರತೆ ಇದೆ ವಿವಿಧ ಕಾರಣಗಳಿಂದ. ಮನೆಯಲ್ಲಿ ಅಣ್ಣ ತಮ್ಮಿದ್ರು ಜಾಸ್ತಿ ಆಗಿ ಜಮೀನು ಒಬ್ಬನ ಭಾಗ ಕಡಿಮೆ ಬರುತ್ತೆ,
1: ಫ್ರಾಗ್ಮೆಂಟೇಷನ್ ಅಪ್ಹೋಲ್ಡಿಂಗ್ ಆಗಿದೆ.
0: ಹೌದು. ಸೊ ಹೀಗಿರಬೇಕಾದ್ರೆ
1: ತುಂಡು ಭೂಮಿ ಆಗ್ತಾ
0: ಇರೋದ್ರಿಂದ ನನ್ನ ಉತ್ಪಾದನೆಯೂ ಕಡಿಮೆ ಇದೆ,
1: ಜಮೀನು ಕಡಿಮೆ ಇದೆ,
0: ತ್ಯಾಜ್ಯನೂ ಕಡಿಮೆಯಾಗಿ ಬರುತ್ತೆ.
1: ಹೌದು.
0: ತ್ಯಾಜ್ಯ ನನ್ನ ಒಂದೇ ಜಮೀನಿಂದ ಏನು ತ್ಯಾಜ್ಯ ಬರ್ತಾ ಇದೆ ಅದ್ರ ಪ್ರಮಾಣನೂ ಕಡಿಮೆ ಇದೆ. ಅದೇ ಉದಾಹರಣೆಗೆ ನೀವೊಂದು ಬಯೋಚಾರ್ ಯೂನಿಟ್ ಹಾಕಬೇಕು ಅಂತ ಹೇಳಿದ್ರೆ,
1: ಹೌದು,
0: ಈ ಬಯೋಚಾರ್ ಯೂನಿಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕೃಷಿಯಲ್ಲಿ ಬರೆದಂತಹ ಏನೇನು ತ್ಯಾಜ್ಯಗಳಿವೆ ಅದನ್ನೆಲ್ಲ ಕಂಟ್ರೋಲ್ಡ್ ಆಗಿ ಸುಟ್ಟು ಅದರಿಂದ ಒಂದು ಇದ್ದಿಲಿನ ಮಾದರಿಯ ಪೌಡರ್ ತಯಾರಿಸ್ತಾರೆ. ಆ ಪೌಡರ್ನ ನೀವು ಜಮೀನಿಗೆ ಹಾಕಿದ್ರೆ ಆಕ್ಚುಲಿ ನೀವು ಕಾರ್ಬನ್ ಏನಿದೆ ಈಗ ನಮ್ಮ ಹವಾಮಾನ ವೈಪರೀತ್ಯಕ್ಕೆ ಕಾರಣದಂತಹ ಕಾರ್ಬನ್ ಡೈಆಕ್ಸೈಡ್ನ ಟ್ಯಾಪ್ ಮಾಡಿ ಮತ್ತೆ ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ನೆಲ್ಲ ಅದರಲ್ಲಿ ತಡೆ ಹಿಡಿಯುವ ಅಂಶ ಇರೋದ್ರಿಂದ ಅದು ಏನಾದ್ರು ಕ್ಲೈಮೇಟ್ ಚೇಂಜ್ನ ತಡೆ ಹಿಡಿಯುತ್ತೆ. ಆದರೆ ನನ್ನ ಒಬ್ಬನೇ ಜಮೀನಿಂದ ಬರೋ ಪ್ರಮಾಣ ತುಂಬ ಕಡಿಮೆ, ಅದಕ್ಕೆ ಆ ಯೂನಿಟ್ ಆಗಬೇಕಾದ್ರೆ ನನಗೆ ಅತಿ ಹೆಚ್ಚಾಗಿ ಬಂಡವಾಳ ಬೇಕು. ಸೊ ಹಾಗಾಗಿ ನಾನು ಆವಾಗ ಹೇಳಿದಂಗೆ ಇದು ಸಾಮಾಜಿಕವಾಗಿ ಚೇಂಜ್ ಆಗಬೇಕು, ಪರಿವರ್ತನೆ ಆಗಬೇಕು, ರೈತರು ಗುಂಪುಗೂಡಿ ಅಥವಾ ಒಟ್ಟುಗೂಡಿ ಇದು ಬದಲಾವಣೆಯಲ್ಲಿ ಮೂವ್ಮೆಂಟ್ ತರ ಸ್ಟಾರ್ಟ್ ಮಾಡಿದ್ರೆ ಇದು ಮಾಡಲು ತುಂಬಾನೇ ಈಸಿ ಆಗುತ್ತೆ.
1: ಇಡೀ ಊರು ಜನ ಸೇರಿ ಮಾಡಬೇಕು,
0: ಇದಲ್ಲದೆ
1: ನಿಮಗೆ ಇಡೀ ಊರು ಅಂದ್ರೆ ಕನಿಷ್ಠ ಒಂದ್ ಎರಡು ವರ್ಷದಲ್ಲಿ ನೀವು ಎಲ್ಲ ಒಂದು ಹಂತಕ್ಕೆ ಬಂದ್ಬಿಡ್ತೀರಿ.
0: ಹೌದು. ಇದಲ್ಲದೆ ಸರ್ಕಾರದ ಸಹಯೋಗ ಮತ್ತು ನೀತಿಗಳು
1: ಕೂಡ ಪೂರಕವಾಗಿವೆ,
0: ಪೂರಕವಾಗಿ ಇರಬೇಕು. ಹಾಗಿದ್ದಲ್ಲಿ ಮಾತ್ರ ಇದು ಸಾಧ್ಯ ಆಗುತ್ತೆ. ಸೊ ಇದನ್ನ ನಾವು ಗಮನ ಹರಿಸಬೇಕಾಗುತ್ತೆ.
1: ಇನ್ನೊಂದು ತಾವು ಹೇಳ್ತಾ ಇದ್ದೀರಿ, ಈಗ ಕೃಷಿಯಲ್ಲಿ ನೈಸರ್ಗಿಕ ಸಂಪತ್ತಿನ ಪುನರುಜ್ಜೀವನ, ನ್ಯಾಚುರಲ್ ಕ್ಯಾಪಿಟಲ್ ರೀಜನರೇಷನ್ ಅಂತೀರಿ. ಇನ್ನೊಂದು ಸಂಪನ್ಮೂಲ ಉತ್ಪಾದಕತೆ ಗರಿಷ್ಠಗೊಳಿಸ್ಕೊಳ್ಳೋದು, ಆಪ್ಟಿಮೈಸಿಂಗ್ ರಿಸೋರ್ಸ್ ಈಲ್ಡ್ಸ್ ಅಂತ.
0: ಹೌದು.
1: ಇನ್ನೊಂದು ವ್ಯವಸ್ಥೆಯ ಪರಿಣಾಮಕಾರಿತ್ವ ಅಂದ್ರೆ ಸಿಸ್ಟಮೆಟಿಕ್ ಇಫೆಕ್ಟಿವ್ನೆಸ್ ಅಂತ ಹೇಳ್ತೀರಿ. ಇದನ್ನ ತಾವು ನಮ್ಮ ರೈತರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಡಿ.
0: ಇದು ಫಲಿತಾಂಶ ಆಧಾರಿತ ವಿಷಯಗಳು. ಈಗ ನಾನು ಆವಾಗಲೇ ಹೇಳಿದ್ರೆ ಕೃಷಿಯಲ್ಲಿ ಕಾಂಪೋಸ್ಟ್ ಮಾಡೋದು ಒಂದೇ ಸರ್ಕ್ಯುಲಾರಿಟಿ ಅಲ್ಲ, ಕೃಷಿಯಲ್ಲಿ ಇದರದ್ದು ತುಂಬಾನೇ ದೊಡ್ಡ ಪಾತ್ರ ಇದೆ ಸರ್ಕ್ಯುಲಾರಿಟಿದು. ನೈಸರ್ಗಿಕ ಸಂಪತ್ತಿನ ಪುನರ್ಜೀವನ ಅಂತ ಹೇಳಿದ್ರೆ, ಈಗ ನಮ್ಗೆ ಗೊತ್ತಿರೋ ಹಾಗೆ ಮಣ್ಣಿನ ಆರೋಗ್ಯ ಮತ್ತು ನೀರಿನ ಕಾರ್ಯಕ್ಷಮತೆ ಅಂದ್ರೆ ವಾಟರ್ ಯೂಸ್ ಎಫಿಷಿಯನ್ಸಿ ಮರಳಿ ಪಡೆಯುವುದು. ಅದೇಕೆ ಮರಳಿ ಪಡೆಯುವುದು ಅಂತ ಹೇಳಿದ್ರೆ, ನಮ್ಮ ಭೂಮಿ ಏನಾಗ್ತಾ ಇದೆ, ಸಹಜವಾಗಿ ನಾವೇನ್ ಮಾಡ್ತಿರ್ವಿ ಅಂತ ಹೇಳಿದ್ರೆ ಮತ್ತೆ ಸಹಜ ಫಲವತ್ತತೆಯನ್ನು ರೀಗೇನ್ ಮಾಡೋಕೆ ನಾವು ಇದನ್ನ ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ದುಬಾರಿ ರಾಸಾಯನಿಕ ಪರಿಕರಗಳು ಹೊರಗಿಂದ ಏನು ಪರ್ಚೇಸ್ ಮಾಡಾಕ್ತೀವಿ ಅದರ ಅವಲಂಬನೆ ತುಂಬಾನೇ
1: ಕಡಿಮೆ ಮಾಡಬೇಕು,
0: ಕಡಿಮೆ ಆಗುತ್ತೆ. ಸೊ ಇದು ಮೊದಲನೇ ಔಟ್ಕಮ್ ಅಥವಾ ಫಲಿತಾಂಶ. ಇನ್ನೊಂದು ಆಪ್ಟಿಮೈಸಿಂಗ್ ರಿಸೋರ್ಸ್ ಈಲ್ಡ್ಸ್ ಅಥವಾ ಸಂಪನ್ಮೂಲ ಉತ್ಪಾದಕತೆ ಗರಿಷ್ಠಗೊಳಿಸುವುದು.
1: ಗರಿಷ್ಠಗೊಳಿಸೋದು
0: ಈಗ ಜೈವಿಕ ವಸ್ತುಗಳು, ಈಗ ಬಯೋಮಾಸ್ ಏನ್ ಜನರೇಟ್ ಆಗುತ್ತೆ ನಮ್ಮ ಭೂಮಿಲಿ ಹೊಲ ಅಥವಾ ತೋಟದಲ್ಲಿ, ಈ ಸಂಪನ್ಮೂಲಗಳನ್ನ ಸಮರ್ಥಕವಾಗಿ ನಾವು ಬಳಸ್ಕೋಬೇಕಾಗುತ್ತೆ. ಇದರಿಂದನೂ ಸಹ ನಾವು ಖರೀದಿ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ. ಸೊ ಇದೊಂದು. ಮೂರನೇ ವಿಚಾರ ಸಿಸ್ಟಮಿಕ್ ಎಫೆಕ್ಟಿವ್ನೆಸ್. ಈಗ ನಾನು ಆವಾಗಲೇ ಹೇಳ್ದಂಗೆ ಇಂಟರ್ ಜನರೇಷನಲ್ ಈಕ್ವಿಟಿ ಅಂತ ಒಂದು ವಿಚಾರ ಬರುತ್ತೆ. ಅಂದರೆ ನಾನು ಭೂಮಿ ಹೇಗೆ ನನ್ನ ತಂದೆಯಿಂದ ಪಡ್ಕೊಂಡೋ ಅದೇ ರೀತಿ ಮೇಂಟೈನ್ ಮಾಡಿ ನನ್ನ ಮಕ್ಕಳಿಗೆ ಕೊಡಬೇಕಾಗುತ್ತೆ, ಅದೇ ಉತ್ಪಾದಕತೆ ಅದೇ ಇದರಲ್ಲಿ. ಸೊ ಈ ವ್ಯವಸ್ಥೆಗೆ ಬಂದಾಗ ಈ ಸರ್ಕ್ಯುಲಾರಿಟಿ ನಿಮ್ದು ಕ್ಲಿಕ್ ಆಗೋಯ್ತು ಅಂತ. ಇದು ಲಾಸ್ಟ್ನೇ ಸ್ಟೇಜ್. ಅಂದ್ರೆ ನಾನೇನ್ ಭೂಮಿ ಪಡ್ಕೋತೀನಿ ನನ್ನ ತಂದೆಯಿಂದ ಅಥವಾ ನನ್ನ ಪೂರ್ವಜರಿಂದ, ಅದೇ ಸ್ಥಿತಿಗತಿಯಲ್ಲಿ ಮುಂದಿನ ಪೀಳಿಗೆಗಳಿಗೆ ಕೊಡಬೇಕಾಗುತ್ತೆ.
1: ಅದು ವಿಚಾರ ಈಗಿನವರಿಗೂ ಇರಬೇಕು, ಮುಂದಿನವರಿಗೂ ಇರಬೇಕು,
0: ಇನ್ನವರಿಗೆ
1: ಇತ್ತು, ನಾವು ಮರ್ತೇವೆ. ಇನ್ನೊಂದು ವ್ಯವಸ್ಥೆಯ ಪರಿಣಾಮಕಾರಿತ್ವ, ಇದು ಸಿಸ್ಟಮೆಟಿಕ್ ಸಿಸ್ಟಮ್ ಇಫೆಕ್ಟಿವ್ನೆಸ್ ಅಂದ್ರಲ್ಲ.
0: ಈಗ ಸಿಸ್ಟಮ್ ಅಂತ ಹೇಳಿದ್ರೆ ನೀವು ಆವಾಗಲೇ ಹೇಳಿದ್ರಿ ನನಗೆ, ಒಬ್ಬ ರೈತ ಈ ಸರ್ಕ್ಯುಲರ್ ಎಕನಾಮಿನ ಅಳವಡಿಸ್ಕೋಬೇಕಾದ್ರೆ ಎಷ್ಟು ದಿವಸ ಆಗುತ್ತೆ ಅಂತ. ಅದಕ್ಕೆ ನಾನೇನು ಹೇಳಿದೆ, ಇದು ಒಬ್ಬ ರೈತರಿಂದ ಆಗ ಸಾಧ್ಯ ಅಲ್ಲ, ಇದೊಂದು ಸಿಸ್ಟಮ್ ಅಂದ್ರೆ
1: ಒಂದು ಪದ್ಧತಿ
0: ಅನ್ನೋದಕ್ಕಿಂತ ಒಂದು ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ತುಂಬಾನೇ ಆಕ್ಟ್ರೆಸ್ ಮತ್ತೆ ಪ್ಲೇಯರ್ಸ್ ಇರ್ತಾರೆ. ಈಗ ನಾವು ಕ್ರಿಕೆಟ್ ಮ್ಯಾಚ್ ಹೋದಾಗ ಒಂದು ಟೀಮ್ ಇರುತ್ತೆ ಹನ್ನೊಂದು ಜನ ಇರ್ತಾರೆ. ಹನ್ನೊಂದು ಜನನು ತಕ್ಕ ಮಟ್ಟಿಗೆ ಆಟ ಆಡಿದ್ರೆ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇದು ಸಿಸ್ಟಮಿಕ್ ಅಪ್ರೋಚ್ ಅಂತ ಹೇಳಿದ್ರೆ ನಾನೊಬ್ಬರಿಂದ ಇದು ಗೆಲ್ಲಲು ಸಾಧ್ಯ ಆಗಲ್ಲ.
1: ಸೊ
0: ಹಾಗಾಗಿ ಈ ಸಿಸ್ಟಮ್ ಅಲ್ಲಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ಗಳಿದ್ದಾರೆ ಎಲ್ಲರೂ ಅಳಿಸ್ಕೊಳ್ಬೇಕು.

0: ಅಳವಡಿಸ್ಕೋಬೇಕಾಗುತ್ತೆ. ಈಗ ಅದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಂತಹ ಬದಲಾವಣೆಗಳಿರ್ತವೆ, ಕೆಲವೊಂದು ಕೆಲವೊಂದು ನನ್ನ ತೋಟದಲ್ಲಿ ಆಗಂತಹ ಬದಲಾವಣೆಗಳಿರ್ತವೆ, ಕೆಲವೊಂದು ನನ್ನ ಜೀವನ ಶೈಲಿಯಲ್ಲಿ ಆಗುವಂತಹ ಬದಲಾವಣೆಗಳಿರ್ತವೆ. ಸೊ ಹಾಗಾಗಿ ಇದನ್ನ ಸಿಸ್ಟಮ್ ಆಗಿ ನಾವು ತಗೊಂಡೋಗ್ಬೇಕಾದ್ರೆ ಈ ಸರ್ಕ್ಯುಲರ್ ಎಕಾನಮಿನ ಪರಿಪೂರ್ಣವಾಗಿ ಇದರ ಲಾಭ ಪಡೆಯಲು ಸಾಧ್ಯ ಆಗುತ್ತೆ.
1: ಇನ್ನೊಂದು, ತಾವೀಗ ರೆಡ್ಯೂಸ್ ರೀಯೂಸ್ ರೀಸೈಕಲ್, ಇದು ಅಂದ್ರೆ ಕಡಿಮೆ ಮಾಡಿ ಮತ್ತೆ ಉಪಯೋಗ ಮಾಡಿ ಮತ್ತೆ ಮರುಪೂರಕೆ ಮಾಡಿ,
0: ಹೌದು,
1: ಇದು ಕೃಷಿಯಲ್ಲಿ ಒಂದು ಆರ್ ತಂತ್ರಜ್ಞಾನ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಹೇಳಿ ಡಾಕ್ಟರ್ ಶರೀಫ್ ಅವರು.
0: ಈಗ ಆಲ್ರೆಡಿ ನಮ್ಗೆ ಗೊತ್ತಿರುವ ಹಾಗೆ ಸಾರಿ ರೆಡ್ಯೂಸ್ ರೀಯೂಸ್ ರೀಸೈಕಲ್ ಮೂರು ಆರ್ ಗಳು ಕೃಷಿಯಲ್ಲಿ ಅಳವಡಿಸ್ಕೊಳ್ಳಿ ಅಂತ ಮೊದಲಿಂದನೂ ಹೇಳ್ತಾ ಬಂದಿದ್ರೆ ನಮ್ಮ ಯಾರು ಅಧಿಕಾರಿಗಳೇ ಆಗಿರ್ಬೋದು ಅಥವಾ ವೈಜ್ಞಾನಿಕ ವರ್ಗದವರು ಆಗಿರ್ಬೋದು. ಆದರೆ ಇದರಲ್ಲಿ ಇದರ ಜೊತೆಗೆ ಇನ್ನೂ ಎರಡು ಆರ್ಗಳು ಸೇರಿಸಬೇಕಾಗುತ್ತೆ ಸರ್ಕ್ಯುಲಾರಿಟಿಲಿ ಬರಬೇಕಾದ್ರೆ, ಒಂದು ವರ್ತಾಕಾಲದ ಲೂಪ್ ಬರಬೇಕಾದ್ರೆ. ನಾಲ್ಕನೇ ಆರ್ ಏನಂದ್ರೆ ರಿಕವರ್ ಅಂತ, ಐದನೇ ಅದು ಆರ್ ಏನಂದ್ರೆ ರಿಪೇರ್ ಅಂತ. ಇಲ್ಲಿ ರಿಕವರ್ ಅಂದ್ರೆ ನೋಡಿ, ಬೆಳೆ ಅವಶೇಷಗಳನ್ನ ಸುಟ್ಟ ಹಾಕಿದರೆ ಏನಾಗುತ್ತೆ, ಪೋಷಕಾಂಶಗಳು ಹಾಳಾಗ್ತವೆ,
1: ಹೌದು,
0: ಹಾಗೂ ಹೊಗೆಗೂ ಕಾರಣ. ಸೊ ಇದ್ರ ಬದಲು ನಾವು ಇದನ್ನೇ ಬಯೋಚಾರ್ ಮಾಡುವ ಮೂಲಕ ಏನ್ ಮಾಡ್ತೀವಿ ಅಂದ್ರೆ ಕಾರ್ಬನ್ ನ ರಿಕವರ್ ಮಾಡ್ತೀವಿ. ಸೊ ರಿಪೇರ್ ಅಂತ ಹೇಳಿದ್ರೆ ಈ ರಿಕವರ್ ಮಾಡಿದಂತಹ ಕಾರ್ಬನ್ ಬಯೋಚಾರ್ ನ ನಾವು ಉದಾಹರಣೆಗೆ ಭೂಮಿಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಭೂಮಿಯ ರಾಸಾಯನಿಕ ಮತ್ತು ಬೌದ್ಧಿಕ ಗುಣಲಕ್ಷಣಗಳ ಮೇಲೆ ಒಳ್ಳೆ ಪರಿಣಾಮ ಬೀರಿ ಈಗ ಲೀನಿಯರ್ ಮಾಡ್ಲಿ ಸರಿಪಡಿಸ್ಕೋಬಹುದು. ಇದು ರೀಸೈಕಲ್ ಮಾಡ್ಲಿಕ್ಕೆ ನಾವು ಅಂದ್ರೆ ಒಂದು ಸರ್ಕ್ಯುಲರ್ ಮಾಡ್ಲಿಕ್ಕೆ ತಗೊಂಡೋಗ್ತಿವಿ. ಸೊ ಹಾಗಾಗಿ ನಾವು ರೀಯೂಸ್ಗೆ ಸ್ಟಾಪ್ ಮಾಡಿದೆ, ಯಾಕಂದ್ರೆ ನಾವು ಆಲ್ರೆಡಿ ಹಾಳು ಮಾಡಿದೀವಿ, ಅದನ್ನ ರಿಪೇರ್ ಮಾಡಬೇಕು, ಅಲ್ಲಿಗೆ ಇದು ಅಂತ್ಯ ಆಗುತ್ತೆ. ಬರೀ ರೀಯೂಸ್ ಸ್ಟಾಪ್ ಆಗಲ್ಲ, ಇದು ಇದನ್ನ ರಿಪೇರಿ ಮಾಡೋವರೆಗೂ ನಾವು ತಗೊಂಡೋಗ್ಬೇಕಾಗುತ್ತೆ.
1: ಆಮೇಲೆ ಇದು ಏನು ಅಂದ್ರೆ ನಾವು ಧನಾತ್ಮಕ ಬದಲಾವಣೆಯನ್ನ ಪಡ್ಕೊಳ್ಬಹುದು ಈ ತರ ಮಾಡೋದ್ರಿಂದ. ಇನ್ನೊಂದು, ಈಗ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳಿದ್ದಾವೆ, ಅದು ಹಾಲು ಉತ್ಪಾದನೆ, ಕಾಫಿ ಬೆಳೆ ಉತ್ಪಾದನೆ,
0: ಹೌದು,
1: ಮತ್ತೆ ತೆಂಗಿನ ನಾರು ಅಥವಾ ತೆಂಗಿನ ಕೃಷಿ ಅಂತ. ಈ ಮೂರು ವಿಷಯಗಳನ್ನ ತೆಗೆದುಕೊಂಡ್ರೆ ನಮ್ಮ ಕರ್ನಾಟಕ ರಾಜ್ಯ ಈ ಮೂರು ಕ್ಷೇತ್ರದಲ್ಲಿ ಅಗ್ದಿ ಮಂಚೂಣಿಯಲ್ಲಿದೆ.
0: ಹೌದು,
1: ಹಂಗಾಗಿ ಈ ಮೂರು ವಿಷಯಗಳು, ಈ ಮೂರು ಬೇರೆ ಬೇರೆ ಬೆಳೆಗಳು ನಮ್ಮ ರಾಜ್ಯದ ಮತ್ತೆ ಈ ಒಂದು ಈ ವೃತ್ತಾಕಾರದ ಆರ್ಥಿಕತೆಗೆ ಎಷ್ಟು ಕೊಡುಗೆ ನೀಡಬಲ್ಲವು
0: ನೋಡಿ. ಈಗ ನಮ್ಮ ರಾಜ್ಯ ಹಾಲಲ್ಲಿ ಮುಂಚೂಣಿಯಲ್ಲಿದೆ, ಉತ್ಪಾದನೆಯಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ಅದೇ ರೀತಿ ನಾವು ತೆಂಗಲ್ಲೂ ಸಹ ಮುಂಚೂಣಿಯಲ್ಲೇ ಇದ್ದೀವಿ, ಎರಡನೇದ ಅಥವಾ ಮೂರನೇ ಸ್ಲಾಟಲ್ಲಿ ಇರ್ತೀವಿ. ಸೊ ಈ ಸರ್ಕ್ಯುಲರ್ ಎಕನಾಮಿನ ಈ ಉದಾಹರಣೆಗೆ ಹೇಳೋದಾದರೆ ಹಾಲಲ್ಲಿ ಹೇಗೆ ಅಳವಡಿಸ್ಕೋಬಹುದು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಕೃಷಿಯು ಏನಾಗಿದೆ ಅಂದರೆ ಸುಸಂಘಟಿತವಾಗಿದೆ, ಸುಸಂಘಟಿತ ವ್ಯಾಲ್ಯೂ ಚೈನ್ ಆಗಿದೆ. ಯಾಕಂದರೆ ನಮ್ಮಲ್ಲಿ ಪ್ರಬುದ್ಧತೆ ಬಂದಿದೆ ಯಾವುದರಲ್ಲಿ, ಈ ಸಪ್ಲೈ ಚೈನು ಮತ್ತು ವ್ಯಾಲ್ಯೂ ಚೈನ್. ಇದಲ್ಲದೆ ನೀವು ಹಾಲಿನ ಉದಾಹರಣೆ ತಗೊಂಡ್ರೆ ಈ ಸಹಕಾರಿ ವ್ಯವಸ್ಥೆ ತುಂಬ ಗಟ್ಟಿಯಾಗಿದೆ ಕರ್ನಾಟಕದಲ್ಲಿ. ಉದಾಹರಣೆಗೆ ಹೇಳೋದಾದರೆ ಇದು ಸರ್ಕ್ಯುಲರ್ ಎಕಾನಮಿಯ ಬೆನ್ನೆಲುಬಾಗಿ ಮಾರ್ಪಾಡು ಮಾಡ್ಬೋದು. ನಾನು ಆವಾಗಲೇ ಹೇಳಿದೆ, ಈಗ KMF ಇದೆಯಲ್ಲ ನಮ್ಮ ಕರ್ನಾಟಕ ಹಾಲು ಒಕ್ಕೂಟ, ಇದರಲ್ಲಿ ಸುಮಾರು 26 ಲಕ್ಷ ಜನ ಉತ್ಪಾದಕರಿದ್ದಾರೆ, 15,000 ಸಹಕಾರಿ ಸಂಘಗಳಿದ್ದಾವೆ. ಸೊ ಇದನ್ನ ನಾವು ಒಂದು ನೆಟ್ವರ್ಕ್ ಆಗಿ ತಗೊಂಡ್ರೆ KMF ಮೂಲಕನೇ ನಾವು ಬಯೋಗ್ಯಾಸ್ ಪ್ರೊಡಕ್ಷನ್ ಅಥವಾ ಬಯೋಡೈಜೆಸ್ಟರ್ ಪ್ರೊಡಕ್ಷನ್ ಅಥವಾ ಬಯೋಚಾರ್ ಪ್ರೊಡಕ್ಷನ್ ನ ಇದು ಮಾಡಬಹುದು, ಪ್ರಮೋಟ್ ಮಾಡಬಹುದು. ಯಾಕಂದ್ರೆ ರೆಡಿಮೇಡ್ ನೆಟ್ವರ್ಕ್ ಇದೆ ನಿಮ್ಮ ಹತ್ರ, ಪುನಃ ನಿಮ್ಗೆ ನೆಟ್ವರ್ಕ್ ಬಿಲ್ಡ್ ಮಾಡಲಿಕ್ಕೆ ಹೂಡಿಕೆ ಮಾಡೋ ಅವಶ್ಯಕತೆ ಇಲ್ಲ.
1: ಹೌದು.
0: ಸೊ ಹಾಗಾಗಿ ನೀವು KMF ಅವ್ರನ್ನ ಈ ವಿಚಾರದಲ್ಲಿ
1: ಸೇರಿಸ್ಕೊಂಡ್ರೆ
0: ಉದಾಹರಣೆಗೆ ಹೇಳ್ತಾ ಇರೋದು.
1: ಹೌದು.
0: ಸೊ ಇದನ್ನ ಮಾಡೋಕ್ಕೆ ತುಂಬಾನೇ ಈಸಿ ಆಗುತ್ತೆ. ಇದಲ್ಲದೆ ಮತ್ತೆ ಇನ್ನೆರಡು ಬೆಳೆಗಳಾದು, ಈಗ ನೀವು ಕಾಫಿಯ ಉದಾಹರಣೆ ಕೊಟ್ರಿ.
1: ಹೌದು,
0: ಕಾಫಿ
1: ಬೆಳೆಯಲ್ಲೂ ಕೂಡ ನಾವು ಮುಂಚೂಣಿಯಲ್ಲಿದ್ದೇವೆ.
0: ಹೌದು, ನಮ್ಮ ದೇಶದ ಸುಮಾರು 70% ಕಾಫಿಯು ನಮ್ಮ ರಾಜ್ಯದಿಂದನೇ ಉತ್ಪಾದನೆ ಆಗ್ತಾ ಇದೆ. ಇದಲ್ಲದೆ ನಮ್ಮ ರಾಜ್ಯದ ಅರಾಬಿಕಾ ಕಾಫಿಗೆ ತುಂಬಾನೇ ಬೇಡಿಕೆ ಇದೆ. ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ನೀವು ಸುಸ್ಥಿರ ಬೆಳೆಯಾಗಿ ಬೆಳೆದಿದ್ದೀರಾ ಕಾಫಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಗ್ರೀನ್ ಪ್ರೀಮಿಯಂ ಅಂತ ಕೊಡ್ತಾರೆ. ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಗ್ರೀನ್ ಪ್ರೀಮಿಯಂ, ಗ್ರೀನ್ ಪ್ರೀಮಿಯಂ ಅಂದ್ರೆ ಅಧಿಕ ಬೆಲೆ. ಸುಸ್ಥಿರ ಬೆಳೆ ಬೆಳೆಸಿದೇನೆ, ಏನದು ನನ್ನ ಪರಿಸರಕ್ಕೆ ಹಾನಿ ಕಡಿಮೆ ಮಾಡಿದ್ದೇನೆ ಈ ಬೆಳೆಯಿಂದ. ಸೊ ಹೀಗಿರ್ಬೇಕಾದ್ರೆ ಅವರೊಂದು ಎಕೋಸರ್ಟ್ ಅಂತ ಒಂದು ಕಂಪನಿ ಇದೆ, ಅವರು ಬಂದು ಸರ್ಟಿಫೈ ಮಾಡಿ ಅದಕ್ಕೆ ಒಂದು ಗ್ರೀನ್ ಪ್ರೀಮಿಯಂ ಅಂತ ಹೆಚ್ಚಿನ ಬೆಲೆಯಲ್ಲಿ ನಿಗದಿಪಡಿಸ್ತಾರೆ. ಸೊ ಈ ಸುಸ್ಥಿರ ಬೆಳೆಯ ಪದ್ಧತಿಗಳಿಂದ ಇದು ಒಂದು ನಮ್ಮ ಸರ್ಕ್ಯುಲರ್ ಎಕಾನಮಿಯ ಅಂಶನೇ. ಸೊ ಹಾಗಾಗಿ ಇದರಲ್ಲಿ ನಮಗೆ ಎರಡು ಅಡ್ವಾಂಟೇಜ್ ಇದೆ, ಡಬಲ್ ಅಡ್ವಾಂಟೇಜ್. ಒಂದು ಒಳ್ಳೆ ಬೆಲೆನೂ ಸಿಗುತ್ತೆ, ಇದಲ್ಲದೆ ನಮ್ಮ ಪರಿಸರನೂ ನಾವು ಉಳಿಸ್ಕೊಳ್ಬಹುದು, ಖರ್ಚು ಕಡಿಮೆ ಮಾಡ್ಕೋಬಹುದು.
1: ಇನ್ನೊಂದು, ಈಗ ತೆಂಗಿನ ನಾರಿಂದ ಉತ್ಪಾದನೆ ಬಗ್ಗೆ ಹೇಳ್ಬಿಡಿ.
0: ತೆಂಗಿನ ನಾರಲ್ಲಿ ನೋಡೋದಾದ್ರೆ ತೆಂಗನ್ನ ನಾವು ಕಲ್ಪವೃಕ್ಷ ಅಂತ

0: ಕರಿತೀವಿ.
1: ಹೌದು,
0: ತೆಂಗಿನ ಮರದ ಯಾವುದೇ ಒಂದು ಭಾಗನು
1: ನಿರುಪಯುಕ್ತ
0: ನಿರುಪಯುಕ್ತ ಅಲ್ಲ, ಇದನ್ನ ಉಪಯೋಗಿಸ್ತೀವಿ ಅಂತ ನಮ್ಮ ಹಿಂದಿನ ಕಾಲದಿಂದ ಹೇಳ್ಕೊಂಡು
1: ಬಂದಿದೆ.
0: ಸೊ ಇದೊಂದು ಕ್ಲಾಸಿಕಲ್ ಎಕ್ಸಾಂಪಲ್, ಕ್ಲಾಸಿಕಲ್ ಉದಾಹರಣೆ ಸರ್ಕ್ಯುಲಾರಿಟಿಗೆ. ತೆಂಗು ಒಂದು ಕ್ಲಾಸಿಕಲ್ ಉದಾಹರಣೆ, ಅದಕ್ಕೋಸ್ಕರ ನಾನು ತೆಂಗನ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಇವತ್ತಿನ ದಿವಸ ನೀವು ನರ್ಸರಿ ಮಾಡೋರು ನೋಡಬಹುದು, ಈ ನಮ್ಮ ತರಕಾರಿ ಬೆಳೆಗಳ ನರ್ಸರಿ, ಅದಲ್ಲದೆ ಈ ಹೂವಿನ ಬೆಳೆಗಳ ನರ್ಸರಿ, ಇದರಲ್ಲಿ ಈ ತೆಂಗಿನ ನಾರಿನ ಇದು ಯೂಸ್ ಮಾಡ್ತಾರೆ, ಕಾಯರ್ ಪಿತ್ ಅಂತ ನಾರನ್ನು ಉಪಯೋಗಿಸ್ಕೊಂಡು ಅದನ್ನ ಮಣ್ಣಿನ ಬದಲಾಗಿ ಇದು ಯೂಸ್ ಮಾಡಿ ಬೆಳೆ ಬೆಳೀತಾರೆ. ಸೊ ಇದು ಆಲ್ರೆಡಿ ನಡ್ಕೊಂಡು ಬಂದಿದೆ. ನಾನು ರೈತರಿಗೆ ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ಸರ್ಕ್ಯುಲರ್ ಎಕನಾಮಿ ಅನ್ನೋದೇನು ಒಂದು ದೊಡ್ಡ ಮತ್ತು ಆವಿಷ್ಕಾರ ಮತ್ತು ಹೊಸ ಪದ್ಧತಿ ಏನಲ್ಲ,
1: ಇಲ್ಲಿದ್ದೆ
0: ಬಟ್ ಇದನ್ನ ನಾವು ಆ ಆಂಗಲ್ ಅಲ್ಲಿ ನೋಡ್ತಾ ಇಲ್ಲ. ಸೊ ಹಾಗಾಗಿ ಇದನ್ನ ನೋಡಕ್ಕೆ ಆರಂಭಿಸಬೇಕು ಅನ್ನೋದಕ್ಕೆ ಈ ತೆಂಗು ಒಂದು ಒಳ್ಳೆ ಉದಾಹರಣೆ. ಆದ್ರೆ ತೆಂಗಲ್ಲಿ ಅತಿ ಮುಖ್ಯವಾಗಿ ನಮ್ಮ ರಾಜ್ಯಕ್ಕೆ ಒಂದು ಏನದು ಇನ್ನೊಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಹೇಳಿದ್ರೆ, ಈ ತೆಂಗಿನ ಮೊಟ್ಟೆ ಇಲ್ಲಿಂದ ನಾರು ತೆಗೆದು ಎಲ್ಲ ಮಾಡೋದೆಲ್ಲ ನಮ್ಮ ನೆರೆ ರಾಜ್ಯ ತಮಿಳುನಾಡಲ್ಲಿ ಆ ಘಟಕಗಳು ಜಾಸ್ತಿ. ನಮ್ಮಲ್ಲಿ
1: ಆಗಬೇಕಾಗಿದೆ,
0: ನಾವು ತಲಾತಲಾಂತರಗಳಿಂದ ತೆಂಗು ಬೆಳೀತಾ ಇದ್ರು ಇನ್ನೂ ಆ ಘಟಕಗಳ
1: ಅಳವಡಿಸಿಕೊಂಡಿಲ್ಲ
0: ಮುಂಬರುವ ದಿನಗಳಲ್ಲಿ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಸರ್ಕಾರ ಅಲ್ಲದೆ ಒಬ್ಬ ಎಂಟರ್ಪ್ರಿನರ್ ಇದನ್ನ ಸ್ಟಾರ್ಟ್ ಮಾಡಬಹುದು. ಸೊ ಅವಾಗ ಏನಾಗುತ್ತೆ,
1: ದೊಡ್ಡ ದೊಡ್ಡ ಬೆಳೆಗಾರರು ಬೇಕಷ್ಟು ಜನ ಇದ್ದಾರೆ, ಇಂಥದ್ದು ಕೈ ಹಾಕಿಲ್ಲ ಮುಂಬರುವ ದಿನಗಳಲ್ಲಿ ಮಾಡ್ತಾರೆ.
0: ಹಾಗಾಗಿ ಏನಾಗುತ್ತೆ, ನೀವು ಜಸ್ಟ್ ಒಂದು ವಿಚಾರ ಮಾಡಿ, ಇಲ್ಲಿಂದ ನಾನು ಮೊಟ್ಟೆ ತಗೊಂಡು ಹೊತ್ಕೊಂಡು ತಮಿಳ್ನಾಡಿಗೆ ಹೋಗ್ತಾರೆ, ತಮಿಳ್ನಾಡಿಗೆ ಹೋಗಿ ಎಷ್ಟೊಂದು ಡೀಸೆಲ್ ಖರ್ಚಾಗುತ್ತೆ. ಅದೇ ಸ್ಥಳೀಯವಾಗಿ ಇದನ್ನ ಮಾಡೋದ್ರಿಂದ
1: ಅದೇ
0: ನಮ್ಗೆ ಎಷ್ಟು ಉಪಯೋಗ ಆಗುತ್ತೆ, ಅದಲ್ದೆ
1: ಖರ್ಚು ಉಳಿತದೆ,
0: ಅದಲ್ದೆ ಪರಿಸರದ ಮೇಲೂ ಒಳ್ಳೆ ಪರಿಣಾಮ ಬೀಳುತ್ತೆ.
1: ಇನ್ನೊಂದು ಡಾಕ್ಟರ್ ಶರೀಫ್ ಅವರೇ, ಹೀಗೆ ಅಧಿಕಾರಿಗಳು ಮತ್ತು ನಾಯಕರು ಕುಳಿತಿದ್ದಾರೆ ಅನ್ಕೊಳ್ಳಿ, ಮುಂದಿನ 24 ತಿಂಗಳಲ್ಲಿ ಈ ಒಂದು ವೃತ್ತಾಕಾರದ ಆರ್ಥಿಕತೆ ಬಗ್ಗೆ ಏನು ಹೇಳಬಹುದು ಅವರು?
0: ಈಗ ಮುಂದಿನ 24 ತಿಂಗಳಲ್ಲಿ ನಾನು ಒಂದು 5 ಅಂಶದ ಕಾರ್ಯಸೂಚಿ ಹೇಳೋದಾದ್ರೆ, ಮೊದಲನೇದಾಗಿ ಅಗ್ರಿಗೇಷನ್ ನೋಟ್ಸ್ ಗಳನ್ನ ಸ್ಥಾಪನೆ ಮಾಡಬೇಕಾಗುತ್ತೆ.
1: ಅಂದ್ರೆ
0: ಏನಿದು ಅಗ್ರಿಗೇಷನ್ ನೋಟ್ಸ್ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೃಷಿ ತ್ಯಾಜ್ಯ ಹಾಗೂ ಇತರೆ ಕಸಗಳನ್ನ ಸಂಗ್ರಹಣೆ ಮಾಡಿ ಅದಕ್ಕೊಂದು ಲಾಜಿಸ್ಟಿಕಲ್ ಸಪೋರ್ಟ್ ಕೊಡೋದು. ಯಾಕಂದ್ರೆ ಒಬ್ಬರಿಂದ ಏನ್ ತ್ಯಾಜ್ಯ ಹೊರಬೀಳುತ್ತೆ ಅದು ಸಾಲಲ್ಲ. ಎರಡನೇದು ಸಹಕಾರಿ ಸಂಘಗಳು ಮತ್ತು FPOಗಳನ್ನು ಸರ್ಕ್ಯುಲರ್ ಎಕಾನಮಿಯಲ್ಲಿ ಅಳವಡಿಸಿಕೊಳ್ಳೋದು. FPO ಅಂತ ಹೇಳಿದ್ರೆ ನಮ್ಮ ಇದು ರೈತ
1: ಉತ್ಪಾದನೆ
0: ಸಂಸ್ಥೆಗಳು
1: ಸಂಸ್ಥೆಗಳು
0: ಸಹಕಾರಿ ಸಂಸ್ಥೆಗಳ ಮಾದರಿಯಲ್ಲೇ ಪ್ರೈವೇಟ್ ಲಿಮಿಟೆಡ್ ತರ ರಿಜಿಸ್ಟರ್ ಮಾಡಿರ್ತಾರೆ. ಸೊ ಹಾಗಾಗಿ ಇವೆರಡನ್ನೂ ಸಹ ನಾವು ಈ ಸರ್ಕ್ಯುಲರ್ ಎಕಾನಮಿಲಿ ಒಕ್ಕೂಡಿಸ್ಕೋಬೇಕು. ಇದರಿಂದ ಏನಾಗುತ್ತೆ, ಈ ಸಂಘ ಸಂಸ್ಥೆಗಳು ಕೇವಲ ಸಾಲ ಹಾಗೂ ಕೃಷಿ ಪರಿಕರಗಳ ಮಾರಾಟ ಕೇಂದ್ರಗಳಾಗಿ ಉಳಿಯದೆ ಈ ಕ್ಷೇತ್ರಗಳಲ್ಲಿ ತೊಡಸ್ಕೊಳ್ಳೋದ್ರಿಂದ ಪ್ರತಿಕೂಲ ವ್ಯವಸ್ಥೆ ನಿರ್ಮಾಣ ಆಗುತ್ತೆ, ಅತಿ ಮುಖ್ಯ ಇದು. ಸೊ ಇದರಿಂದ ಇನ್ನೊಂದು ಉಪಯೋಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಇದು ರಿಸ್ಕ್ ಡೈವರ್ಸಿಫಿಕೇಶನ್ ಅಥವಾ ರಿಸ್ಕ್ ಡೈವರ್ಸಿಫಿಕೇಶನ್ ಅಂದ್ರೆ, ಒಂದು ಫೇಲ್ಯೂರ್ ಆದ್ರೆ ನನ್ನೊಬ್ಬನ ಮೇಲೆ ಪರಿಣಾಮ ಬೀಳೋ ಬದಲು ಎಲ್ಲ ಆ ಸಂಘ ಸಂಸ್ಥೆಗಳಲ್ಲಿ ಎಲ್ಲರೂ ಹಂಚ್ಕೋತಾರೆ ಅದರ ನೆಗೆಟಿವ್ ಎಫೆಕ್ಟ್. ಸೊ ಹಾಗಾಗಿ ಇದೊಂದು ಇದರಿಂದ ಒಂದು ಉಪಯೋಗ ಆಗುತ್ತೆ. ಇನ್ನೊಂದು ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕ್ಯುಲರ್ ಹಬ್ಗಳ ವಿಸ್ತರಣೆ ಮಾಡಬೇಕಾಗುತ್ತೆ. ಈಗಾಗಲೇ ಮೈಸೂರಿನ ಬಂಡಿಪಾಳ್ಯದ ಮಾದರಿಯಲ್ಲಿ PPP ಮಾಡಲಲ್ಲಿ ಬಯೋಡೈಜೆಸ್ಟರ್ ಹಾಕಿ ಬಯೋಗ್ಯಾಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಯೋಜನೆಗಳು ಮಾಡ್ತಾ ಇದ್ದಾರೆ. ಇದೇ ರೀತಿ ಬೇರೆ ಬೇರೆ ನಗರ ಪ್ರದೇಶಗಳಲ್ಲಿ PPP ಮಾಡಲಲ್ಲಿ ಸರ್ಕ್ಯುಲರ್ ಹಬ್ಗಳನ್ನ ಮಾಡೋದ್ರಿಂದ ಉಪಯೋಗ ಆಗುತ್ತೆ.
1: ಇನ್ನೊಂದೆರಡು ಉದಾಹರಣೆ ಕೊಡಿ. ಮಾಡಬಹುದು ಅಂತ
0: ಉದಾಹರಣೆಗೆ ನಮ್ಮಲ್ಲಿ ಒಂದು KCDC ಅಂತ ಹೇಳಿದ್ರೆ, ಕರ್ನಾಟಕ ಕಾಂಪೋಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ನಮ್ಮ ಬೆಂಗಳೂರಲ್ಲೇ ಇದೆ. ಇದರಲ್ಲಿ ಏನಾಗುತ್ತೆ, ನೀವು ಜಸ್ಟ್ ವಿಚಾರ ಮಾಡಿ, ಈಗ ಗ್ರಾಮೀಣ ಭಾಗದಲ್ಲಿ ಬೆಳೆದಂತಹ ಏನು ತರಕಾರಿಗಳು ನಗರ ಕೇಂದ್ರ ಪ್ರದೇಶಕ್ಕೆ ಬರ್ತವೆ.
1: ಹೌದು,
0: ನಗರ ಕೇಂದ್ರ ಪ್ರದೇಶದಲ್ಲಿ ಕೆಲವೊಂದು ಭಾಗದಷ್ಟು ಮನುಷ್ಯರು ತಿಂತಾರೆ, ಇನ್ನು ಉಳಿದದೆಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಈ ವೇಸ್ಟ್ ಆಗಿ ಎಲ್ಲಿಗೆ ಹೋಗುತ್ತೆ, ಇದು ಡಂಪ್ ಯಾರ್ಡ್ಗೆ ಹೋಗ್ತವೆ. ಸೊ ಇದರಿಂದ ಏನಾಗ್ತಾ ಇದೆ, ಇದು ರಿಸೋರ್ಸಸ್ ಪುನಃ ವಾಪಸ್ಸು ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತಾ ಇಲ್ಲ.
1: ಇಲ್ಲಿಗೆ ಹೋದ್ರೆ ಮತ್ತೆ ಅಲ್ಲಿ ಉತ್ಪನ್ನ ಜಾಸ್ತಿ ಆಗ್ತದೆ, ನೀವು ರಕ್ಷಣೆ ಮಾಡ್ಕೊಂಡಂಗೆ
0: ಇಲ್ಲಿ ಲಿಂಕ್ ಕಟ್ ಆಗ್ತಾ ಇದೆ.
1: ಹೌದು,
0: ಗ್ರಾಮೀಣ ಪ್ರದೇಶಕ್ಕೆ ಬಂದು ಮುಗಿದೋಗ್ತಾ ಇದೆ. ಬಟ್ ಇದರಲ್ಲಿ ಉಳಿದಂತ ತ್ಯಾಜ್ಯಗಳು ಎಲ್ಲಿ ಹೋಗ್ತಾ ಇದಾವೆ, ಇಲ್ಲ ಕೊಳಚೆ ನೀರಲ್ಲಿ ಹೋಗ್ತಾ ಇದೆ, ಇಲ್ಲ ಲ್ಯಾಂಡ್ ಫಿಲ್ಸ್ ಅಲ್ಲಿ ಹೋಗ್ತಾ ಇದೆ. ಬಟ್ ಈ ತ್ಯಾಜ್ಯನ ನಾವು ಸಂಪತ್ತ ಕನ್ವರ್ಟ್ ಮಾಡಿ ಪುನಃ
1: ಸಂಪತ್ತೇ ನಾವು ಬಿಟ್ಟಿದ್ದೇವೆ ಅದನ್ನ, ಅದ್ರ ಬಗ್ಗೆ ನಿರ್ಲಕ್ಷ್ಯ ತಾಳ್ತಾ ಇದೆ.
0: ಇದು ಪುನಃ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ಈ ಸರ್ಕ್ಯುಲರ್ ಲೂಪ್ ಕ್ಲೋಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ.
1: ಇದೊಂದು ಪದ್ಧತಿ ಅಳವಡಿಸಿಕೊಳ್ಬೇಕು ಅಂತ ಹೆಂಗ್ ಮಾಡಬಹುದು, ಇದು ಏನು ಸರ್ಕಾರನೇ ಇದ್ರ ಬಗ್ಗೆ ಕ್ರಮ ತಗೋಬೇಕಾಗುತ್ತೆ.
0: ಹೌದು, ಈಗ
1: ಎಲ್ಲಿ ವೇಸ್ಟ್ ಉತ್ಪಾದನೆ ಆಗುತ್ತೋ ಅಲ್ಲಿಂದಾನೇ ಇದು ಮತ್ತೆ ಮರುಪೂರ್ಣ

0: ಕೃಷಿ ತ್ಯಾಜ್ಯಗಳಿಂದ ತಯಾರಿಸಿದಂತಹ ಏನದು ನಮ್ಮ ಈ ತೆಂಗಿನ ನಾರಿಂದ ತಯಾರಿಸಿದಂತಹ ಇಂಟೀರಿಯರ್ಸ್ನ ಯೂಸ್ ಮಾಡಬಹುದು. ಇದು ಖರೀದಿಗಳನ್ನಾಗಿ ಸರ್ಕಾರವೇ ಖರೀದಿ ಮಾಡಬೇಕು ಆದಷ್ಟು. ಸೊ ಇದರಿಂದ ಏನದು ತುಂಬಾನೇ ಜನ ಪ್ರೋತ್ಸಾಹಗೊಂಡು ಮತ್ತೆ ಉತ್ಪಾದನೆ ಮಾಡಲು ಸಹಕಾರಿಯಾಗುತ್ತೆ. ಐದನೇದಾಗಿ ತಂತ್ರಜ್ಞಾನದ ಅಳವಡಿಕೆ. ಇದರಿಂದ ಏನಾಗುತ್ತೆ, ಈ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ ಹೇಳಿದ್ರೆ ವಹಿವಾಟು ವೆಚ್ಚ ಏನಾಗುತ್ತೆ ತುಂಬಾನೇ ಕಡಿಮೆ ಆಗುತ್ತೆ, ಸೋರಿಕೆ ತಡೆಗಟ್ಟಬಹುದು. ಈಗಾಗಲೇ ನಮ್ಮಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ತಂತ್ರಜ್ಞಾನ ಇದೆ. ಸೊ ಇದರ ಅಳವಡಿಕೆಯಿಂದನೂ ನಾವು ಮೊದಲೇ ತಿಳ್ಕೋಬಹುದು ಯಾವ ಪ್ರದೇಶದಲ್ಲಿ ಎಷ್ಟು ತ್ಯಾಜ್ಯ ಬರ್ತಾ ಇದೆ, ಯಾವ ತಿಂಗಳಲ್ಲಿ ಎಷ್ಟು ತ್ಯಾಜ್ಯ ಬರುವ ಸಾಧ್ಯತೆ ಇದೆ. ಸೊ ಇದನ್ನೆಲ್ಲ ಮಾಡೋದ್ರಿಂದ ನಮಗೆ ಪ್ಲಾನಿಂಗ್ ಈಸಿ ಆಗುತ್ತೆ. ಸೊ ಹಾಗಾಗಿ ತಂತ್ರಜ್ಞಾನಗಳ ಅಳವಡಿಕೆ ಅತಿ ಮುಖ್ಯ ಆಗಿರುತ್ತೆ. ಸೊ ಈ ಐದು ಅಂಶಗಳನ್ನ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ.
1: ತುಂಬಾ ಸಂತೋಷ ಡಾಕ್ಟರ್ ಶಾಹೀನ್ ಶರೀಫ್ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆರ್ಥಿಕ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಕೃಷಿಯಲ್ಲಿ ವೃತ್ತಾಕಾರದ ಆರ್ಥಿಕತೆ ಈ ವಿಷಯ ಕುರಿತು ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ಅವರಿಗೆ ನೆನಪು ಮಾಡಿಕೊಟ್ರಿ. ಅವರಿಗೆ ಈಗಾಗಲೇ ಗೊತ್ತಿದೆ, ಆದರೆ ಅವರಿಗೆ ಇನ್ನೊಮ್ಮೆ ತಾವು ಜಾಗೃತಗೊಳಿಸಿದ್ದೀರಿ. ನಮ್ಮ ರೈತ ಬಾಂಧವರಿಗೆ ಈ ಒಂದು ವಿಷಯ ಮುಂಬರುವ ದಿನಗಳಲ್ಲಿ ಜಾಸ್ತಿ ಉಪಯೋಗಕ್ಕೆ ಬರುತ್ತೆ ಅಂತ ಹಾರೈಸುತ್ತಾ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್, ಎಲ್ಲರಿಗೂ ನಮಸ್ಕಾರ.
1: ಕೆಲವು ರೈತರು ಇರ್ತಾರೆ, ತಮ್ಮ ಜೊತೆ ಮಾತಾಡ್ಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: ಖಂಡಿತವಾಗಿಯೂ ಸರ್, ಮೊಬೈಲ್ ದೂರವಾಣಿ ಸಂಖ್ಯೆ 9449318177.
1: ಇನ್ನೊಮ್ಮೆ ಹೇಳಿ,
0: 9449318177.
1: ಧನ್ಯವಾದಗಳು.
0: ಧನ್ಯವಾದಗಳು ಸರ್.
2: ಇದುವರೆಗೂ ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ವೃತ್ತಾಕಾರದ ಆರ್ಥಿಕತೆ ಈ ಕುರಿತು ಡಾಕ್ಟರ್ ಮಹೀನ್ ಶರೀಫ್ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿರಂಗದಲ್ಲಿ ಸಮಗ್ರ ಕೀಟಪೀಡೆ ನಿರ್ವಹಣೆ ಈ ಕುರಿತು ಡಾಕ್ಟರ್ ಪ್ರಕಾಶ್ ಎಚ್ ವಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಎಚ್ ಗೌಡ ಅವರು. ರೈತ ಬಾಂಧವರೇ, ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಮಾಗಡಿ ತಾಲೂಕು ಕೊಟ್ಟಿಯಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿಪದ.

0: ಇದುವರೆಗೂ ಕೃಷಿರಂಗದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಯಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದವನ್ನು ಕೇಳುತ್ತಿದ್ದೀರಿ. ಆತ್ಮೀಯ ರೈತ ಬಾಂಧವರೇ, ಇದು ಇಂದಿನ ಕೃಷಿರಂಗ. ಮತ್ತೆ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
2: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
1: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
2: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
1: ಆಸ್ವಾದಿಸಿ,
2: ಆನಂದಿಸಿ,
1: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 7:34 ಇನ್ನು ಮುಂದೆ ಪ್ರಕಟಣೆಯೊಂದನ್ನು ಕೇಳುವಿರಿ. ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚೆನ್ನೈನಲ್ಲಿ 13,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ, ಶಂಕುಸ್ಥಾಪನೆ. ದೇಶಾದ್ಯಂತ ನವರಾತ್ರಿ ಮತ್ತು ದಸರಾ ಉತ್ಸವ ಆರಂಭ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಲನೆ. ಆಫ್ರಿಕಾದ ಜಿಬೂಟಿ ಕರಾವಳಿಯಲ್ಲಿ ದೋಣಿ ದುರಂತ. 109 ವಲಸಿಗರ ಸಾವು, 16 ಮಂದಿ ನಾಪತ್ತೆ. ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಕ್ರಿಕೆಟ್ ಪಂದ್ಯ, ಟಾಸ್ ಗೆದ್ದ ಪ್ರವಾಸಿ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೆನ್ನೈನಲ್ಲಿ ಇಂದು 13,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ಹಲವಾರು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಸ್ತೆ ಮತ್ತು ರೈಲು ಸಾರಿಗೆ, ಬಂದರು ಮೂಲಸೌಕರ್ಯ, ಪೆಟ್ರೋಲಿಯಂ ಹಾಗೂ ವೈಜ್ಞಾನಿಕ ಸಂಶೋಧನಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಯೋಜನೆಗಳು ಇದರಲ್ಲಿ ಸೇರಿದೆ. ಸುಮಾರು 3,700 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳು, ಚೆನ್ನೈ ಕಾಮರಾಜರ್ ಮತ್ತು ವಿಒ ಚಿದಂಬರನಾರ್ ಬಂದರುಗಳ ಅಭಿವೃದ್ಧಿ ಹಾಗೂ ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ ಕಾಮಗಾರಿಗಳಿಗೂ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಈ ಯೋಜನೆಗಳು ತಮಿಳುನಾಡಿನ ಸಂಪರ್ಕ ವ್ಯವಸ್ಥೆಯನ್ನು ಸುಧಾರಿಸಲಿದ್ದು ಕೈಗಾರಿಕೆ ಮತ್ತು ವ್ಯಾಪಾರಕ್ಕೆ ಉತ್ತೇಜನ ನೀಡಲಿವೆ. ರಾಜ್ಯದ ಯುವಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಜನರ ದೈನಂದಿನ ಪ್ರಯಾಣವನ್ನು ಸುಲಭಗೊಳಿಸಿ ಆರ್ಥಿಕ ಬೆಳವಣಿಗೆಗೆ ನೆರವಾಗಲಿವೆ. ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರ ಸಹಕಾರದೊಂದಿಗೆ ಈ ಅಭಿವೃದ್ಧಿ ಪಯಣವನ್ನು ಮುಂದುವರಿಸುವುದಾಗಿ ತಿಳಿಸಿದರು. ಸಾರ್ವಜನಿಕ ಸೇವೆಯಲ್ಲಿ ಸರ್ಕಾರದ ಮುಖ್ಯಸ್ಥರಾಗಿ 25 ವರ್ಷಗಳನ್ನು ಪೂರ್ಣಗೊಳಿಸಿರುವುದನ್ನು ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ, 2001 ಅಕ್ಟೋಬರ್ನಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ತಮ್ಮ ಪಯಣ ಆರಂಭವಾಯಿತು. ಭಾರತದ ಪ್ರಗತಿಗೆ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈಜ್ಞಾನಿಕ ಸಾಧನೆಗಳು ಮತ್ತು ಆಧುನಿಕ ಮೂಲಸೌಕರ್ಯಗಳು ಬಲ ನೀಡುತ್ತಿವೆ ಎಂದರು. ಪ್ರಧಾನಿ ಮೋದಿಯವರು ಐಐಟಿ ಮಡ್ರಾಸ್ನಲ್ಲಿರುವ ಸುಧಾ ಗೋಪಾಲಕೃಷ್ಣನ್ ಮೆದುಳಿನ ಸಂಶೋಧನಾ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಈ ಕೇಂದ್ರದ ಮೂಲಕ 100ಕ್ಕೂ ಹೆಚ್ಚು ಮಾನವ ಮೆದುಳುಗಳ ನಕ್ಷೆ ರೂಪಿಸಿ ಜೀವಕೋಶಗಳ ಮಟ್ಟದಲ್ಲಿ 3 ಆಯಾಮದ 3D ಮಾದರಿಗಳನ್ನು ಸಿದ್ಧಪಡಿಸುವ ಸಂಶೋಧನೆ ನಡೆಯಲಿದೆ. ಭ್ರೂಣಾವಸ್ಥೆಯಿಂದ ವೃದ್ಧಾಪ್ಯದವರೆಗಿನ ಮಾನವ ಜೀವನದ ವಿವಿಧ ಹಂತಗಳನ್ನು ಈ ಸಂಶೋಧನೆ ಒಳಗೊಳ್ಳಲಿದೆ. ಇದಕ್ಕೂ ಮೊದಲು ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಚೆನ್ನೈ ಮೆಟ್ರೋ ರೈಲ್ವೆ ಯೋಜನೆಯ 2ನೇ ಹಂತದ ಪೂನಮಲಿ ವಡಪಳನಿ ಮಾರ್ಗವನ್ನು ಪ್ರಧಾನಮಂತ್ರಿ ಉದ್ಘಾಟಿಸಿದರು. ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರೊಂದಿಗೆ ಹೊಸ ಮೆಟ್ರೋ ಸೇವೆಗಳಿಗೆ ಹಸಿರು ನಿಶಾನೆ ತೋರಿದ ಪ್ರಧಾನಿಯವರು ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿದರು. ಜಗತ್ತು ಹೊಸ ಸವಾಲುಗಳಿಗೆ ಪರಿಹಾರೋಪಾಯಗಳನ್ನು ಹುಡುಕುತ್ತಿದ್ದು, ಭಾರತದ ಯುವಜನತೆಗೆ ಅಂತಹ ಪರಿಹಾರಗಳನ್ನು ಒದಗಿಸುವ ಪ್ರತಿಭೆ ಹಾಗೂ ಸಾಮರ್ಥ್ಯವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚೆನ್ನೈನ ಜೈಗೋಪಾಲ್ ಗರುಡಿಯಾ ಹಿಂದೂ ವಿದ್ಯಾಲಯದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸುವಲ್ಲಿ ಯುವಜನರು ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ. ಭಾರತ ಯುವಜನರಿಗೆ ಅಪಾರ ಅವಕಾಶಗಳನ್ನು ಒದಗಿಸುತ್ತಿದೆ. ಯುವಜನರು ತಮ್ಮ ಸಾಮರ್ಥ್ಯವನ್ನು ಅರಿತುಕೊಂಡು ರಾಷ್ಟ್ರದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು. ಹೊಸ ಆಲೋಚನೆಗಳು ಮತ್ತು ಪರಿಹಾರೋಪಾಯಗಳು ಭಾರತದ ಭವಿಷ್ಯವನ್ನು ಮಾತ್ರವಲ್ಲದೆ ಜಗತ್ತಿನ ಭವಿಷ್ಯವನ್ನು ರೂಪಿಸಲಿವೆ. ಸಾಮೂಹಿಕ ಪ್ರಯತ್ನಗಳ ಮೂಲಕ ದೇಶದ ಆಕಾಂಕ್ಷೆಗಳನ್ನು ಸಾಕಾರಗೊಳಿಸಬಹುದಾಗಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಭಾರತದ ಉತ್ಪಾದನಾ ವಲಯದ ಬೆಳವಣಿಗೆ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ, ಈ ವಲಯದ ವಿಸ್ತರಣೆಯು ಯುವಜನರಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ. ಭಾರತದ ರಕ್ಷಣಾ ರಫ್ತು 50 ಪಟ್ಟು ಹೆಚ್ಚಾಗಿದ್ದು ಎಂಜಿನಿಯರಿಂಗ್ ರಫ್ತುಗಳು ಹೊಸ ದಾಖಲೆಯನ್ನು ನಿರ್ಮಿಸಿವೆ. ಭಾರತ ವಿಶ್ವದ 2ನೇ ಅತಿದೊಡ್ಡ ಮೊಬೈಲ್ ಫೋನ್ ಉತ್ಪಾದಕ ದೇಶವಾಗಿ ಹೊರಹೊಮ್ಮಿದ್ದು, 2014 ಇಲೆಕ್ಟ್ರಾನಿಕ್ ರಫ್ತು 11 ಪಟ್ಟು ಹೆಚ್ಚಾಗಿದೆ ಎಂದರು. ಮೆಟ್ರೋ ರೈಲು ಸೇವೆಗಳ ವಿಸ್ತರಣೆ ಕುರಿತು ಮಾತನಾಡಿದ ಪ್ರಧಾನಿಯವರು, ಮೆಟ್ರೋ ಸಂಪರ್ಕ ಹೊಂದಿರುವ ನಗರಗಳ ಸಂಖ್ಯೆ 2014 5ರಷ್ಟಿತ್ತು. ಪ್ರಸ್ತುತ ಈ ಸಂಖ್ಯೆ 25ಕ್ಕೆ ಏರಿದೆ ಎಂದು ತಿಳಿಸಿದರು. ನವರಾತ್ರಿ ಮತ್ತು ದಸರಾ ಮಹೋತ್ಸವ ದೇಶಾದ್ಯಂತ ಇಂದು ಆರಂಭವಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಕ್ಕೆ ಕೊಪ್ಪಳ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಚಾಲನೆ ನೀಡಿದರು. ಚಾಮುಂಡಿ ಬೆಟ್ಟದಲ್ಲಿ ನಡೆದ ಸಮಾರಂಭದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸ್ವಾಮೀಜಿಯವರು ಉತ್ಸವವನ್ನು ಉದ್ಘಾಟಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತಿತರ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಡಿಕೇರಿ, ಶೃಂಗೇರಿ ಸೇರಿದಂತೆ ಕರ್ನಾಟಕದ ಅನೇಕ ಕಡೆ ದಸರಾ ಸಂಭ್ರಮ ಮನೆ ಮಾಡಿದೆ. ಶಾಂತಿಯುತವಾಗಿ ಗುಂಪು ಸೇರುವ ಜನರನ್ನು ಕಾನೂನುಬಾಹಿರವಾಗಿ ವಶಕ್ಕೆ ತೆಗೆದುಕೊಳ್ಳಬಾರದು ಮತ್ತು ಸಂಚಾರ ನಿಯಮಗಳಿಗೆ ಒಳಪಟ್ಟು ಜನರು ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಸುಪ್ರೀಂಕೋರ್ಟ್ ಇಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ದೆಹಲಿಯಲ್ಲಿ ಹಾಕಿರುವ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಪರಿಶೀಲಿಸುವಂತೆಯೂ ನ್ಯಾಯಾಲಯ ಸೂಚಿಸಿದೆ. ಅಲ್ಲದೆ ಕಾನೂನು ಮತ್ತು ಸುವ್ಯವಸ್ಥೆಯ ಅಗತ್ಯಗಳಿಗೆ ಒಳಪಟ್ಟು ಮೆಟ್ರೋ ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸುವುದನ್ನು ಮತ್ತು ಇಂಟರ್ನೆಟ್ ಸೇವೆಗಳು ಅಡೆತಡೆಯಿಲ್ಲದೆ ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳುವಂತೆಯೂ ನ್ಯಾಯಾಲಯ ಕೇಂದ್ರಕ್ಕೆ ನಿರ್ದೇಶನ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯೇ ದೇಶಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ಧತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 ಕುರಿತು ಒಂದು ವರದಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 November 11, 2022 ತೆರೆಯಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಿತು. 10,000 ಚದುರ ಮೀಟರ್ಗಿಂತ ಹೆಚ್ಚು ಹಸಿರುಗೋಡೆಗಳು, ನೇತಾಡುವ ಉದ್ಯಾನಗಳು ಮತ್ತು ಹೊರಾಂಗಣ ಉದ್ಯಾನಗಳು 100% ನವೀಕರಿಸಬಹುದಾದ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿದೆ. ಟರ್ಮಿನಲ್ನ ಪಕ್ಕದಲ್ಲಿ 1537 ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರ 108 ಅಡಿ ಎತ್ತರದ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇದು ಅವರ ಅತಿ ಎತ್ತರದ ಕಂಚಿನ ಪ್ರತಿಮೆಯಾಗಿದ್ದು ಅವರ ಕೈಯಲ್ಲಿರುವ ಕತ್ತಿ ಸುಮಾರು 4 ಟನ್ ತೂಕವಿದೆ. ಪೂರ್ವ ಆಫ್ರಿಕಾದ ಜಿಬೂಟಿ ದೇಶದ ಕರಾವಳಿಯಲ್ಲಿ 305 ಜನರನ್ನು ಹೊತ್ತೊಯ್ಯುತ್ತಿದ್ದ ದೋಣಿಯೊಂದು ಮಗುಚಿ ಬಿದ್ದ ಪರಿಣಾಮ 15 ಮಕ್ಕಳು ಸೇರಿದಂತೆ ಒಟ್ಟು 109 ವಲಸಿಗರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಅಂತಾರಾಷ್ಟೀಯ ವಲಸೆ ಸಂಸ್ಥೆ ವರದಿ ಮಾಡಿದೆ. ಗುರುವಾರ ರಾತ್ರಿ ಈ ಅಪಘಾತ ಸಂಭವಿಸಿದಾಗ ದೋಣಿಯು ಜಿಬೂಟಿಯಿಂದ ಯೆಮೆನ್ಗೆ ಪ್ರಯಾಣಿಸುತ್ತಿತ್ತು. ಮೃತಪಟ್ಟವರಲ್ಲಿ 52 ಪುರುಷರು, 42 ಮಹಿಳೆಯರು ಮತ್ತು 15 ಮಕ್ಕಳು ಸೇರಿದ್ದಾರೆ. 80ಕ್ಕೂ ಹೆಚ್ಚು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಕನಿಷ್ಠ 116 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ದೇಶದಲ್ಲಿ ಎಸ್ಐಆರ್ ನೆಪದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಅವರು ಹುಬ್ಬಳ್ಳಿಯಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ದೆಹಲಿಯಲ್ಲಿ ನಿನ್ನೆಯ ಪ್ರತಿಭಟನೆ ನ್ಯಾಯಸಮ್ಮತ ಹೋರಾಟವಾಗಿರಲಿಲ್ಲ, ಬದಲಾಗಿ ಅರಾಜಕತೆ ಸೃಷ್ಟಿಸಲು ಮಾಡಿದ ಯತ್ನ ಎಂದು ಪ್ರತಿಕ್ರಿಯಿಸಿದರು. ದೇಶದ ಶ್ರೇಷ್ಠ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾದರಿಯಲ್ಲೇ ಎಸ್ಐಆರ್ ನ್ಯಾಯ ಮತ್ತು ಅತ್ಯಂತ ಪಾರದರ್ಶಕ ಪದ್ದತಿಯಲ್ಲಿ ನಡೆಯುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದರು. ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಕ್ರಿಕೆಟ್ ಪಂದ್ಯ ಆರಂಭವಾಗಿದ್ದು, ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. 5 ಪಂದ್ಯಗಳ ಸರಣಿಯಲ್ಲಿ ಎರಡೂ ತಂಡಗಳು 1-1 ಸಮಬಲ ಹೊಂದಿವೆ. ನೇಪಾಳದ ಗೋರ್ಖಾ ಜಿಲ್ಲೆಯ ಬುದಿ ಗಂಡಕಿ ನದಿಯಲ್ಲಿ ಉಂಟಾದ ಹಠಾತ್ ಪ್ರವಾಹದಿಂದಾಗಿ ಅನೇಕ ಮನೆಗಳು ಮತ್ತು ಸೇತುವೆಗಳು ಕೊಚ್ಚಿ ಹೋಗಿದ್ದು ಜಲವಿದ್ಯುತ್ ಯೋಜನೆಗಳಿಗೆ ಹಾನಿಯಾಗಿದೆ. ಪ್ರವಾಹದಲ್ಲಿ ಸಿಲುಕಿದ ಸುಮಾರು 50 ಜನರನ್ನು ರಕ್ಷಿಸಲಾಗಿದೆ. ಇಂದು ಮುಂಜಾನೆ 4 ಗಂಟೆ ಸುಮಾರಿಗೆ ಸಂಭವಿಸಿದ ಈ ಪ್ರವಾಹ ಚಿಮ್ನುಬ್ರಿ ಪುರಸಭೆಯ ವ್ಯಾಪ್ತಿಯಲ್ಲಿರುವ ವಸತಿ ಪ್ರದೇಶಗಳ ಮೇಲೆ ಅಪ್ಪಳಿಸಿದ್ದು ಕನಿಷ್ಠ 10 ಮಂದಿ ನಾಪತ್ತೆಯಾಗಿದ್ದಾರೆ. ಆದರೆ ಪ್ರಾಣಹಾನಿಯ ಬಗ್ಗೆ ಸದ್ಯಕ್ಕೆ ವರದಿಯಾಗಿಲ್ಲ. ರೈಲ್ವೆ ನೇಮಕಾತಿ ಮಂಡಳಿಯು 2026ನೇ ಸಾಲಿನ ಪದವೀಧರರಿಗಾಗಿ ತಾಂತ್ರಿಕೇತರ ವರ್ಗಗಳ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚೆನ್ನೈನಲ್ಲಿ 13,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ, ಶಂಕುಸ್ಥಾಪನೆ.

0: ದೇಶಾದ್ಯಂತ ನವರಾತ್ರಿ ಮತ್ತು ದಸರಾ ಉತ್ಸವ ಆರಂಭ, ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಲನೆ. ಆಫ್ರಿಕಾದ ಜಿಬೂಟಿ ಕರಾವಳಿಯಲ್ಲಿ ದೋಣಿ ದುರಂತ, 109 ವಲಸಿಗರು ಸಾವು, 16 ಮಂದಿ ನಾಪತ್ತೆ. ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಕ್ರಿಕೆಟ್ ಪಂದ್ಯ, ಟಾಸ್ ಗೆದ್ದ ಪ್ರವಾಸಿ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಗಾಂಧಿವಾದ ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು. ಈ ಕುರಿತು ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ರಜನಿ ಎಸ್.ಎಂ.
2: ಭಾರತದ ಗೆಲುವು ಮಹಿಳೆಯರ ತ್ಯಾಗ ಮತ್ತು ಜ್ಞಾನೋದಯದ ಮೇಲೆ ಅವಲಂಬಿತವಾಗಿದೆ ಎಂದು ಗಾಂಧೀಜಿ ನಂಬಿದ್ದರು. ಗಾಂಧಿಯ ಮಾತು ಮತ್ತು ಜೀವನ ಮಹಿಳೆಗೆ ಮಾರ್ಗದರ್ಶನ ನೀಡಿತು. ಪುರುಷ ಮತ್ತು ಮಹಿಳೆಯರನ್ನು ಸಮಾನರು ಎಂದು ನೋಡಿದವರು ಗಾಂಧಿ. ಸಮಾನತೆ ಇದ್ದಲ್ಲಿ ನೆಮ್ಮದಿ ಮತ್ತು ಗೆಲುವು ನಿಶ್ಚಿತ ಎಂದು ಪ್ರತಿಪಾದಿಸಿದರು. ರಾಜಕೀಯ ಸಾಮಾಜಿಕ ವಿಚಾರಗಳಲ್ಲಿ ಕ್ರಾಂತಿ ಎಬ್ಬಿಸಿದ ಗಾಂಧೀಜಿಯವರ ವಿಚಾರಧಾರೆಗಳಿಗಿಂತ ವೈಚಾರಿಕ ವಿಷಯಗಳ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅಗಾಧ ಪರಿಣಾಮ ಬೀರಿತು. ಈ ಸ್ವಾತಂತ್ರ್ಯ ಹೋರಾಟದ ಅಪೂರ್ವ ಅನುಭವವನ್ನೊದಗಿಸಿತು. ಈ ಸಂಗ್ರಾಮದ ಕಾವು ಹೆಚ್ಚು ಚುರುಕಾಗಿ ತಟ್ಟಿದುದು ಉತ್ತರ ಕರ್ನಾಟಕದಲ್ಲೇ. ತರಾಸು ಅವರ ಕಾದಂಬರಿ ರಕ್ತ ತರ್ಪಣದಿಂದ ಆರಂಭವಾಗಿ ಮಿರ್ಜಿ ಅಣ್ಣಾರಾಯ, ಬಸವರಾಜ ಕಟ್ಟಿಮನಿ, ಎಸ್ ಅನಂತನಾರಾಯಣ, ಆನಾಕೃ, ನಿರಂಜನ, ವಿಎಂ ಇನಾಮದಾರ್, ಕೋಚನ್ನಬಸಪ್ಪ, ಅಶ್ವಥ ಮೊದಲಾದವರ ಕಾದಂಬರಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ವರ್ಣನೆ, ಕಷ್ಟ ನಷ್ಟಗಳು ಪರಿಣಾಮಕಾರಿಯಾಗಿ ಚಿತ್ರಿತವಾಗಿವೆ. ಸಣ್ಣ ಕಥೆಗಳಲ್ಲಿಯೂ ಗಾಂಧೀಜಿಯವರ ಆದರ್ಶ ತತ್ವಗಳನ್ನು ಎತ್ತಿಹಿಡಿಯಲಾಗಿದೆ. ನಿರಂಜನರ ಬಾಪೂಜಿ ಬಾಪೂಜಿ, ರಾ ಬಸವರಾಜರ ಕುರಿಗಳು ಸಾಕಿದ ತೋಳ, ಪೂರ್ಣಚಂದ್ರ ತೇಜಸ್ವಿಯವರ ಗಾಂಧೀಜಿ ದೆಸೆಯಿಂದ, ಅಶ್ವಥರ ಪುಣ್ಯಾತ್ಮರು ಮುಂತಾದ ಕಥೆಗಳು ಗಾಂಧಿ ತತ್ವಗಳಿಂದ ಪ್ರಭಾವಗೊಂಡು ಕನ್ನಡಕ್ಕೆ ಬಂದವುಗಳು. ಗಾಂಧಿ ತತ್ವಗಳನ್ನು ನಿರೂಪಿಸುವ ಮತ್ತು ಎತ್ತಿ ಹಿಡಿಯುವ ಕಥೆ, ಕಾದಂಬರಿ, ನಾಟಕ, ಪ್ರಬಂಧಗಳಿರುವಂತೆ ಸ್ವತಂತ್ರ ಪುಸ್ತಕಗಳು ಪ್ರಕಟಗೊಂಡಿವೆ. ಗಾಂಧೀಜಿಯ ವ್ಯಕ್ತಿತ್ವ ಹೇಗೆ ಜಗತ್ತಿನ ಮತ್ತು ಭಾರತದ ವಿಚಾರವಂತರ ಗಮನವನ್ನು ಸೆಳೆಯಿತೋ, ಹಾಗೆಯೇ ಭಾರತೀಯ ಭಾಷೆಗಳು ಮತ್ತು ಸಾಹಿತ್ಯಗಳ ಮೇಲೂ ಪ್ರಭಾವ ಬೀರಿವೆ. ಅವರ ಆತ್ಮಕಥೆ ಭಾರತದ ಎಲ್ಲ ಭಾಷೆಗಳಲ್ಲೂ ಅನುವಾದವಾಗಿರುವಂತೆಯೇ ವಿವಿಧ ರಾಷ್ಟ್ರಗಳ ಭಾಷೆಯಲ್ಲಿಯೂ ಅನುವಾದವಾಗಿವೆ. ಗಾಂಧಿ ಸಾಹಿತ್ಯಕ್ಕೆ ಜಗತ್ತಿನ ವಿಚಾರ ಸಾಹಿತ್ಯದ ಕ್ಷೇತ್ರದಲ್ಲಿ ಚಿರಂತನ ಸ್ಥಾನವಿದೆ. ಕನ್ನಡದ ಮುಂಚೂಣಿ ಕಥೆಗಾರ್ತಿ ಕೊಡಗಿನ ಗೌರಮ್ಮ ಅವರ ಮೇಲೆ ಗಾಂಧಿ ವಿಚಾರಗಳ ಪ್ರಭಾವ ಅತ್ಯಂತ ದೊಡ್ಡದಾಗಿತ್ತು. ಅವರ ಕಥೆಗಳಲ್ಲಿ ಸರಳತೆ, ಖಾದಿ ಸಂಸ್ಕೃತಿ, ಸತ್ಯಾಗ್ರಹ ಮತ್ತು ದೇಶಪ್ರೇಮದ ನೆಲೆಗಟ್ಟುಗಳು ಎದ್ದು ಕಾಣುತ್ತವೆ. ಇವರ ಕಂಬನಿ ಮತ್ತು ಇತರ ಕಥಾ ಸಂಕಲನಗಳಲ್ಲಿ ಗಾಂಧಿ ತತ್ವದ ಆದರ್ಶಗಳು ಹಾಸುಹೊಕ್ಕಾಗಿವೆ. ಗಾಂಧೀಜಿಯವರು ಬಲವಾಗಿ ವಿರೋಧಿಸುತ್ತಿದ್ದ ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿ, ಅಸ್ಪೃಶ್ಯತೆ ಮತ್ತು ವಿಧವೆಯರ ಕಷ್ಟಗಳಂತಹ ಸಾಮಾಜಿಕ ಪಿಡುಗುಗಳು ಮಹಿಳಾ ಸಾಹಿತ್ಯದ ಪ್ರಮುಖ ವಸ್ತುಗಳಾದವು. ಮಹಾತ್ಮ ಗಾಂಧಿ 1934 ಕೊಡಗಿಗೆ ಬಂದಾಗ ಕೊಡಗಿನ ಗೌರಮ್ಮ ನಡೆಸಿದ ಉಪವಾಸ ಅತ್ಯಂತ ಪ್ರಮುಖ ಘಟನೆ. ಆಗ ಗೌರಮ್ಮ ಇನ್ನೂ 21 ಯುವತಿ. ಸುಂಟಿಕೊಪ್ಪ ಬಳಿಯ ಗುಂಡುಕುಟ್ಟಿಯ ಎಸ್ಟೇಟ್ನಲ್ಲಿ ಅವರ ಪತಿ ಬಿಟಿ ಗೋಪಾಲಕೃಷ್ಣ ವೃತ್ತಿಯಲ್ಲಿದ್ದರು. ಆ ಎಸ್ಟೇಟ್ ಮಾಲೀಕರು ಮಂಜುನಾಥಯ್ಯ. ಅವರ ಮನೆಗೆ ಗಾಂಧೀಜಿ ಬಂದು ಉಳಿದಿದ್ದರು. ಭೂಕಂಪ ನಿಧಿ ಸಂಗ್ರಹಕ್ಕೆ ಬಂದಿದ್ದ ಬಾಪೂಜಿ ಶ್ರೀಮಂತರ ಮನೆಯಲ್ಲಿ ಉಳಿದುಕೊಂಡಿದ್ದು ಗೌರಮ್ಮನಲ್ಲಿ ತಳಮಳ ಉಂಟುಮಾಡಿತು. ಗಾಂಧೀಜಿ ತಮ್ಮ ಮನೆಗೂ ಬರಬೇಕು ಎಂದು ಅವರು ಬಯಸಿದರು. ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡು ತಂದೆಯ ನೆರಳಲ್ಲಿ ಬೆಳೆದಿದ್ದ ಗೌರಮ್ಮನವರು ಗಾಂಧೀಜಿಯ ಪರಮ ಭಕ್ತರಾಗಿದ್ದು ಗಾಂಧಿ ಸಮೀಪದ ಊರಿಗೆ ಬರುವುದು ತಿಳಿದು ಅವರನ್ನು ಆಹ್ವಾನಿಸಿ ಅವರು ಬರುವುದು ಅನುಮಾನವಿದ್ದಾಗ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಈ ಉಪವಾಸ ಸತ್ಯಾಗ್ರಹಕ್ಕೂ ಗಾಂಧಿ ಪ್ರೇರಣೆಯಾದದ್ದು ವಿಶೇಷ. ಈ ವಿಷಯ ತಿಳಿದ ಗಾಂಧಿ ನೊಂದುಕೊಂಡು ಗೌರಮ್ಮನ ಮನೆಗೆ ಬಂದರು. ತಮ್ಮ ಕೈಯಾರೆ ಕಿತ್ತಳೆ ಹಣ್ಣು ತಿನ್ನಿಸಿ ಗೌರಮ್ಮನ ಉಪವಾಸ ಅಂತ್ಯಗೊಳಿಸಿದರು. ತಮ್ಮ ಮನೆಗೆ ಬಂದ ಗಾಂಧಿಗೆ ಆಭರಣಗಳನ್ನು ದಾನ ಮಾಡಿದರು. ಈ ದಾನಕ್ಕೆ ಗೌರಮ್ಮನವರ ಗಂಡನಾದ ಗೋಪಾಲಕೃಷ್ಣಯ್ಯನವರು ಒಪ್ಪಿಗೆ ನೀಡಿದ ಬಳಿಕವೇ ಗಾಂಧೀಜಿ ಅದನ್ನು ಸ್ವೀಕರಿಸಿದರು. ಗಾಂಧಿಯವರ ಕನಸಾದ ಬಾಲ್ಯ ವಿವಾಹ ವಿರೋಧಿ ನೀತಿ, ವಿಧವಾ ವಿವಾಹ, ಮದುವೆ ನಂತರದ ಓದು, ವೈಧವ್ಯದ ನಂತರದ ಓದು, ಸಹೋದರತೆ ಮೊದಲಾದವುಗಳಿಂದ ಪ್ರೇರಣೆಗೊಂಡಿದ್ದ ಗೌರಮ್ಮನವರು ತಮ್ಮ ಕಂಬನಿ ಮತ್ತು ಚಿಗುರು ಕಥಾಸಂಕಲನದಲ್ಲಿ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸುವ, ಬಾಲ್ಯ ವಿವಾಹವನ್ನು ವಿರೋಧಿಸುವ ಕುರಿತು ಜಾಗೃತಿ

ಸುವ ಮತ್ತು ಮಹಿಳಾ ಸಮಾನತೆಯನ್ನು ಗೌರವಿಸುವಂತಹ ಕತೆಗಳನ್ನು ಬರಹಕ್ಕೆ ಇಳಿಸಿದ್ದಾರೆ. ಗಾಂಧಿ ಅವರ ಕನಸಾದ ಸ್ವಚ್ಛ ಭಾರತ ಪರಿಕಲ್ಪನೆ ಗೌರಮ್ಮನವರ ವಾಣಿಯ ಸಮಸ್ಯೆ ಕಥೆಯಲ್ಲಿ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ನಾಳೆ ಮಾಡು ಎನ್ನುವುದನ್ನು ಇಂದೇ ಮಾಡು ಎನ್ನುವ ಗಾಂಧೀಜಿಯ ಪರಿಕಲ್ಪನೆಯು ಕಥೆಗಳಲ್ಲಿ ಕಾಣುತ್ತದೆ. ವಿಧವೆಯರ ಉದ್ಧಾರಕ್ಕಾಗಿ ಕೈಗೊಳ್ಳಬೇಕಾದ ನಿರ್ಣಯಗಳು ಸಮಾಜದ ಉನ್ನತಿಗಾಗಿ, ಅನ್ಯಾಯಕ್ಕೆ ಒಳಗಾದವರನ್ನು ಮೇಲೆತ್ತುವ ಕಾಯಕ, ಬಾಲಹತ್ಯೆ, ಭ್ರೂಣ ಹತ್ಯೆ ಕುರಿತು ಜಾಗೃತಿ, ಬಾಲ್ಯ ವಿವಾಹದಲ್ಲಿ ಎಳೆ ಮಕ್ಕಳನ್ನು ಮುದುಕರ ಕೊರಳಿಗೆ ಕಟ್ಟುವ ಹೀನ ಕೃತ್ಯಗಳ ವಿರೋಧಿ ಚಿತ್ರಣವಿದೆ. ಇಂತಹ ಸೂಕ್ಷ್ಮ ವಿಷಯಗಳು ಗೌರಮ್ಮನ ಕಥೆಯ ಭಾಗವಾಗಿವೆ. ಗಾಂಧೀಜಿ ಪ್ರಭಾವಕ್ಕೆ ಒಳಗಾಗಿದ್ದ ಗೌರಮ್ಮ ಖಾದಿದಾರಿಯಾಗಿದ್ದರು. ಗಾಂಧೀಜಿ ತಮ್ಮ ಮನೆಗೆ ಬಂದಾಗ ಆಭರಣಗಳನ್ನು ಮಾಡಿಸಿಕೊಳ್ಳುವುದಿಲ್ಲ ಎಂದು ಪ್ರಮಾಣ ಮಾಡಿದರು. ನಂತರ ಅದೇ ರೀತಿ ನಡೆದುಕೊಂಡರೂ ಕೂಡ. ಸರಳವಾದ ಮಿತ ಜೀವನ ಎಂದಿಗೂ ಒಳ್ಳೆಯದು ಎಂದು ಗಾಂಧೀಜಿ ಗೌರಮ್ಮನ ಮನೆಯಿಂದ ಹೊರಗೆ ಹೋಗುವಾಗ ಹೇಳಿ ಕಣ್ಣು ಹೃದಯ ತುಂಬಿಕೊಂಡಿದ್ದರು. ಪತ್ರಕರ್ತರಾದ ಗಾಂಧಿಯಿಂದ ಪ್ರೇರೇಪಿತರಾಗಿದ್ದ ಗೌರಮ್ಮ ತಮ್ಮ ಕತೆಗಳಲ್ಲೂ ಪತ್ರಗಳನ್ನು ಜಾಣ್ಮೆಯಿಂದ ಬರೆದು ಅನುಯಾಯಿಯಾಗಿದ್ದುದನ್ನು ತೋರ್ಪಡಿಸಿಕೊಂಡರು. ಕಂಬನಿ ಸಂಕಲನದ ಕಥೆಗಳಲ್ಲಿ ಅಸ್ಪೃಶ್ಯತಾ ನಿವಾರಣೆ ಆಶಯಗಳು ಎದ್ದು ಕಾಣುತ್ತವೆ. ದೇಶಪ್ರೇಮ, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಮತ್ತು ಖಾದಿ ಉಡುಪಿನ ಮಹತ್ವವನ್ನು ಈ ಕತೆಗಳಲ್ಲಿ ಚಿತ್ರಿಸಿದ್ದಾರೆ. ಮನುವಿನ ರಾಣಿ ಹಾಗೂ ಇವರ ಪ್ರಸಿದ್ಧ ಕತೆಗಳು ಕೌಟುಂಬಿಕ ಸುಧಾರಣೆ ಮತ್ತು ಹೆಣ್ಣಿನ ಸ್ವಾಭಿಮಾನವನ್ನು ಎತ್ತಿಹಿಡಿಯುತ್ತವೆ. ಹಾಗೆಯೇ ಎಚ್ ವಿ ಸಾವಿತ್ರಮ್ಮ ಅವರಂತಹ ಪ್ರಗತಿಪರ ಬರಹಗಾರ್ತಿಯರು ತಮ್ಮ ಕೃತಿಗಳಲ್ಲಿ ಗಾಂಧಿ ಮತ್ತು ಟ್ಯಾಗೂರ್ ಅವರ ವಿಚಾರಗಳಿಂದ ಪ್ರೇರಿತರಾಗಿ ಮಹಿಳಾ ಹಕ್ಕುಗಳು ಹಾಗೂ ಸಮಾನತೆಯನ್ನು ಪ್ರತಿಪಾದಿಸಿದರು. ಸಾಹಿತ್ಯದಲ್ಲಿ ಮೂಡಿಬಂದ ಸ್ತ್ರೀ ಪಾತ್ರಗಳು ಕೇವಲ ಸಂಪ್ರದಾಯಸ್ಥ ಗೃಹಿಣಿಯರಾಗುಳಿಯದೆ ಸಮಾಜ ಸುಧಾರಣೆಯ ಆಶಯ ಹೊಂದಿದ್ದ ಧೀಮಂತ ಪಾತ್ರಗಳಾಗಿ ರೂಪಾಂತರಗೊಂಡವು. ಸರಳತೆ ಮತ್ತು ದೇಶಿ ಭಾಷಾ ಶೈಲಿ ಗಾಂಧೀಜಿಯವರ ಆಲೋಚನೆಗಳು ಸರಳ ಬದುಕು, ಉನ್ನತ ಚಿಂತನೆಯನ್ನು ಆಧರಿಸಿವೆ. ಈ ಪ್ರಭಾವದಿಂದಾಗಿ ಅಂದಿನ ಮಹಿಳಾ ಸಾಹಿತ್ಯವು ಪಾಂಡಿತ್ಯದ ಜಟಿಲತೆಯಿಂದ ಮುಕ್ತವಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವ ಸರಳ, ನೇರ ಮತ್ತು ಭಾವನಾತ್ಮಕ ಕನ್ನಡ ಶೈಲಿಯನ್ನು ಅಳವಡಿಸಿಕೊಂಡಿತು. ಚಳವಳಿಯಲ್ಲಿ ನೇರವಾಗಿ ಭಾಗವಹಿಸಿದ ಅಥವಾ ಅದರ ಪ್ರಭಾವಕ್ಕೆ ಒಳಗಾದ ಮಹಿಳೆಯರು ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಸಾಹಿತ್ಯದಲ್ಲಿ ತಂದರು. ಉದಾಹರಣೆಗೆ ಯಶೋಧರ ದಾಸಮ್ಮ, ಕಮಲಾದೇವಿ ಚಟ್ಟೋಪಾಧ್ಯಾಯ ಮೊದಲಾದವರನ್ನು ಗುರುತಿಸಬಹುದು. ದೇಶದ ಬಿಡುಗಡೆ ಎಂದರೆ ಕೇವಲ ರಾಜಕೀಯ ಬಿಡುಗಡೆಯಲ್ಲ, ಅದು ಮಹಿಳೆಯರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬಿಡುಗಡೆಯೂ ಹೌದು ಎಂಬ ತಾತ್ವಿಕತೆ ಸಾಹಿತ್ಯದಲ್ಲಿ ಮೂಡಿತು. ಸ್ತ್ರೀ ವಿದ್ಯಾಭ್ಯಾಸದ ಕುರಿತು ಉತ್ತೇಜನ ನೀಡುವ ಕಥೆಗಳು, ಹೆಣ್ಣು ಮಕ್ಕಳು ಓದುವ, ಸ್ವತಂತ್ರವಾಗಿ ಬದುಕು ಕಟ್ಟಿಕೊಳ್ಳುವ, ನಿರ್ಭಯವಾಗಿ ರಾತ್ರಿ ಹೊತ್ತು ಓಡಾಡುವ ಬಾಪೂಜಿಯ ಕನಸುಗಳು ಸಾಹಿತ್ಯದಲ್ಲಿ ಅನಾವರಣಗೊಂಡಿವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಗಾಂಧೀಜಿಯವರ ಸಿದ್ಧಾಂತಗಳು ಕನ್ನಡ ಮಹಿಳಾ ಸಾಹಿತ್ಯಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದವು. ಅದು ಹೆಣ್ಣಿನ ನೋವನ್ನು ಕೇವಲ ಹಣೆ ಬರಹವೆಂದು ಒಪ್ಪಿಕೊಳ್ಳದೆ ಅದನ್ನು ಎದುರಿಸುವ ನೈತಿಕ ಶಕ್ತಿಯನ್ನು ಸಾಹಿತ್ಯದ ಮೂಲಕ ಜಗತ್ತಿಗೆ ಸಾರಲು ಪ್ರೇರಣೆಯಾಯಿತು. ನಿರಾಶ್ರಿತೆ, ವಿಧವೆಯರ ಸಮಸ್ಯೆಗಳು, ಪುನರ್ವಿವಾಹ ಮತ್ತು ಸಮಾಜದಲ್ಲಿ ಅವರಿಗೆ ಸಿಗಬೇಕಾದ ನೈತಿಕ ಹಕ್ಕುಗಳ ಪರವಾಗಿ ಗಾಂಧಿ ಕಲ್ಪಿಸಿದ ಸಮಾಜ ಸುಧಾರಣೆಯ ಆಶಯ ಇದೆ. ಕೌಟುಂಬಿಕ ಕಟ್ಟುಪಾಡುಗಳ ನಡುವೆಯೂ ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಗುವುದನ್ನು ಈ ಕೃತಿಗಳು ಚಿತ್ರಿಸುತ್ತವೆ. ತಿರುಮಲೆ ರಾಜಮ್ಮ, ಭಾರತಿ ಎಂಬ ಕಾವ್ಯನಾಮದಲ್ಲಿ ಬರೆಯುತ್ತಿದ್ದ ಇವರು ಗಾಂಧೀಜಿಯವರ ಅಸಹಕಾರ ಚಳುವಳಿಯಿಂದ ಪ್ರೇರೇಪಿತರಾಗಿ ಸಾಹಿತ್ಯ ಕೃಷಿ ಮಾಡಿದರು. ಗಾಂಧೀಜಿಯವರ ತತ್ವಗಳನ್ನು ಜನಸಾಮಾನ್ಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ತಲುಪಿಸಲು ಅವರು ಗಾಂಧೀಜಿಯವರ ಸರಳ ಜೀವನ ಚರಿತ್ರೆಯನ್ನು ಬರೆದರು. ಸ್ವದೇಶಿ ವ್ರತ ಮತ್ತು ಖಾದಿ ಗೀತೆಗಳು ಮಹಿಳೆಯರು ವಿದೇಶಿ ಬಟ್ಟೆಗಳನ್ನು ತ್ಯಜಿಸಿ ಖಾದಿ ನೂಲುವಂತೆ ಪ್ರೇರೇಪಿಸುವ ದೇಶಭಕ್ತಿ ಗೀತೆಗಳನ್ನು ಇವರು ರಚಿಸಿದರು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂಬ ಮಾತಿದೆ. ಹಾಗೆಯೇ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಸತ್ಯಾಗ್ರಹದ ಪ್ರೇರೇಪಕರೇ ಅವರ ತಾಯಿ ಪುತಲಿಬಾಯಿ ಹಾಗೂ ಪತ್ನಿ ಕಸ್ತೂರ್ಬಾ ಬಾಯಿ. ತಾಯಿ ಗಾಂಧಿ ಮನಸ್ಸಿನಲ್ಲಿ ಬಿತ್ತಿರುವ ಅತ್ಯುತ್ತಮ ಸಂಸ್ಕಾರದಿಂದ ದೈನಂದಿನ ಪ್ರಾರ್ಥನೆ ಇಲ್ಲದೆ ಅವರು ಎಂದೂ ಊಟ ಮಾಡುತ್ತಿರಲಿಲ್ಲ. ಇಂಗ್ಲೆಂಡ್ಗೆ ಅಧ್ಯಯನಕ್ಕಾಗಿ ಹೋಗಲು ತಮ್ಮ ತಾಯಿಯ ಅನುಮತಿಯನ್ನು ಪಡೆದಿದ್ದರು.
ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿದ್ದ ಮಹಿಳೆಯರನ್ನು ಉಪ್ಪಿನ ಸತ್ಯಾಗ್ರಹ, ಮದ್ಯಪಾನ ವಿರೋಧಿ ಚಳುವಳಿ ಮತ್ತು ಅಹಿಂಸಾತ್ಮಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂತೆ ಪ್ರೇರೇಪಿಸಿದರು. ಅಹಿಂಸೆಯನ್ನು ಪಾಲಿಸುವಲ್ಲಿ ಮತ್ತು ತ್ಯಾಗ ಮನೋಭಾವನೆಯಲ್ಲಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಸಮರ್ಥರು ಮತ್ತು ಶ್ರೇಷ್ಠರು ಎಂದು ಗಾಂಧೀಜಿ ಬಲವಾಗಿ ನಂಬಿದ್ದರು.

0: ಚರಕ ತಿರುಗಿಸುವುದು ಮತ್ತು ಕೈಕಸುಬಿನ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರರಾಗಬೇಕು ಎಂದು ಪ್ರತಿಪಾದಿಸಿದರು. ಸರೋಜಿನಿ ನಾಯ್ಡು ಅವರಂತಹ ದಿಟ್ಟ ಮಹಿಳಾ ನಾಯಕಿಯರನ್ನು ರಾಷ್ಟ್ರೀಯ ಮಟ್ಟದ ಚಟುವಟಿಕೆಗಳಲ್ಲಿ ಮುಂಚೂಣಿಗೆ ತಂದರು. 1952 ಸರೋಜಿನಿ ನಾಯ್ಡು ಅವರನ್ನು ಕಾಂಗ್ರೆಸ್ನ ಮೊದಲ ಅಧ್ಯಕ್ಷೆಯನ್ನಾಗಿಸುವಲ್ಲಿಯೂ ಗಾಂಧೀಜಿ ಬಹುಮುಖ್ಯ ಪಾತ್ರ ವಹಿಸಿದ್ದರು. ಮಹಿಳೆಯರಿಗೆ ಗಾಂಧೀಜಿಯವರೇ ಸ್ಫೂರ್ತಿಯಾಗಿದ್ದರು. ಇದರಿಂದ ಮಹಿಳೆಯರು ಸಮಾಜದಲ್ಲಿ ಸಕ್ರಿಯರಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾದರು. ಮಹಿಳೆಯರು ಚಳುವಳಿಗಳಲ್ಲಿ ಭಾಗಿಯಾದಲ್ಲಿ ಅದು ಯಶಸ್ವಿಯಾಗಲು ಸಾಧ್ಯ ಎಂದು ಬಾಪು ಕೂಡ ನಂಬಿದ್ದರು. ಮಹಾತ್ಮ ಗಾಂಧೀಜಿಯವರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮತ್ತು ಸಮಾಜ ಸುಧಾರಣೆಯಲ್ಲಿ ಮಹಿಳೆಯರಿಗೆ ಮುಂಚೂಣಿ ಪಾತ್ರ ನೀಡುವ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಭದ್ರ ಬುನಾದಿಯನ್ನು ಹಾಕಿದರು. ಹೌದು, ಅಡುಗೆ ಕೋಣೆಗಳಿಗೆ ಮಾತ್ರ ಸೀಮಿತವಾಗಿದ್ದ ಮಹಿಳೆಯರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗುವಂತೆ ಮಾಡಿದ್ದೇ ಗಾಂಧೀಜಿ. ಸಾರ್ವಜನಿಕ ಜೀವನಕ್ಕೆ ಮಹಿಳೆಯರು ಪಾದಾರ್ಪಣೆ ಮಾಡುವುದರಿಂದ ದೇಶದಲ್ಲಿ ಎರಡು ಮಹತ್ತರ ಬದಲಾವಣೆಗಳು ಉಂಟಾದವು. ಮೊದಲನೆಯದಾಗಿ ಮಹಿಳೆಯರು ಸಮಾಜದಲ್ಲಿ ಸಕ್ರಿಯರಾದರು. ಎರಡನೆಯದಾಗಿ ಮಹಿಳಾ ಕಾರ್ಯಕರ್ತರೊಂದಿಗೆ ಕೆಲಸ ಮಾಡುವುದರಿಂದ ಪುರುಷರ ಆಲೋಚನಾ ಪ್ರಕ್ರಿಯೆಯಲ್ಲೂ ಗಮನಾರ್ಹ ಬದಲಾವಣೆ ಕಂಡುಬಂತು. ಇದರಿಂದ ಅವರು ಮಹಿಳೆಯರನ್ನು ಸಮಾನವಾಗಿ ಗೌರವಿಸಲು ಪ್ರಾರಂಭಿಸಿದರು. ಗಾಂಧೀಜಿಯವರು ತಾವು ನಡೆಸುತ್ತಿದ್ದ ಇಂಡಿಯನ್ ಒಪಿನಿಯನ್, ಯಂಗ್ ಇಂಡಿಯಾ, ನವಜೀವನ್, ಹರಿಜನ್ ಪತ್ರಿಕೆಗಳ ಮೂಲಕ ಮಹಿಳೆಯರ ಹಕ್ಕುಗಳಿಗಾಗಿ ನಿರಂತರ ಧ್ವನಿ ಎತ್ತಿದರು. ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ, ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿ, ಸತಿ ಪದ್ಧತಿ ಮತ್ತು ದೇವದಾಸಿ ಪದ್ಧತಿಯಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ಗಾಂಧೀಜಿ ತಮ್ಮ ಪತ್ರಿಕೆಗಳಲ್ಲಿ ತೀಕ್ಷ್ಣವಾಗಿ ಬರೆದರು. ಮಹಿಳೆಯರು ಕೇವಲ ಗೃಹಿಣಿಯಾಗಿರದೇ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ತಮ್ಮ ಲೇಖನಗಳ ಮೂಲಕ ಕರೆ ನೀಡಿದರು. ಪುರುಷರಷ್ಟೇ ಮಹಿಳೆಯರಿಗೂ ಬುದ್ಧಿಶಕ್ತಿ ಮತ್ತು ನೈತಿಕ ಶಕ್ತಿ ಇದೆ ಎಂದು ಪ್ರತಿಪಾದಿಸಿದ ಅವರು ಪತ್ರಿಕೆಗಳ ಮೂಲಕ ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದರು. ಗಾಂಧೀಜಿಯವರ ಕರೆ ಮತ್ತು ಪ್ರಭಾವದಿಂದಾಗಿ ನೂರಾರು ಮಹಿಳೆಯರು ಪತ್ರಿಕೋದ್ಯಮ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ಲೇಖಕಿಯರಾಗಿ, ಸಂಪಾದಕಿಯರಾಗಿ, ಪ್ರಕಾಶಕಿಯರಾಗಿ ಅವರು ಸೇವೆ ಸಲ್ಲಿಸಿದರು. ಕಮಲಾದೇವಿ ಚಟ್ಟೋಪಾಧ್ಯಾಯರು ಗಾಂಧಿ ಅವರ ನಿಕಟವರ್ತಿಯಾಗಿ ಕರಾವಳಿ ಮತ್ತು ರಾಷ್ಟ್ರಮಟ್ಟದ ಪತ್ರಿಕೆಗಳಲ್ಲಿ ಮಹಿಳಾ ಹಕ್ಕುಗಳು ಮತ್ತು ಉಪ್ಪಿನ ಸತ್ಯಾಗ್ರಹದ ಕುರಿತು ಪ್ರಭಾವಿ ಲೇಖನಗಳನ್ನು ಬರೆದರು. ಸರೋಜಿನಿ ನಾಯ್ಡು ತಮ್ಮ ಅದ್ಭುತ ಕಾವ್ಯಗಳು ಮತ್ತು ರಾಜಕೀಯ ಲೇಖನಗಳ ಮೂಲಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಭಾರತದ ಸ್ವಾತಂತ್ರ್ಯದ ಧ್ವನಿಯನ್ನು ಪ್ರತಿಧ್ವನಿಸಿದರು. ಅನಿಬೆಸೆಂಟ್ ಗಾಂಧೀಜಿಯವರಿಗಿಂತ ಮೊದಲೇ ಪತ್ರಿಕೋದ್ಯಮದಲ್ಲಿದ್ದರೂ ಗಾಂಧಿ ಯುಗದ ಹೋರಾಟಗಳಿಗೆ ಇವರ ನ್ಯೂ ಇಂಡಿಯಾ ಪತ್ರಿಕೆ ದೊಡ್ಡ ವೇದಿಕೆಯಾಯಿತು. ಕರ್ನಾಟಕದಲ್ಲೂ ಗಾಂಧೀಜಿಯವರಿಂದ ಪ್ರೇರಿತರಾಗಿ ಯಶೋದಮ್ಮ, ದಾಸಪ್ಪ, ಬಳ್ಳಾರಿ ಸಿದ್ದಮ್ಮ ಮುಂತಾದವರು ಸ್ಥಳೀಯ ಪತ್ರಿಕೆಗಳು ಮತ್ತು ಕೈಬರಹದ ಪತ್ರಿಕೆಗಳ ಮೂಲಕ ಸ್ವಾತಂತ್ರ್ಯದ ಕಿಡಿಯನ್ನು ಹೆಚ್ಚಿಸಿದರು. ಗಾಂಧೀಜಿಯವರು ಬರೆದಿರುವ ಇಂಡಿಯನ್ ಹೋಮ್ ರೂಲ್ ಎಂಬ ಪುಸ್ತಕವನ್ನು ಕನ್ನಡಕ್ಕೆ ಪ್ರಥಮವಾಗಿ ಡಾಕ್ಟರ್ ಭಾರದ್ವಾಜ ಅವರು ಅನುವಾದಿಸಿದ್ದಾರೆ. ಕನ್ನಡದ ಮಟ್ಟಿಗೆ ಗಾಂಧಿ ತತ್ವ ಪ್ರಭಾವವು ಸಾಕಷ್ಟು ಪ್ರಮಾಣದಲ್ಲಿಯೇ ಇತ್ತು. ಕನ್ನಡದಲ್ಲಿ ಗಾಂಧಿ ಸಾಹಿತ್ಯ ಎನ್ನುವುದು 20ನೇ ಶತಮಾನವನ್ನು ಆವರಿಸಿಕೊಂಡ ಗಾಂಧಿಯವರ ಪ್ರಭಾವ ಪ್ರೇರಣೆಗಳಿಂದ ಹುಟ್ಟಿತು. ಹೀಗೆ ಗಾಂಧಿವಾದ ಕನ್ನಡದಲ್ಲಿ ಬೆಳೆದುದಕ್ಕೆ ಭಾಷಾಂತರಗಳ ಪಾತ್ರ ಮಹತ್ವದಾಗಿದೆ. ಭಾಷಾಂತರಗಳು ಕನ್ನಡದಲ್ಲಿ ಗಾಂಧಿ ವಿಚಾರಧಾರೆಯನ್ನು ಹುಟ್ಟುಹಾಕಿದವು ಮತ್ತು ಗಾಂಧೀಜಿಯವರ ನೇರ ಮುಖವಾಣಿಯಾಗಿ ಕೆಲಸ ಮಾಡಿದವು. ಮಹಿಳಾ ಕವಯಿತ್ರಿಯರಾದ ತಿರುಮಲೆ ರಾಜಮ್ಮ ಖಾದಿ ಆಂದೋಲನ ಮತ್ತು ಗಾಂಧಿ ತತ್ವಗಳನ್ನು ಪ್ರಚಾರ ಮಾಡಲು ಸರಳವಾದ ಪದಗಳಲ್ಲಿ ಹಾಡುಗಳನ್ನು ಕಟ್ಟಿದರು. ರಾಟೆಯ ತಿರುಗಿಸುತ್ತ ನೂಲನ್ನು ತೆಗೆಯೋಣ, ಪರರ ಬಟ್ಟೆಯನ್ನು ನಾವೇಕೆ ತೊಡೋಣ, ಬಡವರ ಬಂಧು ಗಾಂಧಿಯ ದಾರಿಯಲ್ಲಿ ನಡೆಯೋಣ, ನಾವೆಲ್ಲರೂ ಒಂದೇ ಸಾಲಿನಲ್ಲಿ ಎನ್ನುವ ಕವನಗಳು ಬಂದು ಕನ್ನಡ ಸಾಹಿತ್ಯದಲ್ಲಿ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದವು. ಹೀಗೆ ಕನ್ನಡ ಸಾಹಿತ್ಯದಲ್ಲಿ, ಪತ್ರಿಕೋದ್ಯಮದಲ್ಲಿ ಮಹಿಳೆಯರ ಮುನ್ನಡೆಗೆ ಗಾಂಧಿ ನೆರಳು ಸೋಕಿ ಪಾವನವಾಗಿದೆ.
1: ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಇದುವರೆಗೆ ಗಾಂಧಿವಾದ ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು ಈ ಕುರಿತು ಮಾತನಾಡಿದವರು ಸಹಾಯಕ ಪ್ರಾಧ್ಯಾಪಕರಾದ ರಜನಿ ಎಸ್ಎಂ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.
1: ಆಕಾಶವಾಣಿ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.
2: ಭಾರತದ ಧಾರ್ಮಿಕ ಪರಂಪರೆಯ ಆಚರಣೆಗಳಲ್ಲಿ ದಸರೆಗೆ ವಿಶೇಷವಾದ ಸ್ಥಾನವಿದೆ. ಮಾತೃಮೂಲೆಯ ಸಂಸ್ಕೃತಿಯ ಅನನ್ಯತೆಯನ್ನು ಸಾರುವ ದಸರಾ ಆಚರಣೆ ದೇಶದಾದ್ಯಂತ ವಿವಿಧ ಬಗೆಯಲ್ಲಿ ಆಚರಿಸಲ್ಪಡುತ್ತಿದೆ. ತಾಮಸಿ ಶಕ್ತಿಗಳನ್ನು ಕೊನೆಗಾಣಿಸಿ ಸಾತ್ವಿಕ ಮನೋವೃತ್ತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಆಚರಣೆಯು ಪಾರಂಪರಿಕವಾಗಿ ಬೆಳೆದು ಬಂದಿದೆ. ಮೈಸೂರನ್ನಾಳಿದ ಒಡೆಯರು ದಸರೆಗೆ ವಿಶೇಷ ಮೆರಗನ್ನು ನೀಡಿ ಜನಪರ ಆಚರಣೆಯನ್ನಾಗಿ ಮಾಡಲಾಗಿ ಇದು ಇಂದಿಗೂ ಅನೂಚಾನವಾಗಿ ಆಚರಿಸಲ್ಪಡುತ್ತಾ ಬರುತ್ತಿದೆ. ನಾಡಹಬ್ಬ ಮೈಸೂರು ದಸರೆಗೆ ಇಡೀ ಮೈಸೂರು ವಿದ್ಯುತ್ ದೀಪಗಳಿಂದ ವರ್ಣರಂಜಿತವಾಗಿ ಶೃಂಗಾರಗೊಂಡಿದೆ. ಸಾಂಸ್ಕೃತಿಕ ಪ್ರದರ್ಶನಗಳಿಗಾಗಿ ರಾಜ್ಯಾದ್ಯಂತ ಆಗಮಿಸಿರುವ ಪ್ರತಿಭಾನ್ವಿತ ಕಲಾವಿದರು ಪ್ರದರ್ಶನಕ್ಕಾಗಿ ಸನ್ನದ್ಧರಾಗಿದ್ದಾರೆ. ಮೈಸೂರಿನತ್ತ ಜನಸಾಗರವೇ ಹರಿದು ಬರುತ್ತಿದೆ. ಪ್ರತಿ ಮನೆಯಲ್ಲೂ ಹಬ್ಬದ ಸಂಭ್ರಮ ಮೂಡಿದೆ. ಪುರಾಣ ಪ್ರಸಿದ್ಧ ಚಾಮುಂಡಿಬೆಟ್ಟದಲ್ಲಿ ಇಂದು ಬೆಳಗ್ಗೆ ಕೊಪ್ಪಳ ಸಂಸ್ಥಾನ ಶ್ರೀ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸುಂದರ ವೇದಿಕೆಯಲ್ಲಿ ಇರಿಸಲಾಗಿದ್ದ ಚಾಮುಂಡಿತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಈ ಬಾರಿಯ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು.

0: ಜಗತ್ತಿನ ಮಹಾನ್ ಸಾಧಕರ ಸೂಕ್ತಿಗಳನ್ನು ಉದ್ಧರಿಸುತ್ತಾ ಉದ್ಘಾಟನಾ ನುಡಿಗಳನ್ನಾಡಿದ ಶ್ರೀಗಳು ಮೈಸೂರಿನ ಸಾಂಸ್ಕೃತಿಕ ಪರಂಪರೆಯನ್ನು ಶ್ಲಾಘಿಸಿದರು.
1: ಮೈಸೂರು ಕರ್ನಾಟಕ ಸಂಸ್ಕೃತಿಯ ಮೈಸೂರು ಸಾಂಸ್ಕೃತಿಕ ನಗರ, ಸುಸಂಸ್ಕೃತ ನಗರ. ಮೈಸೂರು ಅರಮನೆಗಳ ನಗರ, ಇದು ಅರಿವಿನ ಮನೆಗಳ ನಗರ, ಗುರುಮನೆಗಳ ನಗರ. ಮೈಸೂರು ದೇಶದ ಸ್ವಚ್ಛ ನಗರ, ಮಸ್ತ ನಗರ, ಶಿಸ್ತಿನ ನಗರ ಈ ಮೈಸೂರು. ಇಡೀ ಮೈಸೂರು ದಸರಾ ಇದು ನಡೀಲಿಕ್ಕೆ ಈ ಕಾಣುವ ವೈಭವದ ಹಿಂದೆ ಸಾವಿರ ಸಾವಿರ ಕಾಣದ ಕೈಗಳಿವೆಯಲ್ಲ, ಆ ಕೈಗಳಿಗೆಲ್ಲ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ದಸರಾ ಮಹೋತ್ಸವ ತುಂಗಭದ್ರೆಯ ತೀರದಿಂದ ಕಾವೇರಿಯ ತೀರಕ್ಕೆ ಹರಿದು ಬಂದಿದೆ. ಇದು ಮಹಾನವಮಿ ದಿಬ್ಬದಿಂದ ಮೈಸೂರಿಗೆ ಹಬ್ಬವಾಗಿ ಬಂದಿದೆ ದಸರೆ. ಇದು ಒಂದು ಕಾಲಕ್ಕೆ ಯಾವ ದಸರಾ ಕೇವಲ ದೊರೆಗಳ ಹಬ್ಬವಾಗಿತ್ತು, ಒಂದು ಕಾಲಕ್ಕೆ ಯಾವ ದಸರಾ ಕೇವಲ ದೊರೆಯ ಹಬ್ಬವಾಗಿತ್ತೋ, ಇಂದು ಅದು ಧರೆಯ ಹಬ್ಬವಾಗಿ ವಿಶ್ವವಿಖ್ಯಾತ ಮೈಸೂರು ದಸರಾ ಆಗಿದೆ. ಇಂಥ ಧರೆಯ ಹಬ್ಬದ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಹೇಳಿದರು. ಈ ಮೈಸೂರು ದಸರಾ ಉದ್ಘಾಟನೆ ಮಾಡುವಷ್ಟು ದೊಡ್ಡವನು ನಾನಲ್ಲ. ಇದನ್ನು ಬಹುದೊಡ್ಡ ಜ್ಞಾನಿಗಳು, ವಿಜ್ಞಾನಿಗಳು, ಯತಿಪುಂಗವರು, ರಾಜಕೀಯ ನೇತಾರರು, ಪ್ರಗತಿಪರ ಕೃಷಿಕರು ಉದ್ಘಾಟಿಸಿದ್ದಾರೆ. ನಾನು ಬಂದಿದ್ದು ಈ ದಸರೆಯನ್ನು ಉದ್ಘಾಟಿಸಲಿಕ್ಕಲ್ಲ, ಚಾಮುಂಡಿಯಲ್ಲಿ ಪ್ರಾರ್ಥಿಸಲಿಕ್ಕೆ. ಏನು ಅಂದರೆ, ಹಿಂದೆ ಎಲ್ಲ ಹಿರಿಯರು ನಿನ್ನ ಸನ್ನಿಧಿಯಲ್ಲಿ ಯಾವ ಮಹತ್ವಾಕಾಂಕ್ಷೆಯನ್ನಿಟ್ಟುಕೊಂಡು ಒಂದು ಆಶಯದ ದೀಪವನ್ನು ಹಚ್ಚಿದಾರಲ್ಲ, ಆಶಯದ ದೀಪ ಆರದಿರಲಿ ಅಂತ ಪ್ರಾರ್ಥಿಸಲಿಕ್ಕೆ ಬಂದವನಷ್ಟೇ ನಾನು. ಒಬ್ಬ ಸನ್ಯಾಸಿ ಏನು ಮಾಡಬಹುದು ಹೇಳಿ, ಪ್ರಾರ್ಥನೆಯನ್ನು ಬಿಟ್ಟು? ನಾನು ಜೋಳಿಗೆಯ ಜಂಗಮ ಅಷ್ಟೆ. ಈ ನಾಡಿನ ಋಷಿಗಳೆಲ್ಲ ಮಾಡಿದ್ದು ಏನು, ಎಲ್ಲೋ ಗಿಡದ ತಪ್ಪಲಲ್ಲಿ ಕುಳಿತು ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋ ಅಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ. ಮುಗಿಲಿನಿಂದ ಮಳೆ ಬರಬೇಕು, ಮಣ್ಣಿನಿಂದ ಬೆಳೆ ಬರಬೇಕು, ನಾಡಿನ ಜನರ ಮುಖದ ಮೇಲೆ ಕಳೆ ಇರಬೇಕು, ಇವೇ ಮೂರು ಮಾತುಗಳು ಬೇಡಿದ್ದೆಲ್ಲ. ಮುಗಿಲಿನ ಮಳೆ, ಮಣ್ಣಿನಂದ ಬೆಳೆ, ನಾಡಿನ ಜನರ ಮುಖದ ಮೇಲೆ ಕಳೆ. ಇದು ಒಬ್ಬ ಸನ್ಯಾಸಿ ಸಂತರು ಈ ನಾಡಿನಲ್ಲಿ ಪ್ರಾರ್ಥಿಸಿದ್ದವರು. ಇಡೀ 6,91,00,000 ಜನ ಕನ್ನಡದ ಹೃದಯಗಳ ಪರವಾಗಿ, ಕನ್ನಡ ತಂದೆ ತಾಯಿಗಳ ಪರವಾಗಿ ನನ್ನ ಕೈ ಚಾಚಿ

0: ದೀಪ ಹಚ್ಚಿದೆ, ಬೆಳಕು ಮಾತ್ರ ತಾಯಿ ಚಾಮುಂಡಿ ಸನ್ನಿಯದಷ್ಟೇ ಇಲ್ಲಿ ಬರುವ. ನೀವು ಅನ್ಬೋದು ಮತ್ತು ಪ್ರಾರ್ಥನಾನ ಸಲ್ಲಿಸುವಂಗಿತ್ತಂದ್ರೆ ಅಲ್ಲೇ ಕೊಪ್ಪಳದಾಗ ಸಲ್ಲಿಸ್ಬೇಕಾಗಿತ್ತಲ್ರಿ, ಇಲ್ಲಿಗೆ ಯಾಕೆ ಬರಕ್ ಹೋಗಿದ್ರಿ ಅಂತ. ಕೊಪ್ಪಳದಾಗ ಬರೋ ಟವರ ಬೇರೆ, ಇಲ್ಲಿ ಬರೋ ಟವರ ಬೇರೆ. ತಾಯಿ ಚಾಮುಂಡೇಶ್ವರಿ ಅದಳಲ್ಲ, ಆಕಿ ಶಕ್ತಿ ದೇವತೆ, ಸಿ ಇಸ್ ದಿ ಟವರ್ ಆಫ್ ಪವರ್. ಅಕ್ಕಿ ಅದಕ್ಕೆ ಇಲ್ಲಿ ಬಂದೊಂದು ಪ್ರಾರ್ಥನೆ ಮಾಡೋದಷ್ಟೆ. ಆ ಶಕ್ತಿ ದೇವತೆಯ ಸನ್ನಿಧಿಯಲ್ಲಿ ಬಂದು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗುವುದಷ್ಟೆ. ಮೈಸೂರಿನ ದಸರಾ ಇದು ನಮ್ಮ ನಾಡಿನ ಗತವೈಭವವನ್ನು ಹೇಳಿ ವರ್ತಮಾನದ ಉತ್ಸಾಹವನ್ನು ತುಂಬುತ್ತದೆ. ನಾಡಿನ ಭವಿಷ್ಯಕ್ಕೊಂದು ದಿಕ್ಸೂಚಿ ಇದು. ಇದು ದಸರಾ ಭೂತ ಭವಿಷ್ಯ ವರ್ತಮಾನಗಳ ತ್ರಿವೇಣಿ ಸಂಗಮ ಇದು. ಈ ನಾಡು ಕನ್ನಡದ ನೆಲ, ಕನ್ನಡದ ನಾಡು. ಇದು ಎಂಥ ಅದ್ಭುತ ಇದು. ಈ ನೆಲದ ಸಂಸ್ಕೃತಿ ಎಂಥದ್ದು. ಆದಿಕವಿ ಪಂಪ, ಇಲ್ಲಿಯ ಜನ, ಇಲ್ಲಿಯ ಕವಿಗಳು ಎಷ್ಟು ಸಹೃದಯಗಳಿದ್ದರು. ಯಾರೋ ನಿನ್ನ ಮನೆ ಮುಂದ ಒಬ್ಬ ನೀರಡಿಸಿ ಬಂದು, ಯಪ್ಪ ನನಗೆ ನೀರಡಿಕೆಯಾಗೈತಿ ನೀರು ಕೊಡು ಅಂತ ಕೇಳಿದ್ರ ಕವಿ ಹೇಳುವ ಮಾತೇನಂದ್ರೆ, ಮನ್ಯಾಗ ಹೋಗಿ ಶಾಸ್ತ್ರ ನೋಡಬೇಡೋ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ಧ್ವನಿಗೂ ಮಿಗಿಲು ಶಾಸ್ತ್ರವಿಹುದೇನು. ನೀತಿ ಜಾತಿ ನೋಡಿ ಅಲ್ಲ, ನಾಡು ಜಾತಿ ನೋಡಿ ಕಟ್ಟಬೇಡ, ನೀತಿ ಪ್ರೀತಿಗಳ ಮೇಲೆ ಕಟ್ಟು ಅಂತ ಹೇಳಿದ ನೆಲ ಇದು. ಆದಿಕವಿ ಪಂಪನಿಂದ ಹಿಡಿದು ಆಧುನಿಕ ಕವಿ ಕುವೆಂಪನವರೆಗೆ ಹರಿದ ಸಾಮರಸ್ಯದ ಸೂತ್ರವೊಂದೇ ಈ ನೆಲದಲ್ಲಿ.
1: ಜಗತ್ ಪ್ರಸಿದ್ಧ ಮೈಸೂರು ದಸರಾ ನಿರಂತರ ನಡಿಗೆಗೆ ಮತ್ತು ದಸರಾ ಸಂಸ್ಕೃತಿ ವಿಸ್ತರಿಸುವಲ್ಲಿ ಕಲಾವಿದರ ಪಾತ್ರ ಪ್ರಮುಖವಾದದ್ದು ಎಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಕಲಾವಿದರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು.
2: 4 ಶತಮಾನಗಳ ಹಿಂದೆ ಆರಂಭವಾದಂತಹ ಈ ದಸರಾ ನಾಡಹಬ್ಬವಾಗಿ 4 ವಿಚಾರ ಜ್ಯೋತಿಗಳ ಸಂಗಮದ ಹಬ್ಬ ಅಂತೇಳಿ, ಶಕ್ತಿಯಿಂದ ಸಾಧನೆ, ಅರಿವಿನಿಂದ ಅಭಿವೃದ್ಧಿ, ಸಂಸ್ಕೃತಿಯಿಂದ ಸಮಾನತೆ, ಸಮಾನತೆಯಿಂದ ಶಾಂತಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಅಜ್ಞಾನದ ಮುಳ್ಳನ್ನ ಜ್ಞಾನದ ಮುಳ್ಳಿನಿಂದ ತೆಗೆಯುವುದು ಅಕ್ಷರ, ಅಧರ್ಮದ ಮುಳ್ಳನ್ನ ಧರ್ಮದ ಮುಳ್ಳಿನಿಂದ ತೆಗೆಯುವುದು ಈ ನಮ್ಮ ದಸರಾ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ ತಂದಿದೆ. ಹಬ್ಬ ಇದ್ದ ಕಡೆ ಸಂಸ್ಕೃತಿ ಇರ್ತದೆ, ಸಂಸ್ಕೃತಿ ಇದ್ದ ಕಡೆ ಸರಸ್ವತಿ ಇರ್ತಾಳೆ, ಸರಸ್ವತಿ ಇರೋ ಕಡೆ ಕಲೆ ಇರ್ತದೆ, ಕಲೆ ಇದ್ದ ಕಡೆ ಬೆಲೆ ಇರ್ತದೆ. ಅದಕ್ಕೆ ಇವತ್ತು ದಸರಾನೇ ಸಾಕ್ಷಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇದು ನಮ್ಮ ಸಂಸ್ಕೃತಿ. ದಸರಾ ಮೂಲಕ ಕಲೆ ಮತ್ತು ಸಂಸ್ಕೃತಿಗೆ ಪ್ರೋತ್ಸಾಹವನ್ನು ಕೊಟ್ಟಂತ ಇತಿಹಾಸ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಡೊಳ್ಳು ಕುಣಿತ, ಟಮಟೆ, ನಗಾರಿ, ವೀರ್ಗಾಸೆ, ಕೋಲಾಟ, ಯಕ್ಷಗಾನ, ಅನೇಕ ಕಲಾವಿದರು ಕರ್ನಾಟಕದ ಸಂಸ್ಕೃತಿಯನ್ನ ಇವತ್ತು ಕೂಡ ಜೀವಂತವಾಗಿ ಇಟ್ಟಿದ್ದಾರೆ. ಆ ಎಲ್ಲ ಸಾವಿರಾರು ರಂಗಭೂಮಿ ಕಲಾವಿದರು ಹಾಡುಗಳು, ಸಂಗೀತ, ಕಲೆಯನ್ನ ಬೆಳೆಸಿ ಉಳಿಸಿದವ್ರಿಗೆಲ್ಲರೂ ಕೂಡ ಇವತ್ತು ನಾನು ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ದಸರಾ ಮಕ್ಕಳಿಗೆ ಬಣ್ಣಗಳ ಹಬ್ಬ. ಮನೆ ಮನೆಗಳಲ್ಲಿ ಬಣ್ಣದ ಗೊಂಬೆಗಳನ್ನು ಇಟ್ಟು ಆ ಇತಿಹಾಸವನ್ನ ಸ್ಮರಿಸ್ಕೊಳ್ತಾ ಇದ್ದಾರೆ. ಒಬ್ಬ ಕಲಾವಿದನಿಗೆ ಅದು ಒಂದು ಅದ್ಭುತವಾದಂತಹ ಒಂದು ವೇದಿಕೆ, ಒಬ್ಬ ವ್ಯಾಪಾರಿಗೆ ಒಳ್ಳೆಯ ಅವಕಾಶ, ಅವನ ಬದುಕಿನಲ್ಲಿ ಒಂದು ಹೊಸ ದಿಕ್ಕನ್ನೇ ನೋಡುವಂತ ಒಂದು ಅವಕಾಶ, ಒಬ್ಬ ಪ್ರವಾಸಿಗನಿಗೆ ಮರೆಯಲಾದಂತ ಒಂದು ದೊಡ್ಡ ಅನುಭವ. ಅದಕ್ಕೆ ವಿಶ್ವದಿಂದ ಅನೇಕ ಪ್ರವಾಸಿಗಳು ಈ ದಸರಾ ನೋಡಲಿಕ್ಕೆ ಬರ್ತಾ ಇದ್ದಾರೆ. ಮೈಸೂರು ತನ್ನ ತಾನೇ ಮತ್ತೆ ಕೊಂಡೊಯ್ದುವಂತ ಒಂದು ಹೊಸ ದಿನಗಳು ಇವತ್ತು ಪ್ರಾರಂಭ ಆಗ್ತಾ ಇದೆ. ಮೈಸೂರಿನ ಸಂಸ್ಕೃತಿ ಒಬ್ಬರಿಂದ ಬಂದದ್ದಲ್ಲ, ರಾಜ್ಯರು, ಕಲಾವಿದರು, ಕುಶಕರ್ಮಿಗಳು, ಸಂಗೀತಗಾರರು, ಶಿಕ್ಷಕರು, ವ್ಯಾಪಾರರು ಎಲ್ಲರೂ ಕೂಡ ಬೆವರನ್ನ ಸುಲಿಸಂತ ಒಂದು ಫಲವಿದು. ಮೈಸೂರಿನ ದೊಡ್ಡ ಸಂಪತ್ತು ಅರಮನೆ ಮಾತ್ರ ಅಲ್ಲ, ಅದರ ಹೆಸರಿನಲ್ಲಿ ಮೇಲೆ ಜನಕ್ಕಿರುವಂತ ಒಂದು ದೊಡ್ಡ ನಂಬಿಕೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈ ರೇಷ್ಮೆಯ ಉಡುಗೆಯವರೇ ಆಗಿರ್ತದೆ, ಶ್ರೀಗಂಧ ಪರಿಮಳ ಆಗಿರ್ತದೆ, ಚಿತ್ರಕಲೆ ಅಲಂಕವಾಗಿರ್ತದೆ, ಸಂಗೀತದ ಮನಸ್ಸು ಹಗುರು ಮಾಡ್ತದೆ. ಇವತ್ತು ರಾಜ್ಯದ ಒಂದು ನಾಡಿನ ಹಬ್ಬದ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಆಶೀರ್ವಾದವನ್ನು ಕೂಡ ನಾನು ಪಡೆದಿದ್ದೇನೆ. ನಾನು ನಾನೇ ಎಂಬುದು ಅಧರ್ಮ, ನಾವು ನಮ್ಮದು ಎನ್ನುವುದು ಸುಧರ್ಮ. ಅದನ್ನ ನೀವೆಲ್ಲ ಸೇರಿ ಕಾಪಾಡಿಕೊಂಡು ಬಂದಿದ್ದೀರಿ. ನವ ದುರ್ಗೆಯರ ಆಶೀರ್ವಾದ, ದುರ್ಗೆಯರ ಜೊತೆಯಲ್ಲಿ ರಾಜ್ಯದ ಕೋಟ್ಯಾಂತರ ತಾಯಂದಿರು ಆಶೀರ್ವಾದ ಕೂಡ ಇದೆ ಅಂತ ಹೇಳಿ ನಾನು

0: ಹೊಂದಿದ್ದೇನೆ.
1: ಮೈಸೂರು ಜಿಲ್ಲಾಧಿಕಾರಿಗಳಾದ ಜಿ ಲಕ್ಷ್ಮೀಕಾಂತ ರೆಡ್ಡಿ ಅವರು ಸ್ವಾಗತಿಸಿದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಗರಾಭಿವೃದ್ಧಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜು ಎಸ್ ತಂಗಡಗಿ ಅವರು ಅತಿಥಿಗಳಾಗಿ ಮಾತನಾಡಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಹಲವು ಸಚಿವರು, ಶಾಸಕರು, ಜನಪ್ರತಿನಿಧಿಗಳು ಹಾಗೂ ಉನ್ನತಾಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಕೆಎಂ ವಸುಂಧರ ಅವರ ವಂದನಾರ್ಪಣೆಯೊಂದಿಗೆ ಉದ್ಘಾಟನಾ ಸಮಾರಂಭ ಸಂಪನ್ನಗೊಂಡಿತು.
2: ಮೈಸೂರು ದಸರಾ ಮಹೋತ್ಸವದ ಪ್ರಧಾನ ಆಕರ್ಷಣೆ ಫಲ ಪುಷ್ಪ ಪ್ರದರ್ಶನವನ್ನು ಇಂದು ಮಧ್ಯಾಹ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಉದ್ಘಾಟಿಸಿದರು. ಸ್ವಚ್ಛ ನಗರಿ ಮೈಸೂರಿನ ಹೃದಯ ಭಾಗದಲ್ಲಿರುವ ಕುಪ್ಪಣ್ಣ ಪಾರ್ಕ್ನಲ್ಲಿ ಇಂದು ಉದ್ಘಾಟನೆಯಾಗಿರುವ ಫಲ ಪುಷ್ಪ ಪ್ರದರ್ಶನ ಬರುವ 21ನೇ ತಾರೀಖಿನವರೆಗೆ ಮೈಸೂರು ದಸರಾ ಪ್ರವಾಸಿಗರ ಹುರುನ್ಮನವನ್ನು ತಣಿಸಲಿದೆ.
3: ಎಲ್ರಿಗೂ ನಮಸ್ಕಾರ. ನಾನು ರೂಪಶ್ರೀ, ಮೈಸೂರು ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ದಿನ ದಸರಾ ಫಲಪುಷ್ಪ ಪ್ರದರ್ಶನ ಒಂದು ಥೀಮ್ ಬೇಸ್ಡಲ್ಲಿ ಇನಾಗ್ರೇಟ್ ಮಾಡಿದ್ದೀವಿ. ಅದು ಪ್ರಜಾಪ್ರಭುತ್ವದ ಹಬ್ಬ ವಿಷಯವನ್ನು ಇಟ್ಕೊಂಡು ಈ ದಿನ ನಾವು ವಿಧಾನಸೌಧದ ಮಾದರಿಯನ್ನು 2 ಲಕ್ಷಕ್ಕೂ ಹೆಚ್ಚು ಗುಲಾಬಿ ಮತ್ತು ಸೇವಂತಿಗೆಗಳನ್ನು ಬಳಸಿ ಒಂದು ಮಾದರಿಯನ್ನು ರಚನೆ ಮಾಡಿದ್ದೀವಿ. ಅದ್ರ ಮುಂದೆ ಓಟ್ ಮಾಡಲಿಕ್ಕೆ ಏನೇನು ಅವಶ್ಯಕತೆ ಇದೆ, ಯಾಕೆ ಓಟ್ ಮಾಡಬೇಕು, ಹಾಗಾಗಿ ಯುವ ಜನತೆ ಇದನ್ನು ತಿಳ್ಕೊಳ್ಬೇಕಾದ ಅವಶ್ಯಕತೆ ಇರೋದ್ರಿಂದ ಈ ಒಂದು ಮಾದರಿಯನ್ನು ನಾವು ಮಾಡಿದ್ದೇವೆ. ವಿಧಾನಸೌಧದ ಮುಂದೆನೆ ಯುವರ್ ಓಟ್ ಯುವರ್ ವಾಯ್ಸ್ ಅವರ್ ನೇಷನ್ ಮತ್ತೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎನ್ನುವ ಮಾದರಿಗಳನ್ನು ಸಹ ನಾವು ಇಲ್ಲಿ ಪ್ರತಿಬಿಂಬಿಸಿದ್ದೀವಿ. ಹೆಚ್ಚು ಯುವಜನರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ಶಕ್ತಿ ವಿಭಜನೆ ಮತ್ತು ಸಮತೋಲನದ ಭದ್ರತೆ ಅಂಶದ ಪ್ರಜಾಪ್ರಭುತ್ವದ 3 ಸ್ತಂಭಗಳನ್ನು ಸಹ ನಾವು ಇಲ್ಲಿ ಸ್ಥಾಪನೆಯನ್ನ ಮಾಡಿದ್ದೀವಿ. ಅದೇ ರೀತಿ ಮತದಾನದ ಪೆಟ್ಟಿಗೆ ವಿದ್ಯುನ್ಮಾನ ಯಂತ್ರಗಳು ಪ್ರಜಾಪ್ರಭುತ್ವದ ಹಬ್ಬ ಮತದಾನದ ವಿಷಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಅವುಗಳ ಒಂದು ಮಾದರಿಯನ್ನು ಸಹ ನಾವು ಇಲ್ಲಿ ರಚನೆಯನ್ನ ಮಾಡಿದ್ದೇವೆ. ನನ್ನ ಮತ ನನ್ನ ಹಕ್ಕು ನನ್ನ ಹೊಣೆ ಎಂಬ ಘೋಷವಾಕ್ಯದೊಂದಿಗೆ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಮಹಿಳೆಯರು ಹಿರಿಯ ನಾಗರಿಕರು ಸೇರಿದಂತೆ ಯುವಕರು ಭಾಗವಹಿಸುವ ಸಂದೇಶವನ್ನು ಸಾರುವಂತಹ ಪುಷ್ಪ ಪ್ರತಿಕೃತಿಯನ್ನು ಸಹ ನಾವು ಇಲ್ಲಿ ಇಟ್ಟಿದ್ದೇವೆ. ಮೈಸೂರು ಅರಮನೆ ಮಂಡಳಿಯವರ ವತಿಯಿಂದ ಸಿಂಹಾಸನರೂಢ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯವರ ಒಂದು ಪುಷ್ಪಕೃತಿಯನ್ನು ಸಹ ರಚನೆ ಮಾಡಿದ್ದೇವೆ. ದೇಶದಲ್ಲಿ ಪ್ರಥಮ ಬಾರಿಗೆ ನಮ್ಮ ಗಾಜಿನ ಮನೆ ಒಳಾಂಗಣ ಏನಿದೆ ಅದರಲ್ಲಿ ನಿರಂತರ ಸುಗಂಧ ದ್ರವ್ಯಗಳ ಸುವಾಸನೆಯನ್ನು ಸೂಚಿಸುವ ಪರಿಮಳ ತುಂಬಿರುತ್ತೆ. ದಸರಾ ಕೇಕ್ ಶೋ ವತಿಯಿಂದನೂ ಸಹ ಒಂದು ಬೃಹದಾಕಾರದ ಕೇಕ್ನ ಒಂದು ಮಾದರಿಯನ್ನ ಕಲ್ಪನೆಯನ್ನ ನಾವು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ. ನಮ್ಮದೇ ತೋಟಗಳಲ್ಲಿ ಬೆಳೆದಂತಹ 49 ಬಗೆಯ ವಾರ್ಷಿಕ ಅಲಂಕಾರಿಕ ಪುಷ್ಪ 75,000ಕ್ಕೂ ಹೆಚ್ಚು ಕುಂಡಗಳಲ್ಲಿ ಬೆಳೆಸಿ ಇಲ್ಲಿ ವಿವಿಧ ಮಾದರಿಗಳಲ್ಲಿ ನಾವು ಜೋಡಣೆಯನ್ನು ಆಕರ್ಷಕ ರೀತಿಯಲ್ಲಿ ಮಾಡಿದ್ದೇವೆ. ಅದರ ಜೊತೆಗೆ ಕೃಷಿ ಮತ್ತು ತೋಟಗಾರಿಕೆ ಸಂಬಂಧಿತ ಮಳಿಗೆಗಳಿದ್ದಾವೆ. ಬಂದಂತಹ ಜನರಿಗೆ ಆಹಾರ ಮಳಿಗೆಗಳು ಸಹ ಇಲ್ಲಿ ತಲೆ ಎತ್ತಿದ್ದಾವೆ. ಈ ವರ್ಷದಲ್ಲಿ ವಿಶೇಷ ವಿಭಿನ್ನವಾಗಿ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೇವೆ. ಲಿಂಗಬುದಿಯಲ್ಲೂ ಸಹ ನಾವು ಈ ಸಲ ಪುಷ್ಪಮೇಳವನ್ನ ಇದರ ಜೊತೆಯಲ್ಲೇ ಒಂದು ಉದ್ಘಾಟನೆಯನ್ನ ಮಾಡಿದ್ದೇವೆ. ಈ ಸಲ ನಾವು ವಿವಿಧ ಪ್ರತಿಮೆಗಳನ್ನ ಮಾದರಿಗಳನ್ನ ಅಲ್ಲೂ ಸಹ ರಚನೆಯನ್ನ ಮಾಡಿದ್ದೇವೆ. ಅದನ್ನು ನೋಡಬಹುದು ಮತ್ತೆ ವಿವಿಧ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಬೆಳೆಗಳ ಬಗೆಗಳನ್ನು ಸಹ ಅಲ್ಲಿ ತಿಳ್ಕೊಳ್ಬಹುದು. ಇದು ಇವತ್ತು 11 ಅಕ್ಟೋಬರ್ ಉದ್ಘಾಟನೆಗೊಂಡಿದೆ. ಸತತ 11 ದಿನಗಳ ಕಾಲ ಅಂದ್ರೆ ಅಕ್ಟೋಬರ್ 21ರ ರಾತ್ರಿ 9 ಗಂಟೆವರೆಗೆ ನಡೀತಾ ಇರುತ್ತೆ. ಹಾಗಾಗಿ ರಾಜ್ಯದ ವಿವಿಧ ಜಿಲ್ಲೆಯ ಜನರು ದಸರಾ ನೋಡ್ಲಿಕ್ಕೆ ಏನು ಬರ್ತೀರಿ ಅವರು ದಯಮಾಡಿ ಒಂದು ಬಾರಿ ದಸರಾ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿಯನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.
4: ಮೈಸೂರು ದಸರಾ ವಿಶ್ವವಿಖ್ಯಾತವಾದರೆ ಅದರಲ್ಲಿ ವಸ್ತು ಪ್ರದರ್ಶನ ಸುಪ್ರಸಿದ್ಧ. ಎಲ್ಲರನ್ನ ಅದರತ್ತ ಕೈಬೀಸಿ ಕರೆಯುವ ಈ ಬಾರಿಯ ವಸ್ತು ಪ್ರದರ್ಶನ ಇಂದೇ ಸಾರ್ವಜನಿಕರ ಭೇಟಿಗೆ ಉದ್ಘಾಟಿಸಲಾಯಿತು. ನಗರದೆಲ್ಲೆಡೆ ಇರುವಂತೆ ಇಲ್ಲಿಯ ದೀಪಾಲಂಕಾರ ನಮ್ಮನ್ನು ಸ್ವಾಗತಿಸಲು ಸಜ್ಜಾಗಿ ನಿಂತಿದೆ. ಅತಿ ದೀರ್ಘಕಾಲ ಅಂದರೆ 90 ದಿನಗಳ ಕಾಲ ದಸರಾ ಸಂಭ್ರಮವನ್ನು ಆಚರಿಸುವುದು ಈ ವಸ್ತು ಪ್ರದರ್ಶನ ಅಂದರೆ ತಪ್ಪಾಗಲಾರದು. ಹಿರಿಯರ ನಡಿಗೆ ಮಳಿಗೆಯ ಬಳಿಗಾದರೆ ಕಿರಿಯರ ನೋಟದಲ್ಲಿ ಆಟವೇ ಊಟ. ಆಸಕ್ತರಿಗೆ ಅನೇಕ ಸರ್ಕಾರಿ ಇಲಾಖೆಗಳ ಜ್ಞಾನದ ಭಂಡಾರ, ಚಿಣ್ಣರ ಮನಸ್ಸಿಗೆ ಖುಷಿಯ ಚಿತ್ತಾರ, ಸಂಚಾರದ ನಡುವೆ ಸಿಗುವುದು ಅನೇಕ ಆಹಾರ, ದಸರಾ ಸಡಗರಕ್ಕೆ ಇದೊಂದು ಉತ್ತಮ ಅಲಂಕಾರ. ಆಡುತ್ತಾ ನಡೆಯುತ್ತಾ ಸಾಗುವ ಪ್ರವಾಸಿಗರಿಗೆ ವಿವಿಧ ಕರಕುಶಲ ವಸ್ತುಗಳು, ಗೃಹ ಉಪಯೋಗಿ ಸಾಮಗ್ರಿಗಳು, ವೈವಿಧ್ಯಮಯ ಮಳಿಗೆಗಳು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿದೆ. ಒಟ್ಟಾರೆ ಎಲ್ಲರ ಮನಸೂರೆಗೊಳ್ಳುವುದರಲ್ಲಿ ತನ್ನದೇ ಆಟ ಚಾಪನ್ನು ಮೂಡಿಸಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಪ್ರವಾಸೋದ್ಯಮ ಇಲಾಖೆಯ ಮುಖ್ಯ

0: ಕಾರ್ಯನಿರ್ವಹಣಾಧಿಕಾರಿ ರುದ್ರೇಶ್ ಕೆ ಅವರು ಹೀಗೆ ಹೇಳಿದರು.
1: ನಾಡ ದಸರಾ ಉದ್ಘಾಟನೆಯಾಗಿದೆ. ಇದೇ ದಿನ 7:30 ಎಲ್ಲಾ ಗಣ್ಯರಿಂದ ನಮ್ಮ ದಸರಾ ವಸ್ತು ಪ್ರದರ್ಶನ ಉದ್ಘಾಟನೆಯಾಗಿದೆ. ಇದು ದಿನಾಂಕ 11/10/2026 ಜನವರಿ 8 2027 ಒಟ್ಟು 90 ದಿನಗಳ ಕಾಲ ಈ ದಸರಾ ವಸ್ತು ಪ್ರದರ್ಶನ ಇರುತ್ತೆ. ವಿವಿಧ ರಾಜ್ಯಗಳಿಂದ ದೇಶಗಳಿಂದ ಸುಮಾರು 15-18 lakh ಜನ ಈ ವೀಕ್ಷಣೆಯನ್ನು ಮಾಡ್ತಾರೆ. ಇಲ್ಲಿ ಒಟ್ಟು 80 acres ಪ್ರದೇಶ ವಿಸ್ತರಣೆ ಇದೆ. ಒಂದು ಹೊಯ್ಸಳ ರೀತಿಯಲ್ಲಿ ಒಂದು ಕಮರ್ಷಿಯಲ್ ಸ್ಟಾಲ್ ಅಂತ ಮಾಡಿದೀವಿ. ಅಲ್ಲಿ ಎಲ್ಲಾ ರೀತಿಯ ವಸ್ತುಗಳು ಕಡಿಮೆ ದರದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಆಗುತ್ತೆ. ದಕ್ಷಿಣ ಭಾರತಕ್ಕೇನೆ ಒಂದು ಉದ್ದವಾದ ಒಂದು ಮ್ಯೂಸಿಕಲ್ ಫೌಂಟೈನ್ ಸಂಗೀತ ಕಾರಂಜಿಯನ್ನ ಮಾಡಿದೀವಿ. ಪ್ರತಿದಿನ 3 7:30, 8:30 and 9:30 ಒಟ್ಟು 450 ಉದ್ದ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಸಂಗೀತ ಕಾರಂಜಿ, ಅದನ್ನ ಪ್ರದರ್ಶನ ಮಾಡ್ತೀವಿ. ನಮ್ಮ ಫುಡ್ ಸ್ಟಾಲ್ ಇದೆ, ಅದ ನಂತರ ಅಮ್ಯೂಸ್ಮೆಂಟ್ ಪಾರ್ಕ್, ವಿವಿಧ ವಿನ್ಯಾಸದಲ್ಲಿ ಒಂದು ದೀಪಾಲಂಕಾರವನ್ನು ಮಾಡಿದೀವಿ, ಅದನ್ನು ಕೂಡ ವೀಕ್ಷಣೆ ಮಾಡಬಹುದು. ನಂತರ ಒಂದು ಡಿಸ್ನಿಲ್ಯಾಂಡ್ ಅಂತ ಒಂದು ಸೆಲ್ಫಿ ಪಾಯಿಂಟ್ ಕೂಡ ಮಾಡಿದೀವಿ. ನಮ್ಮ ಕರ್ನಾಟಕ ಸರ್ಕಾರದ ವಿವಿಧ 30 ಇಲಾಖೆಗಳ ಸಾರ್ವಜನಿಕರಿಗೆ ಏನು ಸವಲತ್ತುಗಳು, ಸಹಾಯಧನಗಳು ಮತ್ತು ಮಾಹಿತಿಗಳು ಸಿಗುತ್ತೆ ಅಂತ ತುಂಬಾ ವಿನ್ಯಾಸವಾಗಿ ನಮ್ಮೆಲ್ಲಾ ಸರ್ಕಾರಿ ಮಳಿಗೆಗಳನ್ನ ಮಾಡಿರ್ತಾರೆ. ಇದರಲ್ಲಿ ನಿಮಗೆ ಎಲ್ಲಾ ತರಹದ ಮಾಹಿತಿಗಳು ಸಿಗುತ್ತೆ. ಕಂಪ್ಲೀಟ್ 90 ಯಶಸ್ವಿಯಾಗಿ ನಾವು ಈ ದಸರಾವನ್ನ ಮಾಡ್ತೀವಿ. ಮತ್ತೆ ಒಂದು ಮುಖ್ಯವಾದ ವಿಷಯ, ಈ ಸಲ ನಮ್ಮಲ್ಲಿ ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ ಮತ್ತೆ ಇಸ್ರೋ ಅವರು ವಿವಿಧ ಆಧುನೀಕರಣ ಎಕ್ವಿಪ್ಮೆಂಟ್ಸ್ ಗಳ ಸಮೇತ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಅದು ಕೇವಲ 15 ಮಾತ್ರ ಇರುತ್ತೆ, 11/10 to 22. ಆ ನಿಟ್ಟಿನಲ್ಲಿ ಅದು ತುಂಬಾ ಯಾರು ನೋಡಕ್ಕಾಗಲ್ಲ. ಇಸ್ ಸೆಕ್ಯೂರ್ಡ್ ಎಕ್ವಿಪ್ಮೆಂಟ್ಸ್, ಗನ್ಸು ಮತ್ತೆ ಅವ್ರದ್ದು ಡಿಸ್ಪ್ಲೇಸ್ ಎಲ್ಲ ಇರುತ್ತೆ. ಮತ್ತೆ ಯೂತ್ಸ್ ವಾಂಟ್ಸ್ ಟು ಜಾಯಿನ್ ಆರ್ಮಿ, ನೇವಿ ಅಂಡ್ ಏರ್ ಫೋರ್ಸ್ ಕ್ಯಾನ್ ಆಲ್ಸೋ ಗೆಟ್ ದ ಇನ್ಫಾರ್ಮೇಶನ್.
0: ನಾಡಹಬ್ಬ ದಸರಾದ ಮತ್ತೊಂದು ಮುಖ್ಯ ಆಕರ್ಷಣೆ ಅಂದರೆ ಅತಿ ಹೆಚ್ಚು ಇತಿಹಾಸವನ್ನು ಹೊಂದಿರುವಂತಹ ಸಾಂಪ್ರದಾಯಿಕ ಕ್ರೀಡೆ ಕುಸ್ತಿ ಪಂದ್ಯಾವಳಿ. ಈ ಪಂದ್ಯಕ್ಕಾಗಿ ಸಾಕಷ್ಟು ತಯಾರಿಗಳನ್ನು ನಡೆಸಿಕೊಂಡು 100+ ಕುಸ್ತಿಪಟುಗಳು ಹಾಜರಿದ್ದರು. ಇಂದು ಸಂಜೆ 4 ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿರುವ ಶ್ರೀ ಡಿ ದೇವರಾಜ ಅರಸ್ ವಿವಿಧೋದ್ದೇಶ ಕ್ರೀಡಾಂಗಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆಯನ್ನು ನೆರವೇರಿಸಿದರು. 7 ಕಾಲ ಈ ಕುಸ್ತಿ ಪಂದ್ಯಾವಳಿ ನಡೆಯಲಿದ್ದು ನಾಡ ಕುಸ್ತಿ, ಪಾಯಿಂಟ್ ಕುಸ್ತಿ ಹಾಗೂ ಪಂಜಾ ಕುಸ್ತಿ ಎಂಬ 3 ವಿಭಿನ್ನ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ ಎಂದು ತಿಳಿಸಲಾಯಿತು. ಈ ಬಾರಿಯಿಂದ ವಿಶೇಷವಾಗಿ ಕ್ರಿಕೆಟ್ ಮಾದರಿಯಲ್ಲಿ ವಿಡಿಯೋ ಅನಾಲಿಸಿಸ್ ಹಾಗೂ ಥರ್ಡ್ ಅಂಪೈರ್ ತೀರ್ಪನ್ನು ಪರಿಗಣಿಸುವಂತೆ ಮಾಡಲಾಗಿದೆ. ಅಖಾಡದಲ್ಲಿ ಸಾಂಪ್ರದಾಯಿಕ ಮಟ್ಟಿ ಪೂಜೆಯೊಂದಿಗೆ ಪ್ರಾರಂಭವಾದ ಈ ಪೈಲ್ವಾನರ ಕಸರತ್ತು ದಸರಾ ಮಹೋತ್ಸವದ ಜೀವನಾಡಿಯಾಗಿದೆ. ಹುರಿದುಂಬಿಸುವ ಪ್ರೇಕ್ಷಕರ ಕೂಗಾಟ, ತಗ್ಗದ ಪಟುಗಳ ಪೈಪೋಟಿ, ಪೈಲ್ವಾನರ ಪೌರುಷ ಎಲ್ಲರನ್ನ ಆಶ್ಚರ್ಯಗೊಳಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮೈಸೂರು ಜಿಲ್ಲೆಯ ಕುಸ್ತಿ ಸಂಘಟಕರಾದ ಪೈಲ್ವಾನ್ ಚಂದ್ರಶೇಖರ್,
2: ದಸರಾ ಅಂದ್ರೆ ಕುಸ್ತಿ, ಕುಸ್ತಿ ಅಂದ್ರೆ ದಸರಾ. ಪ್ರತಿ ವರ್ಷಂತರ ಈ ವರ್ಷನು ಕುಸ್ತಿ ಕೂಡ ಭಾರಿ ಅದ್ದೂರಿಯಾಗಿ ನಡೀತಿದೆ. ಇದು ನಮ್ಮ SP ಸಾಹೇಬರಾದ ನಾಗೇಶ್ವರ ಆಂಡ್ ಅವ್ರಿಗೆ ಬರ್ತದೆ. ಮೈಸೂರಲ್ಲಿ ಇರುವಂತಹ ಹಿರಿಯ ಪೈಲ್ವಾನ್ಗಳಿಗೆಲ್ಲ ಕರೆದಿ ಕುಸ್ತಿ ಯಾಕೆ ನಡೀಬೇಕು, ಏನ್ ನಡೀಬೇಕು ಅಂತ ಫಸ್ಟ್ ಅವರ್ ಒಂದು 2-3 ಮೀಟಿಂಗ್ ಮಾಡ್ತಾರೆ. ನಂತರ ಜೊತೆ ಕಟ್ಟ ಕಾರ್ಯಕ್ರಮ ನಡೀತದೆ. ಮೈಸೂರು, ನಂಜನಗೂಡು, ಚಾಮರಾಜನಗರ, ಮಂಡ್ಯ, ಕರ್ನಾಟಕ ಸ್ಟೇಟ್ ಇಂದ ಎಲ್ಲಾ ಪೈಲ್ವಾನ್ಗಳು ದಸರಾಕ್ಕೋಸ್ಕರ ರೆಡಿ ಆಯ್ತಾರೆ. ಯಾಕೆಂದ್ರೆ ದಸರಾನ ವರ್ಷಕ್ಕೊಂದ್ಸಲ ಬರೋದು ನಮ್ಮ ಊರು ಹಬ್ಬತ್ತರ. ಇದು ಕಂಟಿನ್ಯೂ 7 ಸಂಪ್ರದಾಯ ಪ್ರಕಾರ ನಾಡ ಕುಸ್ತಿ ನಡೀತದೆ. ಅದು ಮಣ್ಣು ಕುಸ್ತಿ, ಪಾಯಿಂಟ್ ಕುಸ್ತಿ ನಡೀತದೆ. ಇವತ್ತು ಏನು ಕಾಲೇಜ್ ಲೆವೆಲ್ಗಳಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ಗಳಲ್ಲಿ, ಒಲಿಂಪಿಕ್ ಅಲ್ಲಿ ಏನು ಮ್ಯಾಟ್ ಕುಸ್ತಿ ನಡೀತದೆ ಅದು ಕೂಡ ನಡೀತದೆ. ಪ್ರತಿ ತೂಕದಲ್ಲೂ ನಡೀತದೆ. ಅದು ಸಾಯಂಕಾಲ 4 ರಾತ್ರಿ 8-9-10 ನಾಡ ಕುಸ್ತಿನೂ ನಡೀತದೆ. ಮೈಸೂರು ಮಹಾರಾಜರದ್ದು ದಸರಾ ಕುಸ್ತಿದು ಗದೆ ತಗೊಂಡ್ರು ಕೂಡ ಒಂದು ವ್ಯಾಲ್ಯೂ ಜಾಸ್ತಿ. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಇಡೀ ಕರ್ನಾಟಕದಲ್ಲಿ ಗದೆ ತಗಬೇಕು ಅಂತಂದ್ರೆ ಮೈಸೂರಲ್ಲಿ ದಸರಾ ಕುಸ್ತಿ ಗದೆ ತಗೊಂಡ್ರು ಕೂಡ. ಯಾಕೆಂದ್ರೆ ಪ್ಯೂರ್ ಬೆಳ್ಳಿ ಕೊಡೋದಿಲ್ಲಿ, 4 ಕೊಡ್ತಾರೆ. 4 ಪ್ಯೂರ್ ಬೆಳ್ಳಿ. ಕುಮಾರ್ ಪ್ರಶಸ್ತಿ ಇರ್ಬೋದು, ಕಂಠೀರವ ಪ್ರಶಸ್ತಿ ಇರ್ಬೋದು, ಕಿಶೋರ್ ಪ್ರಶಸ್ತಿ ಇರ್ಬೋದು, ಕಿಶೋರಿ ಪ್ರಶಸ್ತಿ ಇರ್ಬೋದು. 94-93 3 ಜನ ಹೆಣ್ಮಕ್ಳು ಇದ್ದಿದ್ದು, ಇವತ್ತು ಹೆಣ್ಮಕ್ಳು ಭಾರಿ ಬೆಳೆದಿದ್ದಾರೆ, ಭಾರಿ ಹೆಣ್ಮಕ್ಳು ಬರ್ತಾರೆ. ಹೆಣ್ಮಕ್ಳು ತೂಕಾನೇ ಇದೆ. ಈ ವರ್ಷ ಅಂತೂ ವಿಶೇಷತೆ ಏನು ಅಂತ ಅಂದ್ರೆ ಹೆಣ್ಮಕ್ಳದ್ದು ಭಾರಿ ಫೈಟ್ ಇದೆ. ಪ್ರಥಮ ಬಾರಿಗೆ ಮೈಸೂರಲ್ಲೇ 40 ಹೆಣ್ಮಕ್ಳು ದಸರಾ ರೆಡಿ ಆಗಿದ್ದಾರೆ. ಸಲ ಹೆಣ್ಮಕ್ಳದ್ದು ಭಾರಿ ಫೈಟ್ ಇದೆ ಪಾಯಿಂಟ್ ಕುಸ್ತಿಲಿ. ಆಮೇಲೆ ಮಟ್ಟಿ ಕುಸ್ತಿನೂ ಆಡ್ತಾರೆ ಅವರು, ಅದೇ ವಿಶೇಷತೆ. ಯಾಕೆಂದ್ರೆ ಹೆಣ್ಮಕ್ಳುಗಳು ಮೊದಲು ಬರ್ತಾ ಇರಲಿಲ್ಲ, ಇವತ್ತು ಕುಸ್ತಿಗೂ ಹೆಣ್ಮಕ್ಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಮ್ಯಾಟ್ ಕುಸ್ತಿ, ಪಾಯಿಂಟ್ ಕುಸ್ತಿ ಅಂತಂದ್ರೆ ಈ ಉದ್ಘಾಟನೆ ದಿನ ಮಾತ್ರ ಮಟ್ಟಿ ಕುಸ್ತಿ ನಡೀತದೆ. ಪಾಯಿಂಟ್ ಕುಸ್ತಿ ಒಂದೇ ಒಂದು ಓಪನಿಂಗ್ ಮಾಡಿ ಬಿಟ್ಬಿಡ್ತಾರೆ. ಪಾಯಿಂಟ್ ಕುಸ್ತಿ ಬೆಳಿಗ್ಗೆ 7 ರಾತ್ರಿ 10 ನಡೀತದೆ. ಮಟ್ಟಿ ಕುಸ್ತಿ ಸಾಯಂಕಾಲ 6 ಒಂದು 7-8 ನಡೀತದೆ. ಆಮೇಲೆ ಜನಗಳಿಗೆ ಉಚಿತ, ಪ್ರತಿಯೊಬ್ರು ಬರ್ಬೋದು, ಪ್ರತಿಯೊಬ್ರು ನೋಡ್ಬೋದು. ನೀವೇ ನೋಡ್ತಾ ಇದೀರ ನೋಡಿ ಜನಗಳು ಯಾವ ರೀತಿ ಕುಂತವ್ರೆ. 17 ಫೈನಲ್ ನಡೀತದೆ. ಆಮೇಲೆ 15 ಇರ್ಬೋದು, 17 ಇರ್ಬೋದು, ಎಲ್ಲಾ ಫೈನಲ್ ಒಂದೇ ದಿನ ನಡೀತದೆ. 4-5 ವರ್ಷದಿಂದ ಪ್ರತಿ ಗದೇನು ಹೊರಗಡೆ ಅವ್ರು ತಗೊಂಡು ಹೋಯ್ತಿದ್ರು. ನಮ್ಮ ಮೈಸೂರು, ಚಾಮರಾಜನಗರ, ಮಂಡ್ಯಾಗಿ ಅನ್ಬಿಟ್ಟು ಕುಮಾರ್ ಪ್ರಶಸ್ತಿ ಮಾತ್ರ ಮೈಸೂರಿಗೆ. ನಮಸ್ಕಾರ.
3: ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಇಂದು ಮೈಸೂರಿನ

0: ಮತ್ತು ಶಿಕ್ಷಣವನ್ನು ಉನ್ನತೀಕರಿಸಿ ಆಧುನಿಕ ಮತ್ತು ಸಮಕಾಲೀನ ಕಲೆ ಮತ್ತು ಸಂವೇದನಾ ಪೂರಕವಾಗುವಂತೆ 1987ರೊಳಗೆ ಜಯಚಾಮರಾಜೇಂದ್ರ ದೃಶ್ಯಕಲಾ ಅಕಾಡೆಮಿ ಪ್ರಾರಂಭ ಆಯಿತು. ಇಲ್ಲಿವರೆಗೂ ಬಹಳಷ್ಟು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡುವಂಥ, ಕಲೆಯಲ್ಲಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಕನಿಷ್ಠ 750 ರೂಪಾಯಿ, ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮಾಸಿಕ ಸಮಗ್ರ ವೆಚ್ಚ ಭರಿಸುವಂಥ ಕೆಲಸ ಇದು ಮಾಡ್ತಾ ಬಂದಿದೆ. ಇಲ್ಲಿಂದ ನಮ್ಮ ಮಕ್ಕಳು ಯಾರ್ಯಾರು ಹೋಗಿರ್ತಾರೋ ಅವ್ರಿಗೆಲ್ಲರಿಗೂ ನಮ್ಮ ಹೊರಗಡೆ ಒಳ್ಳೆಯ ಮಾಧ್ಯಮ ಕ್ಷೇತ್ರದೊಳಗಿರ್ಬೋದು, ವನ್ಯಜೀವಿ ಛಾಯಾಗ್ರಾಹಕರಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗ್ತಾ ಇದ್ದಾವೆ. ಈ ಕಾವದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ರಾಜ್ಯಕ್ಕೆ ಹೆಸರು ತರುವಂಥ ಕೆಲಸವನ್ನು ಇಲ್ಲಿ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ. ಏನಂದ್ರೆ ಇಲ್ಲಿ ಅಪಾಯಿಂಟ್ಮೆಂಟ್ ಆಗಬೇಕಾಗಿದೆ, ಆ ಬಹಳ ಅವಶ್ಯಕತೆ ಇದೆ. ಡಿಪಿಆರ್ಗೆ ಪತ್ರವನ್ನು ಬರೆದು ಆದಷ್ಟು ಬೇಗ ಇಲ್ಲಿ ಒಂದಿಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಹುದ್ದೆಗಳಿಗೆ ಒಂದು ಅಪಾಯಿಂಟ್ಮೆಂಟ್ ಅನ್ನು ಮಾಡುವಂತ ಕೆಲಸವನ್ನು ತ್ವರಿತಗತವಾಗಿ, ಏಕಂದ್ರೆ ಇದನ್ನು ಯಾಕೆ ಲೇಟ್ ಆಯಿತು ಅಂತಂದ್ರೆ ಒಂದು ನಮ್ಮ ಸರ್ಕಾರದಲ್ಲಿ ರಿಸರ್ವೇಷನ್ ಗೊಂದಲಗಳು ಇದ್ವು, ಆ ಗೊಂದಲಕ್ಕೆ ಇವತ್ತು ಪರಿಹಾರವನ್ನು ಮಾಡ್ಕೊಂಡಿದ್ದೀವಿ. ಈ ಎಲ್ಲ ಇಲಾಖೆಯೊಳಗೂ ಪ್ರಾರಂಭವನ್ನು ಮಾಡಿದ್ದೀವಿ. ಅದೇ ರೀತಿ ಇಲ್ಲಿನೂ ಹುದ್ದೆಯನ್ನು ಸ್ಯಾಂಕ್ಷನ್ ಮಾಡಿಕೊಂಡು ಆ ಕೆಲಸವನ್ನು ಮಾಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾ, ವಿಶಿಷ್ಟವಾದಂಥ ಕಲೆನ ನಾನು ನೋಡಿದಂತೆ ಬಹಳ ಖುಷಿ ಪಡ್ತೀವಿ ನಾವೆಲ್ಲವೂ. ಬಹಳ ಅದ್ಭುತವಾದಂಥ ಕಲೆಗೆ ಹೆಸರುವಾಸಿ ಅದು. ವಿಶೇಷವಾಗಿ ಮೈಸೂರು ಅಂದರೆ ಕಲೆಗಳ ನಾಡು, ಕಲೆಗಳ ಬೀಡು ಅನ್ನುವ ರೀತಿಯೊಳಗೆ ಇಲ್ಲಿ ಒಂದು ಮಹಾರಾಜರು ಪ್ರಾರಂಭ ಮಾಡಿದಂಥ ಒಂದು ಶಾಲೆ ಇನ್ನೂ ಹೆಚ್ಚು ಹೆಚ್ಚು ಎತ್ತರಕ್ಕೆ ಬೆಳೀಲಿ, ಅದಕ್ಕೆಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು.
1: ಕಾವಾ ವಿದ್ಯಾರ್ಥಿಗಳು ರಚಿಸಿದ ವಿವಿಧ ಬಗೆಯ ಕಲಾ ರಚನೆಗಳು ಪ್ರದರ್ಶನಗೊಂಡಿದ್ದವು. ಬಹು ಬಗೆಯ ಕಲಾ ಮಾಧ್ಯಮಗಳು ಇಲ್ಲಿ ಅನಾವರಣಗೊಂಡಿದ್ದವು. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಆಯೋಜನೆಗೊಂಡಿದ್ದ ಕನ್ನಡ ಪುಸ್ತಕ ಮಾರಾಟ ಮೇಳವನ್ನು ಇಂದು ಕರ್ನಾಟಕ ಸರ್ಕಾರದ ಕನ್ನಡ ಹಾಗೂ ಸಂಸ್ಕೃತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆ ಅವರು ಉದ್ಘಾಟಿಸಿದರು. ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಸಾಂಸ್ಕೃತಿಕ ವೇದಿಕೆಯಲ್ಲಿ ಈ ಸಂಜೆ 5:30ಕ್ಕೆ ಸಮಾರಂಭ ನೆರವೇರಿತು. ಇದೇ ಸಂದರ್ಭದಲ್ಲಿ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಿವರಾಜ್ ಎಸ್ ತಂಗಡಿಗೆ ಅವರು,
0: ನಾನು ದಯಮಾಡಿ ಎಲ್ಲರಲ್ಲಿ ವಿನಂತಿ ಮಾಡೋದಿಷ್ಟೇ, ಮಕ್ಕಳಿಗೆ ಓದುವಂತ ಹವ್ಯಾಸ ಬರಬೇಕು, ಅವರಿಗೆ ಅದಕ್ಕೆ ಅಭಿರುಚಿಯನ್ನ ಹಚ್ಚುವಂತ ಕೆಲಸವನ್ನ ಮಾಡಬೇಕು. ಇವತ್ತೇನಾಗಿದೆ ಅಂದ್ರೆ ನಾವು ಪುಸ್ತಕ ಓದೋದು ಬಿಟ್ಟಿವಿ, ಮೊಬೈಲ್ ಓದಕ್ ಚಾಲು ಮಾಡಿವಿ. ಇಡೀ ಜೀವನ ಹೋಗ್ತಾ ಇದೆ, ಅದಕ್ಕೆ ಹೋಗಂತ ಅವಕಾಶವನ್ನು ಕೊಡಬಾರದು. ಅದಕ್ಕೆ ಈ ಒಂದು ಪುಸ್ತಕವನ್ನು ಓದುವಂತ ಹವ್ಯಾಸವನ್ನು ಬೆಳೆಸಬೇಕು ಅಂತಂದು ತಮ್ಮೆಲ್ಲರಿಗೆ ವಿನಂತಿಸುತ್ತಾ, ಈ ವರ್ಷ ಕನಿಷ್ಠ 140 ಅರ್ಜಿಗಳು ಬಂದಿದ್ದು 95 ಮಳಿಗೆ ನಿರ್ಮಾಣ ಮಾತ್ರ ನಾವು ಹಂಚಲಾಗಿದೆ. ರಾಜ್ಯದ ಭಾಗಗಳಿಂದ ಪ್ರಕಾಶಕರು ಇಲ್ಲಿಗೆ ಬಂದಿದ್ದಾರೆ, ಅವರಿಗೆ ಅನುಕೂಲವಾಗಲು ಪ್ರತಿದಿನ ಭೋಜನ ಉಪಹಾರ ಉಚಿತವಾಗಿ ನೀಡಬೇಕು ಅಂತ ಈಗಾಗಲೇ ಅವರು DC ಅವರಿಗೂ ಹೇಳುವಂತ ಕೆಲಸವನ್ನ ಮಾಡಿದ್ದೀವಿ. ಇದು ಒಂದು ಐತಿಹಾಸಿಕ ಪುಸ್ತಕ ಮೇಳ, ಎಲ್ಲ ವಿಶೇಷವಾದಂತ ಕಾರ್ಯಕ್ರಮವನ್ನ ಪ್ರತಿ ವರ್ಷ 9 ದಿವಸ, ಈ ಸತಿ 11 ದಿವಸ, ಇದರ ಉಪಯೋಗವನ್ನ ಸುತ್ತಮುತ್ತಲಿನ ನಮ್ಮ ರಾಜ್ಯದ ಎಲ್ಲ ಜನರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಯರು ಇದನ್ನ ಉಪಯೋಗವನ್ನು ತೆಗೆದುಕೊಳ್ಬೇಕು ಅಂತಂದೇಳಿ ನಾನು 2 ಮಾತನ್ನು ಮುಗಿಸ್ತೇನೆ.
1: ನಾಡಿನ ಅನೇಕ ಪ್ರತಿಷ್ಠಿತ ಪ್ರಕಾಶಕರು ಹಾಗೂ ಮಾರಾಟಗಾರರು ಪುಸ್ತಕ ಮಳಿಗೆಗಳನ್ನು ತೆರೆದಿದ್ದರು. ಇಂದಿನಿಂದ ಈ ತಿಂಗಳ 20ರವರೆಗೆ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8:30ರವರೆಗೆ ಪುಸ್ತಕ ಮಳಿಗೆಗಳು ಪುಸ್ತಕ ಪ್ರಿಯರಿಗಾಗಿ ತೆರೆದಿರುತ್ತವೆ.
2: ನಾಡಹಬ್ಬ ಮೈಸೂರು ದಸರಾ ಅಂದರೆ ಸಾಂಸ್ಕೃತಿಕ ವೈಭವ, ಸಾಂಪ್ರದಾಯಿಕ ಆಚರಣೆಗಳ ಸಂಭ್ರಮದ ಜೊತೆ ನಾಡಿನ ಆಹಾರ ಸಂಸ್ಕೃತಿಯೂ ಹೌದು. ವೈವಿಧ್ಯಮಯ ಆಹಾರ ಪದ್ಧತಿಗಳು, ಪ್ರಾದೇಶಿಕ ಖಾದ್ಯಗಳು ಹಾಗೂ ರುಚಿಯ ಮೂಲಕ ನಾಡಿನ ಪರಂಪರೆಯನ್ನ ಪರಿಚಯಿಸುವ ಆಹಾರ ಮೇಳವನ್ನು ಸಂಜೆ 4 ಗಂಟೆಗೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಮಾನ್ಯ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ರಿಜ್ವಾನ್ ಅರ್ಷದ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡುತ್ತಾ,
3: ಮೈಸೂರು ನಗರದ ಆಹಾರ ಮೇಳವನ್ನು ಉದ್ಘಾಟನೆ ಮಾಡತಕ್ಕಂತ ಭಾಗ್ಯ ನನಗೆ ಸಿಕ್ಕಿದೆ. ಇವತ್ತಿಂದ ಚಾಲನೆ ಆಗುತ್ತೆ, ಇನ್ನು 25ನೇ ತಾರೀಕುವರೆಗೂ ಈ ಆಹಾರ ಮೇಳ ನಡೆಯುತ್ತೆ. ದಸರಾ ಹಬ್ಬ ಇದೆಯಲ್ಲ, ಇದು ನಾಡಿನ ಸಮಸ್ತ ಜನರ ಹಬ್ಬ. ಮತ್ತೆ ಈ ಆಹಾರ ಮೇಳದಲ್ಲಿ 140 ಬೇರೆ ಬೇರೆ ಅಂಗಡಿಗಳು ಇದಾವೆ, 39

0: ಬೇರೆ ಬೇರೆ ರೀತಿಯ ಫುಡ್ ಸ್ಟಾಲ್ಸ್ ಹಾಕಿದ್ದೀರಿ. ಯಾಕಂದ್ರೆ ನಮ್ಮ ದೇಶ ಒಂದು ವಿಭಿನ್ನವಾದಂತಹ ದೇಶ, ಕರ್ನಾಟಕಕ್ಕೂ ಹಾಗೇನೆ. ಒಂದು 50 ಕಿಲೋಮೀಟರ್ ನೀವು ಪ್ರಯಾಣ ಮಾಡಿ, ಅಲ್ಲಿಯ ಊಟದ ಪದ್ಧತಿನೇ ಬೇರೆ ಆಗಿರ್ತದೆ. ನೀವು ಕಾಶ್ಮೀರಿಂದ ಶುರು ಮಾಡಿ ಅವ್ರ ಊಟದ ಪದ್ಧತಿ ನೋಡಿ, ಬರ್ತಾ ಬರ್ತಾ ಕೇರಳಕ್ಕೆ ಹೋಗಿ ಅವ್ರ ಊಟದ ಪದ್ಧತಿ ನೋಡಿ. ಬಹುಶಃ ಇಡೀ ವಿಶ್ವದಲ್ಲಿ ಬೇರೆ ಯಾವುದೇ ದೇಶದಲ್ಲಿ ಈ ರೀತಿಯ ವಿಭಿನ್ನವಾದಂತ ಸಂಸ್ಕೃತಿ, ವಿಭಿನ್ನವಾದಂತ ಊಟದ ಪದ್ಧತಿ ಇಲ್ಲ. ಇಡೀ ದೇಶದ ಒಂದ್ ಕಡೆ ಇರಲಿ, ಕರ್ನಾಟಕದಲ್ಲೇ ನಾವು ಇಲ್ಲಿ ಮೈಸೂರು ಭಾಗದಲ್ಲಿ ಏನ್ ಊಟ ಮಾಡ್ತಿರೋ, ನೀವು ಕರಾವಳಿ ಭಾಗಕ್ಕೆ ಹೋದ್ರೆ ಬೇರೆ ತರ ಊಟ ಇದೆ. ಬೆಂಗಳೂರು ಬಂದ್ರೆ ಅಂತೂ ಇಡೀ ವಿಶ್ವದ ಊಟ ಅಲ್ಲೇ ಸಿಗ್ತಾ ಇದೆ. ಸೊ ಆಹಾರ ಮೇಳದಲ್ಲಿ 39 ವಿಭಿನ್ನವಾದಂತ ಪದ್ಧತಿಯ ಊಟದ ಅಂಗಡಿಗಳು ಇಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಮುಂದಿನ ವರ್ಷಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಚಿಂತನೆ ನಡೆಸಿ, ಜನ ಊಟ ಅಂದ್ರೆ ಎಲ್ಲರಿಗೂ ಇಷ್ಟವಾದಂತ ಆರೋಗ್ಯಕರವಾದಂತ ಊಟ, ಕ್ಲೆನ್ಲಿನೆಸ್ ಇದೆ, ನೀಟ್ ಇದೆ ಅಂದ್ರೆ ಎಲ್ಲರೂ ಖುಷಿಯಿಂದ ಬಂದು ಊಟ ಮಾಡಿ ನಿಮ್ಗೆಲ್ಲ ಪ್ರಶಂಸೆ ಮಾಡಿ ಹೋಗ್ತಾರೆ. ಸೊ ಇಲ್ಲಿ ಕ್ಲೆನ್ಲಿನೆಸ್ ಅನ್ನು ನೀವು ಕಾಪಾಡ್ಕೋಬೇಕು, ಸ್ವಚ್ಛತೆಯನ್ನು ಕಾಪಾಡಿಸ್ಕೋಬೇಕು. ಇಲ್ಲಿ ಇರ್ತಕ್ಕಂತ ಜನರ ಜವಾಬ್ದಾರಿ, ಅಧಿಕಾರಿಗಳ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಜನರ ಆರೋಗ್ಯ ಆಹಾರ ಮೇಳದಲ್ಲಿ ನೀವು ಕಾಪಾಡತಕ್ಕಂತ ಜವಾಬ್ದಾರಿ ನಿಮಗಿದೆ. ಎಷ್ಟು ಆರೋಗ್ಯಕರವಾದಂತ ಊಟ ಕೊಡ್ತಾ ಇದಾರೆ, ಎಷ್ಟು ನೀಟಾಗಿ ಕೊಡ್ತಾ ಇದಾರೆ, ಕ್ಲೀನ್ ಆಗಿ ಕೊಡ್ತಾ ಇದಾರೆ, ಕೈಗೆ ಗ್ಲೌಸ್ ಹಾಕೊಂಡಿದಾರ, ಅದೆಲ್ಲವನ್ನು ನೀವು ಪರಿಶೀಲನೆ ಮಾಡಿ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಕಾಪಾಡಬೇಕು. ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ಅಂತ ನಂಬಿಕೊಂಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
1: ಸಂಜೆ ಮೈಸೂರು ಅರಮನೆಯ ಆಕರ್ಷಕ ವೇದಿಕೆಯಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಸಂಗೀತ ವಿದುಷಿ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರನ್ನು ಗೌರವಿಸಲಾಯಿತು. ಇವರು ಆಕಾಶವಾಣಿಯೊಂದಿಗೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ.
2: ನಮಸ್ಕಾರ. ಭಗವತಿ ಶಾರದೆ ನನಗೆ ಕನಸಿದ್ದಂತಹ ಸಂಗೀತದಲ್ಲಿದ್ದಂತಹ ಆಸಕ್ತಿಯನ್ನ ಗುರುತಿಸಿ ಸಂಗೀತದ ಲಕ್ಷ ಲಕ್ಷಣ ಜ್ಞಾನವನ್ನ ಮತ್ತು ಜೀವನ ಮೌಲ್ಯಗಳನ್ನ ಕಲಿಸಿ ಸಂಗೀತಾಭ್ಯಾಸಕ್ಕೆ ನನ್ನ ತೊಡಗುವಂತೆ ಪ್ರೇರೇಪಿಸಿದಂತಹ, ಪ್ರೋತ್ಸಾಹಿಸಿದಂತಹ ನನ್ನ ಮಾತಾಪಿತೃಗಳಿಗೆ ಮತ್ತೆ ಎಲ್ಲಾ ಲೋಕಗುರುಗಳ ಆಶೀರ್ವಾದದಿಂದ ಈ ಪ್ರಶಸ್ತಿ ದೊರೆತಿದೆ ಅಂತ ನಾನು ಭಾವಿಸಿದ್ದೇನೆ. ಪ್ರತಿ ಪ್ರಶಸ್ತಿಯೂ ಸಂತೋಷ ಅಂತೂ ಕೊಟ್ಟಿದೆ. ನಾನು ನಡೆದು ಬಂದ ದಾರಿ ಬಹುಶಃ ಸರಿ ಇರಬಹುದು ಅಂತನ್ನೋದ್ರ ಜೊತೆಗೆ ಇನ್ನೂ ಮುಂದೆ ಪಯಣ ಬಹಳಷ್ಟು ಇದೆ. ಇದೊಂದು ಮಹಾಸಾಗರ. ಎಷ್ಟು ಬಗುಸೆ ನೀರನ್ನ ನೀನು ಈ ಜನ್ಮದಲ್ಲಿ ಅರಗಿಸ್ಕೊಳ್ಳಕ್ಕೆ ಸಾಧ್ಯ, ಅರಿತುಕೊಳ್ಳುವುದಕ್ಕೆ ಸಾಧ್ಯ ನೋಡು ಅನ್ನೋದನ್ನ ಪದೇ ಪದೇ ಜ್ಞಾಪಿಸೋದಿಕ್ಕೆ ಈ ಪ್ರಶಸ್ತಿಗಳು ನಮಗೆ ಎಚ್ಚರಿಕೆಯ ಗಂಟೆಯೂ ಹೌದು, ಹಾಗೆ ಪ್ರೋತ್ಸಾಹದಾಯಕವೂ ಹೌದು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ. ಆ ಅರಮನೆಯಲ್ಲಿ ಕೊಡುವುದು ಆ ವೈಭವವೇ ಬೇರೆ. ಆದ್ರಿಂದ ಇದು ತುಂಬಾ ಪ್ರತಿಷ್ಠಿತವಾದದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಭಗವತಿಯ ಆರಾಧನೆ ಸದಾ ಕಾಲ ಹೀಗೆ ಇರಲಿ, ನನ್ನನ್ನು ಅವಳು ಸದಾ ಹಾಡಿಸ್ತಿರ್ಲಿ ಅನ್ನೋದಷ್ಟೇ. ನಾನು ಹಾಡುವುದು ಅವಳಿಗೆ ತಲಪಲಿ ಎನ್ನುವುದು ನನ್ನದು ಮುಖ್ಯವಾದಂತಹ ಒಂದು ಉದ್ದೇಶ. ನನ್ನ ಸಂಗೀತದಲ್ಲಿ ನಾನು ಉಪಾಸನೆ ಮಾಡ್ತಿದ್ದೀನಿ, ನನ್ನ ಉಸಿರು ಸಂಗೀತ.
1: ಇಂದಿನಿಂದ ಇದೇ ತಿಂಗಳ 21ರವರೆಗೆ ಮೈಸೂರಿನ ವಿವಿಧ ವೇದಿಕೆಗಳಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಆಹಾರ ಮೇಳ, ವಸ್ತು ಪ್ರದರ್ಶನ, ಪುಸ್ತಕ ಮೇಳ, ಸಾಹಸ ಕ್ರೀಡೆಗಳು, ವೈಮಾನಿಕ ಪ್ರದರ್ಶನಗಳೆಲ್ಲವೂ ಮೇಳೈಸಲಿವೆ. ಮನಸೂರೆಗೊಳ್ಳುವ ಕಾರ್ಯಕ್ರಮಗಳನ್ನು ಸವಿಯಲು ಮೈಸೂರಿಗೆ ಬನ್ನಿ, ದಸರೆಯಲ್ಲಿ ಪಾಲ್ಗೊಳ್ಳಿ.
3: ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಜಿ ಶಾಂತಕುಮಾರ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ, ಜಿಎನ್ ಮಂಜುನಾಥ್, ಆರ್ ಲೋಕೇಶ್ವರಿ ಹಾಗೂ ಕೀರ್ತನ. ತಾಂತ್ರಿಕ ನೆರವು ಚಂದ್ರಹಾಸ್ ಹಾಗೂ ಎಂಎನ್ ಮುರಳೀಧರ. ತಾಂತ್ರಿಕ ನಿರ್ವಹಣೆ ಐ ವನಿತಾ. ನಿರ್ಮಾಣ ದಿಗ್ವಿಜಯ್ ಬಿ. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
4: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ ಸಿರಿಗಂಧ. ಸಿರಿಗಂಧದಲ್ಲಿ ಮಧುರವಾದ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಸಿರಿಗಂಧದಲ್ಲಿ ಕೇಳಿ ಅಮೃತವಾಣಿ ಚಿತ್ರದಿಂದ ಆರಿಸಿರುವಂಥ ಗೀತೆಯೊಂದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶಾನ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ಪಿ ನಾಯ್ಡು ಅವರಿಂದ.

0: ಅನಾಥರು ಚಿತ್ರದಿಂದ ಆರಿಸಿದ್ದಂತಹ ಗೀತೆಯೊಂದನ್ನು ಇವರಿಗೆ ಕೇಳುತ್ತಿದ್ದೀರಿ. ಮಧು ಬಾಲಕೃಷ್ಣ ಅವರ ಧ್ವನಿಯಲ್ಲಿ ರಂಗನಾಥ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಾಧು ಕೋಕಿಲ ಅವರದ್ದು.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ಇದುವರೆಗೆ ಸಿರಿಗಂಧದಲ್ಲಿ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಸಿರಿಗಂಧ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 8:45 ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ.
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈಂ ಮುಕೇಶ್ ಕುಮಾರ್. प्रधानमंत्री नरेंद्र मोदी ने तमिलनाडु में 13,000 करोड़ रुपए से अधिक की विकास परियोजनाओं का लोकार्पण और शिलान्यास किया. भारत की प्रगति को समृद्ध सांस्कृतिक

ಇದುವರೆಗೂ ಎಚ್ ಕೆ ರಘು ಅವರು ಹಾಡಿದ್ದ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಈ ಭಾವಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ 9:30 ರಾಷ್ಟ್ರೀಯ ರೂಪಕ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಜಗದೀಶ್ ಹೂಗಾರ್ ಅವರ ತಬಲಾ ವಾದನ ಕೇಳಬಹುದು. ಇದು ಕಲಬುರಗಿ ಕೇಂದ್ರದ ಕೊಡುಗೆ. ಈಗ ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮುಂದುವರಿಯಲಿದೆ.

ಸಾಂಗ್ರಿಯಲ್ಲ ನಿಸರಲ್ ಕನ್ಸಪ್ ದಿನಗೆನ ದಿನದಾಗೆ ತಕ್ಕ ದಿನ ಗಿಡನಾಗ ದಿನಗೆನ ದಿನದಾಗೆ ತಕ್ಕ ದಿನಗೆನ ದಿನದಾಗೆ ತಕ್ಕ ದಿನಗೆನ ದಾಗೆ ತಕ್ಕ ದಿನದಾಗೆ ತಕ್ಕ ಸುನಕ್ಕೆ ನಾ

ಗದಿಗನ ದಗೆ ಚಟ ಗದಿಗನ ದ ಗದಿಗನ ದ ಧಗೆ ಚಟ ಕಥಾನಕ ಚಂದ್ರಕೃತದಾಗೆ ದಿ ಗೆ ತ ಧ ಕತ್ ಚಂದ್ರಕೃತದಾಗೆ ದಿ ಗೆ ತ ಧ ಕತ್ ಚಂದ್ರಕೃತದಾಗೆ ದಿ

ತಗ ದುಬಕಿತಕ್ಕ ಗಳಾನದ ಧೈತ್ಯದ ಕಥಾನದ ಧಾನದ ದರ ದರ ದರ ಧರನ್ನ ಕಿಡ್ತಕ ತರನ್ನ ಕಿಡ್ತಕ ಧಾ ದರ ದರ ದರ ಧರನ್ನ ಕಿಡ್ತಕ ತರನ್ನ ಕಿಡ್ತಕ ಧಾ ದರ ದರ ದರ ಧರನ್ನ ಕಿಡ್ತಕ ತರನ್ನ ಕಿಡ್ತಕ ಧಾ ಬಿಜಲಿ ಕಡಕ್ ಪರನ್.

ತಿಟ್ಟೆ ಕತ್ತ ತಿಟ್ಟೆ ಕತ್ತ ಗದಿಗನ್ನದ ದೃಢ ತೆಗೆದ ತಿಟ್ಟೆ ಕತ್ತ ತಿಟ್ಟೆ ಕತ್ತ ತಿಟ್ಟೆ ಕತ್ತ ಗದಿಗನ್ನದ ದೃಢ

0: ये आगा
1: ಇದು ಆಕಾಶವಾಣಿ ಬೆಂಗಳೂರು. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:30 ದಸರಾ ಚಿಂತನ ನಾಗರಾಜ್ ಶರ್ಮಾ ಅವರಿಂದ ಮೈಸೂರು ಕೇಂದ್ರದ ಕೊಡುಗೆ. ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆ. ನಾಳೆ ಬೆಳಿಗ್ಗೆ 7:15 ರತ್ನಮಾಲ ಪ್ರಕಾಶ್ ಅವರು ಹಾಡಿರುವಂಥ ಭಾವಗೀತೆಗಳು. 7:45 ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಕ್ಷಾರಸೂತ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಪ್ರಾಯೋಜಕರು ಆಕಾಶವಾಣಿ ಆಯುಷ್ ವಿಭಾಗ, ಕರ್ನಾಟಕ ರಾಜ್ಯ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:00 ಮೈಸೂರು ವೃತ್ತ.

0: ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸರ್ಕಾರದ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಕುರಿತಾದ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಾಳೆ ಬೆಳಗ್ಗೆ 9:45 ಗಾನಗಂಗೆ, 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ ದೇವಿಯ ದಶ ಮಹಾವಿದ್ಯಾ ಸ್ವರೂಪಾನುಸಂಧಾನ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಜೆಎಸ್ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮಥ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ಕೃತಿಕ್ ಕೌಶಿಕ್ ಎಂಪಿ ವೈಲಿನ್, ಡಾಕ್ಟರ್ ಎಂಆರ್ ಮಂಜುಳಾ ವೀಣೆ, ಬಿಆರ್ ಪ್ರಕಾಶ್ ಮತ್ತು ಸಂಜಯ್ ಆರ್ಎಸ್ ಕೀಬೋರ್ಡ್, ಕಾರ್ತಿಕ್ ಡಿ ತಬಲಾ, ವಿ ಯಶೋಧ ರಿದಮ್ ಪ್ಯಾಡ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಪುಷ್ಪಲತಾಜಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. ನಾಳೆ ಬೆಳಿಗ್ಗೆ 10:30 ಸೊನ್ನೆ ಹೆರೆಪಲ್, 11:00 ಸವಿನೆ ನೆಪು, 12:05 ವನಿತಾ ವಿಹಾರ. ಇದರಲ್ಲಿ ದಸರಾ ಹಬ್ಬ ಹುಬ್ಬಳ್ಳಿಯ ನಾದಮಂಜರಿ ಮಹಿಳಾ ಮಂಡಲದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಇದು ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ಇದರಲ್ಲಿ ಯೋಗಾಸನಗಳ ಪ್ರಾಮುಖ್ಯತೆ, ಈ ಕುರಿತು ಆಯುಷ್ ಇಲಾಖೆಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅಂಬರ್ಕರ್ ವಿನಾಯಕ ಸುಭಾಷ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥದಲ್ಲಿ ಪ್ರತಿ ಹನಿ ಹೆಚ್ಚು ಬೆಳೆ ಯೋಜನೆ ಕುರಿತ ಮಾಹಿತಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನು ಕೇಳಬಹುದು. 2:40 ಹಿಂದಿ ಪಾಠ, 5:30 ಗಿರ್ಮಿಟ್. ನಾಳೆ 6:15 ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗದಲ್ಲಿ ಸಮಗ್ರ ಕೀಟ ಪೀಡೆ ನಿರ್ವಹಣೆ ಕುರಿತು ಡಾಕ್ಟರ್ ಪ್ರಕಾಶ್ ಎಚ್ ವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು. 7:45 ಸಿರಿಗಂಧ, 9:15 ಮಾಲಿನಿ ಕೇಶವಪ್ರಸಾದ್ ಅವರು ಹಾಡಿರುವಂಥ ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೊಳಲು ವಾದನ ವಿಶ್ವನಾಥ್ ಆರ್ ಕಲ್ಭಾಗ್ ಅವರಿಂದ, ತಬಲಾ ಸಾತ್ ಎಸ್ ವಿ ಪ್ರಶಾಂತ್ ರಾಗ್ ಜೋಗ್ ಕೇಳುವರೆ. 10:00 ವನಿತಾ ವಿಹಾರದಲ್ಲಿ ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಈ ಎಲ್ಲ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿವೆ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashwani, the news read by Reshma Tiwari. Prime Minister Narendra Modi has said India's progress draws strength from its rich cultural heritage, scientific achievements and modern infrastructure. The Prime Minister was speaking after inaugurating and laying foundation stones of development projects worth over 13,000 crore rupees across Tamil Nadu at an event held at IIT Madras today. The projects span road and rail transport, port infrastructure, petroleum and scientific research.
2: This is a historic day for Tamil Nadu. Today's program involves projects worth 13,000 crore rupees. We are inaugurating many completed projects and laying foundations for new ones. Some will make daily travel easier. Others will strengthen industry and trade. Together, they will create jobs for young people across Tamil Nadu. I congratulate the people of the state on this occasion.
1: Earlier in the day, Mr. Modi inaugurated the Poonamalli-Vadapalani stretch of Phase 2 of the Chennai Metro Rail project, built at a cost of around 4,900 crore rupees. The Prime Minister and Chief Minister C. Joseph Vijay jointly flagged off the new metro services and travelled on the train. Prime Minister Narendra Modi also attended Golden Jubilee celebrations of Jai Gopal Garudiya Hindu Vidyalaya in Chennai today.

0: ಶಂಕರನಿಂದ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥನು ಘೋರ ಕಾನೂನಲ್ಲಿ ತನ್ನ ಕುಟೀರವನ್ನು ತಲುಪಿದನು. ನಾನಿನ್ನು ವೈಕುಂಠಕ್ಕೆ ತೆರಳುತ್ತೇನೆ. ನಾರಾಯಣ ನಾರಾಯಣ ನಮೋಣ್ ನಮಃ ನಮೋಣ್ ನಮಃ.
1: ತ್ರಿಭುವನವನ್ನು ಹುಡುಕಿದರೂ ಆತನು ದೊರೆಯಲಾರ. ನಾರದರಿಗೆ ನಾನು ಅಶ್ವವನ್ನು ಕೊಡಿಸುತ್ತೇನೆ ಎಂದು ಅಭಯವನ್ನು ಕೊಟ್ಟಿದ್ದೇನೆ.

0: ನಾರಾಯಣ ನಾರಾಯಣ ಅಹೇ ವೈಕುಂಠಪತಿಯೇ ನಮೋ ನಮ. ಆತನು ಎಲ್ಲಿ ಹೋಗಿರುವುದಿಲ್ಲ, ಇಲ್ಲೇ ಇರುವನು.
1: ಆ ಚಂದ್ರಸೇನನು ಎಲ್ಲಿ ಇರುವನು ಮೊದಲು ಹೇಳುವಂತವರಾಗಿ ಅಂದರೆ ನನ್ನ ಮನಸ್ಸಿನ ಕಲಹವು ಕಡಿಮೆಯಾಗುವುದು.
0: ಅಹೇ ಮುರಳೀಧರ, ಹೀಗೇಕೆ ಗಾಬರಿಯಾಗಿರುವಿ? ಆತನು ಎಲ್ಲಿಯೇ ಹೋಗಿಲ್ಲ, ನಿಮ್ಮ ಪರಮ ಭಕ್ತರಾದ ಪಾಂಡವರ ಬಳಿ ಸುರಕ್ಷಿತವಾಗಿರುವನು. ಆತನು ನಿಮ್ಮ ಭಯದಿಂದ ಅರಣ್ಯ ಮಾರ್ಗ ಹಿಡಿದು ಹೋಗುವಾಗ ಅಭಿಮನ್ಯುಗೆ ಶರಣ ಹೋಗಿ ಆತನನ್ನು ರಕ್ಷಿಸುತ್ತೇನೆಂದು ಕರೆದುಕೊಂಡು ಹೋಗಿರುವನು. ತಿಳಿಯಿತೆ ದೇವ ಮಹಾನುಭಾವ?
1: ನನ್ನ ಮಾತನ್ನು ಮನ್ನಿಸಿ ಆ ಪಾಂಡವರು ರಾಜನನ್ನು ಬಿಟ್ಟರೆ ಒಳ್ಳೆಯದು, ಇಲ್ಲವಾದರೆ ಘೋರ ಕದನಕ್ಕೆ ಇಳಿಯಬೇಕಾಗುತ್ತದೆ ಎಂದು ತಿಳಿಸುವಂತವರಾಗಿದೆ.
0: ನಾರಾಯಣ ನಾರಾಯಣ ನಮೋ ನಮಃ ನಮೋ ನಮಃ.
1: ಹೇ ಸುಕುಮಾರ, ಹೇಳುತ್ತೇನೆ ಕೇಳುವಂತವನಾಗ.

0: ನನ್ನನ್ನು ಪದ್ಮನಾಭನಿಗೆ ಒಪ್ಪಿಸಿ. ಕ್ಷಣೆಯನ್ನು ಕೇಳುವಂತವನಾಗು ಬಾಲ ಸದ್ಗುಣಶೀಲ.
1: ಅಹೇ ಮಾತೋದೇವರೇ,
0: ಅಹೇ ಕಂದ,
1: ನಾನು ಯಾವುದನ್ನು ತಿಳಿಯದೆ ಮೂಲ ವೃತಾಂತವನ್ನು ತಿಳಿಯದೆ ಆತನಿಗೆ ವಚನವನ್ನು ಕೊಟ್ಟಿರುವೆನು. ತಿಳಿಯಿತೇ ಮಾತೇ ಲೋಕವಿಖ್ಯಾತೆ.
0: ಅಹೇ ಅಭಿಮನ್ಯು, ನೀನು ಹೇಳುವುದು ಸತ್ಯ, ಆದರೆ ಹರಿಗೆ ವಿರೋಧಿಯಾಗಿ ಜೀವಿಸುವುದು ಅಸಾಧ್ಯ. ಪಾಂಡವರು ಹರಿಯೇ ಕೂಡ ಹಗೆತನ ಮಾಡಿದರೆಂದು ಸಮಾಜದವರೆಲ್ಲರೂ ನಿಂದಿಸಬಹುದಲ್ಲವೇ? ತಿಳಿಯಿತೆ ಕಂದ ಮಣಕ್ಕಾನಂದ.
1: ಅಹೇ ಮಾತೋಶ್ರೀಯವರೇ,
0: ಅಹೇ ಸುಕುಮಾರ,
1: ಆ ಅಚ್ಯುತನ ಅಂಜಿಕೆಯ ನಿಮಗೆ ಇದ್ದರೆ ನಿಶ್ಚಿಂತರಾಗಿರಿ. ವಚನಕ್ಕೆ ವಿರೋಧಿಯಾಗಿ ನಾನು ಬಾಳಲಾರೆನು. ಶರನಾಗತನಾದ ಆ ರಾಜನನ್ನು ಬಿಟ್ಟು ಕೊಡಲಾರೆ. ತಿಳಿಯಿತೆ ಮಾತೇ ಲೋಕವಿಖ್ಯಾತೆ.
0: ಅಹೇ ತರುಳ, ಹರಿಗೆ ವಿರೋಧಿ ಆಗದೆ ನಿನ್ನ ತಾತಜ್ಞರ ಮಾತನ್ನು ತಿಳಿದುಕೋ ಕಂದ. ನಿನಗೆ ವಿನಯ ಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ.
1: ಮಾತೋಶ್ರೀಯವರೇ, ಸುಮ್ಮನೆ ಅರಮನೆಗೆ ತೆರಳುವಂತವರಾಗಿರಿ.
0: ಓಹೋ, ಯಾವನೋ ಚಂದ್ರಸೇನ ರಾಜನಂತೆ ಕಾನಡದಲ್ಲಿ ವಚನ ಕೊಟ್ಟನಂತೆ. ನಿನ್ನ ಹಣೆಯಲ್ಲಿ ಬರೆದಿದ್ದನ್ನು ಅಳುಕಿಸುವವರಾರು? ಎಲ್ಲವೂ ಆ ಶ್ರೀಕೃಷ್ಣ ಪರಮಾತ್ಮನ ಒಡನಾಟ. ಆತನು ಆಡಿಸಿದಂತೆ ಆಡುವುದು ನಮ್ಮಾಟ.
2: ನಾರಾಯಣ ನಾರಾಯಣ, ನಮೋ ನಮಃ ನಮೋ ನಮಃ. ಅಮ್ಮ ಸುಭದ್ರ,
0: ಅಹೇ ಮುನಿವರ,
2: ನೀನಾದರೂ ಈ ನಿನ್ನ ಮಗನಿಗೆ ಬುದ್ಧಿಯನ್ನು ಹೇಳಬಾರದೆ

0: ಅಹೇ ಪ್ರಾಣದಲ್ಲವಿ,
1: ನೀವಾದರೂ ಈ ನಮ್ಮ ಕಂದನಿಗೆ ತಿಳಿಸಿ ಹೇಳುವಂತವರಾಗಿರಿ. ಕಾಂತ ಸದ್ಗುಣವಂತ,
0: ಅಹೇ ಪ್ರಾಣೇಶ್ವರಿ,
1: ಅಹೇ ಪ್ರಾಣೇಶ್ವರ,
0: ನಾನು ಹೇಳುವಷ್ಟು ಹೇಳಿರುವೆನು. ಆದರೆ ಶ್ರೀಕೃಷ್ಣನಿಗೆ ಅಂಜಿ ಶರಣಾಗತನಾದ ಆ ರಾಜನನ್ನು ಬಿಡಲಿಕ್ಕೆ ನಾವೇನು ಅಸಮರ್ಥರೇ? ಬಲ ಹಲಲಲಲ ಹರಿಯನ್ನು ಅಳುಕಿಸದಿದ್ದರೆ ಬದುಕಿ ಪ್ರಯೋಜನವೇನು? ಕಾಂತೆ ಸದ್ಗುಣವಂತೆ.
2: ನಾರಾಯಣ ನಾರಾಯಣ ನಮೋ ನಮಃ ನಮೋ ನಮಃ. ಪಾರ್ಥ, ನಾನು ಹೇಳುವಷ್ಟು ಹೇಳಿರುವೆನು, ನಿಮ್ಮ ಮನ ಬಂದಂತೆ ಮಾಡಿರಿ, ನಾನಿನ್ನು ತೆರಳುತ್ತೇನೆ.
0: ಪೂಜ್ಯರೆ ಹೋಗಿ ಬರುವಂತವರಾಗಿರಿ.
2: ನಾರಾಯಣ ನಾರಾಯಣ ನಮೋ ನಮಃ ನಮೋ ನಮಃ.
0: ಅಹೇ ಅನುಜನಾದ ಭೀಮಸೇನ, ಶ್ರೀಕೃಷ್ಣನಿಗೆ ಹೇಳಿ ಕಳಿಸಿದಂತ ನಡೆದುಕೊಳ್ಳುವುದು ಬಹಳ ಕಠಿಣ. ಈ ದೇಹದ ಮೇಲಿನ ಮೋಹವನ್ನು ತೊರೆದು ಕಾಳಗಕ್ಕೆ ಸಿದ್ಧನಾಗುವಂತವನಾಗು.
3: ಅಹೇ ಧನಂಜಯ, ಯಾಕಾಗಲಲ್ಲದು ತೆರಳುವಂತವನಾಗು.

0: ನಮೋ ನಮಃ ನಮೋ ನಮಃ.
1: ಅಹೇ ಮುನಿವರ,
0: ಹ
1: ಯಾವ ಕಡೆಯಿಂದ ಆಗಮನವಾಯಿತು? ಬಂದ ಸಂಗತಿಯನ್ನು ತಿಳಿಸುವಂತವರಾಗಿರಿ.
0: ಅಹೇ ಕೌರವೇಶ್ವರ, ಕೇಳು. ಶ್ರೀಕೃಷ್ಣನಿಗೂ ಮತ್ತು ಪಾಂಡವರಿಗೂ ಒಂದು ಕುದುರೆ ನಿಮಿತ್ತವಾಗಿ ಘೋರ ಸಂಗ್ರಾಮವೇ ನಡೆದಿರುವುದು. ಇದೇ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಬೆಂಬಲವಾಗಿ ಸಹಾಯ ಮಾಡಿರಿ. ನಿಮ್ಮ ಮನಸ್ಸಿನ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳಲು ಇದು ಸೂಕ್ತ ಸಮಯ. ತಿಳಿಯಿತೆ?
1: ಅಹೇ ಗುರುವರ, ನಮ್ಮ ಮೇಲೆ ತಮ್ಮ ಉಪಕಾರವು ಬಹಳವಾಯಿತು. ತಾವಿನ್ನು ಹೋಗಿ ಬರುವಂತವರಾಗಿರಿ.
0: ನಾರಾಯಣ ನಾರಾಯಣ ನಮೋ ನಮಃ ನಮೋ ನಮಃ.
1: ಅಹೇ ಸಹೋದರರೇ, ಶ್ರೀಕೃಷ್ಣನಿಗೆ ಸಹಾಯ ಮಾಡಲು ಸಮರಕ್ಕೆ ತೆರಳುವ ನಡೆಯುವಂತವರಾಗಿರಿ.

0: ಬಲ ಕಪಟ ದಾರಿಯಾದ ಕೃಷ್ಣನೇ ಗೋಪಿಕಾ ಸ್ತ್ರೀಯರಲ್ಲಿ ಜಂಬ ಕೊಚ್ಚುವ ಚೋರಣೆ ಪ್ರಳಯ ಕಾಲದ ರುದ್ರನಂತೆ ಆತ್ಮ ತೇಜಸ್ಸನ್ನು ಬೀರುವ ಪಾಶುಪತಾಸ್ತ್ರವನ್ನು ಬಿಟ್ಟಿರುವನು ತಾಳಿಕೊಳ್ಳಲ ಸ್ತ್ರೀ ಲೋಲನೆ
1: ನನ್ನ ಶಕ್ತಿಯ ಮೇಲೆ ಚಲ್ಲಾಟವಾಡುವ ಹೀನ ಮಾನವನೇ ಬಹಳ ಮಾತಿನಿಂದ ಏನು ಪ್ರಯೋಜನ ಈಗ ನಿನ್ನ ದೇಹದಿಂದ ರುಂಡವನ್ನು ಬೇರ್ಪಡಿಸಲು ಸುದರ್ಶನವನ್ನು ಬಿಟ್ಟಿರುವೆನು ತಾಳಿಕೊಳ್ಳುವಂತವನಾಗು ಮೂರ್ಖ
2: ಎಲೈ ಕೃಷ್ಣ ಮುರಾರಿ ನಿನ್ನ ದೇಹದಿಂದ ರುಂಡವನ್ನು ಬೇರ್ಪಡಿಸಲು ಈ ಭೂಮಿ ತೂಕದ ಗದೆಯನ್ನು ಎಸೆವೇನು ತಾಳಿಕೊಳ್ಳಲೆ ಸ್ತ್ರೀ ಲೋಲನೆ
1: ಆಕಾಶದಲ್ಲಿ ನಿಲ್ಲಿಸುವೆನು ನನ್ನ ಚಕ್ರಕ್ಕೆ ಪುಡಿ ಪುಡಿ ಆಗಿ ಹೇಳಲಿಕ್ಕೆ ಹೆಸರಿಲ್ಲದೆ ಮಾಯವಾಗುವುದು
0: ಮೂರ್ಖ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವ ಮಂದ ಮಧ್ಯೆ ನಿನ್ನ

0: ಸಲಹೆ ಧರ್ಮ ಸಂಸ್ಥಾಪಕರೇ ಹಾಗೂ ಸಹೋದರನಾದ ಶ್ರೀಕೃಷ್ಣ ಪರಮಾತ್ಮನೇ, ಪ್ರಳಯ ಕಾಲದ ರುದ್ರನನ್ನು ಶಾಂತ ಮಾಡಿರಿ. ಅಹೇ ಕೌರವರೇ ಹಾಗೂ ಪಾಂಡವರೇ, ನಿಮ್ಮ ನಿಮ್ಮ ಆಯುಧಗಳನ್ನು ಉಪಸಂಹರಿಸಿರಿ.
1: ಯಾಕಾಗಲಲ್ಲದು,
2: ಈ ಜಗದೀಶನ ಸಾಮ್ರಾಜ್ಯದಲ್ಲಿ ಕತ್ತಲೆಯಿಂದ ಬೆಳಕಿಗೆ, ಅಜ್ಞಾನದಿಂದ ಜ್ಞಾನಕ್ಕೂ ಮಹತ್ವ ಉಂಟಾಗಿದೆ. ಅಧರ್ಮ ಎಂಬ ಅಂಧಕಾರವು ಧರ್ಮ ಎಂಬ ತೇಜಸ್ಸಿನಿಂದ ಭಕ್ತರ ಪರಿಚಯ ಮಾರ್ಗವು ಮಾನವರ ಉದ್ಧಾರಕ್ಕಾಗಿಯೇ ಇರುವುದು.
0: ಎನ್ನ ಅಶ್ವವು ಎನ್ನ ವಶಕ್ಕೆ ಬಂದಿತ್ತು, ನನ್ನ ವಚನವು ಶಾಶ್ವತವಾಯಿತು. ನಾರದರೆ ತೆಗೆದುಕೊಳ್ಳಿ ನಿಮ್ಮ ಅಶ್ವವನ್ನು.
2: ಯಾಕ

0: ಹೌದು, ನನ್ನ ಜನ್ಮವು ಸಾರ್ಥಕವಾಯಿತು, ಸಾರ್ಥಕವಾಯಿತು. ನಾರಾಯಣ ನಾರಾಯಣ ನಮೋ ನಮಃ ನಮೋ ನಮಃ.
1: ಅರ್ಜುನನ ಬಾಣ, ಶ್ರೀಕೃಷ್ಣನ ಸುದರ್ಶನ, ಭೀಮನ ಗದೆ ಮತ್ತು ದುರ್ಯೋಧನನ ಗದೆಯ ಅರ್ಧ ಶಕ್ತಿ ಕೂಡಿರಲು ಅಶ್ವ ಜನ್ಮ ಧಾರಣ ಮಾಡಿದ ಚಂದ್ರಸೇನನ ಧರ್ಮ ಪತ್ನಿಯಾದ ಇಂದುವದನಿಯು ಈ ಹೊತ್ತು ಸ್ತ್ರೀ ಜನ್ಮವನ್ನು ಧಾರಣ ಮಾಡಿದಳು. ಈ ಮಹತ್ವದ ಚರಿತ್ರೆಗೆ ಮೂರುವರಿ ವಜ್ರ ಎಂದು ಅಭಿಧಾನವಾಗಿರಲು ಎಲ್ಲರೂ ಸೇರಿ ಕೃಷ್ಣ ಪರಮಾತ್ಮನಿಗೆ ಮಂಗಲ ಪಾಡೋಣ.

ಕಾದಂಬರಿ ವಜ್ರ ದೊಡ್ಡಾಟ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದ ಕಲಾವಿದರು ಹಾರು ಬೆಳವಡಿಯ ಮಡಿವಾಳಯ್ಯ ಸ್ವಾಮಿ ಐ ಸಿದ್ಗಿರಿಮಠ್ ಹಾಗೂ ಸಂಗಡಿಗರು. ಈಗ ಗದಗ ಬೆಟಗೇರಿಯ ಮಾರುತ್ಯಪ್ಪ ಬಿ ಭಜಂತ್ರಿ ಹಾಗೂ ಸಂಗಡಿಗರಿಂದ ಸನಾದಿವಾದನ.

ಗದಗ ಬೆಟಗೇರಿಯ ಮಾರುತೆಪ್ಪ ಬಿ ಭಜಂತ್ರಿ ಹಾಗೂ ಮೇಳದವರಿಂದ ಸನಾದಿವಾದನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿ. ಪಂಡಿತ್ ಡಿಕೆ ದಾತರ್ ಅವರಿಂದ ವಯಲಿನ್ ವಾದನ. ವಾದ್ಯ ಸಹಕಾರ ಸಹವಾದ್ಯ ನುಡಿಸುತ್ತಾರೆ ಶ್ರೀ ರತ್ನಾಕರ ಗೋಖಲೆ. ತಬಲಾ ಸಾಥ್ ನೀಡುತ್ತಾರೆ ಶ್ರೀ ನಯನ್ ಘೋಷ್. ಸ್ವರಮಂಡಲ ನುಡಿಸುತ್ತಾರೆ ಶ್ರೀ ರಾಜನ್ ಮಶಾಳ್ಕರ್. ತಾನ್ಪುರ ನುಡಿಸುತ್ತಾರೆ ಶ್ರೀ ಮದನ್ ಬೊಂಗಾಲೆ ಮತ್ತು ಶ್ರೀ ಮಧುಕರ್ ದಾತರ್. ಕೇಳಿ ಪಂಡಿತ್ ಡಿಕೆ ದಾತರ್ ಅವರ ವಯಲಿನ್ ವಾದನದಲ್ಲಿ ಮೊದಲಿಗೆ ರಾಗ್ ಯಮನ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಡಿಕೆ ದಾತಾರ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಯಮನ್ ಕೇಳಿದ್ರಿ. ಈಗ ಕೇಳಿ ರಾಗ್ ಮಿಶ್ರಪೀಲು.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಡಿಕೆ ದಾತಾರ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಮಿಶ್ರ ಪೀಲು ಕೇಳಿದ್ರೆ. ವಾದ್ಯ ಸಹಕಾರ ಸಹವಾದ್ಯ ನುಡಿಸಿದವರು ಶ್ರೀ ರತ್ನಾಕರ ಗೋಖಲೆ, ತಬ್ಲಾ ಸಾಥ್ ನೀಡಿದವರು ಶ್ರೀ ನಯನ್ ಘೋಷ್, ಸ್ವರಮಂಡಲ ನುಡಿಸಿದವರು ಶ್ರೀ ರಾಜನ್ ಮಶಾಳ್ಕರ್, ತಾನ್ಪುರ ನುಡಿಸಿದವರು ಶ್ರೀ ಮದನ್ ಬೊಂಗಾಲೆ ಮತ್ತು ಶ್ರೀ ಮಧುಕರ್ ದಾತಾರ್. ಈಗ ಕೇಳಿ ಭಾವಗೀತೆಗಳು. ಡಾಕ್ಟರ್ ಡಿವಿ ಗುಂಡಪ್ಪ ಅವರ ರಚನೆಗಳನ್ನು ಹಾಡಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಾವಗೀತೆಗಳನ್ನು ಕೇಳಿದ್ರಿ. ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ರೋಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
2: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನು ಸಂಪೂರ್ಣ ಉಳಿತಾಯ.
1: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
2: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
1: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
2: ಡಿಟಿಎಚ್ ಪ್ರಸಾರ ಸೇವೆ
1: ಡಿಡಿ ಡೈರೆಕ್ಟ್ ಪ್ಲಸ್ನ ಸೆಟ್

0: ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್, ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ

ಯುವ ಕೇಳುಗರಿಗೆಲ್ಲ ಇವತ್ತಿನ ಜಾನಪದ ವೈವಿಧ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈ ಜಾನಪದ ವೈವಿಧ್ಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಹಾಸನದ ಹೊಯ್ಸಳ ನಗರದ ಹೊಂಬಾಳೆ ಕಲಾತಂಡದ ಸದಸ್ಯರು. ಮೊದಲಿಗೆ ಮೇಘನಾ ಡಿಆರ್ ಮತ್ತು ತಂಡದವರು ಹಾಡಿರುವ ಕಲ್ಯಾಣವೇ ಗೌರಿ ಕಲ್ಯಾಣವೇ ಅನ್ನೋ ಹಾಡನ್ನು ಕೇಳೋಣ.

0: ಇನ್ನು ಮುಂದೆ ಪ್ರದ್ಯುಮ್ನ ಮತ್ತು ಮೇಘನಾ ಡಿಆರ್ ಮಾದೇಶ್ವರನ ಕುರಿತ ಹಾಡೊಂದನ್ನು ಹಾಡ್ತಾರಂತೆ.
1: ಹಾಲುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜಿಮಲೆ, 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತಹ ನಮ್ಮಪ್ಪಾಜಿ ಮುದ್ದು ಮಾದೇವನ ಪಾದಕ್ಕೊಂದ್ಸರಿ ಶರಣು ಶರಣ.

ಕೇಳುವರೆ, ಇದುವರೆಗೆ ಹಾಸನದ ಹೊಯ್ಸಳ ನಗರದ ಹೊಂಬಾಳೆ ಕಲಾತಂಡದ ಸದಸ್ಯರಿಂದ ಜನಪದ ವೈವಿಧ್ಯ ಕಾರ್ಯಕ್ರಮವನ್ನು ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಹಾಡಿದವರು ಮೇಘನಾ ಡಿಆರ್, ಪ್ರಿಯಾಂಕಾ ಎಂಎಸ್, ಜ್ಯೋತಿ, ಶ್ರುತಿ ವೈಜಿ ಮತ್ತು ಪ್ರದ್ಯುಮ್ನ. ಈ ಕಾರ್ಯಕ್ರಮಕ್ಕೆ ವಾದ್ಯ ಸಹಕಾರವನ್ನು ನೀಡಿದವರು ಜನಪದ ಕಲಾವಿದರಾದ ರಮೇಶ್ ದೊಡ್ಡಳ್ಳಿಯವರು.

ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ವಿಜಯನರಸಿಂಹ ಅವರ ಸಾಹಿತ್ಯವಿರುವ ಭಕ್ತಿ ಗೀತೆಯನ್ನ. ಗೀತೆಯನ್ನ ಹಾಡಿದ್ದಾರೆ ಬಿಕೆ ಸುಮಿತ್ರಾ.

ಒಡಹುಟ್ಟಿದವರು ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಡಾ ರಾಜ್ಕುಮಾರ್ ಮತ್ತು ಸಂಗಡಿಗರು. ಸಾಹಿತ್ಯ ಚಿ ಉದಯಶಂಕರ್ ಅವರದು. ಸ್ವರಕಲ್ಪನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕಾವ್ಯಶ್ರೀ ಆಜೇರು ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ಯೋಗ ಪ್ರಾಣವಿದ್ಯೆ ಈ ಕುರಿತು ಡಾಕ್ಟರ್ ರಾಮ್ ಗೋಪಾಲ್ ನೂಜಾಜೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಈಗ ಕೇಳಿ ಯಕ್ಷಗಾನದ ಹಾಡುಗಳು.

ಶ್ರೀಧರ ಡಿಎಸ್ ರಚಿತ ಕಬಂದ ಮೋಕ್ಷ ಎಂಬ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳೋಣ. ಭಾಗವತರು ಕಾವ್ಯಶ್ರೀ ಆಜೇರು, ಮದ್ದಳೆ ಯೋಗೀಶ್ ಆಚಾರ್ಯ ಕೊಂದಲಕೋಡಿ, ಚೆಂಡೆ ಕುಮಾರಿ ಅಪೂರ್ವ ಸುರತ್ಕಲ್, ನಿರೂಪಣೆ ಹರೀಶ್ ಬಳಂತಿಮುಗರು.

ಶ್ರೀಯುತ ಶ್ರೀಧರ ಡಿ ಎಸ್ ಅವರು ರಚಿಸಿದ ಕಬಂಧ ಮೋಕ್ಷ ಅನ್ನುವಂತಹ ಪ್ರಸಂಗದಿಂದ ಆಯ್ದಂತಹ ಕೆಲವು ಹಾಡುಗಳು. ಮೊದಲಾಗಿ ಗಂಧರ್ವಾಧಿಪತಿಯಾದಂತಹ ವಿಶ್ವಾವಸು ಒಡ್ಡೋಲಗವನ್ನು ಕೊಡುವಂತಹ ಸನ್ನಿವೇಶದ ಹಾಡು ಇದು, ದೇವ ಗಂಧರ್ವ. ಇದು ಝಂಪೆ ತಾಳದಲ್ಲಿ ನಾಟಿ ಹಾಗೂ ಭೈರವಿ ರಾಗದಲ್ಲಿದೆ.

ಅಧಾ ಹಾಗೂ ಕಶ್ಯಪರ ಪುತ್ರನಾಗಿರುವಂತಹ ವಿಶ್ವಾವಸು ಒಡ್ಡೋಲಗವನ್ನು ಕೊಡ್ತಾನೆ. ಪರಮ ಸುಂದರನಾದಂತಹ ಈತ ಬ್ರಹ್ಮನನ್ನು ತಪಸ್ಸು ಮಾಡಿ ದೀರ್ಘಾಯುಷ್ಯವನ್ನು ಪಡೆದಿದ್ದಾನೆ. ಆ ಒಂದು ಅಹಂಕಾರವೂ ಅವನಲ್ಲಿದೆ. ಮಾತ್ರವಲ್ಲ, ಲಲಿತ ಕಲೆಗಳಾದಂತಹ ಸಂಗೀತ, ನಾಟ್ಯ ಇತ್ಯಾದಿಗಳಲ್ಲಿ ಅವನು ಆಸಕ್ತನೂ ಇದ್ದಾನೆ. ತನ್ನ ಒಡ್ಡೋಲಗದಲ್ಲೇ ಅಂತಹ ಕಲೆಗಳ ಪ್ರದರ್ಶನವಾಗಬೇಕು ಅಂತ ಗೆಳೆಯನಾದ ಹಂಸನನ್ನು ಕರೆದು ಈ ರೀತಿಯಾಗಿ ಅವನು ಹೇಳ್ತಾನೆ. ಇದು ಬಿಲಹರಿ ರಾಗ ಅಷ್ಟತಾಳದಲ್ಲಿ ಯಕ್ಷಗಾನವು ಮೊದಲು.

ಗಂಧರ್ವ ಕನ್ಯೆಯರೆಲ್ಲ ಬರ್ತಾರೆ. ವಿಧ ವಿಧವಾದಂತಹ ನಾಟ್ಯಗಳಿಂದ ವಿಶ್ವಾವಸುವಿನ ಮನಸ್ಸನ್ನು ರಂಜಿಸ್ತಾರೆ. ಆದರೂ ಅದು ಸಾಲದು ಅಂತ ಅನ್ನಿಸ್ತದೆ ಅವನಿಗೆ. ಹಾಗಾಗಿ ನಿತ್ಯವೂ ನವನವೀನವಾದಂತಹ ಭೂಲೋಕವನ್ನು ನೋಡಬೇಕು, ಅಲ್ಲಿ ಜಲಕೇಳಿ ಆಡಬೇಕು. ಈ ಭಾವವನ್ನು ಹೊಂದಿದಂತಹ ವಿಶ್ವಾವಸು ತನ್ನ ಗೆಳೆಯನಾದಂತಹ ಹಂಸನನ್ನು ಕರೆದು ಈ ರೀತಿಯಾಗಿ ಹೇಳ್ತಾನೆ, ಪೊರಡೈ ಸಕದರೆಗೆ ಇದು ಸುರುಟಿ ಏಕದ.

ಆದಂತಹ ಹಂಸ ಹಾಗೆ ತನ್ನ ಸಖಿಯರ ಜೊತೆಗೂಡಿಕೊಂಡಂತಹ ವಿಶ್ವಾವಸು ಗಂಧರ್ವ ಭೂಲೋಕಕ್ಕೆ ಇಳಿಯುತ್ತಾನೆ, ಜಲಕೇಳಿಯನ್ನಾಡ್ತಾನೆ, ಕೊನೆಗೆ ವನವಿಹಾರವನ್ನು ಎಲ್ಲರೂ ಒಡಗೂಡಿ ಮಾಡುವಂತಹ ಸನ್ನಿವೇಶ ಇದು. ಚತುರೆಯರೇ ನೀವು ನೋಡ ಬನ್ನಿ ವಿತತ ವೈಭವ, ಇದು ರೂಪಕ ಏಕ ಹಾಗೂ ತಿತ್ತಿತ್ತೈ ತಾಳಗಳಲ್ಲಿ ರಾಗ ಮಾಲಿಕೆಯಲ್ಲಿದೆ.

ಹೀಗೆ ವನವಿಹಾರವನ್ನು ಮಾಡುತ್ತಾ ಹೋಗುತ್ತಿರುವ ಹೊತ್ತಿಗೆ ಅಲ್ಲಿ ಋಷಿಗಳ ಆಶ್ರಮವೆಲ್ಲ ಕಾಣಸಿಗುತ್ತದೆ. ಅದನ್ನು ಕಂಡಾಗ ಗಂಧರ್ವನ ಅಹಂಕಾರ ಕೆರಳುತ್ತದೆ. ಇವರೆಲ್ಲ ಸಾಮಾನ್ಯರು, ಏನನ್ನೂ ಮಾಡುವುದಕ್ಕೆ ಸಾಧ್ಯವಾಗದ ದುರ್ಬಲರು ಅಂತ ಋಷಿಗಳ ಕುರಿತಾಗಿ ತಾತ್ಸಾರದ ಮಾತುಗಳನ್ನಾಡುತ್ತಾನೆ. ಆಗ ಜೊತೆಗಿರುವಂತಹ ಹಂಸನಾಗಲಿ ಉಳಿದ ಸಖಿಯರಾಗಲಿ ಋಷಿಗಳ ಕುರಿತಾಗಿ ಅಂತಹ ಮಾತುಗಳನ್ನು ಆಡಬೇಡ ಅಂತ ಹೇಳುತ್ತಾರೆ. ಆದರೂ ಅದನ್ನು ಕೇಳದಂತಹ ವಿಶ್ವಾವಸು, ತಾನು ರಾಕ್ಷಸ ವೇಷವನ್ನು ಮಾಡಿ ಅವರೆಲ್ಲರನ್ನು ಬೆದರಿಸುತ್ತೇನೆ ಅಂತ ರಾಕ್ಷಸ ವೇಷವನ್ನು ಮಾಡುತ್ತಾನೆ. ಕಪ್ಪು ಹಳದಿಯ ಇದು ದ್ವಿಪದಿ.

ಹೀಗೆ ರಾಕ್ಷಸ ವೇಷವನ್ನು ವಿಶ್ವಾವಸು ಧರಿಸಿದ ತಕ್ಷಣ ಅವನ ಜೊತೆಗಿದ್ದಂತಹ ಸಖಿಯರು ಹಾಗೆ ಅವನ ಗೆಳೆಯನಾದಂತಹ ಹಂಸ ಗಂಧರ್ವಲೋಕಕ್ಕೆ ಹೋಗಿಬಿಡ್ತಾರೆ. ಹತ್ತಿರದಲ್ಲಿರುವಂತಹ ವಟುಗಳನ್ನೆಲ್ಲ ತನ್ನ ವೇಷದಿಂದ ವಿಶ್ವಾವಸು ಬೆದರಿಸ್ತಾನೆ. ಇದನ್ನು ತಿಳಿದಂತಹ ಸ್ಥೂಲ ಶಿರ ಅನ್ನುವ ಮಹರ್ಷಿಗಳು ಬಂದು ಆತನಿಗೆ ಈ ರೀತಿಯಾಗಿ ಶಾಪವನ್ನು ಕೊಡ್ತಾರೆ. ಗಂಧರ್ವನೇನಿ, ಇದು

ಯಾವ ವೇಷವನ್ನು ಹಾಕಿ ನೀನು ನಮ್ಮನ್ನು ಬೆದರಿಸಿದೆಯೋ ಆ ರಾಕ್ಷಸ ವೇಷವೇ ನಿನಗೆ ಸ್ಥಿರವಾಗಿರಲಿ, ಅರ್ಥಾತ್ ನೀನು ರಾಕ್ಷಸನಾಗಿ ಹೋಗು ಅಂತ ಸ್ಥೂಲಶಿರ ಮಹರ್ಷಿಗಳು ಆ ವಿಶ್ವಾವಸು ಗಂಧರ್ವನಿಗೆ ಶಪಿಸಿದಾಗ ದುಃಖಿತನಾದಂತಹ ಆತ ಮಹರ್ಷಿಗಳ ಕಾಲಿಗೆ ಬಿದ್ದು ಈ ರೀತಿಯಾಗಿ ಬೇಡಿಕೊಳ್ತಾನೆ. ಕೆಡೆದ ಮುನಿಯ, ಇದು ರೂಪಕ ತಾಳದಲ್ಲಿ ಶಿವರಂಜಿನಿ ರಾಗದಲ್ಲಿ.

ಮೂರ್ಖನಾಗಿ ಹೋದೆ, ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಋಷಿಗಳಲ್ಲಿ ಕೇಳಿಕೊಂಡಾಗ, ನಿನ್ನ ಅಂತರಂಗದ ದೌಷ್ಟ್ಯ ಏನುಂಟೋ ಅದುವೇ ಬಹಿರಂಗದಲ್ಲಿ ಗೋಚರಿಸಿ ಹೀಗೆ ಖಳನಾಗುವಂತೆ ಪ್ರಚೋದಿಸಿತು. ನಾನೇನೂ ಮಾಡಲಾರೆ. ಆದರೆ ಮುಂದೆ ಆ ಮಹಾವಿಷ್ಣುವೇ ರಾಮಾವತಾರದಿಂದ ವನವಾಸಿಯಾಗುವಂತಹ ಕಾಲದಲ್ಲಿ ಆತನ ಕೈಯಿಂದಲೇ ನೀನು ಮೋಕ್ಷವನ್ನು ಹೊಂದುತ್ತಿ ಅಂತ ಋಷಿಗಳು ಸಮಾಧಾನಿಸ್ತಾರೆ. ಅಲ್ಲಿಂದ ಮುಂದೆ ವಿಶ್ವವಾಸು ಗಂಧರ್ವ ಈ ರಾಕ್ಷಸ ರೂಪದಿಂದಲೇ ನೇರವಾಗಿ ಸ್ವರ್ಗಲೋಕಕ್ಕೆ ಬರ್ತಾನೆ. ಆದರೆ ಸ್ವರ್ಗದ ದ್ವಾರಪಾಲಕ ಆತನ್ನು ಒಳಗೆ ಬಿಡುವುದಿಲ್ಲ. ತಾನು ವಿಶ್ವಾವಸು ಗಂಧರ್ವ ಅಂತ ಆತ ಹೇಳುವಾಗ ದೇವೇಂದ್ರನಿಗೆ ಹೋಗಿ ದೂರುತ್ತಾನೆ. ದೇವೇಂದ್ರನು ಬಂದು ಆತನಲ್ಲಿ ಹೇಳ್ತಾನೆ, ನೀನು ರಾಕ್ಷಸನಾಗಿದ್ದಿ, ಶಾಪಗ್ರಸ್ತನಾಗಿದ್ದಿ, ಹಾಗಾಗಿ ನಿನಗೆ ಒಳಗೆ ಪ್ರವೇಶವಿಲ್ಲ ಅಂತ ಹೇಳಿದಾಗ ತನ್ನದಾದಂತಹ ರಾಕ್ಷಸೀ ಸ್ವಭಾವವನ್ನೇ ತೋರಿಸಿದಂತಹ ಆತ ತಾನು ವಿಧಿಯಿಂದ ವರವನ್ನು ಪಡೆದಿದ್ದೇನೆ ಅಂತ ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ. ಇದು ಭೈರವಿ ಏಕದಲ್ಲಿ ವಿಧಿಯಂ ಪಡೆದಿಹೆ.

ಹೀಗೆ ಆತ ಯುದ್ಧಕ್ಕೆ ಸನ್ನದ್ಧನಾದಾಗ ವಜ್ರಾಯುಧ ಪಾಣಿಯಾದಂತಹ ದೇವೇಂದ್ರನು ಆತನನ್ನು ವಿರೋಧಿಸ್ತಾನೆ. ಎತ್ತಿ ವಜ್ರದಿಂದ ಲವನ, ಇದು ಮಟ್ಟೆ ತಾಳದಲ್ಲಿ.

ಸಿದ್ಧನಾದಂತಹ ವಿಶ್ವಾಮಸ್ವಿಗೆ ತನ್ನ ವಜ್ರಾಯುಧದಿಂದಲೇ ಎತ್ತಿ ತಲೆಗೆ ಹೊಡೆಯುತ್ತಾನೆ ದೇವೇಂದ್ರ. ಆಗ ಬ್ರಹ್ಮನಿಂದ ದೀರ್ಘಾಯುಷ್ಯವನ್ನು ಪಡೆದಂತಹ ಆತ ಸಾಯುವುದಿಲ್ಲ, ಆತನ ತಲೆ ಹೊಟ್ಟೆಯೊಳಗೆ ಸೇರ್ತದೆ. ಆ ಹೊತ್ತಿಗೂ ಸೋತಂತಹ ಆತ ದೇವೇಂದ್ರನ ಕಾಲಿಗೆರಗಿ ತನ್ನದು ತಪ್ಪಾಯಿತು, ತಾನಿನ್ನೇನು ಮಾಡಲಿ ಅಂತ ಕೇಳ್ತಾನೆ. ಅದೇ ಮಾತನ್ನು ದೇವೇಂದ್ರನು ಆಡ್ತಾನೆ. ಮುಂದೆ ಮಹಾವಿಷ್ಣುವೇ ರಾಮನಾಗಿ ಅವತರಿಸಿದ ಕಾಲದಲ್ಲಿ ನಿನಗೆ ಶಾಪ ವಿಮೋಚನೆ, ಇದು ನಿನ್ನ ತಲೆ ಅನ್ನುವುದು ಹೊಟ್ಟೆಯೊಳಗಿದ್ರೂ ಯೋಜನಾಂತರಕ್ಕೆ ಬೆಳೆಯಬಲ್ಲಂತಹ ಕೈಗಳನ್ನು ನಿನಗೆ ಕೊಡ್ತೇನೆ, ಅದರಿಂದಲೇ ನೀನು ಪ್ರಾಣಿಗಳನ್ನು ಹಿಡಿದು ಭಕ್ಷಿಸು ಅಂತ ಹೇಳಿ ಆತನನ್ನು ವಜ್ರಾಯುಧದಿಂದ ಎತ್ತಿ ದಂಡಕಾರಣ್ಯದ ಕಡೆಗೆ ಎಸೆದು ಬಿಡ್ತಾನೆ. ಹೀಗೆ ಸುದೀರ್ಘ ಕಾಲದಿಂದ ಅಲ್ಲೇ ಇರ್ತಾನೆ ಕಬಂಧ ಅನ್ನುವಂತಹ ಹೆಸರಿನಿಂದ. ಆ ಹೊತ್ತಿಗೆ ವನವಾಸಕ್ಕೆ ಬಂದಂತಹ ರಾಮ ಲಕ್ಷ್ಮಣರು ಸೀತೆಯನ್ನು ಕಳಕೊಂಡು ಆಕೆಯನ್ನು ಅರಸುತ್ತಾ ಅರಸುತ್ತಾ ಅದೇ ದಾರಿಯಲ್ಲಿ ಬರ್ತಾರೆ. ತನಗೆ ನರಮಾಂಸದ ಭೋಜನವೇ ಸಿಕ್ಕಿತು ಅಂತ ಹತ್ತಿರ ಬಂದ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡಾಗ ಅವರಿಬ್ಬರು ತಮ್ಮ ಖಡ್ಗಗಳಿಂದ ಆತನ ಬಾಹುಗಳನ್ನು ಕತ್ತರಿಸ್ತಾರೆ. ಆಗ ಭೀತನಾದಂತಹ ಕಬಂಧ ನೀವು ಯಾರು ಅಂತ ಕೇಳ್ತಾನೆ. ಆಗ ಲಕ್ಷ್ಮಣ ಅವನಿಗೆ ಉತ್ತರಿಸ್ತಾನೆ, ಇವನು ದಾಶರಥಿಯಾದಂತಹ ಶ್ರೀರಾಮ, ತಾನು ಆತನ ಸಹೋದರನಾದಂತಹ ಲಕ್ಷ್ಮಣ ಅಂತ ಹೇಳ್ತಾನೆ. ಇದನ್ನು ಕೇಳಿದಂತಹ ಗಂಧರ್ವನಿಗೆ ಜ್ಞಾನೋದಯವಾಗುತ್ತದೆ. ರಾಮನೆಂಬ ಸುನಾಮ ವಾಲಿಸಿ ಮತ್ತು ಎರಗಲಾರೆನು ಪ್ರಭುವೆ, ಇದು ಭಾಮಿನಿ ಹಾಗೂ ಆದಿ ತಾಳಗಳಲ್ಲಿ ರೇವತಿ ರಾಗದಲ್ಲಿದೆ.

ರೂಪದ ಮದದಿಂದ ಸ್ಥೂಲಶಿರನಿಂದ ಶಾಪಗ್ರಸ್ತನಾದಂತಹ ಗಂಧರ್ವನಿದ್ದೇನೆ ನಾನು. ನನ್ನ ಶಾಪ ವಿಮೋಚನೆಯನ್ನು ಮಾಡಬೇಕು ಅಂತ ರಾಮನ ಕಾಲಿಗೆರಗಿ ಬೇಡಿಕೊಳ್ತಾನೆ. ಹಾಗೆ ಸೀತೆ ಎಲ್ಲಿದ್ದಾಳೆ ಅಂತ ಕೇಳಿದಾಗ, ಮೊದಲು ನೀವು ನನ್ನನ್ನು ಜೀವಂತ ಸುಡಬೇಕು, ಹಾಗೆ ಸುಟ್ಟ ಕಾಲದಲ್ಲಿ ತನ್ನ ಮೂಲ ರೂಪ ತನಗೆ ಸಿಕ್ಕಿ ದಿವ್ಯಜ್ಞಾನ ಉಂಟಾಗುತ್ತದೆ ಅಂತ ವಿಶ್ವಾಬಸು ಗಂಧರ್ವ ರಾಮನಿಗೆ ಹೇಳ್ತಾನೆ. ಹಾಗೆ ರಾಮಲಕ್ಷ್ಮಣರು ಒಂದಾಗಿ ಆತನನ್ನು ಕಾಷ್ಟದಲ್ಲಿಟ್ಟು ಸುಡುತ್ತಾರೆ. ಆಗ ದಿವ್ಯ ದೇಹವನ್ನು ಪಡೆದಂತಹ ವಿಶ್ವಾಬಸು, ಮುಂದೆ ಸುಗ್ರೀವನ ಬಳಿಗೆ ಹೋಗು, ನಿನಗೆ ಶುಭವಾಗುತ್ತದೆ ಅಂತ ರಾಮನಲ್ಲಿ ಆಡಿ ತಾನು ತನ್ನ ಗಂಧರ್ವಲೋಕವನ್ನು ಸೇರ್ತಾನೆ. ಇಲ್ಲಿಗೆ ಮಂಗಲ.

0: ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಶ್ರೀಧರ ಡಿಎಸ್ ರಚಿತ ಕಬಂಧ ಮೋಕ್ಷ, ಭಾಗವತರು ಕಾವ್ಯಶ್ರೀ ಆಜೇರು, ಮದ್ದಳೆ ಯೋಗೀಶ್ ಆಚಾರ್ಯ ಕೊಂದಲಕೋಡಿ, ಚೆಂಡೆ ಕುಮಾರಿ ಅಪೂರ್ವ ಸುರತ್ಕಲ್, ನಿರೂಪಣೆ ಹರೀಶ್ ಬಳಂತಿಮುಗರು. ಇನ್ನು ಮುಂದೆ ಕೇಳಿ ಯೋಗ ಪ್ರಾಣವಿದ್ಯೆ, ಈ ಕುರಿತು ಡಾಕ್ಟರ್ ರಾಮ್ ಗೋಪಾಲ್ ನೂಜಾಜಿ ಅವರೊಂದಿಗಿನ ಸಂದರ್ಶನ.
1: ರಾಮ್ ಗೋಪಾಲ್ ನೂಜಾಜಿ ಅವರು ನಮಸ್ಕಾರ.
2: ನಮಸ್ತೆ.
1: ಆರೋಗ್ಯವೇ ಭಾಗ್ಯ ಎನ್ನುವಂತ ಒಂದು ಮಾತಿದೆ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು ಕೂಡ ನಮ್ಮ ಜವಾಬ್ದಾರಿ. ಯಾರೋ ಒಬ್ಬರು ವೈದ್ಯರು ಔಷಧಿ ಕೊಡ್ತಾರೆ, ನಮ್ಮ ಆರೋಗ್ಯವನ್ನು ಕಾಪಾಡ್ತಾರೆ ಅಂತ ನಿರೀಕ್ಷೆ ಹೆಚ್ಚು ಮಾಡಬಾರ್ದು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಂತ ಹೇಳುವುದು ಎಷ್ಟರ ಮಟ್ಟಿಗೆ ನಿಜ?
2: ಅದು ಖಂಡಿತ. ಈಗದ ಚಿಕಿತ್ಸಾ ವಿಜ್ಞಾನ, ನಾವು ನೋಡ್ತಿರುವಂಥದ್ದು ಭೌತಿಕ ಶರೀರಕ್ಕೆ ನಾವು ಮದ್ದು ಕೊಡುವಂಥದ್ದು ಬೇಕಾದಷ್ಟು ಚಿಕಿತ್ಸಾ ವಿಧಾನಗಳಿದ್ದಾವೆ. ಆದರೆ ಅಲ್ಲಿ ನಾವು ಔಷಧಿಯನ್ನು ತಗೊಂಡು ಆರೋಗ್ಯವನ್ನು ಇಂಪ್ರೂವ್ ಮಾಡೋದು ಅಥವಾ ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಿರ್ತೇವೆ. ಅಲ್ಲಿ ನಾವು ವೈದ್ಯರು ಅಂತ ಯಾರನ್ನು ಹೇಳ್ತೇವೆ, ಅವರು ಕೊಡುವಂಥ ಔಷಧಿಗಳನ್ನು ತಗೊಳ್ತೇವೆ ನಾವು. ಆದರೆ ಭಾರತದಲ್ಲೇ ಇದ್ದಂತಹ ಒಂದು ಪುರಾತನ ವಿಜ್ಞಾನ ಮತ್ತು ಚಿಕಿತ್ಸಾ ಕಲೆ ಯೋಗ ಪ್ರಾಣವಿದ್ಯೆ ಅಂತ, ನಾವು ಅದನ್ನು ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯವನ್ನು ನಾವೇ ಸರಿಪಡಿಸಿಕೊಳ್ಳುವುದು ಅಥವಾ ಅದನ್ನು ಉತ್ತಮವಾಗಿ ಇಟ್ಕೊಳ್ಳುವಂಥ ಒಂದು ವಿಜ್ಞಾನ ಅದು. ಅದನ್ನು ಯಾರು ಕೂಡ ಕಲಿತು ತಮ್ಮ ಮೇಲೆ ಪ್ರಯೋಗ ಮಾಡಿಕೊಳ್ಬಹುದು, ನಮ್ಮ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಬಹುದು ಅಥವಾ ಚೆನ್ನಾಗಿ ಇಟ್ಕೊಳ್ಬಹುದು ನಾವು. ಅದೇ ರೀತಿ ಬೇರೆಯವರಿಗೂ ಕೂಡ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ.
1: ಅಂದ್ರೆ ಈಗ ರೋಗ ಬರುವುದಕ್ಕಿಂತ ಮೊದಲೇ ಅದನ್ನ ತಡೆಗಟ್ಟುವಂತಹ ವಿಧಾನವನ್ನ ನಾವು ಕಂಡುಕೊಳ್ಬೇಕು ಅಂತ.
2: ಹೌದು
1: ಸರ್. ಈಗ ಈ ಯೋಗ ಪ್ರಾಣವಿದ್ಯೆ ಅಂದ್ರೆ ಏನು?
2: ಯೋಗ ಪ್ರಾಣವಿದ್ಯೆ ಅಂದ್ರೆ ಇದೊಂದು ಭಾರತದ ಪುರಾತನ ಚಿಕಿತ್ಸಾ ವಿಜ್ಞಾನ ಮತ್ತು ಕಲೆ. ಅದನ್ನ ನಾವು ಕುಲಂಕಷವಾಗಿ ಹೇಳಬೇಕಿದ್ರೆ ಅದೊಂದು ಸಮಗ್ರವಾಗಿ ಚಿಕಿತ್ಸೆ ಮಾಡುವಂಥದ್ದು. ಅಂದ್ರೆ ನಾವು ರೋಗಕ್ಕೆ ಕಾರಣವಾದಂತಹ ಎಲ್ಲ ಪಾಸಿಬಿಲಿಟೀಸ್, ಯಾವುದು ಕಾರಣ ಇದೆ ಅದನ್ನೆಲ್ಲ ದೃಷ್ಟಿಕೋನಗಳಿಂದ ಅಭ್ಯಾಸ ಮಾಡುವಂಥದ್ದು. ಅದೇ ರೀತಿ ಸಂಯೋಜಿತ ಅಂತ ಹೇಳ್ತೇವೆ ನಾವು, ಅಂದ್ರೆ ಇಂಟೆಗ್ರೇಟೆಡ್. ಆ ರೋಗದಿಂದ ಹೊರಗೆ ಬರಬೇಕಿದ್ರೆ ಯಾವುದೆಲ್ಲ ರೀತಿಯಿಂದ ನಾವು ಅದನ್ನು ಚಿಕಿತ್ಸೆ ಮಾಡಬಹುದು ಅದನ್ನು ಕೂಡ ನೋಡುವಂತ ಒಂದು ಚಿಕಿತ್ಸಾ ವಿಧಾನ ಇದು. ಇನ್ನೊಂದು, ನಾವು ಅದನ್ನು ಪೂರಕ ಚಿಕಿತ್ಸೆ ಅಂತ ಕೂಡ ಹೇಳ್ತೇವೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಇದು ಯಾವುದಕ್ಕೂ ರೀಪ್ಲೇಸ್ಮೆಂಟ್ ಅಲ್ಲ. ಈಗ ಉದಾಹರಣೆಗೆ

0: ಆಯುರ್ವೇದ ಇದೆ, ಅಲೋಪತಿಕ್ ಮೆಡಿಸಿನ್ ಇದೆ, ನಾವು ಅದಕ್ಕೆ ರೀಪ್ಲೇಸ್ಮೆಂಟ್ ಅಂತ ಹೇಳ್ತಾ ಇಲ್ಲ. ಇದು ಅದರ ಜೊತೆಗೆ ಮಾಡಬಹುದಾದಂತಹ ಒಂದು ಪೂರಕ ಚಿಕಿತ್ಸಾ ವಿಜ್ಞಾನ ಇದು.
1: ಈಗಾಗಲೇ ನೀವು ಪ್ರಸ್ತಾಪ ಮಾಡಿದ್ರೆ ಈಗ ಬೇರೆ ಬೇರೆ ಪದ್ಧತಿಗಳಲ್ಲಿ ನಾವು ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು, ರೋಗ ನಿಧಾನವನ್ನ ಮಾಡಬಹುದು ಅಂತ ಹೇಳಿ, ಈ ಯೋಗ ಪ್ರಾಣವಿದ್ಯೆಯ ಒಂದು ಮಹತ್ವ ಏನು?
0: ನಾನು ಈಗಷ್ಟೇ ಹೇಳಿದ ಹಾಗೆ ನಾವು ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳಿದ್ದಾವೆ. ರೋಗವನ್ನು ನೋಡುವ ರೀತಿಯಲ್ಲಿ ಒಂದು ದೃಷ್ಟಿಕೋನದಿಂದ ಮಾತ್ರ ನೋಡ್ತೇವೆ, ಅದನ್ನು ಹೇಗೆ ಸರಿ ಮಾಡಬಹುದು ನಾವು ಅಂತ. ಆದರೆ ಅದಕ್ಕೆ ಮೂಲ ಕಾರಣ ಏನು, ಅದನ್ನು ಮೂಲದಿಂದಲೇ ಹೇಗೆ ತೆಗೆಯುವಂಥದ್ದು, ಅದನ್ನು ಕೂಡ ನಾವು ನೋಡುವಂಥ ಒಂದು ಚಿಕಿತ್ಸಾ ವಿಜ್ಞಾನ. ಅದೇ ರೀತಿ ನಾವು ಆ ರೋಗಕ್ಕೆ ಕಾರಣ ಒಂದೇ ಎರಡೇ ಇರಬೇಕು ಅಂತೇನಿಲ್ಲ, ಅನೇಕ ರೀತಿಯಲ್ಲಿ ಇರಬಹುದು. ಆದ್ದರಿಂದ ಅದನ್ನು ಸಂಯೋಜಿತ ರೀತಿಯಲ್ಲಿ ನೋಡುವಂಥದ್ದು, ಇಂಟಿಗ್ರೇಟೆಡ್ ಮೆಥಡಲ್ಲಿ ನೋಡುವಂಥದ್ದು ತುಂಬ ಮುಖ್ಯ ಅಂತ ಹೇಳುವಂಥದ್ದು. ನಾವು ಯೋಗ ಪ್ರಣಾಲಿಯಲ್ಲಿ ಆ ರೀತಿಯನ್ನು ಉಪಯೋಗಿಸಿಕೊಂಡು ಚಿಕಿತ್ಸೆ ಮಾಡ್ತೇವೆ. ಇಲ್ಲಿ ಉದಾಹರಣೆಗೆ ನಾವು ಆಹಾರ ಪದ್ಧತಿಯಿಂದ ಬರುವಂಥ ರೋಗಗಳಿದ್ದಾವೆ, ಸೊ ಅದನ್ನು ಆ ರೀತಿಯಲ್ಲಿ ಚಿಕಿತ್ಸೆ ಮಾಡಬೇಕಾಗ್ತದೆ. ಅಸಮರ್ಪಕ ಉಸಿರಾಟದಿಂದ ಆಗುವಂಥ ತೊಂದರೆಗಳು ಕೂಡ ಇದ್ದಾವೆ, ಅಥವಾ ನಮ್ಮ ವ್ಯಾಯಾಮದ ಕೊರತೆ ಅಥವಾ ಅತಿಯಾದ ವ್ಯಾಯಾಮದಿಂದ ಆಗುವಂತಹ ತೊಂದರೆಗಳು ಇರಬಹುದು. ನಮ್ಮಲ್ಲಿ ಪ್ರಾಣಶಕ್ತಿ ಅಂತಿದೆ, ಅದನ್ನು ಉಪಯೋಗಿಸಿಕೊಂಡು ನಾವು ಚಿಕಿತ್ಸೆ ಮಾಡಿಕೊಳ್ಬಹುದು. ಇದೇ ರೀತಿಯಲ್ಲಿ ನಮ್ಮ ಯೋಚನೆ ಮತ್ತು ಭಾವನೆಗಳಲ್ಲಿ ಕೂಡ ಇರುವಂತಹ ತೊಂದರೆಗಳು ಕೂಡ ನಮ್ಮ ಆರೋಗ್ಯಕ್ಕೆ ಪ್ರಭಾವ ಬೀರ್ತದೆ. ಮನೋದೈಹಿಕ ಕಾಯಿಲೆಗಳು ಅಂತ ಹೇಳ್ತೇವೆ, ಅಥವಾ ಮಾನಸಿಕ ತೊಂದರೆಗಳು ಕೂಡ, ಅದನ್ನು ಕೂಡ ನಾವು ಯೋಗ ಪ್ರಣಾಲಿಯನ್ನು ಬಳಸಿಕೊಂಡು ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಕೆಲವು ರೀತಿಯಲ್ಲಿ ನಾವು ಹೇಗೆ ಅದನ್ನು ಸರಿ ಮಾಡ್ತೇವೆ ಅಂದ್ರೆ, ಆ ವ್ಯಕ್ತಿಯ ಪರಿಸರವನ್ನು ಬದಲಿಸುವ ಮೂಲಕ, ಅಂದ್ರೆ ಬೇರೆ ಕಡೆ ತಗೊಂಡು ಹೋಗುವುದಿರುವುದು, ಅಥವಾ ಅವರಿಗೆ ಆ ಪರಿಸರದ ಬಗ್ಗೆ ಇರುವಂತಹ ಮನೋಭಾವ ಅಥವಾ ಆಟಿಟ್ಯೂಡ್ ಅಂತ ಏನು ಹೇಳ್ತೇವೆ, ಅದನ್ನು ಕೂಡ ಬದಲಿಸಿ ನಾವು ಅವರಿಗೆ ಆ ರೋಗದಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತೇವೆ.
1: ಅಂದ್ರೆ ಈಗ ಯೋಗ ಪ್ರಾಣವಿದ್ಯೆಯನ್ನ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಕೊಡುವಂತಹ ವಿಧಾನ ಹೇಗೆ?
0: ನಾವು ಮಾಡುವ ವಿಧಾನವನ್ನು ತಿಳಿಯುವ ಮೊದಲು ಈ ಪ್ರಾಣ ಚಿಕಿತ್ಸೆ ಅಂದ್ರೆ ಏನು ಅಂತ ನಾವು ಮೊದಲು ಅರ್ಥ ಮಾಡ್ಕೊಳ್ಳುವ. ಪ್ರಾಣ ಅಂತ ಹೇಳಿದ್ರೆ, ಪ್ರಾಣಶಕ್ತಿ ಅಂತ ಹೇಳಿದ್ರೆ ನಮ್ಮ ಜೀವ ಚೈತನ್ಯ. ನಾವು ಕೇಳಿದೆ, ಒಂದು ವ್ಯಕ್ತಿ ತಿರ್ಕೊಳ್ಳುವಾಗ ನಾವು ಅವರ ಪ್ರಾಣ ಹೋಯ್ತು ಅಂತ ಹೇಳ್ತೇವೆ. ನಾವು ಅಂದ್ರೆ ಪ್ರಾಣ ಹೋಗುವ ಮೊದಲು ಆ ಶರೀರಕ್ಕೆ ಚಲನೆ ಇದೆ, ಪ್ರಾಣ ಹೋದ ನಂತರ ಆ ಶರೀರ ಒಂದು ಮರದ ಕೊರಳಿನಷ್ಟೇ ನಿಶ್ಚಲವಾಗ್ತದೆ. ಅದನ್ನು ನೀವು ಕೈಕಾಲು ಅಲುಗಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಗಟ್ಟಿ ಆಗ್ತದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಆ ಭೌತಿಕ ಶರೀರ ಚಲನೆ ಆಗ್ತಾ ಇರುವುದೆ ಆ ಪ್ರಾಣಶಕ್ತಿ ಇರುವವರೆಗೆ ಮಾತ್ರ. ಅದರಿಂದ ಒಂದು ವ್ಯಕ್ತಿಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿದ್ರು ಕೂಡ, ಆ ಪ್ರಾಣಶಕ್ತಿಯಲ್ಲಿ ಆಗುವ ತೊಂದರೆಯಿಂದ ಆಗುವಂತದ್ದು ಹೆಚ್ಚಿನ ರೋಗಗಳು ಕೂಡ. ಕೆಲವು ಉದಾಹರಣೆಗಳಲ್ಲಿ ನಾವು ಹೊರಗಿಂದ ಆಗುವಂತ ತೊಂದರೆಗಳಿರ್ತದೆ, ಈಗ ಬಿದ್ದು ತಾಗುವಂತದ್ದು ಅಂತದೆಲ್ಲ ಶಕ್ತಿಯಿಂದ ಬರುವಂತದ್ದಲ್ಲ. ಬಟ್ ನಾವು ಹೆಚ್ಚಿನ ರೋಗಗಳನ್ನು ನಾವು ಈಗ ನೋಡ್ಲಿಕ್ಕೆ ಹೋದ್ರೆ, ಅದಕ್ಕೆ ಮೂಲ ಕಾರಣ ಪ್ರಾಣಶಕ್ತಿಯಲ್ಲಿ ಇರ್ತದೆ, ನಂತರ ಅದು ನಮ್ಮ ಭೌತಿಕ ಶರೀರಕ್ಕೆ ಬಂದು ಅದು ರೋಗವಾಗಿ ಪರಿಣಾಮ ಬೀಳ್ತದೆ. ಸೊ ಅದರಿಂದ ಈ ಪ್ರಾಣಶಕ್ತಿಯೇ ಒಂದು ಜೀವಂತ ವ್ಯಕ್ತಿಗೆ ಮತ್ತು ಮೃತ ಶರೀರಕ್ಕೆ ಇರುವಂತಹ ವ್ಯತ್ಯಾಸ. ಯೋಗ ಪ್ರಾಣವಿದ್ಯೆಯಲ್ಲಿ ನಾವು ಏನ್ ಮಾಡ್ತೇವೆ, ಪ್ರಾಣಶಕ್ತಿಯನ್ನು ಮತ್ತು ಅದರ ಬಗ್ಗೆ ಜ್ಞಾನವನ್ನು ನಾವು ಬಳಸಿಕೊಂಡು ಆ ಜನರ ಆರೋಗ್ಯವನ್ನು ಉತ್ತಮಪಡಿಸಲಿಕ್ಕೆ ಮತ್ತು ಉತ್ತಮವಾಗಿರುವಂತಹ ಆರೋಗ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ನಾವು ಅದನ್ನು ಉಪಯೋಗ ಮಾಡಬಹುದು. ಭಾರತದ ಯೋಗ ವಿಜ್ಞಾನ ಅಂತ ಹೇಳುವಂತೆ, ನಮ್ಮ ಮನುಷ್ಯರ ಶರೀರ ಅಂತ ಹೇಳುವಂತದ್ದು ಒಂದು 5 ಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ, ಪಂಚಕೋಶಗಳು ಅಂತ. ಅದರಲ್ಲಿ ಅನ್ನಮಯ ಶರೀರ ಅಥವಾ ಪ್ರಾಣಮಯ ಶರೀರ, ಹಾಗೆ ಮಾನಸಿಕ ಶರೀರ ಅಂತ ಹಲವು ಶರೀರಗಳ ಬಗ್ಗೆ ಮಾತಾಡ್ತಾರೆ ಅವರು. ನಾವೀಗ ಇಲ್ಲಿ ಚಿಕಿತ್ಸೆಯಲ್ಲಿ ಉಪಯೋಗ ಮಾಡುವಂತದ್ದು ಮೊದಲಿನ 2, ಅನ್ನಮಯ ಮತ್ತು ಪ್ರಾಣಮಯ. ಅನ್ನಮಯ ಅಂದ್ರೆ ಅನ್ನದಿಂದ ನಿರ್ವಹಣೆ ಮಾಡಲ್ಪಡುವಂತಹ ಶರೀರ, ನಾವು ಕಾಣುವಂತ ಭೌತಿಕ ಶರೀರ. ಅದೇ ರೀತಿ ಪ್ರಾಣ ಶರೀರ ಅಂತ ಹೇಳ್ತೇವೆ, ಅಥವಾ ಪ್ರಾಣಶಕ್ತಿಯಿಂದ ನಿರ್ವಹಣೆ ಆಗುವಂತ ಶರೀರ ಅದು. ಈ ಅನ್ನಮಯ ಶರೀರ ಮತ್ತು ಪ್ರಾಣಮಯ ಶರೀರ ಅಂತ ಹೇಳುವಂತದ್ದು ಒಂದಕ್ಕೊಂದು ಪೂರಕವಾಗಿದೆ ಮತ್ತು ಒಂದಕ್ಕೊಂದು ಪರಿಣಾಮ ಕೂಡ ಬೀಳ್ತದೆ. ಅದು ಅಂದ್ರೆ ಭೌತಿಕ ಶರೀರದಲ್ಲಿ ತೊಂದರೆ ಇದ್ರೆ ಶಕ್ತಿ ಶರೀರದಲ್ಲಿ ಅಥವಾ ಪ್ರಾಣಶಕ್ತಿ ಶರೀರದಲ್ಲಿ ತೊಂದರೆ ಇರ್ತದೆ. ಪ್ರಾಣಶಕ್ತಿ ಶರೀರದಲ್ಲಿ ಇರುವಂತಹ ತೊಂದರೆ ಸುಮಾರು ಸಮಯ ಇದ್ರೆ ಭೌತಿಕ ಶರೀರಕ್ಕೂ ಅದು ಆರೋಗ್ಯ ತೊಂದರೆ ಆಗಿ ಪರಿಣಾಮ ಬೀಳ್ತದೆ. ಸೊ ನಾವು ಚಿಕಿತ್ಸೆ ಮಾಡುವ ವಿಧಾನ ಏನು ಅಂತ ಹೇಳಿದ್ರೆ, ಅದರಲ್ಲಿ 2 ಮುಖ್ಯವಾದ ಹಂತಗಳು. ಒಂದು, ಇರುವಂತಹ ಕೊಳಕು ಶಕ್ತಿಯನ್ನು, ಪ್ರಾಣಶಕ್ತಿಯನ್ನು ನಾವು ಕ್ಲೀನ್ ಮಾಡಿ ಅಂದ್ರೆ ಶುದ್ಧೀಕರಣ ಮಾಡಿ ತೆಗೆಯುವಂಥದ್ದು. ಇನ್ನೊಂದು, ತೆಗೆದ ಮೇಲೆ ಅಲ್ಲಿಗೆ ಒಳ್ಳೆಯ ಶಕ್ತಿಯನ್ನು ಕೊಡುವಂತ ಹಂತ. ಸೊ ಇದು ಚೈತನ್ಯಗೊಳಿಸುವುದು ಅಂತ ಹೇಳ್ತೇವೆ ನಾವು. ಸೊ ಇದೆರಡು ಮುಖ್ಯವಾದ ಸ್ಟೆಪ್ಸ್. ಈ ಯೋಗ ಪ್ರಾಣವಿದ್ಯೆ ಅಂತ ಹೇಳುವಂತದ್ದು, ನಾವು ಚಿಕಿತ್ಸೆ ಮಾಡುವಾಗ ವ್ಯಕ್ತಿಯನ್ನು, ಅವರ ಶರೀರವನ್ನು ನಾವು ಮುಟ್ಟುವುದಿಲ್ಲ, ದೂರದಿಂದಲೇ ಮಾಡುವಂತ ಚಿಕಿತ್ಸೆ ಇದು. ಅದೇ ರೀತಿ ಯಾವುದೇ ಔಷಧಿಗಳನ್ನು ಕೂಡ ನಾವು ಕೊಡ್ತಾ ಇಲ್ಲ ಇದರಲ್ಲಿ. ಸೊ ಅದಕ್ಕೆ ನೋ ಟಚ್ ನೋ ಡ್ರಗ್ ಥೆರಪಿ ಅಂತ ಕೂಡ ಹೇಳ್ತಾರೆ, ಅಂದ್ರೆ ಸ್ಪರ್ಶರಹಿತ ಔಷಧಿರಹಿತ ಚಿಕಿತ್ಸಾ ವಿಧಾನ ಅಂತ. ಈ ವಿದ್ಯೆ ಆಗ್ಲೇ ನಾನು ಹೇಳಿದಂತೆ ಇದೊಂದು ಕಾಂಪ್ಲಿಮೆಂಟರಿ ಅಥವಾ ಪೂರಕ ಚಿಕಿತ್ಸಾ ವಿಧಾನ. ಅದರಿಂದ ನಾವು ಅಲೋಪತಿ ಔಷಧಿ ತಗೊಳ್ತಾ ಇದ್ದೇವೆ ಅದನ್ನು ನಿಲ್ಲಿಸಬೇಕಾ, ಅಥವಾ ಆಯುರ್ವೇದ ಔಷಧಿ ತಗೊಳ್ತೇವೆ ಅದನ್ನು ನಿಲ್ಲಿಸಬೇಕಾ ಅಂತ ಏನು ಪ್ರಶ್ನೆ ಬರೋದೇ ಇಲ್ಲ. ಅದರ ಜೊತೆಗೆ ಮಾಡುವಂತ ಚಿಕಿತ್ಸಾ ವಿಧಾನ ಇದು.
1: ಸರಿ, ಈಗ ಆಹಾರವೇ ಆರೋಗ್ಯ ಅನ್ನುವಂಥ ಒಂದು ಮಾತು ಕೂಡ ಇದೆ. ನಾವು ತೆಗೆದುಕೊಳ್ಳುವಂತಹ ಆಹಾರ ಸ್ವಚ್ಛವಾಗಿರಬೇಕು, ಜೊತೆಗೆ ಪೌಷ್ಟಿಕಾಂಶದಿಂದ ಕೂಡಿರಬೇಕು, ಅದು ನಮ್ಮ ಆರೋಗ್ಯವನ್ನು ನಿರ್ಧರಿಸ್ತದೆ ಅಂತ ಹೇಳಿ. ಈ ಆಹಾರದ ವಿಚಾರದ ಬಗ್ಗೆ ಈ ಯೋಗ ಪ್ರಾಣವಿದ್ಯೆಯಲ್ಲಿ ಏನು ಹೇಳ್ತದೆ?

0: ಸರ್, ನೀವು ಹೇಳಿದಾಗೆ ಆಹಾರ ಪದ್ಧತಿ ನಮ್ಮ ಶರೀರಕ್ಕೆ ತುಂಬಾ ಮುಖ್ಯ. ಈ ಅನ್ನಮಯ ಶರೀರವನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ನಮ್ಮ ಶರೀರ ಒಂದು ವಾಹನವಿದ್ದಂತೆ ಕೂಡ ಹೇಳ್ತಾರೆ. ಆಕ್ಚುಲಿ ಯೋಗದ ಸಿಸ್ಟಮ್ ಅಲ್ಲಿ ಕೂಡ ಅಂದ್ರೆ, ನಾವೊಂದು ವಾಹನವನ್ನು ತಗೊಂಡ್ರೆ, ಈಗ ಪೆಟ್ರೋಲ್ ಉಪಯೋಗ ಮಾಡುವಂತ ಒಂದು ವಾಹನ ಆಗಿದ್ರೆ ಅದಕ್ಕೆ ನಾವು ಡೀಸೆಲ್ ಅನ್ನು ಹಾಕೋದಿಲ್ಲ. ಅದೇ ರೀತಿ ಡೀಸೆಲ್ ಉಪಯೋಗ ಮಾಡುವಂತ ವಾಹನಕ್ಕೆ ಪೆಟ್ರೋಲ್ ಅನ್ನು ಹಾಕೋದಿಲ್ಲ. ಅದೇ ರೀತಿ ಈ ನಮ್ಮ ಶರೀರಕ್ಕೂ ಕೂಡ ನಿರ್ದಿಷ್ಟವಾದಂತಹ ಅಗತ್ಯವಿರುವ ಆಹಾರವನ್ನು ನೀಡುವುದು ತುಂಬಾ ಮುಖ್ಯ. ನಾವು ತಿನ್ನುವಂತ ಆಹಾರದ ಬಗ್ಗೆ ಗಂಭೀರವಾಗಿ ಯೋಚಿಸುವುದು ಕೂಡ ತುಂಬಾ ಮುಖ್ಯ. ಯಾಕೆಂತ ಹೇಳಿದ್ರೆ, ಈಗದ ದಿನಗಳಲ್ಲಿ ನಾವು ನೋಡುವ ಹಾಗೆ ಜಂಕ್ ಫುಡ್ ಅಂತ ಏನು ಹೇಳ್ತೇವೆ ನಾವು, ರೆಡಿಮೇಡ್ ಫುಡ್ ಅಥವಾ ಫಾಸ್ಟ್ ಫುಡ್ ಅಂತ ಏನು ಹೇಳ್ತೇವೆ, ಅದು ತಿನ್ನುವಂತ ಅಭ್ಯಾಸ ನಮಗೆ ಜಾಸ್ತಿ ಇದೆ. ಅದರಿಂದ ಶರೀರದ ಮೇಲೆ ತುಂಬಾ ಕೆಟ್ಟ ಪರಿಣಾಮಗಳು ಆಗ್ತಾ ಇರ್ತವೆ. ಸೊ ಅದರಿಂದ ಗಂಭೀರ ಕಾಯಿಲೆಗಳನ್ನು ಹೊಂದಿರುವ ಸಂದರ್ಭದಲ್ಲಿ ಅತಿಯಾದ ಆಹಾರ ಸೇವನೆ ಕೂಡ ಒಳ್ಳೆಯದಲ್ಲ. ಅಸಮರ್ಪಕ ಆಹಾರ ಕೂಡ ನಮ್ಮ ರೋಗ ಉಲ್ಬಣಗೊಳ್ಳಲಿಕ್ಕೆ ಕಾರಣ ಆಗ್ತದೆ. ಅದು ನಾವು ತಗೊಳ್ಳುವಂತ ಆಹಾರ ಹೇಗಿರಬೇಕಂದ್ರೆ, ರೋಗ ಕಡಿಮೆ ಆಗ್ಲಿಕ್ಕೆ ಸಹಾಯ ಮಾಡಬೇಕದು. ಆದ್ರೆ ನಾವು ತಿನ್ನುವಂತ ಆಹಾರ ಸಮರ್ಪಕವಾಗಿ ಇಲ್ಲ ಅಂತಾದ್ರೆ ಅದು ರೋಗ ಉಲ್ಬಣ ಆಗ್ಲಿಕ್ಕೆ ಕಾರಣ ಆಗ್ತದೆ. ಸೊ ಸಂಸ್ಕೃತದಲ್ಲಿ ಲಂಘನಂ ಪರಮೌಷಧಂ ಅಂತ ಹೇಳ್ತಾರೆ, ಅಂದ್ರೆ ಉಪವಾಸ ಮಾಡುವುದು ತುಂಬಾ ಮುಖ್ಯ ಅಂತ. ಅದರಿಂದ ಗಂಭೀರ ಕಾಯಿಲೆಗಳ ಸಂದರ್ಭದಲ್ಲಿ ನಾವು ಉಪವಾಸ ಮಾಡುವುದು ತುಂಬಾ ಉತ್ತಮವಾದ ವಿಷಯ. ನೀವು ಯಾವುದೇ ಪ್ರಾಣಿಗಳನ್ನು ಕೂಡ ನೋಡಿದ್ರು ಕೂಡ, ಈಗ ಬೆಕ್ಕೆ ಇರಬಹುದು, ಅದಕ್ಕೆ ಹೊಟ್ಟೆ ಸರಿ ಇಲ್ಲ ಅಂತ ಇರುವ ಸಂದರ್ಭದಲ್ಲಿ ಅದು ಕೂಡ ಉಪವಾಸ ಮಾಡುವಂತದ್ದು ನಾವು ನೋಡಿದ್ದೇವೆ. ಅದರಿಂದ ನಾವು ಕೂಡ ಉಪವಾಸ ಮಾಡಿ ನಮ್ಮ ಹೊಟ್ಟೆಯ ತೊಂದರೆಗಳನ್ನು ಕೂಡ ನಾವು ಸರಿಪಡಿಸಿಕೊಳ್ಳಬಹುದು. ಶರೀರದಿಂದ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕ್ಲಿಕ್ಕೆ ತುಂಬಾ ಸಹಾಯ ಮಾಡ್ತದೆ. ಇನ್ನೊಂದು ಏನು ಹೇಳ್ತೇವೆ ನಾವು, ಆರೋಗ್ಯವಂತರು ಕೂಡ ತಿಂಗಳಲ್ಲಿ ಒಂದು ಅಥವಾ ಎರಡು ಬಾರಿ ನಾವು ಉಪವಾಸ ಮಾಡುವುದು ಉತ್ತಮ. ಅಥವಾ ಇನ್ನೊಂದು ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಇಡೀ ವರ್ಷದಲ್ಲಿ ಒಂದು 10 ದಿನ ಆದರೂ ನಾವು ಉಪವಾಸ ಇರುವಂತದ್ದು, ಅಥವಾ ನಾವು ಹಣ್ಣು ಹಂಪಲುಗಳ ಸೇವನೆಯಲ್ಲಿ ಇಡೀ ದಿನವನ್ನು ಕಳೆಯುವಂಥದ್ದು, ಅದು ಕೂಡ ನಮ್ಮ ಇಡೀ ಶರೀರವನ್ನು ವಿಷದಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತದೆ. ಈ ಉಪವಾಸದ ನಂತರ ಉತ್ತಮ ಆಯ್ಕೆ ಏನು ಅಂತ ಹೇಳಿದ್ರೆ ಹಣ್ಣುಗಳ ಸೇವನೆ. ಪ್ರತಿದಿನ ಒಂದು ಹೊತ್ತಿನ ಆಹಾರ ಮಾತ್ರ ಸೇವನೆ ಕೂಡ ತುಂಬಾ ಉತ್ತಮದ್ದು. ಅದು ಬೆಳಿಗ್ಗೆ ಆಗಿದ್ರೆ ಉತ್ತಮ. ನಾವು ಬೇರೆ ಆಹಾರ ತಿನ್ನುವ ಮೊದಲು ಬೆಳಿಗ್ಗೆ ಫ್ರೂಟ್ಸ್ ಮಾತ್ರ ಅಥವಾ ಹಣ್ಣುಗಳನ್ನು ಮಾತ್ರ ತಗೊಂಡ್ರೆ ಮಧ್ಯಾಹ್ನದವರೆಗೆ ಅದರಲ್ಲೇ ಇಟ್ಟರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಡೈಜೆಸ್ಟಿವ್ ಟ್ರ್ಯಾಕ್ ಅಂತ ಹೇಳ್ತೇವೆ, ಜೀರ್ಣಾಂಗ ವ್ಯೂಹ, ಅದು ಶುದ್ಧ ಆಗ್ಲಿಕ್ಕೆ ತುಂಬಾ ಸಹಾಯ ಮಾಡ್ತದೆ. ಅದು ಮಧ್ಯಾಹ್ನ ನಮ್ಮ ರೆಗ್ಯುಲರ್ ಊಟವನ್ನು ತಗೊಳ್ಬಹುದು ನಾವು. ಅದೇ ರೀತಿ ಸರಿಯಾಗಿ ಜಗಿದು ತಿನ್ನೋದು ಕೂಡ ಮುಖ್ಯ.
1: ನೀರನ್ನಾದ್ರೂ ಕೂಡ ಜಗಿದು
0: ಕುಡಿಬೇಕು ಅಂತ ಹೇಳ್ತಾರೆ. ಕರೆಕ್ಟ್, ಚೂ ದ ವಾಟರ್ ಅಂತ ಹೇಳುವಂತದ್ದು, ಅಂದ್ರೆ ನೀರನ್ನು ಕೂಡ ಜಗದು ತಿನ್ನಿ ಅಂತ. ಅಂದ್ರೆ ನಮ್ಮ ಎಂಜಲು ಅದರೊಟ್ಟಿಗೆ, ನಾವು ಏನ್ ತಿಂದ್ರು ಕೂಡ ಅದರೊಟ್ಟಿಗೆ ಎಂಜಲ್ ಸೇರಬೇಕು, ಅದು ನಮ್ಮ ಪಚನ ಕ್ರಿಯೆಗೆ ತುಂಬಾ ಸಹಾಯ ಮಾಡ್ತದೆ ಅಂತ. ಸೊ ಇನ್ನೊಂದು ತಮಾಷೆಗೆ ಹೇಳುವಂತದ್ದು, ನಾವು ನಮ್ಮ ಹಲ್ಲಿರೋದು ಬಾಯಲ್ಲಿ, ಹೊಟ್ಟೆಯಲ್ಲೆಲ್ಲ, ಅದರಿಂದ ನಾವು ಬಾಯಲ್ಲೇ ಜಗದು ತಿನ್ಬೇಕು ಅದನ್ನು ಅಂತ. ಜುಲ್ಲು ರಸದ ಬಗ್ಗೆ ಹೇಳಿದೆ ನಾನು, ಜೀರ್ಣಾಂಗ ವ್ಯೂಹಕ್ಕೆ ಸೇರ್ತದ ಅದು ಅಂತ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಏನು ನಾವು ನೋಡ್ಬೇಕಾದಂತ, ಶಕ್ತಿಯ ವಿಷಯದಲ್ಲಿ ನೋಡುವಾಗ ನಮ್ಮ ತಿಂದಂತ ಆಹಾರದ ಪೌಷ್ಟಿಕಾಂಶಗಳು ನಮ್ಮ ಶರೀರಕ್ಕೆ ಸೇರುವುದು ಜಾಸ್ತಿ ನಮ್ಮ ಬಾಯಲ್ಲೇ, ಹೊಟ್ಟೆಯಲ್ಲೂ ಸೇರ್ತದೆ, ಬಟ್ ಮುಖ್ಯವಾದಂತದ್ದು ತುಂಬಾ ಪರ್ಸೆಂಟೇಜ್ ನಮ್ಮ ಬಾಯಿಂದಲೇ ನಮ್ಮ ರಕ್ತಕ್ಕೆ ಸೇರಿಕೊಳ್ತದೆ. ಅದರಿಂದ ಹೆಚ್ಚು ಹೊತ್ತದ್ದು ಬಾಯಲ್ಲಿದ್ರೆ ನಮ್ಮ ಶರೀರಕ್ಕೆ ತುಂಬಾ ಉತ್ತಮವಾದದ್ದು. ಇನ್ನೊಂದು, ನಾವು ಈಗಷ್ಟೇ ನೋಡಿದ್ದು ನಾವು ಫಾಸ್ಟ್ ಫುಡ್ಗಳ ಬಗ್ಗೆ ಮತ್ತು ಅಂಗಡಿಯಿಂದ ತಂದು ತಿನ್ನುವಂತಹ ಆಹಾರದ ಬಗ್ಗೆ ನೋಡಿದ್ದು, ನಾವು ಸಂಸ್ಕರಿಸಿದಂತಹ ಆಹಾರಗಳು ಕೂಡ ನಾವು ಆದಷ್ಟು ಅದನ್ನು ತಪ್ಪಿಸುವುದು ಕೂಡ ಉತ್ತಮ. ಅದರಲ್ಲಿ ತುಂಬಾ ಕೆಮಿಕಲ್ಸ್ ಅಥವಾ ಪೋಷಕಾಂಶಗಳ ಬದಲು ರಾಸಾಯನಿಕ ವಸ್ತುಗಳೇ ಜಾಸ್ತಿ ಇರ್ತದೆ. ಅದರಿಂದ ಅದು ನಮ್ಮ ಜೀರ್ಣಾಂಗ ವ್ಯೂಹದ ಮೇಲೆ, ಒಟ್ಟು ನಮ್ಮ ಶರೀರದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇರ್ತದೆ. ಸೊ ಈಗಷ್ಟೇ ನಾವು ರಿಸರ್ಚ್ ಅಲ್ಲಿ ಹೊರಗೆ ಬಂದಿರುವಂತದ್ದು, ಹೊರಗಿಂದ ಉಪ್ಪು ಸೇರಿಸಿದಂತ ಆಹಾರ ತಿನ್ನುವುದು ಕೂಡ ನಮ್ಮ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಬೀರ್ತದೆ ಅಂತ ಹೇಳುವಂಥದ್ದು, ಅದನ್ನು ನಾವು ತಪ್ಪಿಸುವುದು ಕೂಡ ತುಂಬಾ ಮುಖ್ಯ. ಅದರಿಂದ ಆಗುವಂತ ಕೆಲವು ಕೆಟ್ಟ ಪರಿಣಾಮಗಳೇನು ಅಂತ ಹೇಳಿದ್ರೆ, ತುಂಬಾ ಮುಖ್ಯವಾಗಿ ಮಧುಮೇಹ, ರಕ್ತದೊತ್ತಡ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು, ಎಲುಬಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಮುಂತಾದವು ಕೂಡ ನಮ್ಮ ಶರೀರದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ. ನಮ್ಮ ಶರೀರದ ಉಪ್ಪು ಮತ್ತು ಸೋಡಿಯಂ ಅಗತ್ಯಗಳು ನಾವು ತಿನ್ನುವಂತ ತಾಜಾ ಹಣ್ಣು ಮತ್ತು ತರಕಾರಿಗಳಲ್ಲಿ ನಮಗೆ ಬೇಕಾದಷ್ಟು ಸಿಗ್ತದೆ. ಅದರಿಂದ ಹೊರಗಿಂದ ಸೇರಿಸುವಂತ ಸೋಡಿಯಂ ಕ್ಲೋರೈಡ್ ಅಥವಾ ನಮ್ಮ ಟೇಬಲ್ ಸಾಲ್ಟ್ ಸೇರಿಸುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅದರ ಜೊತೆಗೆ ನಾವು ಯಾವುದೇ ರೀತಿಯ ಆಹಾರ ಸೇರಿಸಿದ್ರು ಕೂಡ ಅದು ನಮ್ಮ ಶರೀರಕ್ಕೆ ಸೇರಬೇಕಿದ್ರೆ ಸಾಕಷ್ಟು ನೀರು ಸೇರಿಸುವುದು ಕೂಡ ತುಂಬಾ ಮುಖ್ಯ.
1: ಕನಿಷ್ಠ 1.5 ಲೀಟರ್ ಆದ್ರೂ ನೀರು
0: ಕುಡಿಬೇಕು ಅಂತ. ನಮ್ಮ ಶರೀರ 70%ನಷ್ಟು ನೀರಿಂದ ಮಾಡಲ್ಪಟ್ಟಿದೆ ಅಂತ. ಅದರಿಂದ ನಾವು ಸಾಕಷ್ಟು ನೀರನ್ನು ಸೇವನೆ ಮಾಡುವುದು ಇಂಪಾರ್ಟೆಂಟ್. ಹೇಗೆ ಹೇಳ್ತಾರಂದ್ರೆ, ಒಂದು 10 ಕೆಜಿ ಶರೀರದ ವೆಯ್ಟ್ ಇದ್ರೆ 300 ml ನಷ್ಟು ನೀರು ಅದಕ್ಕೆ ಕುಡಿಬೇಕು ಅಂತ. ಇದು ಆವರೇಜ್. ನಮ್ಮ ಊರಿನಂತ ಸೆಕೆಯ ಪರಿಸರದಲ್ಲಿ ಇನ್ನೂ ಜಾಸ್ತಿ ಕುಡಿಬೇಕು. ಸೊ ಅದೇ ರೀತಿ 80 ಕೆಜಿ ವೆಯ್ಟ್ ಆದ್ರೆ 2.5 ಲೀಟರ್ನಷ್ಟು ಕುಡಿಬೇಕು ಅಂತ.
1: ರಾಮ್ ಗೋಪಾಲ್ ಅವರೀಗ ನಾವು ತಿನ್ನುವಂತಹ ಆಹಾರವೂ ಕೂಡ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳಿದ್ರಿ. ಇದರ ಜೊತೆಗೆ ನಮ್ಮ ಯೋಚನೆಗಳು, ನಮ್ಮ ಒಂದು ಭಾವನೆಗಳು, ಇದು ಕೂಡ ನಮ್ಮ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಬೀರ್ತದ ಅಂತ.
0: ಸರ್, ಖಂಡಿತವಾಗಿಯೂ ನಮ್ಮ ಆಹಾರ ಹೇಗೆ ನಮ್ಮ ಶರೀರಕ್ಕೆ ಪರಿಣಾಮ ಬೀರ್ತದೆ, ಅದೇ ರೀತಿ ಯೋಚನೆ ಭಾವನೆಗಳು ಕೂಡ ಪರಿಣಾಮ ಬೀರ್ತವೆ. ನಮ್ಮ ಯೋಗ

0: ದಲ್ಲಿ ಹೇಳುವಂತೆ ನಮ್ಮ ಶರೀರ ಅಂತ ಹೇಳುವಂತದ್ದು ಐದು ಶರೀರಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರು. ಈ ಕೋಶಗಳು ಅಥವಾ ಶರೀರಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ಒಂದರ ಒಳಗೆ ಇರುವಂತ ಇನ್ನೊಂದು ಶರೀರ ಅಂದ್ರೆ ಅನ್ನಮಯ ಶರೀರದ ಸುತ್ತಲೂ ಪ್ರಾಣಮಯ ಶರೀರ, ಅದರ ಸುತ್ತ ಭಾವನಾತ್ಮಕ, ಅದರ ಸುತ್ತಲೂ ಮಾನಸಿಕ ಶರೀರ ಇರುವಂತದ್ದು, ಅಂದ್ರೆ ಕಾನ್ಸೆಂಟ್ರಿಕ್ ಓವರ್ಡ್ ಅಂತ ಹೇಳ್ತೇವೆ ನಾವು. ಸೊ ಅದರಿಂದ ಒಂದರ ಒಳಗೆ ಒಂದು ಇರುವಂತದ್ರಿಂದ ನಮ್ಮ ಯೋಚನೆ ಮತ್ತು ಭಾವನೆಗಳು ನಮ್ಮ ಭೌತಿಕ ಶರೀರದ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರ್ತದೆ. ಯಾವುದೆಲ್ಲ ಬೀರ್ತದೆ ಅಂತ ಹೇಳಿದ್ರೆ, ನಾವು ಕೆಲಸ ಮಾಡುವಂತ ಜಾಗದಲ್ಲಿರುವಂತಹ ಒತ್ತಡ ಇರಬಹುದು, ಅಥವಾ ಯಾವುದೇ ರೀತಿಯ ಒತ್ತಡ ಕೂಡ ನಮ್ಮ ಶರೀರದ ಮೇಲೆ ಪರಿಣಾಮ ಬೀರ್ತದೆ. ಅದೇ ರೀತಿ ಮನಸ್ಸಿಗೆ ಅದರಿಂದ ಆಗುವಂತ ತೊಂದರೆಗಳು, ಕಿರಿಕಿರಿ ಆಗುವಂತದ್ದು, ಕೋಪ ಬರಬಹುದು, ಹೆದರಿಕೆ ಆಗಬಹುದು ನಮಗೆ. ಸೊ ಮುಂತಾದ ಹಲವು ತೊಂದರೆಗಳು ನಾವು ಜನಸಾಮಾನ್ಯರಲ್ಲಿ ನೋಡುವಂತ ಮಾನಸಿಕ ತೊಂದರೆಗಳು. ಸೊ ಇದು ದೀರ್ಘಕಾಲದವರೆಗೆ ನಮ್ಮ ಮನಸ್ಸಿನಲ್ಲಿ ಇದ್ರೆ ಅದು ಖಂಡಿತವಾಗಿಯೂ ಭೌತಿಕ ಶರೀರದ ಮೇಲೆ ಪರಿಣಾಮ ಬೀರಿಯೇ ಬೀಳ್ತದೆ. ಅದು ಈ ಮನಸ್ಸಲ್ಲಿರುವಂತಹ ಇಂಥ ತೊಂದರೆಗಳು ಕೂಡ ನಾವು ಶಕ್ತಿ ಶರೀರದ ರೂಪದಲ್ಲಿ ನೋಡಿದ್ರೆ ಅದು ಕೂಡ ಒಂದು ರೀತಿಯ ಶಕ್ತಿ ಅದು. ಆದ್ರಿಂದ ಯೋಗ ಪ್ರಾಣವಿದ್ಯೆಯಲ್ಲಿ ಮೂರನೇ ಹಂತದಲ್ಲಿ ನಾವು ಅದನ್ನು ಚಿಕಿತ್ಸೆ ಮಾಡುವ ರೀತಿಯನ್ನು ಕಲಿತೇವೆ ನಾವು. ಸೊ ಅವರ ಮನಸ್ಸಿನಲ್ಲಿರುವಂತಹ ತೊಂದರೆಗಳು ಏನಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತಹ ಚಕ್ರಗಳು ಯಾವುದು ಇದ್ದಾವೆ, ಸೊ ಅದನ್ನು ನಾವು ಶುದ್ಧೀಕರಣ ಮಾಡಿ ಅಲ್ಲಿಗೆ ಸರಿಯಾದ ಶಕ್ತಿಯನ್ನು ಕೊಡುವ ಮೂಲಕ ಮನಸ್ಸಲ್ಲಿರುವಂತಹ ತೊಂದರೆಗಳನ್ನು ಕೂಡ ನಾವು ಸರಿಪಡಿಸಿಕೊಳ್ಬಹುದು. ಅದರ ಮೂಲಕ ಭೌತಿಕ ಶರೀರಕ್ಕಾಗುವಂತಹ ಪರಿಣಾಮಗಳನ್ನು ಚಿಕಿತ್ಸೆ ಮಾಡಲಿಕ್ಕೂ ಕೂಡ ಮುಂದೆ ನಾವು ಅದರ ಹಂತಗಳನ್ನು ಮಾಡ್ತೇವೆ. ನಾವು ಈಗ ನಾನು ಹೇಳಿದಂತೆ ನಮ್ಮ ಮಾನಸಿಕ ತೊಂದರೆಗಳನ್ನು ಕೂಡ ಚಿಕಿತ್ಸೆ ಮಾಡಲಿಕ್ಕೆ ಹಲವಾರು ತಂತ್ರಗಳಿದ್ದಾವೆ. ಮೊದಲನೇದ್ದು ನಾವು ಉಸಿರಾಟವನ್ನು ಸರಿಪಡಿಸಿಕೊಳ್ಳುವಂಥದ್ದು. ನಾವು ಉಸಿರಾಟವನ್ನು ಸರಿಯಾಗಿ ಮಾಡೋದು ಅಂತ ಹೇಳಿದ್ರೆ ಆಳವಾಗಿ ಉಸಿರಾಡುವಂಥದ್ದು ಮತ್ತು ಲಯಬದ್ಧವಾಗಿ ಉಸಿರಾಡುವಂಥದ್ದು ತುಂಬಾ ಮುಖ್ಯ. ಅದರಿಂದ ಅನೇಕ ಪ್ರಯೋಜನಗಳಿದ್ದಾವೆ. ಮುಖ್ಯವಾಗಿ ನಾವು ನೋಡಬಹುದಾದಂಥದ್ದು ಪ್ರಾಣಾಯಾಮದಿಂದ ಆಗುವಂಥದ್ದು ರಕ್ತಕ್ಕೆ ಬೇಕಾದಷ್ಟು ಆಮ್ಲಜನಕ ಪೂರೈಕೆ ಆಗುವಂಥದ್ದು. ಇಡೀ ಶರೀರದಲ್ಲಿ ರಕ್ತ ಎಲ್ಲಾ ಕಡೆ ಹೋಗೋದ್ರಿಂದ ರಕ್ತ ಶುದ್ಧ ಇದ್ರೆ ನಮ್ಮ ಶರೀರದಲ್ಲಿ ಎಲ್ಲಾ ಜೀವಕೋಶಗಳು ಶುದ್ಧವಾಗಿ ಆರೋಗ್ಯವಾಗಿ ಇರಲಿಕ್ಕೆ ಕಾರಣ ಆಗ್ತದೆ. ಅದು ಒಂದಾದ್ರೆ ಇನ್ನೊಂದು, ನಾವು ಉಸಿರಾಟವನ್ನು ಸರಿ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಪ್ರಾಣಶಕ್ತಿ ಹೆಚ್ಚಾಗ್ತದೆ. ಈ ಪ್ರಾಣಶಕ್ತಿ ಹೆಚ್ಚಾಗುವುದು ಅಂತ ಹೇಳಿದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುವುದು ಅಂತ. ಯಾರಲ್ಲಿ ಪ್ರಾಣಶಕ್ತಿ ಜಾಸ್ತಿ ಇದೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇರ್ತದೆ. ಅದು ನಮ್ಮ ಶರೀರದ ಮೇಲೆ ಬೀರುವಂತ ಪರಿಣಾಮ. ಅದೇ ರೀತಿ ನಾವು ಉಸಿರಾಟವನ್ನು ಸರಿಯಾಗಿ ಮಾಡುವುದರಿಂದ ನಮ್ಮ ಮಾನಸಿಕ ಒತ್ತಡ ಮತ್ತು ನಕಾರಾತ್ಮಕ ಯೋಚನೆ ಮತ್ತು ಭಾವನೆಗಳು ಇದನ್ನು ಕೂಡ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೀವು ನಿಮ್ಮಷ್ಟೇ ಗಮನಿಸಿ, ನಾವು ಒತ್ತಡದಲ್ಲಿರುವಂತಹ ಸಂದರ್ಭದಲ್ಲಿ ನಮ್ಮ ಉಸಿರಾಟ ಹೇಗಿರ್ತದೆ ಅಂತ, ತುಂಬಾ ಶ್ಯಾಲೋ ಅಂತ ಹೇಳ್ತೇವೆ. ಅಂದ್ರೆ ನಾವು ವೇಗವಾಗಿ ಉಸಿರಾಡ್ತೇವೆ, ಹೆಚ್ಚು ಆಳವಾಗಿ ಉಸಿರಾಡೋದಿಲ್ಲ ಆ ಟೈಮಲ್ಲಿ. ಅದು ಒತ್ತಡ ಇರುವಾಗದ ವಿಷಯ ಆಯ್ತು. ಈ ಮನಸ್ಸು ಮತ್ತೆ ನಮ್ಮ ಉಸಿರಾಟ ಒಂದಕ್ಕೊಂದು ತುಂಬಾ ಪೂರಕವಾಗಿರುವಂತದ್ದು, ಒಂದಕ್ಕೊಂದು ಸಂಪರ್ಕ ಹೊಂದಿರುವಂತದ್ದು. ಅದೇ ರೀತಿ ನಾವು ಉಸಿರಾಟವನ್ನು ಸರಿಯಾಗಿ ನಿಯಂತ್ರಣಕ್ಕೆ ತರುವ ಮೂಲಕ ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ನಾವು ಸರಿಪಡಿಸಿಕೊಳ್ಳಬಹುದು. ನಾವೀಗ ಗಮನಿಸಿದ್ರೆ ನಾವು ಒತ್ತಡದಲ್ಲಿರುವಂತಹ ಸಂದರ್ಭದಲ್ಲಿ ನಮ್ಮ ಉಸಿರಾಟದ ವೇಗವು ಕೂಡ ಜಾಸ್ತಿ ಆಗಿರ್ತದೆ ಮತ್ತು ಆಳವಾಗಿ ಇರೋದಿಲ್ಲ. ಅದು ನಮ್ಮ ಮನಸ್ಸು ಮತ್ತು ಉಸಿರಾಟಗಳು ಒಂದಕ್ಕೊಂದು ಸಂಬಂಧ ಹೊಂದಿದೆ. ಅದರಿಂದ ಉಸಿರಾಟವನ್ನು ನಾವು ಆಳವಾಗಿಸಿ ಮತ್ತು ಲಯಬದ್ಧವಾಗಿಸಿ ನಮ್ಮ ಒತ್ತಡವನ್ನು, ಮನಸ್ಸಿನ ಒತ್ತಡವನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯ ಇದೆ. ಅದರಿಂದ ಈ ಆಳವಾಗಿ ಉಸಿರಾಟ ಮಾಡೋದ್ರಿಂದ ನಮ್ಮ ಮನಸ್ಸನ್ನು ಸರಿಪಡಿಸಿಕೊಳ್ಬಹುದು. ನಾವು ಇನ್ನೊಂದು ಅತ್ಯಂತ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ನಾವು ಕ್ಷಮಿಸುವುದು. ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ, ಕ್ಷಮೆಯ ವಿಷಯ ಬರುವಾಗ ನಮಗೆ ಯಾರು ತೊಂದರೆ ಮಾಡಿದ್ದಾರೆ ಅವರನ್ನು ಕ್ಷಮಿಸುವುದು, ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ, ನಾವು ಕ್ಷಮೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಕಷ್ಟ ಆಗ್ತದೆ, ಬಟ್ ಅದರ ಬಗ್ಗೆ ಗೊತ್ತಿದೆ ನಮಗೆ. ಆದ್ರೆ ಅದೇ ರೀತಿಯಲ್ಲಿ ನಾವು ಕೂಡ ಬೇರೆಯವರಿಂದ ಕ್ಷಮೆ ಕೇಳುವುದು ಕೂಡ ತುಂಬಾ ಮುಖ್ಯ. ನಮಗೆ ಹೇಗೆ ನೋವಾಗಿರ್ತದೆ ಅದೇ ರೀತಿ ನಾವು ಕೂಡ ಬೇರೆಯವರಿಗೆ ನೋವು ಮಾಡುವ ಸಾಧ್ಯತೆಗಳು ತುಂಬಾ ಇರ್ತವೆ. ಅದರಿಂದ ನಾವು ಯಾರಿಗೆಲ್ಲ ನೋವು ಮಾಡಿರ್ತೇವೆ ಅವ್ರ ಹತ್ರ ಕ್ಷಮೆ ಕೇಳುವುದು ಕೂಡ ಮುಖ್ಯ. ಅದರ ಜೊತೆಗೆ ನಮ್ಮನ್ನು ನಾವು ಕ್ಷಮಿಸಿಕೊಳ್ಳುವುದು ಕೂಡ ತುಂಬಾ ಮುಖ್ಯ. ಅನೇಕ ಸಲ ನಾವು ಮನಸ್ಸಲ್ಲಿ ಕೊರಗ್ತಾ ಇರ್ತೇವೆ, ನಾನು ಯಾಕೆ ಹಾಗೆ ಮಾಡಿದೆ ಅಥವಾ ನಾನು ಯಾಕೆ ಈ ಕೆಲಸವನ್ನು ಮಾಡಲಿಲ್ಲ ನಾನು ಆ ಸಮಯದಲ್ಲಿ ಅಂತ. ಆದ್ರಿಂದ ಅದು ಕೂಡ ನಮ್ಮ ಒಳಗೆ ನಮ್ಮ ಬಗ್ಗೆ ಇರುವಂತಹ ಒಂದು ಕೋಪದ ರೂಪದಲ್ಲಿ, ಅಂದ್ರೆ ಮಾನಸಿಕ ಹಂತದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಅದು ಒಂದು ಶಕ್ತಿಯಲ್ಲಿರುವಂತಹ ತೊಂದರೆ ಅದು. ಸೊ ಅದನ್ನು ಕೂಡ ನಾವು ಶುದ್ಧೀಕರಣ ಮಾಡಿ ಸರಿ ಮಾಡಿಸಿಕೊಳ್ಳಿಕ್ಕೆ ಒಂದು ಕ್ಷಮೆಯ ಸಾಧನೆ ಅಂತಿದೆ, ಅದನ್ನು ನಾವು ಮಾಡಬಹುದು. ಇನ್ನೊಂದು ವಿಶ್ವಶಾಂತಿ ಧ್ಯಾನ ಅಂತ ಹೇಳುವಂತ ಒಂದು ಧ್ಯಾನದ ಮೂಲಕ ಕೂಡ ನಮ್ಮ ಒತ್ತಡದಿಂದ ಹೊರಗೆ ಬರಲಿಕ್ಕೆ ಕೂಡ ಅದು ಸಹಾಯ ಮಾಡ್ತದೆ. ಇನ್ನೊಂದು, ನಾವು ಅತಿ ಕ್ರಿಯಾಶೀಲವಾಗಿರುವಂತ ಮಕ್ಕಳನ್ನು ನೋಡ್ತೇವೆ ನಾವು, ಅವರು ಕೂತ್ಕೊಳ್ಳಲ್ಲ ಓಡಾಡ್ತಾ ಇರ್ತಾರೆ, ಓವರ್ ಆಕ್ಟಿವ್ ಮಕ್ಕಳು. ಸೊ ಅಂತ ಸಂದರ್ಭದಲ್ಲಿ ನಾವು ಅವರಿಗೆ ಸೂಪರ್ ಬ್ರೈನ್ ಆಸನ ಅಂತ ಹೇಳುವಂತ ಒಂದು ತಂತ್ರ, ಅದನ್ನು ನಾವು ಅವರಿಗೆ ಕಲಿಸಿದ್ರೆ, ಅವರು ಅದನ್ನು ಅಭ್ಯಾಸ ಮಾಡ್ತಾ ಇದ್ರೆ, ಅವರ ನೆನಪು ಶಕ್ತಿ ಮತ್ತು ಕಲಿಕಾ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿ ಅವರಿಂದ ಕೀಟಲೆ ಮಾಡುವಂತ ಇದರಿಂದ ನಾವು ಹೊರಗೆ ತರಲಿಕ್ಕೆ ಸಾಧ್ಯ ಇದೆ ಅವರನ್ನು.
1: ಈಗ ಸಾಕಷ್ಟು ಈ ಯೋಗ ಪ್ರಾಣ ವಿದ್ಯೆಯ ಬಗ್ಗೆ ನೀವು ವಿಚಾರವನ್ನು ಮಂಡಿಸಿದ್ರಿ. ಈ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ರೋಗಗಳು ಹಾಗೂ ಇವುಗಳಿಗೆ ಪರಿಹಾರವಾಗಿ ಯೋಗ ಪ್ರಾಣವಿದ್ಯೆಯನ್ನು ಹೇಗೆ ಬಳಕೆ ಮಾಡಬಹುದು?
0: ಮಹಿಳೆಯರಲ್ಲಿ, ಅದು ಉದ್ಯೋಗಸ್ಥ ಮಹಿಳೆ ಇರ್ಬೋದು ಅಥವಾ ಇತರ

0: ಸಾಮಾಜಿಕ ಕಾರ್ಯ ಮಾಡುವಂತ ಮಹಿಳೆಯರಿರಬಹುದು ಅಥವಾ ಗೃಹಿಣಿಯರೇ ಇರಬಹುದು, ಅನೇಕ ಮಹಿಳೆಯರು ಈಗ ಒತ್ತಡದ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರು ಈ ಮನಸ್ಸಿನ ಒತ್ತಡದೊಂದಿಗೆ ಹೆಚ್ಚು ಸಮಯ ಜೀವನವನ್ನು ಮುಂದುವರಿಸುವುದರಿಂದ ಅನೇಕ ಆರೋಗ್ಯದ ಸಮಸ್ಯೆಗಳಿಗೆ ತುತ್ತಾಗ್ತಾರೆ ಅವರು. ಇದು ದೈಹಿಕವಾಗಿರ್ಬೋದು ಅಥವಾ ಅವರ ಮನಸ್ಸಿಗೆ ಸಂಬಂಧಪಟ್ಟದಂತ ಆರೋಗ್ಯ ತೊಂದರೆ ಇರಬಹುದು. ಅದಕ್ಕೆ ಅನೇಕ ಕಾರಣಗಳು ಏನು ಅಂತ ಹೇಳಿದ್ರೆ, ಅತಿಯಾದ ನಿರೀಕ್ಷೆಗಳಿಂದ ಇರುವಂತಹ ಒತ್ತಡ, ಕೆಲವರಿಗೆ ರಿಲೇಶನ್ಶಿಪ್ ತೊಂದರೆಗಳು ಅಂದ್ರೆ ಸಂಬಂಧಗಳಲ್ಲಿ ಇರುವಂತಹ ತೊಂದರೆಗಳು, ಅಥವಾ ನಾವು ಮಾಡುವಂತಹ ಕಾರ್ಯಕ್ಷೇತ್ರದಲ್ಲಿ ಇರುವಂತಹ ಒತ್ತಡ, ಅದರ ಜೊತೆಗೆ ಮನೆಯನ್ನು ನಿಭಾಯಿಸುವಂತ ಒತ್ತಡ ಕೂಡ ಇರ್ತದೆ ಅವರಿಗೆ. ಮಕ್ಕಳ ಪಾಲನೆ, ಮುಖ್ಯವಾಗಿ ಹದಿಹರೆಯದ ಮಕ್ಕಳು ಇರುವಂತಹ ತಾಯಿಯರಿಗೆ ಅದೇ ಒಂದು ಪ್ರೆಷರ್ ಒತ್ತಡ ಇರ್ತದೆ ಅವರಿಗೆ. ಮತ್ತೆ ಮುಟ್ಟಿನಿಂದ ಆಗುವಂತಹ ತೊಂದರೆಗಳು, ಹಾರ್ಮೋನ್ ಅಸಮತೋಲನದಿಂದ ಆಗುವಂತಹ ತೊಂದರೆಗಳು, ಅದರ ಜೊತೆಗೆ ಶರೀರದ ಎಲ್ಲಾ ಅಂಗಾಂಗಗಳಿಗೆ ಬೇಕಾದಂತಹ ವ್ಯಾಯಾಮದ ಕೊರತೆ ಕೂಡ, ಈಗ ಅದರ ಜೊತೆಗೆ ಹೊಸದಾಗಿ ಸೇರಿಕೊಂಡಿರುವಂತಹ ಸಾಮಾಜಿಕ ಜಾಲತಾಣಗಳ ಬಳಕೆಯ ಚಟ, ಇದೆಲ್ಲ ಮನಸ್ಸಿಗೆ ಮತ್ತು ದೈಹಿಕವಾಗಿ ಅವರಿಗೆ ತೊಂದರೆ ಕೊಡ್ತಾ ಇರ್ತದೆ. ನಾನೀಗ ಮೊದಲೇ ಹೇಳಿದಂತಹ ತಂತ್ರಗಳು, 5 ತಂತ್ರಗಳು, ಸೂಪರ್ ಬ್ರೈನ್ ಆಸನ ಇರಬಹುದು, ಉಸಿರಾಟದ ಬಗ್ಗೆ ಇರಬಹುದು, ವಿಶ್ವಶಾಂತಿ ಧ್ಯಾನ ಅಥವಾ ಕ್ಷಮೆ ಮಾಡುವಂಥದ್ದು, ಸರಳ ವ್ಯಾಯಾಮಗಳನ್ನು ಮಾಡುವಂಥದ್ದು, ಇದನ್ನು ಮಾಡುವ ಮೂಲಕ ಅವರ ಆರೋಗ್ಯದ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಸುಲಭವಾಗಿ ಸಾಧ್ಯ ಇದೆ. ಈ ಎಲ್ಲ 5 ತಂತ್ರಗಳನ್ನು ನಾವು YPV ಸಾಧನ ಅಂತ ಹೇಳುವಂತಹ ಒಂದು ಉಚಿತ ಮೊಬೈಲ್ ಆಪ್, ನಾವು ಆಂಡ್ರಾಯ್ಡ್ ಆಪ್ ಅಥವಾ iOS ಆಪ್ಗಳಲ್ಲಿ ನಾವು ಡೌನ್ಲೋಡ್ ಮಾಡಿಕೊಂಡು ನಾವು ಅದನ್ನು ಉಪಯೋಗಿಸಿಕೊಂಡು ಮನೆಯಲ್ಲೇ ಮಾಡಬಹುದಾದಂತಹ ಒಂದು ಕೆಲವು ತಂತ್ರಗಳು, ಸುಲಭ ತಂತ್ರಗಳು, ಅದನ್ನು ಬಳಸಿಕೊಂಡು ಅವರು ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಅವರು. ಸೊ ಇದರ ಜೊತೆಗೆ ಮನಸ್ಸಿನ ಅಥವಾ ಆರೋಗ್ಯ ತೊಂದರೆ ಇನ್ನೂ ಮುಂದುವರಿತಾ ಇದ್ರೆ ಅವರಿಗೆ ಯೋಗ ಪ್ರಾಣವಿದ್ಯೆಯನ್ನು ಕಲ್ತು ಅಥವಾ ಕಲ್ತಂತಹ ಚಿಕಿತ್ಸಕರಲ್ಲಿ ಅವರು ಚಿಕಿತ್ಸೆ ಮಾಡಿಕೊಂಡು ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ.
1: ಈಗ ಯೋಗ ಪ್ರಾಣವಿದ್ಯೆಯನ್ನು ಕಲಿಯುವಂತಹದ್ದು ಅಥವಾ ಇನ್ನೊಬ್ಬರಿಗೆ ಕಲಿಸುವಂತಹದ್ದು, ಇನ್ನೊಬ್ಬರಿಗೆ ಚಿಕಿತ್ಸೆಯನ್ನು ಕೊಡಿಸುವಂತಹದ್ದು ಹೇಗೆ?
0: ನಾವು ಈ ಯೋಗ ಪ್ರಾಣವಿದ್ಯೆ ಈ ತಂತ್ರಗಳನ್ನು ಬಳಸಿಕೊಂಡು ಸಣ್ಣ ಪುಟ್ಟ ತೊಂದರೆಗಳಾದಂತಹ ಶೀತ, ಕೆಮ್ಮು ಮುಂತಾದವುಗಳಿಂದ ಹಿಡಿದು ಮೈಗ್ರೇನ್ ಅಥವಾ ಮಂಡಿ ನೋವು ಅಂದ್ರೆ ಆರ್ಥ್ರೈಟಿಸ್, ಅಥವಾ ಸಿಯಾಟಿಕ ಅಂದ್ರೆ ಕಾಲು ನೋವು ಇರ್ತದೆ, ಬೆನ್ನು ನೋವು, ಅಸ್ತಮ ಮತ್ತು ಇತರ ಉಸಿರಾಟದ ತೊಂದರೆಗಳು, ಮಧುಮೇಹ, ರಕ್ತದೊತ್ತಡ, ಇಂತಹ ಅನೇಕ ಕಾಯಿಲೆಗಳನ್ನು ಕೂಡ ನಾವು ಚಿಕಿತ್ಸೆ ಮಾಡಬಹುದು. ಇದರ ಜೊತೆಗೆ ಈ ತಂತ್ರಗಳನ್ನು ಬಳಸಿಕೊಂಡು ಮನಸ್ಸಿನ ತೊಂದರೆಗಳು ಅಂದ್ರೆ ಒತ್ತಡ, ಆತಂಕ, ಖಿನ್ನತೆ, ಹೆದರಿಕೆ, ಕೋಪ, ನಕಾರಾತ್ಮಕತೆ, ಬೇಸರ, ಕೊರಗು ಮುಂತಾದವುಗಳನ್ನು ಕೂಡ ನಾವು ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಈ ಚಿಕಿತ್ಸೆಯನ್ನು ನಾವು ಬೇರೆಯವರಿಂದ ಅಂದ್ರೆ ಚಿಕಿತ್ಸಕರಿಂದ ಪಡೆಯಬಹುದು ಅಥವಾ ನಾವೇ ಕಲಿತು ನಮ್ಮನ್ನೇ ಚಿಕಿತ್ಸಿಕೊಳ್ಳಲಿಕ್ಕೆ ಕೂಡ ಸಾಧ್ಯ ಇದೆ. ಸರ್, ನಾವು ಯೋಗ ಪ್ರಾಣವಿದ್ಯೆಯನ್ನು ಹಲವು ಹಂತಗಳಲ್ಲಿ ಕಲಿತೇವೆ. ಈ ಪ್ರತಿಯೊಂದು ಹಂತಗಳಲ್ಲಿ ಕೂಡ ಚಿಕಿತ್ಸಾ ತಂತ್ರಗಳ ಬಗ್ಗೆ ತಿಳಿಯುವುದು ಮಾತ್ರ ಅಲ್ಲ, ನಾವು ಅವುಗಳ ಅಭ್ಯಾಸಕ್ಕೆ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ನಮ್ಮ ಅಥವಾ ಇತರರ ಪ್ರಾಣಶಕ್ತಿಯ ಮಟ್ಟವನ್ನು ತಿಳಿಯುವ ಬಗ್ಗೆ ಮತ್ತು ಅದೇ ರೀತಿ ಇತರರನ್ನು ಮತ್ತು ನಮ್ಮನ್ನೇ ಚಿಕಿತ್ಸಿಕೊಳ್ಳುವಂತ ವಿಷಯದ ಬಗ್ಗೆ ಕೂಡ ನಾವು ತುಂಬಾ ಗಮನ ನೀಡ್ತೇವೆ. ಅಲ್ಲಿ ಈ ತರಗತಿಗಳನ್ನು ನಾವು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಮಾಡ್ತೇವೆ. ಈ ಎಲ್ಲ ತರಗತಿಗಳು ಕೂಡ ಸಾಧಾರಣವಾಗಿ ಇಡೀ ದಿನ ಅಂದ್ರೆ 9 ಸಂಜೆ 5 ನಡೀತದೆ. ನಾನು ಹಾಗೆ ಹೇಳಿದಾಗೆ ಹಲವು ಹಂತಗಳಲ್ಲಿ ಇದ್ದಾವೆ ತರಗತಿಗಳು. ಮೊದಲಿನ ಹಂತ ಅಂದ್ರೆ ಯೋಗ ಪ್ರಾಣವಿದ್ಯೆ ಹಂತ 1 ನಾವು ಈ ಪ್ರಾಣಶಕ್ತಿಯ ಬಗ್ಗೆ ತಿಳಿತೇವೆ, ಜೊತೆಗೆ ಪ್ರಾಣಮಯ ಶರೀರದ ಸಂಯೋಜನೆ, ವಿವಿಧ ಚಕ್ರಗಳು, ಈ ಚಕ್ರಗಳು ಹೇಗೆ ನಮ್ಮ ಭೌತಿಕ ಶರೀರ ಮತ್ತು ಅಂಗಗಳಿಗೆ ಹೇಗೆ ಜೋಡಣೆ ಆಗಿದೆ, ಮತ್ತೆ ಚಿಕಿತ್ಸಕನ ಶಕ್ತಿಯನ್ನು ಕಳೆದುಕೊಳ್ಳದೆ ಇತರರನ್ನು ಚಿಕಿತ್ಸಿಸುವಂತಹ ವಿಧಾನ, ಕರ್ಮದ ನಿಯಮ, ಮತ್ತು ದೂರದಿಂದ ಇನ್ನೊಬ್ಬರನ್ನು ನಾವು ಹೇಗೆ ಚಿಕಿತ್ಸೆ ಮಾಡಬಹುದು ಅದರ ಬಗ್ಗೆ, ಮತ್ತು ನಮ್ಮನ್ನೇ ನಾವು ಹೇಗೆ ಚಿಕಿತ್ಸೆ ಮಾಡಿಕೊಳ್ಬಹುದು ಅದರ ಬಗ್ಗೆ ಕೂಡ ಕಲಿತೇವೆ. ಇದು ಸಾಧಾರಣ 2 ಕಾಲ ನಡೆಯುವಂತಹ ತರಗತಿ ಇದು. ಎರಡನೇ ಹಂತದಲ್ಲಿ ಇದೇ ರೀತಿ ಭೌತಿಕ ಶರೀರವನ್ನೇ ನಾವು ವೇಗವಾಗಿ ಹೇಗೆ ಚಿಕಿತ್ಸಿಸಬಹುದು, ಅದಕ್ಕೋಸ್ಕರ ನಾವು ವರ್ಣ ಶಕ್ತಿಗಳನ್ನು ಉಪಯೋಗಿಸಿಕೊಂಡು ಅಂದ್ರೆ ಬಣ್ಣದ ಶಕ್ತಿಗಳನ್ನು ಹೇಗೆ ಉಪಯೋಗಿಸಿ ನಾವು ಚಿಕಿತ್ಸೆ ಮಾಡಬಹುದು ಅದನ್ನು ಕಲಿತೇವೆ. ಮೂರನೇ ಹಂತದಲ್ಲಿ ನಾನು ಹಾಗೆ ಹೇಳಿದಾಗೆ ನಮ್ಮ ಮನಸ್ಸಿನ ತೊಂದರೆಗಳನ್ನು ಹೇಗೆ ಚಿಕಿತ್ಸೆ ಮಾಡಬಹುದು ಅದರ ಬಗ್ಗೆ ಕಲಿತೇವೆ. ಅದು 1 ಸಮಯ ಬೇಕಷ್ಟೇ ಅದಕ್ಕೆ. ಅದೇ ರೀತಿ ಯೋಗ ಪ್ರಾಣವಿದ್ಯೆಯೊಂದಿಗೆ ಮಾನಸಿಕ ಸಂರಕ್ಷಣೆ, ಈ ತರಗತಿಯಲ್ಲಿ ನಾವು ನಮ್ಮನ್ನು ಮತ್ತು ನಮ್ಮ ಪ್ರೀತಿಪಾತ್ರರನ್ನು ಉದ್ದೇಶಪೂರಿತ ಅಥವಾ ಉದ್ದೇಶಪೂರಿತ ಅಲ್ಲದಂತಹ ಮಾನಸಿಕ ಆಕ್ರಮಣಗಳಿಂದ ಹೇಗೆ ರಕ್ಷಣೆ ಪಡೆಯಬಹುದು, ಅಥವಾ ನಮ್ಮ ಮನೆ ಮತ್ತು ಆಫೀಸ್ನಲ್ಲಿ ಶುದ್ಧವಾದ ಮತ್ತು ಉತ್ತಮವಾದ ಪ್ರಾಣಶಕ್ತಿಯನ್ನು ನಾವು ಹೇಗೆ ಉಳಿಸಿಕೊಳ್ಬಹುದು ಅಥವಾ ನಿರ್ವಹಿಸಬಹುದು ಅದರ ಬಗ್ಗೆ ಕಲಿತೇವೆ ನಾವು. ಇದು ಕೂಡ 1 ತರಗತಿ. ಅದೇ ರೀತಿ ನಾವು ಹರಳುಗಳನ್ನು ಉಪಯೋಗಿಸಿಕೊಂಡು ಚಿಕಿತ್ಸೆ ಮಾಡುವ ವಿಧಾನ ಅದನ್ನು ಕೂಡ ನಾವು ಕಲಿತೇವೆ. ಅದು ಕೂಡ 1 ತರಗತಿ. ಇನ್ನೊಂದು ಅರ್ಹತಾ ಯೋಗ ಅಂತ ಹೇಳುವಂತ ಒಂದು ಆಧ್ಯಾತ್ಮಿಕ ದಾರಿ ಇದು. ಬೇರೆ ಬೇರೆ ಯೋಗ ದಾರಿಗಳನ್ನು ಸಂಶ್ಲೇಷಿಸಲ್ಪಟ್ಟಂತಹ ಒಂದು ಉನ್ನತ ಸಂಯೋಜನೆ. ಅದು 3 ಕಾಲ ತರಗತಿ ಇರ್ತದೆ. ಸೊ ಈ ರೀತಿ ಬೇರೆ ಬೇರೆ ಹಂತಗಳಲ್ಲಿ ನಾವು ಈ ಚಿಕಿತ್ಸೆ ಮಾಡುವ ರೀತಿಯನ್ನು ನಾವು
1: ಕಲಿಯಬಹುದು. ಅಂದ್ರೆ ಇದು ಯಾರೋ ಗುರುವಿನ ಮೂಲಕ ಕಲಿಯುವಂತಹ ವಿದ್ಯೆಯೋ ಅಥವಾ ನಿಮ್ಮ ಬೇರೆ ಮಾಧ್ಯಮದ ಮೂಲಕ ಕೂಡ ಇದನ್ನು ಕಲಿಯಬಹುದಾ?
0: ನಾವು ಈ ತರಗತಿಗಳನ್ನು ಮಾಡುವಾಗ ಅದನ್ನು ಒಂದು ತರಬೇತುದಾರರಿಂದಲೇ ಪಡ್ಕೊಂಡು

0: ಉತ್ತಮ ಅಂತ ಹೇಳ್ತಾರೆ. ನಿಮಗೆ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ ನಿಮಗೆ ಅಥವಾ ಯೂಟ್ಯೂಬ್ ಅಲ್ಲಿ ಸುಮಾರು ಕಡೆ ಅದರ ಬಗ್ಗೆ ಮಾಹಿತಿಗಳು ಸಿಗಬಹುದು. ಬಟ್ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನಮಗೆ ಹೇಳಲಿಕ್ಕೆ ಆಗಲ್ಲ. ಅದರಿಂದ ನೀವು ತರಗತಿಗೆ ಬಂದು ಅದನ್ನು ಕಲಿಯುವುದು ತುಂಬಾ ಮುಖ್ಯ. ಅದರಲ್ಲಿ ಹಲವಾರು ಹಂತಗಳಿದ್ದಾವೆ. ಅದರಿಂದ ಅದನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಆರೋಗ್ಯವನ್ನು ಸರಿಯಾಗಿ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬಹುದು ಅಥವಾ ನಿರ್ವಹಿಸಬಹುದು ಅಂತ ಹೇಳುದು ತುಂಬಾ ಮುಖ್ಯ. ಅಲ್ಲಿ
1: ಕೊನೆಯ ಪ್ರಶ್ನೆ ಅಂತಂದ್ರೆ, ಹೀಗೆ ಯೋಗ ಪ್ರಾಣವಿದ್ಯೆಯನ್ನ ಇನ್ನೊಬ್ಬರಿಗೆ ಚಿಕಿತ್ಸೆಯ ರೂಪದಲ್ಲಿ ಕೊಡೋದ್ರಿಂದ ಏನಾದರೂ ತೊಂದರೆ ಉಂಟಾ ಅಂತ?
0: ತುಂಬಾ ಒಳ್ಳೆಯ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಿ. ಈ ಚಿಕಿತ್ಸಕನಿಗೆ ಈ ಚಿಕಿತ್ಸೆಯನ್ನು ಮಾಡೋದ್ರಿಂದ ಏನು ತೊಂದರೆ ಆಗುವುದಿಲ್ಲ. ಯಾಕಂದ್ರೆ ನಾವಿಲ್ಲಿ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಚಿಕಿತ್ಸಕ ಅವನ ಅಥವಾ ಅವಳ ಪ್ರಾಣಶಕ್ತಿಯನ್ನು ಯಾರಿಗೂ ಕೊಡ್ತಾ ಇಲ್ಲ. ನಾವೇನ್ ಮಾಡ್ತೇವೆ, ಅದನ್ನು ಚಿಕಿತ್ಸೆ ಮಾಡುವ ಸಂದರ್ಭದಲ್ಲಿ ಪರಿಸರದಿಂದ ಆ ಶಕ್ತಿಯನ್ನು ತಗೊಂಡು ಅದನ್ನ ನಾವು ಕೊಡ್ತಾ ಇರ್ತೇವೆ. ಅದರಿಂದ ಅದರ ಜೊತೆಗೆ ನಮ್ಮ ಈ ಚಿಕಿತ್ಸೆ ಮಾಡುವಂತ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ಕೂಡ ಕೊಟ್ಟಿರ್ತಾರೆ ಅವರು. ಈ ಮಾರ್ಗಸೂಚಿಗಳನ್ನು ನಾವು ಸರಿಯಾಗಿ ಅನುಸರಿಸುವುದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ವಾಸ್ತವವಾಗಿ ನಾವು ನೋಡ್ಲಿಕ್ಕೆ ಹೋದ್ರೆ ಈ ಮಾರ್ಗಸೂಚಿಗಳು ಮತ್ತು ಚಿಕಿತ್ಸಾ ತಂತ್ರಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ನಮ್ಮ ಶಕ್ತಿಯ ಕಡಿಮೆ ಆಗುವ ಬದಲು ನಾವು ಕೂಡ ಶಕ್ತಿಯನ್ನು ಪಡ್ಕೊಳ್ತಾ ಇರ್ತೇವೆ ಅದನ್ನು. ಅಂದ್ರೆ ನಾನೀಗ ಚಿಕಿತ್ಸಕ ಆಗಿದ್ರೆ ಚಿಕಿತ್ಸೆ ಮಾಡುವ ಸಂದರ್ಭದಲ್ಲಿ ನನ್ನ ಶಕ್ತಿ ಶರೀರ ಕೂಡ ಶಕ್ತಿಯನ್ನು ಪಡಿತಾ ಇರ್ತದೆ. ಸ್ವಲ್ಪ ಮಟ್ಟಿಗೆ ನಾನು ಹೊರಗೆ ಕೊಡ್ತಾ ಇರ್ತೇನೆ. ಅದರಿಂದ ನನ್ನ ಶಕ್ತಿ ಕೂಡ ಜಾಸ್ತಿ ಆಗ್ತದೆ ಹೊರತು ಚಿಕಿತ್ಸೆ ಮಾಡೋದ್ರಿಂದ ಕಡಿಮೆ ಆಗುದಿಲ್ಲ ಮತ್ತು ಯಾವುದೇ ತೊಂದರೆಗಳು ಕೂಡ ಆಗುದಿಲ್ಲ ಅದರಿಂದ.
1: ಒಳ್ಳೆಯದು ರಾಮ್ ಗೋಪಾಲ್ ನುಜಾಜಿಯವರೇ. ಆ ಯೋಗ ಪ್ರಾಣವಿದ್ಯೆ ಅಂದ್ರೆ ಏನು, ಇದರ ಮೂಲಕ ನಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬಹುದು, ಈ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಇದುವರೆಗೆ ಯೋಗ ಪ್ರಾಣವಿದ್ಯೆ ಈ ಕುರಿತು ಡಾಕ್ಟರ್ ರಾಮ್ ಗೋಪಾಲ್ ನೂಜಾಜೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಆಕಾಶವಾಣಿ ಭದ್ರಾವತಿ.
4: ಪ್ರೀತಿಯ ಪುಟಾಣಿಗಳೇ, ಇವತ್ತಿನ ಎಳೆಯರ ಬಳಗ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ಅಂತ ಭದ್ರಾವತಿ ಅಪ್ಪರ ಹುತ್ತಾದ ಅನನ್ಯ ಕಿರಿಯ ಪ್ರಾಥಮಿಕ ಶಾಲೆಯ ಪುಟ್ಟ ಪುಟ್ಟ ಮಕ್ಕಳು ಮುದ್ದು ಮುದ್ದಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮ ಆರಂಭ ಶ್ಲೋಕದಿಂದ. ಯಾರು ಹಾಡ್ತಾರೆ ಗೊತ್ತಾ? ಅಭಿನವ್ ಗುಪ್ತಾ. ಕೈ ಕಟ್ಕೊಂಡು ನಿಂತು ಬಿಟ್ಟಿದ್ದಾನೆ ಅಭಿನವ್. ಹಾಡು ಅಭಿನವ್, ಶ್ಲೋಕ ಯಾವ್ದು ಹಾಡ್ತೀಯ?

ಅಭಿನವ್ ಗುಪ್ತಾ ಭಗವದ್ಗೀತೆಯಿಂದ ಆಯ್ದ ಶ್ಲೋಕಗಳನ್ನ ಪಟಪಟ ಪಟಪಟ ಅಂತ ಹೇಳ್ಬಿಟ್ಟ. ಈಗ ನಮಗೆ ದೇಶಭಕ್ತಿ ಗೀತೆ ಬೇಕು. ಎಲ್ಲ ಮಕ್ಕಳು ತಯಾರಾಗಿ ಬಂದ್ಬಿಟ್ಟಿದ್ದಾರಲ್ಲ ದೇಶಭಕ್ತಿ ಗೀತೆ ಹಾಡೋದಕ್ಕೆ. ಒಟ್ಟಾಗಿ ಗುಂಪಾಗಿ ಹಾಡ್ತಾ ಇದ್ದಾರೆ ದೇಶಭಕ್ತಿ ಗೀತೆನ. ಹಾಡಿ ಮಕ್ಕಳೇ, ಶುರು ಮಾಡಿ.

0: ಎಷ್ಟು ಒಳ್ಳೆ ಅರ್ಥವುಳ್ಳ ದೇಶಭಕ್ತಿ ಗೀತೆನ ಎಲ್ಲ ಮಕ್ಕಳು ಹೇಳಿದರು. ಮಕ್ಕಳೇ, ಈ ರೀತಿಯ ದೇಶಭಕ್ತಿ ಗೀತೆಗಳನ್ನ ನೀವೆಲ್ಲ ತುಂಬ ತುಂಬ ಕಲಿಬೇಕು, ಜೊತೆಗೆ ಅವುಗಳ ಅರ್ಥನೂ ತಿಳ್ಕೊಳ್ಬೇಕು, ಅದರ ಜೊತೆಗೆ ದೇಶಭಕ್ತರ ಕಥೆಗಳನ್ನು ಕೂಡ ತಿಳ್ಕೊಳ್ಬೇಕು. ಕಥೆ ಅಂದ ತಕ್ಷಣ ಈಗ ಒಂದು ಕತೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಯಾರು ಹೇಳ್ತಾರೆ? ಓ ಶ್ರೇಯಾ, ಬಾ ಶ್ರೇಯಾ, ಹೇಳು ಕತೆ. ಯಾವ ಕತೆ ಹೇಳ್ತೀಯಾ?
1: ಒಂದೂರಲ್ಲಿ ರಾಮ ಮತ್ತೆ ಶ್ಯಾಮ ಅಂತೇಳಿ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಂತೆ. ಅವರು ಒಂದಿನ ಟೂರಿಗೆ ಹೋಗಿರ್ತಾರಂತೆ. ಅವಾಗ ಸಮುದ್ರದಲ್ಲಿ ಆಟ ಆಡ್ಬೇಕಾದ್ರೆ ಒಂದು ಪುಟ್ಟ ವಿಷಕ್ಕೆ ಜಗಳಾಗತ್ತಂತೆ. ಅವಾಗ ರಾಮ ಶ್ಯಾಮನ್ ಕೆನ್ನೆಗೆ ಪಟಾರ್ ಅಂತ ಹೊಡಿತಾನಂತೆ. ಅವಾಗ ಶ್ಯಾಮನಿಗೆ ತುಂಬಾ ಬೇಜಾರಾಗತ್ತಂತೆ. ಅವಾಗ ಶ್ಯಾಮ ಮರಳ ಹತ್ರ ಹೋಗಿ ನನ್ನ ಫ್ರೆಂಡ್ ನನಗೆ ಹೊಡೆದ ಅಂತೇಳಿ ಬರಿತಾನಂತೆ. ಅವಾಗ ರಾಮನಿಗೆ ಏನೂ ಅರ್ಥ ಆಗಲ್ವಂತೆ. ಅವಾಗ ಇಬ್ರು ಮತ್ತೆ ಫ್ರೆಂಡ್ಸ್ ಆಗಿ ಆಟ ಆಡ್ಬೇಕಾದ್ರೆ ಒಂದು ದೊಡ್ಡ ಎಲೆ ಬಂದು ಇಳ್ಕೊಂಡು ಹೋಗುತ್ತಂತೆ. ಅವಾಗ ರಾಮನಿಗೆ ಗಾಬರಿಯಾಗಿ ಓಡೋಗ್ಬಿಟ್ಟು ಇಳ್ಕೊಂಬರ್ತಾನಂತೆ. ಇಬ್ರು ದಡದ ಮೇಲೆ ಆಮೇಲೆ ಸುಧಾರಿಸ್ಕೊಂಡು ಶ್ಯಾಮನಿಗೊಂದು ದೊಡ್ಡ ಬಂಡೆ ಕಾಣುತ್ತಂತೆ. ಅದ್ರ ಹತ್ರ ಹೋಗ್ಬಿಟ್ಟು ನನ್ನ ಫ್ರೆಂಡ್ ನನ್ನ ಕಾಪಾಡ್ದ, ಜೀವ ಉಳಿಸ್ದ ಅಂತ ಹೇಳಿ ಬರ್ತಾನಂತೆ. ಆಮೇಲೂ ರಾಮನಿಗೆ ಏನೂ ಅರ್ಥ ಆಗಲ್ವಂತೆ. ಅವಾಗ ಶ್ಯಾಮನ್ ಕೇಳ್ತಾನಂತೆ, ಏನಿದು ಆಗ್ಲಿ ನೋಡಿದ್ರೆ ಮರಳ ಮೇಲೆ ಬರ್ದೆ, ಈಗ ನೋಡಿದ್ರೆ ಬಂಡೆ ಮೇಲೆ ಬರ್ದಿದೆ, ಏನಿದು ಅರ್ಥ ಅಂತ ಕೇಳ್ತಾನಂತೆ. ಅವಾಗ ಶ್ಯಾಮ ಹೇಳ್ತಾನಂತೆ, ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ನ, ನನ್ನ ಮರಳ ಮೇಲೆ ಬರ್ದೆ, ಆದರೆ ಅದು ನೀರು ಬಂದು ಕೊಚ್ಕೊಂಡೋಯ್ತು. ನೀ ನನ್ನ ಕಾಪಾಡಿ ನನ್ನ ಬಂಡೆ ಮೇಲೆ ಬರ್ದಿದ್ದೀನಿ, ಇದು ಯಾವತ್ತೇ ಆದರೂ ಏನೂ ಆಗಲ್ಲ, ಹಂಗೇ ಇರತ್ತೆ ಅಂತ ಹೇಳ್ತಾನಂತೆ. ಸೊ ಡಿಯರ್ ಫ್ರೆಂಡ್ಸ್, ಈ ಸ್ಟೋರಿ ಮಾರಲ್ ಏನು ಅಂದರೆ, ಯಾರು ನಮಗೆ ಕೆಟ್ಟದ್ದು ಮಾಡ್ತಾರೋ ಅದನ್ನು ಬೇಗ ಮರೆತು ಬಿಡಬೇಕು, ಯಾರು ನಮಗೆ ಒಳ್ಳೇದು ಮಾಡ್ತಾರೋ ಅದನ್ನು ಮರಿಲೇಬೇಡ್ದು, ನೆನಪಲ್ಲೇ ಇಟ್ಕೊಬೇಕು.
0: ಶ್ರೇಯಾ ಹೇಳಿದ ಕಥೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲರೂ ನಮಗೆ ಒಳ್ಳೇದು ಮಾಡಿದ್ದನ್ನು ಮಾತ್ರ ನೆನ್ಪಿಟ್ಕೊಳ್ಬೇಕು, ಕೆಟ್ಟದ್ ಮಾಡಿದ್ದನ್ನು ಮರಿಬೇಕು, ಕೆಟ್ಟದ್ ಮಾಡಿದ್ದನ್ನು ಮರಳ ಮೇಲೆ ಬರೆದು ಅಳಿಸಿ ಹೋಗೋ ಹಾಗೆ ಮರೆತು ಬಿಡಬೇಕು, ಒಳ್ಳೇದನ್ನು ಮಾತ್ರ ಬಂಡೆ ಮೇಲೆ ಕೊರೆದು ಬರೆದಿಟ್ಕೋಬೇಕು. ಬಂಡೆ ಅಂದರೆ ನಮ್ಮ ಮನಸ್ಸೇನೆ, ಮನಸ್ಸಿನಲ್ಲಿ ಬರೆದಿಟ್ಕೊಂಡ್ಬಿಟ್ರೆ ಯಾವತ್ತೂ ಮರೆಯೋದಿಲ್ಲ ಅಲ್ವಾ? ಈಗ ಒಂದು ಗೀತೆ ಹಾಡೋದಕ್ಕೆ ಎಲ್ಲ ಮಕ್ಕಳು ತಯಾರಾಗಿ ಬಂದ್ಬಿಟ್ಟಿದ್ದಾರೆ. ಎಲ್ಲಿ ಯಶಸ್ ಮತ್ತು ಸಂಗಡಿಗರೆಲ್ಲ ಗೀತೆ ಹಾಡ್ತೀರಿ? ಏನು ಗೀತೆ ಹಾಡ್ತೀರಿ? ಹಾಡಿ.

ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ, ಕಚ್ಚುತ್ತೆ ಇಡೀ ರಾತ್ರಿ. ತಿಗಣೆ, ಸೊಳ್ಳೆ, ನೊಣ ಎಲ್ಲವೂ ಇಂಥ ಪ್ರಾಣಿಗಳೇನೆ, ಕೀಟಗಳೇನೆ ಅಲ್ವಾ? ಹಾಗಾಗಿ ಸೊಳ್ಳೆ ನಮ್ಮನೆ ಒಳಗೆ ಬರದೇ ಇರೋ ಹಾಗೆ ಮಾಡೋದಕ್ಕೆ ತುಂಬ ಉಪಾಯಗಳಿವೆ. ಮನೆ ಸುತ್ತ ನೀರು ನಿಲ್ಲದೇ ಇರೋ ಹಾಗೆ ನೋಡ್ಕೊಳ್ಳೋದು, ಮನೆಯೊಳಗೆ ಶುಭ್ರವಾಗಿ ಇಟ್ಕೊಳ್ಳೋದು, ಸೊಳ್ಳೆ ಪರದೆ ಉಪಯೋಗ

ಒಗ್ಸೋದು ಇವೆಲ್ಲ ಮಾಡೋದ್ರಿಂದ ಸೊಳ್ಳೆಯಿಂದ ದೂರ ಇರಬಹುದು. ಜೊತೆಗೆ ಈ ಸೊಳ್ಳೆ ಮುಂತಾದ ಕೀಟಗಳು ಕಚ್ಚಿದಾಗ ಉಂಟಾಗುವಂತಹ ಕಾಯಿಲೆಗಳನ್ನ ಕೂಡ ದೂರ ಇಡಬಹುದು ಅಲ್ವಾ? ಈಗ ಒಂದು ಅಮೃತ ವಚನ ಕೇಳೋಣ ಅಲ್ಲ, ಶ್ರಾವಣ್ಯ ಹೇಳ್ತಾ ಇದ್ದಾಳೆ. ಬಾಪುಟ್ಟ ಶ್ರಾವಣ್ಯ ಹೇಳು.

0: ಆದರೆ ಗಜೇಂದ್ರನು ಶಿಯರಿಯ ಪೂಜೆಗೆಂದು ತನ್ನ ಸೊಂಡಿಲಿಂದ ಕಿತ್ತು ಅರ್ಪಿಸುವ ತಾವರಿಯೇ ಧನ್ಯ ಪಾವನ. ಅಂತೆಯೇ ದೇಶ ಮಾತೆಯ ಬಿಡುಗಡೆಗಾಗಿ ಸಮರ್ಪಿತವಾದ ನಮ್ಮ ಜೀವನ ಪುಷ್ಪಗಳು ಪಾವನವಾದವು. ಸ್ವಾತಂತ್ರ್ಯ ವೀರ ಸಾವರ್ಕರ್.
1: ತುಂಬಾ ಚೆನ್ನಾಗಿ ಹೇಳಿದೆ ಸಾವರ್ಕರ್ ಅವರ ಮಾತುಗಳನ್ನ ಶ್ರಾವಣ್ಯ ತನ್ನ ಮುದ್ದಾದ ಧ್ವನಿಯಲ್ಲಿ ತುಂಬಾ ತುಂಬಾ ಸವಿಯಾಗಿ ಹೇಳಿದ್ಲು. ಗೊತ್ತಾಯ್ತಲ್ವ ಪುಟಾಣಿಗಳ ಏನು ಅದ್ರ ಅರ್ಥ ಅಂತ. ಈಗ ಶ್ರೇಯ ಒಂದು ವಿವೇಕವಾಣಿನ ಹೇಳ್ತಾಳೆ, ಹೇಳು.
2: ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ. ಪ್ರಿಯ ತರುಣರೇ, ನೀವು ಬಲಿಷ್ಠರಾಗಿ ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ವಿದ್ಯುತ್ತಿನ ಇಚ್ಛಾಶಕ್ತಿಯ ಬಲ, ಇವುಗಳನ್ನು ಬಳಸಿಕೊಂಡು ನಿಮ್ಮ ಕಾಲ ಮೇಲೆ ನೀವೇ ನಿಲ್ಲಿ, ಸ್ವಾಮಿ ವಿವೇಕಾನಂದರು.
1: ತುಂಬಾ ಚೆನ್ನಾಗಿದೆ ಇದು ಕೂಡ. ಆಗಲೇ ಹೇಳಿದಂತಹ ಅಮೃತ ವಚನ ಜೊತೆಗೆ ವಿವೇಕಾನಂದರ ಒಂದು ಈ ವಿವೇಕವಾಣಿ ಎರಡು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ. ಅರ್ಥ ಆಗ್ಲಿಲ್ವಾ? ಅರ್ಥ ಆಗದೆ ಏನು, ಮಕ್ಕಳೇ ಎಲ್ಲ ಅರ್ಥ ಆಗಿದೆ, ಆದ್ರೆ ಮುಂದಿನ ವಿಚಾರ ಮಾತ್ರ ನನಗೆ ಅರ್ಥ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಯಾಕೆ ಗೊತ್ತಾ? ತೇಜ್ ಶ್ರೀಮತೆ ಶ್ರೇಯ ಒಗಟ್ ಹೇಳ್ತಾರಂತೆ, ಹೇಗಪ್ಪ ಬಿಡಿಸೋದು ಅಂತ ನನಗೆ ಯೋಚನೆ ಆಗ್ಬಿಟ್ಟಿದೆ. ಎಲ್ಲಿ ಒಗಟು ಶುರು ಮಾಡ್ಲಿ?
2: ತೇಜಶ್ರೀ, ನಾನು ನಿನಗೆ ಒಗಟುಗಳು ಅಂತ ಕೇಳ್ದೆ, ಅದು ಕ್ಯಾನ್ಸಲ್ ಮಾಡ್ತೀಯಾ?
0: ಆಯ್ತು ಶ್ರೇಯ ಅಕ್ಕ.
2: ಕೈ ಹಾಕಿದ್ರೆ ಬಾಯಿ ಬಿಡ್ತಾರೆ ಯಾರು?
0: ಈಗ
2: ಇನ್ನೊಂದು ಕರಿ ಕಂಬ ನೆಟ್ಟಕ್ ಬರಲ್ಲ ಕುಟ್ಟಕ್ ಬರುತ್ತೆ ಏನು?
0: ಮನಕ್ಕೆ
2: ಇನ್ನೊಂದು ಇಡಿದ್ರೆ ಇಡಿ ತುಂಬ, ಬಿಟ್ರೆ ಮನೆ ತುಂಬ ಏನು?
0: ದೀಪ.
2: ಇನ್ನೊಂದು ಅಮ್ಮನ ಸೀರೆ ಮಡ್ಚೋಕಾಗಲ್ಲ, ಅಪ್ಪನ ದುಡ್ಡು ಎಣ್ಸೋಕಾಗಲ್ಲ ಏನು?
0: ಆಕಾಶ ಮತ್ತೆ ನಕ್ಷತ್ರ.
2: ಇನ್ನೊಂದು ಲಾಸ್ಟ್ ಸಾಗರ ಪುತ್ರ ಸಾರಿಗೆ ಮಿತ್ರ ಏನು?
0: ಉಪ್ಪು.
1: ಎಲ್ಲಾ ಉತ್ತರಗಳನ್ನು ಇಬ್ರು ಪಟ ಪಟ ಪಟ ಪಟ ಪ್ರಶ್ನೆ ಉತ್ತರ ಹೇಳಿ ಮುಗಿಸ್ಬಿಟ್ರು. ಸದ್ಯ ನನಗೆ ಗೊತ್ತಾಗದೆ ಹೋದ್ರೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಈಗ ಅಭಿನಯ ಗೀತೆ. ಬನ್ನಿ ಗುಣದರ್ಶಿನಿ ಮತ್ತೆ ಶ್ರೇಯ.

ಬೈ ಬೈ ಕೂಡ ಬಂದ್ಬಿಡ್ತು. ಚಪ್ಪಾಳೆ ಬಂತು, ರೌಂಡ್ ಆಗಿ ತಿರುಗಿದ್ದಾಯ್ತು, ಚಿಟ್ಕೆ ಹೊಡೆದಿದ್ದಾಯ್ತು, ಕುಣಿದಿದ್ದಾಯ್ತು, ಹುರ್ರೆ ಹುರ್ರೆ ಅಂತ ಕೂಗಿದ್ದು ಆಯ್ತು, ಬೈ ಬೈ ಮಾಡಿದ್ದು ಆಯ್ತು. ಹಾಗಾದ್ರೆ ಕಾರ್ಯಕ್ರಮ ಮುಗಿಸೋ ವೇಳೆ ಆಯ್ತು. ಒಂದು ಚಪ್ಪಾಳೆ ಬೇಕಲ್ಲ ದೊಡ್ಡದು. ಮಕ್ಕಳೇ, ಇದುವರೆಗೆ ಭದ್ರಾವತಿ ಅಪ್ಪರ್ ಹುತ್ತಾದ ಅನನ್ಯ ಕಿರಿಯ ಪ್ರಾಥಮಿಕ ಶಾಲೆಯ ಪುಟ್ಟ ಪುಟಾಣಿಗಳಿಂದ ಸೊಗಸಾದ ಕಾರ್ಯಕ್ರಮ ಕೇಳಿದ್ರಿ. ಇಲ್ಲಿಗೆ ಇವತ್ತಿನ ಈ ಎಳೆಯರ ಬಳಗ ಕಾರ್ಯಕ್ರಮ ಮುಗಿಯುತ್ತೆ.

0: ಆತ್ಮೀಯ ಪುಟಾಣಿಗಳೇ, ಇವತ್ತಿನ ಕಾರ್ಯಕ್ರಮ ವೈವಿಧ್ಯವನ್ನು ನಡೆಸಿಕೊಡೋದಕ್ಕೆ ಅಂತ ಸಾಗರ ಮನ್ಕಾಲೆಯ ಸಂತ ಜೋಸೆಫರ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ಬಂದಿದ್ದಾರೆ. ಏನೇನು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ನೋಡೋಣ ಅಲ್ಲ. ಇಲ್ಲಾಗಲೇ ವರ್ಷಿತಾ ಪಿ ರಾಜ್ ಬಂದು ನಿಂತುಬಿಟ್ಟಿದ್ದಾಳೆ. ಇವಳು ಪುರಂದರದಾಸರ ದೇವರ ನಾಮವನ್ನು ಹಾಡ್ತೇನೆ ಅಂತ ಹೇಳ್ತಾ ಇದ್ದಾಳೆ. ವರ್ಷಿತಾ, ಹಾಡು.
1: ತೋರೆದು

0: ತುಂಬಾ ಸೊಗಸಾದ ಭಕ್ತಿಗೀತೆಯನ್ನ ಹಾಡಿದ ವರ್ಷಿತಾಗೆ ತುಂಬಾ ಥ್ಯಾಂಕ್ಸ್. ಈಗ ಕೆ ಜೆ ಪ್ರೀತಿ ಒಂದು ಜನಪದ ಗೀತೆಯನ್ನ ಹಾಡ್ತಾಳೆ. ಪ್ರೀತಿ ಹಾಡಮ್ಮ.
1: ಜಗಣಕ್ಕಣ

ಡ್ಯಾನ್ಸ್ ಮಾಡೋ ಹಾಗೆ ಇತ್ತು. ಜಕ್ಕ ನಕ್ಕ ನಕ್ಕ ನಕ್ಕ ಅಂತ ಒಂದು ಜನಪದ ಗೀತೆ, ಪ್ರೀತಿ ಈ ಗೀತೆಯನ್ನು ಹಾಡಿತು. ಈಗ ಒಂದು ಭಾವಗೀತೆ, ಎಂ ಎನ್ ವ್ಯಾಸರಾವ್ ಅವರ ಕವನವನ್ನು ಹಾಡ್ತಾ ಇದ್ದಾಳೆ, ಎಸ್ ರಕ್ಷಾ.

ತುಂಬಾ ಭಾವಪೂರ್ಣವಾಗಿ ಭಾವಗೀತೆಯನ್ನು ಹಾಡಿದಂತಹ ರಕ್ಷಾಗೆ ಧನ್ಯವಾದ. ಈಗ ಮುಂದಿನ ಒಂದು ಗೀತೆ ಯಾವುದು ಗೊತ್ತಾ ಮಕ್ಕಳೇ? ಎ ಸಿ ಸಂಜನಾ ಒಂದು ಜನಪದ ಗೀತೆಯನ್ನು ಹಾಡ್ತಾಳಂತೆ.

0: ಕಲಿಯುಗಕ್ಕೆ ನಿಮಗಿದು ಆಮಂತ್ರಣ. ಕಣ್ಣ ತೆರೆದು ಭ್ರಮೆಯ ತೊರೆದು ನೀಡಿ ಹಾರ್ತಿ.
1: ಸೊಗಸಾದ ದೇಶಭಕ್ತಿ ಗೀತೆ ಆಗಿತ್ತು ಅದು. ಈಗ ಒಂದು ಗೀತೆ ಹಾಡ್ತಾ ಇದ್ದಾಳೆ ಆರ್ ಸೃಷ್ಟಿ.

0: ಆಹ ಹೊಯ್ ಆಹ ಹೊಯ್ ಆಹ ಆಹ ಹೊಯ್ ಆಹ ಹೊಯ್ ಆಹ ಆಹ ಹೊಯ್ ಆಹ ಹೊಯ್ ಆಹ ಆಹ ಹೊಯ್ ಆಹ.
1: ತುಂಬ ಚೆನ್ನಾಗಿರುವಂತಹ ಒಂದು ಜನಪದ ಗೀತೆಯನ್ನು ಹಾಡಿದ್ದು ಆರ್ ಸೃಷ್ಟಿ. ಈಗ ಡಿ ವಿ ಜಿ ಅವರ ಒಂದು ಕವನ ಅನನ್ಯ ಹಾಡ್ತಾ ಇದ್ದಾಳೆ.
2: ವನಸು ಮೊದಲೆನ್ನ ಜೀವನವು ವಿಕಸಿಸುವಂತೆ ಮನ

ಅಳಿಸು ಗುರುವೇ. ಹೇ ದೇವಾ, ಮನಸ್ಸು ಮೊದಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ. ಹೇ ದೇವಾ, ಕಾನನದಿ ಮಲ್ಲಿಗೆ ಮೌನದಿಂಬಿರಿದು ನಿಜ ಸೌರಭವ ಸೂಸಿನಲವಿಂ, ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭ

ವಿಕಸಿಸುವಂತೆ ಮನವನನ್ನು ಗೊಳಿಸು ಗುರುವೇ. ಹೇ ದೇವಾ, ಜನಕ್ಕೆ ಸಂತಸವಿ

ಈಗ ಕಾರ್ಯಕ್ರಮದ ಕಡೆಯ ಭಾಗಕ್ಕೆ ಬಂದಿದ್ದೇವೆ. ಮಕ್ಕಳ ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವು ಗೀತೆಗಳಿಗೆ ತಬಲಾ ನುಡಿಸಿದ್ದು ಯಶ್ ಪ್ರಭು. ಈಗ ಯಶ್ ಪ್ರಭು ಜೊತೆಗೆ ಸುಬೋಧ್ ಪಿರಾವ್ ಕೊಳಲನ್ನು ಕೂಡ ನುಡಿಸ್ತಾ ಇದ್ದಾನೆ, ಕೇಳೋಣಲ್ಲ.

0: ಮಕ್ಕಳೇ, ಸಂಗೀತ ವೈವಿಧ್ಯವನ್ನೇ ಕೇಳಿದ ಹಾಗಾಯಿತು ಅಲ್ವಾ? ನಡೆಸಿಕೊಟ್ಟವರು ಸಾಗರ ಮಂಕಾಲಯ ಸಂತ ಜೋಸೆಫರ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು.
1: ಇನ್ನು ಚಿತ್ರಗೀತೆಗಳನ್ನ ಕೇಳೋಣ.

0: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಎಸ್ ಹೇರಂಬ ಮತ್ತು ಕೆಎಸ್ ಹೇಮಂತ್ ಅವರ ಯುಗಳ ವೇಣುವಾದನ ಪ್ರಾರಂಭಕ್ಕೆ ಕೇಳಿ ಎಂದುಕೋ ಪೆದ್ದಂ ರಾಗ ಕಮಾಚ್ ರೂಪಕತಾಳ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ

0: ಇದುವರೆಗೆ ಕೆಎಸ್ ಹೇರಂಬ ಮತ್ತು ಕೆಎಸ್ ಹೇಮಂತ್ ಅವರ ಯುಗಳ ವೇಣುವಾದನ ಕೇಳಿದಿರಿ. ಇದು ಇಂದಿನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಈಗ ನಮ್ಮ ಆರೋಗ್ಯ, ಮೂತ್ರಕೋಶದ ಸಮಸ್ಯೆಗಳು, ಈ ಕುರಿತು ಡಾಕ್ಟರ್ HS ಪ್ರಕಾಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬೇದ್ರೆ ಮಂಜುನಾಥ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಬಹಳಷ್ಟು ಜನಕ್ಕೆ ಮೂತ್ರರೋಗ, ಮೂತ್ರಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಮೂತ್ರದಲ್ಲಿನ ಉರಿಯೂತ ಅಥವಾ ಮೂತ್ರಪಿಂಡದಲ್ಲಿ ಕಲ್ಲು, ಈ ತರದ ಹಲವಾರು ಸಮಸ್ಯೆಗಳು ಅಂಥೇಳಿ ಡಾಕ್ಟರ್ ಹತ್ರ ಹೋದಾಗ ಮೊದಲು ಏನೋ ನೋವು ಇದೆ ಅಂತ ಬಂದಿರ್ತಾರೆ. ಆನಂತರ ತೊಂದರೆ ಇದೆ ಡಾಕ್ಟ್ರೇ ನೋಡಿ ಅಂತ ಬಂದಾಗ ಅವರಿಗೆ ತಜ್ಞ ವೈದ್ಯರ ಹತ್ರ ಕಳಿಸಿರ್ತಾರೆ. ಆ ತಜ್ಞ ವೈದ್ಯರು ಅವರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಬಹಳಷ್ಟು ಸಾರಿ ಟ್ರೀಟ್ಮೆಂಟ್ ಅರೆ ಬರೆ ತಗೊಂಡೋ ಅಥವಾ ಮತ್ತೊಮ್ಮೆ ಅದು ಕಾಣಿಸಿಕೊಂಡಾಗ ಬಹಳ ಗಾಬರಿಯಾಗಿ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹೀಗಾಗಿದೆ ಅಂತ ಕೇಳೋದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಏನಿದು ಮೂತ್ರರೋಗಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳೇನೆಲ್ಲ ಕಾಣಿಸಿಕೊಂಡಿದ್ದಾವೆ ಅಥವಾ ಮೂತ್ರಕೋಶದಲ್ಲಿ ಪದೇ ಪದೇ ಕಲ್ಲು ಬರುತ್ತಲ್ಲ, ಯಾಕೆ ಬರುತ್ತದೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕಾಗಿ ನಾವು ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಹಾಗೂ KR ಆಸ್ಪತ್ರೆ ಇಲ್ಲಿ ಮೂತ್ರರೋಗ ಶಸ್ತ್ರಚಿಕಿತ್ಸಕರು ಹಾಗೂ ವಿಭಾಗ ಮುಖ್ಯಸ್ಥರಾಗಿರುವ ಡಾಕ್ಟರ್ HS ಪ್ರಕಾಶ್ ಅವರನ್ನು ಆಹ್ವಾನಿಸಿದ್ದೇವೆ. ಡಾಕ್ಟರ್ ಪ್ರಕಾಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಡಾಕ್ಟರ್ ಪ್ರಕಾಶ್ ಅವರೇ, ತಾವು ಈ ಮೂತ್ರಕೋಶದ ವಿಶೇಷ ತಜ್ಞರಾಗಿದ್ದೀರಿ ಮತ್ತೆ ಇಲ್ಲಿ ಕಂಡು ಬರತಕ್ಕಂತಹ ವಿವಿಧ ರೀತಿಯ ಕಲ್ಲುಗಳು, ಅದು ಬಹಳಷ್ಟು ಜನ ನೀರು ಕುಡಿಯದೇ ಇರೋದ್ರಿಂದ ಬರುತ್ತೆ ಅಥವಾ ಮಾತ್ರೆಗಳು ತಗೊಂಡಾಗ ನೀರು ಜಾಸ್ತಿ ತಗೊಳದೆ ಇರೋದ್ರಿಂದ ಅವೇ ಕಲ್ಲಾಗುತ್ತವೆ, ಏನೇನೋ ಮಿಸ್ಕನ್ಸೆಪ್ಷನ್ ಇಟ್ಕೊಂಡು ಬಂದಿರ್ತಾರೆ. ಯಾವ ತರಹದ ತೊಂದರೆಗಳು ನಿಮ್ಮಲ್ಲಿ ರಿಪೋರ್ಟ್ ಆಗ್ತವೆ ಜಾಸ್ತಿ?
2: ನಮ್ಮಲ್ಲಿ ಬರೋ ಒಂದು ಅರ್ಧಕ್ಕರ್ಧ ರೋಗಿಗಳಿಗೆ ಮೂತ್ರದಲ್ಲಿ ಕಲ್ಲಿನ ಸಮಸ್ಯೆ ಇರುತ್ತೆ. ಇನ್ನು ಕೆಲವರಿಗೆ ಬೇರೆ ಪದೇ ಪದೇ ಮೂತ್ರ ಹೋಗೋದಿರ್ಬೋದು, ಮೂತ್ರದಲ್ಲಿ ಸೋಂಕಿರ್ಬೋದು ಅಥವಾ ಮೂತ್ರದಲ್ಲಿ ರಕ್ತ ಹೋಗೋದಕ್ಕೆ ಕಾರಣಗಳಿರ್ಬೋದು. ಹಾಗಾಗಿ ಅವರು ಬೇರೆ ಒಂದು ವೈದ್ಯರಿಂದ ಶಿಫಾರಸು ಪತ್ರ ತಗೊಂಡೇ ನಮ್ಮಲ್ಲಿಗೆ ಬರ್ತಾರೆ. ವಾರದಲ್ಲಿ ಎರಡು ದಿನ ನಾವು ಹೊರ ರೋಗಿ ವಿಭಾಗ ನಡೆಸ್ತೀವಿ, ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ. ಸುಮಾರು 120-150 ರೋಗಿಗಳಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ.
1: ಬೇರೆ ದಿವಸ ಬಂದ್ರೆ ಏನ್ ಮಾಡೋದು?
2: ಬೇರೆ
1: ಸರ್ಕಾರಿ ಆಸ್ಪತ್ರೆ ರೋಗ ಹೇಳಿ ಕೇಳಿ ಏನ್ ಬರಲ್ಲ, ನಿನ್ನೆ ತನಕ ಚೆನ್ನಾಗಿದ್ದಾರೆ, ಇವತ್ತು ಬೆಳಗ್ಗೆ ಸಾರ್ ಅಂತ ಓಡ್ ಬರ್ತಾರೆ.
2: ಬೇರೆ ದಿನ ಬಂದ್ರೆ ನಮ್ಮಲ್ಲಿ ಪ್ರತಿದಿನ ನೋಡ್ತಾರೆ. ನಮ್ಮಲ್ಲಿ ನಮಗೆ ಸಹಕಾರವಾಗಿ ಇರುವಂತಹ ಶಸ್ತ್ರಚಿಕಿತ್ಸಾ ವಿಭಾಗ ಇದೆ. ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ 24 ಗಂಟೆ ಕೂಡ ಈ ರೋಗಿಗಳಿಗೆ ಫಸ್ಟ್ ಏನು ಪ್ರಿಲಿಮಿನರಿ ಚೆಕಪ್ ಏನ್ ಬೇಕು ಅದು ಮಾಡಿ ಅದಕ್ಕೆ ಬೇಕಾಗಿರುವಂತಹ ತಪಾಸಣೆಗಳು ಮಾಡಿ ತುಂಬಾ ಎಮರ್ಜೆನ್ಸಿ ಇದ್ರೆ ನಮ್ಮನ್ನ ದೂರವಾಣಿ ಮುಖಾಂತರ ಕರೆಸಿ ನಾವು ನೋಡ್ತೇವೆ. ಕೆಲವೊಮ್ಮೆ ನೈಟ್ ಕೂಡ ಬಂದು ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆ ಕೂಡ ಮಾಡಿರ್ತೇವೆ. ಬಟ್ ಪೇಷಂಟ್ಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಯೂಶ್ವಲಿ ಬೇಕಾಗಿರೋದ್ರಿಂದ ತಪಾಸಣೆ ಅವನ್ನೆಲ್ಲ ಮಾಡಿಸಿ ಆ ನಂತರ ನಾವು ಇರೋ ಹೊರ ರೋಗಿ ವಿಭಾಗಕ್ಕೆ ಕಳಿಸ್ಕೊಡ್ತಾರೆ.
1: ಈಗ ಮುಖ್ಯ ವಿಷಯ ಈ ಮೂತ್ರಕೋಶದ ಕಲ್ಲುಗಳೇ ಬಹಳ ಒಂದು ಚಿಂತೆಗೆ ಈಡು ಮಾಡ್ತಕ್ಕಂಥದ್ದು. ಡಾಕ್ಟರ್, ಒಂದ್ಸರಿ ನಾವು ಆಪರೇಷನ್ ಮಾಡಿಸ್ಬಿಟ್ಟಿದ್ದೀವಿ ಮತ್ತೆ ಬಂದಿದೆ ಅನ್ನೋದು ಒಂದು. ಎರಡನೇದು, ಇದು ಆಪರೇಷನ್ ಇಲ್ಲದೆ ಕ್ಯೂರ್ ಮಾಡ್ತೀರಾ ಹಾಗೆ ನೀರಲ್ಲಿ ಅಥವಾ ಬೇರೆ ಇನ್ನೇನಾದ್ರೂ ಮಾತ್ರೆಗಳ ಮೂಲಕ ಅಥವಾ ಈಗ ಅಲ್ಟ್ರಾಸೌಂಡ್ ಎಲ್ಲ ಬಂದಿದೆ ಅದ್ರ ಮೂಲಕನೇ ಅದನ್ನ ಬ್ಲಾಸ್ಟ್ ಮಾಡಿ ನಮ್ಮನ್ನ ಸೇವ್ ಮಾಡ್ತೀರಾ, ಇವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ.
2: ಸಾಮಾನ್ಯವಾಗಿ ನಮ್ಮ ಲಿಟ್ರೇಚರ್ ಪ್ರಕಾರ 5 mm ಗಿಂತ ಕಡಿಮೆ ಇರೋ ಕಲ್ಲುಗಳಿಗೆ ನಾವು ಯಾವುದೇ ರೀತಿ ಶಸ್ತ್ರಚಿಕಿತ್ಸೆ ಆಗಲಿ ಅಥವಾ ಬ್ಲಾಸ್ಟ್ ಮಾಡೋದಾಗಲಿ ಮಾಡೋದಿಲ್ಲ. ಯಾಕೆಂದರೆ 95% ತನ್ನಷ್ಟು ತಾನೇ ಅವು ಪಾಸ್ ಆಗ್ತವೆ. ಈ 6 mm ಗಿಂತ ಜಾಸ್ತಿ ಇದ್ದರೆ ನಾವು ಅದಕ್ಕೆ ಅದು ಯಾವ ಜಾಗದಲ್ಲಿದೆ ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಸಲಹೆಗಳನ್ನ ಕೊಡ್ತೀವಿ. ಈ ಕಿಡ್ನಿಯಲ್ಲಿರೋದಕ್ಕೆ ಬೇರೆ ರೀತಿ ಶಸ್ತ್ರಚಿಕಿತ್ಸೆಗಳಿದ್ದಾವೆ. ಕಿಡ್ನಿಯಿಂದ ಮೂತ್ರ ಚೀಲಕ್ಕೆ ಬರುವ ಪೈಪ್ ಯುರೇಟರ್ ಅಂತೀವಲ್ಲ, ಅಲ್ಲಿ ಇರುವಂತಹ ಮೂತ್ರನಾಳಕ್ಕೆ ಬೇರೆ ಶಸ್ತ್ರಚಿಕಿತ್ಸೆ ಇದೆ. ಮೂತ್ರ ಚೀಲ ಯುರಿನರಿ ಬ್ಲಾಡರ್ ನಲ್ಲಿ ಇರೋದಕ್ಕೆ ಬೇರೆ ರೀತಿ ಶಸ್ತ್ರಚಿಕಿತ್ಸೆ.
1: ಬಂದು ಸೇರ್ಕೊಳ್ಳುತ್ತೆ,
2: ಹೌದು, ಕಿಡ್ನಿಯಲ್ಲಿ ಉತ್ಪತ್ತಿ ಆಗುತ್ತೆ. ಅದು ಬೆಳೀತಾ ಬೆಳೀತಾ ಸ್ಟೋನು ಯೂರಿನ್ ಜೊತೆ ಕೆಳಗಡೆ ಬಂದು ಸಿಕ್ಕಾಕೊಂಡು ತಡಿಲಾರದಷ್ಟು

0: ಬರುವಂಥದ್ದು ಹೊಟ್ಟೆನಲ್ಲಿ ಇದೊಂದೇ ಕಾಯಿಲೆ. ಈ ನೋವನ್ನ ಆಲ್ಮೋಸ್ಟ್ ಡಿಲಿವರಿ ಪೇಯ್ನಿಗೆ ಹೋಲಿಸ್ಬೋದು, ಅಷ್ಟು ಸಿವಿಯರ್ ಪೇಯ್ನ್ ಇರುತ್ತೆ. ಅದು ಮೂತ್ರನಾಳ ಬ್ಲಾಕ್ ಆದಾಗ, ಆಗ ತಕ್ಷಣನೇ ಆಂಬ್ಯುಲೆನ್ಸ್ ಅಲ್ಲಿ ಎಲ್ಲ ಬಂದು ಒಂದು ಇಂಜೆಕ್ಷನ್ ಕೊಟ್ಟು ಕಡಿಮೆ ಮಾಡಿರ್ತಾರೆ. ಮತ್ತೆ ನೆಕ್ಸ್ಟ್ ನಾವು ಅದಕ್ಕೆ ಬೇಕಾದಂತ ಸ್ಕ್ಯಾನಿಂಗ್, ಫಸ್ಟ್ ಅಲ್ಟ್ರಾಸೌಂಡ್ ಮಾಡಿ ಆಮೇಲೆ ಬೇಕಿದ್ದವರಿಗೆ ಸಿ ಟಿ ಸ್ಕ್ಯಾನ್ ಮಾಡಿ ಆ ನಂತರ ಅದಕ್ಕೆ ಯಾವ ಸರ್ಜರಿ ಬೇಕು ಅಂತ ಡಿಸೈಡ್ ಮಾಡ್ತೀವಿ.
1: ಮೂತ್ರ ನಿಂತೋಗಿದೆ ಅಂದ್ರೆ ಗಾಬರಿ, ಓಡ್ ಬರಲೇಬೇಕು.
0: ಇಲ್ಲ, ಮೂತ್ರ ನಿಂತೋಗೋದು ಮೂತ್ರ ಚೀಲದಿಂದ ಹೊರಗಡೆ ಇರುವ ಪೈಪ್ ಬ್ಲಾಕ್ ಆದಾಗ, ಅದು ತುಂಬಾ ರೇರು ಬರ್ತಾರೆ ಆ ತರ ಕೂಡ ಸ್ಟೋನ್ ಇಂದ. ಬಟ್ ಅದು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಪ್ರೋಸ್ಟೇಟ್ ಅನ್ನೋ ಗ್ರಂಥಿ ಬೆಳೆದು ಮೂತ್ರ ಬ್ಲಾಕ್ ಆಗಿ
1: ತೊಂದರೆಗಳು ಮೂತ್ರಕೋಶ ಮೂತ್ರಪಿಂಡಗಳಿಗೆ
0: ಸಂಬಂಧಿಸಿದ್ದು
1: ಆಯ್ತು. ಈಗ ನಾವು ಮೂತ್ರಕೋಶದ ಕಲ್ಲುಗಳ ಬಗ್ಗೆನೆ ಮಾತಾಡೋದಾದ್ರೆ, ಇದು ಯಾಕೆ ಬರುತ್ತೆ, ಎಲ್ಲರಲ್ಲೂ ಬರುತ್ತಾ, ಯಾವ ವಯಸ್ಸಿನವ್ರಿಗೆ ಜಾಸ್ತಿ ಅಥವಾ ಯಾವ ವಯಸ್ಸಿನವ್ರಿಂದ ಜಾಸ್ತಿ ತೊಂದರೆ ಅನುಭವಿಸ್ತಾರೆ?
0: ಸಾಮಾನ್ಯವಾಗಿ 20-50 ವರ್ಷದವರಿಗೆ ಕಲ್ಲುಗಳು ಸಮಸ್ಯೆ ಜಾಸ್ತಿ, ಅದಕ್ಕಿಂತ ಮುಂಚೆನೂ ಕಡಿಮೆ ಆಮೇಲೂ ಕಡಿಮೆ. ಸಾಮಾನ್ಯವಾಗಿ ಜನರಲ್ ಆಗಿ ಹೇಳ್ಬೇಕಂದ್ರೆ ನೀರು ಕಡಿಮೆ ಕುಡಿಯುವಂತವರಲ್ಲಿ ಈ ರೀತಿ ಕಲ್ಲುಗಳು ಉತ್ಪತ್ತಿ ಆಗೋದು ಸಹಜ. ಅವರು ವರ್ಕಿಂಗ್ ಜಾಗ ತುಂಬಾ ಬಿಸಿ ಇದ್ರೆ ಬೆವರಿದ್ರೆ ಜಾಸ್ತಿ ಆಗ್ಬಿಡ್ತಾರೆ. ಅವ್ರು ನೀರು ಕುಡಿತಿರ್ತಾರೆ, ಬೇಕರಿಯಲ್ಲಿ ಕೆಲಸ ಮಾಡದಿರ್ಬೋದು ಅಥವಾ ಹೊಲ ಗದ್ದೆಯಲ್ಲಿ ಕೆಲಸ
1: ಮಾಡೋದು ಜಾಸ್ತಿ ಇದೆ ಅಲ್ಲಿ.
0: ಅವ್ರು ಬೆವರಿನ ಮುಖಾಂತರ ನೀರನ್ನ ಹೊರಗಡೆ ಹಾಕೋದ್ರಿಂದ ಯೂರಿನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿ ಅಲ್ಲಿರುವಂತ ಈ ಲವಣಾಂಶಗಳು ಕ್ರಿಸ್ಟಲ್ ಆಗ್ಬಿಟ್ಟು ಕಲ್ಲು ಉತ್ಪತ್ತಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಒಂದ್ಸಲ ಉತ್ಪತ್ತಿ ಆದ್ಮೇಲೆ ಅದು ಬೆಳೀತಾ ಹೋಗುತ್ತೆ. ಈ ಕಲ್ಲುಗಳು ಆಲ್ಮೋಸ್ಟ್ 100 ಜನರಲ್ಲಿ 6-12% ಜನರಿಗೆ ಈ ತೊಂದರೆ ಲೈಫ್ ಟೈಮ್ ಅಲ್ಲಿ ಒಮ್ಮೆ ಬಂದೇ ಬರುತ್ತೆ.
1: ಸೊ ಇದು ಗಾಬರಿ ಪಡಬೇಕಾದಿಲ್ಲ, ಬರುತ್ತೆ ಆದ್ರೆ ಎಚ್ಚರ ಇರಬೇಕು.
0: ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಕುಡಿಬೇಕು.
1: ಈಗ ನೀರು ಕುಡಿಬೇಕು ಅಂತ ಹೇಳಿಬಿಟ್ರಿ, ಅಂದಾಜು ಒಂದು 8-10 ಲೋಟ ಕುಡಿತಾರೆ, ಒಂದು 2-2.5 ಲೀಟರ್ ಅಂತ ಇಟ್ಕೊಳ್ಳೋಣ. ಯಾವ್ದೋ ನಮ್ಮ ವಿಜ್ಞಾನ ಪುಸ್ತಕದಲ್ಲಿ 5 ಲೀಟರ್ ವರೆಗೆ ನೀರು ಕುಡಿಬೇಕು ಅಂತ, ನಿಜವಾಗ್ಲೂ ಅಷ್ಟು ಕುಡಿಬೇಕಾ?
0: ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ 2 ಲೀಟರ್ ಯೂರಿನ್ ಉತ್ಪತ್ತಿ ಆಗೋಷ್ಟು ಕುಡಿಬೇಕು. ಚಳಿಗಾಲದಲ್ಲಿ ನೀವು ಕಡಿಮೆ ಕುಡಿದ್ರು 2 ಲೀಟರ್ ಬರುತ್ತೆ, ಬೇಸಿಗೆಗಾಲದಲ್ಲಿ ಮೋಸ್ಟ್ಲಿ ಒಂದು 3.5-4 ಲೀಟರ್
1: ಬೆವರು ಸೇರುತ್ತಲ್ಲ ಅದಕ್ಕಾಗಿ.
0: ಸೊ 2 ಲೀಟರ್ಷ್ಟು ಯೂರಿನ್ ಉತ್ಪತ್ತಿ ಮಾಡಿದ್ರೆ ನಾವು ಅದರಲ್ಲಿರುವಂತ ಲವಣಾಂಶಗಳು ಎಲ್ಲ ಸಲ್ಯೂಬಲ್ ಸ್ಟೇಟ್ ಅಲ್ಲಿ ಇರುತ್ತೆ, ಅದು ಕ್ರಿಸ್ಟಲ್ ಆಗೋ ಚಾನ್ಸಸ್ ಕಡಿಮೆ. ಅದಕ್ಕಿಂತ ಕಾನ್ಸಂಟ್ರೇಷನ್ ಆದ್ರೆ ಡೆಫಿನೆಟ್ ಆಗಿ ಆ ಯೂರಿನ್ ನಲ್ಲಿ ಕ್ರಿಸ್ಟಲ್ ಆಗೋ ಚಾನ್ಸಸ್ ಜಾಸ್ತಿ.
1: ಈಗ 2 ಲೀಟರ್ಷ್ಟು ಯೂರಿನ್ ಉತ್ಪತ್ತಿ ಆಗುತ್ತೆ ಪಾಸ್ ಮಾಡ್ತಾರೆ ಅಂದ್ರೆ ಪದೇ ಪದೇ ಹೋಗೋ ಲಕ್ಷಣಗಳೇ ಕಂಡು ಬಂದ್ರೆ ಕಷ್ಟ ಅಲ್ವಾ? ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಲ್ಯಾಬೋರೇಟರಿ ಫೆಸಿಲಿಟಿ ಇಲ್ಲದೆ ಅದು ಕಚೇರಿಗಳಲ್ಲಿ ಕೆಲಸ ಮಾಡುವಾಗ ಅಥವಾ ಪ್ರಯಾಣದಲ್ಲಿ ಅವರು ನೀರನ್ನೇ ಕುಡಿಯೋದು ಬಿಟ್ಬಿಟ್ಟಿದ್ದಾರೆ.
0: ಅದು ತಪ್ಪಾಗುತ್ತೆ, ಯಾಕೆಂದ್ರೆ ಮೂತ್ರ ಚೀಲದ ಕೆಪಾಸಿಟಿ 300-500 ml ಇರೋದ್ರಿಂದ ಒಂದು 2 ಲೀಟರ್ ಪಾಸ್ ಮಾಡೋದಕ್ಕೆ ಸಾಮಾನ್ಯವಾಗಿ ಹಗಲೊತ್ತು 5-6 ಸಲ ಹೋಗ್ಬೇಕಾಗುತ್ತೆ. ಅದನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಈ ಕಲ್ಲು ಬರಬಾರ್ದಂತ ಅಂದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು.
1: ಜೊತೆಗೆ ನಾರ್ಮಲ್ ಆಗಿ ಒಂದು 5-6 ಸರಿ ಹೋದ್ರೆ ಏನ್
0: ಪ್ರಾಬ್ಲಮ್ ಇಲ್ಲ.
1: ಅದಕ್ಕಿಂತ ಜಾಸ್ತಿ ಆದ್ರೆ ಮತ್ತೆ ಈ ಶುಗರ್ ಕಾಯಿಲೆ ಆಗಿರೋರಿಗೆ ಅವ್ರಿಗೆ ಪದೇ ಪದೇ ಹೋಗ್ತಾ ಇರ್ತಾರೆ, ಹಂಗ ಹೋಗೋದ್ರಿಂದ ಅವರಿಗೆ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ?
0: ಹೌದು, ತುಂಬಾ ಜಾಸ್ತಿ ನೀರು ಕುಡಿಯೋದನ್ನು ಒಳ್ಳೇದಲ್ಲ. ಪದೇ ಪದೇ ಹೋಗಿ ಮೈಯಲ್ಲಿರುವಂತ ಲವಣಾಂಶಗಳು ಕಡಿಮೆನೂ ಆಗಬಾರ್ದು. ಆದ್ರೆ ಬಾಡಿಯಲ್ಲಿ ಈ ಕಿಡ್ನಿ ಅನ್ನೋದು ತುಂಬಾ ಸಫೆಸ್ಟಿಕೇಟೆಡ್ ಆರ್ಗನ್, ಫಿಲ್ಟರ್ ಮಾಡುವಂಥದ್ದು, ಇದು ಎಲ್ಲಾನು ಸರಿದೂಗಿಸ್ಕೊಂಡೇ ಕೆಲಸ ಮಾಡುತ್ತೆ, ತುಂಬಾ ಏನು ಕೈ ಕೊಡಲ್ಲ. ಈಗ ನಮ್ಮಲ್ಲಿ ಕಲ್ಲು ಉತ್ಪತ್ತಿ ಆಗಬಾರದು ಅನ್ನೋದಕ್ಕೋಸ್ಕರ ಸುಮಾರು ಸಿಟ್ರೇಟ್ ಅನ್ನೋ ರೀತಿ ಕೆಲವೊಂದು ಕೆಮಿಕಲ್ಸ್ ನಮ್ಮ ಬಾಡಿಯಲ್ಲೇ ಸಕ್ರೀಟ್ ಆಗುತ್ತೆ. ಅವುಗಳು ಕೆಲವರಲ್ಲಿ ಕಡಿಮೆ ಆದಾಗ ನೀರು ಸಾಕಷ್ಟು ಪ್ರಮಾಣದಲ್ಲಿ ಕುಡಿದಿದ್ರೂ ಕೂಡ ಕಲ್ಲುಗಳು ಉತ್ಪತ್ತಿ ಆಗ್ಬೋದು ಅವರಲ್ಲಿ.
1: ಅಂದ್ರೆ ಈಗ ಇನ್ಸುಲಿನ್ ಕಮ್ಮಿ ಆದಾಗ ದೇಹದಲ್ಲೇ ಇನ್ಸುಲಿನ್ ಉತ್ಪತ್ತಿ ಆದ್ರೂ ಕಮ್ಮಿ ಆದ್ರೆ ಡಯಾಬಿಟಿಸ್, ಹಂಗೆ ಇಲ್ಲಿಯೂ ಕೂಡ ಅದಕ್ಕೆ ತಕ್ಕಾದಂತ ಆಂಟಿಡೋಟ್ ದೇಹದ ಒಳಗಡೆನೆ ಉತ್ಪತ್ತಿ ಆಗುತ್ತೆ, ಅದು ಕಮ್ಮಿ ಆದ್ರೆ ಏನಾದ್ರು ತೊಂದರೆ ಕಂಡು ಬಂದ್ರೆ
0: ಆವಾಗ 2 ಲೀಟರ್ ಯೂರಿನ್ ಉತ್ಪತ್ತಿ ಆದ್ರೂ ಕೂಡ ಅವರಲ್ಲಿ ಕಲ್ಲುಗಳು ಕಾಣುವಂತದ್ದು.
1: ಈಗ ಎಷ್ಟು ಅಡ್ವೈಸ್ ಮಾಡ್ತೀರಿ ಕುಡಿಲಿಕ್ಕೆ? ಮಕ್ಕಳು, ಮಧ್ಯವಯಸ್ಕರು, ಮುದುಕರು, 3 ಜನಕ್ಕೂ ಹೇಳಬೇಕಾಗುತ್ತೆ ನಾವು?
0: ಸಾಮಾನ್ಯವಾಗಿ ನಾವು ಹೇಳ್ತೀವಿ ಒಂದು 10-15 ಲೋಟ ನೀರು ಕುಡೀರಿ, ಊಟ ಆದ್ಮೇಲೆ ಸಾಕಷ್ಟು ಕುಡ್ದೆ ಕುಡಿತಾರೆ. ಇನ್ ಬಿಟ್ವೀನ್ ಅವರು ಬಾಟ್ಲಲ್ಲಿ ಇಟ್ಕೊಂಡು ಕಚೇರಿಗೆ ಹೋಗುವಾಗಿರ್ಬೋದು, ಹೊಲದಲ್ಲಿ ಕೆಲಸ ಮಾಡೋರಿರ್ಬೋದು, ಆವಾಗ ಕುಡಿತಾ ಇದ್ರೆ ಅಟ್ಲೀಸ್ಟ್ ಅವರದ್ದು ಯೂರಿನ್ ಡೈಲ್ಯೂಟ್ ಆಗಿರುತ್ತೆ. 24 ಅವರ್ಸ್ ಅಲ್ಲಿ ಯಾವಾಗ್ಲೂ ಕೂಡ ಒಂದ್ಸಲ ಕಾನ್ಸಂಟ್ರೇಷನ್ ಆದ್ರೂ ಕೂಡ ಅದು ತಪ್ಪೆ. ಸೊ 24 ಅವರ್ಸ್ ಅವರು ಡೈಲ್ಯೂಟ್ ಆಗಿರೋ ಯೂರಿನ್ ಉತ್ಪತ್ತಿ ಮಾಡಬೇಕು.
1: ಬಹಳ ಹೊತ್ತು ಮೂತ್ರ ಕಟ್ಕೊಂಡು ಬಿಡ್ತಾರೆ, ಈಗೆಲ್ಲೋ ಹೋಗ್ಲಿಕ್ಕೆ ಜಾಗ,
0: ಅದು ಒಳ್ಳೇದಲ್ಲ,
1: ಅದು ಒಳ್ಳೇದ, ಬಿಪಿನೂ ಜಾಸ್ತಿ ಆಗುತ್ತೆ ಅಂತಾರೆ. ಈ ಸಮಸ್ಯೆನೂ ಮತ್ತೆ ಬರಬಾರದು. ಸೊ ಈ ತರದಕ್ಕೆ ಕಾರಣಗಳು ಹಲವಾರು ಇರಬಹುದು. ಫುಡ್ ಹ್ಯಾಬಿಟ್ಸ್ ಇಂದ ಯಾರು ಪ್ರಾಬ್ಲಮ್?
0: ಫುಡ್ ಹ್ಯಾಬಿಟ್ಸ್ ನಲ್ಲಿ ಕೆಲವೊಂದು ವೆಜಿಟೇಬಲ್ಸ್ ಲೈಕ್ ಆಕ್ಸಲೇಟ್ ಇರುವಂತ ವೆಜಿಟೇಬಲ್ಸ್
1: ಅಂದ್ರೆ ಅರ್ಥ ಆಗಲ್ಲ ನಮ್ಗೆ, ನೀವು ಕರೆಕ್ಟ್ ಆಗಿ ಇಂಥ ವೆಜಿಟೇಬಲ್ ಅಂತ ಹೇಳಬೇಕಾಗತ್ತೆ.
0: ಅಂದ್ರೆ ಹಸಿ ಸೊಪ್ಪುಗಳು ಯಥೇಚ್ಛವಾಗಿ ತಗೋಬಾರದು.

0: ನಾವು ಎಂ ಬಿ ಬಿ ಎಸ್ ಹೋದಾಗ ಇವಾಗ 5 ಗ್ರಾಮಿಗೆ ಬಂದ್ ನಿಂತಿದೆ. 5 ಗ್ರಾಮ್ಗಿಂತ ಜಾಸ್ತಿ ಸೋಡಿಯಂ ತಗೊಳ್ಳೋಗಿಲ್ಲ. ಸ್ಟೋನ್ ಇರೋರು 2 ಗ್ರಾಮ್ ತಗೊಂಡ್ರು ಸಾಕು. ಸ್ಟೋರ್ಡ್ ಫುಡ್ ನಲ್ಲಿ ಸಾಲ್ಟ್ ಅಂಶ ಜಾಸ್ತಿ ಇರೋದ್ರಿಂದ ಎಸ್ಪೆಷಲಿ ಸ್ಟೋರ್ಡ್ ಮೀಟ್ ಅದನ್ನು ಕೂಡ ಅವಾಯ್ಡ್ ಮಾಡೋದು ಒಳ್ಳೇದು.
1: ಅಂದ್ರೆ ಇವರು ಬಹಳ ಕಾಲ ರಕ್ಷಿಸಿಡ್ಲಿಕ್ಕಾಗಿ ಅದಕ್ಕೆ ಉಪ್ಪೆಲ್ಲ ಹಾಕಿ ಒಣಗಿಸಿಯೋ ಅಥವಾ ಇನ್ನೇನೋ ಫ್ರೀಜರ್ ಎಲ್ಲ ಇಟ್ಟಿರ್ತಾರೆ, ಅದು ಉಪ್ಪಿನ ಅಂಶ ಜಾಸ್ತಿ ಹೀರ್ಕೊಂಡಿರುತ್ತೆ.
0: ಆಮೇಲೆ ಅದರಲ್ಲಿ ಪ್ಯೂರಿನ್ ಮತ್ತೆ ಯೂರಿಕ್ ಆಸಿಡ್ ಕೂಡ ಜಾಸ್ತಿ ಇರುತ್ತೆ ಮಾಂಸದಲ್ಲಿ, ಹಾಗಾಗಿ ಯೂರಿಕ್ ಆಸಿಡ್ ಸ್ಟೋನ್ಸ್ ಜಾಸ್ತಿ ಕಂಡು ಬರುತ್ತೆ. ಅಂತವರಲ್ಲಿ ನಾನ್ ವೆಜ್ ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ.
1: ಡಾಕ್ಟರ್, ಈಗ 3 ತರದ ಸ್ಟೋನ್ ಗಳು ಹೇಳಿದ್ರಿ, ಎಷ್ಟು ಟೈಪ್ ಇದೆ ಸರ್?
0: ಸಾಮಾನ್ಯವಾಗಿ 5-6 ತರ ನಮಗೆ ಕಾಮನ್ ಆಗಿ ಸಿಗ್ತವೆ. ಫಸ್ಟ್ ಕ್ಯಾಲ್ಸಿಯಂ ಆಕ್ಸಲೇಟ್ 80% ಜನರಲ್ಲಿ ಅದೇ ಇರುತ್ತೆ. ನೆಕ್ಸ್ಟ್ 20% ಅಲ್ಲಿ ಇನ್ಫೆಕ್ಷನ್ ಸ್ಟೋನ್, ಸ್ಟ್ರೂವೈಟ್ ಸ್ಟೋನ್ ಅಂತೀವಿ, ಟ್ರಿಪಲ್ ಫಾಸ್ಪೇಟ್ ಅನ್ನೋದು, ಮೆಗ್ನೇಷಿಯಂ ಅಮೋನಿಯಂ ಫಾಸ್ಪೇಟ್. ಈ ಅಮೋನಿಯಾ ಅನ್ನೋದು ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ಅಂಶ. ನಮ್ಮ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆದಾಗ ಯೂರಿಯಾ ನಮ್ಮ ಯೂರಿನ್ ಅಲ್ಲಿ ಇದ್ದೇ ಇರುತ್ತೆ. ಯೂರಿಯಾ ಅಂದ್ಮೇಲೆ ಈ ಬ್ಯಾಕ್ಟೀರಿಯಾ ಆಕ್ಟ್ ಮಾಡಿ ಯೂರಿಯಾನ ಸ್ಪ್ಲಿಟ್ ಮಾಡಿಬಿಡುತ್ತೆ, ಅಮೋನಿಯಾ ಆಗ್ಬಿಡುತ್ತೆ. ಅಮೋನಿಯಾ ಖುಷಿಯಾಗಿ ಕ್ಯಾಲ್ಸಿಯಂ ಫಾಸ್ಪೇಟ್ ಮೆಗ್ನೇಷಿಯಂ ಜೊತೆ ಸೇರ್ಕೊಂಡು ಕ್ರಿಸ್ಟಲ್
1: ಮಾಡ್ಬಿಡುತ್ತೆ.
0: ಇನ್ನ ಯೂರಿಕ್ ಆಸಿಡ್ ಸ್ಟೋನ್ ಅಂತ, ಯೂರಿಕ್ ಆಸಿಡ್ ಸ್ಟೋನ್ ಅಂದ್ರೆ ಆಸಿಡಿಕ್ ಯೂರಿನ್ ಅಲ್ಲಿ ಉತ್ಪತ್ತಿ ಆಗುತ್ತೆ, ನಾನ್ ವೆಜ್ ಜಾಸ್ತಿ ಉಪಯೋಗಿಸೋದ್ರಲ್ಲಿ ಆಗುತ್ತೆ. ಮತ್ತೆ ಕೆಲವೊಂದ್ಸಲ ಬಾಡಿಯಲ್ಲೇನೆ ಕೆಲವೊಂದು ಅಂಶಗಳು ಜಾಸ್ತಿ ಎಕ್ಸ್ಕ್ರೀಟ್ ಆಗ್ತಿದ್ರೆ ಅದ್ರ ಸ್ಟೋನ್ ಆಗುತ್ತೆ. ಸಿಸ್ಟೀನ್ ಅಂತ ಒಂದಿದೆ, ಅದು ಅಮೈನೋ ಆಸಿಡ್. ಆ ಸಿಸ್ಟೀನ್ ಸ್ಟೋನ್ಸ್ ಅವ್ರ ಮೈಯಲ್ಲಿನೇ ತೊಂದರೆ ಇರುತ್ತೆ, ಸಿಸ್ಟೀನ್ ಜಾಸ್ತಿ ಹೋಗಕ್ ಶುರು ಆಗಿರುತ್ತೆ ಯೂರಿನ್ ಅಲ್ಲಿ, ಸಾಮಾನ್ಯವಾಗಿರಲ್ಲ, ಆ ಸಿಸ್ಟೀನ್ ಸ್ಟೋನ್ಸ್ ಅಂತ ಬರುತ್ತೆ. ಸೊ ಈ ಒಂದು 4-5 ತರದ ಸ್ಟೋನ್ ಕಾಮನ್ ಆಗಿ ನಮಗೆ ಕಂಡು ಬರ್ತವೆ.
1: ಡಾಕ್ಟರ್ ಸಹಜಾ ನಾಗಲೋಟಿ ಮಠ ಅವರು ಈ ಕಿಡ್ನಿ ಸ್ಟೋನ್ಸ್ ಒಂದು ಮ್ಯೂಸಿಯಂ ಮಾಡಿದ್ರು, ನೋಡಿದಾಗ ಅನ್ಸ್ತು ಇಷ್ಟೊಂದು ತರ ಇದೆಯಾ, ಹಾಗಾಗಿ ಜನಾಗ್ ನೀರು ಕುಡಿಬೇಕಪ್ಪ, ಇಲ್ಲ ಅಂದ್ರೆ ನಮ್ಮಲ್ಲೂ ಬಂದ್ಬಿಡತ್ತಿದ್ರು.
0: ನನ್ನ ಹೊರರೋಗಿ ವಿಭಾಗದಲ್ಲಿ ಒಂದ್ ಸುಮಾರು ಸ್ಟಾಕ್ ಮಾಡ್ಕೊಂಡಿದ್ದೀನಿ,
1: ಅಲ್ಲಿ ಒಂದ್ ಸಣ್ಣ ಮ್ಯೂಸಿಯಂ ಮಾಡಿದೆ.
0: ಮ್ಯೂಸಿಯಂ ಇದೆ ಅಂದ್ರೆ ಜಾಸ್ತಿ ಇಲ್ಲ, ನಾಗಲೋಟಿ
1: ಮಠದಲ್ಲಿ ಎಷ್ಟಿದೆ ಅಷ್ಟು ಜನಕ್ಕೆ ಗೊತ್ತಾಗುತ್ತೆ ಈ ತರ ಇದೆ. ಹಾಗಾಗಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಇಂದಿಗೆ ತಾವು ಹೇಳಿದಂತ ಕೆಲವು ಸೊಪ್ಪು ತರಕಾರಿಗಳು ಅಥವಾ ಮತ್ತೊಂದು ಅವಾಯ್ಡ್ ಮಾಡಬಹುದು. ಈ ತರಕಾರಿಗಳು ಬಿಟ್ಟು ಹಣ್ಣುಗಳು ಯಾವ್ದಾದ್ರು ಆತರ ಇದೆಯಾ? ಎಲ್ಲೋ ಒಂದ್ ಕಡೆ ಡಾಕ್ಟರ್ ಶಾಪ್ ಅಲ್ಲಿ ಒಂದು ಬೋರ್ಡ್ ಅಲ್ಲಿ ಓದಿದ್ವಿ, ಇಂತಿಂಥದ್ದು ತಿಂದ್ರೆ ಇದು ಪ್ರಾಬ್ಲಮ್ ಆಗುತ್ತೆ, ಇಂಥದ್ದು ತಿನ್ಲೇಬೇಡಿ ಅಂತೆಲ್ಲ ಅಡ್ವೈಸ್ ಮಾಡ್ಬಿಟ್ಟಿರ್ತಾರೆ.
0: ಎಸ್ಪೆಷಲಿ ಹಣ್ಣುಗಳಿಗಿಂತ ಗೋಡಂಬಿ ತಿನ್ಬಾರ್ದು ಅಂತೀವಿ, ಅದರಲ್ಲಿ ಸ್ವಲ್ಪ ಜಾಸ್ತಿ ಆಕ್ಸಲೇಟ್ ಇರುತ್ತೆ. ಮತ್ತೆ ಸಪೋಟ ಮತ್ತೆ ದ್ರಾಕ್ಷಿನಲ್ಲಿನೂ ಕೂಡ ಸ್ವಲ್ಪ ಆಕ್ಸಲೇಟ್ ಜಾಸ್ತಿ ಇರುತ್ತೆ. ಸೊ ಅವುಗಳನ್ನ ಅವಾಯ್ಡ್ ಮಾಡೋದ್ ಬಿಟ್ರು ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಏನ್ ತೊಂದ್ರೆ ಇಲ್ಲ.
1: ಡ್ರೈ ಫ್ರೂಟ್
0: ಕಲ್ಲಿಗೆ ಒಳ್ಳೇದಲ್ಲ, ಪ್ರೋಟೀನ್ಗೋಸ್ಕರ ತಿನ್ನೋದಕ್ಕೆ ಹೇಳ್ತಾರೆ. ಒಳ್ಳೆ ಹಣ್ಣುಗಳಂದ್ರೆ ಬಾಳೆಹಣ್ಣು, ಅನಾನಸ್ ಜ್ಯೂಸ್, ಮತ್ತೆ ವಿಟಮಿನ್ ಸಿ ಇರುವಂತದ್ದು ಬೆಸ್ಟ್ ಅಂದ್ರೆ ನಮ್ಮ ನಿಂಬೆ ಹಣ್ಣು ಮತ್ತೆ ಆರೆಂಜ್. ಇದರಲ್ಲಿ ಸಿಟ್ರೇಟ್ ಅಂಶ ಇರುತ್ತೆ. ಇದನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ ಈ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು.
1: ಸರ್, ಇಷ್ಟೆಲ್ಲ ಎಚ್ಚರಿಕೆ ಹೇಳಿದ್ರಿ, ಆದ್ರೆ ಇದು ನಮ್ಗೆ ಇದೆ ಅಂತ ಗೊತ್ತಾಗೋದು ಹೇಗೆ? ಎಲ್ಲೋ ಹೊಟ್ಟೆ ನೋವು ಬಂದಾಗ ಸಾಮಾನ್ಯವಾಗಿ ಒಬ್ಬ ಫಿಸಿಷಿಯನ್ ಹತ್ರನೋ ಅಥವಾ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನೋ ಅಥವಾ ಯಾರಾದರೂ ಜನರಲ್ ಪ್ರಾಕ್ಟೀಷನರ್ ಹತ್ರನೂ ಹೋಗ್ತೀವಿ, ಅವರು ಆ ಕ್ಷಣಕ್ಕೆ ಒಂದು ತಾತ್ಕಾಲಿಕ ಪರಿಹಾರ, ಒಂದು ಪೇನ್ ಕಿಲ್ಲರ್, ಒಂದು ಇಂಜೆಕ್ಷನ್ನ ಕೊಟ್ಟು ಸಮಾಧಾನ ಮಾಡಿ ಕಳಿಸ್ತಾರೆ, ಸ್ವಲ್ಪ ರಿಲೀಫ್ ಆಗುತ್ತೆ, ಮೈ ಮರೆತು ಬಿಡ್ತೀವಿ. ಇದು ಇದೆ ಅಂತ ಗೊತ್ತಾಗೋದು ಬೇರೆ ಲಕ್ಷಣಗಳೇನು?
0: ಇದೆ ಅಂತ ಗೊತ್ತಾಡೋದೇ ತುಂಬಾ ಕಷ್ಟದಂತ ಒಂದು ಪರಿಸ್ಥಿತಿ ಈ ಕಿಡ್ನಿ ಸ್ಟೋನ್ ನಲ್ಲಿ. ನಮಗೆ ಈ ಕ್ವಶನ್ ಸಾಧಾರಣವಾಗಿ ಎಲ್ಲಾ ಪೇಷಂಟ್ಸ್ ಅಟೆಂಡರ್ಸ್ ಕೇಳ್ತಾರೆ, ನಮ್ಮ ಅಮ್ಮನಿಗಿದೆ, ನನ್ನ ತಂದೆಗಿದೆ, ನನಗಿದೆಯಾ ಅಂತ. ಹಾಗಿದ್ದಾಗ ನಾವು ಸುಮ್ನೆ ಒಂದು ಸ್ಕ್ಯಾನಿಂಗ್ ಮಾಡಿಸಿ ಅಂತೀವಿ. ಎಷ್ಟೋ ಸಲ ಪೇಯ್ನ್ ಬರ್ದಲೇನೆ ಸ್ಟೋನ್ ಕಿಡ್ನಿನ ಪೂರ್ತಿ ಆವರಿಸ್ಕೊಂಡಿರ್ಬೋದು, ಒಂದ್ ಕಿಡ್ನಿ ಕೂಡ ಕೆಲಸ ಕಡಿಮೆ ಮಾಡಿರ್ಬೋದು. ಒಂದ್ ತಿಂಗಳಲ್ಲಿ 2-3 ಜನಕ್ಕೆ ನಾವು ಈ ಕಿಡ್ನಿ ಸಂಬಂಧ ಕಾಯಿಲೆಯಿಂದ ಕಿಡ್ನಿನ ತೆಗೆದಾಕ್ತಾ ಇದೀವಿ, ನೆಫ್ರೆಕ್ಟಮಿ ಅಂತ. ಬಟ್ ಅವರಲ್ಲಿ ಫಸ್ಟ್ ಕ್ವಶನ್, ನನಗೆ ನೋವೇ ಇರಲಿಲ್ಲ ಡಾಕ್ಟರ್, ಈ ಕಿಡ್ನಿ ಹಾಳಾಗೋಗಿದೆ. ದೇವರು 2 ಕಿಡ್ನಿ ಕೊಟ್ಟಿದ್ದಾರೆ, ಆ ಒಂದು ಕೊಟ್ಟಿರೋದ್ರಿಂದ ನಮಗೆ ಸಿಂಪ್ಟಮ್ಸೇ ಬರದಲ್ಲೇನೆ ಕಿಡ್ನಿ ಕೂಡ ತನ್ನಷ್ಟು ತಾನೇ ಸಫರ್ ಆಗಿ ಹೋಗ್ಬೋದು. ಇನ್ನೊಂದು ಕಿಡ್ನಿ ಇರೋದ್ರಿಂದ ಪ್ರತಿನಿತ್ಯ ಅವನ ಆಕ್ಟಿವಿಟಿ ಹಾಗೆ ಆಗಿರುತ್ತೆ.
1: ಇನ್ನು ಕೆಲವರು ಹೇಳ್ತಾರೆ ಈ ಕೆಲವು ದುಶ್ಚಟಗಳು, ಸಿಗರೇಟು ಅಥವಾ ತಂಬಾಕಿನ ಸೇವನೆ ಅಥವಾ ಆಲ್ಕೋಹಾಲಿಕ್ ಡ್ರಿಂಕ್ಸ್, ಇದರಿಂದನೂ ಅದ್ರ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ, ಕಿಡ್ನಿ ಮೇಲೆ ಪ್ರೆಷರ್ ಆಗುತ್ತೆ, ಹಾಗಾಗಬಹುದೇ ಅದ್ರ ಮೇಲೆ ಅಂತೇಳಿ.
0: ಅವರು ಆಲ್ಕೋಹಾಲ್ ಸೇವಿಸಿದಾಗ ತುಂಬಾ ಸ್ವೆಟ್ ಆಗ್ತಾರೆ, ಮೈಯಲ್ಲಿ ನೀರಿನಂಶ ಕಡಿಮೆ ಆಗುತ್ತೆ, ಹಾಗಾಗಿ ಡೆಫಿನೆಟ್ಲಿ ಆಲ್ಕೋಹಾಲ್ ಇಂದ ಕಿಡ್ನಿ ಸಮಸ್ಯೆ, ಅದೇ ಕಲ್ಲಿನಂತ ಬರುವಂತದ್ದು ಜಾಸ್ತಿ. ಸಿಗರೇಟ್ ನಲ್ಲಿ ಬೇರೆ ರೀತಿ ಕಿಡ್ನಿ ಮೇಲೆ ತೊಂದರೆ ಕೊಡಬಹುದು, ಕ್ಯಾನ್ಸರ್, ಮೂತ್ರ ಚೀಲದಲ್ಲಿ ಕ್ಯಾನ್ಸರ್ ತುಂಬಾ ನೋಡ್ತೀವಿ ನಾವು. ಆ ಕ್ಯಾನ್ಸರ್ 90% ಬರೋದು ಸ್ಮೋಕಿಂಗ್ ಇಂದಲೇ. ಸ್ಟೋನ್ ಗೆ ಡೈರೆಕ್ಟ್ ಆಗಿ ಸ್ಮೋಕಿಂಗ್ ಏನು ಎಫೆಕ್ಟ್ ಇಲ್ಲ, ಬಟ್ ಈ ಸ್ಮೋಕಿಂಗ್ ಮಾಡೋದು ಊಟ ಸರಿ ಇರಲ್ಲ,
1: ಆ ರೀತಿ ಪ್ರಾಬ್ಲಮ್
0: ಪ್ರಾಬ್ಲಮ್ ಆಗಿಬಿಟ್ಟು ಅವರಿಗೆ ಸ್ಟೋನ್ ಬರೋ ಚಾನ್ಸ್ ಇರುತ್ತೆ.

0: ಡಾಕ್ಟರ್, ಈಗ ಸ್ಟೋನ್ ಬಗ್ಗೆ ಹೇಳಿದ್ವಿ, ಬಂದಿದೆ, ಪರಿಹಾರ ಏನೇನು ಸೂಚಿಸ್ತೀರಿ?
1: ಕಿಡ್ನಿಯಲ್ಲಿ ತುಂಬಾ ಸಣ್ಣ ಸ್ಟೋನ್ ಇತ್ತಂದ್ರೆ ಆಪರೇಷನ್ ಇಲ್ದಲೆ ಹೊರಗಡೆಯಿಂದಲೇ ಎಕ್ಸ್ಟ್ರಾ ಕಾರ್ಪೊರಿಯಲ್ ಶಾಕ್ ವೇವ್ ಲಿಥೋಟ್ರಿಪ್ಸ್ ಅಂತ ಇದೆ, ಒಂಥರ ಸೌಂಡ್ ವೇವ್ಸ್, ಅದನ್ನ ಫೋಕಸ್ ಮಾಡಿ ಸ್ಟೋನಿಗೆ ಹೊಡಿತೀವಿ. ಅದು ಏನು ಔಟ್ ಪೇಷಂಟ್ ಪ್ರೊಸೀಜರ್, ಅಡ್ಮಿಷನ್ ಕೂಡ ಮಾಡಲ್ಲ. ಪುಡಿ ಆದ್ರೆ ಅದೆಲ್ಲ ಯೂರಿನ್ನಲ್ಲಿ ತನ್ನಷ್ಟಾನೆ ಬರುತ್ತೆ. ತುಂಬಾ 1 ಸೆಂಟಿಮೀಟರ್ ಸ್ಟೋನ್ಗೆಲ್ಲ ಇದು ಮಾಡಬಹುದು. ಅದಕ್ಕಿಂತ ಸ್ವಲ್ಪ ದೊಡ್ಡದು ಕಿಡ್ನಿಯಲ್ಲೇನೆ ಸ್ಟೋನ್ ಇತ್ತಂದ್ರೆ ನಾವು ಮೂತ್ರ ನಾಳದಿಂದಲೇ ಲೇಸರ್ ಫೈಬರ್ ನ ಕಿಡ್ನಿವರೆಗೆ ತಗೊಂಡು ಹೋಗಿ ಅದನ್ನ ಡಸ್ಟ್ ಮಾಡಿಬಿಟ್ಟು ಸ್ಟೆಂಟ್ ಅಂತ ಒಂದು ಹಾಕ್ ಬರ್ತೀವಿ. ಆ ಸ್ಟೆಂಟ್ ಮುಖಾಂತರ ಸೈಡ್ ನಲ್ಲಿ ಕೂಡ ಅದೆಲ್ಲ 1 ತಿಂಗಳು 1.5 ತಿಂಗಳಲ್ಲಿ ಎಲ್ಲ ಪಾಸ್ ಆಗೋಗುತ್ತೆ. ಇನ್ನೂ ತುಂಬಾ ದಪ್ಪ ಸ್ಟೋನ್, 2 ಸೆಂಟಿಮೀಟರ್ 3 ಸ್ಟೋನ್ ಇದ್ದಾಗ ಬೆನ್ನಿನಿಂದಲೇ ಕಿಡ್ನಿಗೆ ಡೈರೆಕ್ಟ್ ತೂತು ಮಾಡಿ ಎಕ್ಸ್ರೇಯಲ್ಲಿ ನೋಡಿಕೊಂಡು ಆ ತೂತು ಮುಖಾಂತರ ನಮ್ಮ ಇನ್ಸ್ಟ್ರೂಮೆಂಟ್ ಎಂಡೋಸ್ಕೋಪ್ ನ ಹಾಕಿ 3-4 ಪೀಸ್ ಮಾಡಿ ತೆಗಿತೀವಿ. ಇದು ಸ್ವಲ್ಪ ಬ್ಲೀಡಿಂಗ್ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇದು ದೊಡ್ಡ ಸ್ಟೋನ್ ಇರೋರಿಗೆ ಮಾತ್ರ ಸಜೆಸ್ಟ್ ಮಾಡ್ತೀವಿ.
0: ಮೊದಲಿನ ತರ ಎಲ್ಲ ಓಪನ್ ಆಪರೇಷನ್ ಎಲ್ಲ ಬೇಕಾಗಿ
1: ಈಗಲೂ ಇದೆ. ಓಪನ್ ಆಪರೇಷನ್ 5 ಸೆಂಟಿಮೀಟರ್ ಸ್ಟೋನ್, 6 ಸೆಂಟಿಮೀಟರ್ ಸ್ಟೋನ್
0: ಇದ್ರೂ ದೊಡ್ಡದಾಗತ್ತೆ. ಏನ್ ಮಾಡ್ತಾರೆ ಇವರು?
1: ನೋವಿರಲ್ಲ ಅಂತ ಹೇಳ್ತಾರೆ. ಅದು ಇನ್ಫೆಕ್ಷನ್ ಅಲ್ಲಿ ಯೂಶುವಲಿ ಈ ರೀತಿ ಸ್ಟಾಗಾನ್ ಕ್ಯಾಲ್ಕುಲಸ್ ಅಂತೀವಿ, ಕಿಡ್ನಿ ಶೇಪೆ ತಗೊಂಡಿರೋ ಅಂತ ಸ್ಟೋನ್ಸ್ ಗಳು. ಸೊ ಅವುಗಳು ಇನ್ಫೆಕ್ಷನ್ ಅಲ್ಲಿ ಆಗಿರುತ್ತೆ, ಅದೇ ಮೆಗ್ನೇಶಿಯಂ ಅಮೋನಿಯಂ ಫಾಸ್ಫೇಟ್. ಅವುಗಳಿಗೆ ಓಪನ್ ಮಾಡಿ ಕೂಡ ಕೆಲವೊಮ್ಮೆ ತೆಗಿತೀವಿ.
0: ಸೊ ಇವಿಷ್ಟೆಲ್ಲ ಪರಿಹಾರ ಆದ್ಮೇಲೆ ರಿಕರೆಂಟ್ ಚಾನ್ಸಸ್ ಇರುತ್ತೆ, ಕೆಲವರು ಮತ್ತೆ ಮತ್ತೆ ಬರ್ತಾರೆ, ಯಾಕೆ ಬರ್ತಾರೆ ಇವರು?
1: ಒಂದ್ಸಲ ಸ್ಟೋನ್ ಆದವರಿಗೆ ಇನ್ನ 10 ವರ್ಷದಲ್ಲಿ ಅರ್ಧ ಜನರಿಗೆ ಮತ್ತೆ ಸ್ಟೋನ್ ಆಗುತ್ತೆ. ಇದು ನಮ್ಮ ಸ್ಟಾಟಿಸ್ಟಿಕ್ಸ್ ಹೇಳುದು. 50% ಆಫ್ ದೆಮ್ ರಿಕರ್ ವಿತಿನ್ 10 ಇಯರ್ಸ್. ಸೊ ಇವರಲ್ಲಿ ನಾವು ಯೂರಿನ್ ಅನಾಲಿಸಿಸ್ ಮಾಡಿ ಏನೇನು ಸಾಕಷ್ಟು ಪ್ರಮಾಣದಲ್ಲಿ ಇದೆ, ಯಾವ್ದಿಲ್ಲ ಅಂತ ಕಂಡುಹಿಡಿಯಬಹುದು. ಸ್ಟೋನ್ ಕೂಡ ಟೆಸ್ಟಿಗೆ ಕಳಿಸ್ಬಿಟ್ಟು ಅದರಲ್ಲಿ ಏನ್ ಕಾಂಪೋಸಿಷನ್ ಅಂತ ಕಂಡುಹಿಡಿದು ಅದಕ್ಕೆ ಸೂಕ್ತವಾಗಿ ಯೂರಿಕ್ ಆಸಿಡ್ ಸ್ಟೋನ್ ಆದ್ರೆ ನಾನ್ ವೆಜ್ ಬಿಡಿ ಅನ್ನೋದು, ಆಕ್ಸಲೇಟ್ ಸ್ಟೋನ್ ಆಗಿತ್ತಂತಂದ್ರೆ ಆಕ್ಸಲೇಟ್ ಅಂಶ ಇರೋಂಥವು ಅವ್ರ ಡಯಟ್ ನಲ್ಲಿ ಏನಾರು ಇದ್ರೆ ಅದನ್ನ ಕಡಿಮೆ ಮಾಡಿಸೋದು, ಸಿಟ್ರೇಟ್ ನ ಯಥೇಚ್ಛವಾಗಿ ತಗೊಳಕ್ ಹೇಳೋದು, ಎಲ್ಲದಕ್ಕಿಂತ ಮಿಗಿಲಾಗಿ ಯೂರಿನ್ನ ಡೈಲ್ಯೂಟ್ ಇಡೋದು. 2 ಲೀಟರ್ಷ್ಟು ಅಟ್ ಲೀಸ್ಟ್ ಅವ್ರು ಯೂರಿನ್ ಪ್ರೊಡ್ಯೂಸ್ ಮಾಡುವಷ್ಟು ನೀರಿನಂಶ ಸೇವನೆ ಮಾಡಿ ಅಂತ ಹೇಳ್ತೀವಿ.
0: ಓಕೆ, ಒಂದು ಈ ಚಿಕ್ಕ ಪಾಪುಗೆ ಹಾಲು ಚೆನ್ನಾಗಿ ಕುಡಿದಿದೆಯಾ ಅಂದ್ರೆ ಅದು ಒಂದು 5-6 ಸರಿ ಬಟ್ಟೆ ಒದ್ದೆ ಮಾಡಬೇಕು, ಯೂರಿನ್ ಪಾಸ್ ಮಾಡಬೇಕು ಅನ್ನೋದು ಅದೊಂದು ಟೆಸ್ಟ್. ಅದು ಆರಾಮ ಇದೆ, ನಗನಗುತ್ತಾ ಇದೆ ಅಂದ್ರೆ ಅದು ಚೆನ್ನಾಗಿ ಯೂರಿನ್ ಪಾಸ್ ಮಾಡಿದೆ. ಅದೇ ಟೆಸ್ಟ್ ನಮಗೂ ಕೂಡ 5-6 ಸರಿ ನಾವು ಸರಿಯಾಗಿ ಯೂರಿನ್ ಪಾಸ್ ಮಾಡಿದೀವಿ ಅಂದ್ರೆ ಸೊ ನಾವು ಆರೋಗ್ಯವಾಗಿದ್ದೀವಿ. ಈ ಟೆಸ್ಟ್ ಹುಟ್ಟದಾಗಿಂದ ಕೊನೆ ತನಕನೂ ಇರುತ್ತೆ ಅಲ್ಲ.
1: ಗ್ಲೋಬಲ್ ವಾರ್ಮಿಂಗ್ ಆಗಿ ಸ್ಟೋನ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ವಾತಾವರಣ ಕುಲುಷಿತಗೊಂಡಿರದಲ್ದಲೇ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ನಮ್ಮ ಸ್ವೆಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಉಸಿರಾಡೋ ಮುಖಾಂತರ ಸುಮಾರು ವಾಟರ್ ನ ನಾವು ಹೋಗುತ್ತೆ. ಆವಾಗ ಕಿಡ್ನಿ ಪಾಪ ಅದು ಪ್ರಿಸರ್ವ್ ಮಾಡುತ್ತೆ, ವಾಟರ್ ನ ಪ್ರಿಸರ್ವ್ ಮಾಡಕ್ ಹೋಗಿ ತಾನೇನೆ ಸ್ಟೋನ್ ಸಫರ್ ಆಗುತ್ತೆ.
0: ಈ ಮೂತ್ರಕೋಶ, ಮೂತ್ರನಾಳ ಮತ್ತೆ ಮೂತ್ರ ಚೀಲ ಈ ಅಂಗಗಳಿಗೂ ಕೂಡ ಸೋಂಕು ಯಾವ್ಯಾವ ರೀತಿ ಬರಬಹುದು, ಯಾರಲ್ಲಿ ಜಾಸ್ತಿ ಬರುತ್ತೆ?
1: ಹೆಣ್ಮಕ್ಳಲ್ಲಿ ಮೂತ್ರ ಚೀಲದಲ್ಲಿ ಸೋಂಕು ಉತ್ಪತ್ತಿ ಆಗುತ್ತೆ. ಯಾಕೆಂದ್ರೆ ಅವ್ರದ್ದು ಯುರೇತ್ರ ಅಂತ ಹೇಳ್ತೀವಲ್ಲ, ಹೊರಗೆ ಬರೋ ಮೂತ್ರ ಪೈಪ್ ತುಂಬಾ ಚಿಕ್ಕದಿರುತ್ತೆ. ನಮಗೆ ಇನ್ಫೆಕ್ಷನ್ ಬರೋದು ನಮ್ಮ ಹೊಟ್ಟೆಯಲ್ಲಿ ಇರುವಂತ ಬ್ಯಾಕ್ಟೀರಿಯಾಗಳಿಂದಲೇ. ಈ ಕೋಲೆ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಆ ಮೂತ್ರನಾಳದ ಮುಖಾಂತರ ಈಸಿಯಾಗಿ ಮೂತ್ರ ಚೀಲಕ್ಕೆ ಹೋಗುತ್ತೆ. ಹೊಸದಾಗಿ ಮದುವೆ ಆದಂತ ದಂಪತಿಗಳಲ್ಲಿ ಸೆಕ್ಸುವಲ್ ಟ್ರಾಮಾ ಅಂತ, ಮೈನರ್ ಟ್ರಾಮಾ ಅಂತ ಅವರಲ್ಲಿ ಜಾಸ್ತಿ ಇರುತ್ತೆ. ಬಟ್ ಅದು ಕಿಡ್ನಿಗೆ ಯೂಶುವಲಿ ಹೋಗಲ್ಲ, ಕೆಲವೇ ಪರ್ಸನ್ಸ್ ಅಲ್ಲಿ ಕಿಡ್ನಿಗೆ ಹೋಗುತ್ತೆ. ಕಿಡ್ನಿಯಲ್ಲಿ ಹೋಯ್ತಂದ್ರೆ ಅವ್ರ ಇಮ್ಯುನಿಟಿ ಕಡಿಮೆ ಇತ್ತಂತ ಅರ್ಥ. ಡಯಾಬಿಟೀಸ್ ಒಂದು ತುಂಬಾ ಪ್ರಾಮುಖ್ಯತೆ ಇದೆ ಇದರಲ್ಲಿ. ಡಯಾಬಿಟೀಸ್ ನಲ್ಲಿ ಕಿಡ್ನಿ ಕೂಡ ಸಫರ್ ಆಗ್ತಾ ಇರ್ತದೆ. ಚಿಕ್ಕ ಮಕ್ಕಳಲ್ಲಿ ಕೆಲವೊಮ್ಮೆ ಮುಂದೋಗಲು ಹಿಂದೆ ಹೋಗೋದಿಲ್ಲ ಯೂರಿನ್ ಮಾಡ, ಅಲ್ಲಿ ಕೂಡ ಯೂರಿನ್ ಉಳ್ಕೊಂಡು ಇನ್ಫೆಕ್ಷನ್ ಆಗ್ಬಹುದು. ಇನ್ನು ವಯಸ್ಸಾದ ಗಂಡಸರಲ್ಲಿ ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾಗೋದ್ರಿಂದ ಯೂರಿನ್ ಪದೇ ಪದೇ ಹೋದ್ರೂ ಕೂಡ ಕೆಲವೊಂದ್ಸಲ ಒಳಗಡೆ ಉಳ್ಕೊಂಡು ಸ್ಟಾಸಿಸ್ ಅಂತೀವಿ, ಅಲ್ಲೇನೆ ಕಲ್ಲು ಆಗ್ಬಹುದು, ಮೂತ್ರ ಇನ್ಫೆಕ್ಷನ್ ಕೂಡ ಆಗ್ಬಹುದು. ನಮ್ಮ ಮೇನ್ ಬಂದು ಮೂತ್ರ ಚೀಲ, ಅಲ್ಲೇ ಇನ್ಫೆಕ್ಷನ್ ಜಾಸ್ತಿ, ಅಲ್ಲಿ ಇದ್ದು ಅದರಿಂದ ಮತ್ತೆ ವಾಪಸ್ ಕಿಡ್ನಿಗೆ ಹೋಗುವಂತ ಪ್ರಮೇಯ ಬರುತ್ತೆ.
0: ಓಕೆ, ಇನ್ನು ಈ ಯಜಮಾನರಲ್ಲಿ ಕೆಲವೊಂದ್ಸರ್ತಿ ಅವರಿಗೆ ಗೊತ್ತಿಲ್ಲದೆ ಮೂತ್ರ ಪಾಸ್ ಆಗ್ತಾನೆ ಇರುತ್ತೆ, ಅವರಿಗೆ ಹಿಡ್ತಾನೆ ಬರಲ್ಲ, ಡಾಕ್ಟ್ರೆ ಮಲಗಿದೀನಿ, ಬೆಡ್ ವೆಟ್ ಆಗುತ್ತೆ. ತೀರಾ ಚಿಕ್ಕ ಮಕ್ಕಳಲ್ಲೇ ಓಕೆ, ಸಾಮಾನ್ಯ ಅವ್ರಿಗೆ ಗೊತ್ತಿರಲ್ಲ, ಇನ್ನು ಪ್ರಾಕ್ಟೀಸ್ ಆಗಿರಲ್ಲ ಅಥವಾ ಹಿಡ್ತಾ ಬಂದಿರಲ್ಲ, ಈ ವಯಸ್ಸಾದವರಲ್ಲೂ ಈ ಸಮಸ್ಯೆ ಕಂಡು ಬರ್ತಾ ಇರುತ್ತೆ.
1: ಅದರಲ್ಲಿ ಹೆಚ್ಚಿನ ಅಂಶ ಅವರಿಗೆ ಪ್ರೋಸ್ಟೇಟ್ ಗ್ರಂಥಿದೆ ಸಮಸ್ಯೆ ಇರುತ್ತೆ. ಯೂರಿನ್ ತುಂಬಿಕೊಂಡ್ಬಿಟ್ಟು ಹೋಗ್ತಾರೆ, ಸ್ವಲ್ಪ ಮಾಡಿರ್ತಾರೆ, ವಯಸ್ಸಾಗಿರೋದ್ರಿಂದ ಅವರಿಗೆ ಕಣ್ಣು ಅಸಹಜವಾಗಿ ಕಾಣ್ತಿರಲ್ಲ, ಆ ಬಗ್ಗೆ ನೆನಪು ಇರಲ್ಲ, ಪೂರ್ತಿ ಖಾಲಿ ಆಗಲ್ಲ. ನಾವು ಎಷ್ಟೋ ಸಲ ಮೂತ್ರ ಮಾಡುವಾಗ ಹೊಟ್ಟೆದು ಪ್ರೆಷರ್ ಯೂಸ್ ಮಾಡ್ತೀವಿ ಇನಿಷಿಯಲಿ, ಆಮೇಲೆ ಮೂತ್ರ ಚೀಲ ತನ್ನ ಕೆಲಸನ ಶುರು ಮಾಡುತ್ತೆ, ಅದ್ರದ್ದು ಮಾಂಸ ಕಂಟ್ರಾಕ್ಟ್ ಆಗಕ್ಕೆ ಶುರು ಮಾಡಿ ಮೂತ್ರ ಖಾಲಿ ಮಾಡ್ತೀವಿ.

0: ಅವ್ರಿಗೆ ಹೊಟ್ಟೆ ಪ್ರೆಷರ್ ಕೂಡ ಹಾಕೋಕ್ಕಾಗಲ್ಲ, ಮೂತ್ರ ಚೀಲ ಕೂಡ ವಯಸ್ಸಾದ್ಮೇಲೆ ವೀಕ್ ಆಗಿರ್ಬೋದು, ಮತ್ತೆ ಮೂತ್ರ ಚೀಲ ಬಾಯಿನಲ್ಲಿ ಇರುವಂತಹ ಪ್ರೋಸ್ಟೇಟ್ ಗ್ರಂಥಿ ಎನ್ಲಾರ್ಜ್ ಆಗಿ ಮೂತ್ರನಾಳನ ಸಣ್ಣ ಮಾಡಿರ್ಬೋದು. ಆವಾಗ ಏನಾಗುತ್ತೆ, ಅವ್ರಿಗೆ ಮಲಗಿದ್ದಾಗ ಓವರ್ ಫ್ಲೋ ಇನ್ಕಾಂಟಿನೆನ್ಸ್ ಅಂತೀವಿ, ತುಂಬಿದ್ದಂತ ಕೊಡ ಚೆಲ್ಲಲ್ವಾ ಯೂರಿನ್, ಹಾಗೆ ಮೂತ್ರ ಚೀಲ ತುಂಬ ಹೋಗಿರುತ್ತೆ, ಮತ್ತೆ ಅದು ವಾಪಸ್ಸು ನಿಧಾನಕ್ಕೆ ಒಂದೊಂದು ಹನಿನೇ ಹೊರಗಡೆ ಹಾಕಕ್ ಶುರು ಮಾಡುತ್ತೆ. ಇದು ಒಂದ್ ರೀತಿ ಇನ್ಕಾಂಟಿನೆನ್ಸ್. ಇನ್ನೊಂದು ಅರ್ಜೆಂಟ್ ಆದ ಕೂಡ್ಲೇನೆ ತಡೀಲಿಕ್ಕೆ ಆಗಲ್ಲ, ಅದು ಪ್ರೋಸ್ಟೇಟ್ ಇಂದನೇ ಆಗುವಂಥದ್ದು. ಮೂತ್ರ ಚೀಲದ ಬಾಯಲ್ಲಿ ಸ್ವಲ್ಪ ನರಗಳದ ವ್ಯತ್ಯಾಸ ಆಗಿ ಅದು ತುಂಬಿದ ಕೂಡ್ಲೇನೆ ಇವ್ರು ಹಿಡ್ಕೊಳಕ್ಕೆ ಶಕ್ತಿ ಇರಲ್ಲ, ಲೀಕ್ ಆಗ್ಬಿಡ.
1: ಪರಿಹಾರ ಏನು ಅವರಿಗೆ?
0: ಮೊದಲಿಗೆ ನಾವೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಯೂರಿನ್ ಉಳಿತಾ ಇದೆಯಾ ಮೂತ್ರ ಚೀಲದಲ್ಲಿ ನೋಡ್ತೀವಿ. ಉಳಿತಾ ಇದ್ರೆ ಯೂಶ್ವಲಿ ಅವರಿಗೆ ಒಂದು ಚಿಕ್ಕದಾಗದಂತ ಎಂಡೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಮುಖಾಂತರ ಪ್ರೋಸ್ಟೇಟ್ನ ತೆಗಿತೀವಿ, ಅಥವಾ ಮೂತ್ರ ಚೀಲದಲ್ಲಿ ಕಲ್ಲಿದ್ದು ಇನ್ಫೆಕ್ಷನ್ ಇದ್ರೆ ಅದಕ್ಕೆ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ಕಲ್ಲನ್ನ ತೆಗಿತೀವಿ. ಮತ್ತೆ ಕೆಲವೊಂದ್ಸಲ ಮೂತ್ರ ಚೀಲದಲ್ಲಿ ಯೂರಿನ್ ಉಳಿತಲ್ಲ ಅಂದ್ರೆ ಒಂದು 6 ತಿಂಗಳು 1 ವರ್ಷ ಅದಕ್ಕೆ ಬೇಕಾಗಿರುವಂತ ಆಲ್ಫಾ ಬ್ಲಾಕರ್ಸ್ ಇದ್ವೆ, ಓವರ್ ಆಕ್ಟಿವ್ ಬ್ಲಾಡರ್ ಇರುವಂತ ಆಂಟಿಕೊಲಿನರ್ಜಿಕ್ಸ್ ಅಂತ ಕೆಲವೊಂದು ಮಾತ್ರೆಗಳಿದೆ, ಅದು ಕಾಂಬಿನೇಷನ್ ಹಾಕಿದ್ರೆ ಒಂದು ಅರ್ಧದಲ್ಲಿ ಜನರಿಗೆ ಇದು ಸಮಸ್ಯೆ ಪರಿಹಾರ ಆಗುತ್ತೆ.
1: ಡಾಕ್ಟರ್, ಇದ್ರ ನಂತರದಲ್ಲಿ ಮಕ್ಕಳು ತುಂಬಾ ಚಿಕ್ಕ ಮಕ್ಕಳು ಶಾಲೆಗೆ ಬರುವಾಗ ಹೆದರ್ಕೊಂಡೇ ಶಾಲೆಗೆ ಬರ್ತಿರ್ತವೆ, ಮನೆ ವಾತಾವರಣದಿಂದ ಮೊದಲನೇ ಬಾರಿಗೆ ಶಾಲೆಗೆ ಬರುವ ಮಕ್ಕಳಲ್ಲಿ ಅಳತಾ ಅಳತಾ ಜೊತೆ ಉಚ್ಚೇನು ಮಾಡ್ಕೊಂಡ್ಬಿಡ್ತವೆ, ಶಿಶುವಾರ ಅಥವಾ LKG UKGಯಲ್ಲಿ ಜಾಸ್ತಿ, ಅವು ಗೊತ್ತಿಲ್ಲದೇ ಮಾಡ್ತಿರ್ತವೆ. ಇದು ಸಮಸ್ಯೆ ಅಂತ ಅನ್ಸಿರಲ್ಲ, ಬಟ್ ಯಾಕೆ ಹಾಗಾಗತ್ತೆ ಅಂತ.
0: ಈಗ ನಮ್ಮ ಮೂತ್ರ ಚೀಲ ಬಂದು ನಮ್ಗು ಪ್ರಾಣಿಗಳಿಗೆ ಡಿಫ್ರೆನ್ಸ್ ಏನಂತಂದ್ರೆ, ಪ್ರಾಣಿಗಳು ಮೂತ್ರ ತುಂಬಿದ ಕೂಡಲೇ ಮಾಡ್ಕೊಂಡ್ಬಿಡ್ತಾರೆ, ಬಟ್ ನಮ್ಮ ಮೂತ್ರ ಚೀಲಕ್ಕೆ ಒಂದು 4-5 ಜನ ಮಾಸ್ಟರ್ ಇದ್ದಾರೆ. ಮೆದುಳು ಒಂದು, ಮೆದುಳು ಬಳ್ಳಿ, ಮತ್ತೆ ಮೂತ್ರ ಚೀಲದ ಸುತ್ತ ಇರುವಂತ ಒಂದು ನರಗಳ ಕೋಶಗಳು, ಮತ್ತೆ ಮೂತ್ರ ಚೀಲದ ಬಾಯಿ ಹತ್ರ ಇರುವಂತ ನರಗಳು, ಇವು ಎಲ್ಲಾ ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿದ್ರೆ ಮೂತ್ರ ತುಂಬಿದಾಗ ಜಾಗ ಸಹಕರಿಸುವಂತದ್ದು.
1: ಸೋಷಿಯಲ್ ಕಾನ್ಸೆಪ್ಟ್ ಕೂಡ, ಎಲ್ಲೆಲ್ಲೂ ಮೂತ್ರ ಮಾಡಕ್ಕಾಗಲ್ಲ, ಜಾಗನು ಬೇಕು.
0: ಅದು 4.5 ವರ್ಷದಿಂದ 5 ವರ್ಷದಲ್ಲಿ ನಾವು ಕಲ್ತ್ಕೊಂಡ್ಬಿಡ್ತೀವಿ, ಇಲ್ಲಿ ಮಾಡಬಾರ್ದು ಅಂತ ಅಮ್ಮ ಹೇಳ್ತಾರೆ, ಅಥವಾ ನಾವು ಕಲ್ತ್ಕೊಂಡು ಕಂಟ್ರೋಲ್ ಬಂದು ಮೆದುಳು ಟೇಕ್ ಓವರ್ ಮಾಡ್ಕೊಳ್ಳುತ್ತೆ ಈ ಫಂಕ್ಷನ್. ಈ ಮೆದುಳಿನಲ್ಲಿ ಕೆಲವೊಂದ್ಸಲ ಈ ಗಾಬರಿ ಆಗಿ ಪ್ರೆಷರ್ ಬಂದು ಈ ಮಕ್ಕಳಲ್ಲಿ ಅದು ಒಂಥರ ಅಲ್ಲೋಲ ಕಲ್ಲೋಲ ಆಗಿ ಸಡನ್ ಆಗಿ ಆ ರೀತಿ ಆಗುವಂತದ್ದು
1: ಚಡ್ಡಿ ಒದ್ದೆ ಮಾಡ್ಕೊಳ್ಳೋದು ಸಾಮಾನ್ಯ. ಇದು
0: ತುಂಬಾ ಜನರಿಗೆ ಇರೋದಿಲ್ಲ, ಕೆಲವೊಂದು ಮಕ್ಕಳಿಗಿರುತ್ತೆ. ಅದೇ ರಾತ್ರಿ ಹೊತ್ತು ಹಾಸಿಗೆನಲ್ಲಿ ಒದ್ದೆ ಮಾಡ್ಕೊ, ಅದು ತುಂಬಾ ಡೀಪ್ ಸ್ಲೀಪ್ ನಲ್ಲಿ ಇರ್ತಾರೆ ಮಕ್ಕಳು. ಆ ಡೀಪ್ ಸ್ಲೀಪ್ ನಲ್ಲಿ ಅವರಿಗೆ ಆ ಕನಸಿನಲ್ಲೇನೆ ಮೂತ್ರ ತೀಲ ತುಂಬಿರೋ ಸೆನ್ಸೇಷನ್ ಮೆದುಳಿಗೆ ಹೋಗುತ್ತೆ. ಕನಸಿನಲ್ಲಿ ಹೋಗಿದ್ದಾಗ ಅವರು ಹೊರಗಡೆ ಎಚ್ಚರ ಇದ್ದೀನಿ ಅನ್ಕೊಂಡ್ಬಿಟ್ಟೆ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಪೇರೆಂಟ್ಸ್ಗೆ ಹೇಳೋದು, ಅವ್ರನ್ನ ತುಂಬಾ ದೂಷಿಸಬಾರ್ದು, ತುಂಬಾ ಗುಣಪಡಿಸಲಾರ್ದಂತ ಕಾಯಿಲೆ ಅಲ್ಲ, ಮತ್ತೆ ಅದನ್ನ ಎಲ್ಲರ ಮುಂದೆ ಎತ್ತಿ ಹೇಳಿ ಅವ್ರಿಗೆ ನಾಚಿಕೆ ಬರೋ ಹಂಗು ಮಾಡಬಾರ್ದು, ಅವಮಾನ ಮಾಡಬಾರ್ದು, ಹಂಗೆ ನೆಗ್ಲೆಕ್ಟ್ ಮಾಡಬೇಕು, ತನ್ನಷ್ಟಾನೆ ಅದು 99% ಗುಣ ಆಗುತ್ತೆ.
1: ಗೊತ್ತಾಗುತ್ತೆ ಮಕ್ಕಳಿಗೆ ನಾನು ಮಾಡಿದ್ದು ಸರಿ ಇಲ್ಲ ಅಂತ, ಅವರೇ ಒಂಥರ ನಾಚಿಕೆ ಪಟ್ಕೋತಾರೆ, ಆಮೇಲೆ ಎಷ್ಟೋ ಸರಿ ಸಾರಿ ಗೊತ್ತಾಗದೆ ಆಗಿದೆ ಅಂಥೇಳಿ ಒಂದು ನಿಧಾನಕ್ಕೆ ಟ್ರೈನ್ ಅಪ್ ಆಗ್ತಾರೆ. ಅವ್ರಿಗೆ ಹೇಳೋರು ಯಾರು?
0: ಯೂಶ್ವಲಿ ಅವ್ರಿಗೆ ಮನೆಯಲ್ಲಿ ಏನಾದ್ರೂ ಯಂತ್ರ ಮಂತ್ರ ಕಟ್ಸೋದು ಈ ತರದ್ದೆಲ್ಲ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಬಂದು ಸ್ಕೂಲ್ನಲ್ಲಿ ಹೋಗಿ ಟೀಚರ್ಗೆ ಹೇಳ್ಬಿಡ್ತೀನಿ ಅಂತ ಹೆದರ್ಸ್ತಿರ್ತಾರೆ, ಮನೆಯಲ್ಲಿ ಈ ತರ ಮಾಡ್ತಾರೆ. ಹಾಗೆಲ್ಲ ಮಾಡೋದ್ರಿಂದ ಏನು ಉಪಯೋಗ ಆಗಲ್ಲ. ಸೂಕ್ತವಾಗಿ ನಮ್ಮ ಶಸ್ತ್ರಚಿಕಿತ್ಸರ ಅಥವಾ ಯೂರಾಲಜಿಸ್ಟ್ ಹತ್ರ ಕರ್ಕೊಂಡ್ಬಂದ್ರೆ ಆ ಮಗು ಜೊತೆ ಮಾತಾಡಿ ಒಂದು ಬೇಸಿಕ್ ಒಂದು ಸ್ಕ್ಯಾನ್ ಮಾಡಿ ಮೂತ್ರದ ಕೆಪಾಸಿಟಿ ಅದು ಹಿಸ್ಟ್ರಿನಲ್ಲೂ ಕಂಡುಹಿಡಿತೀವಿ. ಹಗಲೊತ್ತು ತುಂಬಾ ಚೆನ್ನಾಗಿ 4-5 ಗಂಟೆ ಹೋಗೋದಿಲ್ಲ ಅಂತಂದ್ರೆ ಮೂತ್ರ ಚೀಲ ಚೆನ್ನಾಗಿದೆ ಅಂತ. ಕೆಲವೊಂದ್ಸಲ ಕೆಲವೊಂದ್ ಮಕ್ಕಳಲ್ಲಿ ಮೂತ್ರ ಚೀಲದ ಕೆಪಾಸಿಟಿ ಕಡಿಮೆ ಇತ್ತಂದ್ರೆ ಅದನ್ನ ಕಂಡುಹಿಡಿಬೇಕಾಗತ್ತೆ ನಾವು. ಸೊ ರಾತ್ರಿ ಹೊತ್ತು ತಂದೆ ತಾಯಿಯಲ್ಲಿ ಒಬ್ರಿಗೊಂದ್ ಕೆಲಸ ಹೇಳ್ತೀವಿ, 2 ಗಂಟೆಗೆ ಎದ್ದುಬಿಟ್ಟು ಅವನ್ನ ಪೂರ್ತಿ ಎಚ್ಚರ ಮಾಡಿಸಿ ಬಾತ್ರೂಮಿಗೆ ಹೋಗಿ ಮಾತಾಡಿಸಿ ಯೂರಿನ್ ಮಾಡಿಸಿ ಮಲಗಿಸ್ಬೇಕು. ಒಂದು ಅದಕ್ಕೆ ಅಲಾರಾಮ್ ಥೆರಪಿ ಅಂತಾನೆ ಹೇಳೋದು. ಹೀಗೆ ಮಾಡಿದಲ್ಲಿ ಒಂದು 6 ತಿಂಗಳಲ್ಲಿ ನಾರ್ಮಲ್ ಆಗಿ ಅವರಿಗೆ ಎಚ್ಚರ ಸೆಟ್ ಆಗ್ತಾರೆ. ನೀರಿನನ್ನು ಜಾಸ್ತಿ ಕುಡಿಬಾರ್ದಂತ ಒಂದು ಅಡ್ವೈಸ್ ಮಾಡ್ತೀವಿ. ರಾತ್ರಿ ಒಂದು 7 ಗಂಟೆ ನಂತರ ಈ ಮಕ್ಕಳಲ್ಲಿ ಹಾಲು ಕುಡಿಯೋ ಅಭ್ಯಾಸ ಇರುತ್ತೆ, ತುಂಬಾ ನೀರು ಕುಡಿತಾರೆ, ಅದನ್ನ ಅವಾಯ್ಡ್ ಮಾಡಿದ್ರೆ ಆವಾಗ ಮೂತ್ರ ಚೀಲದಕ್ಕೂ ನಾವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ.
1: ಡಾಕ್ಟರ್, ಇನ್ನೊಂದು ಏನಂದ್ರೆ ಈಗ ಶಾಲೆಗಳಲ್ಲಿ ಬೆಳಗ್ಗೆ ಪಾಪ ಮಕ್ಕಳು 9-9:30ವರೆಗೆಲ್ಲ ಹೋಗಿ ಶಾಲೆಯಲ್ಲಿ ಅಡ್ಮಿಟ್ ಆಗ್ತಾರೆ, ಸಂಜೆ 4 ಗಂಟೆ ತನಕ ಕೂತಿರ್ತಾರೆ, ಮಧ್ಯದಲ್ಲಿ 1 ಅಥವಾ 2 ರಿಸೆಸ್ ಬ್ರೇಕ್ ಸಿಗ್ತಾವ ಅವರಿಗೆ, ಅದು ನಾರ್ಮಲ್. ಅದು ಬಟ್ ತಿರಬೇಕು ಅಂದ್ರೆ ಎದ್ದು ಹೋಗುವಂತದ್ದು ಇದ್ದೇ ಇರುತ್ತೆ, ಕಿರುಬೆರಳು ತೋರಿಸಿ ಟೀಚರ್ ಅಂತ ಹೇಳಿ ಎದ್ದು ಹೋಗೋದು, ಅದು ಒಂದು ಯೂನಿವರ್ಸಲ್ ಫೆನಾಮಿನಾ, ಅದೇನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಶಾಲೆಗಳಲ್ಲೂ, ಒಂದು ಮೂತ್ರಾಲಯಗಳನ್ನು ಸ್ವಚ್ಛವಾಗಿರಬೇಕು. ಎಷ್ಟೋ ಕಡೆ ಏನಾಗುತ್ತೆ, ಈ ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಅಥವಾ ಬೇರೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇರತಕ್ಕಂತ ಮೂತ್ರಾಲಯಗಳಲ್ಲಿ ಮೇಂಟೆನೆನ್ಸ್ ಸರಿ ಇದ್ರೆ ಸಂತೋಷ, ಚೆನ್ನಾಗಿ ಆಗ್ತದೆ. ಬಟ್ ಅಲ್ಲಿ ಸರಿ ಇಲ್ಲದೆ ಇವರು ಅಲ್ಲಿ ಮೂತ್ರ ಮಾಡ್ಲಿಕ್ಕೆ ಹೋದಾಗ ಅಲ್ಲಿನ ಸೋಂಕು ತಗಲ್ಬಿಡುವ ಸಾಧ್ಯತೆಗಳು.

0: ನಮ್ಮಲ್ಲಿ ಕೆಲವರು ಬಂದು ಇದನ್ನೇ ಹೇಳ್ತಾರೆ, ನಾವು ಹೊರಗಡೆ ಹೋದಾಗ ಆಗುದು ಅವ್ರಿಗೆ ಮೋಸ್ಟ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ಆವಾಗ ನಾವೇನಂತೀವಿ, ಆದಷ್ಟು ಟ್ಯಾಪ್ ಆ ಥರದ್ನೆಲ್ಲ ಮುಟ್ಟಿ ಡೈರೆಕ್ಟ್ ತಮ್ಮ ಪ್ರೈವೇಟ್ ಪಾರ್ಟ್ಸ್ ನ ಮುಟ್ಕೋಬೇಡಿ ಅಂತ, ಅದು ಡೈರೆಕ್ಟ್ ಆಗಿ ಇನ್ಫೆಕ್ಷನ್ ಬಂದಿರೋ ಚಾನ್ಸ್ ಇರುತ್ತೆ. ಇನ್ನೊಂದು ಆ ತರದ ಪ್ಲೇಸಸ್ ಗಳಿಗೆ ಸಂಬಂಧಪಟ್ಟವ್ರು ಹೇಳಿ ಸ್ವಚ್ಛತೆ ಬಗ್ಗೆ ಅರಿವು ಮಾಡಿಸೋದು ಒಂದು ಒಳ್ಳೆಯ ಕೆಲಸ.
1: ಡಾಕ್ಟ್ರೆ, ನಾವು ಇಷ್ಟೆಲ್ಲ ಮಾತಾಡಿದ್ವಿ, ಈ ಮೂತ್ರಕೋಶ ಮೂತ್ರಪಿಂಡಗಳ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಹೇಗೆ ಬದಲಾಯಿಸ್ಕೋಬೇಕು?
0: ಯಥೇಚ್ಛವಾಗಿ ನೀರು ಕುಡಿಬೇಕು, ಸ್ಟೋನಿಗೆ ಎಲ್ಲ ಪ್ರಾಬ್ಲಮ್ಗಳು ಕಡಿಮೆ ಆಗಬೇಕು ಅಂತಂದ್ರೆ, ಆ ನಂತರ ಸೂಕ್ತವಾದಂಥ ವೈದ್ಯರ ಸಲಹೆಗಳಿಗೆ ನಾವು ಹೋಗಿ ತೋರಿಸ್ಕೊಳ್ಳೋದು. ಈ ಉರಿ ಮೂತ್ರ ಆಯಿತು ಅಂದರೆ ತಾವೇ ಮೆಡಿಸಿನ್ ತೊಗೋಬಾರ್ದು, ಹೋಗಿ ವೈದ್ಯರಲ್ಲಿ ಸಂಬಂಧಪಟ್ಟು ಅಟ್ಲೀಸ್ಟ್ ಮಿನಿಮಮ್ ಒಂದು ಹೊಟ್ಟೆ ಸ್ಕ್ಯಾನ್ ಮಾಡಿಸಿ ನೋಡಬೇಕು. ಶುಗರ್ ಒಂದೊಂದ್ಸಲ ಇದೇ ರೀತಿ ಕಾಣಿಸ್ಕೋಬಹುದು, ಶುಗರ್ ಇದೆ ಅಂತ ಕಂಡಿಡ್ದಿರಲ್ಲ, ಯೂರಿನ್ ಇನ್ಫೆಕ್ಷನ್ ಆದಾಗ ನೋಡಿರ್ತೀವಿ. ವಯಸ್ಸಾದವರಲ್ಲಿ ಮುಂದೋಗ್ಲು ಸಣ್ಣದಿರುತ್ತೆ, ಅವ್ರು ಗೊತ್ತಮಾಡ್ಕೊಂಡೇ ಇರಲ್ಲ ಅದು ಹಾಗೆ ಇದೆ ಅಂತ, ಅದರಿಂದ ಇನ್ಫೆಕ್ಷನ್ ಆಗಿ ಕಿಡ್ನಿವರೆಗೂ ಇನ್ಫೆಕ್ಷನ್ ಹೋಗ್ಬೋದು. ಅದು ಒಬ್ಬ ವೈದ್ಯರಲ್ಲಿ ಹೋದಲ್ಲಿ ಮಾತ್ರ ಅವರು ಅದು ಅಬ್ನಾರ್ಮಲ್ ಅಂತ ಹೇಳ್ತಾರೆ, ಇಲ್ಲ ಅಂತಂದ್ರೆ ಅವರು ಅದ್ರ ಜೊತೆನೆ ಇಷ್ಟು ವರ್ಷ ಇದ್ದೀನಿ ಅಂದ್ಬಿಟ್ಟು ಹಾಗೆ ಇರ್ತಾರೆ, ಸುಮಾರು ಸಲ ಇನ್ಫೆಕ್ಷನ್ ಆಗಿ ಸೆಪ್ಸಿಸ್ ನಲ್ಲಿ ಬಂದು ಅಡ್ಮಿಟ್ ಆಗ್ತಾರೆ. ಇನ್ನು ಏಜ್ ಆದವರಲ್ಲಿ ಹೇಳ್ಬೇಕಂತಂದ್ರೆ, ಈ ನೀರನ್ನ ಜಾಸ್ತಿ ಕುಡಿಯೋದಕ್ಕೆ ನಾವು ಹೇಳೋದಿಲ್ಲ ಅವರಿಗೆ, ಅಟ್ಲೀಸ್ಟ್ ಪದೇ ಪದೇ ಮೂತ್ರ ಹೋಗೋದಕ್ಕೆ ಸೂಕ್ತ ವೈದ್ಯಕೀಯ ಸಲಹೆ ಕೊಟ್ಟು ಮೂತ್ರ ಪಿಂಡದ ಆರೋಗ್ಯ ನಾವು ಕಾಪಾಡ್ಕೋಬಹುದು.
1: ಕೆಲವೊಬ್ಬರಲ್ಲಿ ಈ ಮುಂದೋಗ್ಲು ಹಿಂದಕ್ಕೆ ಹೋಗೋದಿಲ್ಲ ಸಮಸ್ಯೆ ಇದೆ ಅಂದಾಗ ಸರ್ಕಮ್ಸಿಷನ್ ಮಾಡಿಸ್ತಾರೆ. ಕೆಲವೊಂದು ಧರ್ಮದಲ್ಲಿ ಚಿಕ್ಕ ಮಕ್ಕಳಿಗೆ ಸರ್ಕಮ್ಸಿಷನ್ ಮಾಡಿಸಿರ್ತಾರೆ, ಅದರ ಅಡ್ವಾಂಟೇಜ್ ಏನಾದರೂ ಇದೆಯಾ?
0: ಈ ರಿಚುವಲ್ ಸರ್ಕಮ್ಸಿಷನ್ ಮಾಡಿಸ್ಕೊಂಡು ಆ ಧರ್ಮದ ಪ್ರಕಾರ ಅವರಲ್ಲಿ ಮೂತ್ರ ಸೋಂಕು ಕಡಿಮೆ ಇದೆ, ಒಂದು ಶಿಶ್ನದ ಕ್ಯಾನ್ಸರ್ ಕೂಡ ಇಲ್ವೇ ಇಲ್ಲ. ಒಂದು ವರ್ಷದೊಳಗಡೆ ಸರ್ಕಮ್ಸಿಷನ್ ಮಾಡಿದವರಲ್ಲಿ ನಾವು ನೋಡಿದ್ರೆ ಆ ಧರ್ಮದಲ್ಲಿ ಆ ಕಂಟ್ರೀಸ್ ಅಲ್ಲಿ ಆ ಶಿಶ್ನದ ಕ್ಯಾನ್ಸರೇ ಇಲ್ಲ. ಈ ಶಿಶ್ನದ ಕ್ಯಾನ್ಸರ್ ಬರೋದೇ ಆ ಮುಂದೋಗ್ಲುನಲ್ಲಿ ಕಲೆಕ್ಟ್ ಆಗುವಂತ ಸ್ಮೆಗ್ಮಾದಲ್ಲಿರುವಂತ ಕಾರ್ಸಿನೋಜನ್, ಅದು ತುಂಬಾ ಕಡಿಮೆ ಇದೆ. ಈ ವಯಸ್ಸಾದವರಲ್ಲಿ ನಮ್ಮ ಮುಂದೋಗ್ಲು ಸಣ್ಣದಿದ್ದಾಗ ಅದನ್ನ ಸೂಕ್ತ ಚತುರ್ಚಿಕಿತ್ಸಕರ ಹತ್ರನೇ ಮಾಡಿಸೋದು ಒಳ್ಳೇದು, ಯಾಕಂದ್ರೆ ತುಂಬಾ ಅಂಟ್ಕೊಂಡ್ಬಿಟ್ಟಿರುತ್ತೆ, ಕೆಲವೊಂದ್ಸಲ ಅದು ಬಿಡಿಸೋದಕ್ಕೆ ಕಷ್ಟ ಆಗ್ಬೋದು. ಸೊ ಅದರಲ್ಲಿ ತಜ್ಞತೆ ಇರೋರ ಹತ್ರ ಹೋಗಿ ಮಾಡಿಸ್ಕೊಂಡ್ರೆ ಈ ಸೋಂಕು ಸ್ವಲ್ಪ ಕಡಿಮೆ ಆಗುತ್ತೆ.
1: ಇನ್ನು ಮಹಿಳೆಯರಿಗೆ ಯಥೇಚ್ಛವಾಗಿ ನೀರು ಕುಡಿಯಿರಿ ಅಂದ್ರೂ ಅವರು ಕುಡಿಲಿಕ್ಕೆ ಹಿಂದೆ ಹೊಡಿತಕ್ಕಂಥದ್ದು ಅವರಿಗೆ ಏನು ಅಡ್ವೈಸ್ ಮಾಡ್ತೀರಿ?
0: ಮಹಿಳೆಯರಲ್ಲಿ ಈ ಟಾಯ್ಲೆಟ್ ಸಲುವಾಗಿ ಅವರು ಹೋಗ್ಬೇಡಿ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಬಟ್ ಅದು ಒಳ್ಳೇದಲ್ಲ. ಮೂತ್ರ ಚೀಲದಲ್ಲಿ ಸಾಕಷ್ಟು ಸಮಯ ಮೂತ್ರ ಉಳಿದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ. ಸೊ ಹಾಗಾಗಿ ಅವರು ಆ ರೀತಿ ಪ್ರಾಕ್ಟೀಸ್ ಬಿಟ್ಟು ಯಥೇಚ್ಛವಾಗಿ ನೀರು ಮತ್ತೆ ಹಣ್ಣಿನ ರಸನ ಉಪಯೋಗಿಸೋದು
1: ಒಳ್ಳೇದು. ಗಂಡ್ ಮಕ್ಕಳಲ್ಲಿ ಜಾಸ್ತಿನಾ ಹೆಣ್ ಮಕ್ಕಳಲ್ಲಿ ಜಾಸ್ತಿನಾ? ಯಾಕಂದ್ರೆ ಸಾಕಷ್ಟು ಕೇಸಸ್ ಅಲ್ಲಿ ಆಪರೇಷನ್ ಆಗಿರೋಲ್ಲ ಗಂಡ್ ಮಕ್ಕಳೇ ಜಾಸ್ತಿ ಅಂತ ಕಂಡು ಬಂದಿದೆ.
0: ಗಂಡ್ ಮಕ್ಳಿಗೂ ಹೆಣ್ ಮಕ್ಳಿಗೂ ನೋಡಿದ್ರೆ ಮೂರು ಪಟ್ಟು ಗಂಡ್ ಮಕ್ಳಲ್ಲಿ ಜಾಸ್ತಿ. ನಮ್ಮಲ್ಲೇನೆ ಜೀವನ ಶೈಲಿ ಬದಲಾಯಿಸ್ಕೊಂಡ್ರೆ ಆದಷ್ಟು ಕಾಯಿಲೆಗಳನ್ನ ದೂರ ಮಾಡ್ಕೊಂಡು ವೈದ್ಯರಿಂದಲೇ ದೂರ ಇರ್ಬೋದು.
1: ಧನ್ಯವಾದಗಳು ಡಾಕ್ಟರ್ ಪ್ರಕಾಶ್ ಅವರೇ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಿ. ಮೂತ್ರಪಿಂಡದ ಆರೋಗ್ಯ ಚೆನ್ನಾಗಿದ್ರೆ ಮನುಷ್ಯ ನಗ್ನಗ್ತಾ ದೇಹವನ್ನ ಚೆನ್ನಾಗಿಟ್ಕೊಂಡು ಆಕ್ಟಿವ್ ಆಗಿರ್ಬೋದು. ಅವೇನಾದ್ರು ತೊಂದರೆಗೊಳಗಾದ್ರೆ ನಿಲ್ಲೋದಕ್ಕೆ ಆಗೋದಿಲ್ಲ, ಒದ್ದಾಡ್ತಿರ್ತಾರೆ. ಆ ಒದ್ದಾಟ ಬೇಡ, ಹೆಲ್ದಿಯಾಗಿರಿ ಅಂಥೇಳಿ ನಾವು ಅವರಿಗೆ ಶುಭ ಹಾರೈಸೋಣಂತೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬಿರೋದೇ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ತಮಗೂ ಧನ್ಯವಾದಗಳು.
2: ಇದುವರೆಗೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂತ್ರಕೋಶದ ಸಮಸ್ಯೆಗಳು ಈ ಕುರಿತು ಡಾಕ್ಟರ್ ಎಚ್ ಎಸ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬೇದ್ರೆ ಮಂಜುನಾಥ್.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಮಧುರ ಮುಂಜಾವ. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ಶಾಂತಾ ಜಯತೀರ್ಥ ಅವರ ಸ್ವರದಲ್ಲಿ ಅಲ್ಲಮ್ಮ ಪ್ರಭು ರಚಿತ ಒಂದು ವಚನ. ಇಹಲೋಕ ಪರಲೋಕ ತಾನಿದ್ದಲ್ಲಿ

ಶಾಂತ ಜಯತೀರ್ಥ ಅವರ ಸ್ವರದಲ್ಲಿ ಅಲ್ಲಮ ಪ್ರಭುಗಳ ಒಂದು ವಚನವನ್ನು ಕೇಳಿದ್ರಿ. ಇನ್ನು ಅನುರಾಧ ಭಟ್ ಅವರ ಸ್ವರದಲ್ಲಿ ಷಣ್ಮುಖ ಪ್ರಿಯ ರಚಿತ ಒಂದು ಗೀತೆ, ಅಪ್ಪ ಅಪ್ಪ ಮಾದಪ್ಪ.

ಅನುರಾಧ ಭಟ್ ಅವರ ಸ್ವರದಲ್ಲಿ ಷಣ್ಮುಖ ಪ್ರಿಯಾ ರಚಿತ ಒಂದು ಗೀತೆಯನ್ನು ಕೇಳಿದ್ರಿ. ಇನ್ನು ವಿದ್ಯಾಭೂಷಣ್ ಅವರು ಹಾಡಿದ ಒಂದು ಗೀತೆ, ಗೋಪಾಲದಾಸರ ಕೃತಿ, ಏನ ಬೇಡಲಿ ನಿನ್ನ.

ವಿದ್ಯಾಭೂಷಣ್ ಅವರ ಸ್ವರದಲ್ಲಿ ಗೋಪಾಲದಾಸರ ಕೃತಿಯನ್ನ ಕೇಳಿದಿರಿ. ಇನ್ನು ಕೆಲವು ಭಾವಗೀತೆಗಳು ಸಿ ಅಶ್ವಥ್ ಅವರ ಸ್ವರದಲ್ಲಿ, ಶಿಶುನಾಳ ಶರೀಫರ ಒಂದು ಗೀತೆ, ಮನಸೇ ಮನಸ್ಸಿನ ಮನಸ ನಿಲ್ಲಿಸೋದು.

ಶಿಶುನಾಳ ಶರೀಫರ ಗೀತೆಯನ್ನು ಸಿ ಅಶ್ವಥ್ ಅವರ ಸ್ವರದಲ್ಲಿ ಕೇಳಿದರೆ. ಇನ್ನು ಮತ್ತೊಂದು ಶಿಶುನಾಳ ಶರೀಫರದೇ ಗೀತೆ ಹಾಡಿದ್ದಾರೆ ಸಂಗೀತ ಕಟ್ಟಿ, ವನಜಾಕ್ಷಿ.

ಸಂಗೀತ ಕಟ್ಟಿ ಅವರ ಸ್ವರದಲ್ಲಿ ಶಿಶುನಾಳ ಶರೀಫರ ಮತ್ತೊಂದು ಗೀತೆಯನ್ನು ಕೇಳಿದ್ರಿ. ಇನ್ನು ಕೆಲವು ಜನಪದ ಗೀತೆಗಳು. ಸರೋಜಿನಿ ಅರೂರ್ ಅವರ ಸ್ವರದಲ್ಲಿ ಒಂದು ಗೀತೆ, ಕುಂತ್ರು ನಿಂತ್ರು.

0: ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಝೂಮ್ 103.1 ಯುವ ತರಂಗದ ಅಲೆಗಳ ಮಹಾಪೂರ.
2: ಇಂದು ಬಾನಿಗೆಲ್ಲ ಹಬ್ಬ,

ದೊಡ್ಡವ್ರಿಗೆಲ್ಲ ನಮಸ್ಕಾರ, ಚಿಕ್ಕವ್ರಿಗೆಲ್ಲ ಹಾಯ್, ನಮ್ಮವ್ರಿಗೆ ಹಲೋ. ನೀವು ಕೇಳ್ತಾ ಇದ್ದೀರಾ ಝೂಮ್ 103.1 ಕಾರ್ಯಕ್ರಮದಲ್ಲಿ. ನಿಮ್ಮ ಜೊತೆಗಿದ್ದೀನಿ ನಾನು, ನಿಮ್ಮ ಪ್ರೀತಿಯ ಗೆಳೆಯ ಋಷಿಕೇಶ್ ಪಾಂಡನ. ಮೊದಲಾಗಿ ನಮ್ಮ ಪ್ರೀತಿಯ ಕೇಳುಗರಿಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕೇಳುಗರಿ, ನನ್ನ ಕಣ್ಣಿನ ಕ್ಯಾಮ್ರಾನ ಝೂಮ್ ಮಾಡಿ ನೋಡ್ತಾ ಹೋದಾಗ ನನಗೆ ಸಿಕ್ಕಿದ ವಿಷಯ ಯಾವುದು ಅಂತ ಹೇಳಿದರೆ ನೇಚರ್, ಅಂದರೆ ನಮ್ಮ ಸುತ್ತಮುತ್ತಲಿನ ಪ್ರಕೃತಿ. ಇವತ್ತಿನ ಈ ಝೂಮ್ 103.1 ಕಾರ್ಯಕ್ರಮದಲ್ಲಿ ನಾನು ಪ್ರಕೃತಿ ಅನ್ನೋ ವಿಷಯನ ಝೂಮ್ ಮಾಡಿ ಮಾತಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಒಬ್ಬ ವ್ಯಕ್ತಿ ತನ್ನ ಕ್ಯಾಮ್ರಾದಲ್ಲಿ ಯಾವುದಾದ್ರೂ ಒಂದು ಫೋಟೋ ತೆಗಿತಾ ಇದ್ದರೆ ಅದರಲ್ಲಿ ಅತೀ ಸುಂದರವಾಗಿ ಕಾಣೋದು ಪ್ರಕೃತಿಯ ಫೋಟೋ. ಯಾವುದೇ ರೀತಿಯ ಮೇಕಪ್ ಬೇಡ, ಗ್ರಾಫಿಕ್ಸ್ ಬೇಡ, ಎಡಿಟಿಂಗ್ ಅಂತೂ ಬೇಡವೇ ಬೇಡ, ಆದರೂ ಫೋಟೋದಲ್ಲಿ ಮಾತ್ರ ತುಂಬ ಸೂಪರ್. ಅದೇ ಒಬ್ಬ ವ್ಯಕ್ತಿ ಅಂದರೆ ನಾವು ನೀವು ಒಂದು ಫೋಟೋ ತೆಗೆಯೋದಂತ ಹೇಳಿದರೆ ಮಿರರ್ ಮುಂದೆ ನಿಂತ್ಕೊಂಡು 10 ಸಲ ತಲೆಬಾಚಿ ಪೌಡರ್ ಹಾಕ್ಕೊಂಡು ಆಮೇಲೆ

ಬಂದು ನಿಲ್ತೀವಿ. ಏನೇ ಆದರೂ ಪ್ರಕೃತಿಗೆ ಕಾಂಪಿಟೇಷನ್ ಕೊಡೋಕ್ಕಾಗುತ್ತಾ ಹೇಳಿ? ಸಾಧ್ಯನೇ ಇಲ್ಲ ಅಲ್ವಾ? ಅದೇ ಪ್ರಕೃತಿಗೂ ಮನುಷ್ಯನಿಗೂ ಇರುವ ವ್ಯತ್ಯಾಸ. ಪ್ರಕೃತಿ ತನ್ನಲ್ಲಿ ಯಾವುದೇ ಒಂದು ಆಸೆ ಭಿನ್ನ ಭೇದ ಇಟ್ಕೊಳ್ಳದೆ ಎಷ್ಟು ಸುಂದರವಾಗಿದೆ ಅಲ್ವಾ ಫ್ರೆಂಡ್ಸ್? ಅದೇ ರೀತಿ ಮನುಷ್ಯ ಕೂಡ ಯಾವುದೇ ಒಂದು ಆಸೆ ಭಿನ್ನ ಭೇದ ಹೊಟ್ಟೆ ಕಿಚ್ಚು ಇವುಗಳನ್ನೆಲ್ಲ ಬಿಟ್ಟಾಗ ತುಂಬ ಸೂಪರ್ ಆಗಿರ್ಬೋದು. ಇಲ್ಲಾಂದರೆ ಮರದಲ್ಲಿರುವ ಹುಳ ಮರವನ್ನೇ ಕೊರೆಯೋದು ಅನ್ನೋ ಹಾಗೆ ಮನುಷ್ಯನಲ್ಲಿರುವ ಕೇಡು ಅವನನ್ನೇ ಹಾಳು ಮಾಡೋದು ಹೊರತು ಬೇರೆಯವರನ್ನಲ್ಲ. ಹಾಗೆ ಫ್ರೆಂಡ್ಸ್, ಇವಾಗ ಸೂಪರ್ ಆಗಿರುವಂಥ ಸಾಂಗ್ ರೆಡಿಯಾಗಿದೆ, ಕೇಳಿ ಮಸ್ತ್ ಮಜಾ ಮಾಡಿ.